ಆಕಾಶವಾಣಿ ಮೈಸೂರು. ನಮ್ಮ ನಿಲಯದ ಇಂದಿನ ಬೆಳಗಿನ ಪ್ರಸಾರವನ್ನು ಆರಂಭ ಮಾಡುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಆಷಾಢ ಮಾಸದ 10ನೇ ದಿನ. ಸ್ಥಳೀಯ ಪಂಚಾಂಗ ನಿಜ ಜ್ಯೇಷ್ಠ ಮಾಸ ಕೃಷ್ಣಪಕ್ಷದ ಪಾಡ್ಯ. 2026 ಇಸ್ವಿ ಜುಲೈ ತಿಂಗಳ 1ನೇ ತಾರೀಖು ಬುಧವಾರ. ಈಗ ವೇಳೆ ಸರಿಯಾಗಿ 5:58:40. ನಮ್ಮ ಆತ್ಮೀಯ ಶ್ರೋತೃಗಳಿಗೆಲ್ಲ ಮಂಜುನಾಥ್ ಮಾಡುವ ನಮಸ್ಕಾರಗಳು.

0: ಆಕಾಶವಾಣಿ ಮೈಸೂರು. ಈಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಬೆಳಗ್ಗೆ 6:10 ಗೀತಾರಾಧನ, 6:30 ಚಿಂತನ ಬೆಂಡಿಗನ ನವಿಲೆ ಭಗವಾನ್ ಅವರಿಂದ, 6:35 ವಚನ ಬಾನುಲಿ ಆಯ್ದ ವಚನಗಳ ವಿಶ್ಲೇಷಣೆ ಪ್ರಸ್ತುತಿ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. ಕಾರ್ಯಕ್ರಮದ ಮರುಪ್ರಸಾರ 6:10. ಈ ಬೆಳಗ್ಗೆ 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ, 6:50 ರೈತರಿಗೆ ಸಲಹೆಗಳು, 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಿಎಸಿ, ಜೊತೆಗೆ ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಬೆಂಗಳೂರು. ಸೇವಾವಾಹಿನಿ 7:30 ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 7:45, 8:30, 9:30, ಮಧ್ಯಾಹ್ನ 2:40 ಹಾಗೂ ಮತ್ತೆ ರಾತ್ರಿ 7:45. ಇಂದು ಬೆಳಗ್ಗೆ 9:00 ರಾಷ್ಟ್ರೀಯ ವೈದ್ಯರ ದಿನದ ಸಂದರ್ಭದಲ್ಲಿ ವೈದ್ಯರ ಅಂತರಂಗ ನೋವು ನಲಿವು ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ನಿರ್ದೇಶಕರು ಹಾಗೂ ಹಿರಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ವಿ ಕೇಶವಮೂರ್ತಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಎನ್ ಕುಲದೀಪ್. 10:00 ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಅಂದರೆ ಎಸ್ಐಆರ್ ಕುರಿತು ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ನೂತನ ಎಸ್ ಕದಂ. 10:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಪತ್ರೋತ್ತರ ಕೇಳಬಹುದು. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ವೈದ್ಯರ ದಿನಾಚರಣೆಯ ಸಂದರ್ಭದಲ್ಲಿ ಜನರಕ್ಷಕರಿಗೊಂದು ನಮನ, ಈ ಕುರಿತು ಮಾತನಾಡುವವರು ಜಯಶ್ರೀ ಎಸ್ ಹೊಳ್ಳ. ಇದು ಮಂಗಳೂರು ಕೇಂದ್ರದ ಕೊಡುಗೆ. ಭಕ್ತಿಗೀತೆಗಳು. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜಿ ರಾಮಜಿ ಯೋಜನೆ ಕುರಿತು ಮಾಹಿತಿ ಕೇಳಬಹುದು. 1:20 ಸುನಿತಾ ಎಸ್ ಅವರು ಹಾಡಿರುವ ಭಾವಗೀತೆಗಳು. 1:30 ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಅಮೃತ ವೆಂಕಟೇಶ್ ಅವರ ಹಾಡುಗಾರಿಕೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ ಸಾಧನಾ ಶಿಖರ. ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಅಂಗವಾಗಿ ಸುಮಾರು 5 ದಶಕಗಳಿಂದಲೂ ವೈದ್ಯಕೀಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಕೆವಿ ಲಕ್ಷ್ಮೀದೇವಿ ಅವರೊಂದಿಗೆ ಮಾತುಕತೆ, ಪ್ರಸ್ತುತಿ ಕೀರ್ತನಾ ವಿ. 4:30 ಹಿಂದಿ ಚಿತ್ರಗೀತೆಗಳು. 4:45 ಭಾಷಾಭಾರತಿ ವಿಶೇಷ ಹಿಂದಿ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. 5:00 ಕ್ಲಿಯರ್ ಮಿಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ, ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ. ಇಂದಿನ ವಿಷಯ ಕ್ಯಾನ್ಸರ್ ಕುರಿತ ಮಿಥ್ಯೆಗಳು. ಭಾಗವಹಿಸುತ್ತಾರೆ ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಹಾಗೂ ರೋಬೋಟಿಕ್ ಸರ್ಜನ್ ಡಾಕ್ಟರ್ ರಕ್ಷಿತ್ ಶೃಂಗೇರಿ, ಪ್ರಸ್ತುತಿ ತೇಜಸ್ವಿನಿ ಗಿರೀಶ್ ಹಾಗೂ ಡಾಕ್ಟರ್ ಕುಲದೀಪ್ ಎನ್. 6:50 ಕೃಷಿ ರಂಗ, ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳನ್ನು ಕುರಿತ ಬಾನುಲಿ ಸರಣಿಯಲ್ಲಿ ಹಿಪ್ಪುನೆರಳೆ ತೋಟದ ನಿರ್ವಹಣೆ ಕುರಿತು ನೇರ ಫೋನಿನ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಕೆ ಸುರೇಶ್ ಮತ್ತು ಡಾಕ್ಟರ್ ಎಂಆರ್ ಭವ್ಯ, ಪ್ರಸ್ತುತಿ ಎನ್ ಕೇಶವಮೂರ್ತಿ. ರಾತ್ರಿ 7:45 ಚಿತ್ರಗೀತೆಗಳು. 8:00 ರವೀಂದ್ರ ಕಾಟೋಟಿ ಅವರ ಹಾರ್ಮೋನಿಯಂ ವಾದನ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. ಇವಿಷ್ಟು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಶಗುನ್ ಚೋಪ್ರಾ. ವಿಕ್ಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್, ವಿಕ್ಸಿತ್ ಭಾರತ್ ಜಿ ರಾಮ್ಜಿ ಆಕ್ಟ್ 2025 ವಿಲ್ ಕಮ್ ಇನ್ ಟು ಫೋರ್ಸ್ ಅಕ್ರಾಸ್ ರೂರಲ್ ಇಂಡಿಯಾ ವಿತ್ ಇಫೆಕ್ಟ್ ಫ್ರಾಮ್ ಟುಡೇ. The Rural Development Ministry said that the Act, which guarantees 125 days of wage employment in every financial year, will empower rural India. Our correspondent reports that a provision of 95,692 crore rupees has been made in the current financial year for operationalization of the new framework across the country. On the implementation, Union Minister of Rural Development, Shivraj Singh Chauhan, said no eligible rural worker should remain without work even for a single day. Mr. Chauhan said the government, in close coordination with the states and union territories, has completed all administrative, financial and technical preparations to ensure a seamless transition to the new framework. The minister said adequate financial resources have been made available, implementation systems are fully in place, and ongoing works will continue without interruption. He added the enhanced guarantee of 125 days of wage employment will strengthen rural livelihoods, create durable community assets, and accelerate the vision of Viksit Bharat. Prime Minister Narendra Modi had a telephone conversation with the Iranian President Dr. Masoud Pezeshkian yesterday. During the talks, President Pezeshkian briefed Mr. Modi on the recent developments in West Asia and the way forward. The Prime Minister welcomed the understanding reached and reiterated India's consistent position that all issues must be resolved through dialogue and diplomacy. Mr. Modi reiterated the need for continued efforts to ensure lasting peace and stability in the region and for safeguarding freedom of navigation and commerce. Japanese Prime Minister Sanae Takaichi is arriving in New Delhi this evening on a three-day visit to India. This marks her first official visit to India. She will attend the 16th India-Japan Annual Summit tomorrow with Prime Minister Narendra Modi. The summit will provide an opportunity for both sides to review and strengthen the full spectrum of bilateral cooperation as well as exchange views on regional and global issues of mutual interest. Our correspondent reports that India and Japan share a long-standing friendship rooted in centuries of cultural and civilizational exchange, spiritual affinity, and shared values of freedom, democracy, and respect for the rule of law. A major change in Uttarakhand's madrasa education system will come into effect from today. Under the new arrangement, the Uttarakhand Madrasa Education Board will be abolished and all minority educational institutions in the state will be governed under a new framework. From July 1st, the Uttarakhand Madrasa Education Board, the Uttarakhand Madrasa Education Board Act 2016 and the Uttarakhand Non-Government Arabic and Persian Madrasa Recognition Rules 2019 will cease to have effect. The state government has introduced a new system under the Uttarakhand Minority Educational Institutions Act. Under the new framework, the Uttarakhand State Minority Education Authority will be responsible for granting recognition to minority educational institutions, monitoring their functioning and ensuring academic quality. The new system will cover educational institutions of the Muslim, Sikh, Jain, Christian, Buddhist and Parsi communities. Centre has revised the export levy rates on petrol, diesel and aviation turbine fuel for the fortnight starting today. According to a notification issued by the Ministry of Finance, under the revised rates, the export levy on petrol has been fixed at 4 rupees per litre. In football, Kylian Mbappe further enhanced his FIFA World Cup legacy to lead France to a comfortable win against Sweden in the round of 32 clash. France defeated Sweden 3-0 at New York's New Jersey Stadium this morning to storm into round of 16. India's men's cricket team will begin their five-match 2020 international series against hosts England today. The opening match will be played at the Riverside Ground in Chesterley Street starting at 10 p.m. Indian time. The second T20 international will be played on Saturday in Manchester. The third T20 international is scheduled for 7 July in Nottingham, followed by the fourth T20I on 9 July in Bristol. The fifth and final T20 international will be played on 11th of July in Southampton. Visitors India head into the series after disappointing 0-2 2020 international series defeat to Ireland, their first bilateral 2020 series loss in several years.

0: And that is the end of this news bulletin.
1: ಆಕಾಶವಾಣಿ ಮೈಸೂರು. ವೇಳೆ ಸರಿಯಾಗಿ 6:10. ಈಗ ಗೀತಾರಾಧನಾ ಕಾರ್ಯಕ್ರಮದ ಆರಂಭಕ್ಕೆ ಹುಂಡೇಕರ ದಾಸರ ಒಂದು ರಚನೆ, ನಾರಾಯಣ ಹರಿಗೋವಿಂದ. ಹಾಡಿದ್ದಾರೆ ಶ್ರೀ ವಿದ್ಯಾಭೂಷಣ ಅವರು.

ಕಾರ್ಯಕ್ರಮದ ಕಡೆಯದಾಗಿ ವೃಂದಗಾನದಲ್ಲಿ ಕನ್ನಡ ಗೀತೆಯನ್ನು ಕೇಳೋಣ. ವಿಶ್ವವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ರಚನೆ ಚೆನ್ನವೀರ ಕಣವೆಯವರದು.

0: ಆಕಾಶವಾಣಿ ಮೈಸೂರು. ವೇಳೆ 6:30 ಇನ್ನು ಮುಂದೆ ಚಿಂತನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ ಚಿಂತನ ಬಿಂಡಿಗ ನವಿಲೆ ಭಗವಾನ್ ಅವರಿಂದ.
2: ಬೆಟ್ಟವನ್ನು ಏರುವ ಮೊದಲು ಅದರ ತುದಿಯನ್ನು ನೋಡಬೇಡ, ಮೊದಲ ಮೆಟ್ಟಿಲನ್ನು ನೋಡು ಎನ್ನುವ ಮಾತಿದೆ. ನಮ್ಮ ಪ್ರಾಚೀನರು ಬುದ್ಧಿಪೂರ್ವಕವಾಗಿ ಆಲೋಚಿಸಿದ್ದರಿಂದಲೇ ಇಂದು ನಮಗೆ ಏನೆಲ್ಲ ಆವಿಷ್ಕಾರಗಳು, ಶೋಧಗಳು ಹಾಗೂ ಚಿಂತನಾ ಕ್ರಮಗಳು ಲಭಿಸಿವೆ. ದೇಶ ಕಾಲ ಮೀರಿ ಚಿಂತನೆಗಳು ನಮ್ಮನ್ನು ಸರ್ವದಾ ಉತ್ಸಾಹ ಹುರುಪನ್ನು ಜಾಗೃತಗೊಳಿಸುತ್ತಾ ಪ್ರೇರೇಪಿಸುತ್ತಿವೆ. ಟೇಲ್ಸ್ ಆಫ್ ಮಿಲೆಟಸ್ ಕ್ರಿಸ್ತಪೂರ್ವ 7ನೇ ಶತಮಾನದಲ್ಲಿದ್ದ ಗ್ರೀಕ್ ದಾರ್ಶನಿಕ. ಆ ದಿನಮಾನಗಳಲ್ಲಿ ಪ್ರಕೃತಿ ವಿಜ್ಞಾನವು ತತ್ವಜ್ಞಾನದ ಪ್ರಮುಖ ಅರಿವಾಗಿತ್ತು. ವಿಶ್ವ ಅಥವಾ ಬ್ರಹ್ಮಾಂಡದ ರಚನೆ ಹೇಗಾಯಿತು ಎಂದು ಮಿಲೆಟಸ್ ಅಂದೇ ಆಲೋಚನೆಗಳಿದ. ಆತ ಏಕತಾವಾದಿಯಾಗಿದ್ದ. ವಿಶ್ವ ಎಂಬ ಮಹಾನಿರ್ಮಿತಿಯಾದುದು ಒಂದೇ ಧಾತುವಿನಿಂದ ಎಂದು ಮಿಲೆಟಸ್ ವಾದಿಸಿದ. ಪ್ರಕೃತಿಯೇ ನಮ್ಮ ರೂವಾರಿ. ಯಾವುದೇ ಅಮೂರ್ತ ಸಂಗತಿಗಳನ್ನು ಓಲೈಸುವ ಅಗತ್ಯವಿಲ್ಲ, ಎಲ್ಲವೂ ಕಾರ್ಯಕಾರಣಕ್ಕೆ ಸಲ್ಲುತ್ತವೆ ಎಂದು ಆತ ಹೇಳಿದ. ಮಿಲೆಟಸ್ನ ಈ ಆದಿ ವಿಚಾರವಾದ ಆತನನ್ನು ಜಗತ್ತಿನ ಒಬ್ಬ ಶ್ರೇಷ್ಠ ಧೀಮಂತನನ್ನಾಗಿಸಿತು. ಅವನು ಮಲೇಷಿಯನ್ಸ್ ಶಾಲೆ ಎಂಬ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿದ. ಮುಂದೆ ಪೈಥಾಗರಸ್ನಂತಹ ಗ್ರೀಕ್ ದಾರ್ಶನಿಕರು ಇದೇ ಶಾಲೆಯಲ್ಲಿ ಶಿಕ್ಷಣ ಪಡೆದು ವಿಖ್ಯಾತರಾದರು. ಮಿಲೆಟಸ್ ಬದುಕಿನಲ್ಲಿ ಅತ್ಯಂತ ಕಷ್ಟವಾಗಿರುವುದೆಂದರೆ ನಮ್ಮನ್ನು ನಾವು ಅರ್ಥೈಸಿಕೊಳ್ಳುವುದು ಎಂದ. ನಮ್ಮ ಜ್ಞಾನದ ಮಿತಿಯನ್ನು ತಿಳಿದು ಅದನ್ನು ಅಮಿತವಾಗಿಸುವ ಗುರಿ ಹೊಂದಿರಬೇಕು. ಎಲ್ಲವೂ ತಿಳಿದಿದೆ ಎಂದುಕೊಂಡರೆ ನಾವು ಅಜ್ಞಾನಿಗಳಾಗುತ್ತೇವೆ. ಮಿಲೆಟಸ್ ಇಂದು ನಮಗೆ ಹೆಚ್ಚಿನಂತೆ ಪ್ರಸ್ತುತನಾಗಿದ್ದಾನೆ. ಗಳಿಸಿದ ಚಾತುರ್ಯವು ಆಧ್ಯಾತ್ಮಿಕ ಮತ್ತು ಬೌದ್ಧಿಕ ಮನೋಭಾವದತ್ತ ನಮ್ಮನ್ನು ಒಯ್ಯಬೇಕು. ಕೇವಲ ಸಂಪತ್ತು ವಸ್ತು ಸಂಗ್ರಹಣೆಯಿಂದ ನಿಜ ನೆಮ್ಮದಿ ಸಾಧ್ಯ. ಕಾಲ ಎಲ್ಲಕ್ಕಿಂತ ಬುದ್ಧಿಶಾಲಿ, ಏಕೆಂದರೆ ಅದು ಎಲ್ಲವನ್ನೂ ಬೆಳಕಿಗೆ ತರುತ್ತದೆ. ಎಲ್ಲರಲ್ಲೂ ದೈವವಿದೆ ಎಂದ ಟೇಲ್ಸ್ ಗುಣಮಟ್ಟದ ಬಾಳೆಂದರೆ ನಾವು ಇನ್ನೊಬ್ಬರಲ್ಲಿ ಏನೇನನ್ನು ಆರೋಪಿಸಿ ಪ್ರತ್ಯಾರೋಪ ಮಾಡುತ್ತೇವೆಯೋ ಅದರ ಹೊರತಾಗಿ ಬಾಳುವುದು ಎಂದ. ಮಕ್ಕಳು ಒಂದು ಹಂತಕ್ಕೆ ಬೆಳೆದ ನಂತರ ತಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಯನ್ನು ಮರೆಯುವ ನಿದರ್ಶನಗಳು ದಿನೇ ದಿನೇ ಹೆಚ್ಚುತ್ತಿವೆ. ಟೇಲ್ಸ್ ಆಫ್ ಮಿಲೆಟಸ್ಗಿದ್ದ ದೂರದೃಷ್ಟಿ ಅಸಾಮಾನ್ಯ. 2600 ವರ್ಷಗಳಿಗೂ ಹಿಂದೆಯೇ ಆತ ಸಾರಿದ್ದೇನು ಗೊತ್ತೇ? ನೀವು ನಿಮ್ಮ ಪೋಷಕರಿಗೆ

0: ನೀಡಿದ ಸಹಾಯ ಸಹಕಾರಗಳು ಅಷ್ಟನ್ನು ಮಾತ್ರ ನೀವು ನಿಮ್ಮ ಮಕ್ಕಳಿಂದ ನೀವು ನಿರೀಕ್ಷಿಸಬಹುದಾದ ಹಕ್ಕು. ತೇಲ್ಸ್ಗೆ ಸಂಯಮದ, ಪ್ರಶ್ನಿಸದೇ ಯಾವುದನ್ನೂ ಒಪ್ಪದ ಮೊಟ್ಟ ಮೊದಲ ಪಾಶ್ಚಿಮಾತ್ಯ ತತ್ವಜ್ಞಾನಿ ಎಂಬ ಹಿರಿಮೆ ಇದೆ. ಸಂದೇಹವಾದ ಎನ್ನುವುದಿದೆ. ಸಂದೇಹವಾದ ಎಂದರೆ ಎಲ್ಲವನ್ನೂ ಸಂಶಯದಿಂದ ನೋಡುವುದಲ್ಲ, ಅದೊಂದು ಮಾನಸಿಕ ಪ್ರತಿರಕ್ಷಣಾ ವ್ಯವಸ್ಥೆ, ಮೆಂಟಲ್ ಇಮ್ಯೂನ್ ಸಿಸ್ಟಮ್. ಪ್ರಶ್ನಿಸುವುದರಿಂದ ಅಜ್ಞಾನ ಕುರುಡು ನಂಬಿಕೆಗೆ ಕಡಿವಾಣವಾಗುತ್ತದೆ. ಅರ್ಧ ಕಲಿತವನ ಅಬ್ಬರ ಹೆಚ್ಚು ಎನ್ನುವ ಗಾದೆ ಇದೆ. ತೇಲ್ಸ್ನ ದೆಸೆಯಿಂದ ಪ್ರಾಚೀನ ಗ್ರೀಕ್ ತತ್ವಜ್ಞಾನ ಪಾಶ್ಚಿಮಾತ್ಯ ಬೌದ್ಧಿಕ ಪರಂಪರೆಗೆ ಬೇರುಗಳನ್ನು ಒದಗಿಸಿತು. ತೇಲ್ಸ್ ತೆರೆದ ಶಾಲೆಯಲ್ಲಿ ಆರಂಭಿಕ ವಿಜ್ಞಾನ ರೂಪುಗೊಂಡಿತು. ಅಲ್ಲಿನ ಶಿಕ್ಷಣಾರ್ಥಿಗಳು ಅಂದರೆ ಮಲೇಷಿಯನ್ನರು ತರಗತಿ ಮೀರಿ ನದಿ, ಬಯಲು, ಸಾಗರ, ಬೆಟ್ಟ, ಗುಡ್ಡಗಳನ್ನೇ ಬಯಸಿದರು. ಜ್ಞಾನವು ಕತೆಗಳು, ಹಾಡುಗಳು, ಅನುಭವಗಳ ಮೂಲಕ ವಿನಿಮಯವಾದವು. ಗಣಿತ ವಿಜ್ಞಾನದಲ್ಲೂ ತೇಲ್ಸ್ ಪಾಂಡಿತ್ಯ ಹೊಂದಿದ್ದ. ಈಜಿಪ್ಟಿನ ಪಿರಮಿಡ್ಡುಗಳ ಎತ್ತರವನ್ನು ನಿರ್ಧರಿಸಲು ಆತ ಜ್ಯಾಮಿತೀಯ ನಿಯಮಗಳನ್ನು ಬಳಸಿದ. ಸಾಗರದಲ್ಲಿ ಹಡಗುಗಳ ದೂರವನ್ನು ತೇಲ್ಸ್ ಲೆಕ್ಕ ಹಾಕಿದ. ಹಾಗಾಗಿ ಅವನು ಆಧುನಿಕ ಜ್ಯಾಮಿತಿಗೂ ಅಡಿಪಾಯ ಹಾಕಿದ ಕೀರ್ತಿವಂತ. ಮಾತ್ರವಲ್ಲ, ಖಗೋಳ ವಿಜ್ಞಾನದಲ್ಲೂ ಆಸಕ್ತನಾಗಿದ್ದ. ಆತ ಒಂದು ಸೂರ್ಯಗ್ರಹಣವನ್ನು ನಿಖರವಾಗಿ ಮುನ್ಸೂಚಿಸಿದ್ದ. ಧೀಮಂತರು ಜಗತ್ತಿನಲ್ಲಿ ಎಲ್ಲೇ ಯಾವ ಕಾಲದಲ್ಲೇ ಇರಲಿ ಒಂದೇ ತೆರನಾಗಿ ಚಿಂತಿಸುತ್ತಾರೆ ಎನ್ನಲು ಟೇಲ್ಸ್ ಆಫ್ ಮಿಲಟಸ್ ಇಂದು ನಮಗೆ ಉದಾಹರಣೆಯಾಗುತ್ತಾನೆ.
1: ಇದುವರೆಗೆ ಬಿಂಡಿಗ ನವಿಲೆ ಭಗವಾನ್ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ವೇಳೆ ಸರಿಯಾಗಿ 6:35.
3: ಆಕಾಶವಾಣಿ ಮೈಸೂರು. ವಚನ ಬಾನುಲಿ, ಆಯ್ದ ವಚನ ವಿಶ್ಲೇಷಣೆ.

0: ಪ್ರಸ್ತುತಿ ಓಎಲ್ ನಾಗಭೂಷಣ ಸ್ವಾಮಿ.
1: ನಮಸ್ಕಾರ. ಈ ದಿನ ಲದ್ದೆಯ ಸೋಮಣ್ಣನವರ ವಚನವನ್ನು ನೋಡೋಣ. ಲದ್ದೆಯ ಸೋಮಣ್ಣ ಎಂಬ ಹೆಸರಿನಲ್ಲಿ ಇರುವ ಲದ್ದೆ ಎಂಬ ಮಾತು ಹೊರೆ, ಹೊರಬಹುದಾದಷ್ಟು ದೊಡ್ಡ ಕಟ್ಟು ಎಂಬ ಅರ್ಥಗಳಿರುವ ಪದ. ಲದ್ದೆ ಎಂಬುದು ಬೀದರ್ ಜಿಲ್ಲೆಯ ಒಂದು ಹಳ್ಳಿ ಎಂಬ ವಿವರವೂ ಇದೆ. ಬನವಾಸಿಯಲ್ಲಿರುವ ಒಂದು ಶಾಸನದಲ್ಲಿ ಈ ವಚನವೂ ಸೋಮಣ್ಣನವರ ಚಿತ್ರವೂ ಇದೆ ಎಂದು ವಿದ್ವಾಂಸರು ಹೇಳುತ್ತಾರೆ. ಲದ್ದೆಯ ಸೋಮಣ್ಣನವರ ವಚನ ಸಿಕ್ಕಿರುವುದು ಮಾತ್ರ ಇದೊಂದೇ. ವಚನವನ್ನು ಕೇಳಿ. ಆವ ಕಾಯಕವಾದಡೂ ಸ್ವಕಾಯಕವ ಮಾಡಿ ಗುರುಲಿಂಗ ಜಂಗಮದ ಮುಂದಿಟ್ಟು ಒಕ್ಕುದ ಹಾರೈಸಿ ಮಿಕ್ಕುದ ಕೈಕೊಂಡು ವ್ಯಾಧಿ ಬಂದಡೆ ನರಳು ಬೇನೆ ಬಂದಡೆ ಒರಲು ಜೀವ ಹೋದಡೆ ಸಾಯಿ ಇದಕ್ಕ ದೇವರ ಹಂಗೇಕೆ ಬಾಪು ಲದ್ದೆಯ ಸೋಮ. ಯಾವ ಕಾಯಕವಾದರೂ ಸರಿ ನಮ್ಮ ಪಾಲಿಗೆ ಬಂದಿರುವ ನಾವೇ ಮಾಡಬೇಕಾದ ನಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡಬೇಕು. ನಮ್ಮ ಕಾಯಕದಿಂದ ಬಂದ ಫಲವನ್ನು ನಮಗಿಂತ ಹಿರಿಯರಾದವರಿಗೆ ಅಂದರೆ ಗುರುಗಳಿಗೆ, ದೊಡ್ಡವರಿಗೆ, ಲೋಕಕ್ಕೆ ಅಂದರೆ ಲಿಂಗಕ್ಕೆ, ಪ್ರಜ್ಞಾವಂತರಿಗೆ ಅಂದರೆ ಜಂಗಮಕ್ಕೆ ಅರ್ಪಿಸಬೇಕು. ಆವ ಕಾಯಕವಾದರೂ ಸ್ವಕಾಯಕವ ಮಾಡಿ ಗುರುಲಿಂಗ ಜಂಗಮದ ಮುಂದಿಟ್ಟು ಮುಂದೆ ಏನು ಮಾಡಬೇಕು ಅಂದರೆ ಆಮೇಲೆ ಒಕ್ಕುದ ಹಾರೈಸಿ ಅಂದರೆ ಒಳ್ಳೆಯದನ್ನು ಹಾರೈಸಬೇಕು. ಮಿಕ್ಕುದ ಅಂದರೆ ಅರ್ಪಿಸಿ ಉಳಿದದ್ದನ್ನು ನಮ್ಮದೆಂದು ಕೈಗೊಳ್ಳಬೇಕು. ಒಕ್ಕುದ ಹಾರೈಸಿ ಮಿಕ್ಕುದ ಕೈಕೊಂಡು ಅಷ್ಟೇ ನಾವು ಮಾಡಬೇಕಾದ್ದು. ಇದರ ಆಚೆಗೆ ವ್ಯಾಧಿ ಬಂದಡೆ ನರಳು ಬೇನೆ ಬಂದಡೆ ಒರಲು ಜೀವ ಹೋದರೆ ಸಾಯಿ. ನಾವು ಮಾಡಬಹುದಾದದ್ದು ಮಾಡಬೇಕಾದದ್ದು ಇಷ್ಟೇ. ಇದರಲ್ಲಿ ದೇವರ ಹಂಗು ಯಾಕೆ ಅನ್ನುವ ಪ್ರಶ್ನೆಯನ್ನು ಲದ್ದೆಯ ಸೋಮಣ್ಣನವರು ಕೇಳುತ್ತಾರೆ. ಒಕ್ಕು ಎಂಬ ಮಾತಿಗೆ ಪ್ರಸಾದ ಮತ್ತು ಶುಭದ ಹಾರೈಕೆ ಎಂಬ ಎರಡು ಅರ್ಥಗಳಿವೆ. ನಮ್ಮ ದುಡಿಮೆಯಿಂದ ದಕ್ಕಿದ್ದೇ ಪ್ರಸಾದ, ನಮ್ಮ ದುಡಿಮೆಯಿಂದ ಹಾರೈಸಬೇಕಾದದ್ದು ಒಳಿತನ್ನು ಮಾತ್ರ. ಈ ದುಡಿಮೆಯ ಗುರಿಯಾದರೂ ಸ್ವಾರ್ಥವಲ್ಲ, ಬದುಕಿಗೆ ದಾರಿ ತೋರುವ ಗುರು, ವಿಶ್ವದ ಚೈತನ್ಯ, ಪ್ರಜ್ಞಾವಂತ ಜೀವಿಗಳು ಇವರೆಲ್ಲರಿಗೆ ನಮ್ಮ ದುಡಿಮೆಯ ಫಲ.

0: ಹಣವನ್ನು ಅರ್ಪಿಸಿ ಉಳಿದದ್ದನ್ನು ನಮ್ಮದು ಎಂದುಕೊಳ್ಳಬೇಕು. ಬದುಕು ಎಂದರೆ ಪಡೆಯುವುದಲ್ಲ, ಕೊಡುವುದು. ಬದುಕು ಎಂದರೆ ನಿಶ್ಚಯ ದುಡಿಮೆ, ನಾನತ್ವವನ್ನು ಬಿಡುವುದು ಅಷ್ಟೇ. ಇದರ ಆಚೆಗೆ ಏನೂ ಇಲ್ಲ. ದೇವರ ಹಂಗು ಯಾಕೆ? ಕಾಯಿಲೆ ಬಂದರೆ, ನೋವಾದರೆ ನರಳಬೇಕು, ಚೀರಬೇಕು, ಬೇರೆ ವಿಧಿಯಿಲ್ಲ. ಇದು ಬದುಕನ್ನು ಬಹಳ ಸರಳಗೊಳಿಸುವ, ಅನಗತ್ಯ ಚಿಂತೆ ತತ್ವಗಳ ಗೋಜಿಲ್ಲದೆ ಬದುಕುವ, ದಾರಿಯೊಂದನ್ನು ಸೂಚಿಸುವ, ನಿಷ್ಠುರವಾಗಿ ಹೇಳುವ ವಚನವಾಗಿ ಕೇಳುತ್ತದೆ. ಕಷ್ಟ, ನಷ್ಟ, ರೋಗ, ನೋವು, ಸಾವು ಇದ್ದೇ ಇರುತ್ತವೆ. ಅವನ್ನು ಪರಿಹರಿಸಲು ದೇವರ ಹಂಗು ಯಾಕೆ? ಮಾಡಬೇಕಾದದ್ದು ಮಾಡಿ ಬಂದದ್ದನ್ನು ಅನುಭವಿಸುವುದು ಅಷ್ಟೇ ಎಂಬ ಲದ್ದೆಯ ಸೋಮಣ್ಣನವರ ಮಾತು ಬಹಳ ಧೈರ್ಯದ ಮಾತಾಗಿಯೂ ಕೇಳುತ್ತದೆ.
1: ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆ ಕೇಳಿದಿರಿ.

0: ಪ್ರಸ್ತುತಪಡಿಸಿದವರು ಓಎಲ್ ನಾಗಭೂಷಣ ಸ್ವಾಮಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 6:10. ಶ್ರೋತೃಗಳೇ ಗಮನಿಸಿ, ಇಂದು ಬೆಳಗ್ಗೆ 10 ಗಂಟೆಗೆ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಅಂದರೆ ಎಸ್ಐಆರ್ ಕುರಿತು ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಪು ಕುಮಾರ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ನೂತನ ಎಸ್ ಕದಂ. ಇಂದು ಬೆಳಗ್ಗೆ 9 ಗಂಟೆಗೆ ರಾಷ್ಟ್ರೀಯ ವೈದ್ಯರ ದಿನದ ಸಂದರ್ಭದಲ್ಲಿ ವೈದ್ಯರ ಅಂತರಂಗ ನೋವು ನಲಿವು ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ನಿರ್ದೇಶಕರು ಹಾಗೂ ಹಿರಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ವಿ ಕೇಶವಮೂರ್ತಿ ಅವರೊಂದಿಗೆ ಮಾತುಕತೆ ಕೇಳಬಹುದು. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಕುಲದೀಪ್ ಎನ್. ವೇಳೆ ಸರಿಯಾಗಿ 6:40.
2: ಆಕಾಶವಾಣಿ
3: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು,
4: ಸಿರಿಗನ್ನಡ ದೇವಿಯ ಮುಕುಟ
2: ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಟಿವಿ ಸತ್ಯನಾರಾಯಣ. ಪದಪರಿಚಯ.
5: ಅನುಕೂಲ ಸಿಂಧು ಎನ್ನುವ ಪದ, ಅನುಕೂಲ ಸಿಂಧು ಎನ್ನುವುದು ಪರಿಹಾಸಪೂರ್ವಕವಾಗಿ ನಿಂದನೆ ಮಾಡುವಾಗ ಕನ್ನಡದಲ್ಲಿ ಬಳಸುತ್ತಿರುವ ಪದ. ಧಾರ್ಮಿಕವಾದ ಆಚಾರ ವಿಚಾರಗಳನ್ನು, ನೀತಿ ನಿಯಮಗಳನ್ನು ಮಾಡಬೇಕಾದ ವಿಧಿವಿಧಾನಗಳನ್ನು ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಮಾಡದೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಸಂದರ್ಭಕ್ಕೆ ಅನುಗುಣವಾಗಿ ನಮಗೆ ಬೇಕಾದ ಹಾಗೆ ಅರ್ಥ ಮಾಡಿಕೊಂಡು ಬದಲಾಯಿಸಿಕೊಂಡು ಮಾಡುವಾಗ ಪರಿಹಾಸ ರೂಪದಲ್ಲಿ ಅನುಕೂಲ ಸಿಂಧು ಎಂಬ ಪದವನ್ನು ಜನರು ಬಳಸುತ್ತಿದ್ದಾರೆ. ಧರ್ಮ ಸಿಂಧು, ನಿರ್ಣಯ ಸಿಂಧು ಎನ್ನುವುದು ಧರ್ಮಶಾಸ್ತ್ರದಲ್ಲಿ ಸಂಸ್ಕೃತದಲ್ಲಿ ರಚಿತವಾಗಿರುವ ಗ್ರಂಥ. ನಮ್ಮ ಆಚಾರ ವಿಚಾರಗಳು, ಪೂಜೆ ಪುರಸ್ಕಾರಗಳು, ಮದುವೆ ಮುಂಜಿ ಮುಂತಾದ ಷೋಡಶ ಕರ್ಮಗಳು, ಅಂತ್ಯಕರ್ಮ ಮುಂತಾದವುಗಳನ್ನು ನಡೆಸುವಾಗ ಕೆಲವೊಮ್ಮೆ ಸಮಸ್ಯೆಗಳು ಉಂಟಾದಾಗ ಅದಕ್ಕೆ ಸರಿಯಾದ ಸಮಜಾಯಿಷಿ ನೀಡದೆ ತನಗೆ ಬೇಕಾದ ಹಾಗೆ ಶಾಸ್ತ್ರಕರ್ಮಗಳನ್ನು ಮಾಡಿಸುವವನನ್ನು ಕಂಡಾಗ ನವಿರಾದ ಹಾಸ್ಯದಿಂದ ಅವನು ಅನುಕೂಲ ಸಿಂಧು ಎಂದು ಹೇಳುತ್ತಾರೆ ಜನರು. ಹೇಳುವುದು ಆಚಾರ, ತಿನ್ನುವುದು ಬದನೆಕಾಯಿ ಎಂಬ ಗಾದೆಯಂತೆ ಬೇರೆಯವರಿಗೆ ಮಾತ್ರ ಆಚಾರ ಹೇಳುತ್ತಾ ತಾನೇ ಮಾಡದವನನ್ನು ಕಂಡಾಗ ವ್ಯಾಜನಿಂದೆಯಾಗಿ ಈ ಪದ ಬಳಕೆಯಾಗುತ್ತಿದೆ. ಅವಸರ. ಅವಸರ ಶಬ್ದಕ್ಕೆ ಅವಕಾಶ, ಸಮಯ, ಸಂದರ್ಭ, ಸರಿಯಾದ ಕಾಲ, ಸದವಕಾಶ, ಪ್ರಸಂಗ, ಪ್ರಸ್ತಾವ, ಪೀಠಿಕೆ, ಜಾಗ, ಎಡೆ, ಮಂತ್ರಾಲೋಚನೆ, ವಿರಾಮ, ಪುರುಸೊತ್ತು ಮುಂತಾದ ಅರ್ಥಗಳಿವೆ. ಸಂದರ್ಭಕ್ಕೆ ತಕ್ಕಂತೆ ಆಯಾಯ ಅರ್ಥಗಳಲ್ಲಿ ಈ ಶಬ್ದವನ್ನು ಬಳಸಬೇಕು. ಸರ ಎಂದರೆ ಮುಂದೆ ಹೋಗುವುದು ಎಂದು ಅರ್ಥ. ಅವ ಎಂಬ ಮತ್ತೊಂದು ಅವ್ಯಯವನ್ನು ಮೊದಲು ಸೇರಿಸಿ ಅವಸರ ಎಂದು ಹೇಳಿದಾಗ ಮೂಲಾರ್ಥವು ಬದಲಾಗುತ್ತದೆ. ಮಹಾಪ್ರಭುಗಳ ಅವಸರವನ್ನು ತಿಳಿದುಕೊಂಡು ಬಾ ಎಂದು ಹೇಳಿದಾಗ ರಾಜನನ್ನು ನೋಡಲು ಅನುಕೂಲವಾದ ವೇಳೆಯನ್ನು ತಿಳಿದುಕೊಂಡು ಬಾ ಎಂದು ಅರ್ಥವಾಗುತ್ತದೆ. ಅವನು ಅವಸರ ಅವಸರವಾಗಿ ಹೊರಟು ಹೋದ ಎಂದಾಗ ಆತುರದಲ್ಲಿ ಹೊರಟು ಹೋದ ಎಂದು ಅರ್ಥ. ಅವಸರ ಸಿಕ್ಕಾಗ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಬೇಕು ಎಂದಾಗ ಸಂದರ್ಭ, ಸನ್ನಿವೇಶ ಎಂದು ಅರ್ಥವಾಗುತ್ತದೆ. ಕನ್ನಡದಲ್ಲಿ ಅವಸರ ಎಂದರೆ ಆತುರ, ಬೇಗ ಎಂಬ ಅರ್ಥವೇ ಹೆಚ್ಚಾಗಿ ಬಳಕೆಯಲ್ಲಿದೆ.
2: ತಪ್ಪು ಒಪ್ಪು.
5: ಮನೋರಂಜನೆ, ಮನರಂಜನೆ.

0: ಮನಸ್ಸಿಗೆ ಉಂಟಾಗುವ ಆನಂದ, ಸಂತೋಷಕ್ಕೆ ಮನೋರಂಜನೆ ಎಂದು ಹೆಸರು. ಮನಸ್ ಶಬ್ದವು ಸಕಾರಾಂತ ನಪುಂಸಕಲಿಂಗ ಶಬ್ದ. ಮನಸ್ಸಿಗೆ ರಂಜನೆ, ಮನೋರಂಜನೆ ಎಂದು ಷಷ್ಠೀ ತತ್ಪುರುಷ ಸಮಾಸವಾಗುತ್ತದೆ. ಸಮಾಸವಾದಾಗ ಮನಸ್ಸು ಶಬ್ದದ ಸಕಾರಕ್ಕೆ ಉಕಾರವು ಬಂದು ಓಕಾರವಾಗಿ ಮನೋರಂಜನೆ ಎಂಬ ಶಬ್ದವಾಗುತ್ತದೆ. ಮನೋರಂಜನೆ ಎನ್ನುವುದು ಸರಿಯಾದ ಶಬ್ದರೂಪ. ಆದರೆ ಕನ್ನಡದಲ್ಲಿ ಈ ಪದವನ್ನು ಮನರಂಜನೆ ಎಂದು ತಪ್ಪಾಗಿ ಹೇಳುತ್ತಿದ್ದಾರೆ. ಮನೋರಂಜನೆ ಎಂದು ಉಚ್ಚರಿಸುವುದಕ್ಕಿಂತ ಮನರಂಜನೆ ಎಂದು ಹೇಳುವುದೇ ಜನರಿಗೆ ಸುಲಭವಾಗಿರಬೇಕು. ಆದ್ದರಿಂದ ತಪ್ಪು ಶಬ್ದವೇ ಬಳಕೆಯಲ್ಲಿ ಬಂದುಬಿಟ್ಟಿದೆ.
1: ಸುಮಧುರ. ಈಗೊಂದು ತತ್ವಪದ ಅಹುದೇಳಿರಣ್ಣ.

0: ಜೀವನದ ವ್ಯವಹಾರದಲ್ಲಿನ ನಿತ್ಯ ಸತ್ಯಗಳನ್ನು ಹೇಳುತ್ತಾ ಇದು ಸರಿಯೇ ತಪ್ಪೇ ಎನ್ನುವುದನ್ನು ಬಲ್ಲಂತ ಜಾಣರು ತಿಳಿದು ಹೇಳಲಿ ಎಂದು ಒಪ್ಪುವುದು ಬಿಡುವುದು ಎರಡನ್ನು ಕವಿಯು ನಮ್ಮ ವಿವೇಚನೆಗೆ ಇಲ್ಲಿ ಬಿಟ್ಟಿದ್ದಾನೆ. ಈ ಪದ್ಯದಲ್ಲಿ ತೆಂಗಿನಕಾಯಿಯನ್ನು ಒಡೆದರೆ ಎಳನೀರು ಕಾಯಿ ಯಾವುದೂ ಇಲ್ಲದೆ ಬರೀ ಕರಟ ಮಾತ್ರ ದೊರೆತರೆ ಪ್ರಯೋಜನವಿಲ್ಲ. ಆಪತ್ತಿಗಾದವನೇ ನೆಂಟ, ಸುಖ ದುಃಖಗಳಲ್ಲಿ ಭಾಗಿಯಾದವನೇ ಬಂಧು. ಎದುರಿಗೆ ಕಂಡ ನೆಂಟನನ್ನು ಪ್ರೀತಿ ಪ್ರೇಮಗಳಿಂದ ಮನೆಗೆ ಬಾ ಎಂದು ಮತ್ತೊಬ್ಬ ನೆಂಟ ಕರೆದಾಗ ಅವನು ಅವನ ಮನೆಗೆ ಹೋಗದಿದ್ದರೆ ಆಗ ಅವನು ನಿಜವಾದ ನೆಂಟನಾಗಲಾರ. ಹಾಗೆಯೇ ಎದುರಿಗೆ ನಮ್ಮನ್ನು ಕಂಡಾಗಲೂ ಯಾವ ಮತ್ತೊಬ್ಬ ನೆಂಟನು ಕಂಡೂ ಕಾಣದಂತೆ ಇದ್ದು ನಮ್ಮನ್ನು ಮನೆಗೆ ಬಾ ಎಂದು ಕರೆಯದವನು ನೆಂಟನಾಗಲಾರ. ಇವರು ಇದ್ದರೂ ಅಷ್ಟೇ, ಇಲ್ಲದಿದ್ದರೂ ಅಷ್ಟೇ. ಮಕ್ಕಳಿಲ್ಲದ ಮನೆ ಮನೆ ಎನಿಸುವುದಿಲ್ಲ. ಎಷ್ಟೇ ಹೂ ಗಿಡ ಮರ ಬಳ್ಳಿಗಳು ಬೆಳೆದಿದ್ದರೂ ಪರಿಮಳ ಸೂಸುವ ಮರುಗವಿಲ್ಲದಿದ್ದರೆ ಅದು ತೋಟವಾಗುವುದಿಲ್ಲ. ದೇವರೇ ಇಲ್ಲದ ಬರೀ ಕಲಾ ವೈಭವದಿಂದ ಕೂಡಿದ ದೇವಾಲಯವು ನಿಜವಾದ ದೇವಾಲಯವಾಗುವುದಿಲ್ಲ. ಕೃಷಿ ಕಾರ್ಯದಲ್ಲಿ ಸದಾ ದುಡಿಯುವ ಎತ್ತು ಕ್ರಿಯಾಶೀಲವಾಗಿರಬೇಕು. ಕೆಲಸವಾಗಬೇಕಾದರೆ ಏಳದೆ ಬಿದ್ದುಕೊಂಡಿರುವ ಎತ್ತು ನಿಜವಾದ ಎತ್ತಾಗುವುದಿಲ್ಲ. ತೂತು ಕೊರೆಯದ ಮುತ್ತು ಉಪಯೋಗಕ್ಕೆ ಬರುವುದಿಲ್ಲ, ಏಕೆಂದರೆ ದಾರ ಪೋಣಿಸಿ ಹಾರ ಮಾಡಲು ಆಗುವುದಿಲ್ಲ. ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡುವವನು ನಿಜವಾದ ಸೇವಕ. ಅವನು ಯಜಮಾನನ್ನು ಮರೆಮಾಚಿ ಅನ್ನವಿಟ್ಟ ಮನೆಗೆ ಕನ್ನ ಹಾಕಿ ಪದಾರ್ಥಗಳನ್ನು ಕದ್ದು ಹೋದರೆ ನಿಜವಾದ ಸೇವಕನಲ್ಲ. ಯಾವ ಮನೆಯಲ್ಲಿ ದೀಪದ ಬೆಳಕಿಲ್ಲವೋ ಅದು ಮನೆಯಲ್ಲ. ನೀತಿ ಇಲ್ಲದ ಹೆಣ್ಣು ಹೆಣ್ಣಾಗಲಾರಳು. ಮಾನ ಮುಚ್ಚಿಕೊಳ್ಳಲು ಮೈಮೇಲೆ ಉತ್ತರಿಯವನ್ನು ಹೊದೆಯದವನು ನಿಜವಾದ ಮಾನವಂತನಲ್ಲ. ಇರಬೇಕಾದ ನಿಜವಾದ ಗುಣಗಳು ಮನುಷ್ಯನಲ್ಲಿರಬೇಕು. ಮಾಡಬೇಕಾದ ಕೆಲಸಗಳನ್ನು ಮಾಡಬೇಕು. ಅದ್ಯಾವುದೂ ಇಲ್ಲದವರು ನಿಷ್ಪ್ರಯೋಜಕರು ಎಂಬ ಭಾವ ಇಲ್ಲಿದೆ. ಇಲ್ಲಿ ಅಹುದೇಡಿರಣ್ಣ ಬಲ್ಲಂತ ಜಾಣರು ತಿಳಿದು ಹೇಳಿರೋ ಪದಗಳು ಜನರನ್ನು ಎಚ್ಚರಿಸುವ ಪದಗಳಾಗಿ ಅರ್ಥಪೂರ್ಣವಾಗಿವೆ.
1: ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಟಿವಿ ಸತ್ಯನಾರಾಯಣ. ಶೀರ್ಷಿಕೆ ಗೀತ ರಚನೆ ಡಾಕ್ಟರ್ ಮೈಸೂರು ಉಮೇಶ್. ಸಂಗೀತ ಸಂಯೋಜನೆ ಎನ್ಎಸ್ ಪ್ರಸಾದ್. ಪದ್ಯಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಆತ್ಮೀಯ ರೈತ ಬಾಂಧವರೇ, ಇದೇ ಜುಲೈ 1ನೇ ತಾರೀಖು ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿ ಹಿಪ್ಪು ನೇರಳೆ ತೋಟದ ನಿರ್ವಹಣೆ ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಕೇಳಬಹುದು. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಕೆ ಸುರೇಶ್ ಹಾಗೂ ಭವ್ಯ ಎಂಆರ್. ನೀವು ಡಯಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 251252 ಮತ್ತೊಂದು 251508. ಮೈಸೂರಿನ ಎಸ್ಟಿಡಿ ಕೋಡ್ 0821. ಗಮನಿಸಿ, ಜುಲೈ 1ನೇ ತಾರೀಕು ಬುಧವಾರ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಕೇಳಬಹುದು.

0: ಆಕಾಶವಾಣಿ ಮೈಸೂರು, ವೇಳೆ ಸರಿಯಾಗಿ 6:50. ಈಗ ರೈತರಿಗೆ ಸಲಹೆಗಳು.
1: ಇದು ವನ ಮಹೋತ್ಸವ ಕಾಲ. ಈಗ ಬೀಳುವಂತಹ ಮಳೆ ನೀರನ್ನು ಸದುಪಯೋಗಪಡಿಸಿಕೊಂಡು ಈ ಸಂದರ್ಭದಲ್ಲೇ ಮುಂದೆ ಮರವಾಗಿ ಬೆಳೆಯುವಂತಹ ಗಿಡಗಳನ್ನು ನೆಟ್ಟುಕೊಂಡ್ರೆ ಮುಂದೆ ಕಾಲಕಾಲಕ್ಕೆ ಬೀಳುವಂತಹ ಮಳೆ ನೀರಲ್ಲೇ ಈ ಸಸಿಗಳು ಬೆಳೆದು ದೊಡ್ಡವಾಗ್ತವೆ ಅನ್ನೋ ಉದ್ದೇಶದಿಂದ ಜುಲೈ ತಿಂಗಳ ಮೊದಲ ವಾರದಲ್ಲೇ ವನ ಮಹೋತ್ಸವವನ್ನು ಆಚರಣೆ ಮಾಡಲಾಗುತ್ತೆ. ರೈತರು ತಮ್ಮ ಜಮೀನಿನಲ್ಲಿ ಮರಗಿಡಗಳನ್ನು ನೆಟ್ಟು ಬೆಳೆಸ್ಕೋಬೇಕು. ಗ್ರಾಮಾಂತರ ಪ್ರದೇಶಗಳಲ್ಲಿ ಸರ್ಕಾರಿ ಜಾಗ ಎಲ್ಲೆಲ್ಲಿದೆಯೋ ಅಲ್ಲಿ ಯುವ ಸಂಘಗಳನ್ನು ಮಾಡಿಕೊಂಡು ಮರಗಳನ್ನು ನೆಟ್ಟು ಬೆಳೆಸ್ಬೋದು. ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ, ಹಾಗೆ ಊರಿಗೆ ಬರುವಂತಹ ರಸ್ತೆಯ ಅಕ್ಕಪಕ್ಕಗಳಲ್ಲಿ, ಮನೆಯ ಹಿಂದೆ ಮುಂದೆ ಖಾಲಿ ಜಾಗ ಇದ್ದರೆ ಬೇಕಾದಂತಹ ಮರಗಿಡಗಳನ್ನು ನೆಟ್ಟು ಬೆಳೆಸ್ಬೋದು. ಎಲ್ಲವೂ ಬೃಹತ್ ವೃಕ್ಷವಾಗಿ ಬೆಳೆಯುವಂತಹ ಮರಗಳೇ ಆಗಬೇಕು ಅಂತೇನಿಲ್ಲ. ನಿಮ್ಮ ಅನುಕೂಲ ನೋಡಿಕೊಳ್ಳಿ. ಹಾಗೆ ಮರವನ್ನು ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಬೇಕಾದ ರೀತಿಯಲ್ಲಿ ರೂಪಿಸ್ಕೊಂಡು ಬೆಳೆಸ್ಬೋದು. ಈಗ ರಸ್ತೆಯ ಅಕ್ಕಪಕ್ಕಗಳಲ್ಲಾದರೆ ಅತ್ತಿ, ಅರಳಿ, ಆಲ, ಬೇವು, ಗೋಣಿ, ಹಲಸು, ನೇರಳೆ, ಹೀಗೆ ಬಗೆ ಬಗೆಯ ಜಾತಿಯ ಮರಗಳನ್ನು ಬೆಳೆಸ್ಬೋದು. ಮನೆ ಹಿಂದ್ಗಡೆ ಆದರೆ ಅಥವಾ ಮನೆ ಮುಂದ್ಗಡೆ ಹೊಂಗೆ ಮರಗಳನ್ನು ಬೆಳೆಸ್ಬೋದು. ಜಮೀನಿನಲ್ಲಿ ಹೊಂಗೆ, ಬೇವು, ಹಲಸು, ನೇರಳೆ ಈ ತರಹದ ಗಿಡಮರಗಳನ್ನು ನೆಟ್ಟು ಬೆಳೆಸ್ಬೋದು. ಜಮೀನಿನಲ್ಲಿ ಮರವನ್ನು ಯಾಕೆ ಬೆಳೆಸಬೇಕು ಅನ್ನೋದಕ್ಕೆ ಕಾರಣಗಳು ಸಾಕಷ್ಟಿದ್ದಾವೆ. ಮೊದಲನೇದು, ಜಮೀನಿನ ಸುತ್ತಲೂ ಮರಗಳನ್ನು ನೆಟ್ಟು ಬೆಳೆಸಿದರೆ ಬೀಸುವಂತಹ ರಭಸದ ಗಾಳಿಯನ್ನು ಇವು ತಡೆಗೋಡೆಯಂತೆ ತಡೀತವೆ. ಹೀಗಾಗಿ ಜಮೀನಿನ ಒಳಗೆ ಗಿಡದ ಬೆಳವಣಿಗೆಗೆ ಬೇಕಾದಂತಹ ಪೂರಕವಾದ ವಾತಾವರಣ ನಿರ್ಮಾಣ ಆಗುತ್ತೆ. ಬೀಳುವಂತಹ ರಭಸದ ಮಳೆ ನೀರು ಮರದ ಮೇಲೆ ಬಿದ್ದಾಗ ಎಲೆ ಮೇಲೆ ಅದು ಸಿಡಿದು ನಿಧಾನವಾಗಿ ಮಣ್ಣಿನ ಮೇಲೆ ಬೀಳುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಮರಗಳು ಬೀಳಿಸಿದಂತಹ ಎಲೆಗಳೇ ತಳಭಾಗದಲ್ಲಿ ದಪ್ಪ ಪದರವಾಗಿ ಇರೋದರಿಂದ ಬಿದ್ದಂತಹ ಮಳೆ ನೀರು ಮಣ್ಣನ್ನು ಕೊಚ್ಚೋದಿಲ್ಲ, ನಿಧಾನವಾಗಿ ಮಣ್ಣಿನ ಆಳದಲ್ಲಿ ಇಂಕ್ತಾ ಬರುತ್ತೆ. ಇನ್ನು ಬಹಳ ಮುಖ್ಯವಾದಂತಹ

0: तस्याः प्रथमा आधिकारिकी भारतयात्रा वर्तते। सा श्वः प्रधानमन्त्रिणा नरेन्द्रमोदिना सह षोडशे भारत-जापान वार्षिकशिखरसम्मेलने भागं ग्रहीष्यति। इदं शिखरसम्मेलनम् उभयोर्देशयोः कृते द्विपक्षीयसहयोगस्य समग्रक्षेत्रस्य समीक्षां सुदृढीकरणं च विधातुं सहैव पारस्परिकहितस्य क्षेत्रीयवैश्विकविषयेषु विचाराणां विनिमयीकरणं कर्तुमेकं प्रकृष्टम् अवसरं प्रदास्यति। उत्तराखण्ड राज्यस्य मदरसा शिक्षा प्रणाल्याम् अद्यारभ्य एकं बृहत् परिवर्तनं प्रवृत्तं सञ्जातम्। अस्याः नूतन व्यवस्थायाः अन्तर्गतम् उत्तराखण्ड मदरसा शिक्षा परिषद् पूर्णतया निष्क्रियो भविष्यति। सहैव राज्यस्य सर्वाः अल्पसंख्यक शैक्षणिक संस्थाः एकेन विनूत्नेन तन्त्रेण सञ्चालिताः भविष्यन्ति। अद्य जुलाई मासस्य एकदिनांकतः उत्तराखण्ड मदरसा शिक्षा बोर्ड उत्तराखण्ड मदरसा शिक्षा बोर्ड अधिनियमः 20-26 तथा उत्तराखण्ड सर्वकारीयेतर अरबी एवं फारसी मदरसा मान्यता नियमावली 20-19 इत्येतेः सर्वे निष्प्रभाविनः अभवन्। राज्यप्रशासनेन उत्तराखण्ड अल्पसंख्यक शैक्षणिक संस्था अधिनियमस्य अन्तर्गतम् एका नूतना व्यवस्था प्रवर्तिता। अस्य प्रत्यग्रतन्त्रस्य अन्तर्गतम् उत्तराखण्ड राज्य अल्पसंख्यक शिक्षा प्राधिकरणमेव शिक्षायै उत्तरदायी भविष्यति। इति वार्ताः।
1: आकाशवाणी मैसूरु ವೇಳೆ ಸರಿಯಾಗಿ 7 ಗಂಟೆ.
2: ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫ್ರೆಂಟ್ ಎಂಬಿಎ ಪ್ರೋಗ್ರಾಮ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, ಹೆಚ್ಆರ್ ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ಇಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
1: ಇಂದು ಬೆಳಗ್ಗೆ 9 ಗಂಟೆಗೆ ರಾಷ್ಟ್ರೀಯ ವೈದ್ಯರ ದಿನದ ಸಂದರ್ಭದಲ್ಲಿ ವೈದ್ಯರ ಅಂತರಂಗ ನೋವು ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ನಿರ್ದೇಶಕರು ಹಾಗೂ ಹಿರಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ವಿ ಕೇಶವಮೂರ್ತಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಎನ್ ಕುಲದೀಪ್. ಮಧ್ಯಾಹ್ನ 12:05 ವೈದ್ಯರ ದಿನಾಚರಣೆಯ ಸಂದರ್ಭದಲ್ಲಿ ಜನರಕ್ಷಕರೆಂದು ನಮನ ಈ ಕುರಿತು ಮಾತನಾಡುವವರು ಜಯಶ್ರೀ ಎಸ್ ಹೊಳ್ಳ. ಇದು ಮಂಗಳೂರು ಕೇಂದ್ರದ ಕೊಡುಗೆ. 4:00 ಮಹಿಳಾ ರಂಗ ಕಾರ್ಯಕ್ರಮದಲ್ಲಿ ಸಾಧನಾ ಶಿಖರ. ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಅಂಗವಾಗಿ ಸುಮಾರು 5 ದಶಕಗಳಿಂದಲೂ ವೈದ್ಯಕೀಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾ ಕೆವಿ ಲಕ್ಷ್ಮೀದೇವಿ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ಕೀರ್ತನಾ ವಿ. ಸಂಜೆ 4:45 ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಸರಣಿ. ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. ಸಂಜೆ 5:00 ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಕಾರ್ಯಕ್ರಮ. ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ. ಇಂದಿನ ವಿಷಯ ಕ್ಯಾನ್ಸರ್ ಕುರಿತ ಮಿಥ್ಯೆಗಳು. ಭಾಗವಹಿಸುತ್ತಾರೆ ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಹಾಗೂ ರೋಬೋಟಿಕ್ ಸರ್ಜನ್ ಡಾಕ್ಟರ್ ರಕ್ಷಿತ್ ಶೃಂಗೇರಿ. ಪ್ರಸ್ತುತಿ ತೇಜಸ್ವಿನಿ ಗಿರೀಶ್ ಹಾಗೂ ಡಾಕ್ಟರ್ ಕುಲದೀಪ್ ಎನ್. ಸಮಯ 7:02 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಇನ್ನು ಮುಂದೆ ಪ್ರಕಟಣೆಗಳು. ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ

0: ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಈ ಬೆಳಿಗ್ಗೆ 7:15 ಪ್ರಸಾರವಾಗುವ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಶಿಲ್ಪಾ ಬೊಂಬ್ರಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು. ವಿಷಯ ಸಿ ಹುಕ್ ಮತ್ತು ಎಸಿಸಿ ಎಚ್ಪಿಸಿ ಕೋರ್ಸ್ಗಳು.
0: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
3: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
4: ವಿಕೃ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
3: ಯು ಆರ್ ಅನಂತಮೂರ್ತಿ,
4: ಗಿರೀಶ್ ಕಾರ್ನಾಡ್,
3: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
4: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
3: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
4: ಸಿರಿಗನ್ನಡಂ ಗೆಲುಗೆ,
3: ಸಿರಿಗನ್ನಡಂ ಬಾಳ್ಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ರಾಜ್ಯವನ್ನು 2028ರೊಳಗೆ ಮಾದಕ ವ್ಯಸನ ಮುಕ್ತವಾಗಿಸಲು ಪ್ರತಿಜ್ಞೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು, ಮುಖ್ಯಮಂತ್ರಿ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ನಾಗರಿಕರು ಕಡ್ಡಾಯವಾಗಿ ಅಗತ್ಯ ಮಾಹಿತಿ ಒದಗಿಸಿ, ಮುಖ್ಯ ಕಾರ್ಯದರ್ಶಿಯವರ ಮನವಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಬಿ ಜಿರಾಮ್ಜಿ ಯೋಜನೆ ಇಂದಿನಿಂದ ಜಾರಿ. ಅರ್ಹ ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಕಡ್ಡಾಯ ಉದ್ಯೋಗಾವಕಾಶ. ವಾರ್ತೆಗಳ ವಿವರ: ಕರ್ನಾಟಕ ರಾಜ್ಯವನ್ನು 2028ರೊಳಗೆ ಮಾದಕ ವ್ಯಸನ ಮುಕ್ತ ಕರ್ನಾಟಕವಾಗಿಸಲು ನಾವು ಪ್ರತಿಜ್ಞೆ ಮಾಡಿದ್ದೇವೆ. ಮಾದಕ ವ್ಯಸನವನ್ನು ಸಮಾಜದಿಂದ ಮುಕ್ತ ಮಾಡಲು ಎಲ್ಲಾ ನಾಗರಿಕರು ಕೈಜೋಡಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಹಮ್ಮಿಕೊಂಡಿದ್ದ ಅಂತಾರಾಷ್ಟೀಯ ಮಾದಕ ವ್ಯಸನ ಮತ್ತು ಕಳ್ಳಸಾಗಾಣಿಕೆ ವಿರೋಧಿ ದಿನ 2026ರ ಕಾರ್ಯಕ್ರಮವನ್ನು ಮಕ್ಕಳೊಂದಿಗೆ ಉದ್ಘಾಟಿಸಿ ಮಾತನಾಡಿದ ಅವರು, ಮಾದಕ ವಸ್ತುಗಳಿಂದ ಹೆಚ್ಚುತ್ತಿರುವ ಅಪಾಯವನ್ನು ತಡೆಗಟ್ಟಲು ಸರ್ಕಾರವು ಮಾದಕ ವಸ್ತು ವಿರೋಧಿ ಕಾರ್ಯಪಡೆಯನ್ನು ಸ್ಥಾಪಿಸಿದೆ ಎಂದರು. ಕಳೆದ 3 ವರ್ಷಗಳಲ್ಲಿ ಪೊಲೀಸ್ ಇಲಾಖೆ ದೊಡ್ಡ ಪ್ರಯತ್ನ ಮಾಡಿ 80 ಕೋಟಿ ವೆಚ್ಚದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡು ನಾಶಪಡಿಸಿದೆ. ಈ ಕಾರ್ಯಕ್ಕೆ ಕೈಜೋಡಿಸಿದ ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳಿಗೆ ಹಾಗೂ ಸಹಾಯ ಮಾಡಿದ ಎಲ್ಲರಿಗೂ ಸರ್ಕಾರ ಅಭಿನಂದನೆ ಸಲ್ಲಿಸುತ್ತದೆ ಎಂದು ಅವರು ಹೇಳಿದರು. ಶರಾವತಿ ಪಂಪ್ ಸ್ಟೋರೇಜ್ ಗೋವಾ ತಮ್ನೇರ್ ಕಳಸಾ ಬಂಡೂರಿ ಮತ್ತು ಬಿಡಿಎ ಫೆರಿಫರಲ್ ರಿಂಗ್ ರಸ್ತೆ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಮತ್ತು ಕೇಂದ್ರ ಅರಣ್ಯ ಇಲಾಖೆಗಳ ವಿವಿಧ ಹಂತಗಳಲ್ಲಿ ಬಾಕಿ ಇರುವ ಅರಣ್ಯ ಅನುಮತಿ ವಿಚಾರಗಳಲ್ಲಿ ತ್ವರಿತಗತಿಯಲ್ಲಿ ಕ್ರಮ ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಅರಣ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕೈಗಾರಿಕೆ ಹಾಗೂ ಗಣಿಗಾರಿಕೆ ಯೋಜನೆಗಳಿಗೆ ಅಗತ್ಯವಿರುವ ಎಲ್ಲಾ ಅನುಮತಿಗಳನ್ನು ನಿಗದಿತ ಕಾಲಮಿತಿಯೊಳಗೆ ನೀಡುವ ವ್ಯವಸ್ಥೆ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು. ಸಣ್ಣಪುಟ್ಟ ನೆಪಗಳನ್ನು ಮುಂದಿಟ್ಟು ಅವರಿಗೆ ತೊಂದರೆ ನೀಡಬಾರದು. ನಿಯಮಾನುಸಾರ ಕುಡಿಯುವ ನೀರು, ರಸ್ತೆ, ವಿದ್ಯುತ್ ಸೇರಿದಂತೆ ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸಲು ಆದ್ಯತೆ ನೀಡಬೇಕು ಎಂದರು. ಪ್ರಸಕ್ತ ಸಾಲಿನ ಏಪ್ರಿಲ್ ಮತ್ತು ಮೇ ಮಾಹೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಕೆಲವು ಪ್ರದೇಶಗಳಲ್ಲಿ ಬಿದ್ದ ಭಾರೀ ಮಳೆಯಿಂದಾಗಿ ರೈತರು ತೋಟಗಳಲ್ಲಿ ಬೆಳೆದ ಅಡಿಕೆ ಮರಗಳು ನಾಶಗೊಂಡಿದ್ದು, ಈ ಸಂಬಂಧ ಬಾಧಿತ ರೈತರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸುವಂತೆ ಜಿಲ್ಲೆಯ ಚುನಾಯಿತ ಪ್ರತಿನಿಧಿಗಳು ನಿಯೋಗ ತೆರಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡುವಂತೆ

0: ಇಂಧನ ಮತ್ತು ಪ್ರವಾಸೋದ್ಯಮ ಖಾತೆ ಸಚಿವರಾದ ಕೆಜೆ ಜಾರ್ಜ್ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಏರ್ಪಡಿಸಲಾಗಿದ್ದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಈ ಸಂಬಂಧ ಜಿಲ್ಲಾಡಳಿತದ ವತಿಯಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುವ ಬಗ್ಗೆ ಮಾಹಿತಿ ಪಡೆದುಕೊಂಡಿರುವುದಾಗಿ ತಿಳಿಸಿದರು. ಸಂತ್ರಸ್ತರಿಗೆ ಮಾನವೀಯ ನೆಲೆಯಲ್ಲಿ ಪರಿಹಾರ ದೊರಕಿಸಿಕೊಡಿ ಎಂದು ಜಿಲ್ಲೆಯ ಜನಪ್ರತಿನಿಧಿಗಳು ಸಚಿವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಚಿವ ಕೆಜೆ ಜಾರ್ಜ್ ಅವರು ಮಾತನಾಡಿ, ಸಂತ್ರಸ್ತ ಕುಟುಂಬದವರಿಗೆ ತಕ್ಷಣದ ಪರಿಹಾರ ಕ್ರಮವನ್ನು ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳು ದೊರಕಿಸಿಕೊಡಬೇಕು. ಅಲ್ಲದೆ ಭಾಗಶಃ ಅಥವಾ ಪೂರ್ಣ ಪ್ರಮಾಣದ ಮನೆ ನಾಶಗೊಂಡವರ ಮಾಹಿತಿ ಪಡೆದು ಅವರಿಗೆ ಸಕಾಲದಲ್ಲಿ ಸೌಲಭ್ಯ ಒದಗಿಸಿಕೊಡುವಂತೆ ಸೂಚಿಸಿದರು. ಬೆಳಗಾವಿಯ ಕೃಷಿ ಇಲಾಖೆ ಹಾಗೂ ಮತ್ತಿಕೊಪ್ಪ ರಾಷ್ಟೀಯ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ರೈತರ ಸುಧಾರಿತ ಕೃಷಿಯ ಅನುಕೂಲಕ್ಕಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಜೂನ್ 1ರಿಂದ ಆಯೋಜಿಸಲಾಗಿದ್ದ ಖೇತ್ ಬಚಾವೋ ಅಭಿಯಾನವನ್ನು ಯಶಸ್ವಿಗೊಳಿಸಲಾಗಿದ್ದು, ಬೆಳಗಾವಿ ವಿಭಾಗ ಮಟ್ಟದಲ್ಲಿ ಸುಮಾರು 100 ಗ್ರಾಮ ಪಂಚಾಯಿತಿಗಳಲ್ಲಿ ಮಣ್ಣಿನ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ. ಸುಮಾರು 6,000 ಅಧಿಕ ಸಂಖ್ಯೆಯ ರೈತರು ಅಭಿಯಾನದ ಪ್ರಯೋಜನ ಪಡೆದುಕೊಂಡಿದ್ದಾರೆ. ಈ ಕುರಿತು ಆಕಾಶವಾಣಿಗಾಗಿ ಮತ್ತಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ಮಂಜುನಾಥ ಚೌರೆಡ್ಡಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಕಳೆದ ನಾವು ಜೂನ್ 1ನೇ ತಾರೀಕಿನಿಂದ ಜೂನ್ 30ನೇ ತಾರೀಕುವರೆಗೆ ಬೆಳಗಾವಿ ಜಿಲ್ಲೆಯಾದ್ಯಂತ ನಾವು ಕೀರ್ತಿ ಬಚಾವ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕೀರ್ತಿ ಬಚಾವ ಅಭಿಯಾನವನ್ನು ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವ್ಯಾಪ್ತಿಗಳಾದಂತಹ ಬೆಳಗಾವಿ, ರಾಮದುರ್ಗ್, ಸವದತ್ತಿ, ಬೈಲೊಂಗಲ್, ಅನಾಪುರ್, ಎರಗಟ್ಟಿ, ಕಿತ್ತೂರು ತಾಲೂಕಿಗಳಲ್ಲಿ ಬರ್ತಕ್ಕಂತಹ ಪ್ರತಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ 2 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರಿಸುಮಾರು 2 ಪ್ರೋಗ್ರಾಮ್ಗಳನ್ನು ನಾವು ಮಾಡಿದ್ದೇವೆ. ಇವತ್ತು ಈ ಒಂದು ಅಭಿಯಾನವನ್ನು ಮುಕ್ತಾಯಗೊಂಡಿದೆ. ಈ ಒಂದು ಅಭಿಯಾನದಲ್ಲಿ ಪ್ರಮುಖವಾಗಿ ನಾವು ಸರಿಸುಮಾರು 6,000 ಮೇಲ್ಪಟ್ಟು ನಾವು ರೈತರ ಮನೆ ಬಾಗಿಲಿಗೆ ಈ ಒಂದು ಅಭಿಯಾನದಲ್ಲಿ ತಲುಪಿದ್ದೇವೆ. ಜೈವಿಕ ಗೊಬ್ಬರ ಮತ್ತು ಜೈವಿಕ ಕೀಟನಾಶಕಗಳನ್ನು ರೈತರಿಗೆ ವಿತರಿಸಿದ್ದೇವೆ.
0: ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ಕಡ್ಡಾಯವಾಗಿ ರಾಜ್ಯದ ನಾಗರಿಕರೆಲ್ಲರೂ ಅಗತ್ಯ ಮಾಹಿತಿ ಒದಗಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಅವರು ಮನವಿ ಮಾಡಿದ್ದಾರೆ. ನಾಗರಿಕರು ಈ ಅರ್ಜಿಯನ್ನು ತುಂಬುವಾಗ ಯಾವುದೇ ವಿಷಯವಾಗಿ ಗೊಂದಲಗಳಿದ್ದರೆ ಪ್ರತಿಯೊಂದು ವಾರ್ಡ್ನಲ್ಲೂ ಸ್ಥಾಪಿಸಲಾಗಿರುವ ಸಿಟಿಜನ್ ಸರ್ವಿಸ್ ಸೆಂಟರ್ ಹಾಗೂ ವೋಟರ್ ಫೆಸಿಲಿಟೇಷನ್ ಸೆಂಟರ್ನಲ್ಲಿ ಮಾಹಿತಿ ಪಡೆದು ನಿಖರವಾಗಿ ಅರ್ಜಿಯನ್ನು ತುಂಬಬಹುದು. ಎಸ್ಐಆರ್ ಅರ್ಜಿಯನ್ನು ತುಂಬಿದರೆ ನಾವು ದೇಶದ ನಾಗರಿಕರಾಗಿದ್ದೇವೆ ಹಾಗೂ ದೇಶದ ಮತದಾರರಾದಂತೆ. ಹಾಗಾಗಿ ರಾಜ್ಯದ ಪ್ರತಿಯೊಬ್ಬ ನಾಗರಿಕರು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಅರ್ಜಿಯನ್ನು ಸಲ್ಲಿಸುವಂತೆ ಅವರು ಕೋರಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನದ ಅಂಗವಾಗಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ನವನಗರದ ವಿವಿಧ ಮನೆಗಳಿಗೆ ಭೇಟಿ ನೀಡಿ ಎನ್ಯುಮರೇಷನ್ ನಮೂನೆಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಪದ್ಮಶ್ರೀ ಪುರಸ್ಕೃತ ವೆಂಕಣ್ಣ ಸುಗತೇಕರ್ ಅವರ ನಿವಾಸಕ್ಕೂ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ಮತದಾರರಿಗೆ ನಮೂನೆ ಭರ್ತಿ ಮಾಡುವ ವಿಧಾನ ಹಾಗೂ ಅಗತ್ಯ ದಾಖಲೆಗಳ ಕುರಿತು ಮಾಹಿತಿ ನೀಡಿ ನಿಗದಿತ ಅವಧಿಯೊಳಗೆ ಭರ್ತಿ ಮಾಡಿ ಸಲ್ಲಿಸುವಂತೆ ಮನವಿ ಮಾಡಿದರು. ಮತದಾರರ ಪಟ್ಟಿಯಲ್ಲಿ ಹೆಸರುಗಳ ಪರಿಶೀಲನೆ, ತಿದ್ದುಪಡಿ, ಸೇರ್ಪಡೆ ಅಥವಾ ಬದಲಾವಣೆ ಅಗತ್ಯವಿದ್ದರೆ ಸಂಬಂಧಿತ ನಮೂನೆಗಳನ್ನು ಭರ್ತಿ ಮಾಡಿ ಸಲ್ಲಿಸುವಂತೆ ಸಾರ್ವಜನಿಕರಲ್ಲಿ ಅವರು ಕರೆ ನೀಡಿದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕ ಮಿಷನ್ ಗ್ರಾಮೀಣ ವಿಬಿಜಿರಾಮ್ಜಿ ಯೋಜನೆಯಡಿ ಅರ್ಹ ಗ್ರಾಮೀಣ ಅಕುಶಲ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಕಡ್ಡಾಯ ಉದ್ಯೋಗಾವಕಾಶ ಕಲ್ಪಿಸಲಾಗುವುದು ಎಂದು ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಎಸ್ ಆಕಾಶ್ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲೆಯ ಎಲ್ಲಾ ಅನುಷ್ಠಾನ ಅಧಿಕಾರಿಗಳು, ಪಿಡಿಒಗಳು ಹಾಗೂ ತಾಂತ್ರಿಕ ಸಿಬ್ಬಂದಿಗಳ ಒಂದು ದಿನದ ವಿಬಿಜಿರಾಮ್ಜಿ ಯೋಜನೆ ಜಿಲ್ಲಾ ಮಟ್ಟದ ತರಬೇತಿ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ವಿಬಿಜಿರಾಮ್ಜಿ ಯೋಜನೆ ಇಂದಿನಿಂದ ಅನುಷ್ಠಾನಗೊಳ್ಳಲಿದೆ. ಸ್ವಯಂ ಪ್ರೇರಿತವಾಗಿ ಅಕುಶಲ ಕೆಲಸಕ್ಕಾಗಿ ಬೇಡಿಕೆ ಸಲ್ಲಿಸುವ ಗ್ರಾಮೀಣ ವಯಸ್ಕ ಸದಸ್ಯರ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ

0: ನಿಧನರಾದರು. ಅವರಿಗೆ 79 ವರ್ಷ ವಯಸ್ಸಾಗಿತ್ತು. ಮೂತ್ರಪಿಂಡ ಸಮಸ್ಯೆಯಿಂದ ಚಿಕಿತ್ಸೆ ಪಡೆಯುತ್ತಿದ್ದ ಅವರನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇತ್ತೀಚೆಗೆ ದೀರ್ಘ ಶಸ್ತ್ರಚಿಕಿತ್ಸೆಗೂ ಅವರು ಒಳಗಾಗಿದ್ದರು. ಭಾರತದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟ ಚಳವಳಿಯು ಯಾವುದೇ ನಿರ್ದಿಷ್ಟ ವರ್ಗ ಅಥವಾ ಜಾತಿಗೆ ಸೇರಿದವರು ಆಳುವವರ ವಿರುದ್ದ ಸಿಡಿದೆದ್ದ ಸಂಘರ್ಷವಲ್ಲ. ಇದು ತಮ್ಮ ಸರ್ವಸ್ವವನ್ನು ದೇಶಕ್ಕಾಗಿ ಧಾರೆಯೆರೆದ ತ್ಯಾಗಿಗಳ ನೇತೃತ್ವದಲ್ಲಿ ನಡೆದ ಜನಸಂಗ್ರಾಮ. ಸಾಮಾನ್ಯ ಜನರೇ ಸೈನಿಕರೂ ಆಗಿ ದೇಶದ ಪರ ಹೋರಾಡಿದ ಅಪರೂಪದ ಇತಿಹಾಸವಾಗಿದೆ. ಧಾರವಾಡದಲ್ಲಿ ಅಂತಹ ಹೋರಾಟದ ಸಂದರ್ಭದಲ್ಲಿ 1921 ಜುಲೈ 1ರಂದು ನಡೆದ ಸರಾಯಿ ವಿರೋಧಿ ಪ್ರತಿಭಟನೆಯಲ್ಲಿ ಬ್ರಿಟಿಷರ ಗೋಲಿಬಾರಿಗೆ ತುತ್ತಾಗಿ ಮೂವರು ಪ್ರಾಣತೆತ್ತರು. ಆ ಹುತಾತ್ಮರ ಹೋರಾಟಕ್ಕೆ ಈಗ 105 ವರ್ಷದ ನೆನಪು. ಇದರ ಅಂಗವಾಗಿ ಇಂದು ಧಾರವಾಡದ ಜಕಣಿಬಾವಿ ರಸ್ತೆಯಲ್ಲಿರುವ ಹುತಾತ್ಮರ ಸ್ಮಾರಕಕ್ಕೆ ಗೌರವ ಸಲ್ಲಿಸಿ ಹುತಾತ್ಮರ ದಿನಾಚರಣೆಯನ್ನು ಆಚರಿಸಲಾಗುತ್ತಿದ್ದು, ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಸೇರಿದಂತೆ ಹಲವರು ಪಾಲ್ಗೊಳ್ಳುತ್ತಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಇತಿಹಾಸ ಪ್ರಾಧ್ಯಾಪಕರಾದ ಡಾ ಬಸವರಾಜ ಅಕ್ಕಿ.
1: ಭಾರತದ ಸ್ವಾತಂತ್ರ್ಯ ಹೋರಾಟದ 1920 ಅಸಹಕಾರ ಚಳವಳಿ ಅಂಗವಾಗಿ ಸರ್ಕಾರಿ ಶಾಲೆಗಳನ್ನು, ನ್ಯಾಯಾಲಯಗಳನ್ನು, ವಿದೇಶಿ ವಸ್ತ್ರಗಳನ್ನು ಬಹಿಷ್ಕರಿಸುವುದು, ಮದ್ಯದ ಅಂಗಡಿಗಳನ್ನು ಪಿಕೆಟಿಂಗ್ ಮಾಡಲು ಆದೇಶಿಸಿತು. ಅದರಂತೆ ಜುಲೈ 1 1921 ಧಾರವಾಡದ ಹೃದಯ ಭಾಗದ ಇಂದಿನ ಸುಭಾಷ್ ರಸ್ತೆಯ ಸಮೀಪದಲ್ಲಿದ್ದ ಮದ್ಯದ ಅಂಗಡಿಯ ಮೇಲೆ ಸತ್ಯಾಗ್ರಹಿಗಳು ಮುತ್ತಿಗೆ ಹಾಕಿ ಬೆಂಕಿ ಹಚ್ಚಿದ್ರು. ಇದರಿಂದ ಕೋಪಗೊಂಡ ಪೊಲೀಸರು ಗುಂಡು ಹಾರಿಸಿದ್ದರಿಂದ ಮೂವರು ಹೋರಾಟಗಾರರಾದ ಮಲಿಕ್ ಸಾಬ್ ಅಲಿಯಾಸ್ ಮದನ್ ಸಾಬ್, ಗೌಸು ಸಾಬ್ ಅಲಿಯಾಸ್ ಖಾದರ್ ಸಾಬ್ ಮತ್ತು ಅಬ್ದುಲ್ ಗಫಾರ್ ತಾಯಿ ಹುತಾತ್ಮರಾದರು. ಅಲ್ಲದೆ
0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯವನ್ನು 2028ರೊಳಗೆ ಮಾದಕ ವ್ಯಸನ ಮುಕ್ತವಾಗಿಸಲು ಪ್ರತಿಜ್ಞೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು, ಮುಖ್ಯಮಂತ್ರಿ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ನಾಗರಿಕರು ಕಡ್ಡಾಯವಾಗಿ ಅಗತ್ಯ ಮಾಹಿತಿ ಒದಗಿಸಿ, ಮುಖ್ಯ ಕಾರ್ಯದರ್ಶಿಯವರ ಮನವಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಬಿಜಿ ರಾಮ್ಜಿ ಯೋಜನೆ ಇಂದಿನಿಂದ ಜಾರಿ. ಅರ್ಹ ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಕಡ್ಡಾಯ ಉದ್ಯೋಗಾವಕಾಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
4: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
3: ಸಿಹಕ್ ಮತ್ತು ಎಸಿಸಿ ಎಚ್ಪಿಸಿ ಕೋರ್ಸ್ಗಳ ಬಗ್ಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಶಿಲ್ಪಾ ಬೊಮ್ರಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು.
5: ಇವತ್ತಿನ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಶ್ರೋತೃಗಳೇ. ಸಿಹಕ್ ಹಾಗೂ ಎಸಿಸಿ ಎಚ್ಪಿಸಿ ಕೋರ್ಸ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಸಿಹಕ್ನ ಒಬ್ಬ ತಜ್ಞರು ಶಿಲ್ಪಾ ಬೊಮ್ರಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು. ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ.
6: ಧನ್ಯವಾದಗಳು.
5: ಮೊದಲಿಗೆ ಸಿಹಕ್ ಹೀಗಂದ್ರೆ ಏನು?
6: ಸಿಹಕ್ ಸೆಂಟರ್ ಫಾರ್ ಎಚ್ಪಿಸಿ ಅಪ್ಸ್ಕಿಲಿಂಗ್ ಅಂಡ್ ನಾಲೆಜ್ ಶೇರಿಂಗ್ ಎಂಬುದು ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಕ್ಷೇತ್ರದಲ್ಲಿ ಕೌಶಲ್ಯ ಹೊಂದಿದ ಯುವಕರನ್ನು ತಯಾರಿಸುವ ಒಂದು ವಿಶೇಷ ಕಾರ್ಯಕ್ರಮವಾಗಿದೆ. ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸಚಿವಾಲಯದ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಈ ಕ್ಷೇತ್ರವನ್ನು ಸ್ಥಾಪಿಸಿದೆ. ಇದರ ಮುಖ್ಯ ಉದ್ದೇಶ ಎಚ್ಪಿಸಿ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು, ಸಂಶೋಧಕರು, ಶಿಕ್ಷಕರು ಹಾಗೂ ವೃತ್ತಿಪರರಿಗೆ ತರಬೇತಿ ನೀಡುವುದು. ದ ಸೆಂಟರ್ ಏಮ್ಸ್ ಟು ಕ್ರಿಯೇಟ್ ಸ್ಕಿಲ್ಡ್ ಮ್ಯಾನ್ ಪವರ್ ವಿತ್ ನಾಲೆಜ್ ಅಂಡ್ ಪ್ರೊಫಿಷಿಯನ್ಸಿ ಇನ್ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಥ್ರೂ ಇಟ್ಸ್ ಅಡ್ವಾನ್ಸ್ ಸರ್ಟಿಫಿಕೇಶನ್ ಕೋರ್ಸ್ ಇನ್ ಎಚ್ಪಿಸಿ.
5: ಸಿಹಕ್ ಅಂತಂದ್ರೆ ಏನು ಅಂತ ಹೇಳುವಾಗ

0: ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಅಂತ ಹೇಳಿದ್ರಿ, ಅಂದ್ರೆ HPC. ಹಾಗಂದ್ರೆ ಏನು, ಯಾಕೆ ಇದು ಮುಖ್ಯ ಆಗುತ್ತೆ?
1: High performance computing refers to the use of powerful computers and parallel processing techniques to solve large and complex computational problems. It plays a crucial role in areas such as weather forecasting, artificial intelligence, healthcare, scientific research, engineering simulations, cybersecurity, finance. ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಬಳಸಲಾಗುತ್ತದೆ. ತಂತ್ರಜ್ಞಾನ ಬೆಳೆಯುತ್ತಿರುವಂತೆ HPC ತಜ್ಞರ ಬೇಡಿಕೆ ಕೂಡ ಹೆಚ್ಚಾಗ್ತಾ ಇದೆ.
0: ಸಿಂಪಲ್ ಆಗಿ ಹೇಳ್ಬೇಕಂದ್ರೆ HPC ಅಂದ್ರೆ ಬಹಳ ಶಕ್ತಿಶಾಲಿ ಕಂಪ್ಯೂಟರ್ ಗಳನ್ನ ಬಳಸ್ಕೊಂಡು ದೊಡ್ಡ ಹಾಗೂ ಕಷ್ಟದ ಸಮಸ್ಯೆಗಳನ್ನ ವೇಗವಾಗಿ ಪರಿಹರಿಸೋ ತಂತ್ರಜ್ಞಾನ ಅಂತ ಹೇಳ್ತಾ ಇದ್ರು.
1: ಹೌದು,
0: ಈ ACC HPC ಕೋರ್ಸ್ ಬಗ್ಗೆ ಮತ್ತಷ್ಟು ವಿವರವಾಗಿ ಹೇಳ್ಬೋದ ನಮ್ಮ ಶ್ರೋತೃಗಳಿಗೆ?
1: ಖಂಡಿತ. ACC HPC ಕೋರ್ಸ್ ಒಂದು ವಿಶೇಷ ತರಬೇತಿ ಕಾರ್ಯಕ್ರಮವಾಗಿದೆ. ಇದು ಈ ಕೋರ್ಸ್ ಅಲ್ಲಿ ವಿದ್ಯಾರ್ಥಿಗಳು ಲಿನಕ್ಸ್, ಪ್ಯಾರಲ್ ಪ್ರೋಗ್ರಾಮಿಂಗ್, ಕ್ಲಸ್ಟರ್ ಕಂಪ್ಯೂಟಿಂಗ್, ಪರ್ಫಾರ್ಮೆನ್ಸ್ ಆಪ್ಟಿಮೈಸೇಷನ್ ಮತ್ತು ಹೀಗೆ ವಿವಿಧ HPC ಅಪ್ಲಿಕೇಶನ್ಸ್ ಮತ್ತು ಮುಖ್ಯವಾದ ವಿಶೇಷಗಳನ್ನು ಕಲಿಯುತ್ತಾರೆ. ಅದಲ್ಲದೆ ಉದ್ಯಮಿಗೆ ಬೇಕಾಗಿರುವ ಪ್ರಾಯೋಗಿಕ ಕೌಶಲ್ಯಗಳನ್ನು ಅವರು ಪಡೆಯುತ್ತಾರೆ. ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅವರಿಗೆ. HPC ಅಪ್ಲಿಕೇಶನ್ ಹೆಂಗ್ ಡೆವಲಪ್ ಮಾಡೋದು ಯೂಸಿಂಗ್ ದೀಸ್ ಆಲ್ ಟೆಕ್ನಾಲಜೀಸ್ ಅವರಿಗೆ ಕಲಿತಾರೆ. ಅದರಲ್ಲಿ ಮುಂದಿನ HPC ಬ್ಯಾಚ್ July 20th ದೇಶಾದ್ಯಂತ ನಮ್ಮ ಸಿಡ್ಯಾಕ್ 12 ಕೇಂದ್ರಗಳಲ್ಲಿ ಆರಂಭವಾಗಲಿದೆ ಮತ್ತು ಡಿಸೆಂಬರ್ ವರೆಗೆ ನಡೆಯಲಿದೆ. ಇದು ಈ ಕೋರ್ಸ್ NCVT ಸರ್ಟಿಫೈಡ್. NCVT ಅಂತಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್. ಇದು ಒಂದು ರೆಗ್ಯುಲೇಟರಿ ಬಾಡಿ ವೇರ್ ಇಟ್ ಸ್ಟ್ಯಾಂಡರ್ಡೈಸ್ ಹೌ ದ ಎಜುಕೇಶನ್ ಸ್ಟ್ಯಾಂಡರ್ಡ್ ಹ್ಯಾಸ್ ಟು ಬಿ ಫಾಲೋಡ್, ಹೌ ವಿ ಹ್ಯಾವ್ ಟು ಫಾಲೋ ದೀಸ್ ಆಲ್ ನಾರ್ಮ್ಸ್. ಕೋರ್ಸ್ ಮುಗಿದ ಮೇಲೆ ಸ್ಟೂಡೆಂಟ್ಸ್ ಗೆ ಏನ್ ಎಂಪ್ಲಾಯ್ಮೆಂಟ್ ಸಿಗುತ್ತೆ, ಎಂಪ್ಲಾಯ್ಮೆಂಟ್ ಸ್ಟ್ಯಾಂಡರ್ಡ್ಸ್ ಇದರಲ್ಲಿ ಅಳವಡಿಸಿಕೊಂಡಿದ್ದಾರೆ.
0: ಒಟ್ಟಿನಲ್ಲಿ ಈ ಕೋರ್ಸ್ ನ ಮಾಡಿದ ತಕ್ಷಣ ನಮ್ಮ ವಿದ್ಯಾರ್ಥಿಗಳು ಉದ್ಯೋಗವನ್ನ ಖಂಡಿತವಾಗ್ಲಿ ಪಡ್ಕೊಳ್ಬಹುದು. ಅದಕ್ಕೆ ಬೇಕಾದಂತಹ ತರಬೇತಿಯನ್ನ, ಕೌಶಲ್ಯ ತರಬೇತಿಯನ್ನ ಈ ಪ್ರೋಗ್ರಾಂ ಮೂಲಕ ಅವರಿಗೆ ನೀಡಲಾಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಹಾಗೆ ಕೇಳಿದರೆ ಈಗ ತಾನೇ ಕೇಳಿದ್ರಲ್ಲ, ಮುಂದಿನ ACC HPC ಬ್ಯಾಚ್ July 20th ಆರಂಭ ಆಗ್ತಾ ಇದೆ. ಅಂದ್ರೆ ಈ ವರ್ಷದ ಡಿಸೆಂಬರ್ ವರೆಗೂ ಈ ತರಬೇತಿ ನಡೆಯಲಿದೆ. ದೇಶಾದ್ಯಂತ 12 ಸಿಡ್ಯಾಕ್ ಕೇಂದ್ರಗಳಲ್ಲಿ ಈ ಕೋರ್ಸ್ಗಳು ಆರಂಭವಾಗಲಿದೆ. ಇನ್ನು ಈ ಕೋರ್ಸ್ ಬಗ್ಗೆ ಹೇಳಿದ್ರಿ, ಯಾವಾಗ ಆರಂಭ ಆಗುತ್ತೆ ಅಂತ ಕೂಡ ಹೇಳಿದ್ರಿ. ಈ ಕೋರ್ಸ್ ಜಾಯಿನ್ ಆಗ್ಲಿಕ್ಕೆ ಏನಾದ್ರೂ ಶುಲ್ಕ ಇದೆಯಾ, ಫೀಸ್ ಏನು?
1: ಯಾವುದು ಶುಲ್ಕ ಇಲ್ಲ. ಈ ಕೋರ್ಸ್ ಒಂದು ಪ್ರಮುಖ ವಿಶೇಷ ಏನಂದ್ರೆ ಯಾವುದು ರಿಜಿಸ್ಟ್ರೇಷನ್ ಫೀ ಅಥವಾ ಟ್ರೈನಿಂಗ್ ಫೀ ಇಲ್ಲ. ಇದು SC ST ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತು ವುಮನ್ ಹಾಗೂ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳೆಲ್ಲರಿಗೂ ಕೋರ್ಸ್ ಸಂಪೂರ್ಣ ಉಚಿತವಾಗಿದೆ. ಇದಲ್ಲದೆ ಅರ್ಹ SC ST ಕ್ಯಾಂಡಿಡೇಟ್ಸ್ ಮತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ ಹಾಗೂ ಎನಿ ಕ್ಯಾಟಗರಿ ವುಮನ್ ಅಭ್ಯರ್ಥಿಗಳಿಗೆ ಕೋರ್ಸ್ ಅವಧಿಯಲ್ಲಿ ಪ್ರತಿ ತಿಂಗಳು 10,000 ಸ್ಟೈಫಂಡ್ ನೀಡಲಾಗುತ್ತೆ. ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಕೋರ್ಸ್ ಉಚಿತವಾಗಿದೆ, ಆದ್ರೆ ಸ್ಟೈಫಂಡ್ ಇರುವುದಿಲ್ಲ.
0: ಕೇಳಿದರೆ ಗಮನಿಸಿ, SC ST ವೀಕರ್ ಸೆಕ್ಷನ್ ಹಾಗೂ ಎಲ್ಲಾ ವರ್ಗದ ಮಹಿಳಾ ವಿದ್ಯಾರ್ಥಿಗಳಿಗೆ ಕೋರ್ಸ್ ಉಚಿತವಾಗಿದೆ. ಹಾಗೆ 10,000 ಪ್ರತಿ ತಿಂಗಳು ಸ್ಟೈಫಂಡ್ ನೀಡಲಾಗುತ್ತೆ. ಆದ್ರೆ ಜನರಲ್ ಕ್ಯಾಟಗರಿ ಮೇಲ್ ಅಭ್ಯರ್ಥಿಗಳಿಗೆ ಕೋರ್ಸ್ ಮಾತ್ರ ಉಚಿತವಾಗಿದೆ, ಅವರಿಗೆ ಸ್ಟೈಫಂಡ್ ನೀಡೋದಿಲ್ಲ. ಈ ಕೋರ್ಸ್ಗೆ ಸೇರ್ಕೊಳ್ಳಿಕ್ಕೆ ಏನ್ ಅರ್ಹತೆಯನ್ನ ಹೊಂದಿರಬೇಕು, ಯಾವ ಪದವಿಯನ್ನ ಪಡ್ಕೊಂಡಿರ್ಬೇಕು ನಮ್ಮ ವಿದ್ಯಾರ್ಥಿಗಳು?
1: ಅರ್ಹತೆ ಏನ್ ಇರ್ಬೇಕಂತಂದ್ರೆ BE, BTech ಯಾವುದೇ ಬ್ರಾಂಚ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಸಿವಿಲ್ ಮೆಕ್ಯಾನಿಕಲ್ ಗ್ರಾಜ್ಯುಯೇಷನ್ ಆಗಿರ್ಬೇಕು, MSc ಮತ್ತೆ BSc ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಮ್ಯಾಥಮೆಟಿಕ್ಸ್ ಮತ್ತು ಸ್ಟಾಟ್ಸ್ ಅರ್ಹತರು ಇದ್ದಾರೆ. MCA ಪೋಸ್ಟ್ ಗ್ರಾಜ್ಯುಯೇಟ್ಸ್ ಕೂಡ ಇದಕ್ಕೆ ಅಪ್ಲೈ ಮಾಡಿ ಈ ಕೋರ್ಸ್ ತಗೋಬಹುದು.
0: CHUCK ಭಾರತದ ತಂತ್ರಜ್ಞಾನ ಅಭಿವೃದ್ಧಿಗೆ ಸಹಾಯ ಮಾಡ್ತಿದ್ಯಾ?
1: ಖಂಡಿತ. CHUCK ಸಪೋರ್ಟ್ಸ್ ದ ಡೆವಲಪ್ಮೆಂಟ್ ಆಫ್ ಸ್ಕಿಲ್ ವರ್ಕ್ ಫೋರ್ಸ್ ಕೆಪೇಬಲ್ ಆಫ್ ಲಿವರೇಜಿಂಗ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಟೆಕ್ನಾಲಜೀಸ್ ಫಾರ್ ಇನೋವೇಷನ್ ಅಂಡ್ ರಿಸರ್ಚ್ ಬೈ ಆಫರಿಂಗ್ ಸ್ಪೆಷಲೈಸ್ಡ್ ಟ್ರೈನಿಂಗ್ ಅಂಡ್ ಕೊಲಾಬರೇಷನ್ಸ್ ವಿತ್ ಅಕಾಡೆಮಿಕ್ ಅಂಡ್ ಇಂಡಸ್ಟ್ರಿ ಪಾರ್ಟ್ನರ್ಸ್. ಇಟ್ ಹೆಲ್ಪ್ಸ್ ಇನ್ ಸ್ಟ್ರೆಂಥನಿಂಗ್ ದ ಕಂಟ್ರೀಸ್ ಕೆಪಬಿಲಿಟೀಸ್ ಇನ್ ಡಿಜಿಟಲ್ ಟೆಕ್ನಾಲಜೀಸ್ ಅಂಡ್ ಸೈಂಟಿಫಿಕ್ ಕಂಪ್ಯೂಟಿಂಗ್.
0: CHUCK ಮೂಲಕ HPC ಮತ್ತು ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಕ್ಷೇತ್ರದಲ್ಲಿ ಕೌಶಲ್ಯ ಹೊಂದಿದ ಮಾನವ ಸಂಪನ್ಮೂಲವನ್ನ ಸಿದ್ಧಪಡಿಸಲಾಗ್ತಾ ಇದೆ ಅಂತ ಹೇಳ್ತಾ ಇದಾರೆ. ಇದು ಶಿಕ್ಷಣ ಸಂಸ್ಥೆಯ ಮತ್ತು ಇಂಡಸ್ಟ್ರಿ ಜೊತೆಗೂಡಿ ಕೆಲಸ ಮಾಡಿ ದೇಶದ ಟೆಕ್ನಾಲಜಿ ಮತ್ತು ರಿಸರ್ಚ್ ಸಾಮರ್ಥ್ಯವನ್ನ ಹೆಚ್ಚಿಸೋದಿಕ್ಕೆ ಸಹಾಯ ಮಾಡ್ತಾ ಇದೆ CHUCK ಅಂತ ಹೇಳ್ತಾ ಇದ್ದಾರೆ ಶಿಲ್ಪಾ ಬೊಂಬ್ರಿ ಅವರು, ಸೈಂಟಿಸ್ಟ್. ಇನ್ನು ಶಿಲ್ಪಾ ಬೊಂಬ್ರಿ ಅವರೇ, ACC HPC ಕೋರ್ಸ್ ಮುಗಿಸಿದ ನಂತರ ಏನು ಕರಿಯರ್ ಆಪರ್ಚುನಿಟೀಸ್ ನಮ್ಮ ಅಭ್ಯರ್ಥಿಗಳಿಗೆ ಇದೆ, ಈ ಕೋರ್ಸ್ ಮುಗಿದ ನಂತರ ಏನು ಅನ್ನೋ ಪ್ರಶ್ನೆ ಅವರಿಗೆ ಕಾಡುತ್ತೆ. ಸೊ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಒಂದು ಅವರಿಗೆ ಕ್ಲಿಯರ್ ಪಿಕ್ಚರ್ ಕೊಡೋದಾದ್ರೆ, ಈ ಕೋರ್ಸ್ ಗಳನ್ನ ಮಾಡಿದ ನಂತರ ಅವರಿಗೆ ಏನ್ ಅವಕಾಶಗಳು ಸಿಗತ್ತೆ?
1: ಈ ಕೋರ್ಸ್ ಪೂರ್ಣಗೊಳಿಸಿದ ನಂತರ ವಿದ್ಯಾರ್ಥಿಗಳು ಅವಕಾಶಗಳನ್ನು ಪಡೆಯಬಹುದು.

0: ಯಾವ್ಯಾವುದಂದ್ರೆ ಎಚ್ ಪಿ ಸಿ ಎಂಜಿನಿಯರಿಂಗ್, ರಿಸರ್ಚ್ ಅಸೋಸಿಯೇಟ್, ಸಾಫ್ಟ್ವೇರ್ ಡೆವಲಪರ್, ಡೇಟಾ ಸೈಂಟಿಸ್ಟ್, ಎಐ ಇಂಜಿನಿಯರಿಂಗ್, ಕಂಪ್ಯೂಟೇಶನಲ್ ಸೈಂಟಿಸ್ಟ್, ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಷಲಿಸ್ಟ್. ಈ ಅವಕಾಶಗಳು ಹೆಲ್ತ್ ಕೇರ್, ಏರೋಸ್ಪೇಸ್, ಫೈನಾನ್ಸ್, ಮ್ಯಾನುಫ್ಯಾಕ್ಚರಿಂಗ್, ಅಕಾಡೆಮಿಕ್ ಇನ್ಸ್ಟಿಟ್ಯೂಟ್ ಹಾಗೂ ಗವರ್ಮೆಂಟ್ ರಿಸರ್ಚ್ ಲ್ಯಾಬ್ ಅಲ್ಲಿ ಲಭ್ಯವಿರುತ್ತದೆ.
1: ನೀವೇನಾದ್ರೂ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಷಲಿಸ್ಟ್ ಆಗಿನೂ ಹೋಗ್ಬೋದು ಅಂತ ಅಲ್ಲಿಗೆ ನಿಲ್ಲಿಸಿದೆ. ನನ್ನ ಮುಂದಿನ ಪ್ರಶ್ನೆ ಖಂಡಿತ ಆಗಿತ್ತು, ಇವೆಲ್ಲ ಎಲ್ಲಿ ಸಿಗತ್ತೆ, ಎಲ್ಲಿ ಈ ಅವಕಾಶಗಳು ಇದೆ ಅಂತ ನೀವೇ ಅದಕ್ಕೆ ಉತ್ತರವನ್ನ ಕೊಟ್ರಿ. ಕೇಳಿದ್ರೆ ಹೆಲ್ತ್ ಕೇರ್ ಆಗಿರ್ಬಹುದು, ಏರೋಸ್ಪೇಸ್ ಫೀಲ್ಡ್ ಅಲ್ಲಿ ಆಗಿರ್ಬಹುದು, ಫೈನಾನ್ಸ್ ಅಲ್ಲಿ ಆಗಿರ್ಬಹುದು, ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬಹುದು, ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್, ಹಾಗೇನೆ ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ಕೂಡ ರಿಸರ್ಚ್ ಲ್ಯಾಬ್ ಗಳಲ್ಲಿ ಕೆಲಸವನ್ನ ಮಾಡಬಹುದು ಈ ತರಬೇತಿಯನ್ನ ಹೊಂದಿದವರು ಅಂತ ಹೇಳ್ತಾ ಇದ್ದಾರೆ ಶಿಲ್ಪಾ ಬೊಂಬ್ರಿ ಅವರು. ಶಿಲ್ಪಾ ಬೊಂಬ್ರಿ ಅವರೇ, ಕಾರ್ಯಕ್ರಮವನ್ನ ಮುಗಿಸುವ ಸಮಯ ಆಯ್ತು. ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ನಿಮ್ಮ ಸಂದೇಶ ಏನು?
0: ವಿದ್ಯಾರ್ಥಿಗಳಿಗೆ ಮತ್ತು ವೃತ್ತಿಪರರಿಗೆ ಇದು ಒಂದು ಒಳ್ಳೆಯ ಅವಕಾಶ. ತಂತ್ರಜ್ಞಾನ ಕೌಶಲ ಕಲಿಯಲು ಉತ್ತಮ ಅವಕಾಶವಿದ್ದು, ಅದಲ್ಲದೆ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಒಂದು ವೇಗವಾಗಿ ಬೆಳೆಯುತ್ತಿರುವ ಕ್ಷೇತ್ರವಾಗಿದೆ ಮತ್ತು ಭವಿಷ್ಯದಲ್ಲಿ ಇದರ ಬೇಡಿಕೆ ಇನ್ನೂ ಹೆಚ್ಚಾಗುವಲಿದೆ. ಇದರ ಮೇಲೆ ಕೆಲಸ ಮಾಡೋ ವ್ಯಕ್ತಿಗಳು ಬೇಕು. ಡಿಜಿಟೈಸೇಷನ್ ಅಷ್ಟಾಗ್ತಾ ಇದೆ, ಟೆಕ್ನಾಲಜಿ ಅಸ್ ಅಡ್ವಾನ್ಸ್ ಆಗಿ ಚೇಂಜ್ ಆಗ್ತಾ ಇದೆ. ಸೊ ಇದರ ಬಳಕೆ ಜಾಸ್ತಿ ಇದೆ, ಬೇಡಿಕೆನು ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಲ್ಲಿ ನಮ್ಗೆ ಈಗ ಸ್ಕಿಲ್ಡ್ ಮ್ಯಾನ್ ಪವರ್ ಬೇಕು. ಹೋಗ್ತಾ ಹೋಗ್ತಾ ಅವಶ್ಯಕತೆ ಜಾಸ್ತಿ ಆಗುತ್ತೆ. ಐ ಎನ್ಕರೇಜ್ ಸ್ಟೂಡೆಂಟ್ಸ್ ಅಂಡ್ ಪ್ರೊಫೆಷನಲ್ಸ್ ಲೈಕ್ ಟು ಎಕ್ಸ್ಪ್ಲೋರ್ ದಿಸ್ ಪ್ರೋಗ್ರಾಮ್ ಅಂಡ್ ಟೇಕ್ ಅಡ್ವಾಂಟೇಜ್ ಆಫ್ ದ ಲರ್ನಿಂಗ್ ಅಪರ್ಚುನಿಟಿ ಆಫರ್ಡ್ ಥ್ರೂ ಸಿಹಕ್ ಬೈ ಸಿಡ್ಯಾಕ್.
1: ಸಿಡ್ಯಾಕ್ ನಲ್ಲಿ ನಡೀತಾ ಇರುವಂತಹ ಸಿಹಕ್ ಹಾಗೂ ಎಚ್ ಪಿ ಸಿ ಕೋರ್ಸ್ ಗಳನ್ನ ನೀವು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಬೇಡಿಕೆ ಇದೆ. ಈ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿರುವಂತಹ ಅಭ್ಯರ್ಥಿಗಳ ಬೇಡಿಕೆ ಹೆಚ್ಚಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಸೈಂಟಿಸ್ಟ್ ಈ ಶಿಲ್ಪಾ ಬೊಂಬ್ರಿ ಅವರು. ಹಾಗಾಗಿ ಅವಕಾಶಗಳು ನಿಮ್ಮ ಕೈಯಲ್ಲಿದೆ, ಇದನ್ನ ಸದುಪಯೋಗ ಪಡಿಸಿಕೊಳ್ಳಿ ಅನ್ನೋದು ಕೂಡ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ಮಾಹಿತಿಯನ್ನ ನೀಡಿದ ಶಿಲ್ಪಾ ಬೊಂಬ್ರಿ, ಸೈಂಟಿಸ್ಟ್ ಇ ಸಿರಾಕ್ ಬೆಂಗಳೂರು, ನಿಮ್ಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು. ನಮಸ್ಕಾರ.
2: ಸಿಹಕ್ ಮತ್ತು ಎಸಿಸಿ ಎಚ್ ಪಿ ಸಿ ಕೋರ್ಸ್ಗಳ ಬಗ್ಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಶಿಲ್ಪಾ ಬೊಂಬ್ರಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜ್ಯುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
4: ಆಕಾಶವಾಣಿ ಮೈಸೂರು.
5: ಆತ್ಮೀಯ ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ.

0: ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
1: ಕ್ಯಾನ್ಸರ್ ಬಗ್ಗೆ ಇರುವ ತಪ್ಪು ಕಲ್ಪನೆಗಳು ಹಾಗೂ ವಾಸ್ತವಾಂಶ ಈ ಕುರಿತು ಮಾಹಿತಿ ನೀಡುತ್ತಾರೆ ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಹಾಗೂ ರೋಬೋಟಿಕ್ ಸರ್ಜರಿ ತಜ್ಞರಾದ ಡಾಕ್ಟರ್ ರಕ್ಷಿತ್ ಶೃಂಗೇರಿ. ಕೇಳಿ ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
0: ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ
1: ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
0: ಆತ್ಮೀಯ ರೈತ ಬಾಂಧವರೇ, ಇದೇ ಜುಲೈ 1ನೇ ತಾರೀಕು ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿ ಹಿಪ್ಪು ನೇರಳೆ ತೋಟದ ನಿರ್ವಹಣೆ ಕುರಿತು ನೇರ ಫೋನಿನ ಕಾರ್ಯಕ್ರಮ ಕೇಳಬಹುದು. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಕೆ ಸುರೇಶ್ ಹಾಗೂ ಭವ್ಯ ಎಂಆರ್. ನೀವು ಡಯಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 251-2582 ಮತ್ತೊಂದು 251-5089. ಮೈಸೂರಿನ ಎಸ್ಟಿಡಿ ಕೋಡ್ 0821. ಗಮನಿಸಿ, ಜುಲೈ 1ನೇ ತಾರೀಕು ಬುಧವಾರ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ನೇರ ಫೋನಿನ ಕಾರ್ಯಕ್ರಮ ಕೇಳಬಹುದು.
2: ಆಕಾಶವಾಣಿ ಮೈಸೂರು, ವೇಳೆ ಸರಿಯಾಗಿ 7:30:15. ಈಗ ಸೇವಾ ವಾಹಿನಿ.
3: ನಿಮ್ಮ ಕನಸಿನ ಐಟಿ ಕರಿಯರ್ ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದ್ದೀರಾ?
4: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಆನ್ ಆಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
3: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಹಿಂದೆ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ 3rd stage ಮೈಸೂರು, ಆರ್ ವಿಸಿಟ್ vvce.ac.in.
2: ಈಗ ಸೇವಾ ವಾಹಿನಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯ ಹಾಗೂ ದ ಅಸೋಸಿಯೇಷನ್ ಫಾರ್ ದಿ ಬ್ಲೈಂಡ್ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಪಿಯುಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗಾಗಿ ದೃಷ್ಟಿಹೀನರ ಪುನರ್ವಸತಿ ವಿಷಯದಲ್ಲಿ 1 ವರ್ಷದ ಯುಜಿ ಡಿಪ್ಲೊಮೋ ಕೋರ್ಸ್ ಪ್ರಾರಂಭವಾಗುತ್ತಿದೆ. ಈ ಕೋರ್ಸ್ ದೇಶದಲ್ಲಿಯೇ ಮೊದಲ ಬಾರಿಗೆ 1 ವರ್ಷದ ಯುಜಿ ಡಿಪ್ಲೊಮೋ ಕೋರ್ಸ್ ಆಗಿದ್ದು, ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ಹಾಗೂ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ಆಸಕ್ತಿ ಇರುವವರಿಗೆ ಇದೊಂದು ಸುವರ್ಣಾವಕಾಶ. ಕೋರ್ಸ್ ಯಶಸ್ವಿಯಾಗಿ ಪೂರ್ಣಗೊಳಿಸಿದವರಿಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ವತಿಯಿಂದ ಡಿಪ್ಲೊಮೋ ಪ್ರಮಾಣ ಪತ್ರ ನೀಡಲಾಗುವುದು. ಕೋರ್ಸ್ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ 15,000 ರೂಪಾಯಿಗಳ ಶಿಷ್ಯವೇತನದೊಂದಿಗೆ ದ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದಿ ಬ್ಲೈಂಡ್ ಸಂಸ್ಥೆಯಲ್ಲಿ 1 ವರ್ಷದ ಪ್ರಾಯೋಗಿಕ ತರಬೇತಿ, ನಂತರ ವರ್ಷದಿಂದ 23,000 ರೂಪಾಯಿ ವೇತನದೊಂದಿಗೆ ಎನ್ಎಬಿ ಅಥವಾ ಇತರೆ ಎನ್ಜಿಒಗಳಲ್ಲಿ ಉದ್ಯೋಗ ಅವಕಾಶ ದೊರೆಯುತ್ತದೆ. ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಇದೇ ತಿಂಗಳ 4ನೇ ತಾರೀಕು ಕೊನೆಯ ದಿನಾಂಕವಾಗಿರುತ್ತದೆ. ವೆಬ್ಸೈಟ್ ವಿಳಾಸ www.bcu.karnataka.gov.in. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು ಇಲ್ಲಿನ 2026-27 ಸಾಲಿನ ವಿವಿಧ ವೃತ್ತಿಗಳ ಖಾಲಿ ಸ್ಥಾನಗಳಿಗೆ ಎಸ್ಎಸ್ಎಲ್ಸಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಹಾಗೂ 8ನೇ ತರಗತಿ ಪಾಸಾದ ವೆಲ್ಡರ್ ವೃತ್ತಿಗೆ ಮಾತ್ರ. ಇದರಲ್ಲಿ ಮೆರಿಟ್ ಆಧಾರದಲ್ಲಿ ಪ್ರಾಚಾರ್ಯರ ಹಂತದಲ್ಲಿಯೇ ದಾಖಲಾತಿಗೆ ಅವಕಾಶವಿರುತ್ತದೆ. ಅರ್ಜಿ ಸಲ್ಲಿಸಲು ಜುಲೈ 31 ಕಡೆಯ ದಿನಾಂಕವಾಗಿರುತ್ತದೆ. ಅರ್ಹ ಅಭ್ಯರ್ಥಿಗಳು ಈಗ ಹೇಳುವ ದಾಖಲಾತಿಗಳೊಂದಿಗೆ ಖುದ್ದಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು. ಎಸ್ಎಸ್ಎಲ್ಸಿ ದೃಢೀಕೃತ ಅಂಕಪಟ್ಟಿ, 5 ವರ್ಷಗಳ ವ್ಯಾಸಂಗ ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ ಮತ್ತು ಆದಾಯ ಪ್ರಮಾಣಪತ್ರ, ಆಧಾರ್ ಜೆರಾಕ್ಸ್ ಪ್ರತಿ, ಇತ್ತೀಚಿನ 3 ಭಾವಚಿತ್ರಗಳು, ಮೂಲ ವರ್ಗಾವಣೆ ಪತ್ರ, ಪ್ರವೇಶ ಶುಲ್ಕ 1,200 ರೂಪಾಯಿಗಳು ಮತ್ತು ದಾಖಲಾತಿ ಪರಿಶೀಲನಾ ಶುಲ್ಕ 50 ರೂಪಾಯಿಗಳು. ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಪ್ರವೇಶವಿದೆ ಹಾಗೂ ಪ್ರವೇಶದಲ್ಲಿ ಶುಲ್ಕ ವಿನಾಯಿತಿ ಕೂಡ ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು. ದೂರವಾಣಿ ಸಂಖ್ಯೆ 0821-2498-456. ಇದುವರೆಗೂ ಸೇವಾ ವಾಹಿನಿ ಕೇಳುತ್ತಿದ್ದೀರಿ.

ಆಕಾಶವಾಣಿ ಮೈಸೂರು. ಸಮಯ 7:34. ಇನ್ನು ಮುಂದೆ ಪ್ರಕಟಣೆ, ಆನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಕೇಳುವರೇ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ ಎಚ್ ಪಿ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4 7 7 2237 4 8 8, STD ಕೋಡ್ 0 8 0. ಕೇಳಿ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಇರಾನ್ ಅಧ್ಯಕ್ಷರೊಂದಿಗೆ ಮಹತ್ವದ ದೂರವಾಣಿ ಸಂಭಾಷಣೆ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ. ಪಶ್ಚಿಮ ಏಷ್ಯಾ ಸಂಘರ್ಷ ಹಿನ್ನೆಲೆ ಇದೇ 15ರವರೆಗೆ ನಿರ್ಣಾಯಕ ಪೆಟ್ರೋಕೆಮಿಕಲ್ ಉತ್ಪನ್ನಗಳ ಮೇಲಿನ ಸಂಪೂರ್ಣ ಕಸ್ಟಮ್ಸ್ ಸುಂಕ ವಿನಾಯಿತಿ ವಿಸ್ತರಿಸಿದ ಕೇಂದ್ರ ಸರ್ಕಾರ. ಇಂದಿನಿಂದ ಗ್ರಾಮೀಣ ಭಾರತದಾದ್ಯಂತ ವಿಬಿಜಿ ರಾಮ್ಜಿ ಕಾಯ್ದೆ 2025 ಜಾರಿ. ಭಾರತಕ್ಕೆ ಇಂದಿನಿಂದ 3 ದಿನ ಜಪಾನ್ ಪ್ರಧಾನಿ ಭೇಟಿ. ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಸ್ವೀಡನ್ ತಂಡವನ್ನು 3-0 ಗೋಲುಗಳಿಂದ ಮಣಿಸಿದ ಫ್ರಾನ್ಸ್. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಇರಾನ್ ಅಧ್ಯಕ್ಷ ಡಾಕ್ಟರ್ ಮಸೌದ್ ಪೆಜಸ್ಕಿಯಾನ್ ಅವರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿದರು. ಮಾತುಕತೆಯ ಸಮಯದಲ್ಲಿ ಅಧ್ಯಕ್ಷ ಪೆಜಸ್ಕಿಯಾನ್ ಅವರು ಪಶ್ಚಿಮ ಏಷ್ಯಾದಲ್ಲಿನ ಇತ್ತೀಚಿನ ಬೆಳವಣಿಗೆಗಳು ಮತ್ತು ಮುಂದಿನ ಮಾರ್ಗದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿವರಿಸಿದರು. ಪ್ರಧಾನಿಯವರು ಈ ತಿಳುವಳಿಕೆಯನ್ನು ಸ್ವಾಗತಿಸಿದರು ಮತ್ತು ಎಲ್ಲ ಸಮಸ್ಯೆಗಳನ್ನು ಸಂವಾದ ಮತ್ತು ರಾಜತಾಂತ್ರಿಕತೆಯ ಮೂಲಕ ಪರಿಹರಿಸಬೇಕು ಎಂಬ ಭಾರತದ ಸ್ಥಿರ ನಿಲುವನ್ನು ಪುನರುಚ್ಚರಿಸಿದರು. ಈ ಪ್ರದೇಶದಲ್ಲಿ ಶಾಶ್ವತ ಶಾಂತಿ ಮತ್ತು ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ವಾಣಿಜ್ಯ ವಹಿವಾಟುಗಳ ಸ್ವಾತಂತ್ರ್ಯವನ್ನು ರಕ್ಷಿಸಲು ನಿರಂತರ ಪ್ರಯತ್ನಗಳ ಅಗತ್ಯವನ್ನು ಅವರು ಪುನರುಚ್ಚರಿಸಿದರು. ಇರಾನ್ ಅಧ್ಯಕ್ಷರು ಸಂಭಾಷಣೆಯ ಸಮಯದಲ್ಲಿ ಶಾಂತಿ, ಸ್ಥಿರತೆ ಮತ್ತು ಪ್ರಾದೇಶಿಕ ಸಹಕಾರವನ್ನು ಬೆಂಬಲಿಸುವಲ್ಲಿ ಪ್ರಧಾನಿ ಮೋದಿಯವರ ವೈಯಕ್ತಿಕ ಪಾತ್ರವನ್ನು ಶ್ಲಾಘಿಸಿದರು. ಭಾರತದಲ್ಲಿನ ಇರಾನ್ ರಾಯಭಾರ ಕಚೇರಿಯ ಪ್ರಕಾರ ಸಂಭಾಷಣೆಯ ಸಮಯದಲ್ಲಿ ಅಧ್ಯಕ್ಷ ಪೆಜಸ್ಕಿಯಾನ್ ಭಾರತದಲ್ಲಿ ಬ್ರಿಕ್ಸ್ ಇಂಧನ ಸಚಿವರ ಸಭೆಯ ಯಶಸ್ವಿ ಯೋಜನೆ ಮತ್ತು ಆತಿಥ್ಯದ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿದರು. ಬ್ರಿಕ್ಸ್ನಂತಹ ಬಹುಪಕ್ಷೀಯ ಚೌಕಟ್ಟುಗಳೊಳಗೆ ಇರಾನ್ ಮತ್ತು ಭಾರತದ ನಡುವಿನ ಸಹಕಾರ ವಿಸ್ತರಿಸುತ್ತಲೇ ಇರುತ್ತದೆ ಎಂದು ಅವರು ಆಶಿಸಿದರು. ಭಾರತದೊಂದಿಗಿನ ಸಂಬಂಧಗಳನ್ನು ಬಲಪಡಿಸುವ ಮತ್ತು ಗಾಢಗೊಳಿಸುವ ಇರಾನ್ ಬದ್ಧತೆಯನ್ನು ಒತ್ತಿ ಹೇಳಿದ ಇರಾನ್ ಅಧ್ಯಕ್ಷರು, ಎರಡೂ ದೇಶಗಳ ನಡುವಿನ ಸಂಬಂಧಗಳು ದೀರ್ಘಕಾಲದ ಐತಿಹಾಸಿಕ ಪರಂಪರೆ ಮತ್ತು ಪರಸ್ಪರ ಗೌರವದ ಮೇಲೆ ಸ್ಥಾಪಿತವಾಗಿವೆ ಎಂದು ಹೇಳಿದರು. ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಸಂಘರ್ಷದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಇದೇ 15ರವರೆಗೆ ನಿರ್ಣಾಯಕ ಪೆಟ್ರೋಕೆಮಿಕಲ್ ಉತ್ಪನ್ನಗಳ ಮೇಲಿನ ಸಂಪೂರ್ಣ ಕಸ್ಟಮ್ಸ್ ಸುಂಕ ವಿನಾಯಿತಿಯನ್ನು ವಿಸ್ತರಿಸಿದೆ. ಜಾಗತಿಕ ಪೂರೈಕೆ ಸರಪಳಿಗಳಲ್ಲಿನ ಪರಿಣಾಮವಾಗಿ ಉಂಟಾದ ಅಡೆತಡೆಗಳಿಂದಾಗಿ ತಾತ್ಕಾಲಿಕ ಮತ್ತು ಉದ್ದೇಶಿತ ಪರಿಹಾರವಾಗಿ ಕೇಂದ್ರವು ನಿನ್ನೆಯವರೆಗೆ ಸಂಪೂರ್ಣ ಕಸ್ಟಮ್ಸ್ ಸುಂಕ ವಿನಾಯಿತಿಯನ್ನು ನೀಡಿತ್ತು. ಈ ಅವಧಿಯಲ್ಲಿ ಭಾರತೀಯ ಪೆಟ್ರೋಲಿಯಂ ಕಂಪನಿಗಳು ಎಲ್ಪಿಜಿ ಉತ್ಪಾದನೆಯತ್ತ ಗಮನ ಹರಿಸಲು ಕೇಳಲಾಗಿರುವುದರಿಂದ ದೇಶೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಕೆಮಿಕಲ್ಗಳು ಸಾಕಷ್ಟು ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಈ ವಿನಾಯಿತಿಯನ್ನು ನೀಡಲಾಗಿದೆ. ಭಾರತದ ಉತ್ಪಾದನಾ ವಲಯವನ್ನು ಬೆಂಬಲಿಸಲು ಸರ್ಕಾರ ಬದ್ಧವಾಗಿದೆ. ಪ್ಲಾಸ್ಟಿಕ್ಗಳು, ಪ್ಯಾಕೇಜಿಂಗ್, ಜವಳಿ, ಔಷಧಗಳು, ರಾಸಾಯನಿಕಗಳು, ಆಟೋಮೋಟಿವ್ ಘಟಕಗಳು ಮತ್ತು ಇತರ ಉತ್ಪಾದನಾ ವಿಭಾಗಗಳು ಸೇರಿದಂತೆ ಪೆಟ್ರೋಕೆಮಿಕಲ್ ಫೀಡ್ ಸ್ಟಾಕ್ ಮತ್ತು ಮಧ್ಯಂತರಗಳನ್ನು ಅವಲಂಬಿಸಿರುವ ವ್ಯಾಪಕ ಶ್ರೇಣಿಯ ವಲಯಗಳಿಗೆ ವಿನಾಯಿತಿ ಪ್ರಯೋಜನವನ್ನು ನೀಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ಗಾಗಿ ಗ್ಯಾರಂಟಿ ಕಾಯ್ದೆ 2025 ಇಂದಿನಿಂದ ಜಾರಿಗೆ ಬರಲಿದೆ. ಪ್ರತಿ ಹಣಕಾಸು ವರ್ಷದಲ್ಲಿ 125 ದಿನಗಳ ಕೂಲಿ ಉದ್ಯೋಗವನ್ನು ಖಾತರಿಪಡಿಸುವ ಈ ಕಾಯ್ದೆಯು ಗ್ರಾಮೀಣ ಭಾರತವನ್ನು ಸಬಲೀಕರಣಗೊಳಿಸುತ್ತದೆ ಎಂದು ಗ್ರಾಮೀಣ

0: ಅಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ದೇಶಾದ್ಯಂತ ಹೊಸ ಚೌಕಟ್ಟಿನ ಕಾರ್ಯಾಚರಣೆಗಾಗಿ ಪ್ರಸ್ತುತ ಹಣಕಾಸು ವರ್ಷದಲ್ಲಿ 95,692 ಕೋಟಿ ರೂಪಾಯಿಗಳ ನಿಬಂಧನೆಯನ್ನು ಮಾಡಲಾಗಿದೆ. ವಿಬಿಜಿ ರಾಮ್ಜಿ ಕಾಯ್ದೆಯು 20 ವರ್ಷ ಹಳೆಯದಾದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ 2005 ಬದಲಾಯಿಸುತ್ತದೆ. ಹೊಸ ಕಾಯ್ದೆಯು ಶಾಸನಬದ್ಧ ಉದ್ಯೋಗ ಖಾತರಿಯನ್ನು ಹಣಕಾಸು ವರ್ಷದಲ್ಲಿ 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಈ ವರ್ಧಿತ ಉದ್ಯೋಗ ಖಾತರಿಯು ಗ್ರಾಮೀಣ ಅಭಿವೃದ್ಧಿಯ ವೇಗವನ್ನು ಬೆಂಬಲಿಸಲು, ಹೆಚ್ಚಿನ ಆದಾಯ ಭದ್ರತೆಯನ್ನು ಒದಗಿಸಲು ಮತ್ತು ಗ್ರಾಮೀಣ ಕುಟುಂಬಗಳನ್ನು ಸಬಲೀಕರಣಗೊಳಿಸಲು ಉದ್ದೇಶಿಸಲಾಗಿದೆ. ಈ ಕಾಯ್ದೆಯು ಸಕಾಲಿಕ, ಪಾರದರ್ಶಕ ಮತ್ತು ಜವಾಬ್ದಾರಿಯುತ ವೇತನ ಪಾವತಿಗಳಿಗೆ ಬಲವಾದ ಒತ್ತು ನೀಡುತ್ತದೆ. ಹೊಸ ಕಾಯ್ದೆಯು ನಿಗದಿತ ಸಮಯದೊಳಗೆ ಕೆಲಸ ಒದಗಿಸದಿದ್ದರೆ ನಿರುದ್ಯೋಗ ಭತ್ಯೆಯನ್ನು ಸಹ ಒದಗಿಸುತ್ತದೆ. ವಿಕಸಿತ ಭಾರತ ಜಿ ರಾಮ್ಜಿ ಅನುಷ್ಠಾನದ ಕುರಿತು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಯಾವುದೇ ಅರ್ಹ ಗ್ರಾಮೀಣ ಕಾರ್ಮಿಕನು ಒಂದು ದಿನವೂ ಕೆಲಸವಿಲ್ಲದೆ ಇರಬಾರದು ಎಂದು ಹೇಳಿದ್ದಾರೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ನಿಕಟ ಸಮನ್ವಯದೊಂದಿಗೆ ಹೊಸ ಚೌಕಟ್ಟಿಗೆ ಸುಗಮ ಪರಿವರ್ತನೆಯನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರವು ಎಲ್ಲ ಆಡಳಿತಾತ್ಮಕ, ಹಣಕಾಸು ಮತ್ತು ತಾಂತ್ರಿಕ ಸಿದ್ಧತೆಗಳನ್ನು ಪೂರ್ಣಗೊಳಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಸಾಕಷ್ಟು ಹಣಕಾಸು ಸಂಪನ್ಮೂಲಗಳನ್ನು ಲಭ್ಯವಾಗುವಂತೆ ಮಾಡಲಾಗಿದೆ. ಅನುಷ್ಠಾನ ವ್ಯವಸ್ಥೆಗಳು ಸಂಪೂರ್ಣವಾಗಿ ಜಾರಿಯಲ್ಲಿವೆ ಮತ್ತು ಪ್ರಗತಿಯಲ್ಲಿರುವ ಕೆಲಸಗಳು ಯಾವುದೇ ಅಡೆತಡೆಯಿಲ್ಲದೆ ಮುಂದುವರಿಯುತ್ತವೆ. 125 ದಿನಗಳ ವೇತನ ಉದ್ಯೋಗದ ವರ್ಧಿತ ಖಾತರಿಯು ಗ್ರಾಮೀಣ ಜೀವನೋಪಾಯವನ್ನು ಬಲಪಡಿಸುತ್ತದೆ ಮತ್ತು ವಿಕಸಿತ ಭಾರತದ ದೃಷ್ಟಿಕೋನವನ್ನು ವೇಗಗೊಳಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಪಾನ್ ಪ್ರಧಾನಿ ಸನೇ ತಕೈಚಿ ಅವರು 3 ದಿನಗಳ ಭಾರತ ಭೇಟಿಗಾಗಿ ಇಂದು ಸಂಜೆ ನವದೆಹಲಿಗೆ ಆಗಮಿಸಲಿದ್ದಾರೆ. ಅವರು ಪ್ರಮುಖವಾಗಿ 16ನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಶೃಂಗಸಭೆಯು ಉಭಯ ದೇಶಗಳಿಗೆ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸಲು ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲು ಅವಕಾಶ ಒದಗಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಮಯದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಇದು ಜಪಾನ್ ಪ್ರಧಾನಿ ಸನೇ ತಕೈಚಿ ಅವರ ಮೊದಲ ಅಧಿಕೃತ ಭಾರತ ಭೇಟಿಯಾಗಿದೆ. ಇದು ಭಾರತ ಜಪಾನ್ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಎರಡೂ ದೇಶಗಳ ಹಂಚಿಕೆಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಾರ್ಷಿಕ ಅಮರನಾಥ ಯಾತ್ರೆಗೆ ಹೆಚ್ಚಿನ ಭದ್ರತೆ ಕಲ್ಪಿಸಲಾಗಿದೆ. ಸುಮಾರು 55,000 ಯಾತ್ರಾರ್ಥಿಗಳಿಗೆ ವಸತಿ ಸೇರಿದಂತೆ ಎಲ್ಲಾ ಅಗತ್ಯ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ನಾಳೆಯಿಂದ ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ಭಕ್ತರ ಮೊದಲ ತಂಡ ಹೊರಡಲಿದೆ. ಅಮರನಾಥ ದೇಗುಲ ಮಂಡಳಿಯ ಅಧ್ಯಕ್ಷರೂ ಆಗಿರುವ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅವರು ಬೆಳಗ್ಗೆ 4 ಗಂಟೆಗೆ ಮೊದಲ ಬೆಂಗಾವಲು ಪಡೆಯನ್ನು ಉದ್ಘಾಟಿಸಲಿದ್ದಾರೆ. 57 ದಿನಗಳ ಯಾತ್ರೆಯು ಇದೇ 3ರಂದು ಅನಂತನಾಗ್ನಲ್ಲಿರುವ ಸಾಂಪ್ರದಾಯಿಕ ನುನ್ವಾನ್ ಪಹಲ್ಗಾಮ್ ಮಾರ್ಗ ಮತ್ತು ಗಂಡೇರ್ಬಾಲ್ ಜಿಲ್ಲೆಯ ಬಾಲ್ಟಾಲ್ ಮಾರ್ಗದ ಮೂಲಕ ಪ್ರಾರಂಭವಾಗುತ್ತದೆ. ಯಾತ್ರಿಕರು ಜಮ್ಮು ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಮಾತ್ರ ಪ್ರಯಾಣಿಸಬೇಕು ಮತ್ತು ಮೊಘಲ್ ರಸ್ತೆ ಮತ್ತು ಧಾರ್ ರಸ್ತೆಯಂತಹ ಪರ್ಯಾಯ ಮಾರ್ಗಗಳಲ್ಲಿ ಯಾತ್ರಾ ಸಂಚಾರಕ್ಕೆ ಅವಕಾಶವಿರುವುದಿಲ್ಲ. ಬೆಳಗ್ಗೆ 6ರಿಂದ 8 ಗಂಟೆಯವರೆಗೆ ಲಖನ್ಪುರಕ್ಕೆ ಆಗಮಿಸುವ ಯಾತ್ರಾರ್ಥಿಗಳನ್ನು ಜಮ್ಮುವಿಗೆ ಕರೆದೊಯ್ಯಲಾಗುತ್ತದೆ. ಉತ್ತರ ಪ್ರದೇಶ ಸರ್ಕಾರವು ಸೇವೆಯಲ್ಲಿರುವ ಶಿಕ್ಷಕರಿಗೆ ಪ್ರತ್ಯೇಕ ಶಿಕ್ಷಕರ ಅರ್ಹತಾ ಪರೀಕ್ಷೆ TET ನಡೆಸಲು ನಿರ್ಧರಿಸಿದೆ. UPTET 2026 ಪರಿಶೀಲನಾ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಸಭೆಯಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಈಗಾಗಲೇ ಸೇವೆಯಲ್ಲಿರುವ ಶಿಕ್ಷಕರಿಗೆ ಪ್ರತ್ಯೇಕ TET ನಡೆಸುವಂತೆ ಉತ್ತರ ಪ್ರದೇಶ ಶಿಕ್ಷಣ ಸೇವಾ ಆಯ್ಕೆ ಆಯೋಗಕ್ಕೆ ನಿರ್ದೇಶನ ನೀಡಿದರು. ಸುಪ್ರೀಂಕೋರ್ಟ್ ಪರೀಕ್ಷೆಯನ್ನು ಕಡ್ಡಾಯಗೊಳಿಸಿರುವುದರಿಂದ ಸೇವೆಯಲ್ಲಿರುವ ಶಿಕ್ಷಕರಿಗೆ ಉದ್ಯೋಗ ಮತ್ತು ಬಡ್ತಿಗೆ ಸಮಾನ ಅವಕಾಶ ನೀಡಬೇಕು. ಅವಕಾಶದ ಕೊರತೆಯಿಂದಾಗಿ ಯಾವುದೇ ಶಿಕ್ಷಕರು ತೊಂದರೆಗಳನ್ನು ಎದುರಿಸುವುದಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಅವರು ಹೇಳಿದ್ದಾರೆ. TET ಪರೀಕ್ಷೆಯು ಗುರುವಾರದಿಂದ ಜುಲೈ 4ರವರೆಗೆ ರಾಜ್ಯದ 60 ಜಿಲ್ಲೆಗಳ 955 ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಯಲಿದೆ. ಸುಮಾರು 20 ಲಕ್ಷ ಆಕಾಂಕ್ಷಿಗಳು ಪರೀಕ್ಷೆಯನ್ನು ತೆಗೆದುಕೊಳ್ಳುವ ನಿರೀಕ್ಷೆ ಇದೆ. 29ನೇ ರಾಷ್ಟೀಯ ಇ ಆಡಳಿತ ಸಮ್ಮೇಳನ ಇಂದು ಜೈಪುರದಲ್ಲಿ ಆರಂಭವಾಗಲಿದೆ. 2 ದಿನಗಳ ಈ ಸಮ್ಮೇಳನ ರಾಜಸ್ಥಾನ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನಡೆಯಲಿದ್ದು ಆಡಳಿತ ಸುಧಾರಣೆಗಳು ಮತ್ತು

0: ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮತ್ತು ರಾಜಸ್ಥಾನ ಸರ್ಕಾರ ಜಂಟಿಯಾಗಿ ಆಯೋಜಿಸುತ್ತಿವೆ. ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ಇಂದು ಬೆಳಗ್ಗೆ ನಡೆದ 32ನೇ ಸುತ್ತಿನ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಫ್ರಾನ್ಸ್ ಸ್ವೀಡನ್ ತಂಡವನ್ನು 3-0 ಗೋಲುಗಳಿಂದ ಸೋಲಿಸಿ 16ನೇ ಸುತ್ತಿಗೆ ಪ್ರವೇಶಿಸಿತು. ಎಂಬಪ್ಪೆ 2 ಗೋಲುಗಳನ್ನು ಗಳಿಸುವ ಮೂಲಕ ವಿಶ್ವಕಪ್ನಲ್ಲಿ ಅವರ ವೈಯಕ್ತಿಕ ಗೋಲುಗಳ ಸಂಖ್ಯೆಯು 18ಕ್ಕೆ ಏರಿತು. ಇದಕ್ಕೂ ಮೊದಲು ಅಮೆರಿಕದ ಟೆಕ್ಸಾಸ್ನಲ್ಲಿ ನಾರ್ವೆ ಐವರಿ ಕೋಸ್ಟ್ ಅನ್ನು 2-1 ಗೋಲುಗಳಿಂದ ಸೋಲಿಸಿ 16ನೇ ಸುತ್ತಿಗೆ ಮುನ್ನಡೆಯಿತು. ನಾರ್ವೆ ಈಗ ಇದೇ ಭಾನುವಾರ ರಾತ್ರಿ 16ನೇ ಸುತ್ತಿನಲ್ಲಿ ಬ್ರೆಜಿಲ್ ಅನ್ನು ಎದುರಿಸಲಿದೆ. ಇಂಗ್ಲೆಂಡ್ ಇಂದು ಡಿಆರ್ ಕಾಂಗೋ ವಿರುದ್ಧ ಸೆಣಸಲಿದೆ. ಪಂದ್ಯವು ಭಾರತೀಯ ಕಾಲಮಾನ ರಾತ್ರಿ 9:30 ಆರಂಭವಾಗಲಿದೆ. ಇದೇ 5-18 ನಡೆಯಲಿರುವ ಬೆಲ್ಜಿಯಂ ಪ್ರವಾಸಕ್ಕಾಗಿ ಹಾಕಿ ಇಂಡಿಯಾ 22 ಸದಸ್ಯರ ಭಾರತೀಯ 21 ವರ್ಷದೊಳಗಿನವರ ಜೂನಿಯರ್ ಪುರುಷರ ಹಾಕಿ ತಂಡವನ್ನು ಪ್ರಕಟಿಸಿದೆ. ನೂತನವಾಗಿ ನೇಮಕಗೊಂಡ ಕೋಚ್ ಫ್ರೆಡ್ರಿಕ್ ಸೋಯಸ್ ಅವರ ನೇತೃತ್ವದಲ್ಲಿ ಈ ಪ್ರವಾಸವು ಈ ವರ್ಷದ ಕೊನೆಯಲ್ಲಿ ನಡೆಯಲಿರುವ FIH ಹಾಕಿ ಪುರುಷರ ಜೂನಿಯರ್ ಏಷ್ಯಾ ಕಪ್ಗೆ ಮುಂಚಿತವಾಗಿ ಪ್ರಮುಖ ಪೂರ್ವಸಿದ್ಧತಾ ಹಂತವಾಗಿ ಕಾರ್ಯನಿರ್ವಹಿಸುತ್ತದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇರಾನ್ ಅಧ್ಯಕ್ಷರೊಂದಿಗೆ ಮಹತ್ವದ ದೂರವಾಣಿ ಸಂಭಾಷಣೆ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ. ಪಶ್ಚಿಮ ಏಷ್ಯಾ ಸಂಘರ್ಷ ಹಿನ್ನೆಲೆ, ಇದೇ 15ರವರೆಗೆ ನಿರ್ಣಾಯಕ ಪೆಟ್ರೋಕೆಮಿಕಲ್ ಉತ್ಪನ್ನಗಳ ಮೇಲಿನ ಸಂಪೂರ್ಣ ಕಸ್ಟಮ್ಸ್ ಸುಂಕ ವಿನಾಯಿತಿ ವಿಸ್ತರಿಸಿದ ಕೇಂದ್ರ ಸರ್ಕಾರ. ಇಂದಿನಿಂದ ಗ್ರಾಮೀಣ ಭಾರತದಾದ್ಯಂತ ವಿಬಿಜಿ ರಾಮ್ಜಿ ಕಾಯ್ದೆ 2025 ಜಾರಿ. ಭಾರತಕ್ಕೆ ಇಂದಿನಿಂದ 3 ದಿನ ಜಪಾನ್ ಪ್ರಧಾನಿ ಭೇಟಿ. ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಸ್ವೀಡನ್ ತಂಡವನ್ನು 3-0 ಗೋಲುಗಳಿಂದ ಮಣಿಸಿದ ಫ್ರಾನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12:00.
1: ಆಕಾಶವಾಣಿ ಮೈಸೂರು. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಜೀವಕ್ಕೆ ಜೀವ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ. ಸಾಹಿತ್ಯ ಉದಯಶಂಕರ್ ಅವರದು, ರಾಜನ್ ನಾಗೇಂದ್ರ ಸಂಗೀತ ನಿರ್ದೇಶಕರು.

0: ಮೈಸೂರು ಸಾಹಿತ್ಯ ಸಂಭ್ರಮ ಮೈಸೂರು ಲಿಟರೇಚರ್ ಫೆಸ್ಟಿವಲ್ ಈ ಬಾರಿ ದಶಕದ ಸಂಭ್ರಮದೊಂದಿಗೆ ಜುಲೈ 4 ಮತ್ತು 5 ತಾರೀಕು ಸ್ಥಳ ಹೋಟೆಲ್ ಸದರ್ನ್ ಸ್ಟಾರ್ ಸಮಯ 9:30 ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಭಾರತಿ ವಿಷ್ಣುವರ್ಧನ್ ಸೇರಿದಂತೆ ಹಲವು ಖ್ಯಾತರೊಂದಿಗೆ ಸಂವಾದ ಬನ್ನಿ ಸಾಹಿತ್ಯದ ಸವಿಯನ್ನ ಸವಿಯಿರಿ ಪ್ರವೇಶ ಉಚಿತ
1: ನೀವು ಸಿಲೆಬಸ್ಗೂ ಮೀರಿದಂತಹ ಡಿಫರೆಂಟ್ ಎಂಬಿಎ ಪ್ರೋಗ್ರಾಂ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್ ಹೆಚ್ಆರ್ ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಗೋಕುಲಂ 3rd stage ಮೈಸೂರು ಆರ್ ವಿಸಿಟ್ vvce.ac.in
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್ ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್ ಗುಳ್ಳೆ ಗಜಕರ್ಣ ಸಾಯಿ ಬಾಲ್ ಕೆಸರು ಹುಣ್ಣ
3: ಸಾಯಿ ಬಾಲ್
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್
0: ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಜಿ ಉದಯಶಂಕರ್ ಅವರ ಗೀತೆ ಬಾಳು ಬೆಳಗಿತು ಚಿತ್ರಕ್ಕಾಗಿ ಗೀತೆಯನ್ನು ಹಾಡಿದ್ದಾರೆ ಪಿ ಪಿ ಶ್ರೀನಿವಾಸ್.

ಭೀಕರ ಪಂದ್ಯ ಚಿತ್ರಕ್ಕಾಗಿ ಆರ್ ಎನ್ ಜೈಗೋಪಾಲ್ ಬರೆದಿರುವ ಗೀತೆ ರಮೇಶ್ ನಾಯ್ಡು ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ.

0: ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಇದುವರೆಗೂ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಮತ್ತೆ ಚಿತ್ರಗೀತೆಗಳು ಈ ಬೆಳಗ್ಗೆ 8:30 ಸಮಯ 8 ಆಗುತ್ತಿದೆ. ಇನ್ನು ಮುಂದೆ ಹಿಂದಿಯಲ್ಲಿ, ಆ ನಂತರ 8:15 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ನಮಸ್ಕಾರ, ಆಕಾಶವಾಣಿ ಸೇ ಸಮಾಚಾರ ಪ್ರಭಾತ್ ಕೆ ಸಾಥ್ ಮೈ ಮುನೀಶ್ ಶರ್ಮಾ.

ನನ್ನದೇ ಅವರು ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಗೀತೆಯನ್ನ ಇದೀಗ ಕೇಳಿದರೆ. ಸಾಹಿತ್ಯ ಜೆ ಉದಯಶಂಕರ್ ಅವರದು, ರಾಜನ್ ನಾಗೇಂದ್ರ ಸಂಗೀತ ನಿರ್ದೇಶಕರು. ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ದೊಡ್ಡರಂಗೇಗೌಡ ಅವರ ಗೀತೆ. ನೆನಪಿನ ದೋಣಿ ಚಿತ್ರಕ್ಕಾಗಿ ಗೀತೆಯನ್ನು ಹಾಡಿದ್ದಾರೆ ಬಿ ಆರ್ ಛಾಯಾ.

0: ಆತ್ಮೀಯ ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಕ್ಯಾನ್ಸರ್ ಬಗ್ಗೆ ಇರುವ ತಪ್ಪು ಕಲ್ಪನೆಗಳು ಹಾಗೂ ವಾಸ್ತವಾಂಶ ಈ ಕುರಿತು ಮಾಹಿತಿ ನೀಡುತ್ತಾರೆ ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಹಾಗೂ ರೋಬೋಟಿಕ್ ಸರ್ಜರಿ ತಜ್ಞರಾದ ಡಾ. ರಕ್ಷಿತ್ ಶೃಂಗೇರಿ.

0: ಕೇಳಿ ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ.
1: ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
1: ಇಂದು ಬೆಳಗ್ಗೆ 9 ಗಂಟೆಗೆ ರಾಷ್ಟ್ರೀಯ ವೈದ್ಯರ ದಿನದ ಸಂದರ್ಭದಲ್ಲಿ ವೈದ್ಯರ ಅಂತರಂಗ ನೋವು ನಲಿವು ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನಿರ್ದೇಶಕರು ಹಾಗೂ ಹಿರಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ವಿ ಕೇಶವ್ ಮೂರ್ತಿ ಅವರೊಂದಿಗೆ ಮಾತುಕತೆ ಇದೆ. ಇವರೊಂದಿಗೆ ಭಾಗವಹಿಸಿದ್ದಾರೆ ಡಾಕ್ಟರ್ ಕುಲದೀಪ್ ಎನ್. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ನೀತಂದ ಕಾಣಿಕೆ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ಆರ್ ಎನ್ ಜೈಗೋಪಾಲ್ ಅವರ ಗೀತೆ. ವಿಜಯಾನಂದ್ ಸಂಗೀತ ನಿರ್ದೇಶಕರು.

0: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ?
1: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಅನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
0: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟ್ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.

ದೇವಿಕಾ ಕೆಡೆತಿರುವ ಗೀತೆ ನ್ಯಾಯ ಎಲ್ಲಿದೆ ಚಿತ್ರದ್ದು. ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಚಕ್ರವರ್ತಿ ಅವರ ಸಂಗೀತ ನಿರ್ದೇಶನ ಚಿ ಉದಯಶಂಕರ್ ಅವರ ಗೀತ ಸಾಹಿತ್ಯ.

0: ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮದಲ್ಲಿ ಸುಮಾರು 50 ವರ್ಷಕ್ಕೂ ಹೆಚ್ಚು ವೈದ್ಯಕೀಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯೆ ಹಾಗೂ ಸ್ತ್ರೀರೋಗ ತಜ್ಞೆಯಾದ ಡಾಕ್ಟರ್ ಲಕ್ಷ್ಮೀದೇವಿ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ತುಂಬಾ ನನ್ನ ಒಂದು ವೃತ್ತಿಯ ಮೇಲೆ ಬಹಳಷ್ಟು ಆಸಕ್ತಿ ಆಸೆ ಎರಡೂ ಇದೆ. ನಾನು ಹೇಳೋದಾದ್ರೆ ಈ ಜನ್ಮ ಅಲ್ಲ, ಮುಂದಿನ ಜನ್ಮದಲ್ಲೂ ನಾನು ವೈದ್ಯಳಾಗೆ ಬಾಳ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಆ ಜನ್ಮಕ್ಕೂ ದೇವರು ನನಗೆ ವೈದ್ಯಳ ವೃತ್ತಿನೇ ಕರುಣಿಸಬೇಕು ದೇವರು ಅಂತ ಕೇಳ್ಕೊತೀನಿ.
0: ತಪ್ಪದೇ ಆಲಿಸಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮ.
2: ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಎಂಎನ್ ವ್ಯಾಸರಾವ್ ಅವರ ಗೀತೆ. ಚಿತ್ರ ಹಾಡಿದ್ದಾರೆ ಚಿತ್ರ ಹೃದಯ ಗೀತೆ.

0: ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಇದುವರೆಗೂ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಮತ್ತೆ ಚಿತ್ರಗೀತೆಗಳು ಈ ಬೆಳಗ್ಗೆ 9:25 ವೇಳೆ ಸರಿಯಾಗಿ 9:20.
1: ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ರಾಷ್ಟ್ರೀಯ ವೈದ್ಯರ ದಿನದ ಸಂದರ್ಭದಲ್ಲಿ ವೈದ್ಯರ ಅಂತರಂಗ ನೋವು ನಲಿವು ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ನಿರ್ದೇಶಕರು ಹಾಗೂ ಹಿರಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಕೇಶವಮೂರ್ತಿ ವಿ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಕುಲ್ದೀಪ್ ಎನ್.
2: ಕೇಳುಗರೆ, ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ಸಂಚಿಕೆಯನ್ನು ನಮ್ಮ ಆರೋಗ್ಯ ಅಂತ ಹೆಸರಿಸಬೇಕಾ ಅಥವಾ ನಮ್ಮ ವೈದ್ಯರು ಅಂತ ಹೆಸರಿಸಬೇಕಾ ಅನ್ನೋ ಕನ್ಫ್ಯೂಷನ್ ನನಗೆ. ಹೌದು, ಇಂದು ಅಂತಾರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಿಸ್ತಾ ಇದ್ದೀವಿ. ಪ್ರತಿ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲೂ ಕಾಯಿಲೆಗಳು, ಅದರ ಲಕ್ಷಣಗಳು, ಪರಿಣಾಮಗಳು ಹಾಗೂ ಚಿಕಿತ್ಸೆ, ಇವುಗಳ ಬಗ್ಗೆ ಅಷ್ಟೇ ನಾವು ಬಹುಪಾಲು ಮಾತಾಡ್ತಾ ಬಂದಿದ್ದೀವಿ. ಎಲ್ಲ ಕಾಯಿಲೆಗಳನ್ನು ಬದಿಗಿಟ್ಟು ನಮ್ಮ ರೋಗಕ್ಕೆ, ನೋವಿಗೆ ಚಿಕಿತ್ಸೆಯನ್ನು ನೀಡುವ ನಮ್ಮ ವೈದ್ಯರು, ಅವರ ವೈಯಕ್ತಿಕ ಜೀವನ ಹಾಗೂ ಸಂಘರ್ಷಗಳು, ಅವರ ಮನದಾಳದಲ್ಲಿ ಅಡಗಿರಬಹುದಾದಂಥ, ಯಾರೊಂದಿಗೂ ಹೇಳಿಕೊಂಡಿರದ ಕೆಲವು ವಿಚಾರಗಳಿರಬಹುದು, ಅವರ ಆ ಸಂಘರ್ಷಗಳಿಗೆ ನಾವು ಸ್ಪಂದಿಸಬಹುದಾದ ರೀತಿ, ಇವುಗಳ ಬಗ್ಗೆ ಇವತ್ತು ಮಾತಾಡೋಣ ಅಂತ ಅನಿಸ್ತಾ ಇದೆ. ಡಾಕ್ಟರ್ ಕೇಶವಮೂರ್ತಿಯವರೇ, ಮೊದಲಿಗೆ ವೈದ್ಯರ ದಿನಾಚರಣೆಯ ಶುಭಾಶಯಗಳು.
3: ಧನ್ಯವಾದಗಳು.
2: ಡಾಕ್ಟರ್ ಕೇಶವಮೂರ್ತಿಯವರೇ, ನಿಜ ಹೇಳಬೇಕಂದ್ರೆ ಈ ಸಂದರ್ಶನದ ಕುರ್ಚಿಯಿಂದ ಎದ್ದು ಅತಿಥಿಯ ಸ್ಥಾನದಲ್ಲಿ ಕುಳಿತುಕೊಳ್ಳೋ ಆಸೆ ನನಗೆ. ಯಾಕಂದರೆ ಇಷ್ಟು ವರ್ಷಗಳು ವೃತ್ತಿ ಜೀವನದಲ್ಲಿ ಯಾರೊಂದಿಗೂ ಹಂಚಿಕೊಳ್ಳದ ಬಹಳಷ್ಟು ವಿಚಾರಗಳನ್ನು, ಅವನ್ನೆಲ್ಲ ಆ ಸ್ಥಾನದಿಂದ ಕುಳಿತು ಹೇಳೋ ಆಸೆ ಇದೆ. ಇರಲಿ, ನನ್ನ ಸ್ಥಾನದಿಂದಲೇ ಸಂದರ್ಶನದ ಜೊತೆಗೆ ಕೆಲವೊಂದು ವಿಚಾರಗಳನ್ನು ನಾನು ಕೂಡ ಹಂಚಿಕೊಳ್ತೀನಿ ಅಂತ ಹೇಳ್ತಾ, ಅತಿಥಿಯ ಪಾತ್ರವನ್ನು ನಿಭಾಯಿಸಲು ಪ್ರಯತ್ನಿಸ್ತೀನಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಕೇಶವಮೂರ್ತಿ ಸರ್, ವೈದ್ಯರಾಗಿ ನಿಮ್ಮ ವೃತ್ತಿ ನಿಮಗೆ ಎಷ್ಟು ಸಂತೃಪ್ತಿಯನ್ನು ಕೊಟ್ಟಿದೆ ಅಂತ ನಾನು ಒಂದು ಸಾಲಿನ ಈ ಪ್ರಶ್ನೆ ಕೇಳಿದರೆ ನಿಮ್ಮ ಉತ್ತರ ಏನಾಗಿರುತ್ತೆ?
3: ವೈದ್ಯನಾಗಿ ನನಗೆ ಬಹಳಷ್ಟು ಸಂತೃಪ್ತಿ ಇದೆ. ಹೇಳಬೇಕು ಅಂದರೆ ಮನಸ್ಸಿಗೆ ಕೊಡುವಂತಹ ಶಾಂತಿ, ಮನಸ್ಸಿಗೆ ಕೊಡುವಂತಹ ಆ ನೆಮ್ಮದಿ ಬೇರೆ ಯಾವುದರಲ್ಲೂ ಕೊಡಲ್ಲ ಅಂತ ಅನ್ಕೊಳ್ಳೋಕೆ ಇಷ್ಟಪಡ್ತೀನಿ. ನನ್ನ 20 ವರ್ಷದ ಈ ಅನುಭವದಲ್ಲಿ ಪ್ರತಿಯೊಂದು ರೋಗಿಯೂ ವಿಭಿನ್ನ, ಪ್ರತಿಯೊಂದು ರೋಗಿಯ ಒಡನಾಟ, ಅವರ ಜೊತೆ ನಾವು ಮಾಡುವಂತಹ ಒಂದು ಮಾನವೀಯ ಈ ಸಂಘರ್ಷಗಳು ಬಹಳಷ್ಟು ವಿಭಿನ್ನವಾಗಿರೋದ್ರಿಂದ ಪ್ರತಿಯೊಂದು ದಿನನೂ ಕುತೂಹಲ, ಪ್ರತಿಯೊಂದು ದಿನನೂ ಕೂಡ ಒಂದು ಚಾಲೆಂಜ್ ಅಂಡ್ ಮೋರ್ ಓವರ್ ವೆರಿ ಸ್ಯಾಟಿಸ್ಫೈಯಿಂಗ್. ನಾನು ಒಬ್ಬ ಪ್ರೊಫೆಷನಲ್ ಆಗಿ ದುಡ್ಡಿಗೋಸ್ಕರ ಮಾಡುವ ಕೆಲಸಕ್ಕಿಂತನೂ ಕೂಡ ಒಬ್ಬ ವೈದ್ಯನಾಗಿ, ಒಬ್ಬ ಮನುಷ್ಯನಾಗಿ ಮಾನವೀಯತೆಯಾಗಿ ಈ ಮಾಡುವಂತಹ ಕೆಲಸ ಅತ್ಯಂತ ಶ್ರೇಷ್ಠವಾದದ್ದು, ಅತ್ಯಂತ ಮನಸ್ಸಿಗೆ ಶಾಂತಿ ಕೊಡುವಂಥದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
2: ನಿಮ್ಮ ಬಳಿ ಬರೋ ನಿಮ್ಮ ರೋಗಿಗಳಿಗೆ ನಿಮ್ಮ ನಗುಮುಖ, ಭರವಸೆಯ ಮಾತು ಹಾಗೂ ಚಿಕಿತ್ಸೆಯಲ್ಲಿ ನಿಮ್ಮ ಕೌಶಲ್ಯ ಅಥವಾ ಸ್ಕಿಲ್ ಅಷ್ಟೇ ಕಾಣಿಸುತ್ತೆ. ಇವೆಲ್ಲದರ ಹಿಂದೆ ಅವಿತಿರುವಂತಹ ಆ ಭಾವನಾತ್ಮಕ ಹಾಗೂ ವೈಯಕ್ತಿಕವಾದ ಹೋರಾಟಗಳೆಲ್ಲ ಇದಾವಲ್ಲ, ಅದ್ರ ಬಗ್ಗೆ ಒಂದೆರಡು ಮಾತಾಡ್ಬೋದಾ?
3: ಖಂಡಿತ. ಆಕ್ಚುಲಿ ಕುಲ್ದೀಪ್ ಅವರೇ, ನೀವು ಬಹಳ ಕಷ್ಟಕ್ಲಿಷ್ಟವಾದ ಪ್ರಶ್ನೆಯನ್ನು ಒಂದೇ ಒಂದು ಸೆಂಟೆನ್ಸಲ್ಲಿ ಕೇಳಿದ್ದೀರಾ. ಅದನ್ನು ನಾನು ಬಹಳಷ್ಟು ಸುದೀರ್ಘವಾಗಿ ಮಾತಾಡಬಲ್ಲೆ. ನನಗೆ ಬಹಳಷ್ಟು ಗೆಳೆಯರು ಅಮೆರಿಕದಲ್ಲಿ, ಯು ಕೆಯಲ್ಲಿ, ಆಸ್ಟ್ರೇಲಿಯಾದಲ್ಲಿ ಇದ್ದಾರೆ. ಅವರೆಲ್ಲ ಫೋನಲ್ಲಿ ಮಾತಾಡಿದಾಗ ನನ್ನ ವರ್ಕಿಂಗ್ ಅವರ್ಸ್ ನೋಡಿದಾಗ ಅವರೆಲ್ಲ ಏನಂತಂದರೆ, ಏನಪ್ಪ ನೀನು ಇಷ್ಟೊಂದು ಕೆಲಸ ಮಾಡ್ತೀಯಲ್ಲ, ಇಸ್ ಇಟ್ ವರ್ತ್ ಫಾರ್ ಯು ಅಂತ ತಮಾಷೆ ನನ್ನ ಲೇವಡಿ ಮಾಡ್ತಾರೆ. ಬಟ್ ನಾನು ಅವ್ರಿಗೆ ಹೇಳೋದಂದರೆ, ನಾನು ಕೊಡುವಷ್ಟು ನೆಮ್ಮದಿ ನಿಮ್ಮ ಪ್ರೊಫೆಷನ್ ನಿಮಗೆ ಕೊಡಲ್ಲ ಅಂತ ಅವ್ರಿಗೆ ತಮಾಷೆ ಮಾಡ್ತೀನಿ, ಎದುರುತ್ತರ ಕೊಡ್ತೀನಿ. ಏನಕ್ಕಂದರೆ ನನ್ನ ವೈದ್ಯನಾಗಿ ಒಬ್ಬ ಪ್ರೊಫೆಷನಲ್ ಆಗಿ ಬರೀ ಚಿಕಿತ್ಸೆ ಕೊಡೋದಲ್ಲದೆ, ನಾನು ಒಬ್ಬ ವೈದ್ಯ, ಒಬ್ಬ ರೋಗಿಗೆ ನಾನು ಅವನ ಒಬ್ಬ ಗೆಳೆಯನಾಗಿ, ಅವನ ಫ್ಯಾಮಿಲಿ ಮೆಂಬರ್ ಆಗಿ, ಒಬ್ಬ ತಂದೆಗೆ ಮಗನಾಗಿ, ಒಬ್ಬ ವೃದ್ಧನಿಗೆ ಅವನಿಗೆ ಕೈಹಿಡಿದು ನಡೆಸುವಂಥ ಒಬ್ಬ ಆಧಾರವಾಗಿ,
2: ಆಸರೆಯಾಗಿ
3: ತುಂಬ ಕಡು ಬಡವನಿಗೆ ಒಂದು ಭರವಸೆಯನ್ನು ಕೊಡುವಂತಹ ಒಬ್ಬ ನೆರವಾಗುವಂತಹ ಮನುಷ್ಯನಾಗಿ, ಹೀಗೆ ಬಹಳಷ್ಟು ರೋಲ್ಗಳನ್ನು ಪ್ಲೇ ಮಾಡಬೇಕಾಗುತ್ತೆ. ಒಂದು ವಿಷಯ ಹೇಳಬೇಕು ಅಂದರೆ, ಈ ಭಾರತದ ಈ ಜನದ ಮಧ್ಯೆ ವೈದ್ಯನಾಗಿರುವುದೇ ನನ್ನ ಒಂದು ಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಜನರು ನಮ್ಮನ್ನು ಅಷ್ಟೊಂದು ಪೂಜನೀಯವಾಗಿ, ಅಷ್ಟೊಂದು ಶ್ರೇಷ್ಠತೆಯಿಂದ, ಅಷ್ಟೊಂದು ಧನ್ಯತೆಯಿಂದ ನೋಡ್ತಾರೆ. ಅದನ್ನು ನಾವು ನಮ್ಮ ಸರ್ವಿಸಿಂದ ಅಳೆಯೋಕ್ಕಾಗಲ್ಲ. ಅಷ್ಟೊಂದು
2: ಪ್ರೀತಿ
3: ಕೊಡ್ತಾರೆ. ಎಷ್ಟೊಂದು ಸರಿ ಹೇಳಬೇಕು ಅಂದರೆ, ಅವ್ರಿಗೆ ಮನೆಯಲ್ಲಿ ಹೇಳ್ಕೊಳ್ಳೋದಾಗಿರುವಂಥ ಸಂಕಷ್ಟಗಳನ್ನು, ಅವರ ಮನೆಯಲ್ಲಿ ಅವರ ಪಡುವಂಥ ಸಂಘರ್ಷಗಳನ್ನು ನಮ್ಮ ಹತ್ರ ಬಂದು ಶೇರ್ ಮಾಡ್ತಾರೆ. ನಮ್ಮನ್ನು ಕೆಲವು ಟೈಮಲ್ಲಿ ಒಬ್ಬ ವೈದ್ಯನಾಗಲ್ಲದೆ ಒಬ್ಬ ಹಿರಿಯನಾಗಿ ಅವರಿಗೆ ಮಕ್ಕಳಿಗೆ ಬುದ್ಧಿ ಹೇಳೋದಾಗಿರ್ಬೋದು, ಕೌನ್ಸಿಲ್ ಮಾಡೋದಾಗಿರ್ಬೋದು, ತಂದೆಗೆ ತನ್ನ ಮಗನಿಗೆ ಬುದ್ಧಿ ಹೇಳೋದಾಗಿರ್ಬೋದು, ಸೊಸೆ ಅತ್ತೆ ಸೊಸೆಗೆ ಬುದ್ಧಿ ಹೇಳೋದಾಗಿರ್ಬೋದು. ಇದನ್ನ ನಾವು ಆಕ್ಚುಲಿ ನಮಗೆ ಗೊತ್ತಿಲ್ಲದೇ ತಿಳಿದೇನೆ
2: ನಾವೇ
3: ರೋಗಿಗೆ ಬುದ್ಧಿ ಹೇಳೋಂಗೆ ಹೇಳಿ ಅದನ್ನು ಕೂಡ ನಿಭಾಯಿಸೋಕೆ ಪ್ರಯತ್ನ ಮಾಡ್ತೀವಿ. ಇನ್ದಟ್ ವೇ ನಮ್ಮ ರೋಲು ವೈದ್ಯನಿಗಿಂತ ಅತಿ ಹೆಚ್ಚು
2: ಪಟ್ಟು ಬೇರೆ ವಿಚಾರದಲ್ಲಿ. ಹೌದು, ಒಬ್ಬ ವೈದ್ಯ ಒಂದು ರೋಗಿಯ ಚಿಕಿತ್ಸೆ ಮಾಡಲು ಹಾಗೂ ಜೀವ ಉಳಿಸಲು ತನ್ನ ಕುಟುಂಬ ತನ್ನ ವೈಯಕ್ತಿಕ ಜೀವನ ಸಂತೋಷ ಹಾಗೂ ವಿಶ್ರಾಂತಿಯನ್ನ ಎಷ್ಟು ಮಟ್ಟಿಗೆ ತ್ಯಾಗ ಮಾಡಬೇಕು ಅಂತ ನಿಮ್ಮ ಅಭಿಪ್ರಾಯ?
3: ಓಕೆ, ವೈದ್ಯನು ಸೀನಿಯರಿಟಿ ಅಂದ್ರೆ ಜೀವನದಲ್ಲಿ ಪರಿಪಕ್ವವಾಗ್ತಾ ಆಗ್ತಾ ವೈದ್ಯನಲ್ಲಿ ಆ ಕ್ಲಾರಿಟಿ ಹೋಗ್ಬಿಡುತ್ತೆ. ನನ್ನದು, ನನ್ನದೇ ನನ್ನ ಸಮಯ, ನನ್ನ ಫ್ಯಾಮಿಲಿ, ನನ್ನ ಸುಖ, ನನ್ನ ಫುಡ್ ಟೈಮಿಂಗ್ಸು, ಸ್ಲೀಪ್ ಟೈಮಿಂಗ್ಸು ಎಲ್ಲ ಹೋಗ್ಬಿಡುತ್ತೆ. ವಿಲ್ ಬಿ ಲೈಕ್ ಬ್ಲೆಂಡ್ ವಿತ್ ದ ಸೊಸೈಟಿ. ಸೊ ಇನ್ಫ್ಯಾಕ್ಟ್ ನಾವು ಮಾಡೋ ಸರ್ವಿಸ್ನ ಹಣದಿಂದ ಅಳೆಯೋಕ್ಕಾಗೋದಿಲ್ಲ. ಇನ್ಫ್ಯಾಕ್ಟ್ ನನ್ನ ವರ್ಕಿಂಗ್ ಅವರ್ಸ್ ನೋಡಿದ್ರೆ 3 ಗಂಟೆ ರಾತ್ರಿಯಲ್ಲಿ ಕಾಲ್ ಮಾಡಿದ್ರು ನಾನು ಹೋಗಿ ಹೋಗ್ತೀನಿ, ಹಾರ್ಟ್ ಅಟ್ಯಾಕ್ ಪೇಷಂಟ್ ಬಿದ್ದರೆ. ತಿರ್ಗಾ ಬೆಳಗ್ಗೆ 6 ಗಂಟೆಗೆ ಹೋಗ್ತೀನಿ, ತಿರ್ಗಾ 9:30 ಮತ್ತೆ ಓ ಪಿ ಡಿ ನೋಡ್ತೀನಿ, ಮತ್ತೆ ರಾತ್ರಿ ನಾನು ಕ್ಲಿನಿಕಲ್ ಅಪ್ಟು 10:30 ಇರ್ತೀನಿ. ಎಲ್ಲೋ ಒಂದು ಕಡೆ ನಮ್ಮ ಪರ್ಸನಲ್ ಲೈಫ್ನ ನಾವು ಸ್ಯಾಕ್ರಿಫೈಸ್ ಮಾಡ್ತಾ ಇರ್ತೀವಿ, ನಮ್ಮ ಮನೆಯವರಿಗೆ, ನಮ್ಮ ಮಡದಿಗೆ, ಮಕ್ಕಳಿಗೆ ನಾವು
2: ಟೈಮ್
3: ಕೊಡಕ್ಕೆ ಆಗ್ತಾ ಇಲ್ಲ. ಆ ಒಂದು ಗಿಲ್ಟ್ ಭಾವನೆ ನಮ್ಮಲ್ಲಿ ಖಂಡಿತವಾಗೂ ಕಾಡ್ತಾ ಇರುತ್ತೆ. ಬಟ್ ಎಲ್ಲೋ ಒಂದು ಕಡೆ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಆಗುತ್ತೆ, ತುಂಬಾ ಅವಶ್ಯಕತೆ ಇರೋರಿಗೆ ನಮ್ಮಿಂದ ಸಹಾಯ ಆಯಿತು, ಎಷ್ಟೋ ಜನಕ್ಕೆ ಪ್ರಾಣ ಉಳಿತು. ನೀವಂತರೇ ಇಲ್ಲೋ ಒಂದು ಕ್ರಿಟಿಕಲ್ ಪೇಷಂಟ್ ನೈಟ್ ಅಡ್ಮಿಟ್ ಆದರೆ ನಂಗೆ ನಿದ್ದೆನೆ ಬರೋಲ್ಲ. ಇಟ್ಸ್ ಲೈಕ್ ಆ ಪೇಷಂಟ್ ಅದರ ಚಿಂತೆ, ಅದರ ಆ ಪೇಷಂಟ್ ರಿಕವರಿ ಬಗ್ಗೆ ನಮಗಿರುವಷ್ಟು ಕಾಳಜಿ. ಸೊ ಅದೇ ತರ ಊಟ ಟೈಮ್ ಬಂದ್ರೆ ಊಟ ಮಾಡೋಕ್ಕೆ ಮನಸ್ಸು ಬರಲ್ಲ. ಸಿ ಇಟ್ಸ್ ಲೈಕ್ ವಿ ಹ್ಯಾವ್ ಬಿಕಮ್ ಎ ಪಾರ್ಟ್ ಆಫ್ ದ ಪ್ರೊಫೆಷನ್. ಲೈಕ್ ಇಟ್ಸ್ ನಾಟ್ ಎ ಕಂಪ್ಲೈಂಟ್, ಇಟ್ ಇಸ್ ಬಿಕಮ್ ಲೈಕ್ ಫ್ಯಾಷನ್ ಆಗ್ಬಿಟ್ಟಿದೆ. ಒಂದು ರೋಗಿ ಬಂದಾಗ ಅವನು ಹುಷಾರಾಗಿ ಹೋದಾಗ ಕೊಡುವಷ್ಟು ಸ್ಯಾಟಿಸ್ಫ್ಯಾಕ್ಷನ್ ನೀವು ಯಾವುದೇ ಊಟ, ಯಾವುದೇ ಲಕ್ಸುರಿ ಕಾರ್ ಇಟ್ಕೊಂಡು ಓಡಾಡೋದು ಕೂಡ ಸಿಗಲ್ಲ. ದಟ್ಸ್ ವಾಟ್ ಇಸ್ ಮೈ ಫೀಲಿಂಗ್. ಸೊ ಆ ತರ ನಾವು ಈ ವೈದ್ಯಕೀಯ ಸೇವೆ ಮತ್ತು ಜನಗಳ ಒಡನಾಟದಲ್ಲಿ ನಾವು ತೊಡಸ್ಕೊಂಡ್ಬಿಟ್ಟು ಅದರಲ್ಲೇ ನಾವು ಸಂಪೂರ್ಣವಾಗಿ
2: ಈ ಕುಟುಂಬದ ಗ್ಯಾದರಿಂಗ್ಸ್ ಇರಬಹುದು, ಮದುವೆ ಸಮಾರಂಭಗಳಿರ್ಬೋದು, ಇವನ್ನೆಲ್ಲ ಮಿಸ್ ಮಾಡ್ಕೊಳ್ಳಲ್ವಾ ನೀವು?
3: ಅದು ಖಂಡಿತವಾಗೂ ಕೂಡ ಆಸ್ ಎ ಒಬ್ಬ ವೈದ್ಯನಾಗಿ, ಒಬ್ಬ ಹಿರಿಯನಾಗಿ, ಸಮಾಜದಲ್ಲಿ ಹಿರಿಯನಾಗಿ ಕೆಲವು ಟೈಮಲ್ಲಿ ಬೇಜಾರಾಗುತ್ತೆ. ಇನ್ಫ್ಯಾಕ್ಟ್ ನಮ್ಮ ರಿಲೇಟಿವ್ಸ್ ನಮ್ಮನ್ನೆಲ್ಲರನ್ನು ಕೂಡ ನಮ್ಮ ಬಿಹೇವಿಯರ್ನ ಅವ್ರಿಗೆ ಅರ್ಥ ಆಗಲ್ಲ, ಎಷ್ಟೋ ಜನಕ್ಕೆ ಅರ್ಥ ಆಗಲ್ಲ. ಡಾಕ್ಟರ್ಗಳ ಜವಾಬ್ದಾರಿ, ಅವ್ರು ನಮ್ಮನ್ನೆಲ್ಲ ವಿಲನ್ ಮಾಡ್ಬಿಡ್ತಾರೆ, ಇವ್ರು ಯಾವ ಕಾರ್ಯಕ್ರಮ ಬರಲ್ಲ, ಯಾವ ಫಂಕ್ಷನ್ ಬರಲ್ಲ ಅಂತ ನಮ್ಮನ್ನ ಬೇರೆ ತರ ನೋಡ್ತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಸಂಬೇರ್ ಯು ಹ್ಯಾವ್ ಟು ಸ್ಯಾಕ್ರಿಫೈಸ್.
2: ಇದರ ಅನುಭವ ನನಗೂ ವೈಯಕ್ತಿಕವಾಗಿ ಬಹಳ ಇಷ್ಟ ಆಗಿದೆ. ಇವ್ನು ಎಲ್ಲಿಗೂ ಬರೋದಿಲ್ಲ, ಯಾವ ಫಂಕ್ಷನ್ಗೂ ಬರಲ್ಲ, ಅದು ಕಂಪ್ಲೇಂಟ್ ಅಂತ ಅವ್ರ ಕಡೆ ಅನ್ಸುತ್ತೆ. ಅದಕ್ಕೆ ಸಮಾಧಾನ ಕೊಡೋದು ಹೇಗೆ ಅನ್ನೋದು ನನಗೆ ಇದುವರೆಗೂ ತೋಚಿಲ್ಲ. ಇನ್ನು ನಿಮ್ಮ ಬೆಸ್ಟ್ ಅಟೆಂಪ್ಟ್ ಮಾಡಿರ್ತೀರಾ, ನಿಮ್ಮ ನಾಲೆಡ್ಜ್ನ ಬೆಸ್ಟ್ ಪಾಸಿಬಲ್ ವೇಸ್ ಅಲ್ಲಿ ಅಪ್ಲೈ ಮಾಡಿರ್ತೀರಾ ಒಂದು ರೋಗಿಯ ಟ್ರೀಟ್ಮೆಂಟ್ನಲ್ಲಿ. ಇಷ್ಟೆಲ್ಲ ಆದ ನಂತರವೂ ಬಹುಶಃ ಸೀರಿಯಸ್ ಆಗಿದ್ದಂತಹ ಗಂಭೀರ ಸ್ಥಿತಿಯಲ್ಲಿ ಇದ್ದಂತಹ ಆ ರೋಗಿಯನ್ನು ನೀವು ಉಳಿಸ್ಕೊಳ್ಳೋಕೆ ಆಗಲಿಲ್ಲ ಅಂತ ಅನ್ಕೊಳ್ಳೋಣ. ಈ ಸಂದರ್ಭಗಳಲ್ಲಿ ನೀವು ಅನುಭವಿಸುವ ನೋವು ಅದು ಯಾರಿಗೂ ಕಾಣಿಸಲ್ಲ, ನೀವು ಕಾಣಿಸೋ ಕೊಡಲೂಬಾರದು. ಯಾವ ವೈದ್ಯನು ತನ್ನ ಹೆದರಿಕೆಯನ್ನ ನೋವನ್ನ ಎಲ್ಲೂ ವ್ಯಕ್ತಪಡಿಸೋದಿಲ್ಲ. ಹಾಗೂ ಆ ನೋವು ಅಥವಾ ಆ ಆತ್ಮ ಸಂಘರ್ಷ ಹೇಗಿರುತ್ತೆ, ಅದನ್ನ ನೀವು ಆಗದ ಪಕ್ಷದಲ್ಲಿ ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತೀರಾ, ಹೇಗೆ ನಿಭಾಯಿಸ್ತೀರಾ?
3: ಇದು ಕೂಡ ತುಂಬಾ ಕ್ಲಿಷ್ಟವಾದ ಪ್ರಶ್ನೆ ಅಂತ ಹೇಳ್ಕೊಳ್ಳಿ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು ಪ್ರೊಫೆಷನಲ್ಲಿ ಏಳು ಬೀಳು ಅನ್ನೋದಿರುತ್ತೆ, ಮತ್ತೆ ಎಲ್ಲಾ ಪೇಷಂಟ್ಸ್ ಕೂಡ ನಾವು ಅನ್ಕೊಂಡಂಗೆ ರೆಸ್ಪಾಂಡ್ ಆಗೋದಿಲ್ಲ. ಕೆಲವು ಟೈಮಲ್ಲಿ ಟ್ರೀಟ್ಮೆಂಟ್ ಫೇಲ್ಯೂರ್ ಅಂತ ಹೇಳೋದಕ್ಕಿಂತ ಟ್ರೀಟ್ಮೆಂಟ್ ಅವ್ರಿಗೆ ಅಷ್ಟೊಂದು ಸಹಕಾರಿ ಆಗೋದಿಲ್ಲ. ಆಸ್ ಎ ಡಾಕ್ಟರ್, ಯಾವುದೇ ಪೇಷಂಟ್ ಆ ತರ ನಮ್ಮ ಚಿಕಿತ್ಸೆಗೆ ಸ್ಪಂದಿಸದೆ ನಾವು ಪೇಷಂಟ್ ಕಳ್ಕೊಂಡಾಗ ನೀವು ಹೇಳಿದಂಗೆ ನಾವು ಅದನ್ನ ತೋರಿಸ್ಕೊಳ್ಳೋದಿದ್ರು ಕೂಡ ಮನಸ್ಸಿನಲ್ಲಿ ಅದೊಂದು ನಿರಾಶಾ ಭಾವನೆ, ಮನಸ್ಸಿನಲ್ಲಿ ಅದೊಂದು ದುಃಖ ಕಾಡ್ತಾ ಇರುತ್ತೆ. ಇನ್ಫ್ಯಾಕ್ಟ್ ಒಂದು ಪೇಷಂಟು ಡೆತ್ ಆಯಿತು ಅಂದರೆ ಮೆನಿ ಡೇಸ್ ಇಟ್ ವಿಲ್ ಬಿ ಬಿಹೈಂಡ್ ಮೈ ಮೈಂಡ್, ವಾಟ್ ಬೆಸ್ಟ್ ಕೂಡ ಬಿಂಡೆನ್, ಅದಕ್ಕೆ ಇನ್ನೇನು ಮಾಡ್ಬೋದಿತ್ತು, ಇನ್ನೇನು ಮಾಡ್ಬೋದಿತ್ತು. ಇನ್ಫ್ಯಾಕ್ಟ್ ಇಷ್ಟು ದೊಡ್ಡ ಸೀನಿಯರ್ ಡಾಕ್ಟರ್ ಇದ್ರು ಕೂಡ ನಾನು ಜೂನಿಯರ್ ಡಾಕ್ಟರ್ನ ಕೇಳ್ತೀನಿ, ಏನಾದ್ರು ಮಾಡ್ಬೋದಿತ್ತು ಸ್ಪೆಷಲ್ ಆಗಿ, ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಮಾಡ್ಬೋದಿತ್ತಾ, ಏನೋ ಸ್ಪೆಷಲ್ ಟ್ರೀಟ್ಮೆಂಟ್ ಇದೆಯಾ. ಇನ್ಫ್ಯಾಕ್ಟ್ ನೀವು ನಮ್ಮ ಥರ ಎಲ್ಲ ತುಂಬ ಬಡ ಪೇಷಂಟ್ಸು ಕೆಲವು ಟ್ರೀಟ್ಮೆಂಟ್ ಆಗಿಲ್ಲನೂ ಕೂಡ ಈ ಥರ ಟೈಮ್ ಬಂದಾಗ ನಾವೇ ಕೈಯಿಂದ ಸ್ವಲ್ಪ ಸಹಾಯ ಮಾಡ್ತೀವಿ. ಹೇಳಕ್ಕೆ ಹೋಗಲ್ಲ, ಪೇಷಂಟ್ಗೆ ಹೇಳಕ್ಕೆ ಹೋಗಲ್ಲ, ಯಾರು ಹೇಳಕ್ಕಲ್ಲ, ಸಹಾಯ ಮಾಡ್ತೀವಿ. ಕಂಪ್ನಿಯವ್ರು ರಿಕ್ವೆಸ್ಟ್ ಮಾಡಿಕೊಂಡು ಅವ್ರ ಹತ್ರ ಕೆಲವು ವಸ್ತುಗಳನ್ನು ತರಿಸ್ಕೋತೀವಿ, ಎಲ್ಲ ಥರ ಪ್ರಯತ್ನ ಮಾಡ್ತೀವಿ. ಹೇಳ್ತಾನೆ ಇಟ್ಸ್ ಬಿಕಮ್ ಎ ಫ್ಯಾಷನ್, ಇದನ್ನು ನಾವು ಅತಿಶಯೋಕ್ತಿ ನಮ್ಮ ಗ್ರೇಟ್ನೆಸ್ ಅಂತ ಹೇಳೋದಕ್ಕಿಂತ ಇಟ್ ಇಸ್ ಬಿಕಮ್ ಎ ಕರ್ತವ್ಯ. ಅದೊಂಥರ ಕರ್ತವ್ಯವಾಗಿ ಅದನ್ನು ತುಂಬ ಪ್ರಯತ್ನ ಮಾಡ್ತೀವಿ. ನೀವು ಹೇಳ್ದಂಗೆ ಆ ಥರ ಅಷ್ಟೆಲ್ಲ ಮಾಡು ಕೂಡ ಸಕ್ಸಸ್ ಆಗಿಲ್ಲ ಅಂದರೆ ನಮಗೂ ಬೇಸರ ಆಗುತ್ತೆ, ಮನಸ್ಸು ನೋಯುತ್ತೆ, ಒಂದೆರಡು ದಿನ ನಿದ್ದೆನೆ ಮಾಡಲ್ಲ. ಏನಾದರೂ ಆ ಥರ ಆಯಿತು ಅಂದರೆ ಆ ಮಧ್ಯೆ ಆಗ್ತಾ ನಡೀತಾ ಇರುತ್ತೆ.
2: ಈ ಬಗೆಯ ಸಂದರ್ಭಗಳಲ್ಲಿ

0: ವ್ಯಕ್ತವಾಗಿ ಆ ರೋಗಿಗೆ ಸಂಬಂಧಪಟ್ಟ ಜನರು ರಿಯಾಕ್ಟ್ ಮಾಡಿದಾಗ, ನಿಮ್ಮೊಂದಿಗೆ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದಾಗ, ಒಳಗಡೆ ಇರೋ ವಿಷಯಗಳು ಹೆಚ್ಚಿಗೆ ತಿಳ್ಕೊಳ್ಳದೆ, ಬಹುಶಃ ಕೆಲವೊಂದು ಸತಿ ಇರ್ಬೋದು ಆ ಸಂದರ್ಭನೂ ಆಗಿರುತ್ತೆ, ತುಂಬ ಎಮೋಷನಲ್ ಆಗಿರ್ತಾರೆ ರೋಗಿಯನ್ನು ಕಳ್ಕೊಂಡ ದುಃಖದಲ್ಲಿ, ಹಾಗಂದಾಗ ನಿಮ್ಮ ರಿಯಾಕ್ಷನ್ ಅಥವಾ ನಿಮ್ಮ ಮನಸ್ಸಿನಲ್ಲಿ ಏನು ಓಡ್ತಾ ಇರುತ್ತೆ?
1: ಇದು ಅಗೇನ್ ಈ ತರ ಆಗೋದಕ್ಕೆ ಬಹಳಷ್ಟು ಕಾರಣಗಳು. ನಮ್ಮ ಪರಿಸರನೇ ಮುಖ್ಯ. ನಾವು ಕೆಲಸ ಮಾಡೋ ಜಾಗದಲ್ಲಿ ಆ ರೋಗಿಯ ಸಂಬಂಧಿಗಳಿಗೆ ಸರಿಯಾಗಿ ಎಲ್ಲರೂ ಸ್ಪಂದಿಸಬೇಕು. ಡಾಕ್ಟರ್ ಒಬ್ಬನೇ ಸ್ಪಂದಿಸಿದ್ರೆ ಸಾಕಾಗಲ್ಲ, ಯಾಕಂದ್ರೆ ಪೇಷಂಟ್ಗಳಿಗೆ, ಎಲ್ಲಾ ಪೇಷಂಟ್ಗಳಿಗೂ ಡಾಕ್ಟರ್ ಗೌರವ
0: ವ್ಯವಸ್ಥೆ ಪೂರ್ತಿ ಅವರಿಗೆ ಸಪೋರ್ಟಿವ್ ಆಗಿರಬೇಕು.
1: ನಾನು ಇದುವರೆಗೆ ನನ್ನ 20 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಅಷ್ಟೊಂದು ವ್ಯತಿರಿಕ್ತ ವ್ಯಕ್ತವಾಗಿ ಯಾವ ಪೇಷಂಟ್ ಕೂಡ ಬಿಹೇವ್ ಮಾಡೋದನ್ನ ನೆನಪಲ್ಲೇ ಇಲ್ಲ. ಇನ್ಫ್ಯಾಕ್ಟ್ ಎಷ್ಟೊಂದು ಜನ ಪೇಷಂಟ್ಸ್ ಹೋಗುವಾಗ ಥ್ಯಾಂಕ್ಸ್ ಎಲ್ಲ ಹೋಗಿದ್ದಾರೆ, ತುಂಬಾ ಅಪರೂಪ. ಅದಾಗೋದ ಕಾರಣಗಳೇನು, ಎಷ್ಟೋ ಜನಕ್ಕೆ ಅವ್ರ ಕಾಯಿಲೆ ಅರ್ಥನೇ ಆಗಿರಲ್ಲ, ಕಾಯಿಲೆ ಸ್ವರೂಪ ಅರ್ಥ ಆಗಿಲ್ಲ. ಇನ್ನೊಂದು ಹೇಳಬೇಕು ಅಂದ್ರೆ, ಇದೇ ಸಂದರ್ಭದಲ್ಲಿ ಹೇಳ್ತೀನಿ, ಈಗಿನ ನ್ಯೂ ಜನರೇಷನ್ ಪೇಷಂಟ್ ಅಟೆಂಡರ್ಸ್ ಒಂದು ಪ್ರಾಬ್ಲಮ್ ಇದೆ. ಇವರೆಲ್ಲ ಬೇರೆ ದೇಶದಲ್ಲಿ ಬೇರೆ ಕಡೆ ಎಲ್ಲೋ ಕೆಲಸ ಮಾಡ್ತಿರ್ತಾರೆ, ಸಂಬಂಧಿಕರ ಬಗ್ಗೆ ಏನೂ ಗೊತ್ತಿರಲ್ಲ, ಅವ್ರು ಚೆಕಪ್ ಮಾಡಿಸಿರಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಕೊನೆ ಮೂಮೆಂಟ್ ಅಲ್ಲಿ ಪೇಷಂಟ್ ಕರ್ಕೊಂಡ್ಬಿಡ್ತಾರೆ. ಆಮೇಲೆ ಅವ್ರ ಜೊತೆಯಲ್ಲಿ ಸುಮಾರು ರಿಲೇಟಿವ್ಸ್ ಇರ್ತಾರೆ, ರಿಲೇಟಿವ್ಸ್ ಮುಂದೆ ಅವರು ತನ್ನ ತೋರಿಕೆ ತೋರಿಸೋದು, ತಮ್ಮ ಗ್ರೇಟ್ನೆಸ್ ತೋರಿಸೋಕೆ, ತಮ್ಮ ನಾಲೆಜ್ ತೋರಿಸೋದಕ್ಕೆ, ವಿಪರೀತವಾಗಿ ಮಾತಾಡೋದು, ವಿಪರೀತ ಪ್ರಶ್ನೆಗಳು ಕೇಳೋದು, ಆಮೇಲೆ ಸಿಸ್ಟಮ್ನ ದೂರೋದು, ಇದು ತುಂಬಾ ಆಗುತ್ತೆ. ಇದೆಲ್ಲ ಏನಕ್ಕೆ ಅಂದ್ರೆ, ಅವ್ರಿಗೆ ತಿಳುವಳಿಕೆ ಇಲ್ದವ್ರದ್ದು ಇತರ ಆಗುತ್ತೆ. ಅವ್ರದ್ದು ಅಲ್ಲಿ ಎಲ್ಲೂ ಕೂಡ ವೈದ್ಯರದ್ದು ಏನು ರೋಲ್ ಇರಲ್ಲ ಇಷ್ಟೊಂದಷ್ಟು ಕಡೆ.
0: ಇನ್ಫ್ಯಾಕ್ಟ್ ಹೇಳೋದಾದ್ರೆ, ಜ್ಞಾನ ಅಥವಾ ನಾಲೆಡ್ಜ್ ಇದನ್ನ ಕಡಿಮೆ ಮಾಡಬೇಕು, ಆದ್ರೆ ಅದು ಅದನ್ನ ಇನ್ನೂ ಹೆಚ್ಚಿಗೆ ಮಾಡ್ತಾ ಇದೆ ಅನ್ನೋದು ಒಂದು ವಿಪರ್ಯಾಸ ಅಲ್ಲ?
1: ಅದು ವಿಪರ್ಯಾಸ ಅಂದ್ರೆ, ಅದಕ್ಕೆ ಕಾರಣ ಸೋಷಿಯಲ್ ಮೀಡಿಯಾಗಳು. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ತರ ವಿಷಯದ ಬಗ್ಗೆನು ಒಳಿತು, ಬ್ಯಾಡ್, ರಾಂಗ್ ಇನ್ಫಾರ್ಮೇಶನ್ ತುಂಬಾ ಇದೆ. ಜನಗಳು ಏನ್ ಮಾಡ್ತಾರೆ ಅಂದ್ರೆ, ಕೆಲವರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಕೆಲವರು ರಾಂಗ್ ಇನ್ಫಾರ್ಮೇಶನ್ ತಿಳ್ಕೊಂಡಿರ್ತಾರೆ, ಅದಕ್ಕೋಸ್ಕರ ಅವ್ರು ಬಂದು ಅನ್ನೆಸರಿ ಕ್ವಶನ್ ಮಾಡೋದು, ಅನ್ನೆಸರಿ ಅಬ್ಸ್ಟ್ರಾಕ್ಟ್ ಮಾಡೋದು. ನಂತರ ಕೆಲವು ಪೇಷಂಟ್ಸ್ ಟ್ರೀಟ್ಮೆಂಟ್ ನ ಕೊಡಿಸ್ತೆ ಅದು ಕರ್ಕೊಂಡು ಹೋಗ್ಬಿಡ್ತಾರೆ, ಅವ್ರ ಕೈಯಾರನೆ ಪೇಷಂಟ್ಗಳ ತೊಂದರೆಗಳು ಮಾಡ್ಕೊಂಡು ನೋಡಿದ್ದೀನಿ.
0: ಓಕೆ, ಇನ್ನು ಈಗ ಬರೀ ಮಾತಿನಲ್ಲಿ ಈ ತರ ಒಂದು ವೈರುಧ್ಯವನ್ನ ತೋರಿಸೋದ್ರಿಂದ ಮುಂದೆ ಸಾಗಿ, ಇವಾಗ ನಾವು ಬಹಳಷ್ಟು ನ್ಯೂಸ್ ಅಲ್ಲಿ ಎಲ್ಲದರಲ್ಲೂ ನೋಡ್ತಾ ಇರ್ತೀವಿ, ಮ್ಯಾನ್ ಹ್ಯಾಂಡ್ಲಿಂಗ್ ಕೂಡ ವೈದ್ಯರುಗಳ ಮೇಲೆ ಆಗಿದೆ, ಹೆಚ್ಚಿಗೆ ನಮ್ಮ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಮೇಲೆ ಡ್ಯೂಟಿಯಲ್ಲಿ ಸರ್, ಯಾಕಂದ್ರೆ ಅವ್ರು ಸದಾ ಡ್ಯೂಟಿಯಲ್ಲಿ ಇರ್ತಾರೆ, ಅವ್ರು ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ತರ ಇರ್ತಾರೆ ರೋಗಿಗಳಿಗೆ, ಅಂಥವ್ರ ಮೇಲೆ ಆಗಿರುವಂತಹ ಹಲ್ಲೆಗಳಿರ್ಬೋದು, ಈ ಆಸ್ಪತ್ರೆ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಆಗುವಂತಹ ವಿನಾಶಕಾರಿ ದುಷ್ಕೃತ್ಯಗಳಿರ್ಬೋದು, ಇದು ನಮ್ಗೆಲ್ಲ ನಿಜವಾಗ್ಲೂ ತುಂಬಾ ಮನಸ್ಸಿಗೆ ನೋವು ಉಂಟು ಮಾಡುತ್ತೆ. ಸೊ ವಾಟ್ ಈಸ್ ಯುವರ್ ಟೇಕ್ ಆನ್ ದಿಸ್?
1: ಖಂಡಿತವಾಗೂ ಕೂಡ ಇದು ತರ ಯಾವತ್ತೂ ಆಗಬಾರ್ದು. ವೈದ್ಯರು ಅಂದ್ರೆ, ನಾನು ಆವಾಗಲೇ ಹೇಳ್ದಂಗೆ, ಜಸ್ಟ್ ನಾಟ್ ಎ ಸರ್ವಿಸ್ ಪ್ರೊವೈಡರ್ಸ್, ಕ್ಲರಿಕಲ್ ವರ್ಕ್ ಅಲ್ಲ ಇದು. ಇಟ್ಸ್ ಎ ವರ್ಕ್ ಬಿಯಾಂಡ್ ದ ಮನಿ, ಬಿಯಾಂಡ್ ದ ವಾಟ್ ಅದರ್ ಪೀಪಲ್ ಪರ್ಸೀವ್. ನಮ್ಮ ಜೀವನನೇ ನಾವು ಮುಡುಪಾಗಿ ಇಟ್ಬಿಡ್ತೀವಿ. MBBS, MD, ಕಾರ್ಡಿಯಾಲಜಿ ಆಲ್ಮೋಸ್ಟ್ ಒಂದು 15 ವರ್ಷ ಓದಲೇ ನಮ್ಮ ಲೈಫ್ನ ಫ್ರೂಟ್ಫುಲ್ ಲೈಫ್ನ ತೊಡಸ್ಕೊಂಡ್ಬಿಟ್ಟಿರ್ತೀವಿ. ಈ ತರ ಯಾರು ಕೂಡ ಪೇಷಂಟ್ಗೆ ತೊಂದರೆ ಕೊಡಬೇಕು, ಹಾರ್ಮ್ ಮಾಡಬೇಕು ಅಂತ ಯಾವ ಡಾಕ್ಟರ್ ಕೂಡ ಮಾಡಲ್ಲ. ಎಲ್ಲರೂ ಕೂಡ ತಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾರೆ. ಅಲ್ಲೆಲ್ಲೋ ಒಂದು ಕಡೆ ರೋಗಿ ಅದಕ್ಕೆ ಸ್ಪಂದಿಸದೆ ಆ ತರ ಹೆಚ್ಚು ಕಡಿಮೆ ಆದಾಗ, ಅವರ ಸಂಬಂಧಿಕರಾಗಿರ್ಬೋದು, ಅವರ ಜೊತೆಗಾರ ಪೇಷಂಟ್ ನ ಅಟೆಂಡರ್ಸ್, ಅದ್ರ ಬಗ್ಗೆ ಅರ್ಥ ಮಾಡಿಕೊಂಡು ಸೂಕ್ತವಾಗಿ ಬಿಹೇವ್ ಮಾಡೋದು ತುಂಬಾ ಮುಖ್ಯ. ಆ ತರ ಅವರು ವ್ಯತಿರಿಕ್ತವಾಗಿ ಬಿಹೇವ್ ಮಾಡಿದಾಗ ನಿಜವಾಗ್ಲೂ ಕೆಲವು ಟೈಮಲ್ಲಿ ಡಾಕ್ಟರ್ಗೆ ಮನಸ್ಸು ಕುಗ್ಗೋ ಅದು ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತಾರೆ, ಕೆಲವು ಟೈಮ್ ಬೇಜಾರು ಕೂಡ ಆಗುತ್ತೆ.
0: ಈ ತರ ವೈದ್ಯರ ಮೇಲಿನ ಹಲ್ಲೆಗಳು, ಈ ಬೆದರಿಕೆಗಳು ಅಥವಾ ಕಾನೂನು ಪ್ರಕರಣಗಳು ಆ ವೈದ್ಯರ ಕಾನ್ಫಿಡೆನ್ಸ್ ಮೇಲೆ ಯಾವ ತರ ಒಂದು ಪರಿಣಾಮ ಬೀರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಇದರಿಂದ ನಷ್ಟ ಅನುಭವಿಸೋರು ಯಾರು?
1: ಈ ತರ ಮಾಡೋದ್ರಿಂದ ಮುಖ್ಯವಾಗಿ ಡಾಕ್ಟರ್ಗಳಿಗೆ ಈ ಪ್ರೊಫೆಷನ್ ಬಗ್ಗೆ ಅಷ್ಟೊಂದು ಸಮರ್ಪಣೆಯನ್ನು ಕಳ್ಕೊಂಡ್ಬಿಡ್ತಾರೆ. ನಾವು ಎರಡು ಜನರೇಷನ್ ನೋಡಿದ್ದೀನಿ. ಈಗ ನ್ಯೂ ಜನರೇಷನ್ ಹುಡುಗರಿಗೆ ಇದೆಲ್ಲ ನೋಡಿದಾಗ ಅವರಿಗೆ ಪ್ರೊಫೆಷನ್ ಬಗ್ಗೆ ಇಂಟ್ರೆಸ್ಟೇ ಬರಲ್ಲ. ಈಗ ಇನ್ಫ್ಯಾಕ್ಟ್ ನಾನು ನೋಡಿದಂಗೆ, ನನ್ನ ವೈದ್ಯ ಮಿತ್ರರ ಮಕ್ಕಳು ಯಾರು ಕೂಡ ಡಾಕ್ಟರ್ ಆಗಕ್ಕೆ ಇಷ್ಟಪಡ್ತಾ ಇಲ್ಲ. ಬಿಕಾಸ್ ದೇ ಸೀಯಿಂಗ್ ದೇರ್ ಅವ್ರ ಅಪ್ಪ ಅಮ್ಮ ಸಫರ್
0: ಮಾಡ್ತಿದ್ದಾರೆ,
1: ನನ್ನ ವೈದ್ಯನೇ ಆಗಬಾರ್ದು ಅಂತ ಅವ್ರು ಬೇರೆ ಪ್ರೊಫೆಷನ್ ಚೂಸ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಕೆನಡಾ ಅಂಡ್ ಡಿಫ್ರೆಂಟ್ ಐರ್ಲೆಂಡ್ ಅಲ್ಲೆಲ್ಲ ನೋಡಿದ್ರೆ ಅಲ್ಲೆಲ್ಲ ವೈದ್ಯರೊತ್ತಿಗೆ ಯಾರು ಅಲ್ಲಿ ಲೋಕಲ್ಸ್ ಇಂಟ್ರೆಸ್ಟ್ ಹೋಗೋದೇ ಇಲ್ಲ. ಏನಕ್ಕೆ ಅಂದ್ರೆ ಪ್ರೊಫೆಷನಲ್ಲಿ ಇಟ್ ಇಸ್ ನಾಟ್ ಎ ಹ್ಯಾಪಿ ಪ್ರೊಫೆಷನ್. ಯು ಆಲ್ವೇಸ್ ರೋಗರುಜಿನಗಳು ನೋಡ್ತಾ ಇರ್ತೀವಿ,
0: ನೋವನ್ನ ಸದಾ ದಿನ ಬೆಳಿಗ್ಗೆ ಎದ್ದು ಕೂತು ನೋವನ್ನೇ ನೋಡ್ಬೇಕು.
1: ಇಷ್ಟೆಲ್ಲ ನೋಡಿ, ಇಷ್ಟೆಲ್ಲ ಕಷ್ಟಪಟ್ಟು ಕೂಡ ಜನಗಳಿಗೆ ಅದನ್ನ ಅರ್ಥ ಮಾಡ್ಕೊಳ್ಳದೆ ಕರೆಕ್ಟ್ ಆಗಿ ಸ್ಪಂದಿಸಿದಾಗ ವೈದ್ಯರಲ್ಲಿ ಕಾನ್ಫಿಡೆನ್ಸ್, ಇಂಟ್ರೆಸ್ಟ್ ಕಳ್ಕೊಂಡ್ಬಿಟ್ಟು ಅದ್ರ ಬಗ್ಗೆ ಆ ಪ್ರೊಫೆಷನ್ ಪ್ರಾಕ್ಟೀಸ್ ಮಾಡೋ ಕೂಡ ಕೆಲವರಿಗೆ ದೇ ಲೂಸ್ ದಟ್ ಹ್ಯೂಮನ್ ಟಚ್ ಬಿಕಾಸ್ ಆಫ್ ಆಲ್ ದೀಸ್ ಥಿಂಗ್ಸ್.
0: ಇನ್ನು ಮೆಡಿಕಲ್ ಪ್ರೊಫೆಷನಲ್ಸ್ ಅಲ್ಲಿ ಬಂದಾಗ ಬರ್ನ್ ಔಟ್ ಬಗ್ಗೆ ಬಹಳಷ್ಟು ಕೇಳ್ತೀವಿ. ಸದಾ ರೋಗಿಗಳನ್ನೇ ನೋಡ್ಕೊಳ್ತಾ ಇದ್ದು ತಮ್ಮ ಆರೋಗ್ಯನ ತುಂಬಾ ಅಸಡ್ಡೆ ಮಾಡಿ ತಾವೇ ಪೇಷಂಟ್ಗಳಾಗಿ ಎಂಡಪ್ ಆಗುವಂತಹದ್ದು ಸಂದರ್ಭಗಳು ನಾವು ಪ್ರತಿ ಸತಿ ನಮ್ಮ ಕೊಲೀಗ್ಸ್ ಇರ್ಬೋದು ನಮ್ಮ ಜನಗಳಲ್ಲಿ ನೋಡ್ತಾನೆ ಇರ್ತೀವಿ. ಸೊ ಹೀಗಾಗಿ ವೈದ್ಯರಲ್ಲಿ ಈ ರೀತಿಯಾದ ಒಂದು ಆರೋಗ್ಯ ಸಮಸ್ಯೆಗಳು ಅದ್ರ ಬಗ್ಗೆ ಒಂದು ವಿಚಾರ.
1: ಆಕ್ಚುಲಿ ಇದು ತುಂಬಾ ಆತಂಕಕಾರಿ ವಿಚಾರ, ಯಾಕಂದ್ರೆ ಈಗೇನಾಗಿದೆ ಅಂದ್ರೆ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಅಲ್ಲಿ ದ ಲೋಡ್ ವಿಲ್ ಬಿ ಮೋರ್, ಪೇಷಂಟ್ಸ್ ಲೋಡ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತೀವಿ, ಹಾರ್ಟ್ ಕೆಲವು ತುಂಬಾ ಜಾಸ್ತಿ ಆಗಿದೆ. ಅದರಿಂದ ಆಸ್ಪತ್ರೆಯಲ್ಲಿ ಕೆಲಸದ ಒತ್ತಡ ಪ್ರತಿಯೊಬ್ಬರ ಮೇಲಿರುತ್ತೆ. ಅವ್ರು ಟೈಮ್ ಸರಿಗೆ ಊಟ ಮಾಡೋಕ್ಕಾಗಲ್ಲ, ನೈಟ್ ಕಾಲ್ಸ್ ನಿದ್ದೆ ಮಾಡೋಕ್ಕಾಗಲ್ಲ, ಆಮೇಲೆ 24/7 ಕೆಲಸ ಮಾಡಬೇಕು, ವೀಕೆಂಡ್ಸ್ ಇಲ್ಲ, ಫೆಸ್ಟಿವಲ್ಸ್ ಇಲ್ಲ, ಆಫ್ಸ್ ಅಂತಾನೆ ಇಲ್ಲ. ಸೊ ನಮ್ಮ ದೇಶದಲ್ಲಿ ಈ ವೈದ್ಯರ ಮೇಲೆ ಒತ್ತಡ ತುಂಬಾ ಜಾಸ್ತಿ ಇದೆ. ಬೇರೆ ದೇಶದಲ್ಲಿ ಅವರು ತುಂಬಾ ನಾಜೂಕಾಗಿ ಸಿಸ್ಟಮ್

0: ಒತ್ತಡಕರವಾದಂಥ ಪರಿಸರ. ಅದಕ್ಕೋಸ್ಕರ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಸಿಸ್ಟಮ್ನ ನಾವು ಕ್ರಿಯೇಟ್ ಡಾಕ್ಟರ್ ಕ್ರಿಯೇಟ್ ಮಾಡ್ಕೋಬೇಕು. ನಾವಾಗಿದ್ದು ನಮ್ಮ ಕೈಲಿ ಎಷ್ಟು ಕೆಲಸ ಮಾಡೋಕ್ಕಾಗುತ್ತೆ, ಎಷ್ಟು ಕರೆಕ್ಟಾಗಿ ಕೆಲಸ ಮಾಡೋಕ್ಕಾಗುತ್ತೆ ಅದು ನಾವು ಡಿಸೈಡ್ ಮಾಡ್ಕೊಂಡು, ಟೈಮಿಸ್ ನಾವು ಡಿಸೈಡ್ ಮಾಡಿಕೊಂಡು ನಮ್ಮ ಆರೋಗ್ಯದ ಕಡೆ ನಾವೆಲ್ಲರೂ ಗಮನ ಕೊಡಬೇಕು. ಫ್ರೀ ಟೈಮ್ ಮಾಡ್ಕೋಬೇಕು, ಎಕ್ಸಸೈಸ್ ಮಾಡಬೇಕು, ಕರೆಕ್ಟ್ ಟೈಮ್ ಊಟ ಮಾಡಬೇಕು, ಮತ್ತೆ ಕರೆಕ್ಟ್ ನಿದ್ದೆ ಮಾಡಬೇಕು, ಮತ್ತೆ ಯಾವುದೇ ರೀತಿಯ ದುಷ್ಟತೆಗಳು ಸ್ಮೋಕಿಂಗು ಡ್ರಿಂಕ್ಸ್ ಎಲ್ಲ ಮಾಡಬಾರ್ದು. ವೈದ್ಯನಾಗಿ ನಾವು ಬೇರೆಯವರಿಗೆ ಮಾದರಿಯಾಗಿ ಬದುಕಬೇಕು. ಸೊ ಇದನ್ನೆಲ್ಲ ನಾವು ನೋಡ್ಕೋಬೇಕು ಹೊರತು ವಿ ಕಾಂಟ್ ಎಕ್ಸ್ಪೆಕ್ಟ್ ದ ಹಾಸ್ಪಿಟಲ್ಸ್ ಟು ಗಿವ್ ಅಸ್ ಆಲ್ ದೀಸ್ ಥಿಂಗ್ಸ್. ನಮ್ಮ ಆರೋಗ್ಯದ ಬಗ್ಗೆ
1: ಇನ್ನು ಜನಸಾಮಾನ್ಯರಲ್ಲಿ ವೈದ್ಯರಿಂದ 100 to 100 ಯಶಸ್ಸಿನ ನಿರೀಕ್ಷೆ ಇರುತ್ತೆ. ಇದು ಒಂಥರ ತುಂಬಾ ಕಷ್ಟ ನಮ್ಮ ಕಡೆಯಿಂದ ನೋಡುವಾಗ, ನಮ್ಮ ಪರ್ಸ್ಪೆಕ್ಟಿವ್ ಇಂದ. ಆದ್ರೆ ವೈದ್ಯಕೀಯ ವಿಜ್ಞಾನಕ್ಕೂ ಕೂಡ ತನ್ನದೇ ಆದ ಲಿಮಿಟೇಷನ್ಸ್ ಇದೆ ಅಥವಾ ಮಿತಿಗಳಿದೆ. ಈ ವ್ಯತ್ಯಾಸವನ್ನ ನೀವು ಹೇಗೆ ಜನರಿಗೆ ಅರ್ಥ ಮಾಡಿಸ್ತೀರಾ?
0: ನಿಜವಾಗ್ಲೂ ಇದು ತುಂಬ ಚಾಲೆಂಜಿಂಗ್ ಥಿಂಗ್. ಯಾಕಂದರೆ ನಮ್ಮ ಜನಸಾಮಾನ್ಯರಲ್ಲಿ ಎಜುಕೇಟೆಡ್ ಕ್ಲಾಸು ಕಾಯಿಲೆ ಬಗ್ಗೆ ಅರಿವಿರೋರು ತುಂಬ ಕಡಿಮೆ ಜನ ಇರ್ತಾರೆ. ಅವ್ರಿಗೇನು ಗೊತ್ತೇ ಇರಲ್ಲ. ಅವ್ರಿಗೆ ಫಸ್ಟ್ ದಿನವೇ ಎಮರ್ಜೆನ್ಸಿ ವಾರ್ಡಲ್ಲಿ ಸೀರಿಯಸ್ ಆಗಿರೋ ಪೇಷೆಂಟ್ ಕಡೆ ನಿಂತ್ಕೊಂಡು ನಾವು ಎಲ್ಲಾನು ಹೇಳೋಕೆ ತುಂಬ ಕಷ್ಟ. ಪ್ರಯತ್ನ ಮಾಡ್ತೀವಿ, ನಾವು ಆದಷ್ಟು ಪ್ರಯತ್ನ ಮಾಡ್ತೀವಿ ಅವ್ರಿಗೆ ಎಜುಕೇಟ್ ಮಾಡೋದಕ್ಕೆ, ಬಟ್ ಸುಮಾರು ಜನಕ್ಕೆ ಅರ್ಥ ಆಗಲ್ಲ. ಸೊ ಎಷ್ಟೊಂದು ಸರಿ ಅವ್ರು ಹೇಳ್ತೀವಿ, ನಾವು ಪ್ರಯತ್ನ ಮಾಡ್ತೀವಪ್ಪ, ವಿಲ್ ಟ್ರೈ ಅವರ್ ಬೆಸ್ಟ್ ಅಂತ ಹೇಳಿ ಅವ್ರು ಮುಂದುವರಿಸ್ತೀವಿ. ಬಟ್ ನಮ್ಮ ಕಡೆಯಿಂದ ಎಲ್ಲ ಥರ ಪ್ರಯತ್ನ ಮಾಡ್ತೀವಿ. ಬಟ್ ದುರದೃಷ್ಟ ಅಂದರೆ ನಮ್ಮ ಮೀಡಿಯಾದಿಂದ ಪೇಷೆಂಟ್ಗೆ ಎಜುಕೇಷನ್ನು ಅಟೆಂಡಿಂಗ್ ಎಜುಕೇಷನ್ ಮಾಡೋದು ತುಂಬ ತುಂಬ ಮುಖ್ಯ. ಆ ನಿಟ್ಟಿನಲ್ಲಿ ನಮ್ಮ ದೇಶ ತುಂಬ ಹಿಂದೆ ಉಳಿದಿದೆ. ಜನಗಳಿಗೆ ಕಾಯಿಲೆ ಬಗ್ಗೆ ಯಾವುದೇ ರೀತಿಯ ತಿಳುವಳಿಕೆ ಇಲ್ಲ. ದೇ ಎಕ್ಸ್ಪೆಕ್ಟ್ ದಟ್ ಅವ್ರ ಹಾಸ್ಪಿಟಲ್ ಬಂದ ತಕ್ಷಣ ಡಾಕ್ಟರ್ ಅವ್ರ ತಂದೆ ತಾಯಿ ಅವ್ರ ರಿಲೇಷನ್ನ ಸಂಪೂರ್ಣ ಗುಣಮುಖ ಮಾಡಬೇಕು, 100% ಕ್ಯೂರ್ ಆಗಬೇಕು, ಅದು ಫಾಸ್ಟಾಗಿ ಕ್ಯೂರ್ ಆಗಬೇಕು, ಕಡಿಮೆ ಬೆಲೆ ಕ್ಯೂರ್ ಆಗಬೇಕು, ಈ ಥರ ಒಂದು ಅನ್ರಿಯಲಿಸ್ಟಿಕ್ ಥಿಂಗ್ಸ್ ಇಟ್ಕೊಂಡಿರ್ತಾರೆ. ಅದ್ರ ಬಗ್ಗೆ ಜನಸಾಮಾನ್ಯರಿಗೆ ಸ್ವಲ್ಪ ತಿಳುವಳಿಕೆ ಪಡ್ಕೊಳ್ಳೋದು ತುಂಬ ಮುಖ್ಯ.
1: ಇನ್ನು ಈಗ ನೀವು ಹೇಳಿದ್ರಿ ಕಾಸ್ಟ್ ಆಫ್ ದ ಟ್ರೀಟ್ಮೆಂಟ್ ಬಗ್ಗೆ, ಸೊ ಇದೇ ಸಂದರ್ಭ ಈ ಪ್ರಶ್ನೆಯನ್ನು ಮತ್ತೆ ಮುಂದುವರಿಸಲಿಕ್ಕೆ. ಬಹಳಷ್ಟು ಕಂಪ್ಲೇಂಟ್ಸ್ ಇದೆ ಕಾಸ್ಟ್ ಆಫ್ ದ ಟ್ರೀಟ್ಮೆಂಟ್ ತುಂಬ ಜಾಸ್ತಿ ಆಗ್ತಾ ಇದೆ ಅಂತ. ಸೊ ಯಾಕೆ, ಅದರ ನಿಜವಾದ ರೀಸನ್ ಏನು?
0: ನಿಜವಾದ ರೀಸನ್ ಏನು ಅಂದರೆ, ವಿ ಆರ್ ವೆರಿ ಫಾರ್ಚುನೇಟ್ ಟು ಬಿ ಬಾರ್ನ್ ಇನ್ ಇಂಡಿಯಾ. ನಮ್ಮ ಭಾರತದಲ್ಲಿರುವಂಥ ವೈದ್ಯಕೀಯ ಸೇವೆ ಪ್ರಪಂಚದಲ್ಲಿ ಯಾವ ಭಾಗದಲ್ಲೂ ಇಲ್ಲ. ನಮ್ಮ ಭಾರತದಲ್ಲಿರುವಂಥ ನಂಬರ್ ಆಫ್ ವೈದ್ಯರು ಅಂಡ್ ಹಾಸ್ಪಿಟಲ್ಸ್ ಅಂಡ್ ಇಟ್ ಇಸ್ ಚೀಪೆಸ್ಟ್ ಇನ್ ದ ವರ್ಲ್ಡ್. ನೀವು ಯಾವುದೇ ದೇಶಕ್ಕೆ ಹೋಲಿಸ್ಕೊಂಡ್ರೆ ನಮ್ಮ ದೇಶದ ವೈದ್ಯಕೀಯ ಕಾಸ್ಟ್ ಇಸ್ ಚೀಪೆಸ್ಟ್. ನಮ್ಮಲ್ಲಿ ಅಷ್ಟೊಂದು ಜನಗಳು ಹಾರ್ಡ್ ವರ್ಕಿಂಗ್ ಇದ್ದಾರೆ, ಡಾಕ್ಟರ್ಸ್ ಎಕ್ಸ್ಟ್ರಾ ಅವರ್ಸ್ ವರ್ಕ್ ಮಾಡ್ತಾರೆ, ಕಡಿಮೆ ಸ್ಯಾಲ್ರಿ ಕೆಲಸ ಮಾಡ್ತಾರೆ, ರೇಷಿಯೋಸು ಎಲ್ಲ ನಮ್ಮ ದೇಶದಲ್ಲಿ ಎಲ್ಲ ಚೆನ್ನಾಗಿದೆ. ಬಟ್ ಎಲ್ಲೋ ಒಂದು ಕಡೆ ಜನಗಳಿಗೆ ಅರ್ಥ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಹಾರ್ಟ್ ಕಾಯಿಲೆ ಅಂದಮೇಲೆ ಹಾರ್ಟ್ ಕಾಯಿಲೆಗೆ ಉಪಯೋಗಿಸುವಂಥ ಉಪಕರಣಗಳು ತುಂಬ ಕಾಸ್ಟ್ಲಿ. ಒಂದು ಕ್ಯಾತ್ ಲ್ಯಾಬ್ ಹಾಕಬೇಕು, ಸ್ಟೆಂಟ್ ಹಾಕೋದಕ್ಕೆ ಒಂದು ಮಿಷಿನ್ ಉಪಯೋಗಿಸ್ತೀವಿ ಕ್ಯಾತ್ ಲ್ಯಾಬ್ ಅಂತ. ಆ ಕ್ಯಾತ್ ಲ್ಯಾಬ್ ಅಂತ ಓಟಿ ರೆಡಿ ಮಾಡಬೇಕು ಅಂದರೆ ಒಂದು 3-4 crore ಬೇಕಾಗುತ್ತೆ. ಹಂಗೆ ನೀವು ಉಪಯೋಗಿಸುವಂಥ ಪ್ರತಿಯೊಂದು ಉಪಕರಣಗಳು ಅತ್ಯಂತ ದುಬಾರಿ ಆಗಿರೋದ್ರಿಂದ ಕಾಸ್ಟ್ ಪ್ರಕಾರ ಅದು ಕಾಸ್ಟ್ಲಿ ಇದ್ದೇ ಇರುತ್ತೆ. ಸೊ ಹಿಂಗಾಗಿ ಆ ಕಾಸ್ಟ್ನ ಅರ್ಥ ಮಾಡ್ಕೋಬೇಕಾಗಿರೋ ಜನಗಳಿಗೆ ಅರ್ಥ ಆಗಲ್ಲ. ಅದು ಅದನ್ನೇ ನಾವು ಹಿಂಗೆ ಹೇಳ್ಬೋದು. ಈಗ ನೀವೊಂದು ಬೈಪಾಸ್ ಆಪರೇಷನ್ ಮಾಡಿಸ್ಬೇಕು ಅಂತ ಯು ಕೆನಲ್ಲಿ ಹೋಗಬೇಕು ಅಂದರೆ ಅಟ್ಲೀಸ್ಟ್ 6 ವೇಟಿಂಗ್ ಲಿಸ್ಟ್ ಇದೆ. ನಮ್ಮ ದೇಶದಲ್ಲಿ ಒಬ್ಬ ಬೈಪಾಸ್ ಆಪರೇಷನ್ ಇವತ್ತು ಆಂಜಿಯೋಗ್ರಾಮ್, ನಾಳೆ ಬೆಳಿಗ್ಗೆ ಬೈಪಾಸ್ ಆಪರೇಷನ್ ಮಾಡ್ಬೋದು. ಈ ಭಾಗ್ಯ ಇರೋದು ನಮ್ಮ ದೇಶದಲ್ಲಿ ಮಾತ್ರ. ಸೊ ಅಷ್ಟೊಂದು ಪರಿಣಿತಿ, ಅಷ್ಟೊಂದು ಎಕ್ಸ್ಪರ್ಟೈಸ್, ಅಷ್ಟೊಂದು ಮುಂದುವರಿದ ವೈದ್ಯಕೀಯ ಸೇವೆ ನಮ್ಮಲ್ಲಿ ಇದ್ರೂ ಕೂಡ ಜನಸಾಮಾನ್ಯರ ಬಗ್ಗೆ ಅದರ ಬಗ್ಗೆ
1: ಅಸಮಾಧಾನ
0: ಅರ್ಥ ಆಗ್ತಿಲ್ಲ. ಅವರ ಎಜುಕೇಶನ್ ಲೆವೆಲ್ಲು, ಅವರ ಅಂಡರ್ಸ್ಟ್ಯಾಂಡಿಂಗು, ಮೀಡಿಯಾದಿಂದ ಅವ್ರಿಗೆ ಬೇಕಾದ ತಿಳುವಳಿಕೆ ಸಿಗ್ತಾ ಇಲ್ಲ ಅವ್ರಿಗೆ. ಇದರಿಂದ ಅವ್ರು ಹಂಗೆ ತಿಳ್ಕೊಳ್ತಾ ಹೊರತು ಖಂಡಿತವಾಗೂ ಕೂಡ ನಮ್ಮ ದೇಶದಲ್ಲಿ ಕಾಸ್ಟ್ ಆಫ್ ಟ್ರೀಟ್ಮೆಂಟ್ ಇಸ್ ಕಂಪೇರ್ ಟು ಬೇರೆ ದೇಶ ತುಂಬ ತುಂಬ ಕಡಿಮೆ ಇದೆ.
1: ಈವನ್ ನಾನು ಕೂಡ ಕೆಲವು ವರ್ಷಗಳ ಕಾಲ ಇಂಗ್ಲೆಂಡ್ನಲ್ಲಿ ಇದ್ದಾಗ ನೋಟಿಸ್ ಮಾಡಿದ್ದೇನು ಅಂತಂದರೆ, ಒಂದು ಸಾಧಾರಣ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಲಿಕ್ಕೆ 2.5 months ಕಳೆದು ಅಪಾಯಿಂಟ್ಮೆಂಟ್ ಕೊಡ್ತಾ ಇದ್ರು. ಇವತ್ ನಮ್ಮ ದೇಶದಲ್ಲಿ ರಸ್ತೆಯಲ್ಲಿ ನಾನು ನಡ್ಕೊಂಡು ಹೋಗ್ತಿರುವಾಗ ಸಡನ್ ಆಗಿ ನನಗೆ ಇವಾಗ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಬೇಕಂತಂದ್ರೆ ಪಕ್ಕದಲ್ಲೇ ಕಾಣಿಸೋ ಸ್ಕ್ಯಾನಿಂಗ್ ಸೆಂಟ್ರಲ್ ಒಳಗಡೆ ಹೋಗ್ಬಿಟ್ಟು 10 minutes ಮಾಡಿ ರಿಪೋರ್ಟ್ ತಗೊಂಡು ನಾವು ಆಚೆ ಬರ್ಬೋದು. ಆಚೆ ಬಂದಾಕ್ಷಣ ನಮ್ಗೆ ಯಾವ ಸ್ಪೆಷಾಲಿಟಿ ಡಾಕ್ಟರ್ ಬೇಕೋ ಅವರನ್ನು ನೆಕ್ಸ್ಟ್ 1 hour ಹೋಗಿ ಮೀಟ್ ಮಾಡ್ಬೋದು, ಯಾವುದೇ ಕಾಯುವ ಒಂದು ಇದಿಲ್ಲದೆ. ಅದನ್ನು ನಮ್ಮ ಜನ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ನಮ್ಮೆಲ್ಲರ ಆಶಯವಾಗಿರಲಿ. ಇನ್ನು ಈಗ ಗ್ರಾಮೀಣ ಪ್ರದೇಶಗಳ ವಿಷಯದಲ್ಲಿ ನೀವು ಸಹ ಸೇವೆ ಸಲ್ಲಿಸಿದ್ದೀರಾ ಬಹಳ ವರ್ಷಗಳು ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ಅಲ್ಲಿನ ಒಂದು ಆ ವೃತ್ತಿಯ ವ್ಯತ್ಯಾಸ, ಆ ಜನರ ಒಂದು ಒಡನಾಟ ಹೇಗೆ, ಹೌ ಡಿಫ್ರೆಂಟ್ ಇಟ್ ಈಸ್ ನಿಮ್ಮ ಅನುಭವದಲ್ಲಿ?
0: ಆಕ್ಚುಲಿ ಈಗಲೂ ಕೂಡ ನನಗೆ ಆ ಗ್ರಾಮೀಣ ಪ್ರದೇಶದಲ್ಲಿ ನಾನು ಮಾಡಿದಂತಹ
1: ಸರ್ವಿಸ್
0: ಕಾಂಟ್ರಾಕ್ಟ್ ಬೇಸಿಸ್ ಮೆಡಿಕಲ್ ಆಫೀಸರ್ ಜಾಬ್ ಈಗಲೂ ಕೂಡ ನನಗೆ ನನ್ನ ಮನಸ್ಸಲ್ಲಿ ಅಚ್ಚಳಿಯದೆ ಉಳ್ಕೊಂಡಿದೆ. ಏನಕ್ಕೆ ಅಂದರೆ ಅಲ್ಲಿ ಜನರು ತುಂಬ ಮುಗ್ಧರು, ತುಂಬ ಬಡವರು. ಅವರಲ್ಲಿ ಯಾವುದೇ ರೀತಿಯ ಆ್ಯಕ್ಚುಲಿ ಅವ್ರು ನಮ್ಮನ್ನು ದೇವರಷ್ಟೇ ಸಮಾನವಾಗಿ ನೋಡ್ತಾರೆ ನಮ್ಮನ್ನು ಜನಗಳು. ಅಲ್ಲಿ ನಾವು ಅಲ್ಲಿ ಹೋದಾಗ 1997 ಆ ಟೈಮಲ್ಲಿ ಒಂದು ವರ್ಷ ನಾನು ಮೆಡಿಕಲ್ ಆಫೀಸರ್ ಕೆಲಸ ಮಾಡಿದೆ. ಒಂದು ಕುಗ್ರಾಮ ಕೊಳ್ಳೇಗಾಲದಿಂದ ಪೆರಿಫರಿ, ಅಲ್ಲಿ ಸ್ಮಾಲ್ PSC, ಅಲ್ಲಿ ಯಾರೋ ಡಾಕ್ಟರ್ಸ್ ಸುಮಾರು ಜನ ಡಾಕ್ಟರ್ಸ್ ಖಾಲಿ ಇದ್ದ ಜಾಗ. ಅಲ್ಲಿ ಹೋದರೆ ಅಲ್ಲಿ ತುಂಬ ಬಡವರು, ಏನು ಅಂದರೆ ಏನೂ ಇಲ್ಲ. ಅಲ್ಲಿ ಮೆಡಿಸಿನ್ಸ್ ಕೂಡ ಲಿಮಿಟೆಡ್ ಮೆಡಿಸಿನ್ಸ್ ಗೌರ್ಮೆಂಟ್ ಸರ್ವಿಸ್ ಅಂದಮೇಲೆ. ಅಲ್ಲಿ ನೋಡಿ ನನಗೆ ನಿಜವಾಗ್ಲೂ ತುಂಬ ಮನ ಕಲ್ಕುವಂಗಿತ್ತು ಪರಿಸ್ಥಿತಿ. ಜನಗಳು ತುಂಬ ಜನ ಪೇಷಂಟ್ ಬರ್ತಾ ಇದ್ರು. ನಾನೇನು ಮಾಡ್ತಿದ್ದೆ ಅಂದರೆ ನನ್ನ ಸ್ವಂತ ಖರ್ಚಿನಲ್ಲೇ ಮೆಡಿಸಿನ್ಸ್ ಎಲ್ಲ ತೊಗೊಂಡು ದಿನ ಹೋಗೋ ಬ್ಯಾಗಲ್ಲಿ ಪೇಯಿನ್ ಕಿಲ್ಲರ್ಸ್ ಆಗೋದು, ಜ್ವರದ ಆ್ಯಂಟಿಬಯೋಟಿಕ್ಸ್ ಎಲ್ಲ ನಾನೇ ತೊಗೊಂಡು

0: ಹೋಗ್ತಾ ಇದ್ದಲ್ಲಿ, ಯಾಕಂದ್ರೆ ಐ ಟು ಥಿಂಕ್ ಇಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಎ ಡಾಕ್ಟರ್ ಟು ಗಿವ್ ಎ ಟ್ರೀಟ್ಮೆಂಟ್. ಬೇರೆ ಕಡೆ ಬರ್ಕೊಟ್ಟಲ್ಲಿ ಏನೂ ಸಿಗಲ್ಲ ಹಳ್ಳಿನಲ್ಲಿ, ದುಡ್ಡು ಇಲ್ಲ ಅವ್ರ ಹತ್ರ. ಈ ಥರ ಸರ್ವಿಸ್ ಒಂದು ವರ್ಷ ಮಾಡಿದೆ, ಅದೆಷ್ಟು ಫೇಮಸ್ ಆಗ್ಬಿಟ್ಟಿದೆ ಅಂದರೆ, ನಾನು ನೋಡೋದಕ್ಕಿಂತ ಬೇರೆ ಬೇರೆ ಊರಿಂದ ಎಲ್ಲರೂ ಈ ಎತ್ತಿನ ಗಾಡೀಲಿ ಪೇಷಂಟ್ ಕರ್ಕೊಂಬಂದ್ಬಿಟ್ಟಿದೆ. ಬೆಳಿಗ್ಗೆ 6 ಗಂಟೆಗೆ ಬಂದು ಅಲ್ಲಿ ಮುಂದೆ ಕಾಯ್ತಾ ಕೂತ್ಕೊಂಡ್ಬಿಡ್ತಾರೆ. 9:30 ಹೋಗ್ತಾ ಇದ್ದೆ, ಹೋಗೋಷ್ಟೊತ್ತಿಗೆ ಫುಲ್ಲು ಇಡೀ ಮುಂದ್ಗಡೆ ಕಾಂಪೌಂಡ್ ಮುಂದ್ಗಡೆ ಜನ ಸಂದಣಿ ಆಗ್ಬಿಡ್ತಾ ಇತ್ತು. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಅವ್ರು ಮಾತಾಡ್ತಿದ್ದಂಥ ಒಳ್ಳೆ ಮಾತುಗಳು, ಅವರ ಒಳ್ಳೆಯ ಆಶೀರ್ವಾದಗಳು, ತುಂಬ ಖುಷಿಯಾಯಿತು. ನಾನು ಹೈಯರ್ ಎಜುಕೇಷನ್ ಓದೋದಕ್ಕಿಂತ ರಿಸೈನ್ ಮಾಡಿದಾಗ ಇಡೀ ಊರೇ ಕಣ್ಣೀಡಾಗ್ತದೆ. ಊರಿನವರೆಲ್ಲ ಬಂದು ಸನ್ಮಾನ ಮಾಡಿ ಇಡೀ ಊರಿಗೆ ಅವರು ಅನ್ನದಾನ ಮಾಡಿ, ಅದೊಂದು ಮರೆಯಲಾರದ ಕ್ಷಣ ಅಂತ ಹೇಳ್ಬೋದು. ಅಂದರೆ ಜನಗಳು ಮುಗ್ದರು, ಆರ್ಥಿಕವಾಗಿ ತುಂಬ ದುರ್ಬಲರು ಹಳ್ಳಿಗಳಲ್ಲಿ. ಆಸ್ ಎ ಡಾಕ್ಟರ್ ನಾವು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮನ್ನು ನಿಜವಾಗಲೂ ಕೂಡ ಅವರು ನಮ್ಮನ್ನು ಆರಾಧಿಸ್ತಾರೆ, ನಮ್ಗೆ ಗೌರವ ಕೊಡ್ತಾರೆ. ಎಲ್ಲೂ ಕೂಡ ಒಂದು ಚೂರು ಕೂಡ ಅಲ್ಲಿ ತೊಂದರೆ ಅನ್ನೋದೇ ನನಗಾಗಿಲ್ಲ.
1: ಇನ್ನು ವೈದ್ಯೋ ನಾರಾಯಣೋ ಹರಿಹಿ ಅಂತ ಬಹಳ ಚಾಲ್ತಿಯಲ್ಲಿರುವ ಒಂದು ಮಾತು, ನೀವು ನಿಮ್ಮನ್ನು ನಾರಾಯಣ ಅಥವಾ ದೇವರು ಅಂತ ಒಪ್ಕೊಳ್ತೀರಾ?
0: ಖಂಡಿತ ಇಲ್ಲ. ಇದ್ರ ಬಗ್ಗೆ ಕ್ಲಿಯರ್ ಆಗಿ ನಾನು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀನಿ. ವೈದ್ಯನು ಕೂಡ ಒಬ್ಬ ಮನುಷ್ಯ, ಅವನೂ ಕೂಡ ಬೇರೆಯವ್ರ ಥರನೇ ನಿದ್ದೆ ಹಸಿವು ಎಲ್ಲ ಇರುತ್ತೆ. ಅವನ ಪ್ರೊಫೆಷನಲ್ಲೂ ಕೂಡ ಕೆಲವು ಟೈಮಲ್ಲಿ ಟ್ರೀಟ್ಮೆಂಟ್ ಫೇಲ್ಯೂರ್ಸು, ಟ್ರೀಟ್ಮೆಂಟ್ ಅನ್ಸಕ್ಸಸ್ಫುಲ್ ಥಿಂಗ್ಸ್ ಎಲ್ಲ ಇರುತ್ತೆ.
1: ಅದಕ್ಕೆ ಅವನು ಕೂಡ ದುಃಖಪಟ್ಟಿರ್ತಾನೆ,
0: ಅವನು ಅವನ ಎಲ್ಲ ಪ್ರಯತ್ನ ಮಾಡಿರ್ತಾನೆ. ಈ ಥರ ಇರೋದ್ರಿಂದ ವೈದ್ಯನನ್ನು ಯಾವತ್ತೂ ಕೂಡ ದೇವರಿಗೆ ಹೋಲಿಸ್ಬೇಡಿ. ಅವನು ಕೂಡ ಬೇರೆ ಪ್ರೊಫೆಷನಲ್ ಥರನೇ, ಒಬ್ಬ ರೆಸ್ಪೆಕ್ಟ್ ಕೊಡಿ. ಅವನು ಕೂಡ ನೀವು ಕೊಡಬೇಕಾದಂತಹ
1: ಅಸಹಾನುಭೂತಿ
0: ಎಲ್ಲ ಇರಬೇಕು.
1: ಅಂದ್ರೆ ಫೆಲೋ ಬೀಯಿಂಗ್ಸ್ ತರ ಟ್ರೀಟ್ ಮಾಡಿದ್ರೆ ಅಷ್ಟೇ ಸಾಕು.
0: ಅದೇ ಇನ್ನೊಂದು ವಿಷಯ ಹೇಳಕ್ ಬರ್ತೀನಿ. ಬೀಯಿಂಗ್ ಎ ಡಾಕ್ಟರ್, ಸಂಬಡಿ ಟ್ರೀಟ್ಸ್ ಯು ಲೈಕ್ ಎ ಗಾಡ್. ಅಥವಾ ವೈದ್ಯನನ್ನು ನಾರಾಯಣನಾಗಿ ಜನ ನೋಡಿದಾಗ ನಮ್ಮಲ್ಲಿ ಕೆಲವು ಸದ್ಗುಣಗಳನ್ನು ನಾವು ಬೆಳೆಸಬೇಕು ವೈದ್ಯನಾಗಿ. ಆವಾಗ ನಾವೆಲ್ಲೋ ಒಂದ್ ಕಡೆ ಆ ಪ್ರೊಫೆಷನ್ಗೆ ವೈದ್ಯೋ ನಾರಾಯಣ ಹರಿಹಿ ಅನ್ನೋ ಪದಕ್ಕೆ ಒಂದು ಅರ್ಥ ಕೊಟ್ಟಂಗಾಗುತ್ತೆ. ನಾವು ವೈದ್ಯರಾಗಿ ಒಂದು ಸಹಾನುಭೂತಿ, ಒಂದು ಕರುಣಾಮಯನಾಗಿ ನಮ್ಮಲ್ಲಿ ಬಡವರಿಗೆ, ಅನ್ಎಜುಕೇಟೆಡ್ ಪೀಪಲ್, ಇಲಿಟ್ರೇಟ್ ಪೀಪಲ್ಗೆ ಅವ್ರಿಗೆ ಮಾತಾಡಿ, ಅವ್ರಿಗೆ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಸಹಾಯ ಮಾಡಿ ನಾವು ಅವ್ರಿಗೆ ಸೇವೆ ಸಲ್ಲಿಸಿದಾಗ ಆ ಪದಕ್ಕೆ ಒಂದು ಅರ್ಥ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
1: ಓಕೆ. ಈ ಕ್ಷೇತ್ರದಲ್ಲಿ ನಮ್ಮ ವೃತ್ತಿಯಲ್ಲಿ ಇರುವಂಥ ಜೂನಿಯರ್ಸ್ಗೆ ಅಥವಾ ಕಿರಿಯ ವೈದ್ಯರಿಗೆ ಅಥವಾ ಈಗ ಓದ್ತಿರೋರಿಗೆ ಅಥವಾ ಈಗ ಟ್ರೈನಿಂಗ್ ಅಲ್ಲಿ ಇರುವಂಥವರಿಗೆ ನಿಮ್ಮ ಕಿವಿಮಾತು?
0: ಆ್ಯಕ್ಚುಲಿ ಈ ಮೀಡಿಯಾದಿಂದ ಜನಗಳೆಲ್ಲ ಸುಮಾರು ನೆಗೆಟಿವ್ ಥಿಂಗ್ಸ್ ಅಬೌಟ್ ದ ಡಾಕ್ಟರ್ಸ್, ಡಾಕ್ಟರ್ಸಲ್ಲಿರುವಂಥ ಒತ್ತಡ, ಮೆಡಿಕಲ್ ಪ್ರೊಫೆಷನ್ ಇರುವಂತಹ ಚಾಲೆಂಜಸ್ ನೋಡಿ ಬಹಳ ಕಿರಿಯ ವೈದ್ಯರಿಗೆ
1: ಡಿಮೋಟಿವೇಷನ್
0: ಆಗ್ತಾ ಇದೆ. ಸುಮಾರಷ್ಟು ಜನ ಪ್ರೊಫೆಷನ್ಗೆ ಹೋಗೋಕೆ ಇಷ್ಟಪಡ್ತಿಲ್ಲ. ಬಟ್ ನನ್ನ ಕೇಳಿದ್ರೆ ಬೀಯಿಂಗ್ ಎ ಡಾಕ್ಟರ್ ಇಸ್ ದ ಗ್ರೇಟೆಸ್ಟ್ ಪ್ರಿವಿಲೇಜ್ ಆಸ್ ಎ ಪ್ರೊಫೆಷನಲ್. ಒಬ್ಬ ಮನುಷ್ಯನಾಗಿ ಇನ್ನೊಬ್ಬ ಮನುಷ್ಯನ ಹತ್ರ ದೇವ್ರ ಥರ ಅಂತಹ ಒಂದು ಆದರಣೀಯವಾದಂತಹ ಒಂದು ಭಾವನೆ ಪಡ್ಕೊಳ್ಳುವಂಥದ್ದು, ಮತ್ತು ಇನ್ನೊಬ್ಬರು ಸೇವ್ ಮಾಡುವಂತಹ ಈ ಸೌಭಾಗ್ಯ ಎಲ್ಲರಿಗೂ ಸಿಗಲ್ಲ. ವೈದ್ಯನಾಗೋದು ನನ್ನ ಪ್ರಕಾರ 7 ಜನ್ಮದ ಪುಣ್ಯ ಆಶೀರ್ವಾದ. ಖಂಡಿತವಾಗಿ ಕೂಡ ನಿಮಗೆ ನೀವು ಅನ್ಕೊಂಡಂಗೆ ದುಡ್ಡು ಬರದೇ ಇದ್ರು ಕೂಡ ಡೆಫಿನೆಟ್ಲಿ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಜನಗಳ ಆಶೀರ್ವಾದ ನಿಮ್ಮೇಲಿರುತ್ತೆ. ಆ ಆಶೀರ್ವಾದದಿಂದ ನೀವೆಲ್ಲರೂ ಕೂಡ ಸಂತೋಷವಾಗಿ ಆರೋಗ್ಯವಾಗಿ ಬದುಕಬಹುದು ಅಂತ ಹೇಳಕ್ ಇಷ್ಟಪಡ್ತೀವಿ.
1: ಓಕೆ, ಡಾಕ್ಟರ್ ಕೇಶವಮೂರ್ತಿ ಅವರೇ, ಸೊ ಈಗ ತಾನೇ ನೀವು ಹೇಳ್ಕೊಂಡ್ರಿ, ಸೊ ಮಾಧ್ಯಮಗಳಿಂದ ಕೆಲವೊಮ್ಮೆ ಅಷ್ಟು ಸಮರ್ಪಕವಾದಂಥ ಒಂದು ಸಹಕಾರ ನಿಮ್ಮ ವೃತ್ತಿ ಜೀವನದಲ್ಲಿ ಬಹುಶಃ ನೀವು ಕಂಡು ಬಂದಿಲ್ಲ ನಿಮ್ಮ ಅನುಭವದಲ್ಲಿ ಅಂತ. ಸೊ ಹಾಗಿರುವಾಗ ಇವತ್ತಿನ ದಿನ ನಾವು ಆಕಾಶವಾಣಿಯಲ್ಲಿ ಇದ್ದೀವಿ, ನಾನೇ ನಿಮ್ಮ ಬಹಳಷ್ಟು ಸಂದರ್ಶನಗಳನ್ನು ಕೂಡ ಮಾಡಿದ್ದೀನಿ. ಆಕಾಶವಾಣಿಯ ನಿಮ್ಮ ಒಡನಾಟ ಅಥವಾ ಆಕಾಶವಾಣಿಯ ಸಹಕಾರ ಹಾಗೂ ಸಪೋರ್ಟ್ ಹೇಗಿದೆ ನಿಮಗೆ ಪ್ರೊಫೆಷನ್ ವೈಸ್?
0: ಆಕಾಶವಾಣಿಗೆ ಮಾತ್ರ ಮೊದಲು ಕೆಲವು ಹೇಳ್ಬಿಡ್ತೀನಿ. ಮೆಡಿಕಲ್ ಪ್ರೊಫೆಷನ್ ತುಂಬ ಕಾಂಪ್ಲಿಕೇಟೆಡ್ ಪ್ರೊಫೆಷನ್. ಒಬ್ಬ ಸಾಮಾನ್ಯ ಗ್ರಾಜ್ಯುಯೇಟ್ BSc, BA, BCom, ಒಬ್ಬ ಇಂಜಿನಿಯರ್ ಆಗಿರ್ಬೋದು, ಮೆಡಿಕಲ್ ಫೀಲ್ಡ್ ಬಗ್ಗೆ ಯಾವುದೇ ರೀತಿಯ ನಾಲೆಡ್ಜ್ ಇರಲ್ಲ. ಯಾಕಂದರೆ ಎಲ್ಲೂ ಕೂಡ ಅವನ ಕರಿಕುಲಂ, ಓದುವ ಪಠ್ಯಪುಸ್ತಕದಲ್ಲಿ ಮೆಡಿಕಲ್ ಬಗ್ಗೆ ಏನೂ ಗೊತ್ತಿರಲ್ಲ. ಐ ಥಿಂಕ್ ಮುಂದಿನ ದಿನಗಳಲ್ಲಿ ನಾವು ಓದುವಂಥ ಪಠ್ಯಪುಸ್ತಕಗಳಲ್ಲಿ ಕಾಯಿಲೆ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಬೇಸಿಕ್ ನಾಲೆಡ್ಜ್ ಕೊಡೋದು ತುಂಬ ಮುಖ್ಯ. ಯಾಕಂದರೆ ಲಾಸ್ಟ್ ಮೊಮೆಂಟು ಎಮರ್ಜೆನ್ಸಿ ವಾರ್ಡಲ್ಲಿ ಡಾಕ್ಟರ್ ಹೇಳಿದಾಗ ಅವ್ರಿಗೇನು ಅರ್ಥ ಆಗಲ್ಲ, ಅದು ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಡೌಟ್ ಪಡ್ತಾರೆ ಹೊರತು ಅರ್ಥ ಮಾಡ್ಕೊಳ್ಳೋದಿಲ್ಲ ಸುಮಾರು ಜನ. ಆ ನಿಟ್ಟಿನಲ್ಲಿ ಜನಗಳಿಗೆ ಈ ಕಾಯಿಲೆ ಬಗ್ಗೆ ಒಳ್ಳೆಯ ನಾಲೆಡ್ಜ್ ಕೊಡೋದ್ರಲ್ಲಿ, ಒಳ್ಳೆಯ ಇನ್ಫಾರ್ಮೇಶನ್ ಕೊಡೋದ್ರಲ್ಲಿ
1: ಮಾಧ್ಯಮಗಳಾದ
0: ರೋಲ್ ತುಂಬಾ ಪ್ರಮುಖವಾದದ್ದು. ಸೊ ಆ ಮೈಸೂರು ಆಕಾಶವಾಣಿ ಬಹಳಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದೆ. ಇದೇ ಇದು ಬೇರೆ ಆಕಾಶವಾಣಿ ಮಾದರಿ ಆಗಲಿ, ಬೇರೆ ಮಾಧ್ಯಮಗಳು ಇದನ್ನು ಕಲ್ತ್ಕೊಂಡು ಕಾಯಿಲೆ ಬಗ್ಗೆ ಜನಸಾಮಾನ್ಯರಿಗೆ ಪರಿಜ್ಞಾನ,
1: ಸಮರ್ಪಕವಾದಂತಹ ಒಂದು ಜ್ಞಾನ ಕೊಡುವಂತ ಆಗ್ಬೇಕು. ರಾಂಗ್ ಇನ್ಫಾರ್ಮೇಶನ್ ಆಗ್ಲಿ ಅಥವಾ ಇನ್ನೊಂದಾಗ್ಲಿ ಜೆನ್ಯೂನ್ ಇನ್ಫಾರ್ಮೇಶನ್ ಸಿಗೋ ತರ ಆಗ್ಬೇಕು,
0: ಆದ್ರೆ ಒಳ್ಳೇದು ಅಂತ ಹೇಳಕ್ ಇಷ್ಟಪಡ್ತೀನಿ.
1: ಕೇಳುಗರೆ, ಇಷ್ಟು ಹೊತ್ತು ವೈದ್ಯರ ದಿನದ ಅಂಗವಾಗಿ ವೈದ್ಯರ ಅಂತರಂಗದ ಮಾತುಗಳನ್ನ, ಅವರು ಸಾಮಾನ್ಯವಾಗಿ ಯಾರೊಂದಿಗೂ ಹೇಳ್ಕೊಳ್ಳದಂತಹ ಬಹಳಷ್ಟು ವಿಚಾರಗಳನ್ನ ನಾವು ಇವತ್ತು ಕೇಳಿಸ್ಕೊಂಡಿದ್ದೇವೆ. ನಮ್ಮ ಕೇಳುಗರೆಲ್ಲ ಇವತ್ತು ಯಾರು ನೋಡದ ಹಲವಾರು ಕತ್ತಲೆ ತುಂಬಿದ ಮೂಲೆಗಳಲ್ಲಿ ಬೆಳಕಲ್ಲಿ ನೋಡುವಂತ ಅನುಭವ ಆಗಿದೆ ಅಂತ ಅನ್ಕೊಳ್ತೀನಿ. ಈ ದಿನದಿಂದ ನಾವು ನಮ್ಮ ವೈದ್ಯರ ಬಗ್ಗೆ ಸಹಾನುಭೂತಿಯನ್ನು, ಪ್ರೀತಿಯನ್ನು ತೋರಿಸುವ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ.

0: ಧನ್ಯವಾದಗಳು ಡಾಕ್ಟರ್ ಕೇಶವಮೂರ್ತಿ.
1: ಧನ್ಯವಾದಗಳು.
2: ಇದುವರೆಗೆ ರಾಷ್ಟ್ರೀಯ ವೈದ್ಯರ ದಿನದ ಸಂದರ್ಭದಲ್ಲಿ ವೈದ್ಯರ ಅಂತರಂಗ ನೋವು ನಲಿವು ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ನಿರ್ದೇಶಕರು ಹಾಗೂ ಹಿರಿಯ ಹೃದ್ರೋಗ ತಜ್ಞರಾದ ಡಾ ಕೇಶವಮೂರ್ತಿ ವಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಡಾ ಕುಲ್ದೀಪ್ ಎನ್, ಸಂಕಲನ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.
3: ವೇಳೆ ಸರಿಯಾಗಿ 9:25:30 ಆಕಾಶವಾಣಿ ಮೈಸೂರು. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಆಪ್ತ ಮಿತ್ರ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಚಿತ್ರ ಹಾಗೂ ಸಂಗಡಿಗರು ಹಾಡಿರುವ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಗೀತೆಯನ್ನು ಬರೆದಿದ್ದಾರೆ. ಗುರುಕಿರಣ್ ಸಂಗೀತ ನಿರ್ದೇಶಕರು.

ಮಾತೃ ವಾತ್ಸಲ್ಯ ಚಿತ್ರಕ್ಕಾಗಿ ಬಿಆರ್ ಛಾಯಾ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ಗೀತೆಯನ್ನ ಇದೀಗ ಕೇಳಿದ್ರಿ. ಗೀತೆಯನ್ನು ಬರೆದಿದ್ದವರು ಜಿ ಉದಯಶಂಕರ್, ಶಂಕರ್ ಗಣೇಶ್ ಸಂಗೀತ ನಿರ್ದೇಶಕರು. ಮುಂದಿನ ಹಾಡು ಮಹಾಕ್ಷತ್ರಿಯ ಚಿತ್ರದಿಂದ. ಹಾಡಿದ್ದಾರೆ ಚಿತ್ರ ಹಾಗೂ ಸಂಗಡಿಗರು, ರಚನೆ ಹಾಗೂ ಸಂಗೀತ ಹಂಸಲೇಖ ಅವರದು.

ಆತ್ಮೀಯ ರೈತ ಬಾಂಧವರೇ, ಇದೇ ಜುಲೈ 1ನೇ ತಾರೀಖು ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿ ಹಿಪ್ಪು ನೇರಳೆ ತೋಟದ ನಿರ್ವಹಣೆ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ

ಕೇಳಬಹುದು. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಕೆ ಸುರೇಶ್ ಹಾಗೂ ಭವ್ಯ ಎಂಆರ್. ನೀವು ಡಯಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 251252852 ಮತ್ತೊಂದು 251508. ಮೈಸೂರಿನ ಎಸ್ಟಿಡಿ ಕೋಡ್ 0821. ಗಮನಿಸಿ, ಜುಲೈ 1ನೇ ತಾರೀಕು ಬುಧವಾರ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಬಹುದು.

ಮುದ್ದಿನ ಮಾವ ಚಿತ್ರಕ್ಕಾಗಿ ಹಂಸಲೇಖ ಅವರು ಬರೆದಿರುವ ಗೀತೆಯನ್ನ ಕೇಳಿದಿರಿ. ಗೀತೆಯನ್ನ ಸಂಗೀತಕ್ಕೆ ಅಳವಡಿಸಿ ಚಿತ್ರ ಅವರೊಂದಿಗೆ ಹಾಡಿದ್ದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಮುಂದಿನ ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿ ಮನೋಹರ್. ಓ ಮಲ್ಲಿಗೆ ಚಿತ್ರಕ್ಕಾಗಿ ಹಾಡಿದ್ದಾರೆ ಚಿತ್ರ ಹಾಗೂ ರಾಜೇಶ್ ಕೃಷ್ಣನ್.

ಕಾರ್ಯಕ್ರಮದ ಕಡೆಯದಾಗಿ ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಂಸಲೇಖ ಅವರ ಗೀತೆ ಮನಮಿಡಿಯಿತು ಚಿತ್ರಕ್ಕಾಗಿ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್.

0: ವೇಳೆ ಸರಿಯಾಗಿ 10 ಗಂಟೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕರ್ನಾಟಕದಲ್ಲಿ ಆರಂಭವಾಗಿರುವ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎಸ್ಐಆರ್ ಈ ಕುರಿತು ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿ ಶ್ರೀ ವಿ ಅನ್ಬುಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನೂತನ ಎಸ್ ಕದಂ, ನಿರ್ವಹಣೆ ಎಸ್ಆರ್ ಭಟ್.
2: ಶ್ರೋತೃಗಳೇ ನಮಸ್ಕಾರ. ಜೂನ್ 30 ಕರ್ನಾಟಕದಲ್ಲಿ ಬಹಳ ದೊಡ್ಡ ಒಂದು ಚಟುವಟಿಕೆಯನ್ನು ನಾವೆಲ್ಲ ನೋಡೋರಿದ್ದೀವಿ. ಇದರ ಬಗ್ಗೆ ಜನರಲ್ಲಿ ಸಾಕಷ್ಟು ಭರವಸೆ ಇದೆ, ಕೆಲವೊಂದು ಅನುಮಾನಗಳಿದ್ದಾವೆ, ಕೆಲವೊಂದು ತಿಳ್ಕೊಳ್ಬೇಕಾದಂಥ ಸೂಕ್ಷ್ಮವಾದ ವಿಷಯಗಳಿದ್ದಾವೆ. ಯಾವುದು ಅಂತ ನಿಮಗಾಗಲೇ ಗೊತ್ತಾಗಿರುತ್ತೆ. ನಮ್ಮೊಂದಿಗೆ ಈಗ ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿಗಳು ಚೀಫ್ ಎಲೆಕ್ಟ್ರಲ್ ಆಫೀಸರ್ ವಿ ಅಂಬುಕುಮಾರ್ ಅವರಿದ್ದಾರೆ. ಅವರೊಂದಿಗೆ ಮಾತನಾಡ್ತಾ ಇಂದಿನಿಂದ ಆರಂಭವಾಗುವಂತಹ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎಸ್ಐಆರ್ ಇದನ್ನು ನಾವು ಸೂಕ್ಷ್ಮವಾಗಿ ತಿಳ್ಕೊಳ್ತಾ ಹೋಗೋಣ. ನಮಸ್ಕಾರ ಅನ್ಬುಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ.
3: ನಮಸ್ತೆ ಮೇಡಮ್, ಎಲ್ಲ ಗೆಳೆಯರಿಗೂ ನಮಸ್ಕಾರ.
2: ಸರ್, ಈ ಎಸ್ಐಆರ್ ಅನ್ನೋದು ನಮಗೆ ಗೊತ್ತು, ಬಹಳ ಗೌರವದಿಂದ ನಿಮ್ಮನ್ನು ಕೂಡ ನಾನು ಸರ್ ಅಂದೆ. ಆದರೆ ಈ ಎಸ್ಐಆರ್ ಏನಿದೆಯಲ್ಲ, ಇದು ಕರ್ನಾಟಕದಲ್ಲಿ ಒಂದು ದೊಡ್ಡ ಸಂಚಲನವನ್ನು ಉಂಟು ಮಾಡಿದೆ. ಏನು ಈ ಸಂಚಲನ, ಏನು ಈ ಎಸ್ಐಆರ್ ಅನ್ನೋದು ಇವತ್ತಿಗೂ ಕೂಡ ಜನರಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನು ಹುಟ್ಟಾಕ್ತಲೇ ಇದೆ.
3: ಮತದಾರರ ಪಟ್ಟಿ ಪರಿಷ್ಕರಣೆ ಎಂದು ಕರಿತೀವಿ. ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಎರಡು ರೀತಿಯಾದ ಮತದಾರರ ಪಟ್ಟಿ ಪರಿಷ್ಕರಣೆ ಇರ್ತದೆ. ಒಂದು ಸ್ಪೆಷಲ್ ಸಮ್ಮರಿ ರಿವಿಷನ್, ಅದು ಪ್ರತಿ ವರ್ಷ ನಾವು ಮಾಡ್ತಾನೆ ಇರ್ತೀವಿ. ಇನ್ನೊಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾವಾಗ ಯಾವಾಗೆಲ್ಲ ಇದು ಬೇಕೆಂದು ಯೋಚನೆ ಮಾಡ್ತದೋ ಆವಾಗ ಅವರು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನನ್ನು ಆದೇಶ ಮಾಡ್ಬೋದು. ಈ ನಮ್ಮ ದೇಶದಲ್ಲಿ ಸುಮಾರು 9 ಬಾರಿ ಈಗಾಗಲೇ ಎಸ್ಐಆರ್ ಆಗಿದೆ. ಇದು 10ನೇ ಸಾರಿ ನಡೀತಾ ಇರೋದು. ಕರ್ನಾಟಕದಲ್ಲಿ ತಗೊಂಡ್ರೆ 2002 ಲಾಸ್ಟ್ ಟೈಮ್ ಎಸ್ಐಆರ್ ಆಗಿದೆ. ಅದಾದ ನಂತರ 24 ವರ್ಷಗಳಾದ ಮೇಲೆ ಈಗ 2026 ಎಸ್ಐಆರ್ ಆಗಿದೆ. ಇದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951 ಪ್ರಕಾರ ಆಗ್ತಾ ಇರುವ ಒಂದು ಕ್ರಮ. ಈಗ ಈ ಪ್ರಕ್ರಿಯೆ ಶುರುವಾಗಿದೆ. ಈಗ ತಾವು ಹೇಳಿದಂಗೆ ಜೂನ್ 30, 2026
2: ಮನೆಯಿಂದ ಮನೆಗೆ,
3: ಹೌದು, ಆವಾಗಿಂದ ಜುಲೈ 29 ಪ್ರತಿಯೊಂದು ಮತದಾರರ ಮನೆಗೆ ನಮ್ಮ BLOs ಬೂತ್ ಲೆವೆಲ್ ಆಫೀಸರ್ ಅಂತ ಕರಿತೀವಿ, ಅವರುಗಳು ಹೋಗಿ ಎನ್ಯುಮರೇಷನ್ ಫಾರ್ಮನ್ನು ವಿತರಣೆ ಮಾಡಿ ಮತದಾರರಿಂದ ಅವರ ಮಾಹಿತಿಯನ್ನು ಫಿಲ್ ಮಾಡಿದ ನಂತರ ಅವರಿಂದ ಸಹಿಯನ್ನು ಪಡೆದು ವಾಪಸ್ ತಗೊಂಡು ಡಿಜಿಟೈಸ್ ಮಾಡ್ತಾರೆ. ಈ ಪ್ರಕ್ರಿಯೆ ಈಗ ಸದ್ಯಕ್ಕೆ August 5 ತನಕ ಈ ಪ್ರಕ್ರಿಯೆ ನಡೀತಿರ್ತದೆ.
2: ಈಗ ಫಾರ್ಮ್ ಕೊಡ್ತಾರೆ ಅಂತ ಹೇಳಿದ್ರಿ, ಆ ಫಾರ್ಮ್ನಲ್ಲಿ ಏನಿರುತ್ತೆ, ಏನನ್ನ ತುಂಬಬೇಕು ಅದರಲ್ಲಿ?
3: ಅದು ಎನ್ಯುಮರೇಷನ್ ಫಾರ್ಮ್ ಅಂತ ನಾವು ಕರಿತೀವಿ ಅದನ್ನು. ಇದು ಪಾರ್ಷಿಯಲಿ ಫಿಲ್ಡ್ ಫಾರ್ಮ್, ಹಂಗಂದ್ರೆ ಸ್ವಲ್ಪ ಅಂಶಗಳು ಅದರಲ್ಲಿ ಫಿಲ್ ಆಗಿರ್ತದೆ. ಏನಿರ್ತದೆ ಅಂತ ಕೇಳಿದರೆ 2026 ವೋಟರ್ ಲಿಸ್ಟಲ್ಲಿ ತಮ್ಮದು ಹೆಸರು ಏನಿದೆ ಅದು, ಆಮೇಲೆ ಯಾವ ಭಾಗದಲ್ಲಿ ತಾವು ವೋಟರ್ ಆಗಿದ್ದೀರಾ ಅದು, ಆಮೇಲೆ ತಮ್ಮದು ಫೋಟೋ, ಇಷ್ಟು ವಿಷಯ ಅಲ್ಲಿ ಪ್ರಿಂಟ್ ಆಗಿರ್ತದೆ. ನಾವು ಮೊದಲೇ ಪ್ರಿಂಟ್ ಮಾಡಿ ಕೊಟ್ಟಿರ್ತೀವಿ ಇನ್ವೆಸ್ಟ್ ಫಾರ್ಮಲ್ಲಿ. ಇದರಲ್ಲಿ ಒಂದು ವಿಶೇಷತೆ ಅಂದರೆ ಇದೊಂದು QR ಕೋಡು ಪ್ರಿಂಟ್ ಆಗಿರ್ತದೆ. ಅದು QR ಕೋಡ್ ಯಾಕೆಂದು ಕೇಳಿದರೆ BLO ತನ್ನ ಕೆಲಸ ಡಿಜಿಟೈಸೇಷನ್ ಮಾಡೋ ಕೆಲಸ ಸುಲಭವಾಗಿ ಮಾಡೋ ಸಂಬಂಧ ಆ್ಯಪಲ್ಲಿ ಅಪ್ಲೋಡ್ ಮಾಡೋ ಸಂಬಂಧ ಆ QR ಕೋಡನ್ನು ಕೊಟ್ಟಿದ್ದಾರೆ. ಇದು ವೆರಿ ಯುನೀಕ್ ಫಾರ್ಮ್, ಅಂದರೆ ಒಂದು ವೋಟರ್ಗೆ ಒಂದು ಸಾರಿ ಮಾತ್ರ ಪ್ರಿಂಟ್ ಆಗೋದು, ಒಂದೇ ರೀತಿ ಬೇರೆ ಎಲ್ಲ ವೋಟರ್ ಪ್ರಿಂಟ್ ಆಗಲಿಕ್ಕೆ ಆಗಲ್ಲ. ಸೊ ಇದು ಎನ್ಯುಮರೇಷನ್ ಫಾರ್ಮ್ ಅಂತೀವಿ. ಇದರಲ್ಲಿ ನಾವು ಮತದಾರ ಹತ್ರ ವಿನಂತಿ ಮಾಡೋದು ಏನಂತ ಕೇಳಿದರೆ, ಎನ್ಯುಮರೇಷನ್ ಫಾರ್ಮ್ 2 ಸೆಟ್ ಎನ್ಯುಮರೇಷನ್ ಫಾರ್ಮನ್ನು ನಾವು ಒಂದು ಮತದಾರರಿಗೆ ಕೊಡ್ತೀವಿ, ಯಾಕಂದರೆ 2 ಫಾರ್ಮ್ ಕೊಡ್ತೀವಿ. ಆ 2 ಫಾರ್ಮಲ್ಲಿ ಮತದಾರರು ಮಾಹಿತಿಯನ್ನು ಫಿಲ್ ಮಾಡಬೇಕು. ಒಂದು ಫಾರ್ಮಲ್ಲಿ ಫೋಟೋನ ಹಚ್ಚಿ ಸಹಿ ಮಾಡಿ BLOಗೆ ವಾಪಸ್ ಕೊಡ್ಬೋದು. ಇನ್ನೊಂದು ಫಾರ್ಮಲ್ಲಿ ಫೋಟೋ ಇಲ್ಲದೇನು ಸಹಿ ಮಾಡಿ BLO ಹತ್ರ ಕೊಟ್ಟರೆ ಒಂದು ಫಾರ್ಮ್ BLO ತೊಗೊಳ್ತಾರೆ, ಹಂಗಂದರೆ ಫೋಟೋ ಫಿಲ್ಅಪ್ ಮಾಡಿದ್ದು ಸಹಿ ಇರುವ ಫಾರ್ಮನ್ನು BLO ತೊಗೊಳ್ತಾರೆ. ಇನ್ನೊಂದು ಫಾರ್ಮಲ್ಲಿ BLO ಸಹಿ ಮಾಡಿ ಅಕ್ನಾಲೆಜ್ಮೆಂಟ್ ಆಗಿ ವೋಟರ್ಗೆ ಮತದಾರರಿಗೆ ಕೊಟ್ಟು ಬಿಡ್ತಾರೆ. ಸೊ ಇದು ಯಾಕೆ ಅಂತ ಕೇಳಿದರೆ 2026 16 June ಯಾರ್ಯಾರು ನಮ್ಮ ಮತದಾರರ ಪಟ್ಟಿಯಲ್ಲಿ ಹೆಸರಿತ್ತು ಅವ್ರ ಎಲ್ಲರಿಗೂ ಈ ಎನ್ವೇಷನ್ ಫಾರ್ಮ್ನ ವಿತರಣೆ ಮಾಡಬೇಕು. ದಟ್ ಇಸ್ ದ SIR ಇಂಟೆನ್ಷನ್. ಇದರಲ್ಲಿ ಯಾರ್ಯಾರೆಲ್ಲ ಫಿಲ್ ಮಾಡಿ ನಮಗೆ ಕೊಡ್ತಾರೋ ಅದನ್ನು ಡಿಜಿಟೈಸ್ ಮಾಡಿಕೊಳ್ತೀವಿ. ಯಾರ್ಯಾರು ಫಿಲ್ ಮಾಡಿ ಕೊಡೋಕೆ ಆಗಲ್ಲ ಅವ್ರಗಳದ್ದು ಹೆಸರು ಡ್ರಾಫ್ಟ್ ರೋಲಲ್ಲಿ ಬರಲ್ಲ. ಸೊ ಇದು ಹೊಸದಾಗಿ ನಾವು ಎಲ್ಲ ವೋಟರ್ ಲಿಸ್ಟನ್ನು ಮಾಡುವ ಕ್ರಮ.
2: ಕರ್ನಾಟಕದಲ್ಲಿ 5.5 ಕೋಟಿಗೂ ಅಧಿಕ ಮತದಾರರಿದ್ದಾರೆ. ಈ ಪ್ರಕ್ರಿಯೆಯಲ್ಲಿ ಯಾರು ಬಿಟ್ಟು ಹೋಗಬಾರದು, ಅದಕ್ಕೆ ಯಾವ ರೀತಿಯ ತಯಾರಿ ಹೇಗೆ ಮಾಡ್ಕೊಳ್ತೀರಾ?
3: ಎಸ್ಐಆರ್ದು

0: ಉದ್ದೇಶ ಏನಂದ್ರೆ ಪ್ರತಿಯೊಂದು ಅರ್ಹ ಮತದಾರರ ಹೆಸರು ನಮ್ಮ ವೋಟ್ ಲಿಸ್ಟ್ ಇರಬೇಕು ಎಂಬುದೇ ಪ್ರಕ್ರಿಯೆ ಮುಖ್ಯ. ಹಂಗಂದ್ರೆ ಯಾರು ಅನರ್ಹರಿದ್ದಾರೆ ಅವರು ಇರಬೇಕಿಲ್ಲ. ಸೊ ಯಾರು ಅರ್ಹರಿದ್ದಾರೆ ಅವ್ರ ಹೆಸರು ಇರಬೇಕು. ಅರ್ಹರಂದ್ರೆ ಯಾರೆಂದು ಕೇಳಿದರೆ, ಒಂದು ಈ ದೇಶದ ಪ್ರಜೆ ಆಗಿರಬೇಕು, ಎರಡನೇದು 18 ವಯಸ್ಸು ತುಂಬಿರಬೇಕು, ಮೂರನೇದು ಅವರು ಸೌಂಡ್ ಮೈಂಡ್ ಇರಬೇಕು, ಅವ್ರಿಗೆ ಯಾವುದೇ ಒಂದು ಕೋರ್ಟಿಂದ ಅವರು ಆರ್ಡರ್ ತಗೊಂಡು ವಜಾ ಆಗಿರಬಾರ್ದು. ಸೊ ಈ 4 ಅಂಶಗಳ ಮೇಲೆ ಇದು ತೀರ್ಮಾನ ಆಗುತ್ತದೆ. ಸೊ ಹಂಗಾದರೆ ಯಾರ್ಯಾರೆಲ್ಲ ಈ ದೇಶದ ಪ್ರಜೆಯಾಗಿ 18 ವಯಸ್ಸು ಪೂರ್ತಿ ಇದ್ದಾರೋ, ಕನ್ನಡಕ್ಕೆ ಸೇರಿದವರು ಎಲ್ಲರೂ ಇಲ್ಲಿ ಮತದಾರ ಪಟ್ಟಿಗೆ ಅವರು ಹೆಸರಾಗ್ಬೋದು. ಈ ಅಂಶಗಳ ಮಾನದಂಡಗಳ ಇಟ್ಟುಕೊಂಡೇ ಪ್ರತಿ ಒಂದು ಮತದಾರನ ನಾವು ವೆರಿಫಿಕೇಷನ್ ಮಾಡ್ತೀವಿ. ಸೊ ಈಗ ಎನ್ಯುಮರೇಷನ್ ಫಾರ್ಮ್ ಅಂದ್ರೆ ಏನು ಕೇಳಿದರೆ, ಈಗಾಗಲೇ ಅವರು ಎಲ್ಲರೂ ಮತದಾರ ಪಟ್ಟಿಯಲ್ಲಿ ಅವ್ರ ಹೆಸರು ಇರ್ತದೆ, ಅವರಿಗೆ ನಾವು ಫಾರ್ಮ್ ಪ್ರಿಂಟ್ ಮಾಡಿ ಕೊಡ್ತೀವಿ. ಕರ್ನಾಟಕ ತೊಗೊಂಡ್ರೆ 5,54,36,000 ಮತದಾರರು ಈಗ ನಮ್ಮ ಲಿಸ್ಟಲ್ಲಿ ಇದ್ದಾರೆ. ಇವರು ಎಲ್ಲರಿಗೂ ಸಮೇತ ನಾವು 2 ಸೆಟ್ ಫಾರ್ಮ್ಸನ್ನು ಪ್ರಿಂಟ್ ಮಾಡ್ತೀವಿ. ಹೆಚ್ಚು ಕಡಿಮೆ 11 ಕೋಟಿಗೂ ಮೇಲ್ಪಟ್ಟು ಫಾರ್ಮ್ಸನ್ನು ಪ್ರಿಂಟ್ ಮಾಡಿ ನಾವು ಅವ್ರ ಮನೆಗೆ ಮುಟ್ಟಿಸ್ಬೇಕು. ಈ ಕ್ರಮದಲ್ಲಿ ಸುಮಾರು 59,000 BLO, 7,000 ಮೇಲ್ಪಟ್ಟು BLO ಸೂಪರ್ವೈಸರ್, 224 ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್, ಅದರ ಮೇಲೆ 334 ಅಸಿಸ್ಟೆಂಟ್ ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್, ಆಮೇಲೆ ಜಿಲ್ಲಾಧಿಕಾರಿ, ADC, ಟೆಕ್ನಿಕಲ್ ಸೂಪರ್ವೈಸರ್ಸ್,
1: 100,000 ಜನ ಇದ್ದಾರೆ.
0: ಹೌದು, ಹೆಚ್ಚು ಕಡಿಮೆ 70,000 ಮೇಲ್ಪಟ್ಟು ಅಧಿಕಾರಿಗಳಾಗೇ ಇದ್ದಾರೆ. ಅದರ ಜೊತೆಗೆ ಪೊಲಿಟಿಕಲ್ ಪಾರ್ಟಿ ವತಿಯಿಂದ ಪ್ರತಿಯೊಂದು ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಒಂದೊಂದು ಬೂತ್ಗಳಲ್ಲಿ ಏಜೆಂಟನ್ನು ಅಪಾಯಿಂಟ್ ಮಾಡ್ಬೋದು. ಸೊ ನಮ್ಮ ರಾಜ್ಯದಲ್ಲಿ ಎಲ್ಲ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ನು ಸೇರಿ ಸುಮಾರು ಈಗಾಗಲೇ 115,000 ಬೂತ್ಗಳ ಏಜೆಂಟನ್ನು ಅಪಾಯಿಂಟ್ ಮಾಡಿಕೊಟ್ಟಿದ್ದಾರೆ ನಮ್ಮಲ್ಲಿರುವ ಮತ. ಹೌದು, ಬೇರೆ ಬೇರೆ ಪಕ್ಷಗಳು. ನಮ್ಮ ರಾಜ್ಯದಲ್ಲಿರುವ ಮತಗಟ್ಟೆಗಳ ಸಂಖ್ಯೆ 59,050. ಸೊ ಅದರಿಂದ ಈ ಎಕ್ಸೈಸನ್ನ ಫಾಲೋ ಮಾಡಲಿಕ್ಕೆ ಸುಮಾರು 70,000 ಅಧಿಕಾರಿಗಳು, 115,000 ಬೂತ್ಗಳ ಏಜೆಂಟು, ರಾಜಕೀಯ ಪಕ್ಷಗಳು, ಆಮೇಲೆ ಮೀಡಿಯಾ, ಅಧಿಕಾರಿ ವರ್ಗದವರು, ಮತದಾರರು, ಇದರ ಮೇಲೆ ಚುನಾವಣಾ ಆಯೋಗ, ಇನ್ನು ಎಲ್ಲರೂ ಇದ್ದಾರೆ. ಅಂದರೆ ಇದು ತುಂಬ ಪಾರದರ್ಶಕವಾಗಿ ನಡೆಯುವ ಒಂದು ಕಾರ್ಯಕ್ರಮ ಆಗಿರ್ತದೆ, ನಿಯಮ ಪ್ರಕಾರ ಆಗುವ ಕಾರ್ಯಕ್ರಮ ಆಗಿರ್ತದೆ. ಅದರಿಂದ ಯಾವುದೇ ಮತದಾರರ ಮನಸ್ಸಲ್ಲಿ ಯಾವುದೇ ಒಂದು ರೀತಿಯಾದ
1: ಅನುಮಾನಗಳು
0: ಇರಬೇಡ ಎಂದು ನಾನು ದಯವಿಟ್ಟು ಮತ್ತೊಮ್ಮೆ ಪ್ರೀತಿಯಿಂದ ವಿನಂತಿ ಮಾಡಿ ಕೇಳಿಕೊಳ್ಳುತ್ತೇನೆ.
1: ಹೌದು, ಈ ಹಿಂದೆ 2002
0: ಕೊನೆ ಹೆಸರು
1: ಆಗಿತ್ತು ಅಂತ ಹೇಳಿದ್ರಿ. ಆಗ ಕರ್ನಾಟಕದ ಜನಸಂಖ್ಯೆ ಕೇವಲ 3 ಕೋಟಿ ಇತ್ತು, ಈಗ ಹೆಚ್ಚು ಕಡಿಮೆ ಅದು ದ್ವಿಗುಣವಾಗಿದೆ.
0: ಹೌದು,
1: ಆಗಿನ ಚಾಲೆಂಜ್ ಬೇರೆ ಇತ್ತು, ಈಗ ನಿಮ್ಮ ಎದುರಿಗಿರುವಂತಹ ಸವಾಲ್ ಕೂಡ ಬಹಳ ದೊಡ್ಡದು, ಅದಕ್ಕೂ ಕೂಡ ನೀವು ತಯಾರಾಗಬೇಕಾಗುತ್ತೆ.
0: ಹೌದು ಮೇಡಮ್, ಹೌದು.
1: ಮತ್ತೆ ಯಾರೊಬ್ಬರು ಕೂಡ ನೀವು ಅವ್ರ ಮನೆಗೆ ಹೋದಾಗ ಯಾರೊಬ್ಬರು ಬಿಟ್ಟು ಹೋಗಬಾರ್ದು, ಪ್ರತಿಯೊಬ್ಬರನ್ನೂ ಇದರಲ್ಲಿ ಒಳಪಡಿಸ್ಬೇಕು, ನಿಖರವಾಗಿ ಅವರೆಲ್ಲರ ಹೆಸರುಗಳು ಇರಬೇಕು ಅನ್ನೋದು ದೊಡ್ಡ ಉದ್ದೇಶ. ಹಾಗೆ ಬಿಟ್ಟು ಹೋಗದೇ ಇದ್ದ ಹಾಗೆ ನಾವೇನು ಒಂದು ಫುಲ್ ಪ್ರೂಫ್
0: ಮೆಕ್ಯಾನಿಸಮ್
1: ಮಾಡ್ಕೋಬೇಕಾಗುತ್ತೆ, ಅದನ್ನ ಹೇಗೆ ಮಾಡ್ಕೊಂಡಿದ್ದೀರಾ?
0: ಈಗ ಕಳೆದ ಸಾರಿ ಅಂದರೆ ಲಾಸ್ಟ್ ಟೈಮ್ SIR ಆಗಿದ್ದು 2002, ಈಗ ಆಗ್ತಿರೋದು 10ನೇ ಬಾರಿ SIR. ಕಳೆದ SIR ಆದಾಗ ಕನ್ನಡ ರಾಜ್ಯದ ಮತದಾರರ ಸಂಖ್ಯೆ ಸುಮಾರು 3,40,000,000 ಇತ್ತು, ಈಗ ಇರುವ ಮತದಾರರ ಸಂಖ್ಯೆ 5,56,000 ಇದೆ ಹೆಚ್ಚು ಕಡಿಮೆ. ಸೊ ಹಂಗಾದರೆ ಆವಾಗ 34,000 ಮತಗಟ್ಟೆಗಳಿತ್ತು, ಈಗ 59,000 ಮತಗಟ್ಟೆಗಳಾಗಿದೆ. ಸೊ ಜಾಸ್ತಿ ಆಗಿದೆ. ಈ ಪ್ರಕ್ರಿಯೆಯಲ್ಲಿ ಭಾಳ ಮುಖ್ಯವಾದ ಅಂಶಗಳು ಏನಂದರೆ ಮೇಡಮ್, ಮ್ಯಾಪಿಂಗ್ ಅಂತ ಒಂದು ಮಾಡ್ತಾ ಇದ್ದೀವಿ. ಹಂಗಂದರೆ ಯಾಕೆ ಅದು ಬೇಕಂತ ಕೇಳಿದರೆ, ಯಾರ್ಯಾರ ಹೆಸರು ಎಲ್ಲ 2002 ವೋಟರ್ ಲಿಸ್ಟಲ್ಲಿ ಇತ್ತೋ ಅವರೆಲ್ಲ ನಾವು ಇಂಡಿಯನ್ ಸಿಟಿಸನ್ ಎಂದೇ ಪರಿಗಣಿಸಬೇಕಾಗ್ತದೆ. ಅದರ್ವೈಸ್ ಬೇರೆ ಏನಾದ್ರು ಅವ್ರ ಮೇಲೆ ಕಂಪ್ಲೇಂಟ್ ಬೇರೆ ಏನಾದ್ರು ಗೊತ್ತಾದರೆ ಬಾಕಿ ಟೈಮಲ್ಲಿ ಪೂರ ನಾವು ಅವರೆಲ್ಲ ಈ ದೇಶದ ಪ್ರಜೆ ಎಂದು ಪರಿಗಣಿಸಬೇಕಾಗ್ತದೆ. ಇಟ್ಸ್ ಅ ಪ್ರೊಬೇಟಿವ್ ಪ್ರೂಫ್ ಫಾರ್ ಸಿಟಿಸನ್ಶಿಪ್ ಅಂತ ಹೇಳ್ತೀವಿ ನಾವು. ಸೊ ಅದರಿಂದ ನಾವೇನು ಮಾಡಿದ್ವಿ ಅಂತ ಕೇಳಿದರೆ, ಕನ್ನಡ ರಾಜ್ಯದಲ್ಲಿರುವ ಸುಮಾರು 5,54,000 ಜನಸಂಖ್ಯೆ ಇರುವ ಮತದಾರರಲ್ಲಿ 5,08,00,000 ಮೇಲ್ಪಟ್ಟು ಮತದಾರನ ಮ್ಯಾಪಿಂಗ್ ಈಗಾಗಲೇ ಮುಗಿಸಿದ್ವಿ. 91.62% ಆಫ್ ದ ವೋಟರ್ಸ್ ಆರ್ ಆಲ್ರೆಡಿ ಮ್ಯಾಪ್ಡ್ ಇನ್ ಕರ್ನಾಟಕ. ಸೊ ಈಗ ಇದರಿಂದ ಏನಾಗ್ತದೆ ಅಂತ ಕೇಳಿದರೆ, ಎನ್ಯುಮರೇಷನ್ ಫಾರ್ಮ್ ಮತದಾರರ ಮನೆಗೆ ಕೊಡುವಾಗ ಅವರು ಫಿಲ್ ಮಾಡುವ ಸಂದರ್ಭಗಳಲ್ಲಿ BLOಗೆ ಮ್ಯಾಪಿಂಗ್ ಮಾಡಿದ ಅನುಭವ ಇರುವುದರಿಂದ ಅವರೇ ಮಾಹಿತಿಯನ್ನು ಹೇಳ್ತಾರೆ. 2002 ಇವ್ರದ್ದು ಹೆಸರು ಎಲ್ಲಿ ಇತ್ತು, ತರಬೇತಿ ಕೊಟ್ಟಿದ್ದೀವಿ, 2002 ಮತದಾರರ ಹೆಸರು ಎಲ್ಲಿ ಇತ್ತು ಎಂಬ ಮಾಹಿತಿ BLO ಹತ್ರ ಈಗಾಗಲೇ ಇರುತ್ತದೆ. ಹೆಚ್ಚು ಕಡಿಮೆ ಎಲ್ಲರದ್ದು ಇರುತ್ತದೆ, ಕೆಲವ್ರದ್ದು ಮಾತ್ರ ಸ್ವಲ್ಪ ಇನ್ನೂ ಬಾಕಿ ಇರಬಹುದು, ಅದು ಕಂಪ್ಲೀಟ್ ಮಾಡ್ತಾರೆ. ಆವಾಗ ಏನಾಗ್ತದೆ, ಜನರಿಗೆ ಫಾರ್ಮ್ ಫಿಲ್ಅಪ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಸೊ ನಾನು ಮತದಾರರ ಹತ್ರ ವಿನಂತಿ ಮಾಡೋದೇನೆಂದರೆ, ಎನ್ಯುಮರೇಷನ್ ಫಾರ್ಮ್ ತಮ್ಮ ಮನೆಗೆ ಬರುವ ಸಂದರ್ಭಗಳಲ್ಲಿ ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡುವ ಹಂತದಲ್ಲಿ 2002 ತಮ್ಮ ಹೆಸರು ಎಲ್ಲಿ ಇತ್ತು ವೋಟ್ ಲಿಸ್ಟ್ಲಿಂದ ಒಂದು ಕಾಲಮ್ ಇರ್ತದೆ, ಅದು ಫಿಲ್ ಮಾಡುವ ಸಂದರ್ಭದಲ್ಲಿ ತಮಗೆ ಗೊತ್ತಿದ್ರೆ ತಾವೇ ನೆಟ್ಟಲ್ಲಿ ಚೆಕ್ ಮಾಡಿಕೊಂಡು ಹಾಕ್ಕೊಳ್ಳಿ. ಅಥವಾ ತಮಗೆ ಏನಾದ್ರು ಡೌಟ್ ಇದ್ದ ಸಂದರ್ಭಗಳಲ್ಲಿ BLO ಹತ್ರ ಕೇಳಿದರೆ ಅವರೇ ತಮಗೆ ಹೆಲ್ಪ್ ಮಾಡ್ತಾರೆ ಫಾರ್ಮನ್ನು ಫಿಲ್ಅಪ್ ಮಾಡಲಿಕ್ಕೆ.

0: ಸೊ ಈ ವಿಚಾರನ ನಾನು ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೌದು, ಆ ಮತದಾರರ ತನ್ನ ಹೆಸರು ಇದ್ರೆ ಸೆಲ್ಫ್ ಮ್ಯಾಪಿಂಗ್ ಅಂತ ಕರಿತೀವಿ. ಅಕಸ್ಮಾತ್ ತಂದೆ ಹೆಸರು ಇಲ್ಲ, ಅವ್ರದ್ದು ತಾಯಿ ತಂದೆ ಅಥವಾ ಅವ್ರದ್ದು ಅಜ್ಜ ಅಜ್ಜಿ ಹೆಸರು ಇದ್ರೆ ಅದು ಪ್ರೋಜನಿ ಮ್ಯಾಪಿಂಗ್ ಎಂದು ಕರಿತೀವಿ. ಸೊ ನಮ್ಮ ರಾಜ್ಯದಲ್ಲಿ ತಗೊಂಡ್ರೆ ಸುಮಾರು 224 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇದೆ. ಅದರಲ್ಲಿ ಮೋರ್ ದೆನ್ 183 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, 183 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸುಮಾರು 90% ಹೆಚ್ಚು ಮ್ಯಾಪಿಂಗ್ ಮಾಡಿದ್ದಾರೆ. ಸೊ ಸಿಟಿ ಏರಿಯಾದಲ್ಲಿ ಮಾತ್ರ ಸ್ವಲ್ಪ ಕಡಿಮೆ ಇದೆ ಬಿ ಬಿ ಎಂ ಪಿ ಏರಿಯಾದಲ್ಲಿ. ಅದನ್ನು ಈಗ ಈ ಮ್ಯಾಪಿಂಗ್ ಪ್ರಕ್ರಿಯೆ ಜುಲೈ 25 ತನಕ ಮುಂದುವರಿತಾನೆ, ಅದನ್ನು ನಡೀತದೆ. ಅದರಿಂದ ಮ್ಯಾಪಿಂಗ್ ಆಗಿಲ್ಲ ಎಂಬ ಕಾರಣಕ್ಕೋಸ್ಕರ ಯಾರು ತನ್ನ ಎನಿಮೇಷನ್ ಫಿಲ್ ಮಾಡೋಕ್ಕಾಗಲ್ಲ ಎಂಬ ದಯವಿಟ್ಟು ಆ ಭಾವನೆ ಇರಬೇಕಿಲ್ಲ. ಮ್ಯಾಪಿಂಗ್ ಆಗಿಲ್ಲ ಅಂದ್ರೂ ತಮ್ಮದು ಎನಿಮಿನೇಷನ್ ಫಾರ್ಮ್ ಪ್ರಿಂಟ್ ಆಗುತ್ತದೆ, ಮ್ಯಾಪಿಂಗ್ ಆಗಿಲ್ಲ ಅಂದ್ರೂ ತಮ್ಮ ಎನಿಮಿನೇಷನ್ ಫಾರ್ಮ್ ತಮ್ಮ ಮನೆಗೆ ಬಂದು ಸೇರುತ್ತದೆ. ತಮ್ಮ ಹತ್ರ ಮಾಹಿತಿ ಇರಿ, ತಾವು ಫಿಲ್ ಮಾಡಿ ಕೊಡಿ. ತಮ್ಮ ಹತ್ರ ಮಾಹಿತಿ ಇಲ್ಲ ಅಂದ್ರೆ ದಯವಿಟ್ಟು ಬಿ ಎಲ್ ಓ ಹೆಲ್ಪ್ ಸಹಾಯ ತಗೊಂಡು ಫಿಲ್ ಮಾಡಿ ಕೊಡಿ.
1: ಈಗ ಫಾರ್ಮ್ ತಗೊಂಡು ಬಿ ಎಲ್ ಓ ಪ್ರತಿ ಮನೆಗಳಿಗೆ ಹೋಗ್ತಾರೆ.
0: ಹೌದು,
1: ಆದ್ರೆ ನಮ್ಮಲ್ಲಿ ಅನೇಕ ಜನ ಕೆಲಸಕ್ಕೆ, ಕೂಲಿಗೆ, ಈ ತರ ಬೇರೆ ಬೇರೆ ಕಾರ್ಯಗಳಿಗೆ ಹೊರಗಡೆ ಹೋಗೋದ್ರಿಂದ ಇವರು ಬಂದಾಗ ಅವರು ಮನೆಯಲ್ಲಿ ಇಲ್ಲದೆ ಇರಬಹುದು. ಆಗ ಅವ್ರು ಏನ್ ಮಾಡಬೇಕು, ಆ ಫಾರ್ಮ್ ಅನ್ನ ಅವ್ರಿಗೆ ತಗೊಳ್ಳೋದು ಹೇಗೆ, ಅಥವಾ ಯಾರನ್ನ ಅವರು ಕಾಂಟ್ಯಾಕ್ಟ್ ಮಾಡಬೇಕು?
0: ಈಗ ಬಿ ಎಲ್ ಓಗಳಿಗೆ ತನ್ನ ವ್ಯಾಪ್ತಿ ಯಾವುದು ಎಂದು ಗೊತ್ತಿದೆ. ಮ್ಯಾಪಿಂಗ್ ಬಿ ಎಲ್ ಓಗಳೇ ಮಾಡಿದ್ರಿಂದ ಅದು 90% ಮೇಲ್ಬಿಟ್ಟು ಮ್ಯಾಪಿಂಗ್ ಆಗಿರೋದ್ರಿಂದ ಈಗಾಗಲೇ ಯಾವ ಮತದಾರರು ಯಾವ ಮನೆ ಎಲ್ಲಾನು ಅವ್ರಿಗೆ ಮೋಸ್ಟ್ಲಿ ಪರಿಚಯ ಆಗಿರ್ತದೆ. ಸೊ ನಾರ್ಮಲಿ ಆಯಾ ಭಾಗದ ಬಿ ಎಲ್ ಓಗಳಿಗೆ ಯಾವ್ಯಾವ ಸಂದರ್ಭದಲ್ಲಿ ಹೋದ್ರೆ ಜನ ಸಿಗ್ತಾರೆ ಎಂಬ ಒಂದು ನಾಲೆಡ್ಜ್ ಸ್ವಲ್ಪ ಇದ್ದೇ ಇರ್ತದೆ. ಸೊ ನಾವು ಈಗ ಎಸ್ ಐ ಆರ್ ಪ್ರಕ್ರಿಯೆ, ಅದರಲ್ಲೂ ಎನಿಮಿನೇಷನ್ ಪ್ರಕ್ರಿಯೆ 30 June - 29 July ತನಕ ನಡೀತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ಮತದಾರ ಅನುಕೂಲಕ್ಕೆ ತಕ್ಕಂಗೆ ಬಿ ಎಲ್ ಓ ವಿಸಿಟ್ ಮಾಡಬೇಕಂತ ಸೂಚನೆ ಕೊಟ್ಟಿದ್ದೀವಿ ನಾವು. ಸೊ ಬಿ ಎಲ್ ಓ ಬರುವಾಗ ಮನೆಯಲ್ಲಿ ಮತದಾರ ಇದ್ರೆ ಅವರು ಫಾರ್ಮ್ ಅನ್ನ ಕೊಡ್ತಾರೆ, ಒಂದು ಸ್ಟಿಕ್ಕರ್ ಅನ್ನ ಹಚ್ಚಿಸ್ತಾರೆ ಫಾರ್ಮ್ ವಿತರಣೆ ಮಾಡಲಾಗಿದೆ ಅಂತ ಮನೆಯವ್ರ ಹತ್ರ. ಅಕಸ್ಮಾತ್ ಯಾರಾದರೂ ಮತದಾರರು ಹಂಗಸರು ಮನೆ ಲಾಕ್ ಆಗಿದೆ ಸುಮಾರು ದಿನದಿಂದ, ಆ ಮನೆ ಇಲ್ಲ, ಅಕ್ಕಪಕ್ಕದ ವಿಚಾರಣೆ ಮಾಡ್ತಾರೆ ಒಂದು ತಿಂಗಳಾಯ್ತು ಅಥವಾ ಮನೆ ಲಾಕ್ ಆಗಿದೆ ಅಂದ್ರೆ ಅಲ್ಲಿ ಒಂದು ಆ ಫಾರ್ಮ್ ಅನ್ನ ಅವ್ರ ಮನೆ ಒಳಗೆ ಸ್ಲಿಪ್ ಮಾಡ್ತಾರೆ, ಮನೆ ಒಳಗೆ ಹಾಕಬೇಕು. ಹೌದು, ಮನೆ ಖಾಲಿ ಇದ್ರೆ ಮನೆ ಒಳಗೆ ಹಾಕಬೇಕು. ಹಾಕ್ಬಿಟ್ಟು ಅಲ್ಲಿ ಒಂದು ರೆಡ್ ಕಲರ್ ಸ್ಟಿಕ್ಕರ್ ಅನ್ನ ಅಂಟಿಸ್ತಾರೆ, ಇಂಥ ದಿನ ನಾನು ಮನೆಗೆ ಬಂದಿದ್ದೆ, ಮನೆ ಲಾಕ್ ಆಗಿದೆ,
1: ಯಾರ ಕೈಯಲ್ಲಿ ಕೊಟ್ಟಿಲ್ಲ,
0: ಯಾರ ಕೈಯಲ್ಲಿ ಇಲ್ಲ, ನೆಕ್ಸ್ಟ್ ವಿಸಿಟ್ ನಾನು ಇಂಥ ದಿನ ಬರ್ತೀನಿ, ಮೂರನೇ ವಿಸಿಟ್ ಇಂಥ ದಿನ ಬರ್ತೀನಿ ಅಂತ ಸ್ಟಿಕ್ಕರ್ ಹಾಕಿ ಅದರಲ್ಲಿ ಬರೀತಾರೆ. ಮತ್ತು ಈ ಪ್ರತಿಯೊಂದು ಎನಿಮಿನೇಷನ್ ಫಾರ್ಮ್ ಅಲ್ಲೂ ಬಿ ಎಲ್ ಓ ಹೆಸರು, ಬಿ ಎಲ್ ಓ ಮೊಬೈಲ್ ನಂಬರ್ ಪ್ರಿಂಟ್ ಆಗಿರ್ತದೆ. ಅದರಿಂದ ಮತದಾರರು ತಾನು ಬಿ ಎಲ್ ಓಗೆ ಕಾಲ್ ಮಾಡಿ ಅವರು ಸಮೇತ ಫಾಲೋ ಮಾಡಬಹುದಾಗಿದೆ. ಸ್ಟ್ರಿಕ್ಟ್ ಆಗಿ ನಾವು ಮತದಾರರನ್ನ ಇಂಥ ಸಮಯ ಮನೆಯಲ್ಲಿ ಇರಿ ಎಂದು ಹೇಳುವುದು ಕಷ್ಟ ಆಗ್ತದೆ, ಬಿ ಎಲ್ ಓಗೆ ಇಂಥ ಸಮಯ ಹೋಗಿ ಎಂದು ಹೇಳುವುದು ಕಷ್ಟ, ಯಾಕಂದ್ರೆ ಅವ್ರ ಹತ್ರ ಅವ್ರಿಗೆ ಗೊತ್ತಿರ್ತದೆ. ಸೊ ಉದಾಹರಣೆಗೆ ಒಂದು ಕೃಷಿ ಚಟುವಟಿಕೆ ಜಾಸ್ತಿ ಇರೋ ಭಾಗದಲ್ಲಿ ಜನರ ಅವರು
1: ಚಟುವಟಿಕೆ
0: ಅದಕ್ಕೆ ನೋಡಿಕೊಂಡು ಅವ್ರು ಹೋಗಬೇಕಾಗ್ತದೆ. ಇಂಡಸ್ಟ್ರಿ ಬೇರೆ ಇರುವ ಕಡೆ ಬೇರೆ ರೀತಿ ಇರ್ತದೆ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ವರ್ಕ್ ಮಾಡೋರೆಲ್ಲ ಇರುವ ಕಡೆ ಬೇರೆ ರೀತಿ ಇರ್ತದೆ. ಸೊ ಅದರಿಂದ ನಾವು ಎಲ್ಲದಕ್ಕೂ ಒಂದೇ ರೀತಿಯ ಸೂಚನೆ ಕೊಡೋದು ಆಗಲ್ಲ. ಆ ವಿಷಯವನ್ನ ಆಯಾ ಸಂಬಂಧಪಟ್ಟ ಜಿಲ್ಲಾಧಿಕಾರಿ, ER O, ಬಿಎಲ್ಓ ಸೂಪರ್ವೈಸರ್ ಅಂತವ್ರು ನಿಗದಿ ಮಾಡ್ತಾರೆ. ಸೊ ಒಟ್ಟಾರೆ ಮತದಾರರ ಅನುಕೂಲಕ್ಕೆ ತಕ್ಕಂಗೆ ಬಿಎಲ್ಓಗಳು ಮನೆ ವಿಸಿಟ್ ಮಾಡಿ ಅವರು ಒಂದೇ ಒಂದು ಅರ್ಹ ಮತದಾರರು ಪಟ್ಟಿಯಿಂದ ಬಿಡದಂಗೆ ನೋಡಿಕೊಳ್ಳುವ ಜವಾಬ್ದಾರಿ ಬಿಎಲ್ಓ ಮೇಲೆ ಇರ್ತದೆ. ಅದ್ರ ಅವ್ರ ಜೊತೆ ಕೆಲಸ ಮಾಡುವ ಎಲ್ಲ ಅಧಿಕಾರಿ ಮೇಲೂ ಇರ್ತದೆ. ಎಸ್ ಐ ಆರ್ ಉದ್ದೇಶನೂ ಅದು ಆಗಿರ್ತದೆ.
1: ಈಗ ಮತದಾರರು ಮನೆಯಲ್ಲಿ ಇರಲಿಲ್ಲ, ಫೋನ್ ನಂಬರು ಬಿಎಲ್ಓ ಹತ್ರ ಇದೆ, ಅನೇಕ ಮತದಾರರಿಗೆ ಕಾಲ್ ಮಾಡಿದಾಗ ಅವ್ರು ಹೇಳ್ತಾರೆ ನಮ್ಮ ಪಕ್ಕದ ಮನೆಯವರಿಗೆ ಕೊಟ್ಬಿಡಿ ಅಂತ. ಹೆಚ್ಚು ಸಂದರ್ಭದಲ್ಲಿ ನಾವು ಇದನ್ನು ನೋಡ್ತೀವಿ, ಅಥವಾ ಇಂಥವ್ರ ಕೈಯಲ್ಲಿ ಕೊಡಿ ಅಂತ ಏನು ಹೇಳ್ತಾರೆ, ಹಾಗೆ ಈ ಫಾರ್ಮ್ ಅನ್ನ ಕೊಡಬಹುದು.
0: ನಾವು ಎನಿಮಿನೇಷನ್ ಫಾರ್ಮ್ಸ್ ಅನ್ನ ಮತದಾರರು ಅವ್ರ ಕುಟುಂಬಸ್ಥರು ಹತ್ರ ಮಾತ್ರ ವಿತರಣೆ ಮಾಡಬೇಕಂತ ಸೂಚನೆ ಕೊಟ್ಟಿದ್ದೀವಿ. ಈಗ ಎನಿಮಿನೇಷನ್ ಫಾರ್ಮ್ ಅಲ್ಲಿ ಒಂದು ಸೂಚನೆ ಇರ್ತದೆ, ಏನಂದ್ರೆ ಅಕಸ್ಮಾತ್ ಯಾರಾದರೂ ವೋಟರ್ ಇಲ್ಲ ಅಂದ್ರೆ ಅವರ ಪರವಾಗಿ ಅವ್ರ ಕುಟುಂಬದ ಸದಸ್ಯರು ಸಹಿ ಮಾಡಬಹುದು ಇರ್ತದೆ. ಇಫ್ ಎ ವೋಟರ್ ಈಸ್ ನಾಟ್ ಅವೈಲಬಲ್ ಆನ್ ಬಿಹಾಫ್ ಆಫ್ ದಿ ವೋಟರ್, ಎನಿ ಅಡಲ್ಟ್ ಮೆಂಬರ್ ಆಫ್ ದ ಫ್ಯಾಮಿಲಿ ಆಲ್ಸೋ ಕ್ಯಾನ್ ಸೈನ್ ದಿ ಎನಿಮಿನೇಷನ್ ಫಾರ್ಮ್ ಎಂದು ಅದರಲ್ಲಿ ಇರ್ತದೆ. ಅದರಿಂದ ಅಕಸ್ಮಾತ್ ಯಾರಾದ್ರು ಮತದಾರರು, ಉದಾಹರಣೆಗೆ ಯಾರೋ ಒಂದು ಕುಟುಂಬದಲ್ಲಿ ತಂದೆಯವರು ಒಂದು ಹೊರಗಡೆ ಕೆಲಸಕ್ಕೆ ಹೋಗಿರ್ತಾರೆ, ಮನೆಯಲ್ಲಿ ಮಕ್ಕಳು ಅವ್ರ ಮನೆಯವರು ಇರ್ತಾರೆ ಅಂದ್ರೆ ಯಾರೋ ಒಬ್ಬರು ಎನಿಮಿನೇಷನ್ ಫಾರ್ಮ್ ಅನ್ನ ಪಡೆದು ಸೈನ್
1: ಮಾಡಿಕೊಡಬಹುದು.
0: ಆದರೆ ಬೇರೆ ಮೂರನೇ ವ್ಯಕ್ತಿ ಹತ್ರ ಕೊಡ್ಲಿಕ್ಕೆ ಅವಕಾಶಗಳು ಇರಲ್ಲ.
1: ಅದನ್ನ ನೀವು ಬಿ ಎಲ್
0: ಮಿಸ್ ಆದ್ರೆ ಬಿ ಎಲ್ ಓ ಹೇಳಿರ್ತೀವಿ. ಸೊ ಸಾಧ್ಯವಾದಷ್ಟು ಇದು ಇದು ಬಿ ಎಲ್ ಓಗೂ ಅವ್ರಿಗೂ ಇರುವ ಬಾಂಧವ್ಯದ ಮೇಲೂ ನಿಲ್ಲಿರ್ತದೆ, ಯಾಕಂದ್ರೆ ಅವ್ರವ್ರ ಗ್ರಾಮದಲ್ಲಿ ಅವ್ರಿಗೆ ಗೊತ್ತಿರ್ತದೆ, ಅವ್ರ ಏರಿಯಲ್ಲಿ ಅವ್ರಿಗೆ ಗೊತ್ತಿರ್ತದೆ. ಬಟ್ ಸಾಧ್ಯವಾದಷ್ಟು ಈ ಫಾರ್ಮ್ಸ್ ಅನ್ನ ವೋಟರ್ ಹತ್ರನೇ ಕೊಡಬೇಕಾಗ್ತದೆ, ಹಂಗಾರೆ ಅವ್ರ ಕುಟುಂಬದವ್ರ ಹತ್ರ.
1: ಒಂದು ಪ್ರಶ್ನೆ ಕುತೂಹಲಕ್ಕಾಗಿ ಕೇಳಬೇಕು ಅನಿಸ್ತಾ, ಇದು ಡೀಪ್ AI ಕೂಡ ಡೀಪ್ ಫೇಕ್ ಮಾಡುವಂತಹ ಕಾಲ, ಹಾಗಾಗಿ ಈ ಫಾರ್ಮ್ ಅನ್ನ ನಕಲು ಮಾಡೋದು ಬಹಳ ದೊಡ್ಡ ವಿಷಯ ಏನು ಆಗಿರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ, ಹೇಳ್ಬೋದೇನು? ಹೇಗೆ ಅಂಥ ಅವಕಾಶಗಳನ್ನ ನೀವು ಹೇಗೆ ಮೊದಲೇನೆ ನಿಯಂತ್ರಣ ಮಾಡಿರ್ತೀರಿ?
0: ಕರೆಕ್ಟ್ ಮೇಡಮ್. ಈಗ ಏನಾಗ್ತದೆ, ಪ್ರತಿ ಫಾರ್ಮ್ ಅಲ್ಲಿ ಎನಿಮಿನೇಷನ್ ಫಾರ್ಮ್ ತಾವು ನೋಡಿದ್ರೆ

0: ಈಗಾಗಲೇ ನೀವು ಹೇಳಿದ್ರಿ ಸುಮಾರು 115,000
1: ಬಿಎಲ್ಎಗಳು
0: ಬೇರೆ ಬೇರೆ ರಿಜಿಸ್ಟರ್ಡ್ ಪಾರ್ಟಿಗಳಿಂದ ಅಂದ್ರೆ ಪಕ್ಷಗಳಿಂದ ಬಂದಿದ್ದಾರೆ ಅಂತ ಅವರು ಬರ್ತಾರೆ ಕೆಲಸ ಹೇಳಿದ್ರಿ. ಇಲ್ಲಿ ಪಕ್ಷಗಳು ಸೇರ್ಕೊಳ್ಳೋದ್ರಿಂದ ಏನಾದರೂ ಯಾವ್ದಾದ್ರು ರೀತಿಯ ಇದನ್ನ ಅವರ ನಿಯಂತ್ರಣ ಅಥವಾ ಅವರ ಕೆಲಸಗಳಲ್ಲಿ ಹೇಗಿರುತ್ತೆ?
1: ಈ ಎಸ್ ಐ ಆರ್ ಪ್ರಕ್ರಿಯೆಯಲ್ಲಿ ಎಲ್ಲ ನೋಂದಾಯಿತ ರಾಜಕೀಯ ಪಕ್ಷಗಳು, ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್, ಅವರು ಸಮೇತ ಒಂದೊಂದು ಪೋಲಿಂಗ್ ಸ್ಟೇಷನ್ಗೆ ಒಂದೊಂದು ಬೂತ್ ಏಜೆಂಟ್ ಅಪಾಯಿಂಟ್ ಮಾಡುವ ಹಕ್ಕು ಅವ್ರಿಗೆ ಇದೆ. ಯಾಕೆ ಅಂತ ಕೇಳಿದರೆ, ನಾವು ಎಷ್ಟು ಫಾರ್ಮ್ ಪ್ರಿಂಟ್ ಮಾಡ್ತೀವಿ, ಎಷ್ಟು ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಜನರ ಹತ್ರ, ಎಷ್ಟು ಫಾರ್ಮ್ ವಾಪಸ್ ಕಲೆಕ್ಟ್ ಮಾಡ್ತೀವಿ, ಎಷ್ಟು ಫಾರ್ಮ್ ಕಲೆಕ್ಟ್ ಮಾಡೋಕೆ ಆಗಿಲ್ಲ, ಯಾವ ಕಾರಣಕ್ಕೆ ಕಲೆಕ್ಟ್ ಮಾಡೋಕ್ಕಾಗಿಲ್ಲ, ಮತ್ತು ಅದರಲ್ಲಿ ತೀರ್ಕೊಂಡವರು ಎಷ್ಟು, ಡೂಪ್ಲಿಕೇಟ್ ಓಟ್ ಇಟ್ಕೊಂಡಿರೋರು ಎಷ್ಟು, ಮನೆ ಲಾಕ್ ಮಾಡಿಬಿಟ್ಟು ಎಲ್ಲ ಹೋಗ್ಬಿಟ್ಟು ಬಾರದೇ ಇರೋರು ಎಷ್ಟು, ಈ ರೀತಿ ಎಲ್ಲ ಮಾಹಿತಿಯನ್ನು ಬಿ ಎಲ್ ಒ ಏನು ಮಾಡಬೇಕಾಗ್ತದೆ, ಬಿ ಎಲ್ ಎಗೆ ಕೊಡಬಹುದಾಗ್ತದೆ. ಅದರ ಜೊತೆಗೆ ಕಲೆಕ್ಟ್ ಮಾಡಿದ ಫಾರ್ಮನ್ನು ಎಷ್ಟು ಡಿಜಿಟೈಸ್ ಮಾಡಿದ್ದಾರೆ ಎಂಬ ಮಾಹಿತಿಯನ್ನು ಸಮೇತ ಬಿ ಎಲ್ ಎ ಕೊಡಬೇಕಾಗ್ತದೆ. ಅವ್ರದ್ದು ಪಾತ್ರ ಏನಿದೆ ಅಂತ ಕೇಳಿದರೆ, ಯಾವುದೇ ಒಂದು ಅರ್ಹ ಮತದಾರರು ಯಾವುದೇ ಒಂದು ಕಾರಣದಿಂದನೂ ಬಿಟ್ಟು ಹೋಗಬಾರದು ಎಂಬ ಉದ್ದೇಶನ ಇದಿರುವುದರಿಂದ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಏನಿದ್ದಾರೆ ಅವರುಗಳು ಸಮೇತ ಇದರಲ್ಲಿ ಪಾಲ್ಗೊಂಡಿದ್ದಲ್ಲಿ ಎಲ್ಲೋ ಒಂದು ಕಡೆ ಬಿ ಎಲ್ ಒ ತಪ್ಪಿನಿಂದನೋ ಅಥವಾ ಬಿ ಎಲ್ ಒ ನಿರ್ಲಕ್ಷ್ಯದಿಂದನೋ ಅಥವಾ ಬೇರೆ ಯಾವುದೇ ಒಂದು ಕಾರಣದಿಂದ ಯಾವುದು ಮತದಾರರು ಬಿಡದೆ ನಾವು ಪ್ರತಿ ಒಂದು ಅರ್ಹ ಮತದಾರರನ್ನು ಕವರ್ ಮಾಡುವ ಸಾಧ್ಯತೆ ಇದರಲ್ಲಿ ಜಾಸ್ತಿ ಇರ್ತದೆ. ಮತ್ತು ರಾಜಕೀಯ ಪಕ್ಷಗಳಾಗಿ ಅವರಲ್ಲಿ ಅದು ಕುರಿತ ಮಾಹಿತಿ ತಗೊಳ್ಳುವ ಹಕ್ಕು ಅವ್ರಿಗೆ ಇರ್ತದೆ. ಮತ್ತು ನಾವು ಈ ಸಂದರ್ಭದಲ್ಲಿ ಅವ್ರು ಎಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಹತ್ರ 24,000 ಬಿ ಎಲ್ಗಳು ಇದ್ದಿದ್ದು ಕನಿಷ್ಠ ಒಂದು 2.5-3 ತಿಂಗಳ ಹಿಂದೆ. ಈಗ ಕಳೆದ ಒಂದು 2 ತಿಂಗಳಲ್ಲಿ ಈಗ ನಾವು ಈ ಪ್ರಕ್ರಿಯೆ ಚಾಲು ಆಗ್ತದೆ ಅಂತ ಹೇಳಿ ಅವ್ರಿಗೆ ಮೀಟಿಂಗ್ ಮಾಡಿದ ಮೇಲೆ ಈಗ ಇರುವ ನಮ್ಮ ಬಿ ಎಲ್ ಎ ಸಂಖ್ಯೆ 1,15,000. ಅದರಿಂದ ಅವರು ಬಹಳ ಕೋಆಪರೇಟ್ ಮಾಡಿದ್ದಾರೆ. ಪಕ್ಷಗಳ ವತಿಯಿಂದನೂ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ, ನಾವು ಜಿಲ್ಲಾಧಿಕಾರಿ ವತಿಯಿಂದನೂ ನಾವು ಇವರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ಅದರಿಂದ ಎಲ್ಲ ಒಂದು ಕಡೆ ಯಾವುದೇ ಒಂದು ಅರ್ಹ ಮತದಾರರು ಬಿಟ್ಟು ಹೋಗಬಾರ್ದು ಎಂಬುದು ಎಲ್ಲರ ಉದ್ದೇಶ ಇರುವುದರಿಂದ, ಉದಾಹರಣೆಗೆ ಯಾರು ಒಬ್ಬರು ಊರಲ್ಲಿ ಇರಲ್ಲ, ಅವ್ರ ಕಾಂಟ್ಯಾಕ್ಟಲ್ಲಿ ಇರಲ್ಲ, ಮತ್ತು ಎಲ್ಲೋ ಒಂದು ಕಡೆ ತೋಟದ ಮನೆಯಲ್ಲಿ ವಾಸ ಇರ್ತಾರೆ, ಯಾವುದೋ ಒಂದು ಕಾರಣದಿಂದ ಬೀಲು ರೀಚ್ ಆಗೋಕ್ಕಾಗ್ತಿಲ್ಲ, ಇಂಥ ಯಾವುದೋ ಪ್ರಕರಣದ ಯಾರು ಮಿಸ್ ಆಗಬಾರ್ದು ದೃಷ್ಟಿಯಿಂದ ನಾವು ಎಲ್ಲ ಮಾಹಿತಿಯನ್ನು ಗ್ರಾಮ ಪಂಚಾಯತ್ ಚಾವಡಿಯಲ್ಲಿ ಬಿ ಎಲ್ ಎಗೆ ಎಲ್ಲರಿಗೂ ಮಾಹಿತಿ ಕೊಡ್ತೀವಿ. ಸೊ ಒಬ್ಬರು ಮತದಾರರು ಬಿಟ್ಟು ಹೋಗೋದೇ ನೋಡಿಕೊಳ್ಳುವ ಜವಾಬ್ದಾರಿ ಎಲ್ಲರ ಮೇಲೆ ಇರ್ತದೆ.
0: ಇಂಥ ಹೊತ್ತಿನಲ್ಲಿ ನಾವು ಈ ಮಾಹಿತಿಯನ್ನು ಕೊಡಬಾರದು ಅಥವಾ ಮಾಹಿತಿಯನ್ನು ಕೊಟ್ಟರೆ ಏನಾದ್ರೂ ನಮ್ಗೆ ತೊಂದರೆ ಆಗುತ್ತೋ, ಈ ಥರದ ಅನುಮಾನಗಳಿರ್ತಾವಲ್ಲ, ಅವರು ಬೇಕಂತಲೇ ತಪ್ಪಿಸ್ಕೊಳ್ಳುವಂತಹ ಸಂದರ್ಭನೂ ಬರಬಹುದು ಹೇಳಕ್ಕಾಗ. ಅಂಥ ಮತದಾರರಿಗೆ ನೀವು ಯಾವ ಕಿವಿ ಮಾತನ್ನು ಹೇಳೋದಕ್ಕೆ ಬಯಸ್ತೀರಿ?
1: ಇಲ್ಲ, ಇದರಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರಿಸಿಕೊಳ್ಳಿಕ್ಕೆ ಬಹಳ ಹುಮ್ಮಸ್ಸಿಂದ ಎಲ್ಲರೂ ಮತದಾರ ಪಟ್ಟಿಯಲ್ಲಿ ಸೇರಿ ಜನ ಕಾಯ್ತಿರ್ತಾರೆ. ನಿಜವಾಗಿ ಎಷ್ಟು ಜನ ಕಾಯ್ತಾರೆ, ಸರ್ ಯಾವಾಗ ಪ್ರಾರಂಭ ಆಗ್ತದೆ ಅಂತ ಕೇಳ್ತಾರೆ. ಹೊಸ ವೋಟರ್ಸ್ ಸಮೇತ ಅದಕ್ಕಿಂತ ಜಾಸ್ತಿ ಹುಮ್ಮಸ್ಸಿಂದ ಇರ್ತಾರೆ, ಯಾರು ಅದನ್ನ ಡೋಸ್ ತುಂಬುತ್ತಾರೆ ಅಂತ. ಪ್ರತಿಯೊಂದು ಚುನಾವಣೆ ಆಗುವಾಗ ನಾವು ನೋಡಬಹುದು ಎಷ್ಟು ಜನ ವಾಟ್ಸಪ್ ಸ್ಟ್ಯಾಟಸ್ಲ್ಲಿ ಇಟ್ಕೊಳ್ತಾರೆ ತನ್ನ ಫಿಂಗರನ್ನು ಬೆರಳಲ್ಲಿ ಮೈ ಇರೋದನ್ನು ಎಷ್ಟು ಜನ ವಾಟ್ಸಪ್ ಇಟ್ಕೊಳ್ಳೋದ್ರೆ ನಾವು ನೋಡ್ಬೋದು. ಸೋಷಿಯಲ್ ಮೀಡಿಯಾ ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ಅವ್ರ ಹುಮ್ಮಸ್ಸನ್ನು ನಾವು ನೋಡ್ಬೋದು. ಅದರಿಂದ ಮತದಾರರ ಪಟ್ಟಿಯಲ್ಲಿ ತನ್ನ ಹೆಸರು ಇರಬೇಕು, ರೈಟನ್ನು ನಾನು ಚಲಾಯಿಸಬೇಕು, ಹಕ್ಕನ್ನು ಚಲಾಯಿಸಬೇಕೆಂಬಂಥ ಹುಮ್ಮಸ್ಸು ಎಲ್ಲರದ್ದು ಇರ್ತದಾಗಿ ನಾನು ಭಾವಿಸ್ತೀನಿ. ಅದರಿಂದ ಇದರಲ್ಲಿ ಬೇರೆ ಯಾರು ನನಗೆ ಮತದಾರ ಪಟ್ಟಿಯಲ್ಲಿ ಹೆಸರು ಬೇಡ ಅಂತ ಹೇಳೋರು ಯಾರು ಇದುವರೆಗೆ ನಮ್ಗೆ ಯಾರು ಗಮನಕ್ಕೆ ಬಂದಿಲ್ಲ ಅಂದರೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ಅಂತ ನಾವು ನಂಬುತ್ತೀವಿ.
0: ಈಗ ಸುಮಾರು 3 ತಿಂಗಳ ಕಾಲದಿಂದ ಅಂದ್ರೆ ಈ ಪ್ರಕ್ರಿಯೆ 3 ತಿಂಗಳ ಕಾಲ ಹೆಚ್ಚಾಗಿ ನಡೆಯುತ್ತೆ. ಸೆಪ್ಟೆಂಬರ್ 7ರವರೆಗೆ ನಡೆಯುವಂಥದ್ದು 3 ತಿಂಗಳು. ಜೂನ್ 20ಕ್ಕೆ ಸುಮಾರು ನೀವು ಇದನ್ನ ಆರಂಭ ಮಾಡಿದ್ರಿ ಪ್ರಿಂಟ್ ಮಾಡೋದು, ಅದು ಒಂದು 10 ದಿವಸ ನಡೀತು ಅಂತ ಕಾಣಿಸುತ್ತೆ ಪ್ರಿಂಟಿಂಗ್. ಹೇಳಿದ್ರೆ 11 ಕೋಟಿ ಫಾರ್ಮ್ಗಳನ್ನ ನಾವು ಪ್ರಿಂಟ್ ಮಾಡಿದ್ದೀವಿ ಅಂತ. ಈಗ ಜೂನ್ 30ರಿಂದ ಜುಲೈ 29 ಒಂದು ತಿಂಗಳು ಈ ಪ್ರಕ್ರಿಯೆ ನಡೆಯುತ್ತೆ. ಫಾರ್ಮ್ ಬರುತ್ತೆ ಮನೆಗೆ, ಅಲ್ಲಿ ಬಿ ಎಲ್ ಒಗಳು ಇರ್ತಾರೆ, ಅವರ ಸಹಾಯ ತಗೊಂಡು ಫಿಲ್ ಮಾಡಬಹುದು ಅಥವಾ ನಂತರದ ಫಾಲೋ ಅಪ್, ಅಕಸ್ಮಾತ್ ಅವ್ರ ಮನೆಯಲ್ಲಿ ಇಲ್ಲದೆ ಹೋದ್ರೆ ಮತ್ತೆ ಬಿ ಎಲ್ ಒಗಳು ಫಾಲೋ ಅಪ್ ಮಾಡ್ತಾರೆ. ಅಂತೂ ನಿಮ್ಮನ್ನು ಬಿಡಲ್ಲ, ನೀವು ಸರಿಯಾದ ಮಾಹಿತಿ ಕೊಡೋ ತನಕ ಅನ್ನುವಂಥದ್ದನ್ನು ಅವ್ರು ಅಶ್ಯೂರ್ ಮಾಡ್ತಾರೆ. ನಂತರ ಆಗಸ್ಟ್ 5ಕ್ಕೆ ಅದರ ಕರಡುವನ್ನ ಕರಡು ಡ್ರಾಫ್ಟ್ ನೀವು ಪ್ರಿಂಟ್ ಮಾಡ್ತೀರಾ ಮೊದಲನೇದಾಗಿ. ಅಂದ್ರೆ ಈ 1 ತಿಂಗಳು ಏನ್ ನಡೆಯುತ್ತೆ, ಇಂದಿನಿಂದ ಜುಲೈ 29ರವರೆಗೆ ನಡೆಯುವಂತಹ ಕೆಲಸಗಳನ್ನ ನಾವು ನಮ್ಮ ಕಣ್ಣೆದುರಿಗೆ ಮೊದಲ ಬಾರಿ ಸಾರ್ವಜನಿಕರು ಆಗಸ್ಟ್ 5ಕ್ಕೆ ನೋಡಬಹುದು ಅಂತ. ಆಮೇಲೆ ಆಗಸ್ಟ್ 5ರಿಂದ ಮತ್ತೊಂದು ತಿಂಗಳ ಸಮಯ ಕೊಡ್ತೀರಾ ಸೆಪ್ಟೆಂಬರ್ 4ರವರೆಗೆ. ಯಾರಿಗಾದ್ರೂ ಅದರಲ್ಲಿ ಅನುಮಾನಗಳಿದ್ರೆ ಅಥವಾ ಏನಾದರೂ ತೊಂದರೆ ಆಗಿದೆ ತಪ್ಪಾಗಿದ್ರೆ ಇಂಥದನ್ನೆಲ್ಲ ಕರೆಕ್ಷನ್ ಮಾಡಿಸ್ಕೊಳ್ಳೋಕೆ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಮತ್ತೊಂದು ತಿಂಗಳು ಅವಕಾಶ ಕೊಡ್ತೀರಾ. ಆ ನಂತರ ಅಕ್ಟೋಬರ್ 7ಕ್ಕೆ ಕೊನೆ
1: ಮತದಾರ
0: ಪಟ್ಟಿ ಪ್ರಕಟ ಆಗುತ್ತೆ. ಅಲ್ಲಿಗೆ ಸುಮಾರು 4 ತಿಂಗಳು ನಡೆಯುವಂತ ಈ ಪ್ರಕ್ರಿಯೆ.
1: ಈಗ ಈ ಪ್ರಕ್ರಿಯೆ ಹೆಂಗಿದೆ ಅಂದ್ರೆ ಮೇಡಮ್, ಒಂದು ಫಸ್ಟ್ ಎನ್ಯುಮರೇಷನ್ ಫೇಸ್ ಅಂತೀವಿ.

0: ಜೂನ್ 30ರಿಂದ ಜುಲೈ 29 ತನಕ ನಡೀತದೆ. ಅದಾದ ಮೇಲೆ ಕರಡು ಮತದಾರರ ಪಟ್ಟಿಯನ್ನು ನಾವು ಆಗಸ್ಟ್ 5ಕ್ಕೆ ಪಬ್ಲಿಷ್ ಮಾಡ್ತೀವಿ. ಅದಾದ ನಂತರ ಫೈನಲ್ ಮತದಾರರ ಪಟ್ಟಿ ಯಾವಾಗ ಬರ್ತದೆ ಅಂದರೆ 7th October ಬರ್ತದೆ. ಅಲ್ಲಿ ತನಕ ಬೇರೆ ಬೇರೆ ಡೇಟ್ಸ್ ಪ್ರಕ್ರಿಯೆ ಕೊಟ್ಟಿದ್ದಾರೆ. ಹಂಗಾರೆ ಅದು ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಪೀರಿಯಡ್ ಇರ್ತದೆ, ನೋಟಿಸ್ ಪೀರಿಯಡ್ ಇರ್ತದೆ. ಸೊ ಕರಡು ಮತದಾರರ ಪಟ್ಟಿ ಆದ ನಂತರ ಯಾರು ಕೊಟ್ಟಿರುವ ಮಾಹಿತಿ 2002 SIR ಮಾಹಿತಿ ಇವರು ಕೊಟ್ಟಿರೋದಕ್ಕೂ ಅಲ್ಲಿ ಇರೋದಕ್ಕೂ ವ್ಯತ್ಯಾಸ ಇದ್ದರೆ, ಅಥವಾ ಮಾಹಿತಿ ಕೊಟ್ಟಿಲ್ಲ ಆದರೆ, ಅಥವಾ ಬೇರೆ ಏನಾದ್ರು ಕಾರಣ ER ಹೋಗಿದ್ದರೆ, ಅವರು ಸಂಬಂಧಪಟ್ಟ ಮತದಾರರಿಗೆ ನೋಟಿಸ್ ಕೊಟ್ಟು ತನ್ನ ಅವರ ವಿವರಣೆಯನ್ನು ಪಡೆದು ಅದು ದಾಖಲೆಯನ್ನು ಪಡೆದು ಪರಿಶೀಲಿಸಿ ತೀರ್ಮಾನ ಕೈಗೊಳ್ತಾರೆ. ಇದು ಕಾನೂನಿನ ಅಂಶ. ಈ ಹಂತದಲ್ಲಿ ಯಾಕಂದರೆ ನಾವು June 30-July 29 ತನಕ ಮತದಾರರಿಂದ ಯಾವುದೇ ದಾಖಲಾತಿ ಈಗ ನಾವು ಪಡೆಯುವುದಿಲ್ಲ. ಇಟ್ಸ್ ಓನ್ಲಿ ಎನ್ಯುಮರೇಷನ್ ಫೇಸ್. ಅದಾದ ನಂತರ ನೋಟಿಸ್ ಪೀರಿಯಡಲ್ಲಿ ಈಗ ನಮಗೂ ಗೊತ್ತಾಗಲ್ಲ ಎಷ್ಟು ಮಂದಿಗೆ ನೋಟಿಸ್ ಬರ್ತದೆ, ಏನು ಕಾರಣಕ್ಕೆ ಬರ್ತದೆ ಅಂತ. ಯಾರು ಮತದಾರರ ಮಾಹಿತಿನ ಫಿಲ್ ಮಾಡಿ ಕೊಟ್ಟ ಮೇಲೆ, ಸೊ ಇದು ಕುರಿತು ಸಂಪೂರ್ಣ ಮಾಹಿತಿನ ನಾನು August 5 ಆದ ನಂತರ ಡ್ರಾಫ್ಟ್ ರೋಲ್ ಪಬ್ಲಿಷ್ ಮಾಡಿದ ಮೇಲೆ ನಾನು ಮತ್ತೊಮ್ಮೆ ವಿವರವಾಗಿ ನಾನು ನಮ್ಮ ಕೆಳಗರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಸದ್ಯ ನಾನು ಕೆಳಗರ ಹತ್ರ ವಿನಂತಿ ಮಾಡೋದೇನಂತ ಕೇಳಿದರೆ, ಈ ಎನ್ಯುಮರೇಷನ್ ಫೇಸಲ್ಲಿ ಮನೆ ಮನೆಗೆ ನಮ್ಮ BLO ಬರ್ತಾರೆ. ಅವರು ಪ್ರತಿಯೊಂದು ಮತದಾರರಿಗೂ ಎನ್ಯುಮರೇಷನ್ ಫಾರ್ಮ್ ಅನ್ನು ಕೊಡ್ತಾರೆ. ದಯವಿಟ್ಟು ತಾವುಗಳು ಆ ಫಾರ್ಮ್ ಅಲ್ಲಿ ತಮ್ಮದು ಫೋಟೋ ತುಂಬಾ ಹಳೆಯದಿದ್ರೆ ಹೊಸ ಫೋಟೋನ ಹಚ್ಚಿ, ಕಡ್ಡಾಯವಾಗಿ ತಮ್ಮದು ಮಾಹಿತಿಯನ್ನ ಫಿಲ್ ಮಾಡಿ ಸಹಿ ಮಾಡಬೇಕು. ಮುಖ್ಯವಾಗಿ ಸೈನ್ ಮಾಡಿದ ನಂತರ ವಾಪಸ್ BLO ಕೈಗೆ ಕೊಡಬೇಕು. ಸೊ ಇಷ್ಟು ಪ್ರಕ್ರಿಯೆ ಆದಲ್ಲಿ ಯಾರ್ಯಾರೆಲ್ಲ ಫಾರ್ಮ್ ವಾಪಸ್ ಕೊಡ್ತಾರೋ ಸೈನ್ ಮಾಡಿ ಅವ್ರ ಹೆಸರು ಪೂರ ಡ್ರಾಫ್ಟ್ ರೋಲ್ ಅಲ್ಲಿ ಇರ್ತದೆ. ಡ್ರಾಫ್ಟ್ ರೋಲ್ ಆದ ನಂತರ ಫೈನಲ್ ರೋಲ್ ವರೆಗೂ ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಕರೆಕ್ಷನ್ಸ್ ಇರಬಹುದು, ಬೇರೆ ಇರಬಹುದು. ಅದು ಆಮೇಲೆ ನಾನು ವಿವರವಾಗಿ August 5 ಆದ ನಂತರ
1: ನೀವು ನಮ್ಮ ಮತದಾರರಿಗೆ ಆರಾಮಾಗಿ ಕೊಟ್ಟಿದ್ದೀರಾ, ಅವರು ಬಹಳ ಲೆಜರ್ಲಿ ಎಲ್ಲ ಆರಾಮವಾಗಿ ನೋಡಿಕೊಂಡು ಪರಿಶೀಲನೆ ಮಾಡಿ ಮತ್ತೆ ನಿಮ್ಮ ಹತ್ರ ಬರಲಿ ಅಂತ.
0: ಪ್ರತಿಯೊಂದು BLO ಐಡಿ ಕಾರ್ಡ್ ಅನ್ನ ಕೊಟ್ಟಿದೀವಿ. ಚುನಾವಣಾ ಆಯೋಗ ವತಿಯಿಂದ ಕೊಟ್ಟಿರುವ ಐಡಿ ಕಾರ್ಡ್ ನ ಪ್ರತಿ BLO ಡಿಸ್ಪ್ಲೇ ಮಾಡಿಕೊಳ್ತಾರೆ. ಬೇರೆ ಯಾರ ಹತ್ರನೂ ಎನ್ಯುಮರೇಷನ್ ಫಾರ್ಮ್ಸ್ ಇರುವುದಿಲ್ಲ. BLO ಎನ್ಯುಮರೇಷನ್ ಫಾರ್ಮ್ ಅನ್ನ ಸೀದಾ ಮತದಾರರಿಗೆ ಕೊಡಬೇಕಾಗುತ್ತದೆ. ಪ್ರತಿ BLO ಕುರಿತ ಮಾಹಿತಿಯನ್ನ ಹೆಚ್ಚು ಕಡಿಮೆ ಎಲ್ಲ ಭಾಗದಲ್ಲೂ ಅವರಿಗೆ ಮಾಹಿತಿ ಇಟ್ಟುಕೊಂಡಿದ್ದಾರೆ. ಎಲ್ಲರೂ ಮಾಹಿತಿ ಯಾರಿಗಾರು BLO ಕುರಿತ ಮಾಹಿತಿ ಇಲ್ಲ ಅಂದರೆ ನಮ್ಮ ವೆಬ್ಸೈಟಲ್ಲಿ ಲಿಂಕ್ ಕೊಟ್ಟಿದ್ದೀವಿ. 59,000 BLO ಹೆಸರು, ಅವ್ರದ್ದು ಮೊಬೈಲ್ ನಂಬರ್, ಅವ್ರದ್ದು ಪೋಲಿಂಗ್ ಸ್ಟೇಷನ್ ಲೊಕೇಶನ್ ಮತ್ತು BLO ಸೂಪರ್ವೈಸರ್ದು ಮೊಬೈಲ್ ನಂಬರ್, ಆಮೇಲೆ ERO AER ಅವ್ರದ್ದು ಮೊಬೈಲ್ ನಂಬರ್, ಆಫೀಸ್ ಲೊಕೇಶನ್, ಇದು ಎಲ್ಲವನ್ನು ನಾವು ವೆಬ್ಸೈಟ್ಲಿ ಹಾಕಿದ್ದೀವಿ. ದಯವಿಟ್ಟು ಜನ ಈ ಮಾಹಿತಿಯ ಪ್ರಯೋಗವನ್ನು ಪಡೆಯಬಹುದು, ಪ್ರಯೋಜನವನ್ನು ಪಡ್ಕೊಳ್ಳಬಹುದು. ಅದು ಒಂದು. ಎರಡನೇದು ಮೇಡಮ್, ಈಗ ಫಾರ್ಮ್ ಫಿಲ್ಅಪ್ ಮಾಡಲಿಕ್ಕೆ ಜನರಿಗೆ ಅನುಕೂಲ ಮಾಡುವ ಸಂಬಂಧ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಪ್ರತಿಯೊಂದು ಗ್ರಾಮ ಪಂಚಾಯತಲ್ಲೂ, ನಗರ ಪ್ರದೇಶದಲ್ಲಿ ಪ್ರತಿಯೊಂದು ವಾರ್ಡ್ ಮಟ್ಟದಲ್ಲೂ ಕನಿಷ್ಠ ಒಂದಕ್ಕೆ ಮೇಲ್ಪಟ್ಟ ಸೆಂಟರ್ಗಳು ಅರೇಂಜ್ ಮಾಡಿದ್ದಾರೆ. ಅದು ಫೆಸಿಲಿಟಿ ಸೆಂಟರ್ ಮಾಡಿ, ಕೆಲವರಿಗೆ ಫಾರ್ಮ್ ಫಿಲ್ಅಪ್ ಮಾಡಲಿಕ್ಕೆ ಸ್ವಲ್ಪ ಹೆಲ್ಪ್ ಬೇಕಾಗ್ಬೋದು, ಕೆಲವರಿಗೆ ಕನ್ನಡ ಅರ್ಥ ಆಗಲ್ಲ, ಕೆಲವರಿಗೆ ಬೇರೆ ಭಾಷೆಯಲ್ಲಿ ಅರ್ಥ ಆಗಬೇಕಂದು ಇರಬಹುದು. ಅಂಥ ಸಂದರ್ಭಗಳಲ್ಲಿ ಅವ್ರಿಗೆ ಅನುಕೂಲ ಮಾಡಬೇಕಂತ ಫೆಸಿಲಿಟೇಷನ್ ಸೆಂಟರ್ ಮಾಡಿದ್ವಿ. ಅದರ ಪ್ರಯೋಜನವನ್ನು ಜನ ಪಡ್ಕೋಬಹುದು. ಆಮೇಲೆ ಫಾರ್ಮ್ ಪ್ರಿಂಟ್ ಆಗಿರೋದು ಕನ್ನಡದಲ್ಲಿ, ಆದರೆ ಫಿಲ್ಅಪ್ ಮಾಡುವುದು ಅವ್ರು ಕನ್ನಡದಲ್ಲೂ ಮಾಡಬಹುದು, ಇಂಗ್ಲೀಷಲ್ಲೂ ಮಾಡಬಹುದು, ಬೇರೆ ಎಲ್ಲ ಭಾಷೆಯಲ್ಲೂ ಇಲ್ಲ, ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ, ಇದರಲ್ಲಿ ಮಾತ್ರ ಅವ್ರು ಫಿಲ್ ಮಾಡೋಕ್ಕೆ ಸಾಧ್ಯವಾಗ್ತದೆ. ನಾನು ಮೊದಲೇ ಹೇಳಿದಂಗೆ 2 set ಫಾರ್ಮ್ ಕೊಟ್ಟಿದ್ದೀವಿ, ಅದರಲ್ಲಿ ಒಂದು ಫಾರ್ಮ್ ತಮ್ಮತ್ತನೇ ಇಟ್ಕೊಳ್ಳಿ, ಅದು BLO ಸಹಿ ಪಡೆದುಕೊಳ್ಳಿ, ಅದರಲ್ಲಿ ಅದು ಅಕ್ನಾಲೆಜ್ಮೆಂಟ್ ಆಗಿರ್ತದೆ. ಒಂದು ಫಾರ್ಮ್ ಫೋಟೋ ಅಳಿದಿದ್ರೆ ಅದನ್ನ ಫೋಟೋ ಹಚ್ಚಿ ದಯವಿಟ್ಟು ಮಾಹಿತಿಯನ್ನು ಫಿಲ್ ಮಾಡಿ ಖಂಡಿತವಾಗಿ ಸಹಿ ಮಾಡಿ ವಾಪಸ್ ಕೊಡಿ
1: BLO
0: ಹತ್ರ. ಇದನ್ನ ರಿಕ್ವೆಸ್ಟ್ ಮಾಡ್ತೀನಿ. ಕೆಲವು ಸಂದರ್ಭಗಳು ಏನಾಗುತ್ತದೆ, ಯಾವುದೋ ಒಂದು ವೋಟರ್ ಯಾವುದೋ ಕಾರಣದಿಂದ 3 or 4 ಹೆಸರು ಇಟ್ಕೊಂಡ್ಬಿಟ್ಟಿದ್ದಾರೆ, ಅವರು ಏನು ಮಾಡಬಹುದು ಅಂತ ಕೇಳಿದರೆ, ತಮ್ಮ ಹೆಸರು ಒಂದಕ್ಕಿಂತ ಮೇಲ್ಪಟ್ಟು ಇದ್ದರೂ ಸಮೇತ ಎಲ್ಲೆಲ್ಲ ತಮ್ಮದು ಹೆಸರು ಇದೆಯೋ, ಎಲ್ಲೆಲ್ಲ ಅಡ್ರೆಸ್ ಕೊಟ್ಟಿದ್ರೋ ಅಲ್ಲಿಗೆಲ್ಲ ನಾವು ಎನ್ಯುಮರೇಷನ್ ಫಾರ್ಮನ್ನು ತಲುಪಿಸ್ತೀವಿ. ಆದರೆ ನಾವು ಮತದಾರರ ವಿನಂತಿ ಮಾಡೋದು, ಅಕಸ್ಮಾತ್ ತಮ್ಮ ಹೆಸರು ಒಂದಕ್ಕಿಂತ ಮೇಲ್ಪಟ್ಟ ಜಾಗದಲ್ಲಿ ಇದ್ದರೆ ತಮಗೆ ಎಲ್ಲಿ ಬೇಕೋ ಅಲ್ಲಿ ಒಂದು ಕಡೆ ಮಾತ್ರ ಉಳಿಸ್ಕೊಳ್ಳಿ, ಬಾಕಿ ಕಡೆ ದಯವಿಟ್ಟು ಫಾರ್ಮನ್ನು ಸೈನ್ ಮಾಡಬೇಡ. ಯಾಕಂದರೆ ಯಾರ್ಯಾರು ಸೈನ್ ಮಾಡಿ ವಾಪಸ್ ಕೊಡ್ತಾರೋ ಅವ್ರ ಹೆಸರು ಮಾತ್ರ ನಾವು ಡ್ರಾಫ್ಟ್ ಹಾಕ್ತೀವಿ. ಸೊ ನೀವು 3 ಹೆಸರಿಂದ ಇಟ್ಟುಕೊಳ್ಳಿ, ಅವನಿಗೆ ಒಂದು ಕಡೆ ಮಾತ್ರ ಸೈನ್ ಮಾಡಿ ಕೊಡುವಾಗ ನಿಮ್ಗೆ ಎಲ್ಲಿ ಬೇಕಾದ್ರೆ ಒಂದು ಕಡೆ ಸೈನ್ ಮಾಡಿಕೊಳ್ಳಿ. ಆವಾಗ ಏನಾಗ್ತದೆ, ಒಂದು ಕಡೆ ಮಾತ್ರ ಹೆಸರು ಉಳಿತೇವೆ, ಬಾಕಿ 2 ಇರಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಅಕಸ್ಮಾತ್ ನೀವು 3 ಸೈನ್ ಮಾಡಿ ಕೊಡ್ತೀರಿ ಅಂತ ಇಟ್ಕೊಳ್ಳಿ, ನಾಳೆ ಈ ಫಾರ್ಮ್ ಎಲ್ಲ ಡಿಜಿಟೈಸ್ ಆಗೋದ್ರಿಂದ ನಾವು ಫೋಟೋ ಸಿಮಿಲರ್ ಎಂಟ್ರೀಸ್ ಮತ್ತು ಡೆಮೋಗ್ರಫಿ ಸಿಮಿಲರ್ ಎಂಟ್ರೀಸ್ ಅಂತ ಎಂಟ್ರಿಯನ್ನು ಮಾಡಿ ಕಂಡಿಡಿಯುವ ಸಾಧ್ಯತೆ ಇರ್ತದೆ, ಯಾರ್ಯಾರು ಎಲ್ಲೆಲ್ಲಿ 1 ಇಟ್ಕೊಂಡಿದ್ದಾರೆ ಅಂತ. ಆಮೇಲೆ ಎನ್ಯುಮರೇಷನ್ ಫಾರ್ಮಲ್ಲಿ ತಾವು ಸೈನ್ ಮಾಡಿ ಕೊಡ್ತೀರಾ ಏನಂತ, ನಾನು ಭಾರತೀಯರಾಗಿದ್ದೀನಿ, ಬೇರೆ ಯಾವುದೇ ರಾಜ್ಯ ದೇಶದ ಸಿಟಿಸನ್ಶಿಪ್ ತೊಗೊಂಡಿರುವುದಿಲ್ಲ, ಎರಡನೇದು ನಾನು ಒಂದು ಕಡೆ ಮಾತ್ರ ವೋಟ್ ಇಟ್ಕೊಂಡಿದ್ದೀನಿ, ಮೂರನೇದು ನಾನು ತಪ್ಪು ಮಾಹಿತಿ ಕೊಟ್ಟರೆ ನಾನು ಶಿಕ್ಷೆಗೆ ಒಳಗಾಗಿದ್ದಂತ

0: ಅಂತ ಸೈನ್ ಮಾಡಿ ಕೊಟ್ಟಿರ್ತೀರಾ. ಅದರಿಂದ ಒಂದಕ್ಕಿಂತ ಮೇಲ್ಪಟ್ಟು ವೋಟ್ ಲಿಸ್ಟ್ಲಿ ಹೆಸರಿಟ್ಕೊಳ್ಳೋದು ಕಾನೂನು ಅಪರಾಧ ಆಗುತ್ತದೆ. ದಯವಿಟ್ಟು ಅದನ್ನು ಮಾಡಬಾರದು ಎಂದು ನಾನು ತುಂಬ ಗೌರವದಿಂದ ವಿನಂತಿ ಮಾಡ್ತೀನಿ ಎಲ್ಲರಿಗೂ. ಯಾವುದೇ ಕಾರಣಕ್ಕೂ ಒಂದಕ್ಕಿಂತ ಮೇಲ್ಪಟ್ಟು ಎಲ್ಲಿನೂ ಫಾರ್ಮ್ ಸೈನ್ ಮಾಡಬೇಡ ಎಂದು ನಾನು ಕೋರ್ತೀನಿ.
1: ನೀವು ನಮ್ಮ ವೆಬ್ಸೈಟು ಅಂತ ಹೇಳಿದ್ರಿ, ವೆಬ್ಸೈಟ್ ವಿಳಾಸ ಒಮ್ಮೆ.
0: ಸಿಇಒ ಕರ್ನಾಟಕ ಅಂದ್ಬಿಡಿ, ಸಿಇಒ ಕರ್ನಾಟಕ ಅಂದಾದರೆ ಸಾಕು, ಚೀಫ್ ಆಫ್ ಕ್ಲಾಸ್ ಕರ್ನಾಟಕ ಅಂದರೆ ಸಾಕು, ಆಟೋಮೆಟಿಕ್ ಬರ್ತದೆ. ಎಲ್ಲ ಲಿಂಕ್ ಅದರಲ್ಲಿ ಕೊಟ್ಟಿದ್ದೀವಿ. ಅದರಲ್ಲಿ ಫಾರ್ಮ್ ಹೇಗಿರ್ತದೆ, ಎಕ್ಸ್ಪ್ಲೇನ್ ವಿಡಿಯೋಸ್, ಫಾರ್ಮ್ನ ಹೇಗೆ ಫಿಲ್ ಮಾಡಬೇಕು, ಬಿ ಎಲ್ ಓ ಜವಾಬ್ದಾರಿ ಏನು, ಮತ್ತು ಎಲ್ಲೆಲ್ಲೆಲ್ಲ ಬಿ ಎಲ್ ಓ ನಂಬರ್ ಇದೆ ಅದೆಲ್ಲ. ಮತ್ತು ECI ನೆಟ್ ಅಂತ ಒಂದು ಆ್ಯಪ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಜನವರಿಯಲ್ಲಿ ಲಾಂಚ್ ಮಾಡಿದ್ದಾರೆ. ಇದು ಸುಮಾರು ಈಗಾಗಲೇ 14 ಕೋಟಿಗೂ ಮೇಲ್ಪಟ್ಟು ಡೌನ್ಲೋಡ್ ಆಗಿದೆ. ಅದು ಭಾಳ ಅದ್ಭುತ ಆ್ಯಪ್ ಇರ್ತದೆ. ಸುಮಾರು 42 ಫಂಕ್ಷನ್ಸನ್ನು ಒಗ್ಗೂಡಿಸಿ ಒಂದು ಆ್ಯಪಲ್ಲಿ ತಂದಿದ್ದಾರೆ. ಆ್ಯಪ್ ಡೌನ್ಲೋಡ್ ಇಟ್ಕೊಂಡ್ರೆ ನಮ್ಗೆ ಇನ್ನೂ ಹೆಚ್ಚಿನ ಅನುಕೂಲ, ಅದರಿಂದ ನೇರವಾಗಿ ಆ್ಯಪ್ ಮುಖಗಳನ್ನು ಪಡೀಬಹುದು. ಸೊ ನಮ್ಮ ವೆಬ್ಸೈಟ್ನ ಫಾಲೋ ಮಾಡಿದ್ರು ತಮಗೆ ಎಲ್ಲ ಮಾಹಿತಿ ಸಿಕ್ಕೇ ಸಿಗ್ತದೆ.
1: ಈಗ ಮನೆ ಹತ್ರ ಬರ್ತಾರಲ್ಲ ನಮ್ಮ ಮತದಾರರು, ಏನೇನನ್ನ ಸಿದ್ಧವಾಗಿ ಇಟ್ಕೊಂಡಿರ್ಬೇಕು, ಯಾಕೆಂದ್ರೆ ಅವ್ರ ಸಮಯನೂ ಉಳಿಬೇಕು, BLO ಇವ್ರ ಸಮಯನೂ ಉಳಿಬೇಕು. ಹೌದು,
0: ಸದ್ಯ ಈ ಹಂತದಲ್ಲಿ ನಾವು ಮತದಾರದ ಯಾವುದು ದಾಖಲೆ ಕೇಳುವುದಿಲ್ಲ. ಅದರಿಂದ ತಾವು BLO ಬರುವ ಸಂದರ್ಭದಲ್ಲಿ ಮನೆಯಲ್ಲಿ ಇರಿ. ಅಕಸ್ಮಾತ್ ಎಲ್ಲರೂ ಇಲ್ಲಾಂದ್ರೂ ಯಾರ ಮನೆ ಕುಟುಂಬದಲ್ಲಿ ಒಬ್ಬರಿದ್ರು ಸಮೇತ ಅವರೆಲ್ಲ ಫಾರ್ಮ್ಸ್ ಅನ್ನ ತಗೊಂಡು ಫಿಲ್ಅಪ್ ಮಾಡಿ ಕೂಡಲೇ BLO ವಾಪಸ್ ಕೊಡಿ. ಅದರಿಂದ BLO ಅನುಕೂಲ ಆಗ್ತದೆ. ಅಕಸ್ಮಾತ್ ತಮ್ಮ ಪಕ್ಕದ ಮನೆಯವರು ಬೇರೆ ಯಾರಾದರೂ ಇಲ್ಲಾಂದ್ರೂ ಸಮೇತ ಅವ್ರಿಗೆ ಹೇಳಿ ಫೋನ್ ಮಾಡಿ ಈ ರೀತಿ BLO ಬಂದಿದ್ದಾರೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ, ಅವ್ರಿಗೆ ಒಂದು ಮಾಹಿತಿ ಕೊಡಿ. ಅದರಿಂದ ಏನಾಗ್ತದೆ, ಅರ್ಹ ಮತದಾರರು ಯಾರೂ ಸಮೇತ ನಮ್ಮ ವೋಟ್ ಲಿಸ್ಟಿಂದ ಬಿಟ್ಟು ಹೋಗದೆ ನೋಡಿಕೊಳ್ಳಲಿಕ್ಕೆ ನಾವು ಕ್ರಮ ಕೈಗೊಂಡಂಗೆ ಆಗುತ್ತದೆ. ಸೊ ತಮ್ಮ ಸಹಕಾರ ಇರಲಿ ಅಂತ ನಾನು ಮತದಾರರ ಹತ್ರ ಕೋರ್ತೀನಿ.
1: ಈಗ ಒಂದು ಮನೆಯಲ್ಲಿ ಒಬ್ರು ಇದ್ದಾರೆ ಅಂತ, ಇನ್ನಿಬ್ರು ಹೊರಗಡೆ ಹೋಗಿರ್ತಾರೆ ಅಂತ ಇಟ್ಕೊಳ್ಳಿ, 3 ಫಾರ್ಮ್ಗಳನ್ನು ಅವ್ರ ಹತ್ರ ಕೊಡ್ತಾರೆ, ಅವರು ತುಂಬಿಸಿ ಕೊಡುವಾಗ ಅವರದೇ ಸಹಿ ಹಾಕಬಹುದು.
0: ಆಗ್ಬಹುದು, ಮತದಾರರು ಇಲ್ಲ ಅಂದ ಸಂದರ್ಭಗಳಲ್ಲಿ ಮತದಾರರ ಪರವಾಗಿ ಅವರ ಕುಟುಂಬದ ಅಡಲ್ಟ್ ಮೆಂಬರ್ ಕ್ಯಾನ್ ಸೈನ್. 16/6/2026 ನಾವು ಮತದಾರ ಪಟ್ಟಿನ ಫ್ರೀಜ್ ಮಾಡಿದ್ವಿ. ಅವತ್ತು ಸುಮಾರು ಕರ್ನಾಟಕ ರಾಜ್ಯದಲ್ಲಿ 5,54,36,000 ಮತದಾರರು ಇದ್ದಾರೆ. ಆ ಎಲ್ಲ ಮತದಾರರಿಗೂ ಎನ್ಯುಮರೇಷನ್ ಫಾರ್ಮ್ಸನ್ನು 2 ಸೆಟ್ಟು ಪ್ರಿಂಟ್ ಮಾಡಿ ನಾವು ಪ್ರತಿಯೊಂದು ಮನೆಗೆ June 30 to 29 ಒಳಗಾಗಿ ಪ್ರತಿಯೊಂದು ಮತದಾರರ ಕೈಗೆ ತಲುಪಿಸುವಂಗೆ BLO ಮುಖಾಂತರ ಫಾರ್ಮ್ಸನ್ನು ಕಳಿಸ್ಕೊಡ್ತಾ ಇದ್ವಿ. ನಾನು ಮತದಾರರಿಗೆ ಪ್ರೀತಿಯಿಂದ ವಿನಂತಿ ಮಾಡಿಕೊಡ್ತೀನಿ, BLO ತಮ್ಮ ಎನ್ಯುಮರೇಷನ್ ಫಾರ್ಮನ್ನು ತಮ್ಮ ಮನೆಗೆ ಕೊಡುವ ಸಂದರ್ಭಗಳಲ್ಲಿ ದಯವಿಟ್ಟು ಹಳೆ ಫೋಟೋ ಇದ್ದರೆ ದಯವಿಟ್ಟು ಅದು ಬದಲಾಗಿ ಹೊಸ ಫೋಟೋ ಹಾಕಿಬಿಟ್ಟು ತಮ್ಮ ಮಾಹಿತಿಯನ್ನು ಅದರಲ್ಲಿ ಫಿಲ್ ಮಾಡಿ ಸಹಿ ಮಾಡಿ BLO ಹತ್ರ ವಾಪಸ್ ಕೊಡಿ ಅಂತ ಕೇಳ್ತೀನಿ ನಾನು. ಅಕಸ್ಮಾತ್ ಯಾರು ಕೆಲವರು ಮತದಾರರಿಗೆ ಒಂದಕ್ಕಿಂತ ಮೇಲ್ಪಟ್ಟು ಜಾಗದಲ್ಲಿ ವೋಟರ್ ಲಿಸ್ಟಲ್ಲಿ ಹೆಸರಿದ್ರೆ ದಯವಿಟ್ಟು ಅವ್ರ ಹತ್ರ ವಿನಂತಿ ಮಾಡಿಕೊಳ್ತೀನಿ. ಯಾವುದೇ ಕಾರಣಕ್ಕೂ ತಾವು ಒಂದು ಕಡೆ ಮಾತ್ರ ಫಾರ್ಮ್ ಸೈನ್ ಮಾಡಿ ಕೊಡಬೇಕು, ಎಲ್ಲಿ ಬೇಕೋ ಅಲ್ಲಿ ತಾವು ಸೈನ್ ಮಾಡಿ, ಬಾಕಿ ಕಡೆ ಯಾವುದೇ ಕಾರಣಕ್ಕೂ ಫಾರ್ಮ್ ಸೈನ್ ಮಾಡಬೇಡ ಎಂದು ನಾನು ಕೋರಿಕೊಳ್ತೀನಿ. ಸೊ ಬಾಕಿ ಮಾಹಿತಿಗಳು ಡ್ರಾಫ್ಟ್ ರೋಲ್ ಆದ ನಂತರ ನೋಟಿಸ್ ಅಂದರೆ ಏನು, ಯಾರಿಗೆ ನೋಟಿಸ್ ಬರ್ತದೆ, ಅದು ಯಾವ ರೀತಿ ಉತ್ತರಿಸಬೇಕು, ಏನು ದಾಖಲಾತಿ ಕೊಡಬೇಕೆಂಬ ಎಲ್ಲ ಮಾಹಿತಿಯನ್ನು August 5 ನಂತರ ಮತ್ತೊಮ್ಮೆ ನಾನು ತಮ್ಮ ಕೆಳಗರ ಹತ್ರ ಮಾತಾಡ್ತೀವಿ ಮೇಡಮ್. ತಮ್ಮ ಮುಖಾಂತರ ನಾನು ಮತದಾರರಿಗೆ ಹೇಳಲಿಕ್ಕೂ ಇಷ್ಟಪಡ್ತೀನಿ ಆ ಸಂದರ್ಭಗಳಲ್ಲಿ.
1: ತುಂಬಾ ಸಂತೋಷ ವಿ ಅಂಬುಕುಮಾರ್ ಅವರೇ, ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿಗಳಾಗಿ ಬಹಳ ದೊಡ್ಡ ಏನು ಯೋಜನೆ ಇದೆ ಅದನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ರೂವಾರಿಯಾಗಿ ನಮ್ಮ ಕರ್ನಾಟಕದಲ್ಲಿ ನಿಂತಿದ್ದೀರಿ. ನಿಮ್ಮ ಈ ದೊಡ್ಡ ಶ್ರಮ ಇದೆ, ಈ ಯೋಜನೆ ಏನಿದೆ ಇದು ಯಶಸ್ವಿಯಾಗಲಿ ಅನ್ನುವ ಹಾರೈಕೆ ನಮ್ಮೆಲ್ಲ ಶ್ರೋತೃಗಳ ಪರವಾಗಿ. ಈ ಮಾಹಿತಿಯನ್ನು ನಮ್ಮ ಶ್ರೋತೃಗಳಿಗೆ ನೀವು ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಮೇಡಮ್.
2: ಕರ್ನಾಟಕದಲ್ಲಿ ಆರಂಭವಾಗಿರುವ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಕುರಿತು ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿ ಶ್ರೀ ವಿ ಅನ್ಬುಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ನೂತನ ಎಸ್ ಕದಂ, ನಿರ್ವಹಣೆ SR ಭಟ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಶ್ರೋತೃಗಳಿಗೆ ಗಮನಿಸಿ, ಇದೀಗ ಪ್ರಸಾರವಾದ ಈ ಸಂದರ್ಶನ ನಿನ್ನೆ ಸಂಜೆ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಿತ್ತು. ಅದರ ಧ್ವನಿ ಮುದ್ರಣವನ್ನು ನೀವೀಗ ಕೇಳಿದಿರಿ. ಆಕಾಶವಾಣಿ ಮೈಸೂರು, ವೇಳೆ ಸರಿಯಾಗಿ 10:30:10. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಜಾನೆ ಅಂಜಾನೆ ಚಿತ್ರದ ಈ ಹಾಡು.

0: ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮದಲ್ಲಿ ಸುಮಾರು 50 ವರ್ಷಕ್ಕೂ ಹೆಚ್ಚು ವೈದ್ಯಕೀಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯೆ ಹಾಗೂ ಸ್ತ್ರೀರೋಗ ತಜ್ಞೆಯಾದ ಡಾಕ್ಟರ್ ಲಕ್ಷ್ಮೀದೇವಿ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ತುಂಬಾ ನನ್ನ ಒಂದು

0: ವೃತ್ತಿಯ ಮೇಲೆ ಬಹಳಷ್ಟು ಆಸಕ್ತಿ ಆಸೆ ಎರಡೂ ಇದೆ. ನಾನು ಹೇಳೋದಾದ್ರೆ ಈ ಜನ್ಮ ಅಲ್ಲ, ಮುಂದಿನ ಜನ್ಮದಲ್ಲೂ ನಾನು ವೈದ್ಯಳಾಗೆ ಬಾಳ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಆ ಜನ್ಮಕ್ಕೂ ದೇವರು ನನಗೆ ವೈದ್ಯಳ ವೃತ್ತಿನೇ ಕರುಣಿಸಬೇಕು ದೇವರು ಅಂತ ಕೇಳ್ಕೊತೀನಿ.
1: ತಪ್ಪದೇ ಆಲಿಸಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮ.
2: ಇನ್ನು ಮುಂದೆ ಕಸೂರು ಚಿತ್ರದ ಈ ಹಾಡು.

ಕಾರ್ಯಕ್ರಮದ ಕಡೆಯದಾಗಿ ಕ್ಯಾ ಕೆಹನಾ ಚಿತ್ರದ ಈ ಹಾಡು. Get on the dance floor.

ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಮುಂದಿನ ಪ್ರಸಾರದೊಂದಿಗೆ ನಾನು ನಿಮ್ಮ ಬಾನುಲಿ ಗೆಳತಿ ಚಿನ್ಮಯಿ.

ಎಫ್ಎಂ 100.6ರಲ್ಲಿ ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 11 ಗಂಟೆ. ಇದೀಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.

ಕೇಳುಗರಿಗೆಲ್ಲ ನಮಸ್ಕಾರ. ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಪತ್ರೋತ್ತರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ನಿಲಯದಿಂದ ಒಂದು ವಾರದಲ್ಲಿ ಹಲವಾರು ಕಾರ್ಯಕ್ರಮಗಳು ಬಿತ್ತರವಾಗಿದೆ. ಅತ್ಯಂತ ಪ್ರೀತಿಯಿಂದ, ಶ್ರದ್ಧೆಯಿಂದ, ಆಸಕ್ತಿಯಿಂದ ಕಾರ್ಯಕ್ರಮಗಳನ್ನು ತಾವೆಲ್ಲರೂ ಕೂಡ ಕೇಳಿದ್ದೀರಿ. ಕಾರ್ಯಕ್ರಮವನ್ನು ಕೇಳೋದಷ್ಟೇ ಅಲ್ಲ, ಪ್ರತಿಕ್ರಿಯೆ ರೂಪದಲ್ಲಿ ಪತ್ರಗಳನ್ನು, ಮೇಲ್ ಸಂದೇಶಗಳನ್ನು ಕಳಿಸ್ತಾ ಬರ್ತಾಯಿದ್ದೀರಿ. ಇಂದು ಕರೆ ಮಾಡಿ ಕೂಡ ನಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬೇಕು ಅನ್ನುವಂತಹ ಒಂದು ಬಯಕೆಯಿಂದ ಎಲ್ಲರೂ ಕೂಡ ಕಾಯ್ತಾ ಇದ್ದೀರಿ. ಈಗಾಗಲೇ ನಮಗೆ ಕರೆಗಳು ಬರೋದಕ್ಕೆ ಶುರುವಾಗಿದೆ. ಹೊಸದಾಗಿ ಪತ್ರವನ್ನು ಬರೆಯುವಂಥವರಿಗೆ ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರೋತ್ತರ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 570020. ಮತ್ತೊಮ್ಮೆ, ನಿಲಯ ನಿರ್ದೇಶಕರು, ಪತ್ರೋತ್ತರ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 570020. ಕೇಳುಗರೆ, ಮೇಲ್ ಮೂಲಕವೂ ಕೂಡ ತಮ್ಮ ಸಂದೇಶವನ್ನು ಕಳಿಸಬಹುದು. ಅಂದರೆ ಮಿಂಚಂಚೆಯ ಮೂಲಕ ಮೇಲ್ ವಿಳಾಸ replyair@gmail.com. ಮತ್ತೊಮ್ಮೆ, replyair@gmail.com. ಕೇಳುಗರೆ, ಇಂದು ಎರಡು ಮಹತ್ವದ ದಿನಗಳು. ಒಂದು ರಾಷ್ಟ್ರೀಯ ವೈದ್ಯರ ದಿನಾಚರಣೆ, ಮತ್ತೊಂದು ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ. ವೈದ್ಯರು ಅಂತಂದರೆ ಅವರು ದೇವರಿಗೆ ಸಮಾನ, ಸಾಕ್ಷಾತ್ ನಾರಾಯಣ ಅನ್ನುವಂತಹ ಭಾವನೆ ಎಲ್ಲರಲ್ಲೂ ಕೂಡ ಮನೆ ಮಾಡಿದೆ. ಅವರು ಒಂದು ಬಗೆಯಲ್ಲಿ ಜೀವ ರಕ್ಷಕರು. ನಮ್ಮ ದೇಹದಲ್ಲಿ ಏನೇ ಅಥವಾ ನಮ್ಮ ಮನಸ್ಸಿನಲ್ಲಿ ಏನೇ ತೊಂದರೆ ಉಂಟಾದರೂ ಕೂಡ ತಕ್ಷಣ ಸ್ಪಂದಿಸುವಂಥವರು ವೈದ್ಯರು. ಹೋಗುವ ಜೀವವನ್ನು ಹಿಡಿದಿಡುವಂತಹ ಸಾಮರ್ಥ್ಯ ಇರುವಂತಹ ಶಕ್ತಿ ವೈದ್ಯರಿಗೆ ಮಾತ್ರ ಇರುವಂಥದ್ದು. ಅಂಥ ಒಂದು ಸೇವೆಯ ಒಂದು ಕಾರ್ಯವನ್ನು ವೈದ್ಯರು ಲಾಗಾಯಿತಿನಿಂದ ಮಾಡ್ತಾ ಬರ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಚಂದ ಉಸಿರಾಟವನ್ನು ನಡೆಸ್ತಾ ಇದ್ದೇವೆ, ಅಥವಾ ಯಾವ ಸಮಸ್ಯೆನೂ ಇಲ್ಲದೇ, ಆರೋಗ್ಯ ಸಮಸ್ಯೆನೂ ಇಲ್ಲದೇ ನಾವು ಜೀವಂತವಾಗಿ ಆರೋಗ್ಯಯುತವಾಗಿ ಓಡಾಡ್ತಾ ಇವೆ ಅಂತಂದರೆ ಅದಕ್ಕೆಲ್ಲ ಮೂಲ ಕಾರಣ ವೈದ್ಯರು. ಆ ವೈದ್ಯರು ಇದ್ದಾರೆ ಅನ್ನುವಂತಹ ಒಂದು ನಂಬಿಕೆಯಿಂದ, ವೈದ್ಯರು ಇದ್ದಾರೆ ಅನ್ನುವಂತಹ ಒಂದು ಧೈರ್ಯದಿಂದ ಈ ನೆಲದ ಮೇಲೆ ನಮ್ಮ ಪಾದಗಳನ್ನು ಊರ್ತಾ ಇದ್ದೇವೆ, ಜಗತ್ತನ್ನು ಕಣ್ಣರಳಿಸಿ ನೋಡ್ತಾ ಇದ್ದೇವೆ. ಅಂಥ ವೈದ್ಯರು ಬಹಳ ಮುಖ್ಯ. ಆ ಸೇವೆಯನ್ನು ನಾವು ನೆನಪಿಸ್ಕೊಳ್ತು ಅಂತಂದರೆ ನಿಜಕ್ಕೂ ನಮಗೆ ಅವರ ಬಳಿ ಆ ಗೌರವ ಭಾವನೆ ಖಂಡಿತ ಮೂಡೇ ಮೂಡುತ್ತದೆ. ಯಾಕೆ ಅಂತಂದರೆ ದೇಹ ಕೊಳಿತಾ ಇದ್ದರೂ ಕೂಡ ಅದನ್ನು ಮುಟ್ಟಿ ಅದನ್ನು ಶುದ್ಧಗೊಳಿಸುವಂತಹ ಕಾರ್ಯಕ್ಕೆ ಮುಂದಾಗ್ತಾರೆ. ಮತ್ತು ಮಾನಸಿಕವಾಗಿ ಎಷ್ಟೇ ಅಸ್ವಸ್ಥರಾಗಿ ಯಾವ ಬಗೆಯ ಒಂದು ಇರಿಟೇಟ್ ಆಗುವಂತಹ, ಮನಸ್ಸಿಗೆ ನೋವನ್ನು ಉಂಟು ಮಾಡುವಂತಹ, ಕಿರಿಕಿರಿಯನ್ನು ಉಂಟು ಮಾಡುವಂತಹ ಒಬ್ಬ ರೋಗಿಯನ್ನು ಕಂಡರೂ ಕೂಡ ಒಪ್ಕೊಳ್ತಾರೆ, ಮಾತಾಡ್ತಾರೆ, ಅವರ ಸಮಸ್ಯೆಯನ್ನು ಆಲಿಸ್ತಾರೆ, ಆ ಸಮಸ್ಯೆಗೆ ಸರಿಯಾದಂಥ ಚಿಕಿತ್ಸೆಯನ್ನು ಕೊಡ್ತಾರೆ. ಹೀಗೆ ಹಲವು ಬಗೆಯ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಚೇತನ ರೂಪಿಗಳು ವೈದ್ಯರು. ಆ ದಿನವನ್ನು ಎಲ್ಲೆಡೆ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಹಾಗೆಯೇ ಪತ್ರಿಕಾರಂಗದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ಹುಟ್ಟಾಕ್ತಂಥವರು ಹರ್ಮನ್ ಮೊಗ್ಲಿಂಗ್ ಅವರು. ಅವರು 1800 ಆ ಸಂದರ್ಭದಲ್ಲಿ ಮಂಗಳೂರು ಸಮಾಚಾರ ಪತ್ರಿಕೆ ಎನ್ನುವಂತಹ ಒಂದು ಪತ್ರಿಕೆಯನ್ನು ಹೊರಡಿಸೋದ್ರ ಮೂಲಕ ಒಂದು ಪತ್ರಿಕಾರಂಗದಲ್ಲಿ ಕ್ರಾಂತಿನೇ ಆಯಿತು. ಇಂದಿನ ನಾವು ಪತ್ರಿಕಾರಂಗವನ್ನು ನಾವು ನೋಡಿದಾಗ ಎಷ್ಟು ಪತ್ರಿಕೆಗಳು ಇವೆ, ಅದು ರಾಷ್ಟ್ರೀಯ ಮಟ್ಟದ ಪತ್ರಿಕೆ ಆಗಿರಬಹುದು, ಪ್ರಾದೇಶಿಕವಾದಂತಹ ಪತ್ರಿಕೆ ಆಗಿರಬಹುದು, ಸ್ಥಳೀಯ ಪತ್ರಿಕೆಗಳು ಆಗಿರಬಹುದು. ಮತ್ತು ಈಗ ಪತ್ರಿಕಾ ವಲಯ ಮತ್ತಷ್ಟು ವಿಸ್ತರಿಸ್ಕೊಂಡಿದೆ. ಇಂದಿನ ನಮ್ಮ ಡಿಜಿಟಲ್ ಕಾಲಮಾನದಲ್ಲಿ ಅಥವಾ ನಮ್ಮ ಈ ಒಂದು ತಂತ್ರಜ್ಞಾನ ಯುಗದಲ್ಲಿ ಅನೇಕ ಬ್ಲಾಗ್ಗಳು ತೆರ್ಕೊಂಡಿವೆ. ಮತ್ತು ವಾಟ್ಸಾಪ್ ಆಗಿರಬಹುದು, ನಮ್ಮ ಇನ್ಸ್ಟಾಗ್ರಾಮ್ ಆಗಿರಬಹುದು, ಫೇಸ್ಬುಕ್ ಆಗಿರಬಹುದು, ಈ ಥರದ ಕೆಲವು ಆ್ಯಪ್ಗಳ ಮೂಲಕವೂ ಕೂಡ ಪತ್ರಿಕೆಗಳು ಓಡಾಡ್ತಾ ಇದ್ದಾವೆ. ಬರೆಯುವಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಓದುವ ಸ್ವರೂಪ ಬೇರೆ ಆಗಿರಬಹುದು, ಆದರೆ ಓದುವಂಥವರ ಸಂಖ್ಯೆನೂ ಕೂಡ ಇದೆ. ಪುಸ್ತಕವನ್ನು ಓದ್ತಾ ಇಲ್ಲದೇ ಇರಬಹುದು, ಆದರೆ ಅದರ ಬದಲಿಗೆ ಪ್ರವೇಶ ಮಾಡಿರುವಂತಹ ಈ ತಂತ್ರಜ್ಞಾನದ ಮೂಲಕ ನಮಗೆ ಆ ಓದಿನ ಮಾರ್ಗ ಇದೆಯಲ್ಲ, ಅದು ಕೂಡ ವ್ಯವಸ್ಥಿತವಾಗಿ ನಡೀತಾ ಇದೆ. ಅದರಿಂದ ಈ ಎಲ್ಲವನ್ನು ನಾವು ಗಮನದಲ್ಲಿ ಇಟ್ಕೊಂಡು ಇಡೀ ಜಗತ್ತನ್ನು ನೋಡಬೇಕಾಗಿದೆ. ವೈದ್ಯರಿಗೆ ಶುಭವಾಗಲಿ, ಹಾಗೆಯೇ ಪತ್ರಿಕಾರಂಗದಲ್ಲಿರುವಂಥವ್ರು ಎಲ್ಲರಿಗೂ ಕೂಡ ಒಳಿತಾಗಲಿ.

ಅನೇಕ ಸುದ್ದಿಗಳನ್ನು ನಮಗೆ ತಲುಪಿಸ್ತಾ ಬರ್ತಾ ಇರುವಂತಹ ಈ ಒಂದು ಆ ಪತ್ರಿಕಾ ರಂಗ ನಿಜಕ್ಕೂ ಇಂದು ದೈತ್ಯರೂಪಿಯಾಗಿ ಬೆಳೆದಿದೆ ಅನ್ನೋದರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ. ಕೇಳುಗರೆ, ಆರಂಭದಲ್ಲಿ ಈ ಕೆಲವು ಮಾತುಗಳನ್ನು ಆಡ್ತಾ ತಮ್ಮ ಕರೆಗಳನ್ನು ನಾವು ಸ್ವೀಕರಿಸ್ತೇವೆ. ಕರೆಗಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 251-2582 ಮತ್ತೊಂದು 251-2589. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆಗಳು 251-2582 ಮತ್ತೊಂದು 251-2589. ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಗೀತೆಯನ್ನು ಕೇಳೋಣ. ಚಿತ್ರ ಡಾಕ್ಟರ್ ಕೃಷ್ಣ, ಹಾಡಿದ್ದಾರೆ ಮಂಜುಳಾ ಗುರುರಾಜ್, ಹಾಗೂ ಸಂಗಡಿಗರು ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಪತ್ರೋತ್ತರ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ರಿ. ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಸಹೋದ್ಯೋಗಿ ಉದ್ಘೋಷಕಿ ಚಿನ್ಮಯಿ ಕೆ ಎಸ್ ಅವರು ಇದ್ದಾರೆ. ಕಾರ್ಯಕ್ರಮದಲ್ಲಿ ತಮ್ಮ ಕರೆಗಳನ್ನು ಆರಂಭದಲ್ಲಿ ಸ್ವೀಕರಿಸ್ತಾ ಇದ್ದೇವೆ. ಮೊದಲ ಕರೆಯನ್ನು ಸ್ವೀಕರಿಸೋಣ. ಹಲೋ ಆಕಾಶವಾಣಿ.
1: ನಮಸ್ತೆ ಸರ್.
0: ನಮಸ್ಕಾರ, ಹೇಳಿ, ಯಾರು?
1: ನಾನು ಶ್ರೀನಿವಾಸ್ ಅಂತ ಹೇಳಿ ಮಂಡ್ಯದಿಂದ.
0: ಹೇಳಿ ಶ್ರೀನಿವಾಸ್ ಅವರೇ.
1: ಚೆನ್ನಾಗಿದ್ದಾರೆ ಸರ್, ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಬರ್ತಾ ಇದೆ.
0: ಮಾತಾಡ್ತಾ ಇದ್ದೀನಿ, ಹೇಳಿ.
1: ಒಂದು ನಮ್ಮ ಮಂಡ್ಯದವರು ಭವಾನಿ ಲೋಕೇಶ್ ಅಂತ ಹೇಳಿ ಮಂಕುತಿಮ್ಮನ ಕಗ್ಗದ ಬಗ್ಗೆ
0: ಮಾತಾಡ್ತೀನಿ.
1: ತುಂಬಾ ಚೆನ್ನಾಗಿ ಬಂತು ಸರ್ ಕಾರ್ಯಕ್ರಮ.
0: ಓಕೆ ಓಕೆ.
1: ಅವರು ವಿವರಣೆಯನ್ನ ತುಂಬಾ ಚೆನ್ನಾಗಿ ಕೊಟ್ರು. ಮತ್ತೆ ಒಂದು ನಾಟಕ ಕೇಳಿದೆ ನಂದಾದೀಪ ಅಂತ ಹೇಳಿ, ಅದನ್ನು ತುಂಬಾ ನಮ್ಮ ಮಂಡ್ಯದವ್ರೆ ಅಂತ ಹೇಳಿ ನಿನ್ನೆ ಪ್ರಸಾರ ಆಯ್ತು, ತುಂಬಾ ಚೆನ್ನಾಗಿ ಬಂತು ಸರ್. ಒಂದು ಹೆಣ್ಣು
0: ನಾಟಕ
1: ಬದುಕು. ಹೌದು,
0: ನಾಟಕ ಅಲ್ಲ ಅದು, ಕನ್ನಡ ಭಾಷಣ, ಅದು ಸಣ್ಣ ಕತೆ. ಸಣ್ಣ ಕತೆ
1: ಅದು, ನಾಟಕ ರೂಪ.
0: ಮಲ್ಲಿಯ ನಾಳೆಗಾಗಿ ಅಂತ ಹೇಳಿ,
1: ಮಲ್ಲಿಯ ನಾಳೆಗಾಗಿ, ಅವಳ ಬದುಕಿನ ಗ್ರಾಮೀಣ ಪ್ರದೇಶ ಹೆಣ್ಣು ಮಗಳ. ಒಂದು 10 ನಿಮಿಷ ಬಂತು ಸರ್ ಅದು, ಕಳ್ಳು ಚುರುಕನ್ನಡಿ.
0: ಓಕೆ, 13 ನಿಮಿಷ ಪ್ರಸಾರ ಆಯ್ತು ಅದು, ಹೇಳಿ.
1: ತುಂಬಾನೇ ಸರ್, ತುಂಬಾನೇ ನನಗೆ ಮನಸ್ಸು ಮುಟ್ಟ ರೀತಿ ಇತ್ತು ಆ ಹೆಣ್ಣು ಮಗಳ. ನಾವು ಟೈಮ್ ಇದ್ರೆ ಪ್ರಸಾರ ಮಾಡಿ, ಒಂದು ತಿರುಳು ಏನು ಅಂತಂದ್ರೆ ಏನೋ ಆಸೆ ಇಟ್ಕೊಂಡು ಒಂದು ಹೆಣ್ಣು ಮಗಳು ಮದುವೆ ಆಗಿ ಬರ್ತಾಳೆ. ಕುಟುಂಬದಲ್ಲಿ ದುರ್ಚಿತಕ್ಕೆ ಗಂಡು ಅನ್ನೋನು ದಾಸನಾಗಿ ಅಮ್ಮ ಹೆಣ್ಣು ಮಗಳ ಬದುಕು ಯಾವ ರೀತಿ ಮೂರಾಬಟ್ಟೆ ಆಗಿ ನೋಡಿ, ಅವನು ಒಂದು ಶೋಕಿಗೆ ಅವಳಿಗೆ ಒಂದು ಹೆಣ್ಣು ಮಗು ಆಗಿರ್ತದೆ. ಆ ಹೆಣ್ಣು ಮಗುನ ಸಮಾಜ ನೋಡ್ತಕ್ಕಂತ ಒಂದು ದೃಷ್ಟಿ. 10 ನಿಮಿಷ ನಾಟಕ ಎಷ್ಟು ಚೆನ್ನಾಗಿತ್ತು ಅಂತ.
0: ನಾಟಕ ಅಂತ ಹೇಳ್ತಾ ಇದ್ರಲ್ಲ, ಮತ್ತೆ ಅದು ನಾಟಕ ಅಲ್ಲ, ಅದು ಸಣ್ಣ ಕತೆ.
1: ಕತೆನೆ, ಅದನ್ನು ಅದು ಕೇಳ್ತಾ ಇದ್ರೆ ಮನಸ್ಸೇ ಎಷ್ಟು ಬೇಸರ ಆಗಿ, ಆ ಹೆಣ್ಣು ಮಗಳು ಕೊನೆಗೆ ರಾತ್ರಿ ಒಂದು ಬಸ್ ಹತ್ಕೊಂಡು ಹೊರಗಡೆ ಹೋಗ್ಬಿಡ್ತಾಳೆ. 4 ಗಂಟೆ ರಾತ್ರಿಗೆ ಬಸ್ ಬಂದಿರ್ತದೆ, ಆ ಬಸ್ಸಿನ ಲೈಟ್ ಆ ಕಣ್ಣು, ಆ ಹೆಣ್ಮಗಳ ಕಣ್ಣು ಹೊಡಿತದೆ. ಆ ಕಣ್ಣು ಏನಂತ, ಆ ಬೆಳಕು ಬದುಕಿಗೆ ಬೇರೆ ರೀತಿ ಬೆಳಕಾಗ್ಲಿ ಅಂತಂದ್ಬಿಟ್ಟು ಊರ್ನೇ ಬಿಟ್ಟು ಹೋಗ್ತಾಳೆ ಆ ನಾಟಕ. ತುಂಬಾ ಖುಷಿ ಆಯ್ತು ಸರ್ ಕೇಳ್ತಾ
0: ಇದ್ದೀನಿ.
1: ಮನುಷ್ಯದ ಬದುಕಲ್ಲಿ ಯಾವ ರೀತಿ ಎಲ್ಲ ಏನೇನೆಲ್ಲ ಒಂದು ಬದುಕು ನಡೀತು, ಏನಕ್ಕಿತ್ತಲ್ಲ ಜನಗಳಿಗೆ ದುರ್ಜಟಗಳಿಗೆ ದಾಸರಾಗಿ ಬದುಕನೇ ಹಾಳ್ ಮಾಡ್ಕೊಂಡು ಮನೆ ಮನೆ ಮಕ್ಕಳನ್ನೆಲ್ಲ ಹಾಳ್ ಮಾಡ್ತಾರೆ ಅದ್ರ ಜನ.
0: ಅಲ್ಲ, ಬದುಕಿನ ಬಗ್ಗೆ ಪ್ರೀತಿ ಇರಬೇಕು, ಬದುಕಿನ ಬಗ್ಗೆ ಒಂದಷ್ಟು ಗುರಿಗಳಿರಬೇಕು, ಆ ಗುರಿಯನ್ನು ತಲುಪುವ ಮಾರ್ಗದಲ್ಲಿ ಪ್ರಾಮಾಣಿಕತೆಯನ್ನು ತೋರ್ಬೇಕು, ಹಾಗೆ ಒಂದು ಶ್ರದ್ಧೆ ಅನ್ನೋದು ಇರಬೇಕು. ಓಕೆ
1: ಅಲ್ವಾ, ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಬದುಕಿಗೆ ಒಂದು ಗೌರವಾನ್ವಿತವಾಗಿ ಪ್ರೀತಿಯಿಂದ ನೆಟ್ಕೊಂಡಾಗ ಚೆನ್ನಾಗಿರುತ್ತೆ.
0: ಓಕೆ ಓಕೆ ಶ್ರೀನಿವಾಸ್ ಅವರು, ನಮಸ್ಕಾರ.
1: ಸರಿ ಸರ್, ಸರಿ, ಚಲೋ.
2: ನಮಸ್ತೆ ಆಕಾಶವಾಣಿ.
3: ನಮಸ್ತೆ ಮೇಡಮ್, ನಾನು ಸೌಮ್ಯ, ಎಸ್ಕೆಎಂ ಲೇಔಟ್ ಮೈಸೂರಿನಿಂದ ಮಾತಾಡ್ತಾ ಇರೋದು.
2: ಹೇಳಿ ಸೌಮ್ಯ ಅವರೇ.
3: ಮೊದಲಿಗೆ ತಮಗೆ ಅಭಿನಂದನೆಗಳು ಗೇಮ್ ಶೋ 2 ವರ್ಷ ತುಂಬಿದ್ದಕ್ಕೆ. ತುಂಬಾ ಒಂದು ಚೆನ್ನಾಗಿ ಮೂಡ್ ಬರ್ತಾ ಇದೆ ಗೇಮ್ ಶೋ. ಪ್ರತಿ ಸೋಮವಾರ ನಾವು ಅದರ ಒಂದು ನಿರೀಕ್ಷಣೆಯಲ್ಲೇ ಇರ್ತೀವಿ. ಒಂದು ವಾರ ಇಲ್ಲ ಅಂದ್ರೂ ಏನೋ ಒಂದು ಕಸಿಸಿ ಆಗುತ್ತೆ. ಆದ್ರೆ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ, ಇನ್ನು ಹೀಗೆ ಸಾಗ್ಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಮತ್ತೆ ಉಮೇಶ್ ಸರ್ ಅವರೇ
0: ನಮಸ್ಕಾರ. ಹೇಳಿ ಹೇಳಿ ಸೌಮ್ಯ ಅವರೇ.
3: ಸರ್, ಈಗ ಸಿನಿಮಾಯಾನ ಮುಕ್ತಾಯಗೊಂಡಿದೆ, ತುಂಬಾ ಸೊಗಸಾಗಿ ಮೂಡ್ ಬಂತು. ಶ್ರೀನಿವಾಸ್ ಪ್ರಸಾದ್ ಅವರ ನಿರೂಪಣೆಯಲ್ಲಿ ಮತ್ತೆ ಲಕ್ಷ್ಮೀನಾರಾಯಣ್ ಸರ್ ಅವರ ಒಂದು ಸಂಕಲನ ತುಂಬಾ ಚೆನ್ನಾಗಿತ್ತು ಸರ್ ಅದರಲ್ಲಿ. ಯಾಕಂದ್ರೆ ಶ್ರೀನಿವಾಸ್ ಪ್ರಸಾದ್ ಸರ್ ಹೇಗೆ ಒಂದು ಮಾಹಿತಿಗೆ ಒದಗಿಸ್ತಿದ್ರು, ಅದಕ್ಕೆ ತಕ್ಕನಾಗಿ ಆ ಒಂದು ಸನ್ನಿವೇಶಕ್ಕೆ ತಕ್ಕನಾದ ಸಂಭಾಷಣೆ ಹಾಡುಗಳನ್ನ ಅವರು ಸಂಕಲನ ಮಾಡಿ ನಮ್ಗೆ ಒದಗಿಸ್ಕೊಡ್ತಾ ಇದ್ರು.
0: ಅದನ್ನ ನಾವು ಪ್ರೊಡಕ್ಷನ್ ಅಂತ ಹೇಳ್ತೇವೆ, ನಿರ್ಮಾಣ ಅಂತ ಹೇಳ್ತೇವೆ. ಅದನ್ನ ಅದೆಲ್ಲವನ್ನ ಮಿಕ್ಸ್ಅಪ್ ಮಾಡುವಂತದ್ದು, ಮ್ಯೂಸಿಕ್ ಆಗಿರ್ಬೋದು, ಗೀತೆಗಳಾಗಿರ್ಬೋದು, ವಾಯ್ಸ್ ಮ್ಯಾಚ್ ಮಾಡುವಂತದ್ದಾಗಿರ್ಬಹುದು, ಇವೆಲ್ಲವೂ ಕೂಡ ಆ ಸೀಕ್ವೆನ್ಸ್ಗೆ ತಕ್ಕ ಹಾಗೆ, ಆ ಸನ್ನಿವೇಶಕ್ಕೆ ತಕ್ಕ ಹಾಗೆ ಆ ಚಿತ್ರದ ಒಂದು ತುಣುಕನ್ನ ಬಳಸ್ಕೊಳ್ಳುವಂತದ್ದು ಇದೆಯಲ್ಲ, ಅದೊಂದು ಕೌಶಲ್ಯ.
3: ಹೌದು ಸರ್, ಅಂದ್ರೆ ಟೈಮಿಂಗ್ ಒಂಚೂರು ವ್ಯತ್ಯಾಸ ಆದ್ರೆ ಕರೆಕ್ಟ್ ಆಗಿ ಅದನ್ನ ಸಮರ್ಪಕವಾಗಿ ನಿರ್ವಹಿಸಿದ್ರಲ್ಲ ಸರ್ ಅದು. ಯಾಕಂದ್ರೆ ಅವರ ವಿವರಣೆ ಜೊತೆ ಜೊತೆಗೆ ಅದು ಸರಿಯಾಗಿ ಮೂಡ್ ಬಂದಿತ್ತಲ್ಲ ಸರ್, ಅದು ತುಂಬಾ ಚೆನ್ನಾಗಿ ಹೈಲೈಟ್ ಆಗಿತ್ತು. ಅದೇ ತರ ಈಗ ನಾ ಕಸ್ತೂರಿ ಅವರ ನಗೆಹನಿಯ ಯಾನ ಶುರುವಾಗಿದೆ. ಆಕಾಶವಾಣಿಯಿಂದ ಯಾವುದೇ ಕಾರ್ಯಕ್ರಮ ಪ್ರಸ್ತುತ ಪಡಿಸೋದು ತುಂಬಾ ಸೊಗಸಾಗಿ ಮೂಡ್ ಬರುತ್ತೆ ಸರ್. ಇಂಥದ್ದು ಅಂತ ನಾವು ಬೆರಳು ಮಡಚೋ ಹಾಗೆ ಇಲ್ಲ. ಮತ್ತೆ ಕೆಲವೊಂದಷ್ಟು ಕಾರ್ಯಕ್ರಮಗಳು ನೀವು ಅಯ್ಯೋ 2 ವರ್ಷ ಆಯ್ತು 3 ವರ್ಷ ಆಯ್ತು ಅದನ್ನ ನಿಲ್ಲಿಸಿ ಬೇರೆ ಶುರು ಮಾಡ್ತೀವಿ ಅಂತ, ಆದ್ರೆ ನಮ್ಗೆ ಏನಂದ್ರೆ ಸರ್ 2 ವರ್ಷ 3 ವರ್ಷ ಆದ್ರೂ ನಮ್ಗೆ ಯಾವುದೇ ಬೇಸರ ಆಗಲ್ಲ ಸರ್, ಯಾಕಂದ್ರೆ ಅಷ್ಟು ಚೆನ್ನಾಗಿರುತ್ತೆ. ಆಕಾಶ

0: ಆ ಕಾರ್ಯಕ್ರಮನು ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಸರ್. ಪ್ರತಿಯೊಂದು ಊರುಗಳ ಒಂದು ವಿವರಣೆ ತುಂಬಾ ಸೊಗಸಾಗಿ ಸ್ವಾರಸ್ಯಕರವಾಗಿ ಕೊಡ್ತಾ ಇದ್ದೀರಾ. ಮತ್ತೆ ನಮ್ಮ ಶ್ರೋತೃಗಳು ಒಬ್ರು ಜಮಖಂಡಿ ಕುರಿತಾಗಿ ವಿವರಣೆ ಕೊಟ್ಟರು, ಅದು ಸಹ ತುಂಬಾ ಚೆನ್ನಾಗಿತ್ತು ಆ ಪತ್ರ ತಾವು ಓದಿದ್ದು. ಹಾಗಾಗಿ ಈ ಕಾರ್ಯಕ್ರಮನು ಸಹ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಮತ್ತೆ ಬೇರೆ ಇನ್ನೇನು ಹೇಳ್ಬೇಕು ಅಂದ್ರೆ ಬೇರೆ ಮತ್ತೆ ಇನ್ನೆಲ್ಲ ಕಾರ್ಯಕ್ರಮಗಳು ಆಮೇಲಿಂದ ಇವರು ಕತೆ ಕಾಡಿನಲ್ಲಿನ ಸಾರಿ ಇವರು ಕೃಪಾಕರ್ ಸೇನಾನಿ ಅವರ
1: ಜಾಡಿನಲ್ಲಿ
0: ಆ ಕಾದಂಬರಿ ಅಷ್ಟೇ ಸರ್, ತುಂಬಾ ಒಂದು ರೋಚಕತೆಯಿಂದ ಕೂಡಿದೆ ಸರ್. ಹುಲಿಯ ಒಂದು ಜಾಡನ್ನ ಹುಡುಕಿ ಹೊರಟಿದ್ದಂತದ್ದು ನಿಜವಾಗ್ಲು ನಾವೇ ಅಲ್ಲಿ ಕಣ್ಣು ಮುಂದೆ ನಮ್ಮ ಮುಂದೆ ನಡೀತಿದ್ಯೇನೋ ಅನ್ನೋ ರೀತಿಯಲ್ಲಿ ಭಾಸವಾಗ್ತಿತ್ತು. ಅಷ್ಟು ಸೊಗಸಾಗಿಯ ಒಂದು ನಿರೂಪಣೆ, ಮತ್ತೆ ಆನೆಯ ಕುರಿತಾಗಿಯೂ ಅಷ್ಟು ತುಂಬಾ ಚೆನ್ನಾಗಿ ಒಂದು ವಿವರಣೆಯನ್ನ ಆ ಒಂದು ಕಾದಂಬರಿಯಲ್ಲಿ ಕೊಡ್ತಾ ಇದ್ದಾರೆ. ತುಂಬಾ ಸೊಗಸಾಗಿ ಮೂಡ್ ಬರ್ತದೆ, ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡ್ ಬರ್ತದೆ ಸರ್. ಧನ್ಯವಾದ.
1: ಬಹಳ ಸಂತೋಷ ಸೌಮ್ಯ ಅವರೇ, ಕರೆ ಮಾಡಿ ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು.
0: ಧನ್ಯವಾದಗಳು.
2: ನಮಸ್ತೆ ಆಕಾಶವಾಣಿ.
3: ನಮಸ್ಕಾರ ಮೇಡಮ್.
2: ಯಾರು, ಎಲ್ಲಿಂದ?
3: ಶುಕ್ರವಾರ ದಿವಸ ಬೆಳಿಗ್ಗೆ 7:15 ಬಂದ ಪಾಠ ಸೂಪರ್ ಬರ್ತಾ ಇದೆ ಗುರುಗಳೇ. ಅದಕ್ಕೆ ಟಿ ಎಸ್ ಗೋಪಾಲ್ ಅವರಿಗೆ ತುಂಬಾ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಕಳೆದ ವಾರ ಡಾಕ್ಟರ್ ಸಭಾನಂದ ಮೇಡಮ್ ಅವರು ರಷ್ಯಾದ ಮಹಿಳೆಯರನ್ನ ಭೇಟಿ ಸಂದರ್ಶನ ಮಾಡಿದ ಕಾರ್ಯಕ್ರಮ ಬಹಳ ಸೂಪರ್ ಆಗಿ ಬರ್ತಿತ್ತು. ಸಭಾನಂದ ಮೇಡಮ್ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀವಿ ಸರ್.
2: ಹ್ಮ್, ಧನ್ಯವಾದಗಳು. ಹೇಳಿ.
3: ಆಮೇಲೆ ಬಿಳಿ ರಂಗನ ಬೆಟ್ಟದಾಗ ಇದನ್ನ ಬಹಳ ಚೆನ್ನಾಗಿ ವಿವರಣೆಯನ್ನ ಕಲಾವಿದರನ್ನ ಭಾಗಿಯಾಗಿ ನಮ್ಗೆ ತಿಳಿಸ್ಕೊಟ್ಟಿದ್ವಿ ಡಾಕ್ಟರ್ ಮೈಸೂರು ಉಮೇಶ್ ಸಾಹೇಬರಿಗೆ ನಾನು ತುಂಬಾ ಅಭಿನಂದನೆ ಸಲ್ಲಿಸ್ತೀನಿ ಗುರುಗಳ.
1: ಓಕೆ, ಧನ್ಯವಾದಗಳು ಮಹಾದೇವ್ ಶೆಟ್ರೆ. ಹ್ಮ್,
3: ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ. ನಮ್ಮೂರ ಕಾರ್ಯಕ್ರಮ ಬಹಳ ಉತ್ತಮವಾಗಿ ಮೂಡಿ ಬರ್ತಾ ಇದೆ.
1: ಸೋಸ್ಲೆಡ ನಮ್ಮೂರು ಅಂದ್ರೆ ಸೋಸ್ಲೆ ಗ್ರಾಮದ ನಮ್ಮೂರ್ ಹೆಸರು ಕಾರ್ಯಕ್ರಮ. ಹ್ಮ್, ಎಲ್ಲ ಸೋಸ್ಲೆ ಯಾವ್ದಾರ ಪ್ರೋಗ್ರಾಮ್ ಬಂದ್ಬಿಡ್ತಾ ಅಂತ ನನಗೇನು
3: ಕಾರ್ಯಕ್ರಮ ಪ್ರತಿ ಸಲವಾರ ಬಹಳ ಉತ್ತಮವಾಗಿ ಮೂಡಿ ಬರ್ತಾ ಇದೆ ಸರ್. ನಿಮ್ಗೆ ಎಷ್ಟೇ ಅಭಿನಂದನೆ ಸಲ್ಲಿಸೋದು ಸಾಧ್ಯವಿಲ್ಲ.
1: ನಿಮ್ಮೂರ ಬಗ್ಗೆ ಒಂದಷ್ಟು ಕಲೆಕ್ಟ್ ಮಾಡಿ ಬರ್ತೀವಿ ನಿಮ್ಮೂರ್ಗೆ. ಅಲ್ಲಿ ಸುತ್ತಮುತ್ತ ಇರುವಂತ ಒಂದಷ್ಟು ಹಳ್ಳಿಗಳ ಪರಿಚಯವನ್ನ ಮಾಡ್ಕೊಡಿ. ಆ ಊರ ಹೆಸರು ಹೇಗ್ ಬಂತು ಅಂತ ಹೇಳಿ ನಾವು ರೆಕಾರ್ಡ್ ಮಾಡ್ಕೊಂಡು ಬರ್ತೇವೆ. ಆಗ್ಬೋದಾ ಮಹಾದೇವ್ ಶೆಟ್ರೆ?
3: ಅವಕಾಶ ಕೊಟ್ಟಿದ್ರೆ
1: ಆಯ್ತು ಮಹಾದೇವ್ ಶೆಟ್ರೆ. ನಮಸ್ಕಾರ.
3: ನಮಸ್ಕಾರ. ನಮಸ್ಕಾರ ಗುರುಗಳಿಗೆ.
2: ನಮಸ್ತೆ ಆಕಾಶವಾಣಿ.
4: ನಮಸ್ತೆ ಮೇಡಮ್.
2: ಯಾರು, ಎಲ್ಲಿಂದ?
4: ನಾನು ನಂದಿಗುಡಿ ಮಹೇಶ್ ಮಾತಾಡ್ತಾ ಇದ್ದೀನಿ.
1: ನೇರ ವಿಷಯಕ್ಕೆ ಬಂದ್ಬಿಡಿ ಮಹೇಶ್ ನಾಯ್ಕ.
4: ಸಮಾಜದ ನಾಲ್ಕನೇ ಅಂಗ ಅಂದ್ರೆ ಅದು ಪತ್ರಿಕಾ ರಂಗ ಸರ್. ತಾವು ಕೂಡ ಒಬ್ಬ ಪತ್ರಿಕಾ ರಂಗದ ಸಿಬ್ಬಂದಿ ವರ್ಗದವರು, ತಮ್ಗೆಲ್ಲ ಕೂಡ ಶುಭಾಶಯಗಳು. ಪತ್ರಿಕರ್ತರು ಅಂದ ತಕ್ಷಣ ನನಗೆ ಅಂಬರೀಶ್ ಅವರ ನ್ಯೂ ಡೆಲ್ಲಿ ಮತ್ತೆ ಶಂಕರ್ ನಗರ ಆಕ್ಸಿಡೆಂಟ್ ಚಿತ್ರ ನೆನಪಾಗುತ್ತೆ ಸರ್. ಮತ್ತೆ ವೈದ್ಯರ ಬಗ್ಗೆ ಹೇಳದಾದ್ರೆ ಬೆಳಿಗ್ಗೆನು ಹೇಳಿದ್ರು ವೈದ್ಯರು ದೇವರು ಅಂತಾನೆ ನಾವ್ ಹೇಳ್ತೀವಿ. ಆದ್ರೆ ವೈದ್ಯರು ನಾವ್ ದೇವರಲ್ಲ ಅಂತ ಒಪ್ಕೊಂಡ್ರು. ಎಲ್ಲಾ ವೈದ್ಯರು ಧನದಾಹಿಗಳಲ್ಲ, ಯಾರೋ ಸಾವಿರಕ್ಕೊಬ್ರು. ಎಲ್ಲಾ ರೋಗಿಗಳು ತಾಳ್ಮೆಗಿಡಲ್ಲ, ಯಾರೋ ನೂರಕ್ಕೊಬ್ರು. ಇದು ಈಗ ಯಾವಾಗ ಇದ್ದೇ ಇರ್ತದೆ. ಇದು ವೈದ್ಯರು ಕೆಲವರು ಯಾರೋ ಒಬ್ರು ದುಡ್ಡು ಅಂತ ಕೇಳಿಕೊಳ್ತಾರೆ. ರೋಗಿಗಳ ಕಡೆಯವರು ಯಾರೊಬ್ರು ತಾಳ್ಮೆಗೆಟ್ಟು ಒಂದು ಗಲಾಟೆ ನಡೆದೇ ನಡೀತದೆ. ಇದಕ್ಕೆ ಪರಿಹಾರ ಏನಂದ್ರೆ ಆಕಾಶವಾಣಿಯಲ್ಲಿ ಇಂಥ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೀಬೇಕು ಸರ್. ವೈದ್ಯರು ಅಂತ ನಾವು ಜನರಲ್ ಡಾಕ್ಟರ್ಗೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ. ಅದೇ ರೀತಿ ಪಶುದ ವೈದ್ಯರು ಇರ್ತಾರಲ್ಲ, ಅವರು ಜನರಲ್ ಡಾಕ್ಟರ್ಗಿಂತ ಡಬಲ್ ಗ್ರೇಟ್ ಸರ್ ಅವರು. ಯಾಕಂದ್ರೆ ಒಂದು ಹಸು ಹುಷಾರಿಲ್ಲ ಅಂದ್ರೆ ಜನ ಹಳ್ಳಿ ಜನ ತಮಗೆ ತಲೆನೋವು ಬಂದ್ರೆ ಇಂಥಾನೆ ಅನಸಿನ ನುಂಗ್ಕೊಬಿಡ್ತಾರೆ. ಆದ್ರೆ ಒಂದ್ ಪಶು ಹುಷಾರಿಲ್ಲ ಅಂದ್ರೆ ಅರ್ಧರಾತ್ರಿ ಹೋಗಿ ದನ ಡಾಕ್ಟರ್ ಮನೆ ಬಾಗಿಲು ಕೊಡ್ತಾರೆ. ಅವರು ಎದ್ದು ಬಂದು ಆ ದನನ ವಾಸಿ ಮಾಡಿ ದನ ಮತ್ತೆ ರೈತ ಇಬ್ರು ಸಾಂತ್ವನ ಹೇಳ್ಕೊಳ್ತಾರೆ ಅಂತ ಒಂದು ಚಿತ್ರ ತಾಳಿಯ ಭಾಗ್ಯ ಅಂತ ಶಂಕರ್ ನಾಗ್ ತೆಗೆದವ್ರೆ. ದಯವಿಟ್ಟು ಪಶು ಯಾರ್ಯಾರು ಸಾಕವ್ರೆ ಅವರೆಲ್ಲ ಈ ಚಿತ್ರ
1: ಶಂಕರ್ನಾಗ್ ಅಭಿನಯ ಮಾಡಿರೋದು. ಅದು ಅಬ್ಬಯ್ಯ ನಾಯ್ಡು ಫಿಲಂ, ಅದು ಡೈರೆಕ್ಷನ್ ಮತ್ತೆ ಪ್ರೊಡ್ಯೂಸರ್.
4: ರೈತರಿಗೆ ಎಷ್ಟೊಂದು ಸವಲತ್ತು ಇದೆ ಪಶು ಸಂಗೋಪನೆ ಇಲಾಖೆಯಲ್ಲಿ ಅಂತ ಯಾರಿಗೂ ಇವತ್ತಿಗೂ ಗೊತ್ತೇ ಇಲ್ಲ. ಆ ಚಿತ್ರವನ್ನು ನೋಡಿದ್ರು ಗೊತ್ತಾಗ್ಬಿಡ್ತದೆ ಯಾರು ಹಸು ಸಾಕ್ತೀವಿ ಅಂತಾರೆ ಅಂತ ಅವ್ರಿಗೆ ಹಸು ಸಿಕ್ಕುತ್ತೆ ಪಶು ಭಾಗ್ಯ ಅಂತ. ಆ ಭಾಗ್ಯ ಯೋಜನೆಗಳ ಬಗ್ಗೆ ಯಾವುದೇ ಸರ್ಕಾರಗಳು ಇವತ್ತು ರೈತರಿಗೆ ಸಾಕಷ್ಟು ಮಾಹಿತಿನ ಕೊಡ್ತಾ ಇಲ್ಲ. ಸಾಕ್ಬೇಕು ಅನ್ನೋರಿಗೆ ಸಿಕ್ಕುತ್ತೆ.
1: ಅಲ್ಲ, ನಮ್ಮ ಆಕಾಶವಾಣಿಯಲ್ಲೇ ಪಶು ಸಂಪತ್ತು ಅಂತ ಕಾರ್ಯಕ್ರಮ ಬರ್ತಾ ಇತ್ತು ನಮ್ಮ ಆಕಾಶವಾಣಿಯಲ್ಲೇ.
4: ನಾನು ವಿಚಾರ ಮಾಡಿದೆ ಸರ್, ಅದರಲ್ಲಿ ಪ್ರಶ್ನೆ ಮಾಡಿದೆ ನಿಂತು ಬಿಡಿದೀವಿ ಅಂತ ಹೇಳಿದ್ರು.
1: ಚೆನ್ನಾಗಿದೆ.
4: ಸಣ್ಣ ಪುಟ್ಟ ಮಹಿಳೆಯರ ರೈತರು ಕೂಡ ಸಂಘದಲ್ಲಿ ಸಾಲ ತಗೊಂಡು ಸಾಕಕ್ಕೆ ಹೋಗ್ತಾರೆ. ಅದು ಕೆಲವರು ಮಾತ್ರ ಅಭಿವೃದ್ಧಿ ಆಯ್ತಾರೆ, ಇನ್ ಕೆಲವರು ಲಾಸ್ ಆಗಿ ಏನಕ್ಕಾದ್ರೆ ಕಸಬು ಬಂದೆ.
1: ಆಯ್ತು ಆಯ್ತು ಮಹೇಶ್ ನಾಯಕ್, ನಿಮ್ಮ ಪತ್ರವೂ ಕೂಡ ಬಂದಿದೆ. ಪತ್ರವನ್ನ ನೀವು ಇನ್ನೊಂದು ಸೆಕೆಂಡ್

0: ಮಾತಾಡಿದ್ರು ಪತ್ರ ಓದಲ್ಲ ಆಮೇಲೆ.
1: ಥ್ಯಾಂಕ್ಸ್ ಸರ್, ಚೆಕ್
0: ಓಕೆ
1: ಮಾಡ್ತೀನಿ.
0: ಓಕೆ, ನಮಸ್ತೆ.
2: ನಮಸ್ತೆ
1: ನಮಸ್ಕಾರ
2: ಆಕಾಶವಾಣಿ,
1: ಸರ್. ನಮಸ್ಕಾರ ಮೇಡಮ್.
2: ಯಾರು, ಎಲ್ಲಿಂದ ಮಾತಾಡ್ತಾ ಇರೋದು?
1: ನಾನು ಮೂರ್ತಿ ಅಂದ್ಬಿಟ್ಟು ಚಾಮ್ಲಾಪುರದಿಂದ ಮೇಡಮ್.
0: ಸಿನಿಮಾ ಮೂರ್ತಿ ಅವರು ಹೇಳಿ.
1: ಡಾಕ್ಟರ್ ಉಮೇಶ್ ಸರ್ಗೆ ನಮಸ್ಕಾರ.
0: ನಮಸ್ಕಾರ, ನಮಸ್ಕಾರ ಮೂರ್ತಿ ಅವರೇ.
1: ಈಗ ಡಾಕ್ಟರ್ ಕೃಷ್ಣ ಅಂತ ಒಂದು ಹಾಡು ಹಾಕಿದ್ವಿ, ಡಾಕ್ಟರ್ ಉಮೇಶ್ ಅಂದ್ಬಿಟ್ಟು ನಾವು ನಿಮ್ಮನ್ನ ಡಾಕ್ಟರ್ ಅನ್ಕೊಂಡೆ ಕರ್ಕೊತೀವಿ.
0: ನಿಮ್ಗೆ ಹೇಗೆ ನನ್ನನ್ನು ಕರಿಬೇಕು ಅಂತ ಅನಿಸುತ್ತೋ ಕರೀರಿ, ಎಲ್ಲವನ್ನೂ
1: ಇಲ್ಲ ಇಲ್ಲ
0: ಸ್ವೀಕರಿಸ್ತೇವೆ. ನಮ್ಮ ಅಭಿಮಾನಿ
1: ಇಲ್ಲ ಇಲ್ಲ
0: ಕೇಳುಗ ಬಂಧುಗಳು ಯಾವ ಥರ ನಮ್ಮನ್ನು ನೋಡ್ತಾರೋ ನಾವು ಆ ರೀತಿ ಕಾಣ್ತಾ ಇರ್ತೀವಿ, ಹೇಳಿ.
1: ಇಲ್ಲ ಇಲ್ಲ ಇಲ್ಲ ಸರ್, ಡಾಕ್ಟರ್ ಉಮೇಶ್ ಅಂದೇ ನಾವು ಕರೆಯೋದು.
0: ಓಕೆ ಓಕೆ ಮೂರ್ತಿ ಹೇಳಿ.
1: ಕಾರ್ಯಕ್ರಮಗಳು ಸ್ವಲ್ಪ ಚೇಂಜಸ್ ಆಗಿದೆ ಸರ್.
0: ಹೌದು,
1: ಏನ ನಿಂತೋಯ್ತು, ಮತ್ತೆ ಬರ್ತಾ ಬರ್ತಾ ಗೇಮ್ಸ್ ನಿಂತೋಗುತ್ತೆ ಅನ್ನೋ ಒಂದು ಮೂಮೆಂಟ್ ಅಲ್ಲಿ ಐತೆ ಏನಾಗಿದೆ.
0: ಇಲ್ಲ ಇಲ್ಲ, ಯಾಕಂಗ್ ಅನ್ಕೊಳ್ತೀರಿ, ಪಾಸಿಟಿವ್ ಆಗಿರಿ ಯಾವಾಗ್ಲೂ ಕೂಡ. ಒಂದೇನು ಅಂದ್ರೆ ಮೂರ್ತಿ ಅವರೇ, ಬದಲಾವಣೆ ಜಗದ ನಿಯಮ ಅಂತ ನಾವು ಒಪ್ಕೊಂಡ ಮೇಲೆ ಆಕಾಶವಾಣಿ ಒಂದೇ ತರದ ಕಾರ್ಯಕ್ರಮವನ್ನ ಪ್ರಸಾರ ಮಾಡ್ತಾ ಇದ್ರೆ ಏನು ಬೇರೆ ಏನು ಗೊತ್ತಿಲ್ವಾ ಇವ್ರಿಗೆ, ಅದನ್ನೇ ಪ್ರಸಾರ ಮಾಡ್ತಾ ಇದ್ರಲ್ಲ ಅನ್ಬಿಟ್ಟು ನಮ್ಮ ಬಗ್ಗೆನೆ ಒಂದ್ ರೀತಿ ಕೆಟ್ಟದಾಗ ಆಲೋಚನೆಯನ್ನ ಮಾಡಿಬಿಡ್ತಾರೆ. ಅದು ಕಾರ್ಯಕ್ರಮಗಳು ಅಲ್ಲಲ್ಲ, ಕಾರ್ಯಕ್ರಮಗಳು ಯಾವಾಗ್ಲೂ ಅಷ್ಟೇನೆ. ಈಗ ದಿನ ಒಂದೇ ಬಗೆಯ ಆಹಾರವನ್ನ ಸ್ವೀಕರಿಸ್ತಾ ಇರ್ತೀರಾ? ಇಲ್ಲ ಅಲ್ವಾ? ಆದ್ರಿಂದ ಒಂದು ವೈವಿಧ್ಯತೆ ಅನ್ನುವಂಥದ್ದು ಇರಬೇಕು. ಆ ವೈವಿಧ್ಯತೆನೆ ಒಂದು ಸೌಂದರ್ಯ. ಅದು ಎಲ್ಲಾ ಮರಗಳು ಒಂದೇ ಬಗೆಯಲ್ಲಿ ಇರಲ್ಲ. ನಾವು ನಿಸರ್ಗದಲ್ಲಿ ಎಲ್ಲಾ ಹೂಗಳು ಒಂದೇ ಬಣ್ಣ ಇರಲ್ಲ.
1: ಇಲ್ಲ ಇಲ್ಲ ಇಲ್ಲ, ಒಂದೇ ಮರದ ಹಣ್ಣುಗಳಲ್ಲಿ ಒಂದೇ ರುಚಿ ಇಲ್ಲ.
0: ಹಾ ಹೌದಲ್ವಾ? ಹಾ, ಒಂದ್ ಭಾಗದಲ್ಲಿ ಅದೆಲ್ಲೋ ಹುಳಿ ಇರುತ್ತೆ, ಇನ್ನೊಂದ್ ಭಾಗದಲ್ಲಿ ಎಲ್ಲ ಸಿಹಿ ಇರುತ್ತಲ್ವಾ?
1: ತಾಯಿ ದೇವಲ್ಲ ಅದೇ ಆಡಿದೆಯಲ್ಲ ಸರ್.
0: ಹಾ ಹಾ ಹಾ,
1: ಒಂದೇ ಮನೆ ಹೆಣ್ಣುಗಳೇಕೋ ಒಂದೇ ತರವಿಲ್ಲ ಅನ್ಬಿಟ್ಟು.
0: ಹೌದು ಹೌದು, ನೋಡಿ ಅವೆಲ್ಲ ಆ ತರದ ಗೀತೆಗಳೆಲ್ಲ ಬಂತು ಆ ಕಾಲಘಟ್ಟದ ಗೀತೆಗಳು. ಈಗ
1: ಇನ್ನೊಂದು, ಡಾಕ್ಟರ್ ಕೃಷ್ಣ ಅವರು ಎಚ್ ಎಸ್ ಪಣಿರಾಮಚಂದ್ರ ಅವ್ರ ನಿರ್ದೇಶನ
0: ಮಾಡಿದ್ರು.
1: ಆದ್ರೆ 1971 ಪೆಕೇಟಿ ಶಿವರಾಮರವರು ಅಣ್ಣವರದು ಒಂದ್ ಪಾತ್ರ ಕೊಟ್ರು ಡಾಕ್ಟರ್ ಕೃಷ್ಣ ಅಂದ್ಬಿಟ್ಟೆ. ಅದು ಚಿತ್ರ ಕುಲಗೌರವ,
0: ಕುಲಗೌರವ ತ್ರಿಪಾತ್ರ ಅಭಿನಯ ರಾಜ್ಕುಮಾರ್.
1: ಹಾ, ತ್ರಿಪಾತ್ರ ಪ್ರಥಮ ಬಾರಿಗೆ ಅವ್ರು ಮೂರ್ ಪಾತ್ರದಲ್ಲಿ ನಟಿಸಿದ್ರು. ಅದ್ರಲ್ಲಿ ಕೃಷ್ಣ ಅಂದ್ಬಿಟ್ಟು ಮೊಮ್ಮಗನ್ ಪಾತ್ರ ಬರುತ್ತೆ. ರವಿಚಂದ್ರನ್ ಅವ್ರು ಕೂಡ ಅದ್ರಲ್ಲಿ ಒಂದು
0: ಬಾಲನಟ,
1: ಬಾಲನಟ ಅದೇನೆ ಬೆಳ್ದಿ ದೊಡ್ಡವನಾಗಿ ಡಾಕ್ಟರ್ ಕೃಷ್ಣ ಆಗದವರು. ಅದನ್ನ ಪೆಕೇಟಿ ಶಿವರಾಮ್ ಅವರು ನಿರ್ದೇಶನ ಮಾಡಿದ್ರು.
0: ಓಕೆ,
1: ಎನ್ ವೀರಸ್ವಾಮಿಯವರು ನಿರ್ಮಾಪಕರು. ಅದಕ್ಕೆ
0: ಹೌದು, ಬಹುಶಃ ರಾಜ್ಕುಮಾರ್ ಅವರ ಏಕೈಕ ಚಿತ್ರ ಅಂತ ಅನ್ಕೊಳ್ಬೋದ ವೀರಸ್ವಾಮಿ ಅವರು? ಬೇರೆ ಬೇರೆ ಚಿತ್ರಗಳನ್ನ ತೆಗೆದ್ರ ರಾಜ್ಕುಮಾರ್ ಅವರು?
1: ಇಲ್ಲ ಇಲ್ಲ, ಫಸ್ಟ್ ಅದೇ ಸರ್,
0: ಫಸ್ಟ್
1: ಕುಲಗೌರವ,
0: ಕುಲಗೌರವ ಹೌದು.
1: ಆಮೇಲೆ ನೆಕ್ಸ್ಟ್ ಅವರು ನಾಗರಾವ್ ತಗದ್ರು.
0: ಹೌದು ಹೌದು, ರಾಜ್ಕುಮಾರ್ ಅಭಿನಯದ ಚಿತ್ರ ನಾನು ಹೇಳ್ತಾ ಇರೋದು ವೀರಸ್ವಾಮಿ.
1: ರಾಜ್ಕುಮಾರ್ ಅಭಿನಯ ಚಿತ್ರ ನಾನಿನ ಮರೆಯಲ್ಲರು ಅವ್ರದೇನೆ ಅಂದ್ರೆ ಪ್ರಥಮ ಬಾರಿಗೆ ತೆಗೆದು
0: ಕುಲಗೌರವದಲ್ಲಿ
1: ಕುಲಗೌರವ. ತುಂಬಾ ಅತ್ಯುತ್ತಮವಾದ ಪಾತ್ರ, ತಾತನ ಪಾತ್ರ ಮಾಡಿದ್ರು ರಾಜ್ಕುಮಾರ್ ಅವರು.
0: ಇಲ್ಲ, ರಾಜ್ಕುಮಾರ್ ಅವರು ಯಾವ ಪಾತ್ರ ಕೊಟ್ರು ಕೂಡ ಅದಕ್ಕೆ ಜೀವವನ್ನ ತುಂಬುವಂತಹ ಒಂದು ಅಗಾಧವಾದಂತಹ ಪ್ರತಿಭೆ ರಾಜ್ಕುಮಾರ್.
1: ಅದ್ರ ಒಂದು ಮಾತು ಹೇಳ್ತಾರೆ ಸರ್, ನನ್ನ ಮೊಮ್ಮಗನ ಮದುವೆನ ಆಕಾಶದ ಚಪ್ರ, ಭೂಮಿ ಉದ್ದ ಅಶಾಮಣೆ.
0: ಅದು ನಮ್ಮ ಜನಪದರ ಒಂದು ಕಲ್ಪನೆ, ಅದು ಅದು ನಮ್ಮ ಜನಪದರ ಕಲ್ಪನೆ ಅದು.
1: ಹೌದಲ್ವಾ?
0: ಆಕಾಶದಷ್ಟು ವಿಶಾಲವಾಗಿರುವಂತ ಚಪ್ರ ಹಾಕಿ ಭೂಮಿಯನ್ನೇ ಹಸೆಮಣೆ ಮಾಡ್ಕೊಂಡು, ಆಯ್ತಾ, ಆ ತರದೊಂದು ಕಲ್ಪನೆ ನಮ್ಮ ಜನಪದರಲ್ಲಿ ಇದೆ, ಒಂದು ಕಥೆಯಲ್ಲಿ ಬರುತ್ತೆ ಅದು. ಅದನ್ನ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಯಾವುದೋ ಒಂದು ಚಲನಚಿತ್ರಕ್ಕೆ ಅದನ್ನ ಬಳಸ್ಕೊಂಡಿದ್ದಾರೆ ಆ ತರದ ಒಂದು ಸಾಲುಗಳನ್ನ. ಇಲ್ಲ ಇಲ್ಲ, ಅದಲ್ಲ ಅದಲ್ಲ, ಅದು ಬೇರೆ ಚಿತ್ರದಲ್ಲಿ ಅದನ್ನ ಬಳಸ್ಕೊಂಡಿದ್ದಾರೆ. ನನಗೆ ತಕ್ಷಣ ನೆನಪಾಗ್ತಾ ಇಲ್ಲ ಮೂರ್ತಿ. ಓಕೆ ಮೂರ್ತಿ ಅವರೇ, ಹಾ
1: ನಮಸ್ಕಾರ.
0: ನಮಸ್ಕಾರ, ನಮಸ್ಕಾರ, ನಮಸ್ಕಾರ.
2: ನಮಸ್ತೆ ಆಕಾಶವಾಣಿ.
3: ಆತ್ಮೀಯ ಸಹೋದರಿ ಜಿನ್ಮೆಯವರಿಗೂ ಹಾಗೂ ನಮ್ಮ ಆಪ್ತ ಮಿತ್ರರಾದ ಡಾಕ್ಟರ್ ಮೈಸೂರು ಮೈಸೂರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ಸರ್.
0: ನಮ್ಮ ಆಪ್ತ ಕೇಳುಗರಾದಂತಹ ಸೋಮಶೇಖರ್ ಅವರಿಗೂ ಕೂಡ ಧನ್ಯವಾದಗಳು. ಹೇಳಿ ಸೋಮಶೇಖರ್ ಅವರು, ನೇರವಾಗಿ ವಿಷಯಕ್ಕೆ ಬಂದ್ಬಿಡಿ.
3: ನಮ್ಮ ಆಕಾಶವಾಣಿ ಒಂದು ಹೃದಯ ಭಾಗದಂತೆ ನಮ್ಗೆ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಡ್ತಾ ಇದೆ. ವಾರಕ್ಕೊಂದು ಕಸ್ತೂರಿ ಮಾತ್ರ ನಗೆಹಾನಿಯಲ್ಲಿ ಅಲ್ಲೋ ಬಂದಾಗ ಯಾವ ರೀತಿ ಮಾಲೆ ಬಂದಿದಾಗ ಮನೆ ಹೆಂಚಿದ್ದಾಗ ಹೋಗಿ ಬರ್ತೀನಿ ಅಂತಾಗ ಅನ್ನೋ ಮಾತನ್ನ ಹತ್ತಿ ಆ ಒಂದು ನಾಳೆ ಒಂದು ಸಂಭಾಷಣೆ ಬಹಳ ನಗೆಯನಿಗೆ ನಮ್ಗೆ ಗುರಿಪಡಿಸ್ತು. ಎಸ್ ಎಸ್ ಮಹೇಶ್ ಅವರು ಬಹಳ ಅಚ್ಚುಕಟ್ಟಾಗಿ ಅದರಲ್ಲಿ ಪಾತ್ರ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಾಟಕ ನಮ್ಮೂರ ಹಬ್ಬ ಮತ್ತೆ ಇನ್ನೊಂದು ಸಿನಿಮಾಯಾನ.

0: ಮೊಬೈಲಿಂದ ಆಗುವ ಅನಾಹುತಗಳು ಎಷ್ಟು ಅಂತ ಮೊಬೈಲ್ನಲ್ಲಿ ಚಿನ್ಮಯ ಅವರು, ನಮ್ಮ ಲಕ್ಷ್ಮೀನಾರಾಯಣ ಅವರು, ಆಮೇಲೆ ದಿಗ್ವಿಜಯ್ ಅವರು, ಇವರೆಲ್ಲ ಸೇರ್ಕೊಂಡು ನಮ್ಮ ಆಕಾಶವಾಣಿಯ ಕಾರ್ಯಕರ್ತರುಗಳ ನಿಂತ್ಕೊಂಡು ಮಾಡಿರುವಂತ ಪಾತ್ರ ಬಹಳ ಚಚ್ಚಕರ ಬಂತು. ಅದರಿಂದ ಆಗುವಂತ ಅನಾಹುತಗಳು ಎಷ್ಟು ಲ್ಯಾಂಡ್ಲೈನ್ ಆಯ್ತಿದ್ರು ಹಿಂದೆ ಅನ್ನೋದನ್ನ ಬಹಳ ಎತ್ತಿ ತೋರಿಸಿದ್ದಾರೆ. ಇಂತಿಂತವೆಲ್ಲ ಮಾಡಿ ನಮ್ಗೆ ನೀಡ್ತಾ ಇರುವಂತ ನಮ್ಮ ಆಕಾಶವಾಣಿ ಬಹಳ ಅಚ್ಚುಕಟ್ಟಾಗಿ ನೀಡ್ತೈತೆ. ಆದ್ರೆ ಹತ್ತಿ ಹರಡೆ ನಮ್ಗೆ ನಿಂತೋಗ್ಬಿಟ್ಟು ಬೋರ್ವಾದ್ರಿಂದ ಬಹಳ ಆ ಕಡೆ ಆಕಾಶ ಕಡೆ ನೋಡೋಮಟ್ಟ ಆಗ್ಬಿಟ್ಟದೆ. ಯಾಕಂದ್ರೆ ಗೇಮ್ಸ್ ಇದ್ದಿದ್ದರಿಂದ
1: ಕ್ರಿಕೆಟ್
0: ಇರೋದ್ರಿಂದ ಅದು ಬಹಳ ನಮ್ಗೆ ಬಹಳ ಆಸೆ ಕೊಡ್ತೈತೆ. ಈ ನಮ್ಗೆ ನಿನ್ನೆ ಸಿಗ್ಲಿಲ್ಲ, ಅವಕಾಶ ಸಿಗ್ಲಿಲ್ಲ ಮಾತಾಡ್ಲಿಕ್ಕೆ. ಯಾವುದೇ ಕಾರಣಕ್ಕೂ ನಮ್ಮ ಕಾರ್ಯಕ್ರಮ 11 ಗಂಟೆಗೆ ಬರ್ತಿರುವಂತ ಕಾರ್ಯಕ್ರಮ, ನೀವು ಮತ್ತೆ ಇವರೆಲ್ಲ ಮಾಡ್ತಿರುವಂತ ಗೇಮ್ಸ್, ಅದಕ್ಕೆ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು. ಚಚ್ಪಟ್ ಚಿದಂಬರಿ ನಮ್ಗೆ 10 ವರ್ಷದ ಒಳಪಡಿಸಿದಂಗೆ ನೀವು ನಮ್ಮ ನಗೆಯನ್ನು ನಗಿಸ್ಕೊಡ್ಬೇಕು. ನೀವು ಮತ್ತೆ ದಿಗ್ವಿಜಯ್ ಅವರು, ಕೀರ್ತನ ಅವರೆಲ್ಲ ಸೇರ್ಕೊಂಡು ಮಾಡ್ಕೊಡ್ಬೇಕು. ಇದಕ್ಕೆ ಸಹಕಾರ ಒತ್ತು ಕೊಟ್ಟು ನಮ್ಮ ಡಾಕ್ಟರ್ ಮಾತಾಡ ಡಾಕ್ಟರ್ ಮೈಸೂರು ಮಹೇಶ್ ಅವರು ಸಹಕಾರ ನೀಡಬೇಕು. ಇದು ಹೀಗೆ ಆಕಾಶವಾಣಿ ಹೆಚ್ಚಾ ಬರಬೇಕು, ನಮ್ಮ ನಿಮ್ಮ ಬಾಂಧವ್ಯ ಚಿರಾಯವಾಗಿರ್ಬೇಕು ಅಂತ ಹೇಳ್ತಾ, ಇವತ್ತು ವೈದ್ಯರ ದಿನಾಚರಣೆ, ಎಲ್ಲಾ ಸೇವಾಕರ್ತರು ಮಾಡ್ತಿರುವಂತ ಡಾಕ್ಟರ್ಗಳಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ನಮನಗಳನ್ನು ಅರ್ಪಿಸ್ತೀನಿ. ಹಾಗೂ ಪತ್ರಕರ್ತರು ಎಲ್ಲರಿಗೂ ಸಾಧನೆ ಮಾಡಿ ಕಲ್ಪಿಸುವಂತ ಅವ್ರಗಳಿಗೂ, ಸೇವಾ ಪ್ರತಿಯಾಗಿರುವಂತಹ ಪತ್ರಕರ್ತರಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ.
2: ಓಕೆ ಸೋಮಶೇಖರ್ ಅವರೇ, ನಮಸ್ಕಾರ.
0: ನಮಸ್ತೆ, ನಮಸ್ತೆ ಸರ್. ನಮಸ್ತೆ.
2: ಕೇಳಿದ್ರೆ ಕರೆಗಳನ್ನು ಮಾಡ್ತಾ ಇದ್ರಿ, ಈಗ ತಾವು ಬರೆದಿರುವಂತಹ ಪತ್ರಗಳು ಸಾಕಷ್ಟು ಇವೆ, ಈಗ ಪತ್ರಗಳನ್ನು ಓದೋಣ. ಚಿನ್ಮಯಿ,
1: ಸ್ವರ್ಣಲತಾ ಅವರು ಬರೆದಿರುವಂಥ ಮಿಂಚಂಚೆ, ದಿನಾಂಕ 23ರ ಬೆಳಗ್ಗೆ ಪ್ರಸಾರವಾದ ಹಿಂದಿ ಚಿತ್ರಗೀತೆಗಳು, ಪದ್ಮ ಪ್ರಶಸ್ತಿ ಪಡೆದ ಅಲ್ಕಾ ಯಾಜ್ಞಿಕ್ ಅವರಿಗೆ ಅವರ ಗೀತೆಗಳನ್ನು ಪ್ರಸಾರ ಮಾಡಿ ಅಭಿನಂದನೆಗಳನ್ನು ಸಲ್ಲಿಸಿದಂತೆ ಇತ್ತು. ಆದರೆ ಮಧ್ಯದಲ್ಲಿ ಶ್ರೇಯಾ ಘೋಷಾಲ್ ಅವರ ಒಂದು ಗೀತೆಯನ್ನು ಯಾಕೆ ಪ್ರಸಾರ ಮಾಡಿದ್ರು ಅಂತ ಗೊತ್ತಾಗಲಿಲ್ಲ. ಅದೇ ದಿನ 11 ಗಂಟೆಗೆ ಪ್ರಸಾರವಾದ ವರ್ತಮಾನ ವೃತ್ತಾಂತ ವಿನೂತನ ಪ್ರಯೋಗ ತುಂಬಾ ಇಷ್ಟ ಆಯಿತು. ಸಂಪನ್ಮೂಲ ವ್ಯಕ್ತಿಗಳ ಶ್ರಮದ ಪರಿಚಯ ಆಯಿತು. ಪ್ರಸಾರ ಮಾಡಿದ ನಿಲಯಕ್ಕೆ ಧನ್ಯವಾದಗಳು ಹಾಗೂ ನಿರೂಪಕರಿಗೂ ವಂದನೆಗಳು. ಅಂದು ರಾತ್ರಿ 10:30ಕ್ಕೆ ಪ್ರಸಾರವಾದ ಸವಿನೆನಪು ವಿಷಾದ ಗೀತೆಗಳಿಂದ ಕೂಡಿತು, ಮನವನ್ನು ತುಂಬಾ ಕಾಡಿತು. 26ನೇ ತಾರೀಕು ಶುಕ್ರವಾರ ಬೆಳಗ್ಗೆ 10:30ಕ್ಕೆ ಪ್ರಸಾರವಾದ ಹಿಂದಿ ಚಿತ್ರಗೀತೆಗಳಲ್ಲಿ ಅಲ್ಕಾ ಯಾಜ್ಞಿಕ್ ವಿವಿಧ ಗಾಯಕರೊಂದಿಗೆ ಹಾಡಿದ ಗೀತೆಗಳು ಮಧುರವಾಗಿ ಮೂಡಿಬಂದವು. ಉದ್ಘೋಷಕರಿಗೆ ಅನಂತ ಧನ್ಯವಾದಗಳು ಅಂತ ಬರೆದಿದ್ದಾರೆ. ಹಾಗೆ ಹೆಚ್ ಪಿ ಕಿರಣ್ ಅವರು ಬರೆದಿರುವಂಥದ್ದು, ಮೈಸೂರಿನ ಹೆಚ್ ಪಿ ಕಿರಣ್ ಮಾಡುವ ನಮಸ್ಕಾರಗಳು. 22ನೇ ತಾರೀಕು ಸೋಮವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾದ ಗೇಮ್ ಶೋ ಕಾರ್ಯಕ್ರಮ ಅತ್ಯಂತ ಉತ್ತಮವಾಗಿ ಮೂಡಿಬಂತು. ವಿಶ್ವ ಸಂಗೀತ ದಿನಾಚರಣೆಯ ಪ್ರಯುಕ್ತ ವಿವಿಧ ಸಂಗೀತ ವಾದ್ಯಗಳನ್ನು ಗುರುತಿಸುವ ವಿಭಿನ್ನ ಆಟವನ್ನು ಈ ಕಾರ್ಯಕ್ರಮದಲ್ಲಿ ಅಳವಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಪ್ರಸ್ತುತಪಡಿಸಿದ ಚಿನ್ಮಯಿ ಮೇಡಮ್ ಹಾಗೂ ಕೀರ್ತನಾ ಮೇಡಮ್ ಅವರಿಗೆ ಧನ್ಯವಾದಗಳು. ಸಾಮಾನ್ಯರಿಗೂ ಸಂಗೀತದ ಸದಭಿರುಚಿಯನ್ನು ಮೂಡಿಸುತ್ತಿರುವ ಮೈಸೂರು ಆಕಾಶವಾಣಿ ನಿಲಯಕ್ಕೂ ಧನ್ಯವಾದಗಳು. ಇಂತಹ ಮನೋಜ್ಞ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ ನಮ್ಮ ಮೈಸೂರು ಆಕಾಶವಾಣಿ ನಿಲಯಕ್ಕೆ ನನ್ನ ಹೃತ್ಪೂರ್ವಕ ವಂದನೆಗಳು ಅಂತ ಬರೆದಿದ್ದಾರೆ. ಅವರೇ ಮತ್ತೊಂದು ಮಿಂಚಂಚೆಯಲ್ಲಿ 26ನೇ ತಾರೀಕು ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾದ ಸಂಗೀತ ಲೋಕದಲ್ಲೊಂದು ವಿಹಾರ ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿಬಂತು. ಜಾನಪದ ಸಂಸ್ಕೃತಿಯ ಎಲ್ಲೆಡೆಯೂ ವ್ಯಾಪಿಸಿದೆ. ಉತ್ತರ ಭಾರತದ ವಿವಿಧ ಜಾನಪದ ಪ್ರಕಾರಗಳನ್ನು ಮನಮುಟ್ಟುವಂತೆ ಪರಿಚಯಿಸಿದ ಅದರ ತುಣುಕುಗಳನ್ನು ಸಮಯೋಚಿತವಾಗಿ ಕೇಳಿಸಿ ನಮ್ಮಲ್ಲಿ ಜನವನ್ನು ಉಂಟು ಮಾಡಿದ ಶ್ರೀ ಆಹಿರಿ ಪುಟ್ಟಿ ಅವರಿಗೂ ವಂದನೆಗಳು, ಮೈಸೂರು ಆಕಾಶವಾಣಿಗೂ ಧನ್ಯವಾದಗಳು ಅಂತ ಬರೆದಿದ್ದಾರೆ. ಸ್ವರ್ಣಲತಾ ಅವರು ಮತ್ತೊಂದು ಮಿಂಚಂಚೆಯಲ್ಲಿ 27ನೇ ತಾರೀಕು ಶನಿವಾರ ಸಂಜೆ 4 ಗಂಟೆಗೆ ಪ್ರಸಾರವಾದ ತಾಯಿ ನಾಟಕ ಹೃದಯ ಸ್ಪರ್ಶಿಯಾಗಿತ್ತು. ಯಾವುದೋ ಕಾರಣದಿಂದ ಗರ್ಭಿಣಿಯಾದರೂ ಮಗುವಿನ ಮಿಡಿತದ ಅನುಭವ ತಾಯ್ತನವನ್ನು ಜಾಗೃತಗೊಳಿಸಿ ಮಧುರ ಅನುಭವವನ್ನು ಉಂಟುಮಾಡುತ್ತದೆ. ರಾಧಾಳ ಮಾನಸಿಕ ತೊಳಲಾಟ ಮನೋಜ್ಞವಾಗಿತ್ತು. ಕಲಾವಿದರೆಲ್ಲರೂ ಸಹಜವಾಗಿ ಅಭಿನಯಿಸಿ ಅಭಿನಂದನೆಗೆ ಪಾತ್ರರಾದರು. ಪ್ರಸಾರ ಮಾಡಿದ ನಿಲಯಕ್ಕೆ, ನಿರ್ದೇಶಕರಿಗೆ, ಕಲಾವಿದರಿಗೆ ಧನ್ಯವಾದಗಳು. ಅಂದೇ ರಾತ್ರಿ 8 ಗಂಟೆಗೆ ಪ್ರಸಾರವಾದ ಜಿ ಶಾಂತಕುಮಾರ್ ನಿರ್ದೇಶನದ ನಾಟಕ ಕ್ಷಣ ಕ್ಷಣಕ್ಕೂ ಕುತೂಹಲ ಮೂಡಿಸಿತು. ಕೊನೆಯಲ್ಲಿ ಕನಸು ಎಂದು ಗೊತ್ತಾದಾಗ ನನ್ನ ಪೆಚ್ಚುತನಕ್ಕೆ ನಗು ಬಂತು. ಶಾರದಾ ಪಾತ್ರಧಾರಿಯ ಅಭಿನಯ ಅತ್ಯಂತ ಸಹಜವಾಗಿ ಮೂಡಿಬಂತು. ನಿರ್ದೇಶಕರಿಗೆ ಧನ್ಯವಾದಗಳು. 28ರ ಬೆಳಗ್ಗೆ ಪ್ರಸಾರವಾದ ಕಸ್ತೂರಿ ಮಾತ್ರೆ ನುಂಗಿದಾಗ ಮುಖದಲ್ಲಿ ಮೂಡಿದ ಮಂದಹಾಸ ದಿನವನ್ನು ಆಹ್ಲಾದಕರವಾಗಿ ಕಳೆಯುವಂತೆ ಮಾಡಿತು. ಎಸ್ಎಸ್ ಉಮೇಶ್ ಅವರಿಗೆ ಧನ್ಯವಾದಗಳು ಅಂತ ಬರೆದಿದ್ದಾರೆ. ಡಾಕ್ಟರ್ ಅಂಜಲಿ ಸುರೇಂದ್ರ ಅವರು ಬರೆದಿರುವಂತಹ ಮಿಂಚಂಚೆ, ನೆಚ್ಚಿನ ಮೈಸೂರು ಆಕಾಶವಾಣಿ

0: ಎಲ್ಲರಿಗೂ ಡಾಕ್ಟರ್ ಅಂಜಲಿ ಸುರೇಂದ್ರ ಮಾಡುವ ನಮಸ್ಕಾರಗಳು. ನಿಲಯದ ಎಲ್ಲಾ ಕಾರ್ಯಕ್ರಮಗಳು ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ರೇಡಿಯೋ ನಾಟಕಗಳು ಅಂದರೆ ನನಗೆ ವಿಶೇಷ ಒಲವು. 27ನೇ ತಾರೀಕು ರಾತ್ರಿ 8 ಗಂಟೆಗೆ ಪ್ರಸಾರವಾದ ನಾಟಕ ನಮ್ಮ ಊರ ಹಬ್ಬ ತುಂಬ ಇಷ್ಟ ಆಯಿತು. ನಾಟಕ ಕುತೂಹಲ, ರೋಚಕ, ಭಯ ಎಲ್ಲ ಭಾವಗಳನ್ನು ಕೇಳುಗರಲ್ಲಿ ಮೂಡಿಸಿತು. ಕೊನೆಗೆ ಕನಸು ಎಂದು ಕೊನೆಗೊಂಡಾಗ ಒಂದು ರೀತಿಯ ಹಾಸ್ಯ ಜೊತೆಗೆ ಪ್ರೇತಗಳು ಇಲ್ಲ ಎಂಬ ನಿರಾಳತೆಯ ಭಾವವನ್ನು ಮೂಡಿಸಿತು. 20-30 ವರ್ಷಗಳ ಹಿಂದೆ ನಮ್ಮ ಊರಿಗೆ ರಾತ್ರಿಯ ವೇಳೆ ನಡೆದು ಹೋಗುವಾಗ ನಾಟಕದ ಸನ್ನಿವೇಶದಂತೆ ನಾವು ನಮ್ಮ ಮನಸ್ಸಿನಲ್ಲಿ ಎಲ್ಲ ರೀತಿಯ ಸಾಧ್ಯತೆಗಳ ಯೋಚನೆಗಳು ಮೂಡಿ ಕೊಂಚ ಭಯವಾಗುತ್ತಿದ್ದ ನೆನಪುಗಳು ನನಗೆ ಮರುಕಳಿಸಿತು. ಕರೆಂಟು ಇಲ್ಲದ ಆ ಕಾಲದ ನೆನಪುಗಳು ಅವು ಈಗಿನವರಿಗೆ ಅದು ಅನುಭವಕ್ಕೆ ಬಂದಿರೋದಿಲ್ಲ. ನಾಟಕ ಅಂತೂ ಅದ್ಭುತವಾಗಿ ಮೂಡಿಬಂತು. ಹಿಂದೆ ಪ್ರಸಾರವಾದ ಪತ್ತೇದಾರಿ ನಾಟಕ ಹಾಗೆ ನನಗೆ ತುಂಬ ಇಷ್ಟ ಆಗಿತ್ತು ಅಂತ ಬರೆದಿದ್ದಾರೆ ಶ್ಯಾಮಲಾ ಪ್ರಕಾಶ್ ಅವರು. ಅವರ ಮಿಂಚಂಚಿಯಲ್ಲಿ 30ನೇ ತಾರೀಕು ಸಂಜೆ 4 ಗಂಟೆಗೆ ಕಥಾ ಕಾಲಕ್ಷೇಪ ಕೇಶವದಾಸರು ತುಂಬ ಸೊಗಸಾಗಿ ನಡೆಸಿಕೊಟ್ರು. ಅವರಿಗೆ ಅಭಿನಂದನೆಗಳು, ಕೇಳಿಸಿದ ನಿಮಗೂ ಧನ್ಯವಾದಗಳು ಅಂತ ಕಳಿಸಿದ್ದಾರೆ. ಹಾಗೆ ಹೆಚ್ ಎನ್ ವಿಶ್ವನಾಥ್ ಅವರು ಅವರ ಒಂದು ಪತ್ರದಲ್ಲಿ ಶುಕ್ರವಾರ 26ನೇ ತಾರೀಕು ನಸುಗತ್ತಲಿನ ಸಮಯದಲ್ಲಿ ಜಿಎನ್ ಮಂಜುನಾಥ್ ಅವರು 35 ವರ್ಷಗಳ ಸುದೀರ್ಘ ಬ್ಯಾಂಕಿಂಗ್ ಸೇವೆಯ ಪೂರ್ಣಗೊಳಿಸಿ ಜೀವನದಲ್ಲಿ ತನು ಮನಕ್ಕೆ ವಿಶ್ರಾಂತಿ ನೀಡದೆ ಹಲವು ಸಾಮಾಜಿಕ ಚಟುವಟಿಕೆಯಲ್ಲಿ ನವಚೇತನದೊಂದಿಗೆ ತೊಡಗಿಸಿಕೊಂಡು ಸಮಾಜಕ್ಕೆ ಮಾದರಿಯಾಗಿರುವ ಬಿಪಿ ಬಾಲಚಂದ್ರ ಅರಸ್ ಅವರ ಸಂದರ್ಶನವು ಕ್ರಿಯಾಶೀಲರಾಗಿ ಬಯಸುವವರಿಗೆ ಮಾರ್ಗದರ್ಶನ ನೀಡಿತು. ಆತ್ಮೀಯವಾದ ಸಂದರ್ಶನ ನೆರವೇರಿಸಿದ ಜಿಎನ್ ಮಂಜುನಾಥ್ ಅವರಿಗೆ ಮತ್ತು ಸಂಧ್ಯಾರಾಗದಲ್ಲಿ ಭಾಗವಹಿಸಿದ ಬಾಲಚಂದ್ರ ಅರಸ್ ಅವರಿಗೆ ಹೃತ್ಪೂರ್ವಕ ನಮನಗಳು. ಸಂಧ್ಯಾರಾಗದ ಕಾರ್ಯಕ್ರಮವು ಪ್ರೇರಕ ಚಿಲುಮೆಯಾಗಿ ಅರುಣರಾಗದ ಕಾರ್ಯಕ್ರಮವಾಗಿ ಮೂಡಿಬಂತು. ಸಕ್ಕರೆಗಿಂತ ತುಸು ಹೆಚ್ಚಿನ ಗಾತ್ರದ ಗುಂಡುಗೋಲಿಯ ಕಸ್ತೂರಿ ಮಾತ್ರೆ ಬಾಲ್ಯದಲ್ಲಿ ಆರೋಗ್ಯ ಕಾಪಿಟ್ಟುಕೊಳ್ಳಲು ತಿಂದು ಬೆಳೆದ ನಮಗೆ ನಕ್ಕರೆ ನಾಕ ನಕ್ಕರೆ ಆರೋಗ್ಯ ವೃದ್ಧಿ ಎಂದು ತಿಳಿದು ನಕ್ಕು ಮನಸ್ಸು ಹಗುರವಾಗಿಡಲು ವಾರಕ್ಕೊಂದರಂತೆ ಕಸ್ತೂರಿ ಮಾತ್ರೆ ವಿತರಣೆ ಆರಂಭಿಸಿದ ನೆಚ್ಚಿನ ಆಕಾಶವಾಣಿಗೆ ಮತ್ತು ಹದವರಿತು ಕಸ್ತೂರಿ ಮಾತ್ರೆ ನೀಡುತ್ತಿರುವ ಎಸ್ಎಸ್ ಉಮೇಶ್ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು. ಹಸಿರು ತೋರಣ ಚಲನಚಿತ್ರದ ಒಂದು ದಿನ ಎಲ್ಲಿಂದಲೋ ನೀ ಬಂದೆ ಚಲನಚಿತ್ರದ ಗೀತೆಯನ್ನು 23ರ ಮಂಗಳವಾರ ರಾತ್ರಿ ವಾದ್ಯ ಸಂಗೀತದಲ್ಲಿ ಪ್ರಸಾರ ಮಾಡಿದ್ದಕ್ಕೆ ಹೃತ್ಪೂರ್ವಕ ವಂದನೆಗಳು ಅಂತ ಹೆಚ್ ಎನ್ ವಿಶ್ವನಾಥ್ ಅವರು ಅವರ ಪತ್ರದಲ್ಲಿ ಬರೆದಿದ್ದಾರೆ.
1: ಚಿನ್ಮಯಿ, ಈಗ ಮಿಂಚಂಚೆಗಳನ್ನು ನಾವು ಓದ್ತಾ ಇದ್ದೇವೆ. ಇನ್ನೊಂದಷ್ಟು ಮಿಂಚಂಚೆ ಇದೆ. ಒಂದು ಗೀತೆಯನ್ನು ಕೇಳಿಸಿ ಅನಂತರ ನಮ್ಮ ಕೇಳುಗರ ಕರೆಗಳನ್ನು ಹಾಗೂ ಸ್ವೀಕರಿಸೋಣ, ಹಾಗೆಯೇ ಪತ್ರಗಳನ್ನು ಕೂಡ ಓದೋಣ. ಚಿತ್ರ ಒಂದು ಹೆಣ್ಣಿನ ಕಥೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರು ಈ ಗೀತೆಯನ್ನು ಹಾಡಿದ್ದಾರೆ. ಗೀತೆಯ ರಚನೆಕಾರರು ಆರ್ ಎನ್ ಜೈ ಗೋಪಾಲ್, ಸಂಗೀತ ಟಿ ಜಿ ಲಿಂಗಪ್ಪ.

ಕೇಳುಗರೇ, ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಪತ್ರೋತ್ತರ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಸಾಕಷ್ಟು ಪತ್ರಗಳು ಇವೆ ನನ್ನ ಜೊತೆ. ಪತ್ರವನ್ನು ಓದಲಿಕ್ಕೋಸ್ಕರ ನಮ್ಮ ಸಹೋದ್ಯೋಗಿ ಉದ್ಘೋಷಕಿ ಚಿನ್ಮಯಿ ಅವರು ಇದ್ದಾರೆ. ಇಲ್ಲಿ ಒಂದು ಪತ್ರ ಇದೆ ಚಿನ್ಮಯಿ. ಪತ್ರವನ್ನು ಮೈಸೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಆಂಗ್ಲ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಸಿ ನಾಗಣ್ಣ ಅವರು ಬರೆದಿದ್ದಾರೆ. ಡಾಕ್ಟರ್ ಕುಲ್ದೀಪ್ ಎನ್ನವರು ಪ್ರಸ್ತುತಪಡಿಸುತ್ತಿರುವ ದೈಹಿಕ ದೀಕ್ಷೆ ಸರಣಿಯನ್ನು ಕುರಿತು ಈ ಪತ್ರವನ್ನು ಬರೆದಿದ್ದಾರೆ. ಕೆಲವು ವೈದ್ಯರನ್ನು ಭೇಟಿ ಮಾಡಿದರೆ ಸಾಕು, ಅರ್ಧ ಗಂಟೆ ಕಾಯಿಲೆ ವಾಸಿಯಾಗಿ ಬಿಡುತ್ತದೆ ಎಂಬ ನಂಬಿಕೆ ಜನರಲ್ಲಿ ಈಗಲೂ ಕೂಡ ಇದೆ. ಅದರ ಅರ್ಥ, ಅಂಥ ವೈದ್ಯರು ಯಾವಾಗಲೂ ಶಾಂತಚಿತ್ತರಾಗಿ ಪ್ರಸನ್ನ ವದನರಾಗಿ ರೋಗಿಗಳ ವಿಚಾರಿಸಿ ಪರಿಹಾರವನ್ನು ಸೂಚಿಸುತ್ತಾರೆ. ಅವರ ಧ್ವನಿಯಲ್ಲಿ ಅಪಾರವಾದ ಅನುಕಂಪ ಹಾಗೂ ಸಹಾನುಭೂತಿ ಇರುತ್ತದೆ. ಡಾಕ್ಟರ್ ಕುಲ್ದೀಪ್ ಅವರು ಅಂಥ ಗುಣಲಕ್ಷಣವುಳ್ಳವರು ಎಂಬುದು ಅವರ ಧ್ವನಿಯಿಂದಲೇ ವ್ಯಕ್ತವಾಗುತ್ತದೆ. ಅವರು ನಡೆಸಿಕೊಡುತ್ತಿರುವ ದೈಹಿಕ ದೀಕ್ಷೆ ಎಂಬ ಸಾಪ್ತಾಹಿಕ ಕಾರ್ಯಕ್ರಮ ಬಹಳ ಉಪಯುಕ್ತವಾಗಿದೆ. ವೈದ್ಯರು ತಮ್ಮ ಕಾರ್ಯಕ್ರಮಕ್ಕೆ ದೈಹಿಕ ದೀಕ್ಷೆ ಎಂಬ ಶೀರ್ಷಿಕೆ ನೀಡಿರುವುದು ಅತ್ಯಂತ ಔಚಿತ್ಯಪೂರ್ಣವಾಗಿದೆ. ಹಿಂದೂ ಧರ್ಮ, ಬೌದ್ಧ ಧರ್ಮ ಹಾಗೂ ಜೈನ ಧರ್ಮದಲ್ಲೂ ದೀಕ್ಷೆ ಎಂಬ ಕ್ರಿಯೆಯು ಗುರುವು ಶಿಷ್ಯನಿಗೆ ಉಪದೇಶಿಸುವ ಪವಿತ್ರ ಮಂತ್ರ ಎಂದಾಗಿದೆ. ದೀಕ್ಷೆ ಎಂದರೆ ಗುರುವಿನ ಉಪದೇಶದ ಸಹಾಯದಿಂದ ಶಿಷ್ಯನು ಅನುಸರಿಸುವ ಶಿಸ್ತಿನ ಪಥ, ಪದ್ಧತಿ ಹಾಗೂ ಆಧ್ಯಾತ್ಮಿಕ ಜೀವನ ಕ್ರಮಕ್ಕೆ ತನ್ನನ್ನು ತಾನು ಒಗ್ಗಿಸಿಕೊಳ್ಳುವ ವಿಧಾನ. ಒಬ್ಬ ವೈದ್ಯರಾಗಿ ಡಾಕ್ಟರ್ ಕುಲ್ದೀಪ್ ಅವರು ಆಧ್ಯಾತ್ಮದ ವಿಚಾರಗಳನ್ನು ಪಕ್ಕಕ್ಕಿಟ್ಟು ವೈಜ್ಞಾನಿಕವಾದ ಸಂಗತಿಗಳ ಕಡೆ ಗಮನ ಸೆಳೆಯುತ್ತಿರುವುದು ಸರಿಯಾಗಿಯೇ ಇದೆ. ದಿನಾಂಕ 18/6/2026 ಅವರು ಬೆಡ್ ಸೋರ್ ಅಥವಾ ಒತ್ತಡದ ಹುಣ್ಣಿನ ಬಗ್ಗೆ ಗಮನ ಸೆಳೆದರು. ಬೇರೆ ಬೇರೆ ಹಂತಗಳಲ್ಲಿ ಗಾಯ ಉಲ್ಬಣವಾದಾಗ ಚಿಕಿತ್ಸಾ ವೆಚ್ಚ ಹೆಚ್ಚಾಗುವುದರ ಜೊತೆಗೆ ರೋಗಿಯ ಕುಟುಂಬದ ಜೀವನ ಮಟ್ಟ ಕುಸಿಯುತ್ತದೆ. ಆದ್ದರಿಂದ ರೋಗಿಗಳು ಆದಷ್ಟು ಎದ್ದು ನಿಂತು ಓಡಾಡುವ ಪ್ರಯತ್ನ ಮಾಡಬೇಕೆಂದು ತಿಳಿಸಿದರು. ದಿನಾಂಕ 25/6/2026 ಪ್ರಸಾರವಾದ ಕಾರ್ಯಕ್ರಮದಲ್ಲಿ ರೋಗಿ ಕೇಂದ್ರಿತ ಆರೋಗ್ಯ ಸೇವೆಯ ಆಯಾಮಗಳನ್ನು ತಿಳಿಸಿಕೊಟ್ರು. ಆ ಪ್ರಕಾರ ಚಿಕಿತ್ಸೆಯ ಕೇಂದ್ರ ಬಿಂದು ರೋಗಿಯೇ. ಪ್ರತಿ ರೋಗಿಯನ್ನು ಮಾನವೀಯತೆಯಿಂದ ಕಾಣಬೇಕು. ಇಲ್ಲಿ ಜಾತಿ, ಲಿಂಗ, ಧರ್ಮದ ಗೊಡವೆ ಇರುವುದಿಲ್ಲ. ತನ್ನ ರೋಗಕ್ಕೆ ಸಂಬಂಧಿಸಿದಂತೆ ರೋಗಿಗೆ ಸಂಪೂರ್ಣ ಮಾಹಿತಿಯನ್ನು ನೀಡಬೇಕು. ದೊಡ್ಡ ಶಸ್ತ್ರಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಸೆಕೆಂಡ್ ಆಪ್ಷನ್ ಪಡೆಯುವ ಹಕ್ಕನ್ನು ಹೊಂದಿರುತ್ತಾನೆ. ಒಟ್ಟಿನಲ್ಲಿ ಡಾಕ್ಟರ್ ಕುಲ್ದೀಪ್ ರೋಗಿಗಳ ಹಕ್ಕುಗಳನ್ನು ತಿಳಿಸುವುದರ ಜೊತೆಗೆ ಅವರ ಜವಾಬ್ದಾರಿಗಳನ್ನು ಕೂಡ ತಿಳಿಸಿದರು. ಎಲೆಕ್ಟ್ರಾನಿಕ್ ದಾಖಲೆಗಳ ಸುರಕ್ಷತೆ, ರೋಗಿಯ ಲ್ಯಾಬ್ ರಿಪೋರ್ಟ್, ವಿಮೆ ಪರಿಹಾರ, ಪಾರದರ್ಶಕ ಪಾವತಿ ವ್ಯವಸ್ಥೆ, ರೋಗಿ ಆಸ್ಪತ್ರೆ ಸಿಬ್ಬಂದಿಯ ಜೊತೆ ನಡೆದುಕೊಳ್ಳಬೇಕಾದ ರೀತಿ ಇವೆಲ್ಲವನ್ನು ವೈದ್ಯರು ವಿಷದಪಡಿಸಿದರು. ದೈಹಿಕ ದೀಕ್ಷೆ ತುಂಬ ಉಪಯುಕ್ತ ಕಾರ್ಯಕ್ರಮ. ಡಾಕ್ಟರ್ ಕುಲ್ದೀಪ್ ಅವರಿಗೆ, ಪ್ರಸಾರ ಮಾಡುತ್ತಿರುವ ತಮಗೆ ಧನ್ಯವಾದಗಳು ಅಂಥೇಳಿ ಪ್ರೊಫೆಸರ್ ನಾಗಣ್ಣ ಅವರು ಈ ದೀರ್ಘ ಪತ್ರದಲ್ಲಿ ಹೇಳಿದ್ದಾರೆ. ಬಹಳ ಅತ್ಯುತ್ತಮವಾದ ಪತ್ರವನ್ನು ನಾಗಣ್ಣ ಅವರು ಬರೆದಿದ್ದಾರೆ ಚಿನ್ಮಯಿ. ಇಲ್ಲಿ ಒಂದು ಪತ್ರ ಇದೆ. ಈ ಪತ್ರವನ್ನು KV ಶಂಕರ ಅವರು ಮೈಸೂರಿನ ಅಶೋಕ ರಸ್ತೆಯಿಂದ ಬರೆದಿದ್ದಾರೆ. ದಿನಾಂಕ 21/6/2026 ಮಧ್ಯಾಹ್ನ ಪ್ರಸಾರವಾದ ಅಪ್ಪಗಿರಿ ತಿಮ್ಮರಾಜು ಅವರ ಗಾಯನದ ಜನಪದ ಗೀತೆ ನಿಂಬೆಹಣ್ಣಿನಂಥ ತುಂಬಿದ ಮೈಯವಳೆ ಗೀತೆ

0: ಸದಭಿರುಚಿಯಾದದ್ದಲ್ಲ. ಮುಂದಿನ ಸಾಲುಗಳಲ್ಲೂ ಕೂಡ ವಿಕೃತ ಭಾವನೆಯ ಸಾಲುಗಳು ಆಕಾಶವಾಣಿಯ ಗೌರವಾನ್ವಿತ ಕೇಳುಗರಿಗೆ, ಅದರಲ್ಲೂ ಮಹಿಳೆಯರಿಗೆ ಮುಜುಗರವನ್ನು ಉಂಟು ಮಾಡುತ್ತದೆ. ಜನಪದ ಗೀತೆಯಲ್ಲಾಗಲಿ, ಭಾವಗೀತೆಗಳಲ್ಲಾಗಲಿ, ಚಿತ್ರಗೀತೆಗಳಲ್ಲಾಗಲಿ ಈ ಭಾವನೆಯ ಗೀತೆಗಳನ್ನು ನಿರ್ಬಂಧಿಸಬೇಕು. ಪತ್ರಿಕಾ ಜಾಹೀರಾತುಗಳಲ್ಲೆಲ್ಲ ಇಂತಹ ಚಿತ್ರಗಳಿಗೆ ಅವಕಾಶ ಕೊಡಬಾರದು ಅಂಥೇಳಿ ಕೆ ವಿ ಶಂಕರ್ ಅವರು ಹೇಳಿದ್ದಾರೆ. ಬಹಳ ಒಳ್ಳೆಯ ಸಂಗತಿಯನ್ನು ಇವರು ಪ್ರಸ್ತಾಪ ಮಾಡಿದ್ದಾರೆ. ಆಕಾಶವಾಣಿಯಲ್ಲಿ ಒಂದು ನಿಯಮ ಇದೆ, ಒಂದು ದ್ವಂದ್ವಾರ್ಥಗಳನ್ನು ಬಿಂಬಿಸುವಂತಹ ಅಥವಾ ವ್ಯಕ್ತಪಡಿಸುವಂತಹ ಅಥವಾ ಅಲ್ಲಿ ಕೆಲವು ಅಶ್ಲೀಲ ಪದಗಳನ್ನು ಬಳಕೆ ಆಗಿದರೆ, ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂತಹ ಶಬ್ದಗಳು ವಾಕ್ಯಗಳು ಇದ್ದಲ್ಲಿ ಮುಲಾಜಿಲ್ಲದೆ ಅದನ್ನು ಕಡೆಗಣಿಸುವಂತಹ, ಪಕ್ಕಕ್ಕಿಡುವಂತಹ ಕ್ರಮವನ್ನು ಮಾಡಿಕೊಂಡು ಬರುತ್ತೆ. ನಮ್ಮ ಸ್ಕ್ರೀನಿಂಗ್ ಕಮಿಟಿ ಎನ್ನುವಂಥದ್ದು ಇರುತ್ತೆ. ಯಾವುದೇ ಒಂದು ಚಲನಚಿತ್ರದ ಒಂದು ಹಾಡುಗಳು ಬಂತು ಅಂತಂದರೆ ಅದನ್ನು ಸ್ಕ್ರೀನ್ ಮಾಡುವಂಥ ಒಂದು ಕಮಿಟಿ ಇರುತ್ತೆ. ಪರಿಷ್ಕರಣೆ ಮಾಡೋದಲ್ಲ, ಅದು ನಿಯಂತ್ರಿಸುವಂಥದ್ದು, ಅದು ಬೇಕು ಬೇಡ ಅನ್ನುವಂತಹ ಒಂದು ತೀರ್ಮಾನವನ್ನು ಕೈಗೊಳ್ಳುವಂತಹ ಸಮಿತಿ. ಈ ಜನಪದ ಗೀತೆಯನ್ನೇ ಪರ್ಟಿಕ್ಯುಲರ್ ಆಗಿ ಇವರು ಪ್ರಸ್ತಾಪ ಮಾಡಿದ್ದಾರೆ. ಆ ಬಹಳ ಪ್ರಸಿದ್ಧವಾದಂಥ ಒಂದು ಗೀತೆ, ಜನಪ್ರಿಯವಾದಂತಹ ಗೀತೆ ಅದು. ಚಿನ್ಮಯಿ ನಿಂಬೆಯ ಹಣ್ಣಿದಂತೆ ಮೈಯೆ ತುಂಬಿದ ಮೈಯೋಳೆ, ಅಂದರೆ ಹೆಣ್ಣಿನ ವರ್ಣನೆಯನ್ನು ಹೇಳುವಂತಹ ಒಂದು ಗೀತೆ ಅದು. ಈ ಜನಪದರ ಗೀತೆಗಳಲ್ಲಿ ನಾವು ನೋಡಿದಾಗ ಅದು ಮೇಲ್ನೋಟಕ್ಕೆ ನಮಗೆ ಒಂದು ಅಶ್ಲೀಲ ತರಹದ ಒಂದು ಭಾವನೆಯನ್ನು ಉಂಟು ಮಾಡಿದ್ರೂ ಕೂಡ ಅದರ ಅಂತರ ಅರ್ಥದಲ್ಲಿ ಅದು ಬೇರೆಯದೇ ಆದಂತಹ ಅರ್ಥವನ್ನು ಒಳಗೊಂಡಿರುತ್ತೆ. ಆ ಸೂಕ್ಷ್ಮತೆಯ ಆ ಗ್ರಹಿಕೆಯನ್ನು ನಾವು ಪಡ್ಕೊಳ್ಬೇಕಾಗತ್ತೆ. ಅದು ಹೆಣ್ಣಿನ ಒಂದು ದೈಹಿಕ ವರ್ಣನೆ ಅಂಥೇಳಿನೇ ಇವರು ಹೇಳಿದ್ದಾರೆ. ಬರುತ್ತೆ, ಆ ಸಾಲುಗಳು ಅಲ್ಲಿ ಬರುತ್ತೆ. ಯಾವಾಗಲೂ ಒಂದು ಕವನ ಅಥವಾ ಒಂದು ಕಾವ್ಯ, ಆ ಒಂದು ಲೇಖನ ಒಂದು ಧ್ವನಿಯನ್ನು ವ್ಯಕ್ತಪಡಿಸ್ತಾ ಇರುತ್ತೆ. ಧ್ವನಿ ಧ್ವನ್ಯಾತ್ಮಕವಾಗಿ ಅಥವಾ ಅದು ಧ್ವನ್ಯಾರ್ಥವನ್ನು ಒಳಗೊಂಡಿರುತ್ತೆ. ವಾಚ್ಯಾರ್ಥ ಮಾಡಿದಾಗ ಅದು ಕಷ್ಟ ಆಗುತ್ತೆ. ಹಾಗಾಗಿ ಕಾವ್ಯಗಳೆಲ್ಲವೂ ಕೂಡ ಧ್ವನಿಯ ಮೂಲಕವೇ ಹೇಳ್ತಾ ಇರುತ್ತೆ. ಆ ಧ್ವನಿಪೂರ್ಣವಾದಂಥ ಒಂದು ಗೀತೆ ಅದು, ಜನಪ್ರಿಯ ಗೀತೆ. ಯಾವುದು ಹೆಣ್ಣಿನ ಮಹಿಳೆಯರನ್ನು ಇವರು ಕುರಿತು ಹೇಳಿದ್ದಾರೆ ಗೀತೆಯಲ್ಲಿ, ಬಹಳ ಅಶ್ಲೀಲವಾಗಿದೆ ಅಂತ ಹೇಳಿದೆ. ಮಹಿಳೆಯರೇ ಆ ಗೀತೆಯನ್ನು ಹಾಡ್ತಾರೆ. ಆದ್ದರಿಂದ ಬಹಳ ಒಳ್ಳೆಯ ಅಬ್ಸರ್ವೇಷನ್ ಶಂಕರ್ ಅವ್ರದ್ದು. ನಾವು ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಅಕಸ್ಮಾತ್ ಮತ್ತೆ ನಾವು ಆ ಗೀತೆಯನ್ನು ಕೇಳ್ತೇವೆ, ಆ ಗೀತೆಯಲ್ಲಿ ಆ ತರಹದ ಒಂದು ನೇರವಾಗಿ ಅದು ಹೆಣ್ಣಿನ ದೈಹಿಕ ಸೌಂದರ್ಯವನ್ನು ವರ್ಣಿಸುವಂಥದ್ದು ನೇರವಾಗೇ ಇದೆ ಆ ಶಬ್ದಗಳು ಅಂತನ್ನೋದಾದರೆ, ಆ ಗೀತೆಯನ್ನು ನಾವು ಮತ್ತೆ ಗಮನಿಸಿ ಏನು ಮಾಡಬೇಕು ಅನ್ನೋದನ್ನು ನಾವು ನಿರ್ದೇಶಕರ ಗಮನಕ್ಕೆ ತಂದು ತೀರ್ಮಾನವನ್ನು ಕೈಗೊಳ್ತೇವೆ. ನಿಮ್ಮ ಸೂಕ್ಷ್ಮ ಗ್ರಹಿಕೆಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಶಂಕರ್ ಅವರೇ. ಮತ್ತಷ್ಟು ಪತ್ರಗಳಿವೆ ಚಿನ್ಮಯಿ.
1: ಕಲಾಪ್ರಸಾದರು ಬರೆದಿರುವಂಥ ಮಿಂಚಂಚೆ ನಿಲಯದಿಂದ ಪ್ರಸಾರವಾಗುತ್ತಿರುವ ಗೇಮ್ ಶೋ ಕಾರ್ಯಕ್ರಮವು 2 ವರ್ಷಗಳನ್ನು ಪೂರೈಸಿರುವುದು ಶ್ಲಾಘನೀಯ. ಮೊದಲಿಗೆ ಅದಕ್ಕಾಗಿ ಗೇಮ್ ಶೋ ಟೀಮ್ನ ಪ್ರತಿಯೊಬ್ಬರಿಗೂ ಅಭಿನಂದನೆಗಳು. ಇನ್ನಷ್ಟು ಹೊಸದಾದ ವಿಚಾರ ವಿಷಯಗಳನ್ನೊಳಗೊಂಡಂತೆ ಗೇಮ್ ಶೋ ಕಾರ್ಯಕ್ರಮವು ಮೂಡಿಬರಲಿ. ಮೈಸೂರು ಆಕಾಶವಾಣಿಯು 90 ವರ್ಷಗಳನ್ನು ಪೂರೈಸಿ 91 ವರ್ಷಕ್ಕೆ ಕಾಲಿಟ್ಟಿರುವ ಈ ಶುಭ ಸಂದರ್ಭದಲ್ಲಿ ಹೊಸ ಹೊಸ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುವುದು ಸ್ತುತ್ಯಾರ್ಹವಾಗಿದೆ. ಜೊತೆಯಲ್ಲಿ ಶ್ರೋತೃಗಳನ್ನೂ ಒಳಗೊಂಡಂತೆ ಪ್ರಸಾರವಾಗುತ್ತಿರುವುದರಿಂದಾಗಿ ದೂರದ ಚೈನಾದಲ್ಲಿರುವ ಭಾರತೀಯರು ಸಹ ನಮ್ಮ ಮೈಸೂರು ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ಆಲಿಸಿ ಸಂದೇಶವನ್ನು ಕಳಿಸುತ್ತಿರುವುದು ನಿಜಕ್ಕೂ ಹೆಮ್ಮೆ ತರುವ ವಿಚಾರವಾಗಿದೆ. ನಮ್ಮ ಆಕಾಶವಾಣಿಯಿಂದ ಜ್ಞಾನಾರ್ಜನೆಗೆ ಪೂರಕವಾಗುವಂತಹ ಇನ್ನಷ್ಟು ಕಾರ್ಯಕ್ರಮಗಳು ಹರಿದು ಬರಲೆಂದು ಆಶಿಸುತ್ತೇನೆ ಅಂತ ಕಲಾಪ್ರಸಾದ್ ಅವರು ಬರೆದಿದ್ದಾರೆ. ಹಾಗೆ ನಂಜುಂಡಸ್ವಾಮಿಯವರು ಅವರ ಮಿಂಚಂಚೆಯಲ್ಲಿ ಇತ್ತೀಚೆಗೆ ಪ್ರಸಾರ ಆದ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಹತಿಯವರ ಹಾಡುಗಾರಿಕೆ ಸೊಗಸಾಗಿ ಮೂಡಿಬಂತು. 27/5/2026 ಶನಿವಾರ ಸಂಜೆ 4 ಗಂಟೆಗೆ ಪ್ರಸಾರವಾದ ನಾಟಕ ತಾಯಿ ಅರ್ಥಪೂರ್ಣವಾಗಿತ್ತು. ಹಾಗೆ ಅದೇ ದಿನ ರಾತ್ರಿ 8ಕ್ಕೆ ಪ್ರಸಾರವಾದ ನಮ್ಮ ಊರ ಹಬ್ಬ ನಾಟಕ ಸ್ವಲ್ಪ ಭಯ ಬರಿಸಿತು, ಆದರೂ ಕುತೂಹಲಕಾರಿಯಾಗಿತ್ತು. ಪ್ರತಿ ಭಾನುವಾರ ಬೆಳಗ್ಗೆ ಪ್ರಸಾರ ಆಗುವ ನಾಕಸ್ತೂರಿ ನಗೆ ಮಾತ್ರೆ ತುಂಬಾ ನಗಿಸುತ್ತದೆ. ಸಾಧ್ಯ ಆದರೆ ದಿನಾ ಪ್ರಸಾರ ಮಾಡಿ. ಹಾಗೂ ಈ ಹಿಂದೆ ಪ್ರಸಾರ ಆಗುತ್ತಿದ್ದ ಚಟ್ಪಟ್ ಚುರ್ಮುರಿ ಪ್ರಭುಸ್ವಾಮಿ ಮಳಿಮಠ್ ಮೀನಾ ಅವರ ಧ್ವನಿಯಲ್ಲಿ ಮರುಪ್ರಸಾರ ಮಾಡಿ ಅಥವಾ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದರೆ ಅನುಕೂಲ ಆಗುತ್ತೆ. 30 ತಾರೀಕು ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ವಯಲಿನ್ ವಾದನ ಬಹುದಾರಿ ರಾಗದ ಬ್ರೋವ ಬಾರ ಕೃತಿಯು ತುಂಬ ಚೆನ್ನಾಗಿತ್ತು. ಪ್ರತಿದಿನ ಸಂಜೆ ಕೃಷಿರಂಗ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಕೇಶವಮೂರ್ತಿ ಅವರು ರೈತರನ್ನು ತುಂಬ ಆತ್ಮೀಯತೆಯಿಂದ ಮಾತನಾಡಿಸ್ತಾ ಇರ್ತಾರೆ. ಬಾನುಲಿ ಕೃಷಿ ಬೆಳಗು ಉತ್ತಮ ಕಾರ್ಯಕ್ರಮ, ಅದರಲ್ಲಿ ರೈತರು ಸಾವಯವ ಕೃಷಿಗೆ ಬದಲಾಗುತ್ತಿರುವುದು ಸ್ವಾಗತಾರ್ಹ. ಬಾನುಲಿ ವರದಿ ತುಂಬ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಎಲ್ಲಾ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಇರುತ್ತೆ. ಧನ್ಯವಾದಗಳು, ನಮಸ್ಕಾರ. ಇಂತಿ ಖಾಯಂ ಶ್ರೋತೃ ಹಾಗೂ ಗಾಯಕ ನಂಜುಂಡಸ್ವಾಮಿ.

0: ಸಂತೇಬಾಚನ ಹಳ್ಳಿ ಕೆಆರ್ಪೇಟೆ ತಾಲೂಕು.
1: ಬಹಳ ಸಂತೋಷ ನಂಜುಂಡಸ್ವಾಮಿ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳೋಣ. ಇಲ್ಲೊಂದು ಪತ್ರ ಇದೆ, ಈಗ ಮಹೇಶ್ ನಾಯಕರು ಅವರು ಪತ್ರ ಇದು. ಭಾನುವಾರ ಮಕ್ಕಳಿಗೆ ಕೇಳಿಗೇಳಿಗಳೇ ಫೋನಿನ ಕಾರ್ಯಕ್ರಮ ಇರುವಂತೆ ವಯೋವೃದ್ಧರಿಗೆ ಹೇಳಿ ಹಿರಿಯರೇ ಎಂಬುದಾಗಿ ಕೇವಲ ಹಿರಿಯರು ಮಾತ್ರ ಕರೆ ಮಾಡಿ ಮಾತನಾಡಲು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ನಾವು ಹಿರಿಯರು ಒಂದಷ್ಟು ಕಾರ್ಯಕ್ರಮಗಳನ್ನು ಕೇಳಿ ಶಾಂತವಾಗಿ ಇರಲಿ ಅನ್ನುವಂಥ ನಮ್ಮ ಒಂದು ಭಾವನೆ. ಮತ್ತು ಅವರು ಫೋನ್ ಮಾಡೋದು ಪಾಪ ಡಿಸ್ಟರ್ಬ್ ಆಗೋದು, ಫೋನ್ ಕರೆ ಸಿಕ್ಕಲಿಲ್ಲ ಅಂತಂದರೆ ಪಾಪ ಅವರು ಮನೋಕ್ಲೇಶಕ್ಕೆ ಒಳಗಾಗುವಂಥದ್ದು ಇವೆಲ್ಲವೂ ಆಗುತ್ತೆ. ದಯವಿಟ್ಟು ಆ ಥರದ ಒಂದು ಪ್ರಯತ್ನ ಬೇಡ ಅಂತ ಅನಿಸುತ್ತೆ ಮಹೇಶ್ ನಾಯಕ್ ಅವರೇ. ಸೋಮವಾರ ಗೇಮ್ ಶೋನಲ್ಲಿ 80ರ ದಶಕದ ನಾಯಕ ನಟರು ನಟಿಯರು ಖಳನಾಯಕರು ಹಾಸ್ಯ ನಟರು ಪೋಷಕ ನಟರ ಧ್ವನಿಯನ್ನು ಗುರುತಿಸುವ ಆಟ ಆಡಿಸಿ ನೋಡೋಣ, ಅದರ ಬಗ್ಗೆ ಆಲೋಚನೆಯನ್ನು ಮಾಡೋಣ, ಸಂಬಂಧಪಟ್ಟವರ ಗಮನಕ್ಕೆ ನಾವು ತರುತ್ತೇವೆ. ಮಂಗಳವಾರ ಹೊಂಗಿರಣದಲ್ಲಿ ಅವಸಾನದತ್ತ ಸಾಗುತ್ತಿರುವ ವೃತ್ತಿಗಳಾದ ಸುಣ್ಣದಗೂಡು, ಸೌದೆ ಡಿಪೋ, ರಾಗಿ ಮಿಲ್ಲು, ಎಸ್ಟಿಡಿ ಬೂತು, ಗ್ರಾಮ ಕಂಪನಿಗಳ ಡ್ರಾಮಾ ಕಂಪನಿಗಳ ಕುರಿತು ಮಾತಾಡಿಸಿ ಬಹಳ ಒಳ್ಳೆಯ ಸಲಹೆಯನ್ನು ಕೊಟ್ಟಿದ್ದಾರೆ. ಗುರುವಾರ ಸುತ್ತಮುತ್ತದಲ್ಲಿ ಉಚಿತ ಕೊಡುಗೆಗಳ ಭಾಗ್ಯಗಳಿದ್ದರೆ ತಿಳಿಸಿ ಕುಟುಂಬ ಸಮೇತ ಹಾಜರಿರುತ್ತೇನೆ ಅಂತ. ಇವರು ಎಲ್ಲಿಗೆ ಹಾಜರಾಗ್ತಾರೆ ಗೊತ್ತಿಲ್ಲ, ಇರಲಿ, ಸುತ್ತಮುತ್ತ ಅದು ಒಂದು ಪ್ರದೇಶದಲ್ಲಿ ನಡೆಯುವಂತಹ ಸಾಂಸ್ಕೃತಿಕ ಶೈಕ್ಷಣಿಕ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ರೈತಪರವಾದಂತಹ ಕಾರ್ಯಕ್ರಮಗಳನ್ನು ಕುರಿತಂಥ ಕಾರ್ಯಕ್ರಮ ಆಗಿದೆ ಅದು ಅನ್ನೋದನ್ನು ಅವರು ಗಮನಿಸಿಲ್ಲ ಅಂತ ಅನಿಸುತ್ತೆ. ಬುಧವಾರ ಪತ್ರೋತ್ತರದಲ್ಲಿ ದಯವಿಟ್ಟು ಚಿತ್ರಗೀತೆಗಳನ್ನು ಪ್ರಸಾರ ಮಾಡಬೇಡಿ, ಇದರ ಬದಲು ಮತ್ತೊಬ್ಬರಿಗೆ ಕರೆ ಮಾಡಿ ಅನಿಸಿಕೆ ವ್ಯಕ್ತಪಡಿಸಲು ಅನುವು ಮಾಡಿಕೊಡಿ. ನಾವು ನೀವೇ ಮಾತಾಡ್ತಾ ಇದ್ದರೆ ಒಂದು ಗಂಟೆಗಳ ಕಾಲ ಮಾತು ಮಾತು ಮಾತು ಒಂದಷ್ಟು ಏಕತಾನತೆ ಬಂದುಬಿಡ್ತದೆ. ಆ ಕಾರಣಕ್ಕೆ ಒಂದಷ್ಟು ನಾವು ಕೂಡ ಸುಧಾರಿಸ್ಕೊಳ್ಳೋದಕ್ಕೋಸ್ಕರ ಹಾಡು ನಮಗೆ ಅನುಕೂಲವನ್ನು ಮಾಡಿಕೊಡ್ತದೆ. ಮಹೇಶ್ ನಾಯಕ್ ಅವರೇ, ನಿಮ್ಮ ಆಲೋಚನೆ ಸರಿ ಇದೆ, ಆದರೆ ಮಾತು ಹೆಚ್ಚಾದರೆ ಕರೆನೂ ಕೂಡ ನಿಂತೋಗ್ಬಿಡುವ ಸಾಧ್ಯತೆಗಳಿರದೆ ಆ ಕಾರಣಕ್ಕೋಸ್ಕರ ಹಾಡನ್ನು ನಾವು ಹಾಕ್ತಾ ಇದ್ದೇವೆ. ಶುಕ್ರವಾರ ನಾದಲಯ ಸಂಗೀತ ಸಂಭ್ರಮದಲ್ಲಿ ಯೇಸುದಾಸ್, ಇಳಯರಾಜ, ಅರ್ಜುನ್ ಜನ್ಯ, ವಿಜಯ ಪ್ರಕಾಶ್ ಹಾಗೂ ರಾಜೇಶ್ ಕೃಷ್ಣನ್ರವರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ. ಶನಿವಾರ ನಮ್ಮೂರ ಹೆಸರು ಶೀರ್ಷಿಕೆಯಲ್ಲಿ ಗ್ರಾಮೀಣ ಭಾಗದ ಹಳ್ಳಿಗರಿಗೆ ರೈತರಿಗೆ ಅನಿಸಿಕೆ ತಿಳಿಸಲು ಹೆಚ್ಚಿನ ಅವಕಾಶವನ್ನು ಕೊಡಿ. ನಾವು ಮತ್ತೆ ಮತ್ತೆ ಹೇಳ್ತಾನೆ ಇರ್ತೇವೆ, ಕರೆ ಮಾಡಿ ನೀವು ಮಾತಾಡಿ ನಿಮ್ಮ ಊರಿನ ಬಗ್ಗೆ ಏನು ಗೊತ್ತು ಅಂತ ಹೇಳಿ ಅಂತ ಹೇಳ್ತಾನೆ ಇರ್ತೀವಿ. ಆದರೆ ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ಮಾಡ್ತಾ ಇಲ್ಲ. ಯಾಕೆ ಅಂತಂದರೆ ಅದನ್ನು ಹೇಳ್ಕೊಳ್ಳೋದಕ್ಕೆ ಅದೊಂದು ಕ್ರಮಬದ್ಧವಾಗಿ ಹೇಳೋದಕ್ಕೆ ಒಂದು ಸ್ವಲ್ಪ ಸಮಸ್ಯೆ ಆಗ್ಬೋದು ಅಂತ ಅನಿಸುತ್ತೆ. ಮುಂದಿನ ದಿನಗಳಲ್ಲಿ ಕರೆಯನ್ನು ಮಾಡಿದ್ರೆ ನಮ್ಮ ಕೇಳುಗರು ಖಂಡಿತ ಸ್ವೀಕರಿಸಿ ಅವರಿಗೆ ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೇವೆ. ಇಲ್ಲೊಂದು ಪತ್ರ ಇದೆ, ಈ ಪತ್ರವನ್ನು ಬರೆದಿದ್ದಾರೆ ಮೈಸೂರಿನ ಹೂಟುಗಳ್ಳಿಯಿಂದ ಪುಷ್ಪಾ ಅವರು. ಮೈಸೂರು ಆಕಾಶವಾಣಿ ನಿಲಯದ ನಿರ್ದೇಶಕರಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನನ್ನ ನಮನಗಳು. ಜೂನ್ 19ರಂದು ಶುಕ್ರವಾರ 11 ಗಂಟೆಗೆ ಪ್ರಸಾರವಾದ ಕಾಮನಬಿಲ್ಲು ಕಾರ್ಯಕ್ರಮ ತುಂಬ ಅರ್ಥಗರ್ಭಿತವಾಗಿತ್ತು. ಚಲನಚಿತ್ರ ಛಾಯಾಗ್ರಾಹಕರಾದ ಅಶ್ವಥ್ ನಾರಾಯಣ್ ಸರ್ ಹಾಗೂ ಮಾರುತಿ ಸರ್ ಅವರನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇವರ ಹೆಸರನ್ನು ಮಾತ್ರ ನಾವು ಕೇಳಿದ್ವು, ಇವರ ಧ್ವನಿ ಪರಿಚಯ ನಮಗಿರಲಿಲ್ಲ. ಕಾಮನಬಿಲ್ಲು ಕಾರ್ಯಕ್ರಮ 1 ವರ್ಷ ಪೂರೈಸಿದೆ ಎಂಬ ವಿಚಾರ ತಿಳಿದು ನಮಗೆ ತುಂಬ ಸಂತಸವಾಯಿತು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿರುವ ಜಿ ಎನ್ ಮಂಜುನಾಥ್ ಅವರಿಗೆ ಧನ್ಯವಾದಗಳು. ಯಾವುದೇ ಮೇಲು ಕೇಳಿಲ್ಲದೆ ಎಲ್ಲ ವೃತ್ತಿರಂಗದವರನ್ನು ನಮಗೆ ಪರಿಚಯ ಮಾಡಿಕೊಡುತ್ತಿರುವ ಮೈಸೂರು ಆಕಾಶವಾಣಿಗೆ ಮತ್ತೊಮ್ಮೆ ಧನ್ಯವಾದಗಳು. ಹಾಗೂ ಅದೇ ಸಂಜೆ 4 ಗಂಟೆಗೆ ಪ್ರಸಾರವಾದ ಮಹಿಳಾ ರಂಗದ ಸಖಿ ಸಾಹಿತ್ಯ ಕಾರ್ಯಕ್ರಮದಲ್ಲಿ ಬರಹಗಾರ್ತಿ ಹಾಗೂ ಅಂಕಣಕಾರ್ತಿ ವಿ ಹೇಮಮಾಲಾ ಅವರೊಂದಿಗೆ ನಡೆಸಿದ ಸಂವಾದ ತುಂಬ ಅರ್ಥಪೂರ್ಣವಾಗಿತ್ತು. ಹೊಸ ಬರಹಗಾರರನ್ನು ಪ್ರೋತ್ಸಾಹಿಸುತ್ತಿರುವ ಅವರ ಉದಾರ ಮನೋಭಾವಕ್ಕೆ ಅಭಿನಂದನೆಗಳು. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ ನೇತ್ರಾರವರಿಗೆ ಧನ್ಯವಾದಗಳು. ಹಾಗೂ ಪ್ರತಿ ಗುರುವಾರ ಕೇಳುಗರಿಗಾಗಿ ಸುತ್ತಮುತ್ತ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿರುವ ಚಂದನ ಹಾಗೂ ಅರ್ಚನಾ ಮೇಡಮ್ ಅವರಿಗೆ ಧನ್ಯವಾದಗಳು. ಪ್ರತಿಯೊಂದು ಮಾಹಿತಿಗಳು ನಮಗೆ ಈ ಕಾರ್ಯಕ್ರಮದಲ್ಲಿ ಸಿಗ್ತಾ ಇವೆ. ಜೂನ್ 20 ಶನಿವಾರ 11 ಗಂಟೆಗೆ ಪ್ರಸಾರವಾದ ನಮ್ಮೂರ ಹೆಸರು ಕಾರ್ಯಕ್ರಮ ತುಂಬ ಸೊಗಸಾಗಿತ್ತು. ಡಾಕ್ಟರ್ ಪಳನಿಸ್ವಾಮಿ ಅವರು ಕೆಲವು ಸ್ಥಳಗಳ ಮಾಹಿತಿಗಳನ್ನು ಕೇಳುಗರಿಗೆ ತಿಳಿಸಿಕೊಟ್ರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿರುವ ಡಾಕ್ಟರ್ ಮೈಸೂರು ಉಮೇಶ್ ಅವರಿಗೆ ಧನ್ಯವಾದಗಳು. ಮೈಸೂರು ಆಕಾಶವಾಣಿಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಪ್ರಸಾರವಾಗ್ತಾ ಇದೆ. ಮೈಸೂರು ಆಕಾಶವಾಣಿಯಲ್ಲಿ ಪ್ರಬುದ್ಧ ಹಾಗೂ ನುರಿತ ನಿರೂಪಕಿಯರು ಇರುವುದು ನಮ್ಮಂತಹ ಕೇಳುಗರ ಪುಣ್ಯವೆಸರಿ. ಭಾವನಾ ಜೀವಿಗಳಿಗೆ ಭಾವನಾತ್ಮಕವಾಗಿ ಸ್ಪಂದಿಸುತ್ತಿರುವ ಮೈಸೂರು ಆಕಾಶವಾಣಿಗೆ ನನ್ನ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಈ ಪತ್ರವನ್ನು ಬರೆದಂತಹ ಹೂಟಗಳ್ಳಿಯ ಪುಷ್ಪಾ ಅವರಿಗೆ ಧನ್ಯವಾದಗಳನ್ನು ಹೇಳೋಣ.
0: ಈಗ ಮತ್ತೊಂದು ಪತ್ರ, ಮನೋರಮಾ ಅವರು ಬರೆದಿರುವಂಥ ಪತ್ರ. ನಿಲಯ ನಿರ್ದೇಶಕರಿಗೂ ಶ್ರೀ ಬಿ ದಿಗ್ವಿಜಯ್ ಅವರಿಗೂ ಹಾಗೂ ಸಮಸ್ತ ಸಿಬ್ಬಂದಿ ವರ್ಗದವರಿಗೂ ಶುಭವಾಗಲಿ, ಭಗವಂತನ ಕೃಪೆ ಇರಲಿ. ಆಹಾ, ಅದ್ಭುತ, ಬಹಳ ಸಂತೋಷವಾಗಿದೆ. ಗೇಮ್ ಶೋ ಪ್ರಾರಂಭವಾಗಿ 2 ವರ್ಷಗಳಾದವು ಎಂದರೆ ಆಶ್ಚರ್ಯವಾಗುತ್ತಿದೆ. ನಿಲಯ ನಿರ್ದೇಶಕರು, ಬಿ ದಿಗ್ವಿಜಯ್ ಹಾಗೂ ಸಹೋದ್ಯೋಗಿಗಳು, ಸಿಬ್ಬಂದಿ ವರ್ಗದವರೆಲ್ಲರಿಗೂ ನನ್ನ ಧನ್ಯವಾದಗಳು. ಚೆನ್ನಾಗಿ ಆಟ ಆಡಿಸ್ತಿದ್ದೀರಾ, ಮೆದುಳಿಗೆ ಒಳ್ಳೆಯ ಕಸರತ್ತು ಆಗ್ತಾ ಇತ್ತು, ಅನೇಕ ವಿಷಯಗಳನ್ನ ತಿಳಿದುಕೊಳ್ಳುತ್ತಾ ಇದ್ವು. ಪ್ರತಿ ಸೋಮವಾರ ಗೇಮ್ ಶೋಗಾಗಿ ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ವು. ಮೊಟ್ಟ ಮೊದಲು ಗೆದ್ದವರಿಗೆ ಆಕಾಶವಾಣಿ ನೋಡುವ ಸೌಭಾಗ್ಯ, ಮಾತನಾಡುವ ಸೌಭಾಗ್ಯ ಸಿಗ್ತಾ ಇತ್ತು. ಗೇಮ್ ಶೋನಲ್ಲಿ ನೀವು ಸೂತ್ರಧಾರರು, ನಾವು ಪಾತ್ರಧಾರಿಗಳಾಗಿದ್ವು. ವರ್ಣಿಸುವುದಕ್ಕೆ ಪದಗಳೇ ಇಲ್ಲ. ಎಲ್ಲರಿಗೂ ಹೃತ್ಪೂರ್ವಕ

0: ಅಭಿನಂದನೆಗಳು ಅಂತ ಮನೋರಮ ಅವರು ಅವರ ಒಂದು ಪತ್ರದಲ್ಲಿ ಬರೆದಿದ್ದಾರೆ. ಮತ್ತೊಂದು ಪತ್ರ ಎ ಡಿ ನಂಜುಂಡಸ್ವಾಮಿಯವರು ಹೆಬ್ಬಾಳಿನಿಂದ ಬರೆದಿರುವಂಥದ್ದು. ನಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದ ಜನಪ್ರಿಯ ಕಾರ್ಯಕ್ರಮಗಳಲ್ಲೊಂದಾದ ನೆನಪಿನಂಗಳದಲ್ಲಿ 22ನೇ ತಾರೀಕು ಸೋಮವಾರದಂದು ಪ್ರಸಾರ ಮಾಡಿದ ವಿಶಾರದ ಡಾಕ್ಟರ್ ಪುಟ್ಟರಾಜು ಗವಾಯಿಗಳೊಡಗೆ ವಿದ್ವಾನ್ ಆರ್ ಕೆ ತ್ಯಾಗರಾಜನ್ ಅವರು ನಡೆಸಿದ ಸಂವಾದ ತುಂಬಾ ಪ್ರಬುದ್ಧವಾಗಿ ಮೂಡಿಬಂತು. ಹಿರಿಯ ಸಂಗೀತ ವಿದ್ವಾಂಸರಾಗಿದ್ದು ಅಂಧರ ಬದುಕಿಗೆ ಬೆಳಕಾದ ಶ್ರೀ ಪುಟ್ಟರಾಜ್ ಗವಾಯಿಗಳು ತಮ್ಮ ಗುರುಗಳಾದ ಶ್ರೀ ಪಂಚಾಕ್ಷರಿ ಗವಾಯಿಗಳಿಂದ ದೀಕ್ಷಾಬದ್ಧರಾಗಿ ಗದಗಿನ ವೀರೇಶ್ವರ ಪುಣ್ಯಾಶ್ರಮದ ಮೂಲಕ ಅನ್ನ ಸಂಗೀತದ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದ ಸಂಗತಿಗಳನ್ನು ಸಂವಾದದ ನಡುವೆ ಹಿಂದೂಸ್ತಾನಿ ಹಾಗೂ ಕರ್ನಾಟಕ ಸಂಗೀತದ ಕೃತಿಗಳನ್ನು ಹಾಡಿ ಶ್ರೋತೃಗಳಲ್ಲಿ ಕಲಾಭಿರುಚಿ ಬೆಳೆಸಿದ್ದು ಮೆಚ್ಚುಗೆಯಾಯಿತು. ಇಂದು ಶ್ರೀ ಪುಟ್ಟರಾಜ್ ಗವಾಯಿಗಳು ಭೌತಿಕವಾಗಿ ಇಲ್ಲದಿದ್ದರೂ ತಮ್ಮ ಸಾಧನೆಯಿಂದ ಅಮರರಾಗಿದ್ದಾರೆ. ಮುಂದುವರೆದಂತೆ 27ನೇ ತಾರೀಕು ಶನಿವಾರ ಸಂಜೆ 4:30 ನೆನಪಿನಂಗಳ ಕಾರ್ಯಕ್ರಮದಲ್ಲಿ ಹಿರಿಯ ಕವಿಗಳಾದ ಡಾ ಜಿಎಸ್ ಶಿವರುದ್ರಪ್ಪನವರ ಕುರಿತು ಅವರ ಕಾವ್ಯ ಜೀವನದ ಬಗ್ಗೆ ಕವಿ ಶ್ರೀ ಎಚ್ಎನ್ ವೆಂಕಟೇಶಮೂರ್ತಿ ಹಾಗೂ ಕವಿ ಶ್ರೀ ಪೂತಿನಾರವರ ಜೀವನ ಸಾಧನೆ ಬಗ್ಗೆ ಶ್ರೀ ಎಚ್ಎಸ್ ಲಕ್ಷ್ಮೀನಾರಾಯಣ ಭಟ್ರ ನುಡಿಗಳು ಚಿಂತಾನಾರ್ಹವಾಗಿತ್ತು, ತುಂಬಾ ಚೆನ್ನಾಗಿ ಮೂಡಿಬಂತು ಈ ಕಾರ್ಯಕ್ರಮ ಅಂತ ನಂಜುಂಡಸ್ವಾಮಿಯವರು ಬರೆದಿದ್ದಾರೆ.
1: ಎಚ್ ಎಸ್ ವೆಂಕಟೇಶಮೂರ್ತಿ ಅವರು, ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರು ಅದು ಇರಲಿ ಚಿನ್ಮಯಿ, ಪತ್ರವನ್ನು ಬರೆದಂತಹ ನಂಜುಂಡಸ್ವಾಮಿ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳೋಣ. ಈಗ ಮತ್ತೊಂದು ಪತ್ರದತ್ತ ನಮ್ಮ ಚಿತ್ತ. ಪ್ರಿಯಾಪಟ್ಟಣದ ಜಯಶ್ರೀ ಅವರ ಪತ್ರ. ನನ್ನ ಪ್ರೀತಿಯ ಆಕಾಶವಾಣಿಗೆ ಮತ್ತು ಅಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನನ್ನ ನಮಸ್ಕಾರಗಳು. ಆಕಾಶವಾಣಿಯಲ್ಲಿ ಪ್ರಸಾರವಾಗುವ ಪ್ರತಿಯೊಂದು ಕಾರ್ಯಕ್ರಮಗಳು ತುಂಬ ಚೆನ್ನಾಗಿರುತ್ತದೆ. ಅದರಲ್ಲೂ ಚಿಂತನ, ಸಸ್ಯಸಿರಿ, ನೆನಪಿನಂಗಳ, ಸಿನಿಮಾಯಾನ, ವನಿತಾ ವಿಹಾರ ತುಂಬ ಇಷ್ಟ. ಅದರಲ್ಲೂ ಗೇಮ್ ಶೋ ಅಂತೂ ಸೂಪರೋ ಸೂಪರು ಅಂತ ಹೇಳಿದ್ದಾರೆ. 19/6/2026 ಶುಕ್ರವಾರ 11 ಗಂಟೆಯಲ್ಲಿ ಪ್ರಸಾರವಾದ ಕಾಮನಬಿಲ್ಲು, ಶ್ರೀ ಮಾರುತಿ ಮತ್ತು ಅಶ್ವತ್ಥನಾರಾಯಣರ ಸಂದರ್ಶನ ತುಂಬ ಚೆನ್ನಾಗಿತ್ತು. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮಹಿಳಾ ಫೋಟೋಗ್ರಾಫರ್ಸ್ ಇದ್ದಾರೆ ಎಂಬುದು ತುಂಬ ಸಂತೋಷದ ಒಂದು ಸಂಗತಿ. ವಿಶೇಷ ಕಾರ್ಯಕ್ರಮ ಇದು. ನಡೆಸಿಕೊಟ್ಟಂತಹ ಜಿ ಎನ್ ಮಂಜುನಾಥ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಿದ್ದಾರೆ. 26/2026 ಬೆಳಿಗ್ಗೆ ಚಿಂತನ, ಶ್ರೀ ವೆಂಕನಗೌಡ ದಡ್ಗಲ್ ಅವರು ತಾಯಿಯ ಬಗ್ಗೆ ಚಿಂತನ ನಡೆಸಿಕೊಟ್ರು, ತುಂಬ ಖುಷಿಯಾಯಿತು. ನಕ್ಷತ್ರ ಲೋಕ ಕಾರ್ಯಕ್ರಮದಲ್ಲಿ ಮಹಿಳಾ ಸೆಲೆಬ್ರಿಟಿಗಳನ್ನು ಸಂದರ್ಶನ ಮಾಡಿ ಅಂತ ಹೇಳಿದ್ದಾರೆ. ಮತ್ತು ಪತ್ರೋತ್ತರ ಕಾರ್ಯಕ್ರಮದಲ್ಲಿ ಮೊದಲು ಕರೆಯನ್ನು ಸ್ವೀಕರಿಸುತ್ತೀರಲ್ಲ, ಇದು ಸರಿಯೇ? ನಿಮ್ಮ ಪ್ರಕಾರ ಸರಿಯಿಂದಾದರೆ ಕರೆಗೊಂದು ಗೀತೆಯಲ್ಲೂ ಯಾಕೆ ಪತ್ರಗಳನ್ನು ಸ್ವೀಕರಿಸಬಾರದು? ಈ ಕಾರ್ಯಕ್ರಮದಲ್ಲಿ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಅವಕಾಶ ಸಿಗುವುದಿಲ್ಲ. ಪತ್ರದ ಮುಖಾಂತರವಾದರೂ ನಮ್ಮ ಇಷ್ಟದ ಗೀತೆಗಳನ್ನು ಕೇಳುವ ಆಸೆ ಈಡೇರಬಹುದೇ ಅಂತ ಹೇಳ್ತಾರೆ. ಇವರ ಈ ಪ್ರಶ್ನೆಗೆ ಉತ್ತರವನ್ನು ಅನಂತರ ಕೊಡೋಣ. ಚಿನ್ಮಯಿ, ನಿಲಯ ನಿರ್ದೇಶಕರಲ್ಲಿ ಇದೊಂದು ಕೋರಿಕೆ. ಪ್ರತಿದಿನ 5:50ಕ್ಕೆ ಪ್ರಸಾರವಾಗುವ ವಂದೇ ಮಾತರಂ ಕಾರ್ಯಕ್ರಮದಲ್ಲಿ ಬದಲಾವಣೆಯಾಗಿದೆ. ಇದರಿಂದ ಸ್ವಲ್ಪ ಬೇಜಾರಾಗಿದೆ, ಏಕೆಂದರೆ ಚಿಕ್ಕ ವಯಸ್ಸಿನಿಂದಲೂ ಹಳೆಯ ವಂದೇ ಮಾತರಂ ಕೇಳಿ ಅಭ್ಯಾಸವಾಗಿರುವುದರಿಂದ ಇದು ಸ್ವಲ್ಪ ಬೇಜಾರಾಗುತ್ತದೆ. ದಿನದ ಪ್ರಾರಂಭದಲ್ಲೇ ಬೇಜಾರಾದರೆ ಆ ದಿನ ಪೂರ್ತಿ ಬೇರೆ ಯಾವ ಕೆಲಸವೂ ಮಾಡುವುದಕ್ಕೂ ಸ್ಫೂರ್ತಿ ಇರೋದಿಲ್ಲ. ಯಾವ ಕಾರಣಕ್ಕೆ ಬದಲಾಗಿದೆಯೋ ಗೊತ್ತಿಲ್ಲ. ದಯಮಾಡಿ ಮೊದಲಿದ್ದ ವಂದೇ ಮಾತರಮನ್ನೇ ಪ್ರಸಾರ ಮಾಡಿ ಎಂದು ಬೇಡಿಕೊಳ್ಳುತ್ತೇನೆ ಅಂತ ಹೇಳೋಣ. ಮೊದಲು ಒಂದೇ ಮಾತರಂ ವಿಷಯವನ್ನು ಹೇಳ್ಬಿಡೋಣ. ಇಲ್ಲಿ ಅದು ನಮಗೆ ನಮ್ಮ ಮುಖ್ಯ ಪ್ರಧಾನ ಕಚೇರಿಯಿಂದ ಆದೇಶ ಬಂದಿರೋದ್ರಿಂದ, ಪ್ರಸಾರ ಭಾರತಿಯಿಂದ ಆದೇಶ ಬಂದಿರೋದ್ರಿಂದ, ಒಂದೇ ಮಾತರಂಗೆ 150 ವರ್ಷಗಳು ಸಂದಿರೋದ್ರಿಂದ ಅದು ಒಂದು ಹೊಸ ಬಗೆಯಲ್ಲಿ ಎಲ್ಲರನ್ನು ತಲುಪಲಿ ಅನ್ನುವ ಕಾರಣಕ್ಕೋಸ್ಕರ ಒಂದು 3.5 ನಿಮಿಷಗಳ ಕಾಲ ಅದನ್ನು ನಾವು ಪ್ರಸಾರ ಮಾಡ್ತಾ ಬರ್ತಾ ಇದ್ದೇವೆ. ಈ ಹಿಂದೆ ಪ್ರಸಾರ ಆಗ್ತಾ ಇದ್ದಂತಹ ಒಂದೇ ಮಾತರಂಗೆ ನಮಗೆ ಕಿವಿ ಒಕ್ಕೊಂಬಿಟ್ಟಿತ್ತು, ನಮ್ಮ ಮನಸ್ಸು ಅದನ್ನು ಸ್ವೀಕರಿಸ್ತಾ ಇತ್ತು. ತಕ್ಷಣ ಬದಲಾವಣೆ ಆಯ್ತಲ್ಲ, ಆ ಬದಲಾವಣೆಗೆ ಒಗ್ಗಿಕೊಳ್ಳುವಂಥದ್ದು ಸ್ವಲ್ಪ ಕಷ್ಟ. ಇನ್ನೂ ಸ್ವಲ್ಪ ದಿನಗಳು ಕಳೆದ ಮೇಲೆ ಅವರೇ ಹೇಳ್ತಾರೆ, ಇಲ್ಲ ಈಗ ಪ್ರಸಾರ ಆಗ್ತಾ ಇರುವಂಥ ಒಂದೇ ಮಾತರಂ ಇರಲಿ, ಹಿಂದೆ ಆಗ್ತಿರಲ್ಲ ಅದು ಬೇಡ ಅಂತ ಹೇಳ್ತಾರೆ. ಅದರ ಬದಲಾವಣೆಗೆ ನಾವು ಸ್ವಲ್ಪ ಒಗ್ಗಿಸ್ಕೊಳ್ಬೇಕಾದಂಥದ್ದು ನಮ್ಮ ದೃಷ್ಟಿ ಆಗಬೇಕು ಜಯಶ್ರೀ ಅವರೇ. ಮತ್ತೊಂದು ಪ್ರಶ್ನೆ, ಕರೆಗೊಂದು ಗೀತೆ ಮತ್ತು ಪತ್ರೋತ್ತರ ಕಾರ್ಯಕ್ರಮ ಮೊದಲು ಕರೆಯನ್ನು ಸ್ವೀಕರಿಸ್ತಲ್ಲಿ ಸರಿನಾ ಅಂತ ಹೇಳಿದ್ದಾರೆ. ಇದು ಸರಿ ತಪ್ಪು ಅನ್ನುವ ಗೋಜಿಗೆ ಹೋಗಬಾರ್ದು ಜಯಶ್ರೀ ಅವರೇ. ಯಾಕೆ ಅಂತಂದರೆ ಕರೆಗೊಂದು ಗೀತೆಯಲ್ಲಿ ಪತ್ರಗಳನ್ನು ಸ್ವೀಕರಿಸಬೇಕು ಅಂತಂದಾಗ ಈ ಕಾರ್ಯಕ್ರಮಕ್ಕೆ ಯಾವ ಮೌಲ್ಯ ಸಿಗುತ್ತೆ ಹಾಗಾದರೆ? ಮತ್ತು ಪತ್ರಗಳ ಮುಖಾಂತರ ಚಿತ್ರಗೀತೆಗಳನ್ನು ಕೇಳಿಕೊಳ್ತಾ ಇದ್ರಿ, ಮೊದಲು ಕೇಳುಗರ ಕೋರಿಕೆ ಬರ್ತಾ ಇತ್ತು. ಆಗ ಏನು ಮಾಡ್ತಾಯಿದ್ರು ಅಂತಂದರೆ, ಜನ ಈಗ ಬದಲಾವಣೆ ಆಗಿದೆ, ತಂತ್ರಜ್ಞಾನ ನಮ್ಮೆಲ್ಲರ ಕೈಯನ್ನು ತಲುಪಿದೆ, ಎಲ್ಲರ ಕೈನಲ್ಲೂ ಕೂಡ ಆ್ಯಂಡ್ರಾಯ್ಡ್ ಫೋನ್ ಇದೆ, ಅಥವಾ ಮೆಸೇಜ್ ಮಾಡುವಂಥ ಒಂದು ಅವಕಾಶಗಳು ನಮಗಿವೆ ಅನ್ನುವ ಕಾರಣಕ್ಕೋಸ್ಕರ ಮೆಸೇಜನ್ನು ಬಳಸ್ಕೊಳ್ಳಿ ಅಂತ ಹೇಳಿದ್ರು. ಯಾವುದು ಟೆಕ್ಸ್ಟ್ ಮೆಸೇಜನ್ನು ಕಳಿಸ್ತಾ ಇದ್ರು, ಆ್ಯಂಡ್ರಾಯ್ಡ್ ಫೋನಿಂದಲೇ ಯಾವ ಮೊಬೈಲಿಂದಲಾದರೂ ಕೂಡ ಮೆಸೇಜನ್ನು ಮಾಡ್ಬೋದಾಗಿತ್ತು. ಅದಕ್ಕೂ ನಾವು ಒಪ್ಕೊಂಡ್ವಿ, ಆಯಿತು ನೀವು ಮೆಸೇಜನ್ನು

0: ಕಳಿಸಿ ಪತ್ರವನ್ನು ಬರಿಬೇಡಿ ಅಂಥೇಳಿ ಒಂದಷ್ಟು ಕಾಲ ಮೆಸೇಜ್ ಬಂತು. ಅಲ್ಲ, ಈ ವಾಟ್ಸಪ್ಪನ್ನು ಯಾಕೆ ನೀವು ಉಪಯೋಗಿಸ್ಬಾರ್ದು ಅಂತ ಹೇಳಿದ್ರು. ಆ ವಾಟ್ಸಪ್ನ ಅನುಕೂಲವನ್ನು ಕೂಡ ನಾವೀಗ ಮಾಡಿಕೊಟ್ಟಿದ್ದೇವೆ. ಹಾಗಾಗಿ ಈ ತಮ್ಮ ಅನಿಸಿಕೆ ತಪ್ಪು ಅಂತ ಹೇಳ್ತಾ ಇಲ್ಲ, ಬದಲಾವಣೆ ಆಗಿರುವಂಥದ್ದನ್ನು ನಾವು ಯಾಕೆ ಒಪ್ಕೊಳ್ಳೋದಕ್ಕೆ ಸಿದ್ಧವಾಗಿ ಇಲ್ಲ ಅಂಥೇಳಿ ಅದನ್ನು ನಾವು ಸ್ವಲ್ಪ ವಿಶಾಲ ಭಾವನೆಯಿಂದ, ತೆರೆದ ಮನಸ್ಸಿನಿಂದ ನಾವು ಅದನ್ನು ನೋಡ್ತು ಅಂತಂದರೆ, ಇದು ಸರಿ ಇದೆ ಅಲ್ವಾ, ಆಕಾಶವಾಣಿ ನಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ಸ್ಪಂದಿಸ್ತಾ ಇದೆ ಅಲ್ವಾ ಅಂಥೇಳಿ ತಮಗೆ ಅನಿಸುತ್ತೆ. ಇನ್ನೊಂದಷ್ಟು ಕಾಲ ಕೂತ್ಕೊಂಡು ಯೋಚನೆಯನ್ನು ಮಾಡಿ ಇದಕ್ಕೆ ಉತ್ತರ ನಿಮಗೆ ಸಿಗುತ್ತೆ. ನಾವು ಕೇಳಿ ಪಡೆಯುವಂಥದ್ದಲ್ಲ ನೀವು, ಅದು ನಿಮಗೆ ಅದು ಉತ್ತರ ಗೊತ್ತಿರುತ್ತೆ. ಆ ಕಾರಣಕ್ಕೋಸ್ಕರ ನಮ್ಮಿಂದ ಉತ್ತರವನ್ನು ನಿರೀಕ್ಷೆ ಮಾಡಬೇಡಿ. ಆದರೂ ಇಷ್ಟು ಮಾತಾಡಿದ್ದೇವೆ ತಮ್ಮ ಪತ್ರಿಕೆ ದೀರ್ಘ ಪತ್ರವನ್ನು ಬರೆದಂತಹ ಜಯಶ್ರೀಯವರೇ, ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಚಿನ್ಮಯಿ, ಈಗ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಹತ್ತಿರ ಆಗ್ತಾ ಇದೆ. ಆದರೂ ಕೂಡ ಫೋನ್ ಎರಡೂ ಸಂಖ್ಯೆಗಳಲ್ಲೂ ಕೂಡ ಬ್ಲಿಂಕಿಂಗ್ ಆಗ್ತಾನೆ ಇದೆ. ಒಂದೆರಡು ಕರೆಗಳನ್ನು ಸ್ವೀಕರಿಸಿ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ.
1: ನಮಸ್ತೆ ಆಕಾಶವಾಣಿ.
2: ನಮಸ್ತೆ ಮೇಡಮ್.
1: ಯಾರು, ಎಲ್ಲಿಂದ ಮಾತಾಡ್ತಾ ಇರೋದು?
2: ನಾನು ಉಮಾ ರಾಮದಾಸ್.
1: ಉಮಾ ಅವರೇ ಹೇಳಿ.
2: ನಮಸ್ತೆ ಸರ್, ನಿಮ್ಗೂ
0: ನಮಸ್ಕಾರ. ಉಮಾ ಅವರೇ ಹೇಳಿ.
2: ಸರ್, ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಗೇಮ್ ಶೋ ಎರಡು ವರ್ಷ ತುಂಬಿ ತುಂಬಾ ಸಂತೋಷ ಆಯ್ತು. ಹೀಗೆ ಮುಂದುವರಿಲಿ ಅಂತ ಆಶಿಸ್ತೇನೆ. ನಾನ್ ಗೇಮ್ ಶೋ ಕೇಳಕ್ ಶುರು ಮಾಡಿ ಎರಡು ವರ್ಷ ಆಯ್ತು ಅಂತ ನೆನಪಿಸ್ತು. ಯಾಕಂದ್ರೆ ನಂಗೆ ಎರಡು ವರ್ಷ ಆಯ್ತು ರಿಟೈರ್ಡ್ ಆಗಿ. ರಿಟೈರ್ಡ್ ಆದ ತಕ್ಷಣ ನನ್ನ ಸಂಗಾತಿಯಾಗಿ ಬಂದಂತ ಆಕಾಶವಾಣಿಗೆ ನಾನು ಬಹಳ ಆಭಾರಿಯಾಗಿರ್ತೇನೆ.
0: ಓಕೆ,
1: ಆಗ್ಲಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ಕಾರ. ನಮಸ್ತೆ ಆಕಾಶವಾಣಿ.
3: ಹಲೋ ಸರ್, ನಮಸ್ಕಾರ. ಡಾಕ್ಟರ್ ಉಮೇಶ್ವರ್ಗೆ
1: ನಮಸ್ತೆ. ಯಾರು ಮಾತಾಡ್ತಾ ಇರೋದು?
3: ಮಂಡ್ಯದಿಂದ ಆರ್ ರಮೇಶ್ ಅಂತ ಮೇಡಮ್ ನನ್ನ ಹೆಸರು.
0: ನೀವು ಸ್ವಲ್ಪ ವೇಗವಾಗಿ ಮಾತಾಡು, ಇರೋದು ನಿಮ್ಗೆ 30 ಸೆಕೆಂಡ್ ಮಾತ್ರ. ರಮೇಶ್,
3: ಸಾಕು. ವೈದ್ಯರ ದಿನದ ಶುಭಾಶಯಗಳು ಡಾಕ್ಟರ್ ಉಮೇಶ್ ಅವರಿಗೆ. ತಾವು ತಮ್ಮ ಹತ್ರ ನಾನು ಮುನಿಸ್ಕೊಂಡಿದ್ದೆ. June 25 ನನ್ನ ಕರೆಯನ್ನ ಕಟ್ ಮಾಡಿದ್ರಿ ತಾವು. ಅವತ್ತಿನ ನಾನು ಇವತ್ತು 1 ವರ್ಷದ ನಂತರ ಮಾತಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.
0: ಮುನಿಸು ಮುಗೀತಾ? ಥ್ಯಾಂಕ್ ಯು, ನಮಸ್ಕಾರ.
4: ಹಲೋ ಸರ್.
0: ಚಂದ್ರ ಅವರು ವೇಗವಾಗಿ ಮಾತಾಡಿ, ಸ್ವಲ್ಪ ಸಮಯ ಇಲ್ಲ.
4: ಕಾರ್ಯಕ್ರಮ 2 ವರ್ಷ ಆಯ್ತು. ನಿಮ್ಮೂರ ಹೆಸರಿಗೆ ಧನ್ಯವಾದ ಸರ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು.
4: ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರ್ತಾಯ್ತು ಸರ್. ಹಾಗೆ ನಿನ್ನೆ ಕೃಷಿ ರಂಗದಲ್ಲಿ ಬಾನುಲಿ ಕೃಷಿ ಪಡುಗು ಕಾರ್ಯಕ್ರಮ ಪ್ರಸಾರ ಆಯ್ತು ಸರ್.
0: ಹೋಗಿದ್ರಾ
4: ಸರ್?
0: ಸುಬ್ಬಣ್ಣ ಅವ್ರ ಜಮೀನ್ ಹೋಗಿದ್ರಾ
4: ಸರ್? ನಮ್ಗೆ ಹುಷಾರಿಗೆ
0: ಕಾಣ್ಕೊಂಡೆ
4: ಅಲ್ಲೇ ಇಲ್ಲೇ.
0: ರೆಸ್ಟ್ ಮಾಡಿ, ರೆಸ್ಟ್ ಮಾಡಿ ಚಂದ್ರ ಅವರೇ.
1: ಆಗ್ಲಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
4: ಕೇಶವಮೂರ್ತಿ ಅವ್ರಿಗೂ ಧನ್ಯವಾದ.
0: ನಮಸ್ಕಾರ.
1: ನಮಸ್ಕಾರ
0: ಕೇಳುಗರೆ, ಇದುವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಪತ್ರೋತ್ತರ ಹಾಗೆ ತಮ್ಮ ಕರೆಗಳನ್ನು ಕೇಳಿದ್ರಿ. ಕರೆಗಳನ್ನು ಸ್ವೀಕರಿಸಿ ಕೆಲವರು ತುಂಬ ಚೆನ್ನಾಗಿ ಮಾತಾಡಿದ್ರು, ಹಾಗೆಯೇ ಪತ್ರಗಳು ಕೂಡ ಅಷ್ಟೇ ಅರ್ಥಪೂರ್ಣವಾಗಿ ಬಂದಿತ್ತು. ಅದನ್ನೆಲ್ಲವನ್ನು ಓದಿದ್ದೇವೆ. ಮತ್ತೆ ಮುಂದಿನ ವಾರ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ, ಅದರಲ್ಲೂ ಪತ್ರೋತ್ತರ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ವಂದಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ನಾನು ನಿಮ್ಮೊಂದಿಗೆ ಡಾಕ್ಟರ್ ಮೈಸೂರು ಉಮೇಶ್,
1: ಹಾಗೆ ನಾನು ಚಿನ್ಮಯಿ.
0: ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಎಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರ. ಇದು ಆಕಾಶವಾಣಿ ಮೈಸೂರು FM 100.6. ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕಲ್ಯಾಣ ಕರ್ನಾಟಕ ಭಾಗದ ರೈಲ್ವೆ ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿನ ಕುಡಿಯುವ ನೀರಿನ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನದ ಕುರಿತು ಹೊಸದಿಲ್ಲಿಯಲ್ಲಿ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹಾಗೂ ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ಅವರೊಂದಿಗೆ ಚರ್ಚೆ ನಡೆಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ರಾಜ್ಯದ ಗ್ರಾಮೀಣ ಜನತೆಗೆ ಸುರಕ್ಷಿತ ಹಾಗೂ ಸಮರ್ಪಕ ಕುಡಿಯುವ ನೀರು ಒದಗಿಸುವ ನಿಟ್ಟನಲ್ಲಿ ಅಗತ್ಯ ಸಹಕಾರವನ್ನು ಕೋರಲಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ರೈಲ್ವೆ ಇಲಾಖೆಯಿಂದ ಬೆಂಗಳೂರು ವಿಜಯಪುರ ನಗರಗಳ ಮಧ್ಯೆ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಪ್ರಸ್ತಾವಕ್ಕೆ ಸಕಾರಾತ್ಮಕ ಸ್ಪಂದನೆ ದೊರಕಿದೆ.

0: ಮುಂದಿನ 4 ತಿಂಗಳ ಒಳಗೆ ಜಾರಿಗೊಳ್ಳುವ ನಿರೀಕ್ಷೆ ಇದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಇಂದು ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಜಾರಿಗೊಳ್ಳುತ್ತಿದೆ. ಗ್ರಾಮೀಣ ಭಾಗದ ಕಾರ್ಮಿಕರಿಗೆ 125 ದಿನಗಳ ಉದ್ಯೋಗ ನೀಡಲು ಕೆಲಸದ ಬೇಡಿಕೆಯನ್ನು ವಿಬಿಜಿ ರಾಮ್ಜಿ ತಂತ್ರಾಂಶಕ್ಕೆ ವರ್ಗಾವಣೆ ಮಾಡಿಕೊಳ್ಳುವಂತೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನಿರ್ದೇಶಿಸಿದೆ. ಉದ್ಯೋಗ ಗ್ಯಾರಂಟಿ ಕಾರ್ಡ್ಗಾಗಿ ಬೇಡಿಕೆ ಸಲ್ಲಿಸಿದವರಿಗೆ ವಿಬಿಜಿ ರಾಮ್ಜಿ ಯೋಜನೆಯಡಿ ವಿನ್ಯಾಸಗೊಳಿಸಿರುವ ನೂತನ ಕಾರ್ಡ್ ವಿತರಿಸುವಂತೆ ಇಲಾಖೆ ಸೂಚಿಸಿದೆ. ಕೇಂದ್ರ ಸರ್ಕಾರದ ಡಿಜಿಟಲ್ ಇಂಡಿಯಾ ಉಪಕ್ರಮ ಇಂದು ಯಶಸ್ವಿ 11 ವರ್ಷಗಳನ್ನು ಪೂರ್ಣಗೊಳಿಸಿದೆ. ಪ್ರಸ್ತುತ ದೇಶದ 11 ಕೋಟಿಗೂ ಹೆಚ್ಚು ಬಳಕೆದಾರರು ಉಮಂಗ್ ಆಪ್ ಮೂಲಕ ಸರ್ಕಾರಿ ಸೇವೆಗಳನ್ನು ಅತ್ಯಂತ ಸುಲಭವಾಗಿ ಪಡೆದುಕೊಳ್ಳುತ್ತಿದ್ದಾರೆ. ತಂತ್ರಜ್ಞಾನದ ಮೂಲಕ ನಾಗರಿಕರ ಸಬಲೀಕರಣ ಮತ್ತು ಆಡಳಿತದ ಸರಳೀಕರಣಕ್ಕೆ ಡಿಜಿಟಲ್ ಇಂಡಿಯಾ ಸಾಕ್ಷಿಯಾಗಿದೆ. ಈ ಉಪಕ್ರಮ ವಿಕಸಿತ ಭಾರತ ಹಾಗೂ ಸ್ವಾವಲಂಬಿ ಭಾರತಕ್ಕೆ ಅಡಿಪಾಯವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಣ್ಣಿಸಿದ್ದಾರೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಪಿಎಂಕೆಎಸ್ವೈ ಅಡಿಯಲ್ಲಿ ರೈತರಿಗೆ ತುಂತುರು ನೀರಾವರಿ ಘಟಕಗಳ ವಿತರಣೆಗೆ ಯಾದಗಿರಿ ಜಿಲ್ಲೆಯಲ್ಲಿ ಈಗಾಗಲೇ ರೈತರಿಂದ ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ. ಕೃಷಿ ಇಲಾಖೆ ಮೂಲಕ ಪ್ರಸಕ್ತ ವರ್ಷ 4,150 ತುಂತುರು ನೀರಾವರಿ ಘಟಕಗಳನ್ನು ಅರ್ಹ ರೈತರಿಗೆ ಶೀಘ್ರದಲ್ಲೇ ವಿತರಿಸಲಾಗುವುದು ಎಂದು ಯಾದಗಿರಿ ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕರಾದ ರತೇಂದ್ರನಾಥ್ ಸೂಗೂರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಹನಿ ನೀರಾವರಿ ಪದ್ಧತಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ ಈ ವರ್ಷ ನಮಗೆ ಸುಮಾರು 4,150 ಸ್ಪ್ರಿಂಕ್ಲರ್ ಸೆಟ್ಗಳನ್ನು ಏನ್ ತುಂತುರು ನೀರಾವರಿ ಘಟಕಗಳಿದ್ದಾವೆ ಈ ತುಂತುರು ನೀರಾವರಿ ಘಟಕಗಳನ್ನ ನಮ್ಮ ಜಿಲ್ಲೆಗೆ ಆಕ್ಷನ್ ಪ್ಲಾನ್ ಬಂದಿದೆ. ಈ ಕೆ ಕಿಸಾನ್ ನಲ್ಲಿ ಪ್ರೋಗ್ರಾಮ್ ಅಪ್ಲೋಡ್ ಆಗಬೇಕು. ರೈತರಿಂದ ಆಲ್ರೆಡಿ ಅರ್ಜಿಗಳು ನಮ್ಮ ಹತ್ರ ಇದಾವೆ. ಸೊ ಈ ಒಂದು ಬರಗಾಲದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮಗೆ ಒಂದು ಕೆ ಕಿಸಾನ್ ನ ಪ್ರೋಗ್ರಾಮ್ ಬಂದ ತಕ್ಷಣ ಈ ಒಂದು ತುಂತುರು ನೀರಾವರಿ ಘಟಕಗಳನ್ನು ಸುಮಾರು 4,000 ಅಂದ್ರೆ ಪ್ರತಿಯೊಂದು ತಾಲೂಕಕ್ಕೆ 1,300 ಎಲ್ಲಾ ತುಂತುರು ಘಟಕಗಳನ್ನು ಹೋಬಳಿ ವೈಸ್ ಡಿವೈಡ್ ಮಾಡಿ ಎಲ್ಲಾ ರೈತರಿಗೆ ಸೀನಿಯರಿಟಿ ಪ್ರಕಾರ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಮೇಲೆ ಅವರಿಗೆ ನಾವು ಅದನ್ನು ವಿತರಣೆ ಮಾಡಿ.
0: ಇಂದು ರಾಷ್ಟೀಯ ವೈದ್ಯರ ದಿನ. ದೇಶ ಕಂಡ ಖ್ಯಾತ ವೈದ್ಯ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದ ಬಿಧಾನ್ ಚಂದ್ರ ರಾಯ್ ಅವರ ಜನ್ಮದಿನದಂದು ರಾಷ್ಟೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತದೆ. ಆರೋಗ್ಯ ಕ್ಷೇತ್ರದಲ್ಲಿ ಅಮೂಲ್ಯ ಸೇವೆ ಸಲ್ಲಿಸುತ್ತಿರುವ ನಾಡಿನ ಪ್ರತಿಯೊಬ್ಬ ವೈದ್ಯರಿಗೂ ರಾಷ್ಟೀಯ ವೈದ್ಯರ ದಿನದಂದು ತಮ್ಮ ವಂದನೆಗಳನ್ನು ಸಲ್ಲಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಹವಾಮಾನ ವೈಪರೀತ್ಯ ಹಾಗೂ ಮಳೆ ಅಭಾವದ ಹಿನ್ನೆಲೆ ರೈತರು ಬೀಜೋಪಚಾರಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ನೀರಿನ ಆಶ್ರಯ ಕಡಿಮೆ ಬೇಕಿರುವ ಉದ್ದು ತೊಗರಿ ಬೆಳೆಗಳನ್ನು ಬೀಜ ಕಠಿಣಗೊಳಿಸುವಿಕೆ ತಂತ್ರಜ್ಞಾನದ ಮೂಲಕ ಬಿತ್ತಬೇಕು ಎಂದು ಬೀದರ್ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥರಾದ ಡಾ ರಾಜಶೇಖರ್ ಬಸನಾಯಕ್ ಕೋರಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಅರ್ಹ ಮತದಾರರ ಹೆಸರು ದೃಢೀಕರಿಸುವ ಉದ್ದೇಶದಿಂದ ಜರುಗುತ್ತಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಭಾಗವಾಗಿ ಮೊದಲ ದಿನದಂದು ಮತಗಟ್ಟೆ ಅಧಿಕಾರಿಗಳು ಒಟ್ಟು 41,886 ಮತದಾರರನ್ನು ಸಂಪರ್ಕಿಸಿ ಸ್ವಯಂ ದೃಢೀಕರಣ ಪತ್ರವನ್ನು ನೀಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ 2026 ಕುರಿತು ಜಾಗೃತಿಗಾಗಿ ನಗರದ ಪ್ರವಾಸಿ ಮಂದಿರದ ಸಮೀಪ ಆಯೋಜಿಸಲಾಗಿದ್ದ ವಾಕಥಾನ್ಗೆ ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ್ ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ವನಿತಾ ವಿಹಾರ
1: ವನಿತಾ ವಿಹಾರ ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಇಂದು ರಾಷ್ಟ್ರೀಯ ವೈದ್ಯರ ದಿನ. ಇದರ ಅಂಗವಾಗಿ

0: ಶ್ರೀ ಎಸ್ ಹೊಳ್ಳ ಅವರಿಂದ ಭಾಷಣ. ಜನರಕ್ಷಕರಿಗೊಂದು ನಮನ.
1: ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಈ ಸುಸಂದರ್ಭದಲ್ಲಿ ನನ್ನದೊಂದು ಪಯಣ. ಕೋಟ್ಯಾಂತರ ವರ್ಷಗಳ ಹಿಂದೆ ಈ ಭುವಿಯು ಉರಿಯುವ ಗೋಳವಾಗಿತ್ತು ಎಂಬುದು ವಿಜ್ಞಾನಿಗಳ ಅಂಬೋಣ. ಕಾಲ ಸರಿದಂತೆ ಅದು ತಣ್ಣಗಾಗುತ್ತಾ ಬಂದು ಎಲ್ಲೋ ಅಲ್ಪ ಸ್ವಲ್ಪ ಜಲಸಂಗ್ರಹವಾಗಿ ಆ ಜಲದಲ್ಲಿ ಅತ್ಯಂತ ಸೂಕ್ಷ್ಮಾಣುಜೀವಿಗಳು ಜನಿಸಿ ವಿಕಸನ ಹೊಂದುತ್ತಾ ಏಕಕೋಶ ಬಹುಕೋಶ ಜೀವಿಗಳು ಆವಿರ್ಭವಿಸಿ ಮತ್ತಷ್ಟು ವರುಷಗಳು ಉರುಳಿದಾಗ ಉಭಯವಾಸಿಗಳು, ಹಕ್ಕಿಗಳು, ಸರೀಸೃಪಗಳು, ವಾನರರು, ಅಲ್ಲಿಂದ ಮುಂದೆ ಮಾನವನ ಉದಯ ಆಗಿರಬಹುದು. ಈ ಬಗೆಯ ವಿಕಾಸಕ್ಕೆ ಕೋಟ್ಯಾಂತರ ವರ್ಷಗಳು ಬೇಕು. ಡಾರ್ವಿನ್ನನ ವಿಕಾಸವಾದವು ಕೂಡ ಇದನ್ನೇ ಪುಷ್ಟೀಕರಿಸುತ್ತದೆ. ಅಲೆದಾಡಿಕೊಂಡು ಬದುಕುತ್ತಿದ್ದ ಮಾನವ ಕ್ರಮೇಣ ನದಿ ತೀರದಲ್ಲಿ ನೆಲೆ ನಿಂತು ವಸತಿ ನಿರ್ಮಿಸಿಕೊಂಡು ಕುಟುಂಬ ಸಮಾಜಗಳು ಅಸ್ತಿತ್ವಕ್ಕೆ ಬಂತು. ಶಿಲಾಯುಗದ ಕಾಲದಲ್ಲಿ ಶಿಲೆಗಳೇ ಆಯುಧಗಳಾಗಿ ಬಳಕೆಯಾಗುತ್ತಾ ಇತ್ತು. ಆ ಯುಗದಲ್ಲಿಯೇ ಪ್ರಾಯಶಃ ಕೆಲವೊಮ್ಮೆ ಅಸೌಖ್ಯತೆಗೆ ಜೀವವು ಒಳಗಾದಾಗ ಪ್ರಕೃತಿಯಲ್ಲಿರುವಂತಹ ಹೂ, ಎಲೆ, ಹಣ್ಣು, ಕಾಯಿ, ನಾರು, ಬೇರುಗಳನ್ನು ಔಷಧವಾಗಿ ಬಳಸಿಕೊಳ್ಳುತ್ತಾ ಆರೋಗ್ಯ ರಕ್ಷಣೆಯನ್ನು ಮಾಡಿಕೊಳ್ಳುತ್ತಿದ್ದಿರಬೇಕು. ಯುಗ ಯುಗಗಳು ಕಳೆದಂತೆ ಕೆಲವರು ಈ ಕ್ಷೇತ್ರದಲ್ಲಿ ಹೆಚ್ಚಿನ ನಿಷ್ಣಾತರಾಗಿ, ಪಂಡಿತರಾಗಿ, ವೈದ್ಯರಾಗಿ ಸಮಾಜದ ಶುಶ್ರೂಷೆಯಲ್ಲಿ ತೊಡಗಿಸಿಕೊಳ್ಳುತ್ತಾ ಆರೋಗ್ಯವೇ ಮಹಾಭಾಗ್ಯ ಎಂಬ ಸತ್ಯವನ್ನು ಸರ್ವರೂ ಅರಿತುಕೊಳ್ಳುವ ಹಾಗಾಯಿತು. ತಲೆ ತಲಾಂತರಗಳಿಂದ ಬೆಳೆದು ಬಂದ ವೈದ್ಯ ವಿದ್ಯೆ ಮುಂದೆ ವೈವಿಧ್ಯಮಯವಾಗಿ ರೂಪುಗೊಂಡಿತು. ಆಯುರ್ವೇದ, ಯುನಾನಿ, ಅಲೋಪತಿ, ಹೋಮಿಯೋಪತಿ, ನ್ಯಾಚುರೋಪತಿ ಎಂಬ ಹಲವು ಬಗೆಯಲ್ಲಿ ಚಿಕಿತ್ಸೆ ನಡೆಸಲಾರಂಭಿಸಿದರು. ಕೆಲವೊಮ್ಮೆ ವೈದ್ಯರು ಚಿಕಿತ್ಸೆಯ ಜೊತೆಗೆ ಶಸ್ತ್ರಚಿಕಿತ್ಸೆ ಮುಂತಾದ ಕ್ರಮಗಳನ್ನು ಕೂಡ ಅನುಸರಿಸುವಂತಹ ಸಂದರ್ಭ ಒದಗಿ ಬಂದಿತ್ತು. ವೈದ್ಯ ವಿಜ್ಞಾನ ಸಾಗಿ ಬಂದ ಪಯಣ ಇದು ಎಂಬುದನ್ನು ಪುರಾಣ ಇತಿಹಾಸಗಳಿಂದ ನಾವು ಅರಿತುಕೊಳ್ಳುವುದಕ್ಕೆ ಆಗುತ್ತದೆ. ವೈದ್ಯೋ ನಾರಾಯಣ ಹರಿಹಿ. ಅಂದಿನಿಂದ ಇಂದಿನವರೆಗೆ ಮನುಕುಲದ ಒಳಿತಿಗಾಗಿ, ಏಳಿಗೆಗಾಗಿ, ಆರೋಗ್ಯಕ್ಕಾಗಿ ಶ್ರಮಿಸಿದ ವೈದ್ಯ ಸಮುದಾಯಕ್ಕೆ ಶಿರಬಾಗಿ ವಂದಿಸಿಕೊಳ್ಳುತ್ತಾ ಜುಲೈ 1 ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಈ ಸಂದರ್ಭದಲ್ಲಿ ದೇವರಂತೆ ನಮ್ಮನ್ನೆಲ್ಲ ಕಾಯುವ ವೈದ್ಯ ವೃಂದದವರೆಲ್ಲರಿಗೂ ಶುಭವನ್ನು ಹಾರೈಸುತ್ತಾ ಇದ್ದೇನೆ. ವೈದ್ಯರು ಅಂದರೆ ರೋಗ, ಗಾಯ ಮತ್ತು ಇತರ ದೈಹಿಕ ಅಥವಾ ಮಾನಸಿಕ ದುರ್ಬಲತೆಗಳನ್ನು ಅಧ್ಯಯನ ಮಾಡುವ, ರೋಗ ನಿರ್ಣಯ ಮಾಡುವ ಮೂಲಕ ಆರೋಗ್ಯವನ್ನು ಉತ್ತೇಜಿಸುವ ಅಥವಾ ಮರುಸ್ಥಾಪಿಸುವ ವೃತ್ತಿಯನ್ನು ಹೊಂದಿದ ವೃತ್ತಿಪರರು. ವೈದ್ಯ ಎಂಬ ಪದವು ವೈದ್ಯಕೀಯ ವೃತ್ತಿಯ ವ್ಯಕ್ತಿಯನ್ನು ಸೂಚಿಸುತ್ತದೆ. ಆಂತರಿಕ ಔಷಧದಲ್ಲಿ ಪರಿಣತಿ ಹೊಂದಿರುವ ಇವರನ್ನು ಡಾಕ್ಟರ್ ಎನ್ನುವರು. ಈ ವೃತ್ತಿಯಲ್ಲಿ ನಿರತರಾಗಿರುವವರು ನಿರ್ದಿಷ್ಟ ರೋಗಗಳ ವರ್ಗಗಳು, ಹಲವು ಪ್ರಕಾರದ ರೋಗಿಗಳು ಮತ್ತು ಚಿಕಿತ್ಸಾ ವಿಧಾನಗಳ ಮೇಲೆ ತಮ್ಮ ಗಮನವನ್ನು ಕೇಂದ್ರೀಕರಿಸುತ್ತಾರೆ. ವ್ಯಕ್ತಿಗಳು, ಕುಟುಂಬಗಳು ಮತ್ತು ಸಮುದಾಯಗಳಿಗೆ ನಿರಂತರ ಹಾಗೂ ಪರಿಪೂರ್ಣ ವೈದ್ಯಕೀಯ ಆರೈಕೆಯನ್ನು ಒದಗಿಸುವ ಜವಾಬ್ದಾರಿಯನ್ನು ಒಮ್ಮೊಮ್ಮೆ ವಹಿಸಿಕೊಳ್ಳುತ್ತಾರೆ. ವೈದ್ಯಕೀಯ ವಿಜ್ಞಾನ ಮತ್ತು ಅದರ ಅನ್ವಯಿಕ ಅಭ್ಯಾಸದಲ್ಲಿ ಸಾಮರ್ಥ್ಯ, ವೈದ್ಯಶಾಸ್ತ್ರದ ಕಲೆ ಅಥವಾ ಕೌಶಲ ಇದೆರಡರ ಅಗತ್ಯವೂ ಇರುತ್ತದೆ. ವೈದ್ಯರಾಗಬೇಕಾದ್ರೆ ವೈದ್ಯಕೀಯದ ನೀತಿಶಾಸ್ತ್ರ, ಕಲೆ ಮತ್ತು ವಿಜ್ಞಾನ, ವಿಶ್ಲೇಷಣಾತ್ಮಕ ಕೌಶಲ್ಯಗಳು ಮತ್ತು ವಿಮರ್ಶಾತ್ಮಕ ಚಿಂತನೆಗಳು, ಶಸ್ತ್ರಚಿಕಿತ್ಸಾ ಕೌಶಲ್ಯಗಳು, ವೃತ್ತಿಪರತೆ, ನಿರ್ವಹಣಾ ಕೌಶಲ್ಯಗಳು ಮತ್ತು ಸಂವಹನ ಕೌಶಲ್ಯಗಳಲ್ಲಿಯೂ ಕೂಡ ಪರಿಣತಿ ಇರಲೇಬೇಕಾಗುತ್ತದೆ. ಮಾತ್ರವಲ್ಲ, MBBS, MD, DO ಅಥವಾ MD CM ಮುಂತಾದ ಶಿಕ್ಷಣದ ಅಗತ್ಯವೂ ಇದೆ. ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇವರ ಉದ್ಯೋಗ ಕ್ಷೇತ್ರಗಳು. ವೈದ್ಯ ಎಂಬ ಪದವು ಆಂತರಿಕ ಔಷಧದಲ್ಲಿ ತಜ್ಞರನ್ನು ಅಥವಾ ಅದರ ಹಲವು ಉಪವಿಶೇಷತೆಗಳನ್ನು ಸೂಚಿಸುತ್ತದೆ. ಪೋಡಿಯಾಟ್ರಿಸ್ಟ್ ಎಂಬುದು ಪಾದ, ಕಣಕಾಲು ಮತ್ತು ಕಾಲಿನ ಸಂಬಂಧಿತ ರಚನೆಗಳ ಅಸ್ವಸ್ಥತೆಗಳ ಚಿಕಿತ್ಸೆಗೆ ಮೀಸಲಾಗಿರುವ ವೈದ್ಯಕೀಯ ವೃತ್ತಿಪರರು. ವೈದಿಕ ಶಾಸ್ತ್ರದ ಅನುಸಾರವಾಗಿ ರೋಗಿಗಳ ಚಿಕಿತ್ಸೆಯನ್ನು ಮಾಡುವವ ವೈದ್ಯಕೀಯ ಶಿಕ್ಷಣವನ್ನು ಪೂರ್ಣಗೊಳಿಸಿದವನಾಗಿರಬೇಕು. ದಂತವೈದ್ಯವು ಒಸಡುಗಳು ಮತ್ತು ಬಾಯಿಯ ಮೇಲೆ ಕೇಂದ್ರೀಕರಿಸಿದ ವೈದ್ಯಕೀಯ ಶಾಖೆಯಾಗಿದೆ. ಇದು ಬಾಯಿಯ ರೋಗಗಳು, ಅಸ್ವಸ್ಥತೆಗಳು ಮತ್ತು ಸ್ಥಿತಿಗಳ ಅಧ್ಯಯನ, ರೋಗ ನಿರ್ಣಯ, ಅದರ ತಡೆಗಟ್ಟುವಿಕೆ, ನಿರ್ವಹಣೆ ಮತ್ತು ಚಿಕಿತ್ಸೆಗಳನ್ನು ಒಳಗೊಂಡಿದೆ. ಈ ಬಗೆಯ ವೈದ್ಯರನ್ನು ದಂತವೈದ್ಯರು ಎನ್ನುವರು. ಈ ಬಗೆಯ ವೈದ್ಯರು BDS, BDSC, BSCD, BM ಮುಂತಾದ ಪದವಿಗಳನ್ನು ಗಳಿಸಿ

ದವರು ಇರ್ತಾರೆ. ದಂತ ಚಿಕಿತ್ಸೆಯಲ್ಲಿ MSD, MMSC, MDS, MS, MCS, MSM ಮೊದಲಾದ ಸ್ನಾತಕೋತ್ತರ ಪದವಿಗಳನ್ನು ಕೂಡ ಪಡೆದ ದಂತವೈದ್ಯರು ಇರುತ್ತಾರೆ. ಹಾಗೆಯೇ ದಂತವೈದ್ಯದಲ್ಲಿ ಡಾಕ್ಟರೇಟ್ ಪದವೀಧರರು ಕೂಡ ಇರ್ತಾರೆ. ಮಾನಸಿಕ ರೋಗ ತಜ್ಞರು ಅಥವಾ ಮನೋವೈದ್ಯರು, ಇವರು ಮಾನಸಿಕ ಆರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡುವ ವೈದ್ಯರು. ಸಾಮಾನ್ಯವಾಗಿ ಖಿನ್ನತೆ, ಆಂತರಿಕ ಆಲೋಚನೆಗಳ ಸಮಸ್ಯೆಗಳು ಮತ್ತು ಇತರ ಮಾನಸಿಕ ಅಸ್ವಸ್ಥತೆಗಳನ್ನು ಪತ್ತೆ ಹಚ್ಚಿ ಚಿಕಿತ್ಸೆ ನೀಡುತ್ತಾರೆ. ಖಿನ್ನತೆ, ಆತಂಕ ಮತ್ತು ಸ್ಕಿಜೋಫ್ರೇನಿಯಾದಂತಹ 200ಕ್ಕೂ ಹೆಚ್ಚು ವಿಧಗಳ ಅಸೌಖ್ಯತೆಗಳಿರ್ತವೆ. ಮನೋವೈದ್ಯಕೀಯ ಸಮಾಲೋಚನೆಯು ಮಾನಸಿಕ ಆರೋಗ್ಯವನ್ನು ಸುಧಾರಿಸಬಹುದು. ಆತಂಕದಂತಹ ಸಮಸ್ಯೆಗಳು ಕೂಡ ಇದರಿಂದ ಪರಿಹಾರ ಆಗುತ್ತದೆ. ಹಿಂದಿನದನ್ನು ಬಿಟ್ಟು ಮುಂದುವರಿಯಲು ಇದು ಸಹಾಯ ಮಾಡುತ್ತದೆ. ಜೀವನದಲ್ಲಿ ಸಕಾರಾತ್ಮತೆಯನ್ನು ತರುವುದಕ್ಕೆ ಸಾಧ್ಯ. ದುಶ್ಚಟಗಳ ನಿವಾರಣೆಗೂ ಸಮಾಲೋಚನೆಗಳು ಸಹಕಾರಿಯಾಗುತ್ತದೆ. ಅಲೋಪತಿ ಎಂದರೆ ಆಧುನಿಕ ಅಥವಾ ಪಾಶ್ಚಿಮಾತ್ಯ ವೈದ್ಯಕೀಯ ಪದ್ಧತಿಯಾಗಿದೆ. ರೋಗದ ಗುಣಲಕ್ಷಣಗಳನ್ನು ಗುಣಪಡಿಸಲು ಔಷಧಿಗಳು, ಶಸ್ತ್ರಚಿಕಿತ್ಸೆ ಮತ್ತು ಇತರ ವೈಜ್ಞಾನಿಕ ಚಿಕಿತ್ಸಾ ವಿಧಾನಗಳನ್ನು ಕೂಡ ಬಳಸಲಾಗುತ್ತದೆ. ಸಾಮಾನ್ಯವಾಗಿ ವೈದ್ಯರು ಚಿಕಿತ್ಸೆ ನೀಡುವಲ್ಲಿ ಕೆಲವು ಹೆಜ್ಜೆಗಳನ್ನು ಅನುಸರಿಸುತ್ತಾರೆ. ರೋಗ ನಿರ್ಣಯ ಮಾಡುವುದು, ರೋಗ ಲಕ್ಷಣಗಳನ್ನು ಪರಿಶೀಲಿಸಿ ಮತ್ತು ವೈದ್ಯಕೀಯ ಪರೀಕ್ಷೆಗಳ ಮೂಲಕ ರೋಗಗಳನ್ನು ಗುರುತಿಸುವುದು. ಇನ್ನೊಂದು ಚಿಕಿತ್ಸೆ, ರೋಗಿಗಳಿಗೆ ಚಿಕಿತ್ಸೆ ನೀಡಲು ಔಷಧಿಗಳು, ಶಸ್ತ್ರಚಿಕಿತ್ಸೆ ಅಥವಾ ಇತರ ವಿಧಾನಗಳನ್ನು ಬಳಸುವರು. ಆರೋಗ್ಯ ಶಿಕ್ಷಣ, ರೋಗಿಗಳಿಗೆ ತಮ್ಮ ಆರೋಗ್ಯವನ್ನು ಹೇಗೆ ನೋಡಿಕೊಳ್ಳಬೇಕು ಎಂಬುದರ ಬಗ್ಗೆ ಸಲಹೆ ನೀಡುವರು. ಸಂಶೋಧನೆ, ಹೊಸ ಚಿಕಿತ್ಸೆಗಳು ಹಾಗೂ ರೋಗಗಳನ್ನು ತಡೆಗಟ್ಟುವ ವಿಧಾನಗಳ ಬಗ್ಗೆ ಸಂಶೋಧನೆಯಲ್ಲಿ ತೊಡಗುತ್ತಾರೆ. ಬೋಧನೆ, ವೈದ್ಯಕೀಯ ವಿದ್ಯಾರ್ಥಿಗಳಿಗೆ, ಇತರ ವೈದ್ಯಕೀಯ ವೃತ್ತಿಪರರಿಗೆ ಕೂಡ ಇವರು ತರಬೇತಿ ನೀಡುವುದುಂಟು. ವೈದ್ಯರು ತಮ್ಮ ಅಭ್ಯಾಸವನ್ನು ಕೆಲವು ರೋಗ ವರ್ಗಗಳು, ರೋಗಿಗಳ ಪ್ರಕಾರಗಳು ಮತ್ತು ಚಿಕಿತ್ಸೆಯ ವಿಧಾನಗಳ ಮೇಲೆ ಕೇಂದ್ರೀಕರಿಸಬಹುದು. ಅಂಗರಚನಾಶಾಸ್ತ್ರ ಮತ್ತು ಶರೀರಶಾಸ್ತ್ರ ಆಧಾರವಾಗಿರುವ ಕಾಯಿಲೆಗಳು ಮತ್ತು ಅವುಗಳಿಗೆ ಚಿಕಿತ್ಸೆ ನೀಡುವುದು ವೈದ್ಯಕೀಯ ವಿಜ್ಞಾನವೂ ಹೌದು. ವೃತ್ತಿಯ ಕಲೆ, ಕರಕುಶಲತೆಯೂ ಕೂಡ ಹೌದು. ವೈದ್ಯರು ರೋಗಿಗಳಿಗೆ ಪರಿಗಣನೆ, ಸಹಾನುಭೂತಿ ಮತ್ತು ದಯೆಯನ್ನು ತೋರಿಸಬೇಕು ಎಂಬುದನ್ನು ವೈದ್ಯಕೀಯ ಶಾಸ್ತ್ರಗಳೇ ಸೂಚಿಸುತ್ತವೆ. ಪ್ರಾಥಮಿಕ ಚಿಕಿತ್ಸಾ ವೈದ್ಯರು ರೋಗಿಗಳಿಗೆ ರೋಗಗಳನ್ನು ತಡೆಗಟ್ಟುವಲ್ಲಿ ಮತ್ತು ಆರೋಗ್ಯ ಸಮಸ್ಯೆಗಳನ್ನು ಗುರುತಿಸಿ ಪತ್ತೆ ಹಚ್ಚುವಲ್ಲಿ ಮಾರ್ಗದರ್ಶನ ನೀಡುತ್ತಾರೆ. ಕುಟುಂಬ ವೈದ್ಯರು ಯಾವುದೇ ವಯಸ್ಸಿನ ರೋಗಿಗಳನ್ನು ನೋಡಿಕೊಳ್ಳಲು ತರಬೇತಿ ಪಡೆದಿರುತ್ತಾರೆ. ಅಲೋಪತಿ ವೈದ್ಯರು ರೋಗಿಯ ಇತಿಹಾಸವನ್ನು ದಾಖಲಿಸುವುದು, ದೈಹಿಕ ಪರೀಕ್ಷೆಗಳನ್ನು ನಡೆಸುವುದು, ಲಸಿಕೆಗಳನ್ನು ನೀಡುವುದು, ಔಷಧಿಗಳನ್ನು ಶಿಫಾರಸು ಮಾಡುವುದು, ಶಸ್ತ್ರಚಿಕಿತ್ಸೆ ನಡೆಸುವುದು, ಭೌತ ಚಿಕಿತ್ಸೆಗಳಿಗೆ ಆದೇಶಿಸುವುದು, ಕುಟುಂಬಗಳೊಂದಿಗೆ ಸಮಾಲೋಚನೆ ನಡೆಸುವುದು ಮುಂತಾದ ಕ್ರಮಗಳನ್ನೆಲ್ಲ ಅವರು ಅನುಸರಿಸುತ್ತಾರೆ. ಅಲೋಪತಿ ಔಷಧವು ವಿಜ್ಞಾನ ಆಧಾರಿತ ಆಧುನಿಕ ಔಷಧವನ್ನು ವ್ಯಾಖ್ಯಾನಿಸುವಂತಹ ಪದವಾಗಿದೆ. ವೈದ್ಯರು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತೀವ್ರವಾದ ಮತ್ತು ಮಾರಣಾಂತಿಕ ಗಾಯಗಳು ಮತ್ತು ಕಾಯಿಲೆಗಳನ್ನು ಗುಣಪಡಿಸುವ ವ್ಯವಸ್ಥೆಯನ್ನು ಅನುಸರಿಸುತ್ತಾರೆ. ಅಲೋಪತಿ ಪದ್ಧತಿಯಲ್ಲಿ ಅರಿವಳಿಕೆ ಶಾಸ್ತ್ರ, ಪರಮಾಣು ಔಷಧ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ನೇತ್ರ ವಿಜ್ಞಾನ, ವಿಕಿರಣಶಾಸ್ತ್ರ, ಶಸ್ತ್ರಚಿಕಿತ್ಸೆ, ಮೂತ್ರಶಾಸ್ತ್ರ, ಮನೋವೈದ್ಯಶಾಸ್ತ್ರ ಮತ್ತು ನರವಿಜ್ಞಾನ, ಪ್ರಿವೆಂಟಿವ್ ಮೆಡಿಸಿನ್ ಮುಂತಾದ ಹಲವಾರು ವೈದ್ಯಕೀಯ ವಿಶೇಷತೆಗಳಿವೆ. ಹೋಮಿಯೋಪತಿ ವೈದ್ಯಕೀಯವು 1796 ಜರ್ಮನ್ ವೈದ್ಯ ಸ್ಯಾಮ್ಯುಯಲ್ ಹ್ಯಾನ್ಮನ್ ಇವರಿಂದ ಪ್ರಾರಂಭವಾಯಿತು. 19ನೇ ಶತಮಾನದಲ್ಲಿ ಹೆಚ್ಚು ಜನಪ್ರಿಯತೆ ಗಳಿಸಿತು. ಹೋಮಿಯೋಪತಿ ವೈದ್ಯರು ಸಾಮಾನ್ಯವಾಗಿ ಸಮಾಲೋಚನೆಯೊಂದಿಗೆ ಪ್ರಾರಂಭಿಸುತ್ತಾರೆ. ಹವಾಮಾನ ಮತ್ತು ಇತರ ಬಾಹ್ಯ ಅಂಶಗಳನ್ನು ಅವಲಂಬಿಸಿ ವೈದ್ಯರು ರೋಗಿಯ ಮನಸ್ಥಿತಿ, ಇಷ್ಟಗಳು, ಇಷ್ಟಪಡದಿರುವಿಕೆಗಳು, ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಸ್ಥಿತಿಗಳು, ಜೀವನದ ಸಂದರ್ಭಗಳು ಮುಂತಾದವುಗಳ ಬಗ್ಗೆ ಮಾಹಿತಿಯನ್ನು ಕೋರ್ತಾರೆ. ಶಾಸ್ತ್ರೀಯ ಹೋಮಿಯೋಪತಿಯಲ್ಲಿ ವೈದ್ಯರು ಒಂದೇ ಸಿದ್ಧತೆಯನ್ನು ರೋಗ ಲಕ್ಷಣಗಳ ಸಂಪೂರ್ಣತೆಗೆ ಹೊಂದಿಸುತ್ತಾರೆ. ಈ ಪದ್ಧತಿಯಲ್ಲಿ ಪ್ರಾಣಿ, ಸಸ್ಯ, ಖನಿಜ ಮತ್ತು ಸಂಶ್ಲೇಷಿತ ವಸ್ತುಗಳನ್ನು ಬಳಸುವರು. ಹೋಮಿಯೋಪತಿ ಮಾತ್ರೆಗಳನ್ನು ಜಡವಸ್ತುಗಳಿಂದ ತಯಾರಿಸಲಾಗುತ್ತದೆ. ಇಂದು ಈ ಪದ್ಧತಿಯು ತ್ವರಿತವಾಗಿ ಪ್ರಗತಿ ಹೊಂದುತ್ತಾ ಇದೆ. ಗುಳಿಗೆಗಳ ಸುರಕ್ಷೆ ಹಾಗೂ ಚಿಕಿತ್ಸೆಯ ಸೌಮ್ಯತೆಯಿಂದಾಗಿ ಭಾರತದಲ್ಲಿ ಈ ಪದ್ಧತಿಯು ಮನೆ ಮಾತಾಗಿದೆ. ಇವರ ಶಿಕ್ಷಣ ಎಷ್ಟು ಅಂತ ಕೇಳಿದ್ರೆ 5.5 ವರ್ಷಗಳ ಅವಧಿಯ ಶಿಕ್ಷಣ. ಹಾಗೆಯೇ MD ಶಿಕ್ಷಣವು 3 ವಿಷಯಗಳಲ್ಲಿ ಇದರಲ್ಲಿ ಲಭ್ಯ ಇರ್ತದೆ. ಇನ್ನೊಂದು ಆಯುರ್ವೇದ ವಿಭಾಗ. ಆಯುಹು ಅಂದ್ರೆ ಆಯುಸ್ಸು, ವೇದ ಅಂದ್ರೆ ಜ್ಞಾನ. 12,000 ವರ್ಷಗಳಿಗೂ ಹೆಚ್ಚು ಹಳೆಯದಾದ ಔಷಧ ಪದ್ಧತಿ ಇದು. ಆಯುರ್ವೇದ

ಆಯುರ್ವೇದ ರೀತಿಯ ಚಿಕಿತ್ಸೆ ಮಾಡಬೇಕಾದ್ರೆ ವ್ಯಾಧಿಗಳ ಲಕ್ಷಣಗಳು, ಅವುಗಳ ಆಶ್ರಯ ಸ್ಥಾನಗಳು, ರೋಗೋತ್ಪತ್ತಿಗೆ ಕಾರಣವಾದ ತ್ರಿದೋಷಗಳು ಅಂದ್ರೆ ವಾತ, ಪಿತ್ತ, ಕಫ, ಇದನ್ನು ಗುರುತಿಸಲಾಗುತ್ತದೆ. ಕೆಲವೊಮ್ಮೆ ಈ ಪದ್ಧತಿಯಲ್ಲಿ ಲಂಘನ ಅಂದ್ರೆ ಉಪವಾಸ ಚಿಕಿತ್ಸೆಯೂ ಕೂಡ ಹೆಚ್ಚು ಪರಿಣಾಮಕಾರಿ ಆಗಿರುತ್ತದೆ. ಈ ಪದ್ಧತಿಯಲ್ಲಿ ತ್ರಿದೋಷಗಳು, ಪಂಚಭೂತಗಳು, ಷಡ್ರಸಗಳು, ಸಪ್ತ ಧಾತುಗಳು, ಶೀತ ಉಷ್ಣಗಳೆಂಬಂತಹ ವಿಪಾಕ ಮತ್ತು ಪ್ರಭಾವಗಳನ್ನು ವೈದ್ಯನಾದವ ಅರಿತಿರಬೇಕು. ಚಿಕಿತ್ಸೆ ಮಾಡಲು ರಸ, ಉಪರಸಗಳು, ಧಾತು, ಉಪಧಾತು ಮತ್ತು ವನಸ್ಪತಿಗಳನ್ನು ಉಪಯೋಗಪಡಿಸಿಕೊಳ್ಳುವ ರೀತಿಯನ್ನು ಅರಿತಿರಬೇಕು. ಬ್ರಾಹ್ಮಿ, ಆಮಲಕಿ, ಶಿಗುರು, ಅಗ್ನಿಮಂತ, ನಿರ್ಗುಂಡಿ ಮುಂತಾದ 150 ಬಗೆಯ ಗಿಡಮೂಲಿಕೆಗಳನ್ನು ಬಳಸ್ತಾರೆ. ಇದರಲ್ಲಿ ರೋಗ ಗುಣಪಡಿಸುವಂತಹ ಅಂಶಗಳು, ಗಿಡಮೂಲಿಕೆ, ಔಷಧಿಗಳ ಬಳಕೆ, ಬಾಹ್ಯ ಸಿದ್ಧತೆಗಳು, ಆಹಾರ ಪದ್ಧತಿಯನ್ನು ಸಾಮಾನ್ಯವಾಗಿ ಅವಲಂಬಿಸಿಕೊಂಡಿರುತ್ತದೆ. ಶ್ಲೋಕ ರೂಪವಾಗಿ ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯಮನಃ ಸ್ವಸ್ಥ ಇತ್ಯಭಿಧೀಯತೆ. ಆಯುರ್ವೇದ ವೈದ್ಯಶಾಸ್ತ್ರಕ್ಕೆ ವಾಗ್ಭಟ, ಧನ್ವಂತರಿ, ನಾಗಾರ್ಜುನ, ಪತಂಜಲಿ, ಆತ್ರೇಯ ಮುಂತಾದ ವೈದ್ಯಶಾಸ್ತ್ರಜ್ಞರು, ದೇಹ ರಚನಾ ಶಾಸ್ತ್ರಗಳನ್ನು ಬಲ್ಲವರು ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಜೇನುತುಪ್ಪ, ಕಹಿಬೇವು, ತುಪ್ಪ, ಕಾಳುಮೆಣಸು, ಅರಿಶಿನ, ಸೌತೆಕಾಯಿ, ಬಾಳೆದಿಂಡು, ನೆಲ್ಲಿಕಾಯಿ ಆಯುರ್ವೇದದ ಪ್ರಕಾರದ ಅತ್ಯುತ್ತಮವಾದಂತಹ ಆಹಾರಗಳು. ಈ ಪದ್ಧತಿಯ ಚಿಕಿತ್ಸೆಗಳು ಕೇವಲ ರೋಗ ಲಕ್ಷಣಗಳನ್ನು ನಿಗ್ರಹಿಸುವ ಬದಲು ಸಮಸ್ಯೆಯ ಮೂಲ ಕಾರಣವನ್ನು ಕೂಡ ಗುರಿಯಾಗಿ ಶುಶ್ರೂಷೆಯನ್ನು ನಡೆಸುತ್ತದೆ. ಲೋಹಗಳು, ಖನಿಜಗಳು, ಗಿಡಮೂಲಿಕೆಗಳನ್ನು ಸಂಯೋಜಿಸಿ ಗುಳಿಗೆಗಳು, ಮಾತ್ರೆಗಳು ಮತ್ತು ವಿವಿಧ ಬಣ್ಣಗಳು, ಪರಿಮಳಗಳ ಪುಡಿಗಳ ರೂಪದಲ್ಲಿ ಔಷಧಿಯಾಗಿ ಬಳಕೆಯಾಗುತ್ತದೆ. ಇನ್ನು ಆಕ್ಯುಪಂಕ್ಚರ್, ಬಾಡಿ ಮಸಾಜ್, ಧ್ಯಾನ, ಉಸಿರಾಟದ ವ್ಯಾಯಾಮಗಳು ಒಂದು ಬಗೆಯ ಚಿಕಿತ್ಸೆಗಳೇ ಹೌದು. ಅಕ್ಟೋಬರ್ 29ರಂದು ಆಯುರ್ವೇದ ದಿನಾಚರಣೆ ಆಚರಿಸಲ್ಪಡುತ್ತದೆ. ಪ್ರಾಚೀನ ಕಾಲದಿಂದಲೂ ಆಯುರ್ವೇದ ವೈದ್ಯಶಾಸ್ತ್ರವು ಜನಪ್ರಿಯವಾಗಿದೆ. ಪಂಡಿತರು ಕುಶಲಿಗರಾಗಿದ್ದು ತಂದೆಯಿಂದ ಮಕ್ಕಳಿಗೆ ಮಾತ್ರ ಮುಂದುವರಿಯುವಂತಹ ಪರಂಪರೆಯೂ ಇತ್ತು. ಆದರೆ ಈಗ ಈ ಪದ್ಧತಿಯಲ್ಲಿಯೂ ಪದವಿ ಗಳಿಸಿದವರು ಚಿಕಿತ್ಸೆ ನಡೆಸಲು ಅರ್ಹರಾಗಿರುತ್ತಾರೆ. ಇನ್ನೊಂದು ಯುನಾನಿ ಪದ್ಧತಿ, ಇದರ ಪದದ ಅರ್ಥ ಗ್ರೀಕ್. ಈ ಪದ್ಧತಿಯ ಮೊದಲ ವೈದ್ಯರು ಭಾರತೀಯರು, ಮುಂದೆ ಮುಸ್ಲಿಂ ವೈದ್ಯರು ಅದನ್ನು ಅಭಿವೃದ್ಧಿಪಡಿಸಿದರು. ಯುನಾನಿ ಔಷಧವು ಕಫ, ರಕ್ತ, ಹಳದಿ ಪಿತ್ತರಸ, ಕಪ್ಪು ಪಿತ್ತರಸಗಳ ಸಮತೋಲನವನ್ನು ಆಧರಿಸಿದೆ. ಈ ಪದ್ಧತಿಯಲ್ಲಿ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಎಂದು ನಂಬಲಾಗಿದೆ. ವೈದ್ಯಕೀಯ ಅಭ್ಯಾಸವು ಅಂಗರಚನಾಶಾಸ್ತ್ರ ಮತ್ತು ಶರೀರಶಾಸ್ತ್ರ ಹಾಗೆ ಕಾಯಿಲೆಗಳ ಬಗ್ಗೆ ವಿವರವಾದ ಜ್ಞಾನವನ್ನು ಬಯಸುತ್ತದೆ. ವಿವಿಧ ಖಾಸಗಿ ಪ್ರತಿಷ್ಠಾನಗಳು ಯುನಾನಿ ಔಷಧಗಳ ಸಂಶೋಧನೆ ಮತ್ತು ಉತ್ಪಾದನೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದೆ. ಇದರಲ್ಲಿ ಹಮ್ದರ್ದ್ ಫೌಂಡೇಶನ್ ಕೂಡ ಯುನಾನಿ ಸಂಶೋಧನಾ ಸಂಸ್ಥೆಯನ್ನು ನಡೆಸುತ್ತದೆ. ಸಾಮಾನ್ಯವಾಗಿ ಹಕೀಮರು ಯುನಾನಿ ಪದ್ಧತಿಯಲ್ಲಿ ಚಿಕಿತ್ಸೆಯನ್ನು ಮಾಡ್ತಾರೆ. ರೋಗ ತಗಲಿರುವ ಭಾಗಗಳನ್ನು ಸ್ಪರ್ಶಿಸಿ ಕೊಬ್ಬಿನ ಅಂಶವನ್ನು ಅಳೆದು ಚರ್ಮದ ಬಣ್ಣ ಹಾಗೂ ವಾಸನೆಯನ್ನು ಅವಲೋಕಿಸಿ ರಕ್ತ, ಬೆವರು, ಮೂತ್ರ, ಮಲಗಳ ಪರೀಕ್ಷೆ ನಡೆಸಿ ರೋಗ ನಿರ್ಧಾರ ಮಾಡುವರು. ಎಲ್ಲಕ್ಕೂ ಮೊದಲು ನಾಡಿ ನೋಡಿ ರೋಗದ ವಿಶಿಷ್ಟ ಸ್ವರೂಪವನ್ನು ಅವರು ಸಾಮಾನ್ಯವಾಗಿ ಪತ್ತೆ ಹಚ್ಚುತ್ತಾರೆ. ಯುನಾನಿ ವ್ಯವಸ್ಥೆಯು ವಿವಿಧ ಗಿಡಮೂಲಿಕೆಗಳು, ಖನಿಜ ಮತ್ತು ಪ್ರಾಣಿ ಮೂಲಗಳಿಂದ ಪಡೆದ 2000ಕ್ಕೂ ಹೆಚ್ಚು ಔಷಧಗಳಿಂದ ಸಮೃದ್ಧವಾಗಿದೆ. ಔಷಧಗಳು ಸ್ವಲ್ಪ ದುಬಾರಿಯಾಗಿದೆ, ಹಾಗಾಗಿ ಕೆಲವೊಮ್ಮೆ ಪರಿಣಾಮಕಾರಿ ಚಿಕಿತ್ಸೆಗೆ ಅಡ್ಡಿಯಾಗುವುದು ಇದೆ. ಭಾರತದಲ್ಲಿ 50ಕ್ಕಿಂತಲೂ ಹೆಚ್ಚು ಈ ಪದ್ಧತಿಯ ಶಿಕ್ಷಣವನ್ನು ನೀಡುವ ಕಾಲೇಜುಗಳು, ಭಾರತದಾದ್ಯಂತ ಅನೇಕ ಸಂಶೋಧನಾ ಸಂಸ್ಥೆಗಳು ಕೂಡ ಇವೆ. ಭಾರತವು ಅತಿ ಹೆಚ್ಚು ಸಂಖ್ಯೆಯ ಯುನಾನಿ ವೈದ್ಯಕೀಯ ವೃತ್ತಿಪರರನ್ನು ಹಾಗೂ ಔಷಧ ತಯಾರಿಕಾ ಘಟಕಗಳನ್ನು ಹೊಂದಿದೆ. ಪ್ರಕೃತಿ ಚಿಕಿತ್ಸಾ ಪದ್ಧತಿ ಅಥವಾ ನ್ಯಾಚುರೋಪತಿ, ಈ ಪದ್ಧತಿಯಲ್ಲಿ ನೈಸರ್ಗಿಕವಾದ ಬಗೆಯನ್ನು ವಿವರಿಸಲಾಗಿದೆ. ದೇಹದ ಅತಿ ಮುಖ್ಯವಾದ ಗುಣಪಡಿಸುವ ಗುಣ ಹಾಗೂ ತನ್ನನ್ನು ತಾನು ನಿಭಾಯಿಸುವ ಶಕ್ತಿಯ ಮೇಲೆ ಅವಲಂಬಿತವಾಗಿರುವ ಪರ್ಯಾಯ ಚಿಕಿತ್ಸಾ ಪದ್ಧತಿ. ಔಷಧಗಳ ಅತ್ಯಲ್ಪ ಬಳಕೆ, ಆಹಾರ ಮತ್ತು ಜೀವನ ಕ್ರಮಗಳ ಬಗೆಗಿನ ಮಾರ್ಗದರ್ಶನ ನೈಸರ್ಗಿಕ ಚಿಕಿತ್ಸಾ ಕ್ರಮವಾಗಿರುತ್ತದೆ. ಲಸಿಕೆಗಳನ್ನು ಈ ಪದ್ಧತಿಯಲ್ಲಿ ವಿರೋಧಿಸುತ್ತಾರೆ. ಪ್ರಕೃತಿ ಚಿಕಿತ್ಸೆಯಲ್ಲಿ ಜಲ ಚಿಕಿತ್ಸೆ, ಗಿಡಮೂಲಿಕೆ, ಔಷಧಗಳ ಪದ್ಧತಿಗಳನ್ನು ಅನುಸರಿಸುವುದರೊಂದಿಗೆ ಅತಿ ಆಹಾರ ಸೇವನೆ, ಟೀ, ಕಾಫಿ ಮತ್ತು ಮದ್ಯಪಾನ ಸೇವನೆಯ ನಿಷೇಧ ಒಳಗೊಂಡ ಕಟ್ಟುಪಾಡುಗಳು ಇರುತ್ತವೆ.
ಈ ಪದ್ಧತಿಯಲ್ಲಿ ನೈತಿಕ ನಡವಳಿಕೆಯ ಕ್ರಮಗಳನ್ನು ವಿವರಿಸಲಾಗಿದೆ. ಯಾವಾಗಲೂ ರೋಗಿಗಳಿಗೆ ಕಡಿಮೆ

ಅಪಾಯವಿರುವ ಹಾಗೂ ಅತ್ಯಂತ ಪರಿಣಾಮಕಾರಿಯಾದ ಚಿಕಿತ್ಸಾ ಕ್ರಮವನ್ನು ಅನುಸರಿಸಬೇಕು ಎಂಬುದು ಅವರ ಸೂಚನೆ. ಮನುಷ್ಯನಲ್ಲಿರುವ ಸ್ವಾಭಾವಿಕ ಶಕ್ತಿಯನ್ನು ಗುರುತಿಸಿ ಅದನ್ನು ಹೆಚ್ಚಿಸಬೇಕು. ಕಾಯಿಲೆಗಳನ್ನು ಗುರುತಿಸುವುದರ ಜೊತೆಗೆ ಅದರ ಹಿಂದಿನ ಕಾರಣಗಳನ್ನೂ ಕಂಡುಹಿಡಿದು ಅವುಗಳನ್ನು ನಿವಾರಿಸಬೇಕು. ರೋಗಿಗಳಿಗೆ ಅವರ ಹೊಣೆಗಾರಿಕೆಯನ್ನು ಹೆಚ್ಚುವಂತೆ ಪ್ರೋತ್ಸಾಹಿಸಬೇಕು. ರೋಗವನ್ನು ವೈಯಕ್ತಿಕ, ಸಮುದಾಯ ಹಾಗೂ ಮಾನವ ಸಮಷ್ಟಿಯ ಹಂತದಲ್ಲಿ ತಡೆಗಟ್ಟುವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಪ್ರಕೃತಿ ಚಿಕಿತ್ಸಕ ಔಷಧಿಗಳೆಂದರೆ ಬಟಾನಿಕಲ್ ಮೆಡಿಸಿನ್, ಜೀವಸತ್ವ, ಖನಿಜಗಳು ಹಾಗೂ ಅಲರ್ಜಿ ವಿರುದ್ಧದ ಚಿಕಿತ್ಸೆಗಳು. ಪ್ರಕೃತಿ ಚಿಕಿತ್ಸಕರು ತಮ್ಮನ್ನು ಹೊಸ ಸಂಶೋಧನೆಗಳಿಗೆ, ನವೀನ ವೈದ್ಯಕೀಯ ತತ್ವಗಳ ಆವಿಷ್ಕಾರಗಳಿಗೆ ಅಳವಡಿಸಿಕೊಳ್ಳುವ ಕಾರಣ ಅವರಿಗೆ ವೃತ್ತಿಯಲ್ಲಿ ವಿಶೇಷವಾದಂತಹ ಮನ್ನಣೆ ಇದೆ. ಭಾರತದಲ್ಲಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನದ ಪದವಿಯನ್ನು ನೀಡುವ 5.5 ವರ್ಷ ಅವಧಿಯ ಕೋರ್ಸ್ ಇದೆ. ದೇಶದಲ್ಲಿ ಒಟ್ಟು 11 ಕಾಲೇಜುಗಳಿವೆ. ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಾಲಯದ ಆಯುಷ್ ಇಲಾಖೆಯ ಅಡಿಯಲ್ಲಿ ಭಾರತೀಯ ವೈದ್ಯ ಪದ್ಧತಿಗಳಲ್ಲಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗವನ್ನು ವಿಂಗಡಿಸಲಾಗಿದೆ. ನಿಜವಾದ ಪ್ರಕೃತಿ ಚಿಕಿತ್ಸಾ ವಿಧಾನವು ಆಧುನಿಕ ವೈದ್ಯಶಾಸ್ತ್ರಕ್ಕೆ ಪರ್ಯಾಯವಲ್ಲದ ಆದರೆ ಪೂರಕವಾದಂತಹ ಚಿಕಿತ್ಸಾ ಕ್ರಮವೆಂದು ಪರಿಗಣಿಸಲಾಗುತ್ತದೆ. ಹಿಂದಿನ ಕಾಲದಲ್ಲಿ ಯಾವುದೇ ಅಸೌಖ್ಯತೆಗೂ ಕೂಡ ವೈದ್ಯರು ಮಿಕ್ಸ್ಚರ್ ಬಾಟಲ್ನಲ್ಲಿ ಪ್ರಮಾಣಬದ್ಧ ಔಷಧಿಯನ್ನು ನೀಡುತ್ತಾ ಇದ್ರು. ಹೆಚ್ಚೇಕೆ, ಎಲ್ಲ ರೋಗಗಳಿಗೂ ಅಡುಗೆ ಕೋಣೆಯಲ್ಲಿರುವ ವಸ್ತುಗಳೇ ಔಷಧಿ ಆಗುತ್ತಾ ಇತ್ತು. ಈಗ ಅವುಗಳ ಬಳಕೆ ಕಡಿಮೆ ಆಗಿದೆ. ಕುಟುಂಬ ವೈದ್ಯ ಪದ್ಧತಿ ಇತ್ತು. ರೋಗಿ ಒಂದು ಕುಟುಂಬದಲ್ಲಿ ಒಬ್ಬನಾದರೂ ಮನೆಯವರೆಲ್ಲರ ಪರಿಚಯ, ಸ್ಥಿತಿಗತಿ, ಆರೋಗ್ಯದ ವಿಚಾರಗಳು ಅದು ವೈದ್ಯನಿಗೆ ತಿಳಿದಿತ್ತು. ಈಗ ಸ್ವಲ್ಪವೇ ಅಸೌಖ್ಯತೆ ಇದ್ರೂ ಕೂಡ ಧೈರ್ಯ ಸಾಲದೆ ವಿಶೇಷ ಪರಿಣತರ ಕಡೆಗೆ ಸಾಗಿ ಅವರು ಹೇಳಿದ ಎಲ್ಲಾ ಬಗೆಯ ಪರೀಕ್ಷೆಗಳನ್ನು ಅಂದರೆ ಟೆಸ್ಟ್ ಮಾಡಿಸಿ ಕೊನೆಯಲ್ಲಿ ಸಾಮಾನ್ಯ ನೆಗಡಿ ಎಂಬ ಸತ್ಯ ಗೋಚರ ಆಗುತ್ತದೆ. ಅಲ್ಲಿಗೆ ಹಣ ಮಾತ್ರ ಅಪವ್ಯಯ ಆಗ್ತಾ ಹೋಗುತ್ತದೆ. ಒಂದು ಚಿಕ್ಕ ಗಾಯಕ್ಕೆ ಹಿಂದೆ ತೆಂಗಿನೆಣ್ಣೆ ಮತ್ತು ಅಮ್ಮನ ಪ್ರೀತಿಯ ಅಪ್ಪುಗೆ ಅಷ್ಟೇ ಚಿಕಿತ್ಸೆ ಆಗ್ತಾ ಇತ್ತು, ಔಷಧ ಆಗ್ತಾ ಇತ್ತು. ಆದ್ರೆ ಈಗ ಹಾಗಲ್ಲ. ವೈದ್ಯರು ರೋಗಿಗಳೊಂದಿಗೆ ಭಾವನಾತ್ಮಕವಾಗಿ ಸ್ಪಂದಿಸಿದಾಗ ಮಾತ್ರ ಶುಶ್ರೂಷೆ ಸರಿದಾರಿಯಲ್ಲಿ ಸಾಗುತ್ತದೆ. ರೋಗಿಗಳು ಅನಾವಶ್ಯಕ ಪ್ರಶ್ನೆಗಳನ್ನು ಕೇಳಿದರೆ ಕೆಲವೊಮ್ಮೆ ವೈದ್ಯರು ಕೂಡ ಸಿಟ್ಟಿಗೇಳುತ್ತಾರೆ. ವೈದ್ಯನಾಗಲಿ ರೋಗಿಯಾಗಲಿ ದೈಹಿಕ ಮಾನಸಿಕ ಸೌಖ್ಯದೆಡೆಗೆ ದೃಷ್ಟಿ ಹರಿಸಿದರೆ ಅದು ಒಳಿತಾದೀತು. ವೈದ್ಯರು ಸಮಾಜದ ಆರೋಗ್ಯ ಮತ್ತು ಯೋಗಕ್ಷೇಮದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಅವರಲ್ಲಿ ಅಸಾಧಾರಣ ಕೌಶಲ್ಯವಿರುತ್ತದೆ. ಉತ್ತಮ ನಾಯಕತ್ವ ಹೊಂದಿದವರು, ಪ್ರಾಮಾಣಿಕವಾಗಿ ಚಿಕಿತ್ಸೆ ನೀಡುವವರು. ವೈದ್ಯೋ ನಾರಾಯಣ ಹರಿಹಿ, ಅಂದರೆ ವೈದ್ಯರು ದೇವರ ಸಮಾನರು. ಒಬ್ಬ ವೈದ್ಯ ತಾಯಿ ತಂದೆ ಗುರು ಪಾತ್ರಗಳಲ್ಲಿ ನಿಂತು ಉಪಚರಿಸುವವರು. ಧ್ಯಾನ ವಿದ್ಯೆಯನ್ನು ಅಭ್ಯಸಿಸಿ ಆತ್ಮಾನುಬಂಧವನ್ನು ಹೊಂದಿರುವವರು. ವೈದ್ಯರೆಂದರೆ ನಮ್ಮನ್ನೆಲ್ಲ ಭುವಿಗಳಿಸಿದ ಭಗವಂತನಷ್ಟೇ ಶ್ರೇಷ್ಠರು. ಆತ್ಮೀಯವಾಗಿ ಸಂವಹನ ಮಾಡಿ ಅರ್ಧ ಕಾಯಿಲೆಯನ್ನು ಮಾತಿನಿಂದಲೇ ಗುಣಪಡಿಸಬಲ್ಲವರು. ವೈದ್ಯರನ್ನು ಸಾಕ್ಷಾತ್ ಧನ್ವಂತರಿ ಎಂದು ಕೂಡ ಹೇಳಬಹುದು. ದಿನಕ್ಕೊಂದು ಬಗೆಯ ಚಿಕಿತ್ಸೆಯ ಅನ್ವೇಷಣೆ ಮಾಡುವರು. ಮನೆಯಲ್ಲೆಷ್ಟೇ ಸಮಸ್ಯೆಗಳಿದ್ದರೂ ರೋಗಿಗಳಿಗಾಗಿಯೇ ಸ್ಪಂದಿಸುವವರು. ಆಹಾರ ಸೇವನೆಯನ್ನು ಕೆಲವೊಮ್ಮೆ ಲೆಕ್ಕಿಸದೆ ಚಿಕಿತ್ಸೆ ಮಾಡ್ತಾ ಇರ್ತಾರೆ. ಭಗವಂತನನ್ನು ಭವರೋಗ ವೈದ್ಯನೆಂದು ನಂಬಿದ ಸನಾತನ ಸಂಸ್ಕೃತಿ ನಮ್ಮದು. ಜೀವ ಕೊಡುವವರು ತಂದೆ ತಾಯಿಗಳಾದರೆ ಜೀವ ತೊಂದರೆಗೆ ಸಿಲುಕಿದಾಗ ಪುನರ್ಜನ್ಮ ಕೊಡುವವರು ವೈದ್ಯರು. ಗೌರವಕ್ಕೆ ಅರ್ಹವಾದ ಕೆಲವೇ ವೃತ್ತಿಗಳಲ್ಲಿ ಅಗ್ರಗಣ್ಯವಾದದ್ದು ವೈದ್ಯ ವೃತ್ತಿ. ಸಮಾಜದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ರೋಗಿಗಳ ಯೋಗಕ್ಷೇಮಕ್ಕಾಗಿ ಜೀವನವನ್ನೇ ಮುಡಿಪಾಗಿಡುತ್ತಾರೆ. ವೈದ್ಯಕೀಯ ವಿಜ್ಞಾನವನ್ನು ಅರ್ಥೈಸಿಕೊಳ್ಳುತ್ತಾ ರೋಗಿಗಳ ಸ್ಥಿತಿಗೆ ತಕ್ಕಂತೆ ಚಿಕಿತ್ಸೆ ನೀಡಲು ತಮ್ಮ ಜ್ಞಾನವನ್ನು ಬಳಸಿಕೊಳ್ಳುತ್ತಾರೆ. ಅವರ ಕೊಡುಗೆಗಳು ಮತ್ತು ಅವಿಶ್ರಾಂತ ಪ್ರಯತ್ನಗಳನ್ನು ಜೀವ ಸಂಕುಲ ಎಂದೂ ಮರೆಯದು. ವೈದ್ಯರು ದೇಶ ಕಾಯುವ ಸೈನಿಕರಂತೆ ಜೀವಗಳನ್ನು ಉಳಿಸುವ ಸೈನಿಕರು. ಕರ್ತವ್ಯ ನಿರತರಾಗುತ್ತಾ ಕೆಲವೊಮ್ಮೆ ತಮ್ಮ ಜೀವಗಳನ್ನೂ ಅಪಾಯ ಸಿಲುಕಿಸಿಕೊಳ್ಳುವುದುಂಟು. ಮಾನವ ಆರೋಗ್ಯಕ್ಕೆ ಅವರ ಕೊಡುಗೆ ನಿರೀಕ್ಷೆಗೆ ಮೀರಿದ್ದು. COVID-19, ಪ್ಲೇಗ್, ಫ್ಲೂ, ಏಡ್ಸ್, ಎಬೋಲಾದಂತಹ ಸಾಂಕ್ರಾಮಿಕ ರೋಗಗಳು ಉಂಟಾದಾಗ ಮೊದಲು ರೋಗಿಗಳ ಸೇವೆ ಮಾಡಿದವರು ಯಾರು ಕೇಳಿದ್ರೆ ವೈದ್ಯರು, ದಾದಿಯರು. ಇಂತಹ ದೇವಮಾನವರನ್ನು ವಂದಿಸುವುದು ಗೌರವಿಸುವುದು ಅತೀ ಅಗತ್ಯ. July 1 ದೇಶದಾದ್ಯಂತ ರಾಷ್ಟ್ರೀಯ ವೈದ್ಯರ ದಿನ ಎಂದು ಆಚರಿಸಲಾಗುತ್ತದೆ. ವೈದ್ಯರ ರಾಷ್ಟ್ರೀಯ ದಿನವನ್ನು ಆಚರಿಸುವ ಮುಖ್ಯ ಉದ್ದೇಶ ಏನು ಅಂತ ಕೇಳಿದರೆ ಅವರ ಸಮರ್ಪಣೆಯನ್ನು ಗೌರವಿಸುವುದು, ಅವರ ಕೊಡುಗೆಗಳನ್ನು ಗುರುತಿಸುವುದು, ಕೃತಜ್ಞತೆಗಳನ್ನು ವ್ಯಕ್ತಪಡಿಸುವುದು, ಸಹಯೋಗವನ್ನು ಬೆಳೆಸುವುದು. ಪಶ್ಚಿಮ ಬಂಗಾಳದ ಮೊದಲ ಮುಖ್ಯಮಂತ್ರಿ ಡಾಕ್ಟರ್ ಬಿಧನ್ ಚಂದ್ರ

0: ಚಂದ್ರ ರಾಯಿಯವರು ವೈದ್ಯಕೀಯ ರಂಗಕ್ಕೆ ನೀಡಿದ ವಿಶೇಷ ಕೊಡುಗೆಯನ್ನು ಸ್ಮರಿಸಿಕೊಳ್ಳುತ್ತಾ ಜುಲೈ 1 ರಾಷ್ಟ್ರೀಯ ವೈದ್ಯರ ದಿನವೆಂದು ಸಮಾಜ ಆಚರಿಸ್ತಾ ಇದೆ. ಅವರು ಜನರಿಗಾಗಿ ತಮ್ಮ ಜೀವನವನ್ನು ಅರ್ಪಿಸಿದವರು, ಅನೇಕರಿಗೆ ಚಿಕಿತ್ಸೆ ನೀಡಿ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾದವರು. ಹಾಗಾಗಿ ಪ್ರತಿ ವರ್ಷ ಜುಲೈ 1 ವೈದ್ಯಕೀಯ ಕ್ಷೇತ್ರದಲ್ಲಿ ವಿಶೇಷ ಸೇವೆ ಸಲ್ಲಿಸಿದವರನ್ನು ಗೌರವಿಸುವುದು, ಆಧರಿಸುವುದು, ಸಮ್ಮಾನಿಸುವುದು ಆದ್ಯ ಕರ್ತವ್ಯವೇ ಹೌದು. ಸಾಮಾನ್ಯವಾಗಿ ಆರೋಗ್ಯ ಸಂಸ್ಥೆಗಳು ಈ ಕಾರ್ಯವನ್ನು ನಿರ್ವಹಿಸುತ್ತದೆ. 1991 ಮೊತ್ತ ಮೊದಲ ಬಾರಿ ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಿಸಲಾಗಿತ್ತು. ಜೀವ ಸಂಕುಲಗಳಿಗೆ ಪುನರ್ಜನ್ಮ ನೀಡುವ ವೈದ್ಯ ಸಮುದಾಯದವರಿಗೆ ವಿಶೇಷ ಗೌರವವನ್ನು ನೀಡಲಾಗುತ್ತದೆ. ರಾಷ್ಟ್ರೀಯ ವೈದ್ಯರ ದಿನವನ್ನು ಹೀಗೂ ಆಚರಿಸಬಹುದು. ಆರೋಗ್ಯ ಸೇವಾ ದತ್ತಿ ಸಂಸ್ಥೆಗಳಿಗೆ ದೇಣಿಗೆ ನೀಡುವುದು, ಆನ್ಲೈನ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು, ವೃತ್ತಿಪರರಿಗೆ ಮೆಚ್ಚುಗೆಯನ್ನು ಸೂಚಿಸುವುದು, ವೈದ್ಯರ ಮಹತ್ವ ಮತ್ತು ಪಾತ್ರಗಳ ಬಗ್ಗೆ ಶ್ಲಾಘಿಸುವುದು, ಸಂಘ ಸಂಸ್ಥೆಗಳು ಸಮ್ಮಾನ ಕಾರ್ಯಕ್ರಮಗಳನ್ನು ಆಯೋಜಿಸುವುದು, ಈ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬಹುದು. ಪ್ರತಿ ವರ್ಷ ಭಾರತೀಯ ವೈದ್ಯಕೀಯ ಸಂಘವು ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನು ಆಚರಿಸ್ತಾ ಇದೆ. ಪ್ರತಿಯೊಬ್ಬ ಭಾರತೀಯನು ದೇಶದ ಪ್ರಜೆಗಳ ಆರೋಗ್ಯಕ್ಕಾಗಿ ಜೀವನವನ್ನೇ ಮುಡಿಪಾಗಿಟ್ಟ ವೈದ್ಯರು, ಆರೋಗ್ಯ ವೃತ್ತಿಪರರಿಗೆ ವಿಶೇಷ ಗೌರವ ಸಲ್ಲಿಸುತ್ತಾನೆ. ನಾವೆಲ್ಲರೂ ಅವರಿಗೆ ಕೃತಜ್ಞರಾಗಬೇಕು. ಅಂತಹ ತಜ್ಞರ ಬಗ್ಗೆ ಹೆಮ್ಮೆ ಪಡಬೇಕು. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ದಿನಗಳಂದು ಈ ಕ್ಷೇತ್ರಕ್ಕೆ ಗೌರವ ಸಲ್ಲಿಸಲ್ಪಡುತ್ತದೆ. ಪ್ರತಿ ವರ್ಷ ಹೊಸ ಥೀಮ್ನೊಂದಿಗೆ ರಾಷ್ಟ್ರೀಯ ವೈದ್ಯರ ದಿನ ಆಚರಿಸಲ್ಪಡುತ್ತದೆ. 2021 ಶ್ರೀ ನರೇಂದ್ರ ಮೋದಿಯವರು ವೈದ್ಯಕೀಯ ಸಮುದಾಯಕ್ಕೆ ಶುಭ ಕೋರುತ್ತಾ COVID-19 ಕಾಲದಲ್ಲಿನ ವೈದ್ಯರ ಕಾರ್ಯವನ್ನು ವಿಶೇಷವಾಗಿ ಶ್ಲಾಘಿಸಿ ಗೌರವಿಸಿ ಅಭಿನಂದಿಸಿದ್ದಾರೆ. ನಮ್ಮ ವೈದ್ಯರು ನಮ್ಮ ಯೋಗಕ್ಷೇಮದ ರಕ್ಷಕರಾಗಿ, ನಮ್ಮ ದೇಹ ಮತ್ತು ಮನಸ್ಸಿನ ನೋವುಗಳನ್ನು ಗುಣಪಡಿಸುವ ದೀಪಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ನಮ್ಮನ್ನೆಲ್ಲ ಆರೋಗ್ಯವಾಗಿಡಲು ಪಣತೊಟ್ಟು ಶ್ರಮಿಸಿದ ನಿಮಗಿದೋ ಅನಂತ ನಮನಗಳು. ವೈದ್ಯ ಸಮುದಾಯದ ಅನನ್ಯ, ಅದ್ಭುತ, ಅಪ್ರತಿಮ, ಅಪೂರ್ವ, ಅಖಂಡ, ಅದ್ವಿತೀಯ ಸೇವೆಗಾಗಿ ಮನುಕುಲ ಶಿರಬಾಗಿ ವಂದಿಸುತ್ತದೆ. ಕೃತಜ್ಞತೆಯಿಂದ ನಿಮ್ಮ ಸೇವೆಯನ್ನು ಸ್ಮರಿಸಿಕೊಳ್ಳುತ್ತದೆ. ಒಂದು ಪುಟ್ಟ ಚುಟುಕ: ವೈದ್ಯರು ಅಂದರೆ ದೇವರ ಸಮಾನ, ರೋಗಿಗಳ ಮೇಲಿರುತ್ತದೆ ಅವರ ಗಮನ, ನಡೆಸುವರು ಅವರೊಂದಿಗೆ ಮೃದುವಾದ ಸಂವಹನ, ನೀತಿ ನಿಯಮಗಳು ಅವರಿಗೆ ಸದಾ ಮನನ, ಚಿಕಿತ್ಸೆ ನೀಡುವರು ಎಲ್ಲರಿಗೂ ಸಮಾನ, ಮರುಜನ್ಮ ನೀಡುವ ಅವರಿಗೆ ನಮನ, ವೃದ್ಧಿಸಲಿ ವೈದ್ಯರಲ್ಲಿ ಚಿತ್ತ ಚೇತನದ ಚೈತನ್ಯ.
1: ಇದುವರೆಗೆ ಜಯಶ್ರೀ ಎಸ್ ಹೊಳ್ಳ ಅವರಿಂದ ಜನರಕ್ಷಕರಿಗೊಂದು ನಮನ ಭಾಷಣ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 12:30. ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 12:35 ಭಕ್ತಿಗೀತೆಗಳು, 12:45 ಜನಪದ ಸಂಗೀತ, ಜಯಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಚೆಲುವರಾಯಸ್ವಾಮಿ ಹಾಡು, 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜಿ ರಾಮ್ಜಿ ಅಭಿಯಾನ ಕುರಿತು ಮಾಹಿತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ಸುನೀತಾ ಎಸ್ ಅವರಿಂದ. 1:30 ಹಾಗೂ 5:35 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಮಧ್ಯಾಹ್ನ 2:40 ಹಾಗೂ ಸಂಜೆ 7:45 ಚಿತ್ರಗೀತೆಗಳು. ಮಧ್ಯಾಹ್ನ 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಮೃತ ವೆಂಕಟೇಶ್ ಅವರ ಹಾಡುಗಾರಿಕೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗದಲ್ಲಿ ಸಾಧನಾ ಶಿಖರ. ರಾಷ್ಟೀಯ ವೈದ್ಯರ ದಿನಾಚರಣೆಯ ಅಂಗವಾಗಿ ಸುಮಾರು 5 ದಶಕಗಳಿಂದಲೂ ವೈದ್ಯಕೀಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯೆ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾ ಕೆವಿ ಲಕ್ಷ್ಮೀದೇವಿ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ಕೀರ್ತನಾ ವಿ. 4:30 ಹಿಂದಿ ಚಿತ್ರಗೀತೆಗಳು. 4:45 ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು.

5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಯ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ, ವಿಷಯ ಕ್ಯಾನ್ಸರ್ ಕುರಿತ ಮಿಥ್ಯೆಗಳು. ಭಾಗವಹಿಸುತ್ತಾರೆ ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಹಾಗೂ ರೊಬೋಟಿಕ್ ಸರ್ಜನ್ ಡಾಕ್ಟರ್ ರಕ್ಷಿತ್ ಶೃಂಗೇರಿ, ಪ್ರಸ್ತುತಿ ತೇಜಸ್ವಿನಿ ಗಿರೀಶ್ ಹಾಗೂ ಡಾಕ್ಟರ್ ಕುಲ್ದೀಪ್ ಎನ್. 6:10 ವಚನ ಬಾನುಲಿ, ಆಯ್ದ ವಚನ ವಿಶ್ಲೇಷಣೆ, ಪ್ರಸ್ತುತಿ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ. 6:50 ಕೃಷಿರಂಗದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿಯಲ್ಲಿ ಹಿಪ್ಪುನೇರಳೆ ತೋಟದ ನಿರ್ವಹಣೆ, ಈ ಕುರಿತು ನೇರ ಫೋನ್ಇನ್ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾ ಕೆ ಸುರೇಶ್ ಮತ್ತು ಡಾ ಎಂಆರ್ ಭವ್ಯ, ಪ್ರಸ್ತುತಿ ಎನ್ ಕೇಶವಮೂರ್ತಿ. 8:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರವೀಂದ್ರ ಕಾಟೋಟಿ ಅವರ ಹಾರ್ಮೋನಿಯಂ ವಾದನ. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ ಮತ್ತು ಏಕಲವ್ಯ ಪ್ರಶಸ್ತಿ ವಿಜೇತೆ ಮೇಘಾ ಗುಗುಡ್ ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ನಾಟಕ ನಮ್ಮೂರ ಹಬ್ಬ, ರಚನೆ ಎಂ ಪಿ ಮಾಲಾ, ನಿರ್ದೇಶನ ಜಿ ಶಾಂತ್ ಕುಮಾರ್. 10:30 ಸವಿನೆನಪು. ಇವಿಷ್ಟು ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.

0: ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮದಲ್ಲಿ ಸುಮಾರು 50 ವರ್ಷಕ್ಕೂ ಹೆಚ್ಚು ವೈದ್ಯಕೀಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯೆ ಹಾಗೂ ಸ್ತ್ರೀರೋಗ ತಜ್ಞೆಯಾದ ಡಾಕ್ಟರ್ ಲಕ್ಷ್ಮೀದೇವಿ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ತುಂಬಾ ನನ್ನ ಒಂದು ವೃತ್ತಿಯ ಮೇಲೆ ಬಹಳಷ್ಟು ಆಸಕ್ತಿ ಆಸೆ ಎರಡೂ ಇದೆ. ನಾನು ಹೇಳೋದಾದ್ರೆ ಈ ಜನ್ಮ ಅಲ್ಲ, ಮುಂದಿನ ಜನ್ಮದಲ್ಲೂ ನಾನು ವೈದ್ಯಳಾಗೆ ಬಾಳ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಆ ಜನ್ಮಕ್ಕೂ ದೇವರು ನನಗೆ ವೈದ್ಯಳ ವೃತ್ತಿನೇ ಕರುಣಿಸಬೇಕು ದೇವರು ಅಂತ ಕೇಳ್ಕೊತೀನಿ.
0: ತಪ್ಪದೇ ಆಲಿಸಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮ.

ಎಫ್ಎಂ 100.6ರಲ್ಲಿ ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 12:35. ಇದೀಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಗಣಪತಿ ಗಣಪತಿ. ರಚನೆ ಎಸ್ ನಾಗಭೂಷಣರಾವ್, ಹಾಡಿದ್ದಾರೆ ಅರ್ಚನಾ ಉಡುಪ ಹಾಗೂ MD ಪಲ್ಲವಿ.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಜಯತೀರ್ಥ ಬೇವುಂಡಿಯವರ ಧ್ವನಿಯಲ್ಲಿರುವ ಸಾಕು ಸಾಕು ಮನುಜ ಸೇವೆ, ರಚನೆ ಕನಕದಾಸರು.

ಇದುವರೆಗೂ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು FM 100.6. ಸಮಯ 12:45:15. ಇದೀಗ ಜನಪದ ಸಂಗೀತ ಕಾರ್ಯಕ್ರಮ. ಜಯಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಚೆಲುವರಾಯಸ್ವಾಮಿ ಹಾಡು.

ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಯಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಚೆಲುವರಾಯಸ್ವಾಮಿ ಹಾಡು ಕೇಳಿದಿರಿ. ಇಂದು ಮಧ್ಯಾಹ್ನ 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಮೃತ ವೆಂಕಟೇಶ್ ಅವರ ಹಾಡುಗಾರಿಕೆಯನ್ನು ಆಲಿಸಬಹುದು. ಇಂದು ಸಂಜೆ 4:45ಕ್ಕೆ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ. ಎಫ್ಎಂ 100.6ರಲ್ಲಿ ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 1 ಗಂಟೆ ಆಗಲಿದೆ. ಇನ್ನು ಮುಂದೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ನಂತರ 1:10ಕ್ಕೆ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಮಿಷನ್, ಈ ಕುರಿತು ಮಾಹಿತಿ ನೀಡುತ್ತಾರೆ ಹಿರಿಯ ಪತ್ರಕರ್ತೆ ಚಂದನಾ ಎಲ್.
1: ನಾವಿವತ್ತು ಮಾತಾಡ್ತಾ ಇರೋ ವಿಚಾರ ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಯೋಜನೆ ಬಗ್ಗೆ. ಭಾರತ ಸರ್ಕಾರ ಗ್ರಾಮೀಣ ಜನರ ಅಭಿವೃದ್ಧಿಗಾಗಿ, ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗಾಗಿ ಸಾಕಷ್ಟು ಯೋಜನೆಗಳನ್ನ ತಂದಿದ್ದಾರೆ. ಅದರಲ್ಲಿ ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಯೋಜನೆ ಕೂಡ ಒಂದಾಗಿದೆ. ಇದರಲ್ಲಿ ನಾವು ಹೊಸ ಬದಲಾವಣೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಬಿಲ್ನ ಪೂರ್ತಿ ಹೆಸರು ನೀವು ಕೇಳೋದಾದ್ರೆ, ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಮಿಷನ್ ಬಿಲ್ 2025. ಹಾಗೆ ನಾವು ಈ ಹೊಸ ಬಿಲ್ಲಿನ ಮುಖ್ಯ ಉದ್ದೇಶದ ಬಗ್ಗೆ ತಿಳ್ಕೊಳ್ಬಹುದು. ಗ್ರಾಮೀಣ ಜನರು ಕೆಲಸಕ್ಕಾಗಿ ಊರು ಬಿಟ್ಟು ನಗರಕ್ಕೆ ಹೋಗುವ ಅವಶ್ಯಕತೆ ಇದರಲ್ಲಿ ಇರೋದಿಲ್ಲ, ಮತ್ತೆ ಅದನ್ನ ತಡೆಗಟ್ಟೋದಕ್ಕೆ ಈ ಹೊಸ ಬಿಲ್ ಆಗಿದೆ. ಇನ್ನು ಗ್ರಾಮದಲ್ಲಿ ಕೆಲಸ ಮತ್ತೆ ಅವರ ಆದಾಯ ಕೂಡ ಹೆಚ್ಚಿಸೋದಕ್ಕೆ ಸರ್ಕಾರ ಈ ರೀತಿ ಹೊಸ ಯೋಜನೆಯನ್ನು ರೂಪಿಸಿದೆ ಅಂತಾನೆ ಹೇಳಬಹುದು. ಹಿಂದಿದ್ದ ಯೋಜನೆಗಿಂತ ಇದು ಬಹಳ ಅತ್ಯುತ್ತಮವಾಗಿದೆ. ಯಾಕೆ ಅಂತ ಅಂದ್ರೆ, ಹಿಂದಿದ್ದ ಯೋಜನೆಗೆ ಸುಮಾರು 3 ತಿಂಗಳ ಕಾಲ ಮಾತ್ರ ಉದ್ಯೋಗ ಅವಕಾಶವನ್ನ ಸರ್ಕಾರ ನೀಡ್ತಿತ್ತು. ಆದ್ರೆ ಇದೀಗ ಹೊಸ ಬದಲಾವಣೆಯಿಂದ 125 ಅಂದ್ರೆ ಸುಮಾರು 4 ತಿಂಗಳ ಕಾಲ ಉದ್ಯೋಗ ಅವಕಾಶವನ್ನ ಸರ್ಕಾರ ನೀಡ್ತಾ ಇದೆ. ಕಾನೂನಿನ ರೀತಿಯಲ್ಲಿ ಕೆಲಸ ಬೇಕು ಎಂದು ಕೇಳುವ ಹಕ್ಕು ನೀಡುವ ಬಿಲ್ ಇದಾಗಿದೆ. ಇದರಿಂದ ಜನರು ಬರೀ 3 ತಿಂಗಳು ಕೆಲಸ ಮಾಡಿ ಅದಾದ ನಂತರ ಕೆಲಸದ ಖಾತ್ರಿ ಸಿಗದೆ ಒದ್ದಾಡೋದು ಬೇಡ ಅಂತ ಹೇಳಿ ಸರ್ಕಾರ ಇದೀಗ

0: 25 ದಿನಗಳ ಕಾಲ ಕೆಲಸದ ಖಚಿತತೆಯನ್ನ ಕೊಡ್ತಾ ಇದೆ. ಇನ್ನು ಗ್ರಾಮೀಣ ಕುಟುಂಬಗಳಿಗೆ ವರ್ಷಕ್ಕೆ 125 ದಿನಗಳವರೆಗೆ ವೇತನ ಸಿಗುತ್ತೆ, ಉದ್ಯೋಗ ಖಾತ್ರಿ ಕೂಡ ಸಿಗುತ್ತೆ ಅಂತ ಹೇಳಿದೆ. ಅದರ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಜನರಿಗೆ ಕೆಲಸ ಸಿಗುತ್ತೆ ಅಂತ ನೀವು ಕೇಳುವುದಾದ್ರೆ, ಕೆರೆ ಹಳ್ಳ ಕಾಲುವೆ ನಿರ್ಮಾಣಗಳಲ್ಲಿ ಮಳೆ ನೀರು ಸಂರಕ್ಷಣೆ ಆಗಿರ್ಬೋದು, ಮತ್ತೆ ರಸ್ತೆ ಮತ್ತೆ ಶಾಲಾ ಕಟ್ಟಡಗಳ ನಿರ್ಮಾಣ ಆಗಿರ್ಬೋದು, ಆರೋಗ್ಯ ದೃಷ್ಟಿಯಿಂದ ನೋಡೋದಾದ್ರೆ ಸಾಕಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಕಟ್ಟಡಗಳನ್ನ ಕಟ್ಟೋದ್ರಿಂದ ಆಗ್ಬೋದು, ಹಾಗೆ ಕೃಷಿ ಮತ್ತು ರೈತರ ಕಲ್ಯಾಣ, ಕೃಷಿಗೆ ಸಂಬಂಧಿಸಿದಂತೆ ಒಂದಷ್ಟು ಕೆಲಸ ಕಾರ್ಯಗಳಾಗಿರ್ಬೋದು, ಮತ್ತೆ ಉದ್ಯೋಗ ಮತ್ತೆ ಕೌಶಲ್ಯ, ಸ್ವ ಉದ್ಯೋಗ ಮಾಡುವವರಿಗೆ ಹೊಸ ಅವಕಾಶ ಮತ್ತು ತರಬೇತಿಗಳನ್ನ ಕೂಡ ಈ ಯೋಜನೆ ನೀಡುತ್ತೆ. ಗ್ರಾಮದಲ್ಲೇ ಕೆಲಸ ಮಾಡಬಹುದು ಮತ್ತೆ ಇದರಿಂದ ಆದಾಯ ಕೂಡ ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬಹುದು. ಈ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ವಿಶೇಷ ಅವಕಾಶವನ್ನು ನೀಡಲಾಗಿದೆ. ಪ್ರತಿಯೊಂದು ಗ್ರಾಮದಲ್ಲೂ 50%ಗಿಂತ ಹೆಚ್ಚು ಮಹಿಳೆಯರು ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಇದರಿಂದ ಮಹಿಳೆಯರಿಗೆ ಸಮಾನ ಕೂಲಿ ಸಿಗುತ್ತೆ, ಹಾಗೆ ನೇರ ಬ್ಯಾಂಕಿಗೆ ಹಣ ಜಮಾ ಆಗುತ್ತೆ. ಮಹಿಳಾ ಸಬಲೀಕರಣಕ್ಕೆ ಈ ಒಂದು ಯೋಜನೆ ಸಹಾಯ ಮಾಡುತ್ತೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶಗಳು ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಉದ್ಯೋಗ ಖಾತ್ರಿ, ನಿರುದ್ಯೋಗದ ಸಮಯದಲ್ಲಿ ನಿಯಮಿತ ಆದಾಯವನ್ನು ಗಳಿಸಿಕೊಳ್ಬಹುದು, ಗ್ರಾಮೀಣ ಮೂಲ ಸೌಕರ್ಯ ಅಭಿವೃದ್ಧಿ ಹೆಚ್ಚಾಗತ್ತೆ, ಬಡತನ ನಿರ್ವಹಣೆ ಆಗುತ್ತೆ, ಗ್ರಾಮೀಣ ಜನರ ಬದುಕಿನ ಮಟ್ಟ ಇನ್ನೂ ಸುಧಾರಿಸುತ್ತೆ ಅನ್ನೋದು. ಈ ಯೋಜನೆಯನ್ನ ಯಾರೆಲ್ಲ ಸದುಪಯೋಗ ಪಡ್ಕೊಳ್ಬಹುದು ಅನ್ನೋದಾದ್ರೆ, ಭಾರತದ ಯಾವುದೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವ ಗ್ರಾಮೀಣ ಪ್ರದೇಶದ ನಿವಾಸಿಗಳು ಮೊದಲನೇ ಅರ್ಹತೆ. ಇನ್ನು 18 ಮತ್ತು 18 ವರ್ಷಕ್ಕಿಂತ ಮೇಲ್ಪಟ್ಟ ಜನರು ಕೆಲಸ ಮಾಡಲು ಸಿದ್ಧರಾಗಿರಬೇಕು. ಮಹಿಳೆಯರು, ಪುರುಷರು, ಯುವಕರು ಎಲ್ಲರಿಗೂ ಸಮಾನತೆ ಇದೆ ಮತ್ತು ಸಮಾನ ಅರ್ಹರು. ವಿಶೇಷವಾಗಿ ಬಡ ಕುಟುಂಬದವರು, ಕೃಷಿ ಕಾರ್ಮಿಕರು, ಕೆಲಸ ಇಲ್ಲದ ಯುವಕರು, ಋತುಮಾನಾಧಾರಿತ ಕೆಲಸ ಮಾಡುವವರು, ಸ್ವಂತ ಆದಾಯ ಮೂಲ ಇಲ್ಲದವರು ಈ ಯೋಜನೆಯ ಲಾಭವನ್ನ ಪಡ್ಕೊಳ್ಬಹುದು. ಯಾವೆಲ್ಲ ಪ್ರದೇಶಗಳಲ್ಲಿ ಈ ಯೋಜನೆ ಜಾರಿ ಇದೆ ಅಂತ ಕೇಳಿದ್ರೆ, ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಗ್ರಾಮೀಣ ಭಾಗಗಳಲ್ಲಿ ಈ ಯೋಜನೆ ಜಾರಿಯಲ್ಲಿದೆ. ಈ ಯೋಜನೆಯಿಂದ ಜನರಿಗೆ ಉದ್ಯೋಗವೂ ಸಿಗಬೇಕು, ಗ್ರಾಮವೂ ಅಭಿವೃದ್ಧಿ ಆಗಬೇಕು ಅನ್ನೋದೇ ಈ ಬಿಲ್ಲಿನ ಆಶಯ. ಇನ್ನು ನಾನು ಆಗ್ಲೇ ಹೇಳ್ದಂಗೆ, ಕೆರೆ ಕಾಲುವೆ ಸ್ವಚ್ಛತೆ, ನೀರಿನ ಸಂರಕ್ಷಣೆ, ಗ್ರಾಮೀಣ ರಸ್ತೆ ನಿರ್ಮಾಣ, ಪರಿಸರ ಸಂರಕ್ಷಣೆ, ಸಾರ್ವಜನಿಕರ ಕಟ್ಟಡಗಳ ಸುಧಾರಣೆ, ಇದೆಲ್ಲವೂ ಕೇವಲ ಕೂಲಿ ಕೆಲಸ ಅಲ್ಲ, ಇದು ಭವಿಷ್ಯದಲ್ಲಿ ಗ್ರಾಮಕ್ಕೆ ಲಾಭ ನೀಡೋ ಕೆಲಸಗಳಾಗಿದೆ. ಈ ಯೋಜನೆಯ ಸದುಪಯೋಗನ ಹೇಗ್ ಪಡ್ಕೊಳ್ಳೋದು ಅಂತ ಕೇಳುವುದಾದ್ರೆ, ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಗೆ ನೀವು ತೆರಳಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ನೋಂದಣಿ ಆದ ನಂತರ ಗ್ರಾಮ ಪಂಚಾಯತಿ ಮೂಲಕ ಸ್ಥಳೀಯವಾಗಿ ನಡೆಯುವ ಕೆಲಸಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗುತ್ತೆ. ನಂತರ ಕೆಲಸ ಆದ್ಮೇಲೆ ಪ್ರತಿದಿನದ ಕೂಲಿ ಹಣವನ್ನ ಏನ್ ಮಾಡ್ತಾರೆ, ನಿಮ್ಮ ಬ್ಯಾಂಕಿನ ಖಾತೆಗೆ ಜಮಾ ಮಾಡ್ತಾರೆ. ಇಲ್ಲಿ ಯಾವುದೇ ಮಧ್ಯವರ್ತಿಗಳ ಸಮಸ್ಯೆ ಇರೋದಿಲ್ಲ, ಹಾಗೆ ಪಾರದರ್ಶಕತೆಯನ್ನ ಕೂಡ ಕಾಪಾಡಬಹುದು. ವರ್ಷಕ್ಕೆ 125 ದಿನಗಳವರೆಗೆ ಕೆಲಸ ಪಡೆಯುವ ಹಕ್ಕಿದೆ. ಇನ್ನು ನೀವು ಈ ಯೋಜನೆಯ ಸದುಪಯೋಗ ಪಡ್ಕೊಳ್ಬೇಕು ಅಂತ ಅಂದ್ರೆ ಬೇಕಾಗಿರೋ ದಾಖಲೆಗಳು ಏನು ಅಂತ ಅಂದ್ರೆ, ನಿಮ್ಮ ಆಧಾರ್ ಕಾರ್ಡ್, ವಿಳಾಸದ ದಾಖಲೆ ಅಂದ್ರೆ ರೇಷನ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿ, ಬ್ಯಾಂಕ್ ಖಾತೆ ವಿವರ, ಪಾಸ್ಪೋರ್ಟ್ ಸೈಜ್ ಫೋಟೋ, ಈ ದಾಖಲೆಗಳನ್ನ ತಗೊಂಡು ನೀವು ಹತ್ತಿರದ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ನಿಮ್ಮ ಹೆಸರನ್ನ ನೋಂದಣಿ ಮಾಡಿಕೊಳ್ಳಬಹುದು. ಈ ಯೋಜನೆಯ ಗ್ರಾಮಗಳನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ತಾಂತ್ರಿಕವಾಗಿ ಅಭಿವೃದ್ಧಿಪಡಿಸಲು ಇದೊಂದು ಮೂಲ ಸೌಕರ್ಯಗಳನ್ನ ಹೆಚ್ಚಿಸುವಂತಹ ಯೋಜನೆಯಾಗಿದೆ. ಇನ್ನು ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಕೇವಲ ಒಂದು ಯೋಜನೆ ಅಲ್ಲ, ಗ್ರಾಮೀಣ ಭಾರತದ ಭವಿಷ್ಯಕ್ಕೆ ಹಾಕಿದ ಒಂದು ಭದ್ರ ಹೆಜ್ಜೆ ಅಂತಾನೆ ಹೇಳ್ಬಹುದು. ಗ್ರಾಮವೂ ವಿಕಸಿತ ಆಗತ್ತೆ, ದೇಶವೂ ವಿಕಸಿತ ಆಗತ್ತೆ. ಇನ್ನು ಈ ಯೋಜನೆ ಗ್ರಾಮೀಣ ಅಭಿವೃದ್ಧಿಗೆ ಒಂದು ಅಡಿಪಾಯ ಅಂತ ಹೇಳ್ಬಹುದು, ಸಾಮಾಜಿಕ ಸಮಾನತೆಗೂ ಕೂಡ ಇದೊಂದು ಅಡಿಪಾಯ, ಇದು ಲಕ್ಷಾಂತರ ಕುಟುಂಬಗಳಿಗೆ ಜೀವನ ಆಧಾರವಾಗಿದೆ ಅಂತ ಹೇಳ್ಬಹುದು. ನೀವೆಲ್ಲ ಇಷ್ಟೊತ್ತು ನಿಮ್ಮ ಗ್ರಾಮ, ನಿಮ್ಮ ಹಕ್ಕು, ನಿಮ್ಮ ಉದ್ಯೋಗ ಬಲಪಡಿಸುವ ಹೊಸ ಕಾಯ್ದೆ ಬಗ್ಗೆ ತಿಳ್ಕೊಂಡ್ರಿ. ಅದರಲ್ಲಿ ಟೆಕ್ನಾಲಜಿ ಕೂಡ ಅಳವಡಿಸಲಾಗಿದೆ. ವೇತನ ತ್ವರಿತ ಪಾವತಿ, ಜಿಯೋ ಟ್ಯಾಗಿಂಗ್, ಬಯೋಮೆಟ್ರಿಕ್ ಹಾಜರಿ, ವೇತನ 15 ದಿನದಲ್ಲಿ ನಿಮಗೆ ಸಿಗುತ್ತೆ. ಇನ್ನು ಈ ಯೋಜನೆ ವಿಶೇಷತೆ ಏನು ಅಂತ ಅಂದ್ರೆ, ಯಾವ ಕೆಲಸ ಬೇಕು ಅಂತ ನೀವೇ ಗ್ರಾಮಸಭೆಯಲ್ಲಿ ನಿರ್ಧರಿಸಬಹುದು. ಇಲ್ಲಿ ಯಾವುದೇ ಕೇಂದ್ರ ಅಥವಾ ಜಿಲ್ಲೆಯಿಂದ ನಿಮಗೆ ಈ ಕೆಲಸನೇ ಮಾಡಬೇಕು ಅಂತ ಒತ್ತಾಯ ಬರುವುದಿಲ್ಲ. ನಿಮ್ಮ ಗ್ರಾಮದಲ್ಲಿ ಏನ್ ಅಗತ್ಯ ಇದೆ ಆ ಕೆಲಸವನ್ನ ನೀವೇ ನಿರ್ಧಾರ ಮಾಡಬಹುದು. ಇನ್ನು ಕೃಷಿ ಸಮಯಕ್ಕೆ 60 ದಿನಗಳ ವಿರಾಮ ಕೊಡ್ತಾರೆ, ರೈತರಿಗೆ ಇದು ದೊಡ್ಡ ಸಹಾಯ. ಈ ಯೋಜನೆಯಲ್ಲಿ ರೈತ ಇದೊಂದು ವಿಷಯ ಬಹಳ ಮುಖ್ಯವಾಗಿ ಸಹಾಯ ಆಗುತ್ತೆ. ಬಿತ್ತನೆ ಅಥವಾ ಕೊಯ್ಲು ಸಮಯದಲ್ಲಿ ರಾಜ್ಯ ಸರ್ಕಾರಗಳು 60 ದಿನಗಳ ಕಾಲ ವಿರಾಮ ಕೊಡಬಹುದು ಅಂತ ಸಹ ಹೇಳಿದೆ. ಇನ್ನು ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ ಯೋಜನೆಗೆ ತಿಳ್ಕೊಂಡ್ವಿ. ಗ್ರಾಮ ಬಲವಾದರೆ ಭಾರತ ಬಲ. ಧನ್ಯವಾದ.
1: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಮಿಷನ್ ಕುರಿತು ಮಾಹಿತಿ ನೀಡಿದವರು ಹಿರಿಯ ಪತ್ರಕರ್ತೆ ಚಂದನಾ ಎಲ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು.

ನಮಸ್ಕಾರ, ನಾನು ಇಶಾ ಪಂತ್. ಇತ್ತೀಚೆಗೆ ನಿಮಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ, ಸೈಬರ್ ಕ್ರೈಮ್ ತುಂಬ ಹೆಚ್ಚಾಗ್ತಾ ಇದೆ. ಯಾಕೆಂದರೆ ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿದೆ. ನಾವು ಎಲ್ಲರೂ ಮೊಬೈಲ್ ಮುಖಾಂತರ ಪೇ ಮಾಡ್ತೀವಿ, ಎಲ್ಲ UPI ಮುಖಾಂತರ ಪೇ ಮಾಡ್ತೀವಿ. ಇಂಟರ್ನೆಟ್ ಬ್ಯಾಂಕಿಂಗ್ ಜಾಸ್ತಿ ಆಗಿದೆ, ಎಸ್ಪೆಷಲಿ ಕೋವಿಡ್ ಆದ ನಂತರ ಇದು ಇನ್ನೂ ಜಾಸ್ತಿ ಆಗಿದೆ. ಸೊ ಅದಕ್ಕೆ ಇದು ಜಾಸ್ತಿ ಆಗಿರೋದ್ರಿಂದ ಸೈಬರ್ ಕ್ರೈಮ್ಸ್ ಕೂಡ ಜಾಸ್ತಿ ಆಗಿದೆ. ಯಾಕೆಂದರೆ ನಾವು ಎಲ್ಲರೂ ಯೂಸ್ ಮಾಡ್ತೀವಿ ಇಂಟರ್ನೆಟ್ ಬ್ಯಾಂಕಿಂಗ್ ಎಲ್ಲರ ಹತ್ತಿರ, ಬಟ್ ಅದನ್ನು ಕರೆಕ್ಟ್ ಆಗಿ ಹೇಗೆ ಬಳಸಬೇಕು ಅಂತ ಸುಮಾರು ಜನಕ್ಕೆ ಗೊತ್ತಿಲ್ಲ. ಆ್ಯಂಡ್ ನಿಮಗೆ ಗೊತ್ತಿರಬೇಕು, ಸುಮಾರು ಸತಿ ಫಸ್ಟ್ ಇಮೇಲ್ ಅಲ್ಲಿ ಬರ್ತಿತ್ತು ದಟ್ ನೀವು ಇಷ್ಟು ಲಾಟ್ರಿ ನಿಮ್ಗೆ ಸಿಕ್ಕಿದೆ, ನೀವು ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದ್ರೆ ಮತ್ತೆ ಅವರು ಕೆಲವು ಡೀಟೇಲ್ಸ್ ಕೇಳ್ತಿದ್ರು, ಇಷ್ಟು ದುಡ್ಡು ನೀವು ಸಬ್ಮಿಟ್ ಮಾಡಿ ಡಿಪಾಸಿಟ್ ಮಾಡಿದ್ರೆ ನಿಮ್ಗೆ ಇನ್ನೂ ಜಾಸ್ತಿ ದುಡ್ಡು ಸಿಗುತ್ತೆ ಅಂತ ಹೇಳಿ ಈ ತರ. ಇದನ್ನು ನೈಜೀರಿಯನ್ ಫ್ರಾಡ್ ಅಂತ ಹೇಳ್ತೀವಿ. ಇನ್ನು ನಡೀತಾ ಇದೆ ಈಗ ಇಮೇಲ್ ಇಂದ ಅದು ವಾಟ್ಸ್ಆಪ್ ಅಲ್ಲಿ ಶಿಫ್ಟ್ ಆಗಿದೆ. ವಾಟ್ಸ್ಆಪ್ ಅಲ್ಲಿ ನಿಮ್ಗೆ ಮೆಸೇಜಸ್ ಸಿಗುತ್ತೆ ಮತ್ತು SMS ಮುಖಾಂತರ ಮೆಸೇಜಸ್ ಸಿಗುತ್ತೆ. ನಿಮಗೂ ನನಗೆ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಅಂಡ್ ಇವಾಗ ಸುಮಾರು ಜನ ಕೇರ್ಫುಲ್ ಆಗಿದ್ದಾರೆ, ಆದ್ರೂ ಕೆಲವರು ಈ ತರ ಸೇಯಿಂಗ್ ಇದೆ ಇಂಗ್ಲಿಷ್ ಅಲ್ಲಿ, ಇಫ್ ಯು ಹ್ಯಾವ್ ಗ್ರೀಡ್ ಓನ್ಲಿ ಗಾಡ್ ಕ್ಯಾನ್ ಸೇವ್. ನಾವು ಹೇಳ್ತಾ ಇರ್ತೀವಿ ದಟ್ ದಯವಿಟ್ಟು ಈ ತರ ಮೆಸೇಜಸ್ ಅನ್ನು ನೀವು ನೋಡ್, ಇನ್ಫ್ಯಾಕ್ಟ್ ಬಂದ ತಕ್ಷಣ ನೀವು ಡಿಲೀಟ್ ಮಾಡಬೇಕು. ಆದ್ರೂ ಕೆಲವರು ಈ ತರ ಅವರ ಎಲ್ಲ ಡೀಟೇಲ್ಸ್ ಕೊಟ್ಬಿಡ್ತಾರೆ, ಲಕ್ಷಾಂತರ ದುಡ್ಡು ಅವರು ಇದು ಮಾಡಿದ್ದಾರೆ. ಅದಕ್ಕೆ ಈ ತರ ಒಂದು ಲಾಟ್ರಿ ಫ್ರಾಡ್ ಅಂತ ಬರುತ್ತೆ. ಇತ್ತೀಚೆಗೆ ಇನ್ನೊಂದು ಸ್ಟಾರ್ಟ್ ಆಗಿದೆ ದಟ್ ನಿಮ್ಮ ಬ್ಯಾಂಕ್ KYC ಡೀಟೇಲ್ಸ್ ಎಕ್ಸ್ಪೈರ್ ಆಗಿದೆ, ಇನ್ನೊಮ್ಮೆ ನೀವು KYC ಡೀಟೇಲ್ಸ್ ಕೊಡಬೇಕು ಅಂತ ಹೇಳಿ ಅವರು ವಾಟ್ಸ್ಆಪ್ ಅಲ್ಲಿ ಒಂದು ಲಿಂಕ್ ಕಳಿಸ್ಬಿಡ್ತಾರೆ ಅಥವಾ SMS ಮುಖಾಂತರ ಒಂದು ಲಿಂಕ್ ಕಳಿಸ್ಬಿಡ್ತಾರೆ. ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆ ಲಿಂಕ್ ಆಕ್ಚುಲಿ ಕರೆಕ್ಟ್ ನಮ್ಮ ನಿಮ್ಮ SBI ಇರ್ಲಿ ಅದು ಒಂದು ಬ್ಯಾಂಕ್ ಇರ್ಲಿ ಆ ಬ್ಯಾಂಕ್ದು ಇರಲ್ಲ, ಆ ತರ ಕಾಣುತ್ತೆ. ನೀವು ಕ್ಲಿಕ್ ಮಾಡಿದ್ರೆ ಅದೇ ತರ ಅವರು ಫೇಕ್ ವೆಬ್ಸೈಟ್ ತರ ಕ್ರಿಯೇಟ್ ಮಾಡ್ತಾರೆ. ಅದರ ಮೇಲೆ ಅವರು ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಎಲ್ಲಾ ಕೇಳ್ತಾರೆ, ನೀವು ಕೊಟ್ಬಿಡ್ತೀರಾ, OTP ಕೂಡ ಕೊಟ್ಬಿಡ್ತೀರಾ, ಅವಾಗ ಅವರ ಹತ್ತಿರ ನಿಮ್ಮ ಎಲ್ಲಾ ಡೀಟೇಲ್ಸ್ ತೆಗ್ಬಿಡುತ್ತೆ ಅಂಡ್ ಅವರು ನಿಮ್ಮ ಫುಲ್ ಬ್ಯಾಂಕ್ ಅಕೌಂಟ್ ಇಂದ ದುಡ್ಡು ಇದ್ ಮಾಡ್ಬಿಡ್ತಾರೆ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದ 11 ವರ್ಷಗಳ ಸಾಧನೆ, ವಿಶ್ವದ ಒಂದು ಅತಿದೊಡ್ಡ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ವ್ಯವಸ್ಥೆ ನಿರ್ಮಿಸಿದ ಭಾರತ. ಇಂದಿನಿಂದ 19 ಕೆಜಿ ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ 183.50 ರೂಪಾಯಿ ಇಳಿಕೆ ಮಾಡಿದ ತೈಲ ಮಾರುಕಟ್ಟೆ ಕಂಪನಿಗಳು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ 10 ವರ್ಷ, ನೀರಾವರಿ ವಿಸ್ತರಣೆ, ಜಲಸಂರಕ್ಷಣೆ, ಕೃಷಿ ಉತ್ಪಾದಕತೆ ಹೆಚ್ಚಳಕ್ಕೆ ಮಹತ್ವದ ಕೊಡುಗೆ. ಪಾಸ್ಪೋರ್ಟ್ ಸೇವೆಗಳ ಶುಲ್ಕ ಪರಿಷ್ಕರಣೆ ಇಂದಿನಿಂದ ಜಾರಿ. ಹಾಗೂ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿ, ಇಂದು ಭಾರತ ಇಂಗ್ಲೆಂಡ್ ನಡುವೆ ಮೊದಲ ಪಂದ್ಯ. ವಾರ್ತೆಗಳ ವಿವರ: ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮ ದೇಶದ ನಾಗರಿಕರು ಪರಸ್ಪರ ಸಂಪರ್ಕ ಸಾಧಿಸುವ, ಕಲಿಯುವ, ಹಣಕಾಸು ವ್ಯವಹಾರ ನಡೆಸುವ ಹಾಗೂ ಸಾರ್ವಜನಿಕ ಸೇವೆಗಳನ್ನು ಪಡೆಯುವ ವಿಧಾನದಲ್ಲಿ ಮಹತ್ವದ ಪರಿವರ್ತನೆ ತಂದಿದೆ. ಕಳೆದ 11 ವರ್ಷಗಳಲ್ಲಿ ಭಾರತವು ವಿಶ್ವದ ಅತಿದೊಡ್ಡ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ವ್ಯವಸ್ಥೆ ನಿರ್ಮಿಸಿದೆ. ಆರೋಗ್ಯ, ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಕೃಷಿ ಹಾಗೂ ಕಲ್ಯಾಣ ಯೋಜನೆಗಳ ಸೇವೆಗಳು, ವಿಶೇಷವಾಗಿ ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳಲ್ಲಿ ಡಿಜಿಟಲ್ ವೇದಿಕೆಗಳ ಮೂಲಕ ವ್ಯಾಪಕವಾಗಿ ವಿಸ್ತರಿಸಿವೆ. ಭಾರತವು ನಾಗರಿಕ ಕೇಂದ್ರಿತ ಮತ್ತು ವಿಸ್ತರಣಾ ಸಾಮರ್ಥ್ಯ ಹೊಂದಿರುವ ಡಿಜಿಟಲ್ ಆಡಳಿತ ವ್ಯವಸ್ಥೆಗಳ ಮೂಲಕ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಕ್ಷೇತ್ರದಲ್ಲಿ ಜಾಗತಿಕ ನಾಯಕನಾಗಿ ಹೊರಹೊಮ್ಮುತ್ತಿದೆ. ಪಾವತಿ ವ್ಯವಸ್ಥೆ, ದತ್ತಾಂಶ ವಿನಿಮಯ

0: ಹಾಗೂ ಸೇವಾ ವಿತರಣೆಗೆ ಸಂಬಂಧಿಸಿದ ಇಂಡಿಯಾ ಸ್ಟ್ಯಾಕ್ ಮತ್ತು ಡಿಪಿಐ ವ್ಯವಸ್ಥೆಗಳ ಸಹಕಾರಕ್ಕಾಗಿ ಭಾರತವು 24 ದೇಶಗಳೊಂದಿಗೆ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಯುಪಿಐ ಈಗ ಯುನೈಟೆಡ್ ಅರಬ್ ಎಮಿರೇಟ್ಸ್, ಸಿಂಗಾಪುರ, ಫ್ರಾನ್ಸ್, ಮಾರಿಷಸ್ ಹಾಗೂ ಶ್ರೀಲಂಕಾ ಸೇರಿದಂತೆ 8 ಹೆಚ್ಚು ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಜಾಗತಿಕ ಹಣಕಾಸು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತದ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಿದೆ. ಆಧಾರ್, ಡಿಜಿಲಾಕರ್, ಸರ್ಕಾರಿ ಇ ಮಾರುಕಟ್ಟೆ, ಜಿಇಎಂ, ದೀಕ್ಷಾ, ಉಮಂಗ್ ಹಾಗೂ ಇ ಸಂಜೀವಿನಿ ಸೇರಿದಂತೆ ಭಾರತದ ಹಲವು ಡಿಜಿಟಲ್ ವೇದಿಕೆಗಳು ಜಾಗತಿಕ ಡಿಜಿಟಲ್ ಆಡಳಿತ ಮಾದರಿಗಳಿಗೆ ಪ್ರೇರಣೆಯಾಗುತ್ತಿವೆ. 2023 G20 ಅಧ್ಯಕ್ಷತೆಯ ಅವಧಿಯಲ್ಲಿ ಭಾರತವು ಇಂಡಿಯಾ ಸ್ಟ್ಯಾಕ್ ಗ್ಲೋಬಲ್ ಹಾಗೂ ಜಾಗತಿಕ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವನ್ನು ಆರಂಭಿಸುವ ಮೂಲಕ ಭಾರತದ ಡಿಜಿಟಲ್ ವ್ಯವಸ್ಥೆಯನ್ನು ವಿಶ್ವದ ವಿವಿಧ ರಾಷ್ಟಗಳಿಗೆ ವಿಸ್ತರಿಸಿದೆ. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮವು 2 ದಶಕಕ್ಕೆ ಕಾಲಿಡುತ್ತಿರುವ ಸಂದರ್ಭದಲ್ಲಿ ಸಮಗ್ರ ಅಭಿವೃದ್ದಿ, ಡಿಜಿಟಲ್ ಸಬಲೀಕರಣ ಹಾಗೂ ಜಾಗತಿಕ ಸಹಕಾರಕ್ಕೆ ತಂತ್ರಜ್ಞಾನವನ್ನು ಪರಿಣಾಮಕಾರಿ ಸಾಧನವನ್ನಾಗಿ ಬಳಸುವತ್ತ ಭಾರತ ಮುನ್ನಡೆಯುತ್ತಿದೆ. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮ ಆಡಳಿತ ವ್ಯವಸ್ಥೆಗೆ ಹೊಸ ರೂಪ ನೀಡಿದ್ದು ನಾಗರಿಕರನ್ನು ಸಬಲೀಕರಣಗೊಳಿಸಿ ದೇಶದ ಸಮಗ್ರ ಅಭಿವೃದ್ದಿಗೆ ವೇಗ ನೀಡಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಡಿಜಿಟಲ್ ಇಂಡಿಯಾ ಇಂದು ಜನಜೀವನದ ಪ್ರತಿಯೊಂದು ಕ್ಷೇತ್ರವನ್ನು ಸ್ಪರ್ಶಿಸಿದೆ. ತಡೆರಹಿತ ಡಿಜಿಟಲ್ ಪಾವತಿ ವ್ಯವಸ್ಥೆ ಹಾಗೂ ನೇರ ಲಾಭ ವರ್ಗಾವಣೆ ಯೋಜನೆಗಳ ಮೂಲಕ ಫಲಾನುಭವಿಗಳಿಗೆ ಪಾರದರ್ಶಕವಾಗಿ ಸೌಲಭ್ಯಗಳು ತಲುಪುತ್ತಿವೆ. ತಂತ್ರಜ್ಞಾನವು ಜನರ ಜೀವನವನ್ನು ಮತ್ತಷ್ಟು ಸುಲಭಗೊಳಿಸುವ ಪ್ರಬಲ ಸಾಧನವಾಗಿ ರೂಪುಗೊಂಡಿದೆ ಎಂದು ಅವರು ಹೇಳಿದ್ದಾರೆ. ತೈಲ ಮಾರುಕಟ್ಟೆ ಕಂಪನಿಗಳು 19 ಕೆಜಿ ತೂಕದ ವಾಣಿಜ್ಯ ಬಳಕೆಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನು ಇಂದಿನಿಂದ 183.50 ರೂಪಾಯಿ ಕಡಿತಗೊಳಿಸಿವೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಪ್ರಕಟಿಸಿರುವ ಮಾಹಿತಿ ಪ್ರಕಾರ ಪರಿಷ್ಕೃತ ದರಗಳು ಇಂದಿನಿಂದಲೇ ಜಾರಿಗೆ ಬಂದಿವೆ. ಬೆಲೆ ಇಳಿಕೆಯ ಬಳಿಕ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ 19 ಕೆಜಿ ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ 2,930 ರೂಪಾಯಿಗಳಿಗೆ ನಿಗದಿಯಾಗಿದೆ. ಈ ಬೆಲೆ ಇಳಿಕೆಯಿಂದ ರೆಸ್ಟೋರೆಂಟ್ಗಳು, ಡಾಬಾಗಳು, ಹೋಟೆಲ್ಗಳು ಹಾಗೂ ಆಹಾರ ಮತ್ತು ಪಾನೀಯ ಉದ್ಯಮಗಳಲ್ಲಿ ತೊಡಗಿರುವವರಿಗೆ ಗಮನಾರ್ಹ ಪರಿಹಾರ ದೊರೆಯಲಿದೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಪಿಎಂಕೆಎಸ್ವೈ ಜಲಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಹಾಗೂ ನೀರಾವರಿ ವ್ಯಾಪ್ತಿಯ ವಿಸ್ತರಣೆಯ ಮೂಲಕ ಕೃಷಿ ಕ್ಷೇತ್ರದಲ್ಲಿ ಮಹತ್ವದ ಪರಿವರ್ತನೆ ತಂದು ಯಶಸ್ವಿಯಾಗಿ 10 ಪೂರೈಸಿದೆ. 2015 ಜುಲೈ 1 ಆರಂಭಗೊಂಡ ಈ ಯೋಜನೆಯು ರೈತರಿಗೆ ಖಾತರಿಯ ನೀರಾವರಿ ಸೌಲಭ್ಯ ಕಲ್ಪಿಸುವುದರ ಜೊತೆಗೆ ಕೃಷಿ ಜಮೀನುಗಳಲ್ಲಿ ನೀರಿನ ಸಮರ್ಥ ಬಳಕೆಯನ್ನು ಉತ್ತೇಜಿಸಿ ದೇಶಾದ್ಯಂತ ಸುಸ್ಥಿರ ಜಲ ಸಂರಕ್ಷಣೆಗೆ ಪ್ರೋತ್ಸಾಹ ನೀಡುತ್ತಿದೆ. ಕಳೆದ 1 ದಶಕದಲ್ಲಿ ಜಲಸಂಚಯ ಯೋಜನೆಯಡಿ ಮಳೆ ನೀರು ಸಂಗ್ರಹಣೆ ಹಾಗೂ ಜಲಸಿಂಚನ ಯೋಜನೆಯಡಿ ಕೃಷಿ ಜಮೀನುಗಳಿಗೆ ನೀರನ್ನು ಸಮರ್ಥವಾಗಿ ಪೂರೈಸುವ ವ್ಯವಸ್ಥೆಗಳ ಮೂಲಕ ನೀರಾವರಿ ಮೂಲಸೌಕರ್ಯವನ್ನು ಮತ್ತಷ್ಟು ಬಲಪಡಿಸಲಾಗಿದೆ. 2016-17 ಸಾಲಿನಿಂದ 2,70,00,000 ಹೆಚ್ಚು ರೈತರು ಪ್ರಯೋಜನ ಪಡೆದಿದ್ದು 2,46,10,000 ಹೆಕ್ಟೇರ್ ಪ್ರದೇಶದಲ್ಲಿ ನೂತನ ನೀರಾವರಿ ಸಾಮರ್ಥ್ಯವನ್ನು ಸೃಷ್ಟಿಸಲಾಗಿದೆ. ಇಂದಿನಿಂದ ಜಾರಿಗೆ ಬಂದಿರುವ ಪರಿಷ್ಕೃತ ಶುಲ್ಕ ವ್ಯವಸ್ಥೆಯೊಂದಿಗೆ ಪಾಸ್ಪೋರ್ಟ್ ಸಂಬಂಧಿತ ಸೇವೆಗಳ ಶುಲ್ಕವನ್ನು ಕೇಂದ್ರ ಸರ್ಕಾರ ಹೆಚ್ಚಿಸಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಜಾರಿಗೆ ತಂದಿರುವ ಹೊಸ ಶುಲ್ಕ ವ್ಯವಸ್ಥೆಯು ಹೊಸ ಪಾಸ್ಪೋರ್ಟ್ ಅರ್ಜಿ, ನವೀಕರಣ, ತತ್ಕಾಲ್ ಸೇವೆ, ಕಳೆದುಹೋದ ಅಥವಾ ಹಾನಿಗೊಳಗಾದ ಪಾಸ್ಪೋರ್ಟ್ನ ಬದಲಿ ಪ್ರತಿ, ಪೊಲೀಸ್ ಕ್ಲಿಯರೆನ್ಸ್ ಪ್ರಮಾಣ ಪತ್ರ ಸೇರಿದಂತೆ ವಿವಿಧ ಪಾಸ್ಪೋರ್ಟ್ ಸೇವೆಗಳಿಗೆ ಅನ್ವಯವಾಗಲಿದೆ. ಭಾರತ ಹಾಗೂ ವಿದೇಶದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಗಳು ಮತ್ತು ವಾಣಿಜ್ಯ ದೂತಾವಾಸ ಕಚೇರಿಗಳ ಮೂಲಕ ಸಲ್ಲಿಸುವ ಅರ್ಜಿಗಳಿಗೂ ಈ ಪರಿಷ್ಕೃತ ಶುಲ್ಕ ಅನ್ವಯವಾಗಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಇಂದು ರಾಷ್ಟೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತಿದೆ. ಸಾರ್ವಜನಿಕ ಆರೋಗ್ಯದ ರಕ್ಷಣೆ ಮತ್ತು ಸುಧಾರಣೆಗೆ ವೈದ್ಯರು ನೀಡಿರುವ ಸಮರ್ಪಣೆ, ಕರುಣೆ ಹಾಗೂ ಅಮೂಲ್ಯ ಕೊಡುಗೆಯನ್ನು ಗೌರವಿಸುವುದು ಈ ದಿನದ ಪ್ರಮುಖ ಉದ್ದೇಶ. ಭಾರತದ ಅತ್ಯಂತ ಗೌರವಾನ್ವಿತ ವೈದ್ಯರಲ್ಲಿ ಒಬ್ಬರಾದ ಡಾ ಬಿಧಾನ್ ಚಂದ್ರ ರಾಯ್ ಅವರ ಜನ್ಮದಿನ ಹಾಗೂ ಪುಣ್ಯತಿಥಿಯ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಜುಲೈ 1 ರಂದು ರಾಷ್ಟೀಯ

0: ಪರಿಸ್ಥಿತಿಗಳಲ್ಲಿಯೂ ವೈದ್ಯರು ಸಲ್ಲಿಸುತ್ತಿರುವ ದಣಿವರಿಯದ ಸೇವೆ ದೇಶದ ಕೋಟ್ಯಂತರ ಜನರ ವಿಶ್ವಾಸ ಮತ್ತು ಕೃತಜ್ಞತೆಗೆ ಪಾತ್ರವಾಗಿದೆ ಎಂದು ತಿಳಿಸಿದ್ದಾರೆ. ಕಳೆದ ಒಂದು ದಶಕದಲ್ಲಿ ದೇಶದ ಆರೋಗ್ಯ ಸೇವಾ ವ್ಯವಸ್ಥೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಭಾರತ ಮಹತ್ವದ ಪ್ರಗತಿ ಸಾಧಿಸಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ. ವೈದ್ಯಕೀಯ ಕಾಲೇಜುಗಳ ಸಂಖ್ಯೆ ಎರಡು ಪಟ್ಟು ಹೆಚ್ಚಾಗಿದ್ದು ಪದವಿ ಹಾಗೂ ಸ್ನಾತಕೋತ್ತರ ವೈದ್ಯಕೀಯ ಸೀಟುಗಳ ಸಂಖ್ಯೆಯಲ್ಲಿಯೂ ಗಣನೀಯ ಏರಿಕೆಯಾಗಿದೆ. ಈ ಅಭೂತಪೂರ್ವ ಬೆಳವಣಿಗೆಯು ವೈದ್ಯಕೀಯ ಶಿಕ್ಷಣ ಪಡೆಯಲು ಬಯಸುವ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸುವುದರ ಜೊತೆಗೆ ಆರೋಗ್ಯ ಕ್ಷೇತ್ರದ ಮಾನವ ಸಂಪನ್ಮೂಲವನ್ನು ಬಲಪಡಿಸಿ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ದೇಶದ ಮೂಲೆ ಮೂಲೆಗೂ ತಲುಪಿಸಲು ನೆರವಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ವಿಕಸಿತ ಭಾರತ ನಿರ್ಮಾಣದತ್ತ ಸರ್ಕಾರ ಕಾರ್ಯನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಆರೋಗ್ಯ ಸೇವೆಯ ಉತ್ತೇಜನ, ವೈದ್ಯಕೀಯ ಸಂಶೋಧನೆಗೆ ವೇಗ, ನವೋದ್ಯಮಗಳ ಅಳವಡಿಕೆ ಹಾಗೂ ಎಲ್ಲರಿಗೂ ಕೈಗೆಟುಕುವ ಮತ್ತು ಸುಲಭವಾಗಿ ಲಭ್ಯವಾಗುವ ಆರೋಗ್ಯ ಸೇವೆ ಒದಗಿಸುವಲ್ಲಿ ದೇಶದ ವೈದ್ಯರು ಮುಂದೆಯೂ ನಿರ್ಣಾಯಕ ಪಾತ್ರ ವಹಿಸಲಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಷ್ಟೀಯ ವೈದ್ಯರ ದಿನದ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಗಣ್ಯರು ಸಮಸ್ತ ವೈದ್ಯ ಸಮುದಾಯಕ್ಕೆ ಶುಭಾಶಯ ಕೋರಿದ್ದಾರೆ. ದೇಶದಲ್ಲಿ ಕಳೆದ ಜೂನ್ ತಿಂಗಳ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಸಂಗ್ರಹ 194,812 ಕೋಟಿ ರೂಪಾಯಿಗೆ ತಲುಪಿದೆ. ಕಳೆದ ವರ್ಷದ ಇದೇ ಅವಧಿಯಲ್ಲಿ ಜಿಎಸ್ಟಿ ಸಂಗ್ರಹ 171,105 ಕೋಟಿ ರೂಪಾಯಿಯಾಗಿತ್ತು. ಕಳೆದ ವರ್ಷದ ಈ ಅವಧಿಗೆ ಹೋಲಿಸಿದರೆ ಶೇಕಡಾ 13.9% ಏರಿಕೆ ದಾಖಲಿಸಿದೆ. ಇಂಗ್ಲೆಂಡ್ನ ಚೆಸ್ಟರ್ಲೇ ಸ್ಟ್ರೀಟ್ನ ರಿವರ್ಸೈಡ್ ಮೈದಾನದಲ್ಲಿ ಇಂದು ನಡೆಯಲಿರುವ 5 ಪಂದ್ಯಗಳ ಸರಣಿಯ ಪುರುಷರ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ನ ಮೊದಲ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡ ಸೆಣಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಟಿ20 ಸರಣಿಯ ನಂತರ ಭಾರತ ತಂಡ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯಲ್ಲಿ ಇಂಗ್ಲೆಂಡ್ ಅನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದ 11 ವರ್ಷಗಳ ಸಾಧನೆ. ವಿಶ್ವದ ಒಂದು ಅತಿದೊಡ್ಡ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ವ್ಯವಸ್ಥೆ ನಿರ್ಮಿಸಿದ ಭಾರತ. ಇಂದಿನಿಂದ 19 ಕೆಜಿ ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ 183.50 ರೂಪಾಯಿ ಇಳಿಕೆ ಮಾಡಿದ ತೈಲ ಮಾರುಕಟ್ಟೆ ಕಂಪನಿಗಳು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ 10 ವರ್ಷ. ನೀರಾವರಿ ವಿಸ್ತರಣೆ, ಜಲ ಸಂರಕ್ಷಣೆ, ಕೃಷಿ ಉತ್ಪಾದಕತೆಗೆ ಹೆಚ್ಚಳಕ್ಕೆ ಮಹತ್ವದ ಕೊಡುಗೆ. ಪಾಸ್ಪೋರ್ಟ್ ಸೇವೆಗಳ ಶುಲ್ಕ ಪರಿಷ್ಕರಣೆ ಇಂದಿನಿಂದ ಜಾರಿ. ಹಾಗೂ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿ, ಇಂದು ಭಾರತ ಇಂಗ್ಲೆಂಡ್ ನಡುವೆ ಮೊದಲ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಆಕಾಶವಾಣಿ ಮೈಸೂರು FM 100.6. ಸಮಯ 1:13. ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಸುನಿತಾ ಎಸ್ ಅವರ ಹಾಡುಗಾರಿಕೆಯನ್ನು ಆಲಿಸುವಿರಿ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಬರುವ ನೇನೆ ಸಖಿ ಚೆಲುವ, ರಚನೆ ಡಾಕ್ಟರ್ HS ವೆಂಕಟೇಶಮೂರ್ತಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 1:30. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಕಳುಹಿಸಲು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9448825523. ಇನ್ನೊಮ್ಮೆ 9480858523. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಸೋನು ನಿಗಮ್ ಮತ್ತು ಸೌಮ್ಯ ಅವರ ಧ್ವನಿಯಲ್ಲಿರುವ ಲಂಕೇಶ್ ಪತ್ರಿಕೆ ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಕೆ ಕಲ್ಯಾಣ್, ಸಂಗೀತ ನಿರ್ದೇಶನ ಬಾಬ್ಜಿ ಸಂದೀಪ್.

0: ಆತ್ಮೀಯ ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಕ್ಯಾನ್ಸರ್ ಬಗ್ಗೆ ಇರುವ ತಪ್ಪು ಕಲ್ಪನೆಗಳು ಹಾಗೂ ವಾಸ್ತವಾಂಶ ಈ ಕುರಿತು ಮಾಹಿತಿ ನೀಡುತ್ತಾರೆ ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಹಾಗೂ ರೋಬೋಟಿಕ್ ಸರ್ಜರಿ ತಜ್ಞರಾದ ಡಾಕ್ಟರ್ ರಕ್ಷಿತ್ ಶೃಂಗೇರಿ. ಕೇಳಿ ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಕಂಠಿ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು

ಚಿತ್ರ. ಕವಿರಾಜ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಗುರುಕಿರಣ್. ಈ ಗೀತೆಯನ್ನು ಅಪೇಕ್ಷೆಪಟ್ಟು ಸಂದೇಶವನ್ನು ಕಳಿಸಿದ್ದಾರೆ ಮೈಸೂರಿನ ಯಾದವಗಿರಿಯಿಂದ ನಂದಿನಿ, ಪ್ರೀತಿ, ಸೌಮ್ಯ, ಮನ್ವಿ ಹಾಗೂ ಸೌಭಾಗ್ಯ.

ಕೇಳುಗರೆ ಗಮನಿಸಿ, ಸರ್ಕಾರಿ ಸಿಪಿಸಿ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಕಟಣೆ. 2026-27 ಸಾಲಿನಲ್ಲಿ ಈ ಸಂಸ್ಥೆಯಲ್ಲಿನ ಇಂಜಿನಿಯರಿಂಗ್ ವಿಭಾಗಗಳಾದ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇವುಗಳಿಗೆ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಡಿಪ್ಲೊಮೊ ದ್ವಿತೀಯ ವರ್ಷದ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಪ್ರವೇಶ

0: ಪಡೆಯಲು ಕೆಲಸ ಮಾಡುತ್ತಿರುವ ವೃತ್ತಿಪರ ಅಭ್ಯರ್ಥಿಗಳಿಂದ ಆಫ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಜುಲೈ 11ರೊಳಗೆ ಆಸಕ್ತ ಅಭ್ಯರ್ಥಿಗಳು ಸದರಿ ಕೋರ್ಸ್ಗಳಿಗೆ ಸರ್ಕಾರಿ ಸಿಪಿಸಿ ಪಾಲಿಟೆಕ್ನಿಕ್ ಮೈಸೂರಿನಲ್ಲಿ ಪ್ರವೇಶ ಅರ್ಜಿಗಳನ್ನು ಸಲ್ಲಿಸಬಹುದು. ಅರ್ಹ ಅಭ್ಯರ್ಥಿಗಳಿಗೆ ಸಂಸ್ಥೆಯ ಪ್ರಾಂಶುಪಾಲರ ಹಂತದಲ್ಲಿ ಆಫ್ಲೈನ್ ಮೂಲಕ ಪ್ರವೇಶವನ್ನು ನೀಡಲಾಗುವುದು. ಹೆಚ್ಚಿನ ಮಾಹಿತಿಯನ್ನು ಸರ್ಕಾರಿ ಸಿಪಿಸಿ ಪಾಲಿಟೆಕ್ನಿಕ್ ಮೈಸೂರು ಇಲ್ಲಿ ಕಚೇರಿ ವೇಳೆಯಲ್ಲಿ ಪಡೆಯಬಹುದಾಗಿದೆ ಹಾಗೂ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ dtek.karnataka.gov.in ಅಥವಾ dtetech.karnataka.gov.in ವೆಬ್ಸೈಟ್ಗಳನ್ನು ಸಂಪರ್ಕಿಸಬಹುದಾಗಿದೆ. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಮಾಧವ ಪೆದ್ದಿ ಸತ್ಯಂ ಅವರ ಧ್ವನಿಯಲ್ಲಿರುವ ಮಾಯಾ ಬಜಾರ್ ಚಿತ್ರದ ಗೀತೆ. ಪಿ ನಾಗೇಂದ್ರ ರಾವ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಘಂಟಸಾಲ. ಈ ಗೀತೆಯನ್ನು ಅಪೇಕ್ಷೆಪಟ್ಟು ಸಂದೇಶವನ್ನು ಕಳಿಸಿದ್ದಾರೆ ಮೈಸೂರಿನ ರಾಮಾನುಜ ರಸ್ತೆಯಿಂದ ವೆಂಕಟರಮಣ.
1: ವಿವಾಹ ಭೋಜನವಿದು.

0: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ?
1: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಅನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
0: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟ್ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್ ಮೈಸೂರು, ಆರ್ ವಿಸಿಟ್ vvce.ac.in.
2: ಮೈಸೂರಿನ ಕಲ್ಯಾಣಗಿರಿಯಿಂದ ಸಾನಿಯಾ ಅಂಜುಂ ಅವರಿಗಾಗಿ ಮಾಣಿಕ್ಯ ಚಿತ್ರದ ಗೀತೆ ಹಾಡಿದ್ದಾರೆ ಶಂಕರ್ ಮಹದೇವನ್ ಮತ್ತು ಸಂಗಡಿಗರು. ಗೀತೆಯ ಬರಹಗಾರರು ಕೆ ಕಲ್ಯಾಣ್, ಸಂಗೀತ ನಿರ್ದೇಶನ ಅರ್ಜುನ್ ಜನ್ಯಾ.

0: ಆತ್ಮೀಯ ರೈತ ಬಾಂಧವರೇ, ಇದೇ ಜುಲೈ 1ನೇ ತಾರೀಖು ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿ ಹಿಪ್ಪು ನೇರಳೆ ತೋಟದ ನಿರ್ವಹಣೆ ಕುರಿತು ನೇರ ಫೋನಿನ ಕಾರ್ಯಕ್ರಮ ಕೇಳಬಹುದು. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಕೆ ಸುರೇಶ್ ಹಾಗೂ ಭವ್ಯ ಎಂಆರ್. ನೀವು ಡಯಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 251252852 ಮತ್ತೊಂದು 251508. ಮೈಸೂರಿನ ಎಸ್ಟಿಡಿ ಕೋಡ್ 0821. ಗಮನಿಸಿ, ಜುಲೈ 1ನೇ ತಾರೀಕು ಬುಧವಾರ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ನೇರ ಫೋನಿನ ಕಾರ್ಯಕ್ರಮ ಕೇಳಬಹುದು.
1: ಸಂದೇಶ ಆಧಾರಿತ ಶ್ರುತುಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ವಿ ಮನೋಹರ್ ಅವರು ಬರೆದಿರುವ ಸೂಪರ್ ಚಿತ್ರದ ಗೀತೆ. ಹಾಡಿದ್ದಾರೆ ರಾಹುಲ್.

ಅಂಬಿಯಾರ್, ಸಂಗೀತ ನಿರ್ದೇಶನ ವಿ ಹರಿಕೃಷ್ಣ. ಈ ಗೀತೆಯನ್ನು ಅಪೇಕ್ಷೆಪಟ್ಟು ಸಂದೇಶವನ್ನು ಕಳಿಸಿದ್ದಾರೆ ಮೈಸೂರಿನ ನಜರ್ಬಾದ್ನಿಂದ ಯೋಗಾನಂದ ರಂಪುರೆ, ವಿಜಯ್, ವಿನಯ, ರಜತ್ ಹಾಗೂ ಯುಧಿಷ್ಠಿರ.

ಇದುವರೆಗೂ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಿದಿರಿ. ಇಂದಿನ ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಕಳುಹಿಸಿದವರು ಗಾನಸುಮ ಪಟ್ಟಸ್ವಾಮನಹಳ್ಳಿ ಸಿದ್ದರಾಮನ ಹುಂಡಿ ಗ್ರಾಮದಿಂದ ಸೂರ್ಯನಾರಾಯಣ, ಮಂಜುಳಾ ನಾಗಾರ್ಜುನ ಹೂಟಗಳ್ಳಿಯಿಂದ ಪುಷ್ಪ, ಶ್ರೀರಂಗಪಟ್ಟಣದ ಗೊಬ್ಬರಗಾಲ ಗ್ರಾಮದಿಂದ ಶ್ರೀನಿವಾಸ್ ಜಿಪಿ, ಮಂಡ್ಯದಿಂದ ಸರಸ್ವತಮ್ಮ, ನಂದಾದೀಪ, ರಂಜಿತಾ, ದರ್ಶಿನಿ, ಎಸ್ವಿಪಿ ನಗರದಿಂದ ಸುಜಾತ, ಸರಸ್ವತಿಪುರಂನಿಂದ ಎಚ್ಎನ್ ವಿಶ್ವನಾಥ್, ಬೆಲ್ವತ

ಲೋಕೇಶ್ ಆಚಾರ್, ನಂದಿನಿ, ಕಾವ್ಯ, ಅಂಜಲಿ, ಹರ್ಷಿತ್ ಆಚಾರ್, ಮೈಸೂರಿನಿಂದ ಗಾಯತ್ರಿ ರಮೇಶ್, ಶ್ರೇಯಸ್, ವಿಶ್ವನಾಥ್, ಹರ್ಷಿಕಾ, ಮೈತ್ರಿ, ಜಯಶ್ರೀ, ರಾಗಶ್ರೀ, ಹನುಮನಾಳು, ಶಿಲ್ಪಿ ರಮೇಶ್, ಸರಸ್ವತಿ, ರಮ್ಯಶ್ರೀ, ಪೂಜಾಶ್ರೀ, ಅಂಜುಶ್ರೀ, ಕೌಶಿಕ್, ಕೌಶಿಕ್ ರಾಜ್, ಭುವನ್, ಗಗನ್, ಗುರು ಹಾಗೂ ಮನು ಅವರು, ಅಶೋಕ್ಪುರಂನಿಂದ ನೀಲಮ್ಮ, ಮೃತ್ಯುಂಜಯ, ಭುವನಶ್ರೀ, ಪದ್ಮಾವತಿ, ಮಹೇಶ್, ನಿರ್ಮಲ, ಭಾರತಿ, ಮಾಲತಿ, ಶಿವಸ್ವಾಮಿ, ವಿಕ್ಕಿ, ಪುಟ್ಟಿ, ಲಿಂಗಾಂಬುದಿಪಾಳ್ಯದಿಂದ ಸೂರಜ್, ರಾಜಶೇಖರ್, ಕವಿತಾ, ಶೀತಲ್, ಶಶಾಂಕ್, ದಟ್ಟಗಳ್ಳಿಯಿಂದ ನಾಗಮಧು ಮತ್ತು ಮಿತ್ರರು, ವಿದ್ಯಾರಣ್ಯಪುರಂನಿಂದ ನಮಿತಾ, ನಯನ್, ಸ್ನೇಹ, ಭುವನ್, ಸಹನ, ತೊರೆಮಾವಿನಿಂದ ವೆಂಕಟೇಶ್, ಹನುಮಯ್ಯ, ಮಹದೇವಸ್ವಾಮಿ, ರವಿಕುಮಾರ್, ಪವಿತ್ರ, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗಳಖೋಡ ಗ್ರಾಮದಿಂದ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್, ಅಭಿಷೇಕಯ್ಯ ಹಿರೇಮಠ್, ಬೆಂಗಳೂರಿನಿಂದ ಬಿಂದುಪ್ರಕಾಶ್, ಚೆನ್ನೈನಿಂದ ಮಾಧವನ್, ಜಯಲಕ್ಷ್ಮಿ, ಹನೂರು ತಾಲೂಕು ಕೋಣನಕೆರೆ ಗ್ರಾಮದಿಂದ ಶ್ರೀನಿವಾಸ್, ಸುಪ್ರಿತಾ, ಬೆಳ್ಳಿ, ಕುಮಾರಿ, ನಂಜನಗೂಡಿನಿಂದ ಜಸ್ಮಿನ್, ಜಸ್ವಿತ್, ಮಂಜು, ರಾಮಾಂಜ ರಸ್ತೆಯಿಂದ ಕವಿತಾ, ಪದ್ಮಾ, ಶೀಲಾ, ಶ್ರೀನಿವಾಸ್, ಮೈಸೂರಿನಿಂದ ರಾಜಮ್ಮ, ರಾಜೇಂದ್ರನಗರದಿಂದ ಸತೀಶ್, ವೆಂಕಟೇಶ್, ರಾಮಕೃಷ್ಣನಗರದಿಂದ ವಿಸ್ಮಯ್ ದೇವ್, ಇಂದು, ಪವನ್ ದೇವ್, ಅಮೃತ, ನಿರ್ಮಲಾ, ಮಹದೇವ್, ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ, ಆದಿತ್ಯ, ಶಿವಲೀಲಾ ತೇಲಿ, ರಾಮಕೃಷ್ಣನಗರದಿಂದ ಪುಟ್ಟರಾಜಪ್ಪ, ಕ್ಯಾತ್ಮಾರ್ನಹಳ್ಳಿಯಿಂದ ಪೊಲೀಸ್ ಪುಟ್ಟರಾಜು, ರೂಪಾ ಮತ್ತು ಕುಟುಂಬದವರು, ಗಣೇಶ್ ನಗರದಿಂದ ಚಂದ್ರಶೇಖರ್ ರಂಪುರೆ, ಲೀಲಾವತಿ, ಶಿಲ್ಪಾ, ಚಿರಂತ್ ಹಾಗೂ ಲಕ್ಷ್, ಶ್ರೀರಂಗಪಟ್ಟಣದಿಂದ ಟೈಲರ್ ಕೃಷ್ಣ, ಪದ್ಮಾ, ಕೃಷ್ಣ, ನಾರಾಯಣ, ಚೈತ್ರ, ಎನ್ಡಿ ಬಹುಳ್, ಲಕ್ಷ್ಮಿ, ಉಮಾಶಂಕರ್, ಸುಜಾತ, ಪ್ರಶಾಂತ್, ಧೀರಜ್, ಪ್ರಣವ್, ಗಾಯತ್ರಿಪುರಂನಿಂದ ಶುಭಾ, ಮನು, ರಾಘವಿ, ಕೆಆರ್ನಗರದಿಂದ ನೇತ್ರಾವತಿ ನಟರಾಜ್, ದಿವ್ಯಾ, ಇಂಚರ, ಭುವನ್, ಮನೋಹರ್, ಹೀಗೆ ಸಾಕಷ್ಟು ಮಂದಿ ತಮ್ಮ ನೆಚ್ಚಿನ ಚಿತ್ರಗೀತೆಗಳಿಗಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಆದಷ್ಟು ಬೇಗ ನಾಳೆ ಕಳಿಸಿ, ಅಥವಾ ಇವತ್ತು ಸಂಜೆ 5:35ಕ್ಕೆ ಆದಷ್ಟು ಬೇಗ ಕಳಿಸಿದರೆ ನಿಮ್ಮ ನೆಚ್ಚಿನ ಹಾಡು ಪ್ರಸಾರ ಆಗುತ್ತೆ ಅಂತ ಹೇಳ್ತಾ, ಇಲ್ಲಿಗೆ ಇಂದಿನ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು.

ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 2:40.34. ಕೇಳುಗರೆ, ಇನ್ನು ಮಧ್ಯಾಹ್ನ 2:30 ಪ್ರಸಾರವಾಗಿದ್ದ ಪ್ರಸಾರವಾಗಬೇಕಾಗಿದ್ದ ಪ್ರದೇಶ ಸಮಾಚಾರ ಅನಿವಾರ್ಯ ಕಾರಣಗಳಿಂದ ಪ್ರಸಾರವಾಗಿಲ್ಲ, ಇದಕ್ಕಾಗಿ ವಿಷಾದಿಸುತ್ತೇವೆ. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಉದಿತ್ ನಾರಾಯಣ್ ಮತ್ತು ಶಮಿತಾ ಮಲ್ನಾಡ್ ಅವರು ಹಾಡಿರುವ ಸ್ಟೂಡೆಂಟ್ ಚಿತ್ರದ ಗೀತೆ. ಕವಿರಾಜ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಆರ್ ಪಿ ಪಟ್ನಾಯಕ್.

0: ಇದುವರೆಗೆ ತಾವು ಆಲಿಸಿದ್ದ ಗೀತೆ ಶುಗರ್ಲೆಸ್ ಚಿತ್ರದ್ದು. ಹಾಡಿದ್ದವರು ಸಂಜೀತ್ ಹೆಗಡೆ. ಗೀತೆಯನ್ನು ಬರೆದಿದ್ದವರು ವಿ ನಾಗೇಂದ್ರ ಪ್ರಸಾದ್, ಸಂಗೀತ ನಿರ್ದೇಶನ ಜೆ ಅನೂಪ್ ಸೀಲಿನ್.
1: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
2: ವಿಳಾಸ: ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
0: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಸಂತೋಷ್ ವೆಂಕಿ ಮತ್ತು ಅನುರಾಧ ಭಟ್ ಅವರ ಧ್ವನಿಯಲ್ಲಿರುವ ಟೆಂಪರ್ ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಮಂಜು ಕವಿ, ಸಂಗೀತ ನಿರ್ದೇಶನ ಹರಿಬಾಬು.

0: ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮದಲ್ಲಿ ಸುಮಾರು 50 ವರ್ಷಕ್ಕೂ ಹೆಚ್ಚು ವೈದ್ಯಕೀಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯೆ ಹಾಗೂ ಸ್ತ್ರೀರೋಗ ತಜ್ಞೆಯಾದ ಡಾಕ್ಟರ್ ಲಕ್ಷ್ಮೀದೇವಿ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ತುಂಬ ನನ್ನ ಒಂದು ವೃತ್ತಿಯ ಮೇಲೆ ಬಹಳಷ್ಟು ಆಸಕ್ತಿ ಆಸೆ ಎರಡೂ ಇದೆ. ನಾನು ಹೇಳೋದಾದ್ರೆ ಈ ಜನ್ಮ ಅಲ್ಲ, ಮುಂದಿನ ಜನ್ಮದಲ್ಲೂ ನಾನು ವೈದ್ಯಳಾಗೇ ಬಾಳ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಆ ಜನ್ಮಕ್ಕೂ ದೇವರು ನನಗೆ ವೈದ್ಯಳ ವೃತ್ತಿನೇ ಕರುಣಿಸಬೇಕು ದೇವರು ಅಂತ ಕೇಳ್ಕೊತೀನಿ.
0: ತಪ್ಪದೇ ಆಲಿಸಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮ.

ಇದುವರೆಗೂ ತಾವು ಆಲಿಸಿದ್ದು ಅಭಿಷೇಕ್ ಎಂಆರ್ ಅವರ ಧ್ವನಿಯಲ್ಲಿರುವ ಸ್ಪೈ ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದವರು ಪ್ರೇಮ್, ಸಂಗೀತ ನಿರ್ದೇಶನ ಶ್ರೀಚರಣ್ ಪಾಕಾಲ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 3:24. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಅಮೃತ ವೆಂಕಟೇಶ್ ಅವರ ಹಾಡುಗಾರಿಕೆಯನ್ನು ಆಲಿಸುವಿರಿ. ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸಿ ಭಜರೆ ರೇರೆ ಚಿತ್ತ ಬಾಲಾಂಬಿಕಾ, ರಾಗ ಕಲ್ಯಾಣಿ ಮಿಶ್ರ ಚಾಪುತಾಳ, ರಚನೆ ಮುತ್ತುಸ್ವಾಮಿ ದೀಕ್ಷಿತರು.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಮೃತಾ ವೆಂಕಟೇಶ್ ಅವರ ಹಾಡುಗಾರಿಕೆಯನ್ನು ಆಲಿಸಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 3:20. ಇದೀಗ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ.

0: बांगुई, अभी आपने सुना ये कार्यक्रम। अब इसी के साथ हमारा आज का उमंग कार्यक्रम यहीं पर समाप्त होता है। तो अब अपने मित्र अजीत
1: और विमलेश को उमंग कार्यक्रम की तकनीकी टीम के साथ कल तक के लिए आज्ञा दीजिए।
0: नमस्कार।
2: उमंग उमंग उमंग उमंग।
3: ಇದುವರೆಗೂ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಕೇಳಿದಿರಿ. ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. ಸಮಯ 4 ಗಂಟೆ.
4: ಆಕಾಶವಾಣಿ ಮೈಸೂರು. ಮಹಿಳಾ ರಂಗ, ಸಾಧನ ಶಿಖರ. ಇಂದಿನ ಕಾರ್ಯಕ್ರಮದಲ್ಲಿ ಸುಮಾರು 50ಕ್ಕೂ ಹೆಚ್ಚು ವರ್ಷದಿಂದ ವೈದ್ಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯೆ ಹಾಗೂ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಲಕ್ಷ್ಮೀದೇವಿ ಕೆವಿ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ಕೀರ್ತನಾ ವಿ.
5: ಕೇಳುಗರಿಗೆಲ್ಲ ನಮಸ್ಕಾರ. ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಜುಲೈ 1ನೇ ತಾರೀಕು, ನಾವು ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ಇವತ್ತು ಈ ಸಾಧನಾ ಶಿಖರ ಕಾರ್ಯಕ್ರಮದಲ್ಲಿ ನಿಮ್ಗೆ ಒಬ್ರು ಅಪರೂಪದ ವೈದ್ಯರನ್ನ ಪರಿಚಯ ಮಾಡಿಸೋ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾಕೆ ಇವರು ಅಪರೂಪದ ವೈದ್ಯರು ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಸುಮಾರು 51 ವರ್ಷದಿಂದ ಇವರು ಅವರ ಒಂದು ವೈದ್ಯಕೀಯ ವೃತ್ತಿಯನ್ನ ನಡೆಸಿಕೊಂಡು ಬಂದಿದ್ದಾರೆ. 51 ವರ್ಷದಿಂದ ಕುಟುಂಬ ವೈದ್ಯೆಯಾಗಿ ಸ್ತ್ರೀ ರೋಗ ತಜ್ಞೆಯಾಗಿರುವಂತಹ ಡಾಕ್ಟರ್ ಲಕ್ಷ್ಮೀದೇವಿ ಅವರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
6: ಧನ್ಯವಾದಗಳು, ನಿಮಗೂ ಕೂಡ ಸ್ವಾಗತ.
5: ಮೇಡಮ್, ಈಗ ನಾನು ನಿಮ್ಮ ಓಪನಿಂಗ್ ಅಲ್ಲಿ ಹೇಳಿದೆ, 51 ವರ್ಷದಿಂದ ನೀವು ವೈದ್ಯ ವೃತ್ತಿಯನ್ನ ಪೂರೈಸಿಕೊಂಡು ಬಂದಿದ್ದೀರಾ ಈಗ ಅಂತ. ಈ ವೈದ್ಯ ಆಗಬೇಕು ಅನ್ನೋದು ನಿಮಗೆ ಏನಾದರೂ ಬಾಲ್ಯದಿಂದ ಕನಸಿತ್ತ, ಅಥವಾ ಹೇಗೆ ನೀವು ವೈದ್ಯ ಆಗಿ ಮುಂದುವರೆದಿದ್ದು ಅಂತ ಹೇಳಕ್ ಇಷ್ಟಪಡ್ತೀರಾ?
6: ನನಗೆ ಬಹಳ ಚಿಕ್ಕ ವಯಸ್ಸಿನಿಂದನೂ ಕೂಡ, ಹೈಸ್ಕೂಲ್ನಲ್ಲಿ ಇದ್ದಾಗಲಿಂದಲೂ ಕೂಡ ಡಾಕ್ಟರ್ಗಳನ್ನ ನೋಡಿದಾಗೆಲ್ಲ, ಆಸ್ಪತ್ರೆಗೆ ಹೋದಾಗೆಲ್ಲ ನಾನು ವೈದ್ಯಳಾಗಬೇಕು, ಜನಗಳ ಸೇವೆ ಮಾಡಬೇಕು ಅಂತ ಒಂದು ದೊಡ್ಡ ಹಂಬಲ ಇತ್ತು. ಹಾಗಾಗಿ ನಾನು ಪಿ ಯು ಸಿನಲ್ಲಿ ಅಪ್ಲೈ ಮಾಡಿದಾಗ ಕೇವಲ ಒಂದೇ ಮಾರ್ಕ್ಸ್ನಿಂದ ನನಗೆ ಸಿಗಲಿಲ್ಲ ವೈದ್ಯಕೀಯ ಸಿಕ್ಕಿಟ್ಟು. ಆಮೇಲೆ ಸೀಟ್ ಸಿಗದೇ ಇದ್ದಾಗ ಬಿ ಎಸ್ ಸಿ ಕೋರ್ಸ್ನ ಕಂಪ್ಲೀಟ್ ಮಾಡಿಕೊಂಡು ಬಿ ಎಸ್ ಸಿಯಿಂದ ನನಗೆ ಎಂ ಬಿ ಬಿ ಎಸ್ಗೆ ಸೆಲೆಕ್ಷನ್ ಆಯಿತು. ಅವಾಗ ಸೆಕೆಂಡ್ ರ್ಯಾಂಕ್ ಇದ್ದೆ ನಾನು, ಅಲ್ಲಿ ಸೆಲೆಕ್ಷನ್ ಆಗಿ ನಾನು ವೈದ್ಯ ವೃತ್ತಿಗೆ ಸೇರಿಕೊಂಡೆ. ಅಂದರೆ ನನಗೆ ತುಂಬ ಆಸಕ್ತಿನೂ ಇತ್ತು, ತುಂಬ ನಾನು ವೈದ್ಯಳಾಗಬೇಕು ಅಂತ ದೊಡ್ಡ ಹಂಬಲ ಇತ್ತು. ಅದೇ ತರ ನಾನು ವೈದ್ಯಕೀಯ ವೃತ್ತಿಯನ್ನು ಆರಿಸಿಕೊಂಡೆ.
5: ಓಕೆ, ನಿಮಗೆ ಆ ಹಂಬಲ ಬರೋದಕ್ಕೆ ನಿಮಗೆ ಫ್ಯಾಮಿಲಿಲಿ ಯಾರಾದರೂ ಈ ಥರ ನಾನು ಇವರನ್ನ ನೋಡಿ ಹೀಗಾಗಿದ್ದು ಆ ಥರ ಯಾರಾದರೂ ರೋಲ್ ಮಾಡೆಲ್ ಥರ ಫ್ಯಾಮಿಲಿಯಲ್ಲಿ ಯಾರಾದರೂ ಡಾಕ್ಟರ್ ಅಂತ ಇದ್ರಾ ನಿಮಗೆ?
6: ಇಲ್ಲ ಇಲ್ಲ, ನಮ್ಮ ಫ್ಯಾಮಿಲಿನಲ್ಲಿ ಯಾರೂ ಡಾಕ್ಟರ್ ಇರಲಿಲ್ಲ. ಅಂದರೆ ಡಿಸ್ಟೆಂಟ್ ಆಗಿ ಒಬ್ಬರು ರಿಲೇಟಿವ್ ಇದ್ರು, ಅವರನ್ನು ನೋಡಿದಾಗೆಲ್ಲ ನಮ್ಮ ತಾಯಿ ಹೇಳ್ತಾ ಇದ್ರು, ನೀನು ಒಳ್ಳೆ ಡಾಕ್ಟರ್ ಆಗಬೇಕು, ನೀನು ಓದಬೇಕು ಚೆನ್ನಾಗಿ ಅಂತ ತುಂಬ ನಮಗೆ ನಮ್ಮ ತಾಯಿ ಸಪೋರ್ಟ್ ಮಾಡ್ತಾ ಇದ್ರು, ಪ್ರೋತ್ಸಾಹಿಸ್ತಾ ಇದ್ರು. ನಮ್ಮ ತಂದೆಯವರು ಕೂಡ ಹೇಳ್ತಾ ಇದ್ರು, ಇಲ್ಲೇ ಎಲ್ಲಾದರೂ ಮೆಡಿಕಲ್ ಕಾಲೇಜಿಗೆ ಸೀಟ್ ಸಿಕ್ಕಿದ್ರೆ ಗೌರ್ಮೆಂಟ್ ಕಾಲೇಜ್ಗೆ ನಿನ್ನನ್ನು ಸೇರಿಸ್ತೀನಮ್ಮ ಅಂತ ಹೇಳ್ತಾ ಇದ್ರು. ನನ್ನ ಆಸೆನ ನೋಡಿಬಿಟ್ಟು ಅವರು ಆ ಥರ ಹೇಳ್ತಾ ಇದ್ರು.
5: ಓಕೆ, ಈಗ ನೀವು 51 ವರ್ಷದಿಂದನು ವೈದ್ಯೆಯಾಗಿ ನಿಮ್ಮ ಒಂದು ಜೀವನವನ್ನ ನಡೆಸ್ತಾ ಬಂದಿದ್ದೀರಾ. ನೀವು ಈಗ ಆ ಒಂದು 51 ವರ್ಷದ ಹಿಂದೆ ತಿರುಗಿ ನೋಡೋದಾದ್ರೆ, ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ವೈದ್ಯೆಯಾಗಿರೋದು ಏನು ಚಾಲೆಂಜ್ ಅಂತ ಅನ್ಸುತ್ತೆ ನಿಮಗೆ?
6: ಖಂಡಿತವಾಗ್ಲೂ, ನಾನು ಈ ಒಂದು 51 ವರ್ಷದ ಅವಧಿಯಲ್ಲಿ ಅನೇಕ ರೀತಿಯ ಒಂದು ಪ್ರೋಗ್ರಾಮ್ಗಳನ್ನ ನೋಡಿದ್ದೀನಿ, ಕಾರ್ಯಕ್ರಮಗಳನ್ನು, ಹಾಗೆ ಅನೇಕ ರೀತಿಯ ಚಾಲೆಂಜ್ಗಳನ್ನ ಕೂಡ ಎದುರಿಸ್ಕೊಂಡು ಬಂದಿದ್ದೀನಿ. ಯಾಕಪ್ಪ ಅಂತಂದರೆ, ಆಗಿನ ಕಾಲನೇ ಬೇರೆ ಇತ್ತು, ಈಗಿನ ಕಾಲನೇ ಬೇರೆ. ಆಗ ಇವಾಗಿದ್ದ ಥರ ವೈದ್ಯರು ಇರಲಿಲ್ಲ, ಬರೀ ಕುಟುಂಬ ವೈದ್ಯರೇ ಜಾಸ್ತಿ ಇರ್ತಾ ಇದ್ರು. ಆಮೇಲೆ ಅವಾಗ ಬಹಳ ಕಮ್ಮಿ ದುಡ್ಡು, ದುಡ್ಡಿಗಿಂತ ಹೆಚ್ಚು ವೈದ್ಯರಿಗೂ ರೋಗಿಗಳಿಗೂ ಬಹಳಷ್ಟು ಅವಿನಾವ ಭಾವ ಸಂಬಂಧ ಇರ್ತಾ ಇತ್ತು. ಆಗ ನಾವು ದುಡ್ಡಿಗೋಸ್ಕರ ಚಿಕಿತ್ಸೆ ಕೊಡ್ತಾನೆ ಇರಲಿಲ್ಲ. ಎಷ್ಟೋ ಸತಿ ಪೇಷಂಟ್ ದುಡ್ಡು ಕೊಡದೇನೆ ಹೊಟ್ಟೋಗಿದ್ದು ಉಂಟು, ನಮ್ಮ ಕೈಲಿ ದುಡ್ಡಿಲ್ಲ ಅಂತ ಹೇಳ್ಬಿಡು.

0: ಒಬ್ಬರು. ಅಂಥ ಸಂದರ್ಭದಲ್ಲೂ ಕೂಡ ನಾವು ಅವಾಗೆಲ್ಲನೂ ಚಿಕಿತ್ಸೆ ಕೊಟ್ಟು ಪೇಷಂಟ್ಗೋಸ್ಕರನೇ ಬದುಕಿದ್ದೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ಕಾಲಕ್ರಮೇಣ ಈಗ ಬರ್ತಾ ಬರ್ತಾ ಇದು ಒಂದು ವ್ಯಾಪಾರೀಕರಣ ಆಗ್ಬಿಟ್ಟಿದೆ ವೈದ್ಯಕೀಯ ಕೋರ್ಸು. ಅದು ಬೇಜಾರಾಗುತ್ತೆ ಕೆಲವು ಸರ್ತಿ, ಯಾಕೆಂದರೆ ನಾವಿದ್ದ ದಿನಗಳು ಗೋಲ್ಡನ್ ಡೇಸು. ನಾವು ಬಹಳ ಸಂತೋಷವಾಗಿದ್ವಿ ನಮ್ಮ ಪೇಷಂಟ್ಸ್ ಜೊತೆ, ರೋಗಿಗಳ ಜೊತೆ. ಅವರು ತುಂಬ ಸಂತೋಷವಾಗಿದ್ದರು ನಮ್ಮ ಜೊತೆ. ಹಾಗಾಗಿ ಇವತ್ತಿಗೂ ಅವತ್ತಿಗೂ ನಾವು ಒಂದು ಯೋಚನೆ ಮಾಡಿದಾಗ ಎಲ್ಲ ರೀತಿಯ ವ್ಯತ್ಯಾಸಗಳನ್ನ ಕಾಣ್ತಾ ಇದ್ದೀವಿ. ದುಡ್ಡಿಂದ ಇರ್ಬೋದು, ಆರ್ಥಿಕವಾಗಿ, ಅಥವಾ ಇನ್ವೆಸ್ಟಿಗೇಷನ್ ಮಾಡಿಸೋದಿರ್ಬೋದು, ಅಥವಾ ಒಂದು ರೋಗವನ್ನು ನಿರ್ಣಯಿಸೋದಿರ್ಬೋದು, ಎಲ್ಲ ಥರದಲ್ಲೂ ಅನೇಕ ರೀತಿಯ ಬದಲಾವಣೆಗಳನ್ನು ನಾವು ಈ ಕಾಲಕ್ಕೆ ಕಂಡಿದ್ದೀವಿ. ಈಗ ಅಷ್ಟು ಸುಲಭ ಅಲ್ಲ ವೈದ್ಯಕೀಯ ವೃತ್ತಿ, ಬಹಳ ಕಷ್ಟವಾಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
1: ಹೌದು, ಖಂಡಿತವಾಗ್ಲೂ ಈಗ ಯಾವುದೇ ಒಂದು ವೃತ್ತಿ ಅಂತ ತಗೊಂಡ್ರೆ ಅದು ಖಂಡಿತ ಸುಲಭ ಅಲ್ಲ ಅನ್ನೋದು ಎಲ್ಲರಿಗೂ ಈಗ ಗೊತ್ತಿರುವಂತಹ ಸತ್ಯನೇ ಆಗಿದೆ. ಆದ್ರೆ ನೀವು 51 ವರ್ಷದಿಂದ ಡಾಕ್ಟರ್ ಆಗಿರೋದ್ರಿಂದ ಈ ಡಾಕ್ಟರ್ ಅಂದ ತಕ್ಷಣ ಎಲ್ಲರಿಗೂ ತಲೆಯಲ್ಲಿರುತ್ತೆ ಯಾವ ಟೈಮ್ಗೆ ಬೇಕಾದ್ರೂ ಅವೈಲೇಬಲ್ ಇರುವಂತಹ ಡಾಕ್ಟರ್ ಆಗಿರ್ಬೇಕು ಅಂತ. ಈಗ ನಮಗೆ ಕೆಲವರಿಗೆ ಇರುತ್ತೆ, ನಾನು ಈ ಡಾಕ್ಟರ್ ಹತ್ರ ಹೋದ್ರೇನೆ ನನಗೆ ಸರಿ ಹೋಗೋದು, ಸೊ ನನಗೆ ಏನೇ ಒಂದು ಇದ್ರೂ ಅದು ಮಾನಸಿಕವಾಗಿ ಈ ಡಾಕ್ಟರ್ನ ನೋಡಿದ್ರೆ ಸಾಕು ನನಗೆ ಸರಿ ಹೋಗುತ್ತೆ ಅನ್ನುವಂಥ ಒಂದು ಮನಸ್ಥಿತಿ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಆ ರೀತಿಯಾದ ಸಮಯದಲ್ಲಿ ನೀವು ನಿಮ್ಮ ವೈಯಕ್ತಿಕ ಜೀವನ ಆಗಲಿ ವೃತ್ತಿ ಜೀವನವನ್ನಾಗಲಿ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಬಂದಿದ್ದೀರಾ 51 ವರ್ಷದಿಂದ ಅಂತ ಹೇಳ್ತೀರಾ?
0: ಈ ಒಂದು ಬಹಳ ಉತ್ತಮ ಪ್ರಶ್ನೆ ಕೇಳ್ಬಿಟ್ರಿ ನೀವು. ಯಾಕೆಂದರೆ ವೈಯಕ್ತಿಕ ಜೀವನ ನಮಗೆ ಬಹಳ ಕಮ್ಮಿ ಇರುತ್ತೆ ಡಾಕ್ಟರ್ ಆದವ್ರಿಗೆ. ಕೆಲವು ಸತಿ ಊಟ ಮಾಡ್ತಾ ಇರೋವಾಗಲೂ ನಾವು ಎದ್ದು ಹೋಗಬೇಕಾದಂಥ ಪರಿಸ್ಥಿತಿ, ಎಮರ್ಜೆನ್ಸಿ ಬಂತು ಅಂದರೆ ಊಟ ಬಿಟ್ಟು ಎದ್ದು ಹೋಗಬೇಕು, ಆ ಥರದ್ದು ಅನೇಕ ಪರಿಸ್ಥಿತಿಗಳನ್ನು ನಾವು ನೋಡಿದ್ದೀವಿ. ಹಾಗೆ ಅಂತಂದಾಗ ನಾವು ನಮ್ಮ ವೈಯಕ್ತಿಕ ಜೀವನಕ್ಕೆ ಸ್ವಲ್ಪ ಕಡಿವಾಣ ಹಾಕಲೇಬೇಕಾಗುತ್ತೆ. ಈ ಇದು ಸೇವೆ, ಒಂದು ಮಾನವೀಯತೆಯ ಮೌಲ್ಯಗಳನ್ನ ನಾವು ಇಟ್ಕೊಂಡಾಗ, ಸೇವೆ ಅಂತ ಪರಿಗಣಿಸಿದಾಗ ವೈಯಕ್ತಿಕ ಜೀವನಕ್ಕೆ ಸಾಕಷ್ಟು ಸಮಯ ಕೊಡೋದಕ್ಕೆ ಖಂಡಿತ ಆಗೋದಿಲ್ಲ. ಆದ್ರಿಂದ ನಾವು ಸೇವಾ ಮನೋಭಾವದಿಂದನೇ ಕೆಲಸ ಮಾಡಬೇಕಾಗತ್ತೆ, ಹೆಚ್ಚು ಸಮಯವನ್ನ ನಾವು ಪೇಷಂಟ್ಗಳಿಗೆ ಕೊಡಬೇಕಾಗತ್ತೆ. ಇದು ಬಹಳ ಮುಖ್ಯವಾದದ್ದು.
1: ಎಷ್ಟೋ ಸತಿ ನಿಮಗೆ ನಿಮ್ಮ ಹತ್ರ ಇರೋ ಪೇಷಂಟ್ಗಳೇ ನಿಮಗೆ ಮನೆಯವರು ಕೂಡ ಆಗ್ಬಿಟ್ಟಿರ್ತಾರೆ ಅಲ್ವಾ?
0: ಹೌದು ಹೌದು, ಖಂಡಿತವಾಗ್ಲೂ. ಯಾಕೆಂದ್ರೆ ಕುಟುಂಬ ವೈದ್ಯಳು ಅಂತ ನಾನು ಹೇಳುವಾಗ ತುಂಬಾ ಹೆಮ್ಮೆ ಆಗುತ್ತೆ. ಯಾಕೆಂದ್ರೆ ಅವರ ಕುಟುಂಬದಲ್ಲಿ ನಾನು ಒಬ್ಬಳಾಗ್ಬಿಟ್ಟಿರ್ತೀನಿ. ಅದರಿಂದ ವೈದ್ಯರಿಗೂ ರೋಗಿಗಳಿಗೂ ತುಂಬಾ ಹತ್ತಿರದ ಸಂಬಂಧ. ಅವ್ರು ಏನಕ್ಕೆ ನಮ್ಮ ಹತ್ರ ಬರ್ತಾರೆ, ಅವ್ರ ಹತ್ರ ಹೋದ ತಕ್ಷಣ ನಮ್ಮ ಕಷ್ಟ ಎಲ್ಲ ಹೊರಟೋಗುತ್ತೆ, ನಾವು ಸಂತೋಷವಾಗಿರ್ಬೋದು, ನಮ್ಮ ಆರೋಗ್ಯ ಸುಧಾರಿಸುತ್ತೆ, ಎಲ್ಲ ನಮ್ಮ ತೊಂದರೆಗಳು ನಿವಾರಣೆ ಆಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ರೋಗಿಗಳು ನಮ್ಮ ಹತ್ರ ಬರ್ತಾರೆ. ಆ ಥರ ಇರುವಾಗ ರೋಗಿಗಳಿಗೆ ಡಾಕ್ಟರ್ನ ನೋಡಿದ್ರೇ ಸಾಕು, ಎಷ್ಟೋ ಸಮಾಧಾನ ಆಗ್ಬಿಡುತ್ತೆ. ಅದು ಬಹಳ ಮುಖ್ಯ. ಟ್ರೀಟ್ಮೆಂಟ್ ಆಸ್ಪೆಕ್ಟು 50% ಆದರೆ ರೋಗಿಗಳಿಗೆ ಧೈರ್ಯ ತುಂಬೋದು, ಅವರ ಮಾನಸಿಕ ಸ್ಥಿತಿನ ಅರ್ಥ ಮಾಡಿಕೊಂಡು ಅವರಿಗೆ ಮನೋಸ್ಥೈರ್ಯ ಕೊಡತಕ್ಕಂಥದ್ದು ಮತ್ತೊಂದು 50% ಆಗುತ್ತೆ. ಆದ್ದರಿಂದ ಡಾಕ್ಟರ್ ಆಗಿರೋರಿಗೆ ಬಹಳ ಸಹನೆ ಬೇಕು, ಸಂಯಮ ಬೇಕು, ಆಮೇಲೆ ಪೇಷಂಟ್ಸ್ ಅಂದರೆ ಒಂದು ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು, ಅವರಲ್ಲಿ ನಂಬಿಕೆಯೂ ಇರಬೇಕು. ನಮಗೆ ನಮ್ಮ ಹತ್ರನೇ ಬರ್ತಾರೆ, ನಾವು ಅವ್ರನ್ನ ಚೆನ್ನಾಗಿ ಮಾಡಿ ಕಳಿಸ್ಬೇಕು ಅನ್ನೋ ಒಂದು ಮನೋ ನಿರ್ಧಾರನೂ ಇರಬೇಕು.
1: ಖಂಡಿತವಾಗ್ಲೂ. ಈಗ ನೀವು ಏನು ಸಹನೆ ಬಗ್ಗೆ ಮಾತನಾಡ್ತಾ ಇದ್ರಿ, ನೀವು 50 ವರ್ಷದ ಹಿಂದೆ ಯೋಚನೆ ಮಾಡಿದ್ರೆ ಇಷ್ಟು ವರ್ಷ ನೀವು ವೈದ್ಯೆಯಾಗಿ ಇರ್ತೀನಿ ಅಂತ ಆಗ್ಲಿಂದ ಏನಾದರೂ ಅನ್ಕೊಂಡಿದ್ರ? ಅಂದರೆ ಶುರು ಮಾಡಿದಾಗ ಓಕೆ ನಾನೀಗ ವೈದ್ಯೆ ಆಗ್ತಾ ಇದ್ದೀನಿ ಅನ್ನೋದಿಂದ ಶುರು ಮಾಡಿದ್ದೀರಾ, ಬಟ್ ಯಾವುದೋ ಒಂದಿನ ನಾನು ಮುಂದೆ ನೋಡಿದಾಗ 50 ವರ್ಷ ಆದರೂ ನಾನು ಇನ್ನೂ ಈ ವೃತ್ತಿಯಲ್ಲೇ ಮುಂದುವರಿತೀನಿ ಅನ್ನೋ ಕನಸು ಇತ್ತ ನಿಮ್ಗೆ ಆಗ್ಲಿಂದ?
0: ಖಂಡಿತವಾಗ್ಲೂ ಇತ್ತು. ಯಾಕೆಂದರೆ ನನಗೆ ತುಂಬ ನನ್ನ ಒಂದು ವೃತ್ತಿಯ ಮೇಲೆ ಬಹಳಷ್ಟು ಆಸಕ್ತಿ ಆಸೆ ಎರಡೂ ಇದೆ. ನಾನು ಹೇಳೋದಾದ್ರೆ ಈ ಜನ್ಮ ಅಲ್ಲ, ಮುಂದಿನ ಜನ್ಮದಲ್ಲೂ ನಾನು ವೈದ್ಯಳಾಗೇ ಬಾಳ್ಬೇಕು ಅಂತ ಅನ್ಕೊಂಬಿಟ್ಟಿದ್ದೀನಿ. ಆ ಜನ್ಮಕ್ಕೂ ದೇವರು ನನಗೆ ವೈದ್ಯಳ ವೃತ್ತಿನೇ ಕರುಣಿಸಬೇಕು ದೇವರು ಅಂತ ಕೇಳ್ಕೊತೀನಿ. ಯಾಕೆ ಅಂತಂದ್ರೆ ಈ ಒಂದು ವೃತ್ತಿಯಲ್ಲಿ ಸಿಗತಕ್ಕಂತಹ ಒಂದು ಸಂತೋಷ ಇರ್ಬೋದು, ಒಂದು ಆನಂದ, ಮತ್ತೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಸಿಗುತ್ತೆ ನಮಗೆ ಇದರಲ್ಲಿ. ನಾವು ಮಾಡಿರೋ ಕೆಲಸದಲ್ಲಿ ನಮಗೆ ತುಂಬ ತೃಪ್ತಿ ಸಿಗಬೇಕಾದಿದ್ದು ಅಂದರೆ ವೈದ್ಯ ವೃತ್ತಿ.
1: ಖಂಡಿತ. ನೀವು ಹಿಂತಿರುಗಿ ನೋಡಿದಾಗ ಈ 50 ವರ್ಷಗಳಲ್ಲಿ ಯಾವುದಾದ್ರೂ ಒಂದು ಮೆಮೊರೇಬಲ್ ಮೂಮೆಂಟ್ ಇದೆ, ನಾನು ವೈದ್ಯ ಆದಾಗಿಂದಾನು ಇದನ್ನು ನನ್ನ ಜೀವನದಲ್ಲಿ ನಾನು ಮರೆಯೋಕ್ಕೆ ಆಗಲ್ಲ ಅನ್ನುವಂಥ ಒಂದು ಮೊಮೆಂಟ್ ಇದ್ರೆ ಅದನ್ನು ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದ?
0: ಖಂಡಿತವಾಗ್ಲೂ. ಈ ಥರದ್ದು ಅನೇಕ ಸಂಗತಿಗಳು, ಸನ್ನಿವೇಶಗಳನ್ನ ನಾನು ನೋಡಿದ್ದೀನಿ. ಒಂದು ಬಸರಿ ಒಬ್ಳು ಬಂದು, ಅವಳಿಗೆ 5 ತಿಂಗಳಾಗಿತ್ತು. 5 ತಿಂಗಳಲ್ಲಿ ಆಕೆಗೆ ಟೈಫಾಯ್ಡ್ ಜ್ವರ ಬಂತು. ಆ ಟೈಫಾಯ್ಡ್ ಜ್ವರ ಬಂದಾಗ ಅವಳು ತುಂಬ ದಿನ ಆದರೂ ಏನೇನು ಔಷಧಿ ಕೊಟ್ಟರು ಅವಳಿಗೆ ವಾಸಿ ಆಗಲಿಲ್ಲ. ಬಹಳಷ್ಟು ಔಷಧಿಗಳು, ದೊಡ್ಡ ದೊಡ್ಡ ಕನ್ಸಲ್ಟೆಂಟ್ಗಳೆಲ್ಲ ನೋಡಿದ್ರು, ಅವಳಿಗೆ ಬೇಕಾದ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿಸಿದ್ವಿ. ಸುಮಾರು 15 ದಿನದವರೆಗೂ ಅವಳು ಆಸ್ಪತ್ರೆಯಲ್ಲಿದ್ದು, ಆದರೂ ಕೂಡ ಅವಳಿಗೆ ಜ್ವರನೇ ಇಳಿಲಿಲ್ಲ. ಈ ಸಮಯದಲ್ಲಿ ನಾನು ವೈದ್ಯಳು, ಓದಿದವಳು, ವಿದ್ಯಾವಂತಳು, ಆದರೂ ಕೂಡ ನನಗೆ ಹೊಳೆದಿದ್ದು ಒಂದೇ ಒಂದು, ಅಪ್ಪ ಇನ್ನು ದೇವ್ರ ಮರೆ ಮಾತ್ರ ಹೋಗಬೇಕು, ನಾನು ಬೇರೆ ಇನ್ನೇನು ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ವಿಚಿತ್ರನೋ

0: ವಿಚಿತ್ರ ವಿಚಿತ್ರನೋ ಏನೋ ಗೊತ್ತಿಲ್ಲ, ಇದು ಹೇಗಾಯ್ತೋ ನನಗೆ ಗೊತ್ತಿಲ್ಲ, ಖಂಡಿತವಾಗ್ಲು ಎಲ್ಲ ಔಷಧಿನೂ ನಿಲ್ಲಿಸ್ಬಿಡಿ ಅಂತ ಹೇಳಿದೆ ಅವ್ರಿಗೆ. ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಮುಗ್ದೋಗಿತ್ತು, ಚಿಕಿತ್ಸೆನೂ ಮುಗ್ದೋಗಿತ್ತು, ಇನ್ನು ಉಳಿದಿದ್ದು ದೇವ್ರೊಬ್ಬನೇನೆ ಅಂತ. ಅವತ್ತಿಂದನೇ ಜ್ವರ ಹೊಟ್ಟೋಯ್ತು. ಇದು ಒಂಥರ ವಿಪರ್ಯಾಸ, ನನಗೆ ಇನ್ನೂ ಅದನ್ನು ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ದೇವರೇ ಕರುಣಿಸಿದ್ನೋ ಅದೇನೋ ಗೊತ್ತಿಲ್ಲ. ಅವತ್ತಿನ ದಿನದಿಂದ ಆಕೆಗೆ ಸಂಪೂರ್ಣವಾಗಿ ಗುಣಮುಖಳಾದ್ಲು. ಅವಳಿಗೆ ನಂತರ ಡೆಲಿವರಿನೂ ಮಾಡಿದೆ, ಒಳ್ಳೆ ಮಗುನೂ ಹುಟ್ಟಿತು, ಗಂಡು ಮಗು, ಏನೂ ತೊಂದರೆ ಇಲ್ಲದೆ ಎಲ್ಲ ವಿಪರ್ಯಾಸ ಎಲ್ಲ ಏನೂ ಆಗದೇ ಸರಿ ಹೋಯ್ತು. ಇದು ಒಂದು ರೀತಿ ಮರೆಯಲಾಗದಂತ ಒಂದು ನನಗೆ ಆಗಿದ್ದು ಸುಮಾರು 40 ವರ್ಷಗಳ ಹಿಂದೆ. ಆದರೂ ಕೂಡ ನನ್ನ ಮನಸ್ಸಿನಲ್ಲಿ ಹೇಗ್ ನಿಂತಿದೆ ಅಂದ್ರೆ
1: ನಿನ್ನೆ ಮೊನ್ನೆ
0: ಅನ್ನಿಸ್ತಾ ಇದೆ. ನಮಗೂ ಗೊತ್ತಿಲ್ಲದಲೇ ಇರತಕ್ಕಂತ ಇನ್ನೊಂದು ಮೇಲಿರೋ ದೇವರ ಕೃಪೆ ಇದೆ. ಅದರಿಂದ ನಾವು ಕೂಡ ದೇವರ ಮರೆ ಹೋಗ್ಲೇಬೇಕು ವೈದ್ಯರಾದ್ರೂ.
1: ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳ್ತಾರೆ. ಅಂದ್ರೆ ನಾವು ದೇವರ ಮೊರೆ ಹೊಕ್ಕು ಕೂಡ ವೈದ್ಯರು ನಮ್ಮನ್ನ ಬದುಕಿಸ್ತಾರೆ ಅನ್ನೋ ಒಂದು ನಂಬಿಕೆ ಆ ಪೇಷಂಟ್ಸ್ಗೆ ಇರತ್ತೆ, ಯಾವತ್ತಿಗೂ ಇರತ್ತೆ. ನಾವು ಒಬ್ಬರ ಹತ್ರ ವೈದ್ಯರ ಹತ್ರ ಹೋಗ್ತಾ ಇದೀವಿ ಅಂದ್ರೆ ನಾವು ಸಂಪೂರ್ಣವಾಗಿ ಅವರನ್ನ ನಂಬಿದ್ರೆ ಮಾತ್ರನೇ ನಮಗೆ ಸಿಗೋದು.
0: ಖಂಡಿತ ಖಂಡಿತ. ಯಾಕೆಂದ್ರೆ ವೈದ್ಯ ನಾರಾಯಣ ಹೇಳ್ತಾರೆ, ಬ್ರಹ್ಮ ಸೃಷ್ಟಿಕರ್ತ, ಈಶ್ವರ ಲಯಕರ್ತ, ನಾರಾಯಣ ಇದನ್ನೆಲ್ಲ ಅವನು ಕೃಪಾ ಕಟಾಕ್ಷ ಇದ್ದು ಎಲ್ಲರನ್ನು ಕಾಪಾಡೋನು.
1: ಹೌದು,
0: ಅದರಿಂದ ವೈದ್ಯರನ್ನ ನಾರಾಯಣರು ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಇದು ನಿಜವಾದದ್ದು. ಎಷ್ಟು ಸರ್ತಿ ನಮಗಿದು ಅನುಭವ ಆಗಿದೆ ಅಂದ್ರೆ, ಬಂದು ಪಾಪ ಪೇಷಂಟ್ ಸರೆಂಡರ್ ಆಗ್ಬಿಡ್ತಾರೆ, ಕಾಲು ಮುಟ್ಟಿ ನಮಸ್ಕಾರ ಮಾಡಿ ನಮ್ಗೆ ಉಳಿಸಿದೀರಾ, ನಮ್ಮ ಜೀವ ಉಳಿಸಿದವರು ನೀವು ಅಂತಾರೆ. ಇದಕ್ಕಿಂತ ಹೆಚ್ಚು ಸಂತೋಷ ತೃಪ್ತಿ ಬೇರೆ ಯಾವುದು ಸಿಗಲ್ಲ, ಯಾವ ದುಡ್ಡು ಕೊಟ್ಟರು ಸಿಗೋದಿಲ್ಲ.
1: ನಿಜ, ಖಂಡಿತ.
0: ಇನ್ನೊಂದು ವಿಚಾರ, ಒಬ್ಬಳಿಗೆ 4 ಹೆಣ್ಮಕ್ಳಿದ್ವು, 5ನೇದು ಗಂಡು ಮಗು ಆಗಬೇಕು ಅಂತ ಬಂದರು, ನನ್ನ ಹತ್ರ ಬಂದರು. ನಾನು ಹೇಳಿದೆ, ನಾನು ಹೇಳಕ್ಕೆ ಬರಲ್ಲ ಗಂಡು ಹೆಣ್ಣು ಅಂತ. ಹೇಗೆ ಹೇಳಲಿ ನಾನು, ಹೇಳಲೂಬಾರ್ದು, ಆದ್ದರಿಂದ ನಾನು ಹೇಳಕ್ಕೆ ಬರಲ್ಲಮ್ಮ, ನೀನು ದಯವಿಟ್ಟು ಆ ವಿಷಯ ಕೇಳಬೇಡ ಅಂತ. ಇಲ್ಲ ಇಲ್ಲ, ನೀವೇ ನಂಗೆ ಡೆಲಿವರಿ ಮಾಡಬೇಕು, ನೀವು ಮಾಡಿದ್ರೇ ಗಂಡು ಮಗು ಆಗುತ್ತೆ ಅಂತ ನಂಗೆ ಗೊತ್ತು, ನೀವು ಮಾಡಿ ಅಂತ ಹೇಳಿದ್ಲು. ಅವರ ಯಜಮಾನರು ಬಂದು, ಏನಾದರೂ ಈ ಸತಿ ಹೆಣ್ಣಾದರೆ ನಿಮಗೆ ಕೊಟ್ಬಿಟ್ಟು ಹೋಗ್ತೀನಿ ಅಂದರು. ಆಗ ನಾನು ಏನು ಮಾಡಲಿ, ಈ ಥರ ಇಂಥ ಸ್ಥಿತಿಗೆ ತಂದುಬಿಟ್ರಲ್ಲ, ಇದೊಂಥರ ಕಷ್ಟದ ಪರಿಸ್ಥಿತಿ ಇದು, ಡೆಲಿವರಿ ಹೇಗೆ ಮಾಡಿ, ಅಕಸ್ಮಾತ್ ಹೆಣ್ಣಾಗ್ಬಿಟ್ರೆ ಏನು ಗತಿ, ನನಗೆ ಭಯ ಆಗೋಯ್ತು, ಅವಳಿಗಿಂತ ಜಾಸ್ತಿ ನನಗೆ ಭಯ ಆಗೋಕ್ಕೆ ಶುರುವಾಯಿತು, ಹೆಣ್ಮಗು ಆಗಿಬಿಟ್ರೆ ಏನು ಮಾಡೋದು, ಏನು ಮಾಡೋದು, ಕನ್ವಿನ್ಸ್ ಮಾಡೋದು ಹೇಗೆ ಅಂತ. ಅವಳಿಗೆ ಡೆಲಿವರಿ ಟೈಮ್ ಬಂತು. ಆ ಟೈಮ್ನಲ್ಲಿ ಎಲ್ಲ ಸಿದ್ಧತೆ ಮಾಡ್ಕೊಂಡು ರೆಡಿಯಾಗಿದ್ವಿ. ಡೆಲಿವರಿ ಆಗೋವಾಗ ನಾನು ಹೇಳಿದೆ, ಮಗು ಸೆಕ್ಸ್ ನೋಡಬಾರ್ದು, ನನಗೂ ನೋಡೋಕ್ಕೆ ಭಯ ಆಗ್ತಾ ಇದೆ, ಬಂದ ತಕ್ಷಣ ಬಟ್ಟೆ ಸುತ್ತಬಿಡಿ, ಯಾರೂ ನೋಡಬೇಡಿ ಮಗು ಸೆಕ್ಸ್ನ, ಆ ತಾಯಿಗೂ ಹೇಳಬೇಡಿ ಅಂತ ಹೇಳಿದೆ. ಆಮೇಲೆ ಡೆಲಿವರಿ ಆಯಿತು, ಮಗು ಬಟ್ಟೆ ಸುತ್ತಿದ್ರು ಮಗು ಸೆಕ್ಸ್ ನೋಡಲಿಲ್ಲ, ಮಗು ತೆಗೆದು ಪಕ್ಕಕ್ಕೆ ಇಟ್ಬಿಟ್ಟು ಅವಳು ಬೇರೆ ಕೇಳ್ತಾನೆ ಇದ್ಲು, ಎಂಥ ಮಗು ಎಂಥ ಮಗು, ಅಷ್ಟು ಟೆನ್ಷನ್ ಅವಳಿಗೆ. ಆಮೇಲೆ ಎಲ್ಲ ಆದಮೇಲೆ, ಇರು ನಾ ಹೇಳ್ತೀನಿ ಇವಾಗ ಸದ್ಯಕ್ಕೆ ನಾನೇ ನೋಡಿಲ್ಲ ಇನ್ನು ಅಂತ ಎಲ್ಲ ಹೇಳಿ ಕನ್ವಿನ್ಸ್ ಮಾಡಿ, ಆಮೇಲೆ ಅದು ತೆಗೆದು ನೋಡಿದಾಗ ಅದು ಗಂಡು ಮಗು ಆಗಿತ್ತು. ಅವತ್ತು ನನಗೆ ತುಂಬ ಆಶ್ಚರ್ಯ, ತುಂಬ ಸಂತೋಷ ಆಗೋಯ್ತು ಅವ್ರಿಗೆ, ಅಯ್ಯೋ ನೀವೇ ನಮಗೆ ದೇವರು ಅಂತ ಅವ್ರು ನನ್ನ ಬೇರೆ. ಆಮೇಲೆ ಸದ್ಯ ದೇವರದಿಂದ ಅವಳಿಗೆ ಒಂದು ಗಂಡು ಮಗು ಆಯಿತು, ಅದು ನಂಗೆ ಮರೆಯೋಕ್ಕಾಗಲ್ಲ. ಇದು ಆಗಿದ್ದು 86ನೇ ಇಸ್ವಿನಲ್ಲಿ,
1: ಓಕೆ,
0: ಇನ್ನೂ ಜ್ಞಾಪಕ ಇದೆ ನನಗೆ. ಆ ಹುಡುಗ ದೊಡ್ಡವನಾಗಿ ಇವಾಗ ಒಳ್ಳೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡಿ ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಇನ್ನೊಂದು ವಿಷಯ, ಒಬ್ಬಳು ಹೆಂಗಸಿಗೆ ಸುಮಾರು 6 ಅಬಾರ್ಷನ್ ಆಗಿತ್ತು. 6 ಅಬಾರ್ಷನ್ ಅಂದರೆ ಎಲ್ಲ ಮಕ್ಕಳೂ ನ್ಯೂನತೆ, ಅಂಗವಿಕಲತೆ ಇರೋ ಮಕ್ಕಳೇ ಹುಟ್ಟಿದ್ವು 6 ಮಕ್ಕಳೂ. 7ನೇದಕ್ಕೆ ಅವಳು ಪ್ರೆಗ್ನೆಂಟ್ ಆದಳು. ಅವಳು ಬಂದಳು ನನ್ನ ಹತ್ರ, ಬಂದುಬಿಟ್ಟು ಯಾರೋ ಇದು ನೀವು ಪ್ರೆಗ್ನೆಂಟ್ ಆಗಿದ್ದೀನಿ, ನನಗೆ ಈ ಮಗು ಬೇಡ, ತೆಗೆದುಬಿಡಿ ಅಂದಳು. ನಾನು ಹೇಳಿದೆ, ಬೇಡಮ್ಮ ಹಾಗೆ ಅನ್ಬೇಡ, ನಿಂಗೆ ಒಂದು ಮಕ್ಕಳಿಲ್ಲ, ಅದು ಹೆಂಗೆ ನಿನಗೆ ಈ ಮಗುನ ತೆಗೆಯೋದು, ನನ್ನ ಕೈ ಬರಲ್ಲ ಅದು ಮಾಡೋದಕ್ಕೆ, ದೇವ್ರ ಮೇಲೆ ಭಾರ ಹಾಕ್ಬಿಡು ನೀನು, ನನಗೇನೋ ನನ್ನ ಮನಸ್ಸು ಹೇಳ್ತಾ ಇದೆ ನಿಂಗೆ ಒಳ್ಳೇದಾಗುತ್ತೆ ಅಂತ ಬಿಡು ಅಂತ ಹೇಳಿದೆ. ಅವಳು ಆಯಿತು ಡಾಕ್ಟ್ರೆ, ನಿಮ್ಮ ಮೇಲೆ ಭಾರ ಹಾಕ್ಬಿಟ್ಟು ನಾ ಬಿಡ್ತೀನಿ ಅಂದಳು. ತಿಂಗಳು ತಿಂಗಳು ಚೆಕಪ್ಪಿಗೆ ಬರ್ತಾ ಇದ್ಲು. ನಾ ಹೇಳಿದೆ, ಇದು ದೇವ್ರ ಮಗುನೇ, ನಮ್ಮದು ನಂದು ಅಲ್ಲ ನಿಂದು ಅಲ್ಲ, ದೇವ್ರು ಕೊಡೋ ಮಗು ಇದು, ಏನಾದರೂ ಆಗಲಿ ದೇವ್ರು ಒಳ್ಳೇದು ಮಾಡ್ತಾನೆ, ಸುಮ್ಮನಿರು ನಂಬಿಕೆ ಇಟ್ಕೊಂತ. ಕೊನೆಗೆ 9 ಮಗು ಹುಟ್ಟಿತು, ಅದು ಒಂದು ಗಂಡು ಮಗು ಆಯಿತು. ಆ ಮಗು ನಿಜವಾಗ್ಲೂ ಯಾವ ನ್ಯೂನತೆನೂ ಇರಲಿಲ್ಲ. ಇದು ತುಂಬ ಆಶ್ಚರ್ಯವಾದಂಥ ವಿಚಾರ. ಅವಳು ಆಮೇಲೆ ಹೇಳಿದ್ಲು, ಇಲ್ಲ ಡಾಕ್ಟ್ರ್ ನಾವು ಯಾರೋ ನನಗೆ ಹೇಳಿ ಕಳಿಸಿದ್ರು, ನಮ್ಗೆ ಗುರುತಿರೋರು, ನೀನು ಲಕ್ಷ್ಮೀ ಡಾಕ್ಟರ್ ಹತ್ರ ಹೋಗು, ನಿಂಗೆ ತುಂಬ ಒಳ್ಳೆಯದಾಗುತ್ತೆ, ಅವ್ರ ಮನಸ್ಸು ತುಂಬ ಎಲ್ಲರಿಗೂ ಹಾರೈಸ್ತಾ ಇರ್ತಾರೆ, ಅವರು ಒಳ್ಳೇದನ್ನು ಹಾರೈಸ್ತಾರೆ, ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು ನಿಮ್ಮ ಹತ್ರ ಬಂದಲೆ ಅಂತ ಹೇಳಿದ್ಲು. ಅವತ್ತು ನನಗೆ ತುಂಬ ಸಂತೋಷ ಆಯಿತು, ಯಾಕೆಂದರೆ ಒಂದು ಒಳ್ಳೆ ಕೆಲಸ ನಾನು ಮಾಡಿದಂಗೆ ಅನ್ನಿಸ್ತು ನನಗೆ. ಅಬಾರ್ಷನ್ ಮಾಡಿ ಮಗು ತೆಗಿತಿದ್ದವಳು, ಒಂದು ಒಳ್ಳೆ ಮಗುಗೆ ಜನ್ಮ ಕೊಟ್ಟಳವಳು, ನಾನು ಒಂದು ಒಳ್ಳೆ ಮಗುನ ಡೆಲಿವರಿ ಮಾಡಿದೆ, ಅವತ್ತು ನನಗೆ ತುಂಬ ಸಂತೋಷ ತೃಪ್ತಿ ಆಯಿತು, ಅಯ್ಯೋ ದೇವರೇ ನಾನು ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಅಂತ ನಂಗೆ ಅನ್ನಿಸ್ತು.
1: ನಿಜ, ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ಆ ಪುಟ್ಟ ಕಂದಮ್ಮಗಳನ್ನು ನೋಡಿದಾಗ ನಿಮಗೆ ಎಷ್ಟು ಸಂತೋಷ ಆಗಿರಬಹುದು ಅಂತ ನಾವು ಊಹಿಸ್ಕೊತಾ ಇದ್ದೀವಿ. ಆದರೆ ಈಗ ನಿಮ್ಮ ಬಾಯಲ್ಲೇ ಹೇಳಿ, ನೀವು ಪ್ರತಿದಿನ ಎಷ್ಟೋ ಸಾವಿರಾರು ಮಕ್ಕಳುಗಳನ್ನು ನೋಡ್ತಾ ಇರ್ತೀರ, ಆ ಪುಟ್ಟ ಕಂದಮ್ಮನ ಅಳು ಕೇಳಿದಾಗ ನಿಮಗೆ ಎಷ್ಟು ಸಂತೋಷ ಆಗುತ್ತೆ?

0: ಖಂಡಿತವಾಗ್ಲೂ ಸಂತೋಷ ಆಗುತ್ತೆ. ಆ ಮಕ್ಕಳು ಒಂದ್ಸತಿ ಅಮ್ಮ ಅಂತಂದಾಗ ನಾನು ಅವಳಿಗೆ ಹೇಳ್ತೀನಿ, ಅಮ್ಮ ನೋಡು ನೀನು ಕರೀತಾ ಇದೆ ನಿನ್ನ ಮಗು ಅಂತ ಹೇಳ್ತೀನಿ, ಅಮ್ಮ ಅಂತಿದೆ ನೋಡು ನಿನ್ನ ಮಗು ನೀನು ಕರೀತಾ ಇದೆ ಅಂತ, ಅವಳಿಗೂ ತುಂಬ ಸಂತೋಷ ಆಗುತ್ತೆ. ಹೀಗಾಗಿ ಒಂದು ಆ ಬಾಂಧವ್ಯ ಇದೆಯಲ್ಲ, ಎಸ್ಪೆಷಲಿ ಸ್ತ್ರೀರೋಗ ತಜ್ಞರಾದರೆ ಆ ತಾಯಿ ಮಗು ಜೊತೆ ನಾವಿರ್ತೀವಲ್ವ, ಅದು ತುಂಬ ಸಂತೋಷದ ವಿಷಯ. ಆ ಮಕ್ಕಳು ದೊಡ್ಡವರಾದರೂ ನಮ್ಗೆ ಅವ್ರನ್ನ ನೋಡಬೇಕು. ನಾನು ಇವತ್ತಿಗೂ ಹೇಳ್ತೀನಿ, ಎಷ್ಟೋ ವರ್ಷ 25-30 ವರ್ಷ ಅಮೇರಿಕಾಗೆ ಹೋಗಿರ್ತಾರೆ, ಇಂಗ್ಲೆಂಡ್ಗೆ ಹೋಗಿರ್ತಾರೆ, ಬರ್ತಾರೆ, ಬಂದಾಗ ಬಂದು ಕರ್ಕೊಂಬಂದು ನನ್ನ ಕಾಲಿಗೆ ನಮಸ್ಕಾರ ಮಾಡಿಸ್ತಾರೆ, ಅವಾಗ ಅವತ್ತೂ ಹೇಳ್ತೀನಿ, ಅಯ್ಯೋ ನನ್ನ ಮಕ್ಕಳು ಬಂದಿದ್ದಾರಲ್ಲಪ್ಪ, ನಂಗೆ ಎಷ್ಟು ಸಂತೋಷ ಆಯಿತು, ನೀವು ಬಂದ್ರಲ್ಲ ನಾನು ನೋಡಿದ್ರಲ್ಲ ನಂಗೆ ಅದೇ ಒಂದು ಸಂತೋಷಪ್ಪ ಬಾ ಅಂತೇಳಿ ನನ್ನ ಜೊತೆ ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ. ತುಂಬ ಸಂತೋಷ ತಂದಿದೆ ನನಗೆ ಈ ವಿಷಯ. ಹಾಗೆ ಮತ್ತೊಂದು ಒಂದ್ಸತಿ ಏನಾಯ್ತು, ಒಬ್ಬಳು ಅಜ್ಜಿ ಬಂದ್ಲು, ಅಜ್ಜಿ ಅಂದ್ರೆ ಒಂದು 76 ವರ್ಷದ ವಯಸ್ಸಿನ ಹೆಂಗಸು. ಆಕೆ ಬಂದಾಗ ಅವ್ರಿಗೆ ಪಲ್ಸು ಬಿ ಪಿ ಏನೇನೂ ಇರಲಿಲ್ಲ. ಬಂದ ತಕ್ಷಣ ಎಮರ್ಜೆನ್ಸಿ, ತಕ್ಷಣ ಎಮರ್ಜೆನ್ಸಿಗೆ ತಂದ್ವಿ, ಅವಳಿಗೆ ಸಿ ಪಿ ಆರ್ ಮಾಡಿ ಎಲ್ಲ ಮಾಡಿ ಕೊನೆಗೆ ಇಂಟ್ಯುಬೇಟ್ ಮಾಡಿ ಎಲ್ಲ ಮಾಡಿ ಇಂಜೆಕ್ಷನ್ ಕೊಟ್ಟೆಲ್ಲ ಮಾಡಿದ್ರೆ ಅದು ಆಗ್ತಿದ್ದಂಗೆನೇ ಎದ್ದು ಕೂತ್ಕೊಂಡ್ಳು ಅವಳು. ತುಂಬ ವಿಚಿತ್ರ ಅನ್ನಿಸ್ತು ನಂಗೆ, ಎಷ್ಟು ಒಂಥರ ಸಂತೋಷ ಹೇಳಕ್ಕೊಳಕ್ಕಾಗ್ದಲೇ ಇರೋ ಸಂತೋಷ, ಡೆಡ್ ಅಂತ ಡಿಕ್ಲೇರ್ ಮಾಡೋ ಥರ ಇದ್ಲು ಅವಳು. ಅಂಥವಳು ಇದೆಲ್ಲ ಮಾಡಿದ ತಕ್ಷಣ ಸಿ ಪಿ ಆರ್ ಕೊಟ್ಟು ಎಲ್ಲ ಮಾಡಿ ಒಂದು 5-10 ನಿಮಿಷದಲ್ಲಿ ಎದ್ದುಬಿಟ್ಲು. ಆಮೇಲೆ ಎಲ್ಲ ತೆಗೆದು ಸರಿ ಮಾಡಿ ಅವಳು ಹುಷಾರಾದ್ಲು. ನಮಗೆ ಇದು ಒಂದು ರೀತಿ ಒಂಥರ ಮಿರಾಕಲ್, ಇದು ಆಶ್ಚರ್ಯಕರವಾದಂಥ ಸಂಗತಿ ಇದು. ಅದನ್ನು ನನಗೆ ಮರೆಯೋಕ್ಕೆ ಆಗೋದಿಲ್ಲ, ಅಯ್ಯೋ ಅದು ಹೆಂಗೆ ಎದ್ಲು, ಅವ್ಳಿಗೆ ಯಾರು ಜೀವ ಕೊಟ್ಟರು, ಏನಾಯಿತು, ಹೇಗೆ ಬಂದ್ಲು, ಇದೆಲ್ಲ ವಿಚಿತ್ರ ಅನ್ಸಕ್ಕೆ ಶುರುವಾಗ್ಬಿಟ್ಟಿದೆ ನನಗೆ ತುಂಬ. ಇದು ತುಂಬ ಸಂತೋಷ ಆಯಿತು, ಹುಷಾರಾಗಿ ಆ ಮನೆಗೆ ಹೋದ್ಲು ಅಜ್ಜಿ.
1: ಓಕೆ,
0: ಇದು ಬಹಳ ಸಂತೋಷದ ವಿಷಯ.
1: ಓಕೆ, ನಾವು ಸಂತೋಷದ ವಿಷಯಗಳನ್ನು ಮಾತಾಡ್ತಾ, ಈಗ ಲೈಫ್ ಅನ್ನೋದು ಖಂಡಿತವಾಗ್ಲೂ ಒಂದು ಬ್ಯಾಲೆನ್ಸು. ಈಗ ಸಂತೋಷ ಎಷ್ಟಿರುತ್ತೋ ದುಃಖನೂ ಅಷ್ಟೇ ಇರುತ್ತೆ. ಈಗ ನೀವು ಡೆಲಿವರಿ ಮಾಡಿದ್ದ ಸಮಯದಲ್ಲಿ ಕೂಡ ಒಂದಷ್ಟು ಮಕ್ಕಳನ್ನ ಕಳ್ಕೊಳ್ಬೇಕಾಗತ್ತೆ ಆ ತಾಯಿ, ಆ ದುಃಖನ ನೀವು ಹೇಗೆ ತಡಿತಾ ಇದ್ರಿ, ತಾಯಿಗೆ ಹೇಗೆ ಸಮಾಧಾನ ಮಾಡ್ತಾ ಇದ್ರಿ?
0: ಇದು ತುಂಬಾ ದುಃಖವಾದಂತ ವಿಷಯ, ಯಾಕೆಂದ್ರೆ ತಾಯಿ ಮಗು ಇಬ್ರು ಸುರಕ್ಷಿತವಾಗಿರ್ಬೇಕು ಅಂತಾನೆ ನಮ್ಮ ಹತ್ರ ಬರ್ತಾರೆ. ಆ ವಿಷಯದಲ್ಲಿ ನನ್ನ ಹತ್ರ ತುಂಬಾ ಮಕ್ಕಳು ಸತ್ತಿಲ್ಲ, ಅದೊಂದು ನನಗೆ ಬಹಳ ಹೆಮ್ಮೆ ವಿಷಯ. ನಾನು ಡೆಲಿವರಿ ಮಾಡಿದ್ದವು ಸಾಧಾರಣವಾಗಿ ಎಲ್ಲ ಮಕ್ಕಳು ಬದುಕಿದ್ದಾರೆ. ನನ್ನ ನೆನಪಲ್ಲಿ ಸತ್ತಿರೋದು ಒಂದೋ ಎರಡೋ ಇರ್ಬೋದು. ಅದೇನು ಅಂದರೆ ಅಚಾತುರ್ಯ ಹೇಗಾಯಿತು ಅಂದರೆ, ಅವ್ರು ಡಯಾಬಿಟಿಸ್ ಇತ್ತು ತಾಯಿಗೆ. ನಾವೆಲ್ಲ ರೆಡಿ ಮಾಡಿಕೊಂಡು ನಾಡದ್ದು ಅವಳಿಗೆ ಸಿಜೇರಿಯನ್ ಮಾಡಿ ಮಗುನ 8 ತಿಂಗಳ ಮೇಲೆ, ಒಂದು ವಾರನೂ ಆಗಿರಲಿಲ್ಲ ಇನ್ನು, ತೆಗೆದುಬಿಡಬೇಕು ಅಂತ ಮಾಡ್ಕೊಂಡಿದ್ವಿ. ಆದರೆ 2 ದಿನ ಮುಂಚೆನೇ ಹೊಟ್ಟೆಲಿ ಹೊರಟೋಯ್ತು ಆ ಮಗು. ಆಕೆಗೆ ಮಕ್ಕಳು ಇರಲಿಲ್ಲ ಪಾಪ, ಅದು ತುಂಬ ದುಃಖ ಆಯಿತು. ಯಾಕೆಂದರೆ ಅವಳಿಗೂ ದುಃಖ, ನನಗೆ ಹೇಳೋಕ್ಕೂ ಕೂಡ ದುಃಖ ಆಯಿತು, ಅವಳಿಗೂ ದುಃಖ ಆಯಿತು. ಅವಳಿಗೆ ಆಮೇಲೆ ಸಮಾಧಾನ ಮಾಡಿ ಹೇಳಿದೆ, ನೋಡಮ್ಮ ನಿನಗೆ ಇನ್ನೊಂದು ಸತಿ ನೀನು ಪ್ರೆಗ್ನೆಂಟ್ ಆದಾಗ ನಿಂಗೊಂದು ಮಗುನ ಕೊಡಲೇಬೇಕು, ನಾನು ನಿಶ್ಚಯಿಸಿದ್ದೀನಿ ನಾನು ಮಾಡಿಕೊಡ್ಬೇಕು ಅಂತ. ನೀನೇನು ಯೋಚನೆ ಮಾಡಬೇಡ, ನನ್ನ ಮೇಲೆ ಭಾರ ಹಾಕು, ಶಹರ್ನಿಶಿ ನಾನು ಕಷ್ಟಪಟ್ಟು ನಿನಗೊಂದು ಮಗು ಉಳಿಸ್ಕೊಡ್ತೀನಿ, ನೀನು ಯೋಚನೆ ಮಾಡಬೇಡ ಅಂತ ಹೇಳಿದೆ. ಆಮೇಲೆ ಅವಳು ಮತ್ತೆ ಒಂದು 6 ತಿಂಗಳಲ್ಲೇ ಪ್ರೆಗ್ನೆಂಟ್ ಆದಳು. ಪುನಃ ಬಂದಳು, ಅವಳಿಗೆ ಮೊದಲನೇ ದಿನದಿಂದ ಕೊನೆ ದಿನದವರೆಗೂ ಅವಳಿಗೆ ಶುಗರ್ ಎಲ್ಲ ಟೆಸ್ಟ್ ಮಾಡಿ ಏನೇನು ಬೇಕೋ ಎಲ್ಲ ಇನ್ವೆಸ್ಟಿಗೇಷನ್ನು ಮಾಡಿಸಿ ಭಾಳ ಕೇರ್ಫುಲ್ಲಾಗಿ ಅವಳನ್ನ ನೋಡಿಕೊಂಡು 8 ತಿಂಗಳ ಮೇಲೆ 2 ದಿನ ಆದ ತಕ್ಷಣವೇ ಅವಳಿಗೆ ಸಿಜೇರಿಯನ್ ಮಾಡಿ ಮಗು ತೆಗೆದುಕೊಟ್ವಿ. ಮಗು ತಾಯಿ ಇಬ್ಬರು ಚೆನ್ನಾಗಿದ್ದಾರೆ, ತುಂಬ ಸಂತೋಷ ಆಯಿತು. ಆ ಥರದ ಸ್ಥಿತಿಗತಿಗಳು ತುಂಬ ಆಗಿವೆ ಆಗುತ್ತೆ. ಆದ್ರೂ ನನ್ನ ಕೈಯಲ್ಲಿ ಹೆಚ್ಚು ಮಕ್ಕಳು ಸತ್ತಿಲ್ಲ, ಅದೊಂದು ನನಗೆ ಹೆಮ್ಮೆ ವಿಷಯ. ಯಾವ ಮಕ್ಕಳೂ ನನಗೆ ನೆನಪಿಗೆ ಬರೋವಂಥದ್ದು ಭಾಳ ಕಮ್ಮಿ. ಈ ಒಂದು 51 ವರ್ಷದಲ್ಲಿ ಒಂದೋ ಎರಡೋ ಮಕ್ಕಳು ಹೋಗಿರ್ಬೋದೇ ಹೊರತು ಬಹಳ ಕಮ್ಮಿ ಮಕ್ಕಳು ಸಾವಾಗಿರೋದು. ಯಾಕೆಂದರೆ ನಂಗೆ ತುಂಬ ಭಯ ಜಾಸ್ತಿ, ಮಕ್ಕಳು ತಾಯಿ ಮಕ್ಕಳಿಬ್ಬರು ಸುರಕ್ಷಿತವಾಗಿರಬೇಕು, ಅದೊಂದೇ ನನಗೆ ಮನಸ್ಸಿನ ಸ್ಥಿತಿ ಅದು. ಆದ್ದರಿಂದ ಅವ್ರು ಚೆನ್ನಾಗಿರಬೇಕು ಅಂತ ನಾನು ಯೋಚನೆ ಮಾಡಿದಾಗ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೇ ಅವ್ರು ಚೆನ್ನಾಗಿರಕ್ಕೆ ಸಾಧ್ಯ.
1: ನಿಜ,
0: ನಮ್ಮ ಒಂದು ಚಿಕಿತ್ಸೆಯಿಂದ ಅವರು ಸುಖವಾಗಿ ಮನೆಗೆ ಹೋಗೋದಕ್ಕೆ ಸಾಧ್ಯ. ಆದ್ದರಿಂದ ನಾವು ಬಹಳಷ್ಟು ಕೇರ್ಫುಲ್ಲಾಗಿ ಅವ್ರನ್ನ ನೋಡ್ಕೋಬೇಕು.
1: ನಿಮ್ಮನ್ನ ನಂಬಿ ಬಂದವರನ್ನ ನೀವು ಆರಾಮಾಗಿ ಸುರಕ್ಷಿತವಾಗಿ ಕರೆಕ್ಟ್ ಸುರಕ್ಷಿತವಾಗಿ ಮನೆಗೆ ಕಳಿಸುವಂತ ಜವಾಬ್ದಾರಿ ಹೊತ್ತಿರೋದಕ್ಕೆ ನಿಮಗೆ ನಿಜವಾಗ್ಲೂ ನಮ್ಮೆಲ್ಲರ ಕಡೆಯಿಂದ ಒಂದು ದೊಡ್ಡ ಧನ್ಯವಾದ ಹೇಳಲೇಬೇಕಾಗಿದೆ. ನಾವು ಈಗ ನೀವು ಇಷ್ಟು ವರ್ಷದಿಂದ ವೈದ್ಯೆಯಾಗಿ ಕೆಲಸ ಮಾಡ್ತಾ ಇರುವಾಗ ಹಿಂದಿರುಗಿ ನೋಡಿದ್ರೆ ಒಂದು ಫ್ಯಾಮಿಲಿ ಸಪೋರ್ಟ್ ಅಂತ ಒಂದಿರುತ್ತೆ. ನೀವು ಶುರು ಮಾಡಿದಾಗಿಂದ ಇರಬಹುದು, ಈಗ ನೀವೇನು ಮುಂದುವರೆಸ್ಕೊಂಡು ಹೋಗ್ತಾ ಇದ್ದೀರಾ ಈಗಲೂ ಇರಬಹುದು, ಆ ಫ್ಯಾಮಿಲಿ ಸಪೋರ್ಟ್ ಕಾನ್ಸ್ಟೆಂಟ್ ಆಗಿದ್ರೆ ಮಾತ್ರ ಇದು ಸಾಧ್ಯ ಅಂತ ಹೇಳಬಹುದು. ಸೊ ಆ ಫ್ಯಾಮಿಲಿ ಸಪೋರ್ಟ್ ನಿಮಗೆ ಎಷ್ಟು ಮುಖ್ಯ, ಹಾಗೆ ಹೇಗಿದೆ ಅಂತ ಹೇಳಕ್ ಇಷ್ಟಪಡ್ತೀರಾ?
0: ಖಂಡಿತವಾಗ್ಲೂ. ಇದರಲ್ಲಿ ನನ್ನ ಪತಿಯವರಾದ ಡಾಕ್ಟರ್ ಸುಬ್ರಾ ಅವರು ಕೂಡ ಡಾಕ್ಟರ್ನೇನೆ, ಗವರ್ನಮೆಂಟ್ ಇದರ ಕೆಲಸದಲ್ಲಿ ಇದ್ದವರು. ಅವರ ಸಹಕಾರ ತುಂಬಾ ಇದೆ, ಯಾಕೆಂದ್ರೆ ಅವರು ಯಾವತ್ತೂ ಒಂದು ದಿನನೂ ನನಗೆ ಇದು ಮಾಡಬೇಡ ಅಂತ ಹೇಳ್ತಿರ್ಲಿಲ್ಲ. ಅರ್ಧರಾತ್ರಿಗೆ ಎದ್ದೋದ್ರು ಹೋಗು ಪೇಷಂಟ್ನ ನೋಡು, ಅವ್ರಿಗೆ ಒಳ್ಳೇದು ಮಾಡಬೇಕು, ನಾವು ನಮಗಿದೊಂದು ಅಪರೂಪವಾದಂತಹ ದೇವರು ನಮ್ಗೆ ಕೊಟ್ಟಿರೋ ಅವಕಾಶ, ಇದನ್ನ ನಾವು ಖಂಡಿತವಾಗ್ಲೂ ಸರಿಯಾಗಿ ಉಪಯೋಗ

0: ನಮಗೆ ಫೀಸ್ಗಳು ಕಟ್ಟಿ ಮೆಡಿಕಲ್ ಕಾಲೇಜ್ಗೆ ನನ್ನನ್ನು ಓದಿಸೋಕ್ಕೆ ತುಂಬ ಸಹಾಯ ಮಾಡಿದ್ರು. ಈ ಸಮಯದಲ್ಲಿ ಅವ್ರನ್ನೇ ನನ್ನ ದೇವರು ಅಂತ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ.
1: ಈಗ ಫ್ಯಾಮಿಲಿ ಸಪೋರ್ಟ್ ಒಂದು ಕಡೆ ಆದರೆ ನೀವು ನಿಮ್ಮ ಪೇಷಂಟ್ ಜೊತೆ ಇರುವಂತಹ ಸಂಬಂಧ ಇನ್ನೊಂದು ಕಡೆ ಆಗಿರುತ್ತೆ. ನಿಮ್ಮ ಪ್ರಕಾರ ಈ ಡಾಕ್ಟರ್ ಮತ್ತು ಪೇಷಂಟ್ ಸಂಬಂಧ ಅನ್ನೋದು ಹೇಗಿರಬೇಕು ಅಂತ ಹೇಳ್ತೀರಾ?
0: ನಾನು ಇದಕ್ಕೆ ಏನು ಹೇಳ್ತೀನಪ್ಪ ಅಂತಂದರೆ, ವೈದ್ಯರು ರೋಗಿಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಅವರಿಗೆ ಬೇಕಾಗಿರೋದು ಸಾಂತ್ವನ ಮೊದಲನೇದಾಗಿ, ಎರಡನೇದು ಅವ್ರಿಗೆ ಒಳ್ಳೆಯ ಔಷಧಿ ಕೊಟ್ಟು ಅವ್ರಿಗೆ ಗುಣಮುಖರಾಗಬೇಕು, ಬೇಗ ಬೇಗ ವಾಸಿ ಮಾಡಬೇಕು ಅನ್ನೋದೊಂದು ಮನಸ್ಥಿತಿ ಇರುತ್ತೆ. ವೈದ್ಯರಿಗೆ ಸಹನೆ ತಾಳ್ಮೆ ಇದ್ದಾಗ ಮಾತ್ರ ಅವ್ರನ್ನ ಅರ್ಥ ಮಾಡಿಕೊಂಡು ಅವರಿಗೆ ಸರಿಯಾದ ಔಷಧಿ ಕೊಡೋಕ್ಕೆ ಸಾಧ್ಯ. ಕೆಲವು ಸತಿ ಏನಾಗುತ್ತೆ, ಕೋಪನೋ ಒತ್ತಡನೋ ಯಾವುದಕ್ಕೋ ಸಿಕ್ಕಿ ವೈದ್ಯರುಗಳು ಸ್ವಲ್ಪ ರೇಗಾಡೋದು ಎಲ್ಲ ಮಾಡಿಬಿಡ್ತಾರೆ. ಅದು ಆಗುತ್ತೆ ಪರಿಸ್ಥಿತಿನಲ್ಲಿ, ಅಂದರೆ ತುಂಬ ಒತ್ತಡ ಇದ್ದಾಗ, ತುಂಬ ಪೇಷಂಟ್ಸ್ ಇರುವಾಗ ಅವ್ರಿಗೂ ಭಾಳಷ್ಟು ಟೆನ್ಷನ್ ಇರುತ್ತೆ, ಆ ಟೈಮಲ್ಲಿ ಹಾಗಾಗುತ್ತೆ. ಆದರೆ ಅದನ್ನು ನಾವು ಅವಾಯ್ಡ್ ಮಾಡ್ಕೋಬೇಕು. ಯಾಕೆಂದರೆ ಸಂಪೂರ್ಣವಾಗಿ ವೈದ್ಯರನ್ನೇ ನಂಬಿಕೊಂಡು ರೋಗಿಗಳು ಬರ್ತಾರೆ.
1: ಹೌದು,
0: ಆ ರೋಗಿಗಳು ಅಂಥ ಭಾವನೆ ಇಟ್ಕೊಂಡು ಬಂದಾಗ ನಾವು ಅವರಿಗೆ ಸಮರ್ಪಕವಾಗಿ ಸುಸೂತ್ರವಾಗಿ ಅವ್ರು ಚೆನ್ನಾಗಾಗಲಿ ಅಂಥೇಳಿ ಸಮಾಧಾನಕರವಾದ ರೀತಿಯಲ್ಲಿ ಅವ್ರಿಗೆ ಉತ್ತರ ಕೊಟ್ಟು ಅವ್ರನ್ನ ನೋಡದೆ ಹೋದರೆ ಅವರು ನಮ್ಮನ್ನು ನಂಬೋದೇ ಇಲ್ಲ. ಅವರಿಗೆ ನಮ್ಮ ಮೇಲೆ ನಂಬಿಕೆ ಬರಬೇಕು ಅಂತಂದರೆ ಅವರು ಅವರ ಜೊತೆ ನಾವು ತುಂಬ ಒಳ್ಳೆಯ ಒಂದು ವಿಶ್ವಾಸವಂತಾಗಿ ಮಾತಾಡಿ ಅವ್ರನ್ನ ಸಮಾಧಾನ ಪಡಿಸಿ ಅವ್ರ ಕಾಯಿಲೆಯನ್ನು ಗುಣಮುಖವಾಗಿ ಮಾಡೋ ಹಾಗೆ ಮಾಡಬೇಕು.
1: ಈಗ ನೀವು ಡಾಕ್ಟರ್ ಆದಾಗಿನಿಂದ ಈಗಿನವರೆಗೂ ಒಂದು ಸಾಕಷ್ಟು ಸ್ತ್ರೀರೋಗ ತಜ್ಞೆಯಾಗಿ ನೀವು ಎಷ್ಟೋ ಸಾವಿರಾರು ಮಕ್ಕಳುಗಳನ್ನು ನೀವು ಹೆರಿಗೆ ಮಾಡಿಸಿರಬಹುದು. ಆ ಒಂದು ಕ್ಷಣನ ನೆನಪಿಸ್ಕೊಳ್ಳೋದಾದರೆ ಆ ಸಾರ್ಥಕತೆ ನಿಮಗೆ ಹೇಗಿದೆ ಅಂತ ಹೇಳ್ತೀರಾ?
0: ಇದು ಬಹಳ ಸಂತೋಷವಾದಂಥ ವಿಚಾರ. ಯಾಕೆಂದರೆ ನನಗೆ ಈ 51 ವರ್ಷಗಳಿಂದ ಇರೋ ಪೇಷಂಟ್ಸ್ಗಳು ಇವತ್ತಿಗೂ ಇದ್ದಾರೆ. ಅವ್ರು ಯಾರು ವಯಸ್ಸಾಗಿರೋರು ದೈವಾಧೀನರಾಗಿದ್ದರು, ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ನನ್ನ ಜೊತೆ ಇದ್ದಾರೆ. ಪ್ರತಿಯೊಬ್ಬರು ನನ್ನ ಹತ್ರ ಬರ್ತಾರೆ, ಯಾವುದೋ ಒಂದು ಮದುವೆ ಮನೆಗೆ ಹೋಗ್ತೀನಿ, ಇನ್ಯಾವುದೋ ಫಂಕ್ಷನ್ಗೆ ಹೋಗ್ತೀನಿ, ಎಲ್ಲೇ ಹೋದರೂ ಓಡಿ ಬರ್ತಾರೆ, ತಬ್ಕೋತಾರೆ, ನನ್ನ ನಮಸ್ಕಾರ ಮಾಡ್ತಾರೆ, ನೀವೇ ನನ್ನನ್ನು ಡೆಲಿವರಿ ಮಾಡಿದ್ದು ಅಂತ ಹೇಳ್ತಾರೆ. ಇನ್ಯಾರೋ ಬರ್ತಾರೆ, ಅಮ್ಮ ನೀವು ನನ್ನ ಜೀವ ಉಳಿಸಿದ್ರಿ, ನನಗೆ ಒಳ್ಳೇದು ಮಾಡಿದ್ರಿ, ನಿಮ್ಮನ್ನು ಯಾವತ್ತೂ ಮರೆಯಲ್ಲ ನಾನು ಅಂತ ಹೇಳ್ತಾರೆ. ಇಂತಹ ಸಾರ್ಥಕದ ಕ್ಷಣಗಳು ಬಹಳಷ್ಟು ಸಂತೋಷ ಸಂತೃಪ್ತಿ ಕೊಡುತ್ತೆ ಎಲ್ಲದಕ್ಕಿಂತ ಹೆಚ್ಚು. ದುಡ್ಡು ಬರುತ್ತೆ ಹೋಗುತ್ತೆ, ಅದು ಬಹಳ ಮುಖ್ಯ ಅಲ್ಲ ಜೀವನದಲ್ಲಿ. ದುಡ್ಡಿನಿಂದ ಎಲ್ಲ ಆಗುತ್ತೆ ಅಂತಲೂ ನಾವು ಅನ್ಕೋಬಾರ್ದು. ಆ ಒಂದು ಬಾಂಧವ್ಯ ಇದೆಯಲ್ಲ, ಆ ಬಾಂಧವ್ಯದಲ್ಲಿ ಸಿಗೋ ತೃಪ್ತಿ ತುಂಬ ದುಡ್ಡು ಸಂಪಾದನೆ ಮಾಡಿದ್ರೆ ಸಿಗೋದಿಲ್ಲ, ಖಂಡಿತವಾಗ್ಲೂ ಸಿಗೋದಿಲ್ಲ. ಅದು ನನಗೆ ತುಂಬ ಇದೆ, ಯಾಕೆಂದರೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ಎಲ್ಲ ಕಡೆಯಿಂದನೂ ನನಗೆ ಪೇಷಂಟ್ಸ್ ಸಪೋರ್ಟ್ ಮಾಡಿದ್ದು, ನನ್ನ ವೃತ್ತಿಗೆ ಪ್ರೋತ್ಸಾಹ ಹೆಚ್ಚು ನನ್ನ ಪೇಷಂಟ್ಸೇ ಕೊಟ್ಟಿದ್ದಾರೆ. ಮೇಡಮ್ ನೀವು ಸದಾ ಇರಬೇಕು, ನಿಮ್ಮನ್ನು ನಾವು ನೋಡ್ತಾನೇ ಇರಬೇಕು, ನೀವು ಸದಾ ನಮಗೆ ಔಷಧಿ ಕೊಡಬೇಕು, ನೀವು ಆ ಕಡೆ ಈ ಕಡೆ ಎಲ್ಲೂ ಹೋಗಬೇಡಿ, ನಮ್ಮ ಜೊತೆ ಇರಿ ಅಂತ ಬಹಳಷ್ಟು ಜನ ಹರಿಸ್ತಾರೆ, ಹಾರೈಸ್ತಾರೆ. ಇದು ಬಹಳ ಮುಖ್ಯವಾದಂಥ ವಿಚಾರ.
1: ನಿಜವಾಗ್ಲೂ ನಿಮ್ಮ ಮಾತಲ್ಲಿ ಗೊತ್ತಾಗ್ತಾ ಇದೆ ನೀವು ಎಷ್ಟು ಭಾವುಕರಾಗಿ ಈ ಮಾತನ್ನು ಹೇಳ್ತಾ ಇದ್ದೀರಾ.
0: ಖಂಡಿತವಾಗ್ಲೂ ತುಂಬ ಸಂತೃಪ್ತಿ ಆಗಿದ್ದೀನಿ ನಾನು.
1: ಈಗ ನಾವು ಮತ್ತೊಂದು ಕಡೆ ನೋಡೋದಾದ್ರೆ, ಈಗ ಡಾಕ್ಟರ್ ಅಂದ ತಕ್ಷಣ ನಾನು ಮದುವೆ ಆಗುವಂತಹ ಹುಡುಗ ಕೂಡ ಡಾಕ್ಟರ್ ಆಗಿರಬೇಕು, ನನ್ನ ಮುಂದಿನ ಪೀಳಿಗೆ ಏನಿದೆ ನಾವು ಅವರನ್ನು ಕೂಡ ಡಾಕ್ಟರ್ ವೃತ್ತಿಯಲ್ಲೇ ಮುಂತರಬೇಕು ಅಂತ ಯೋಚಿಸುವಂತಹ ಒಂದು ಕ್ರಮ ನಮ್ಮಲ್ಲಿ ನಡ್ಕೊಂಡು ಬಂದಿದೆ. ಇದ್ರ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ?
0: ಅದೇನಾಗುತ್ತೆ ಅಂದ್ರೆ, ವೈದ್ಯರಾದಾಗ ಸದಾ ಕಾಲ ನಮ್ಮ ಕೆಲಸದಲ್ಲೇ ನಾವು ಆಸಕ್ತರಾಗಿರ್ಬೇಕಾಗುತ್ತೆ. ಈಗ ಬೇರೆಯವ್ರಿಗೆ ಏನಾಗುತ್ತೆ, 10-5 ಗಂಟೆ ಕೆಲಸ ಮುಗಿದೋಗುತ್ತೆ, ಮನೆಗೆ ಹೋಗ್ತಾರೆ, ಅವ್ರಿಗೆ ಫ್ಯಾಮಿಲಿ ಲೈಫ್ ಇರುತ್ತೆ.
1: ಹೌದು,
0: ಡಾಕ್ಟರ್ಗೆ ಹಾಗಾಗಲ್ಲ. ಅದರೊಳಗಾಗಿ ಲೇಡಿ ಡಾಕ್ಟರ್ಸ್ ಆಗ್ಬಿಟ್ರೆ ಅವ್ರಿಗಂತೂ ತುಂಬಾ ಕಷ್ಟ, 24 ಗಂಟೆನೂ ಕೆಲವು ಸತಿ ಹೋಗ್ಬೇಕಾಗತ್ತೆ. ಅದರೊಳಗಾಗಿ ಸ್ತ್ರೀ ರೋಗ ತಜ್ಞರಾದ್ರೆ ಇನ್ನೂ ಕಷ್ಟ, ಅರ್ಧರಾತ್ರಿಗೂ ಎದ್ದೋಗಿ ಡೆಲಿವರಿ ಮಾಡಬೇಕಾಗತ್ತೆ. ಆದ್ರಿಂದ ಈ ವೈದ್ಯರನ್ನೇ ಮದುವೆ ಮಾಡ್ಕೊಳ್ಳಕ್ ಇಷ್ಟಪಡ್ತಾರೆ. ಯಾಕೆಂದ್ರೆ ಇವ್ರಿಗೆ ಅವ್ರ ಕಷ್ಟ ಗೊತ್ತಾಗುತ್ತೆ ಸುಲಭವಾಗಿ, ಅವರು ಅದೇ ತರ ಹೋಗ್ಬೇಕಾಗತ್ತಲ್ಲ ಬೇರೆ ಎಮರ್ಜೆನ್ಸಿ ಇದ್ರೆ. ಆದ್ರಿಂದ ಅದು ಸೂಕ್ತವಾದಂತಹ ವಿಚಾರನೆ. ಇವಾಗೆಲ್ಲ ಸಾಧಾರಣ ವೈದ್ಯರು ವೈದ್ಯರನ್ನೇ ಮದುವೆ ಮಾಡ್ಕೋತಾರೆ. ಜೊತೆ ಜೊತೆಯಾಗಿ ಇದ್ದಾಗ ಅವರಿಗೆ ಅವ್ರದ್ದು ಕಷ್ಟ ಸುಖ ಅರ್ಥ ಆಗುತ್ತೆ, ಆಮೇಲೆ ಒಂದು ಹೊಂದಾಣಿಕೆ ಬರುತ್ತೆ ಸಂಸಾರದಲ್ಲಿ. ಕೆಲವು ಸತಿ ಏನಾಗುತ್ತೆ, ಗಂಡ ಬೇರೆ ವೃತ್ತಿನಲ್ಲಿದ್ರೆ ಅಯ್ಯೋ ಹೆಂಡತಿ ಬಂದು ಊಟನೇ ಹಾಕಲ್ಲ, ನನ್ನ ಸರಿಯಾಗಿ ನೋಡ್ಕೊಳ್ಳಲ್ಲ ಅನ್ನೋ ಭಾವನೆಗಳು ಬರೋ ಚಾನ್ಸಸ್ ಇರುತ್ತೆ. ಅದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಅವರಿಗೆ ಮನೋಸ್ಥಿತಿನೇ ಬೇರೆ ಆಗುತ್ತೆ, ಕೋಪ ತಾಪಗಳು ಒಂಥರ ಸಂಸಾರದಲ್ಲಿ ಒಂದು ರೀತಿ ಸಾಮರಸ್ಯ ಇರೋದಿಲ್ಲ. ಅವಾಗ ಅದಾಗದಲ್ಲೇ ಇರಬೇಕಾದ್ರೆ ಡಾಕ್ಟರ್ ಡಾಕ್ಟರ್ನೇ ಮದುವೆ
1: ಮಾಡ್ಕೋಬೇಕು.
0: ಖಂಡಿತವಾಗ್ಲೂ ಖಂಡಿತವಾಗ್ಲೂ
1: ನಿಜ ನೀವು ಹೇಳಿದ್ದು. ಅಂದ್ರೆ ಅವರವರ ಒಂದು ಮನಸ್ಥಿತಿಗೆ ತಕ್ಕಂತೆ ಅವರು ಮದುವೆ ಮಾಡ್ಕೊಂಡಾಗ ಅವರು ಒಂದು ಉತ್ತಮ ಜೀವನ ಸಾಗಿಸಬಹುದು ಅಂತ ನೀವು ಹೇಳ್ತಾ ಇದ್ದೀರಾ. ಈಗ ನೀವು ಹೇಳ್ತಾ ಇದ್ರಿ ಸ್ತ್ರೀ ರೋಗ ತಜ್ಞೆ ಆಗಿರೋದು ಅಷ್ಟು ಸುಲಭದ ಕೆಲಸ ಅಲ್ಲ, ಡೆಲಿವರಿ ಟೈಮ್ ಇದೆ ಅಂದ್ರೆ ಮಧ್ಯರಾತ್ರಿ ಹೋಗ್ಬೇಕು ಅಂತ.
0: ಖಂಡಿತ.
1: ನೀವು ಇಷ್ಟರ ಮಧ್ಯೆ ನಿಮ್ಮ ಫ್ಯಾಮಿಲಿಗೆ ಹೇಗೆ ಟೈಮ್ ಕೊಡ್ತಾ ಇದ್ದೀರಾ?
0: ಮಧ್ಯದಲ್ಲಿ ನಾನು ಒಂದೊಂದು 1/2 ಗಂಟೆ ಬಂದಾಗ ನೋಡ್ತೀನಿ. ಈಗ ನಮ್ಮ ಯಜಮಾನರಿಗೂ ವಯಸ್ಸಾಗಿದೆ, ಅವ್ರನ್ನೂ ನೋಡ್ಕೋತಾ

0: ಮಾಡ್ತೀನಿ, ಮಧ್ಯದಲ್ಲಿ ಡೆಲಿವರಿಗಳು ಹೋಗಿ ಮಾಡ್ತೀನಿ. ಅದೇ ಥರದಲ್ಲಿ ಒಂದು ನಿಗದಿತ ಸಮಯ ಅಂತ ಇಟ್ಕೊಂಡಿರ್ತೀನಿ, ಆದರೂ ಅಕಸ್ಮಾತ್ ಆ ಸಮಯದಲ್ಲೂ ಏನಾರು ಎಮರ್ಜೆನ್ಸಿ ಬರ್ಬೋದು, ಅದು ಗೊತ್ತಾಗೋದಿಲ್ಲ. ಬಂದಾಗ ಹೋಗಲೇಬೇಕಾಗತ್ತೆ, ಹೇಳಿ ಹೋಗ್ತೀನಿ, ಅವರು ಅರ್ಥ ಮಾಡ್ಕೋತಾರೆ. ಆದ್ರೂ ಹೆಚ್ಚು ಹೆಚ್ಚು ಸಂಸಾರದಲ್ಲಿ, ನಮ್ಮ ಸಂಸಾರಕ್ಕೆ ಆಗಲಿ, ನಮ್ಮ ಪತಿದೇವರು ನೋಡ್ಕೊಳ್ಳೋದು, ಮಕ್ಕಳು ನೋಡ್ಕೊಳ್ಳೋದು, ಈ ವಿಚಾರದಲ್ಲೂ ಕೂಡ ಆಸಕ್ತಿ ಇದೆ ನನಗೆ. ನಾನು ಹೋಗಿ ನೋಡ್ಕೋತಾ ಇರ್ತೀನಿ, ಸಮಯ ಸಿಕ್ಕಿದಾಗ ನಾನು ಹೋಗಿ ನೋಡ್ಕೋತೀನಿ, ವಿಚಾರಿಸ್ತೀನಿ. ಸೊ ಅದನ್ನು ಇದನ್ನು ಮ್ಯಾನೇಜ್ ಮಾಡ್ತೀನಿ.
1: ಈಗ ನಿಮ್ಮ ರೀತಿ ನಾನು ಕೂಡ ಡಾಕ್ಟರ್ ಆಗಬೇಕು ಅಂತ ಯೋಚಿಸುವಂತಹ ಮಕ್ಕಳಿಗಾಗ್ಲಿ, MBBS ಮಾಡ್ತಾ ಇರುವಂತಹವರಿಗಾಗ್ಲಿ, ಅಥವಾ ಈಗಾಗಲೇ ನಾನು ವೈದ್ಯ ವೃತ್ತಿಯನ್ನ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೀನಿ, ನಾನು ಇವರಷ್ಟೇ ವರ್ಷ, ಇನ್ನೂ ಜಾಸ್ತಿ ವರ್ಷ ನಾನು ಈ ಫೀಲ್ಡಲ್ಲೇ ಇರಬೇಕು ಅನ್ನುವಂಥವ್ರಿಗೆ ನಿಮ್ಮ ಕಡೆಯಿಂದ ಏನಾದರೂ ಟಿಪ್ಸ್ ಅಂತ ಹೇಳಿದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಮಕ್ಕಳಿಗೆ ಈಗಿನ ಕಾಲದಲ್ಲಿ ಏನಪ್ಪ ಅಂದರೆ ಡಾಕ್ಟರ್ ಆಗಿ ನಾನು ತುಂಬ ಸಂಪಾದನೆ ಮಾಡಬೇಕು ಅಂತ ಕೆಲವ್ರಿಗೆ ವ್ಯಾಮೋಹ ಇರುತ್ತೆ. ಇನ್ನು ಕೆಲವ್ರಿಗೆ ನನ್ನನ್ನೇ ಎಲ್ಲರೂ ಗೌರವಿಸ್ಬೇಕು, ನಾನು ಒಳ್ಳೆ ಪದವಿಗೆ ಹೋಗಬೇಕು, ಉತ್ತಮ ಸ್ಥಾನಕ್ಕೆ ಹೋಗಬೇಕು ಅನ್ನೋ ಆಕಾಂಕ್ಷೆ ಇರುತ್ತೆ. ಈ ಥರ ಎಲ್ಲ ಇದ್ದಾಗ ವೈದ್ಯರಾಗೋದು ಬೇರೆ ವಿಷಯ, ಆದರೆ ಒಳ್ಳೆಯ ವೈದ್ಯರು ಅಂದರೆ ತುಂಬ ಒಳ್ಳೆ ಆತ್ಮಸಾಕ್ಷಿ ಇಟ್ಕೊಂಡು ಕೆಲಸ ಮಾಡುವಂಥ ವೈದ್ಯರುಗಳಾಗಬೇಕು ನನ್ನ ಪ್ರಕಾರವಾಗಿ. ಯಾಕೆ ಅಂದರೆ ಇವತ್ತಿನ ದಿನ ವೈದ್ಯ ವೃತ್ತಿ ಒಂದು ವ್ಯಾಪಾರೀಕರಣ ಆಗ್ತಾ ಇದೆ. ಸುಮ್ಮನೆ ದುಡ್ಡಿಗೋಸ್ಕರ ನಾವು ಸಂಪಾದನೆ ಮಾಡೋಕ್ಕೋಸ್ಕರ ನಾವು ವೈದ್ಯರಾಗಬಾರ್ದು. ನಮ್ಮ ಹುಡುಗರು ಈಗ ಓದುವಂಥ ಮಕ್ಕಳಿಗೆ, ಯುವಕರಿಗೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿಯಪ್ಪ ಅಂದರೆ, ತುಂಬ ಸಂಯಮ ಇರಲಿ, ನಿಮ್ಮಲ್ಲಿ ತಾಳ್ಮೆ ಇರಲಿ, ಕೋಪ ಮಾಡ್ಕೋಬೇಡಿ, ಪ್ರತಿಯೊಂದು ವಿಚಾರದಲ್ಲೂ ಸಹನೆ ಇಟ್ಟುಕೊಂಡು ನಮ್ಮ ರೋಗಿಗಳನ್ನ ನೋಡಿ. ದುಡ್ಡು ಬರುತ್ತೆ ಹೋಗುತ್ತೆ, ಅದು ಮುಖ್ಯ ಅಲ್ಲ ಮನುಷ್ಯನಿಗೆ, ಆದರೆ ನಾವು ಒಂದು ಸೇವಾ ಮನೋಭಾವವನ್ನು ಬೆಳೆಸ್ಕೊಳ್ಳೋದು ಬಹಳ ಮುಖ್ಯವಾದಂಥ ವಿಚಾರ. ತಾಳ್ಮೆಯನ್ನು ಇಟ್ಕೊಳ್ಳೇಬೇಕು, ಇದೊಂದು ಲೀಡರ್ಶಿಪ್ ಕ್ವಾಲಿಟಿನೂ ನಿಮ್ಮಲ್ಲಿ ಬರಬೇಕು. ಇದು ಮೂರು ಇಟ್ಕೊಂಡಾಗ ಖಂಡಿತವಾಗಲೂ ಉತ್ತಮವಾದಂಥ ವೈದ್ಯರಾಗ್ತೀರಾ. ಆದ್ದರಿಂದ ಒಳ್ಳೆಯ ವೈದ್ಯರಾದರೆ ಖಂಡಿತವಾಗಲೂ ನಿಮಗೆ ಒಂದು ಬಹಳಷ್ಟು ಗೌರವನೂ ಸಿಗುತ್ತೆ, ಸಂತೋಷನೂ ಸಿಗುತ್ತೆ, ಸಂತೃಪ್ತಿನೂ ಸಿಗುತ್ತೆ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ನೂ ಆಗುತ್ತೆ, ಎಲ್ಲ ರೀತಿಯಲ್ಲೂ ಉತ್ತಮವಾಗಿ ನೀವು ಬಾಳ್ತೀರಾ. ಒಂದು ಮಾನವೀಯತೆ ಮೌಲ್ಯಗಳನ್ನ ಯಾರೂ ಮರಿಬೇಡಿ. ದಯವಿಟ್ಟು ಎಲ್ಲರೂ ತಾಳ್ಮೆ, ಸಹನೆಯಿಂದ, ಶಾಂತಿಯಿಂದ ಮಾಡಿದಾಗ ನೀವು ಕೂಡ ಒಬ್ಬ ಸಾಧಕರಾಗೋಕ್ಕೆ ಖಂಡಿತವಾಗಲೂ ಸಾಧ್ಯವಿದೆ ಅಂತ ಹೇಳ್ತೀನಿ. ಯಾಕೆಂದರೆ ನನ್ನ ಅನುಭವದಲ್ಲಿ ಈ 51 ವರ್ಷ ನಾನು ಒಂದೊಂದು ಇಟ್ಟಿಗೆನೂ ಒಂದೊಂದು ಕಲ್ಲು ಕಟ್ಟಿ ನನ್ನ ಆಸ್ಪತ್ರೆ ಕಟ್ಟಿದ್ದೀನಿ, ಅದನ್ನು ಕೌಂಟ್ ಮಾಡಿ ಕಟ್ಟಿದ್ದೀನಿ. ಯಾಕೆಂದರೆ ಎಲ್ಲ ನನ್ನ ಬೆವರಿನ ಹನಿಯಿಂದ ಕಟ್ಟಿದ್ದಂಥದ್ದು ನನ್ನ ಆಸ್ಪತ್ರೆ. ಆ ಆಸ್ಪತ್ರೆಯಲ್ಲಿ ಬಂದವರೆಲ್ಲ ಸಂತೋಷವಾಗಿ ವಾಪಸ್ ಹೋಗಬೇಕು ಅನ್ನೋದೇ ಒಂದೇ ಒಂದು ನನ್ನ ಭಾವನೆ. ದುಡ್ಡು ಮಾತ್ರ ಬರುತ್ತೆ ಹೋಗುತ್ತೆ, ಅದು ಮುಖ್ಯ ಅಲ್ಲ. ಒಳ್ಳೆಯ ವೈದ್ಯರು ಅಂತ ಅನ್ನಿಸ್ಕೊಳ್ಳೋದು ಬಹಳ ಮುಖ್ಯ. ಈ ನಮ್ಮ ಯುವ ಜನಾಂಗಕ್ಕೆ, ಯುವ ಡಾಕ್ಟರ್ಗಳಿಗೆ, ಈಗ ಬರ್ತಿರೋರಿಗೆ ಒಳ್ಳೆಯ ವೈದ್ಯರಾಗಿ ರೋಗಿಗಳಿಗೆ ಸಹಾಯ ಮಾಡಿ, ಅವರಿಗೆ ಪ್ರೋತ್ಸಾಹ ಕೊಡಿ, ಅವರಿಗೆ ಒಂದು ನಿಮ್ಮಲ್ಲಿ ನಂಬಿಕೆ ಹುಟ್ಟುವಂಥ ಕೆಲಸ ಮಾಡಿ, ನೀವು ಕೂಡ ಸಂತೋಷವಾಗಿ ನೆಮ್ಮದಿಯಿಂದ ಒಳ್ಳೆ ಸಾರ್ಥಕ ವೈದ್ಯರಾಗಿ ಬಾಳಿ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
1: ಖಂಡಿತ, ಸಾರ್ಥಕ ವೈದ್ಯರು ಅಂತ ತಗೊಂಡಾಗ ನೀವು ನಮ್ಮಲ್ಲಿ ಇರೋ ಒಬ್ಬ ಸಾರ್ಥಕ ವೈದ್ಯ ಅಂತ ಹೇಳಲಿಕ್ಕೆ ನಮಗೂ ಕೂಡ ಬಹಳ ಹೆಮ್ಮೆ ಇದೆ.
0: ತುಂಬಾ ಸಂತೋಷ, ಧನ್ಯವಾದ ನಿಮಗೆ.
1: ಈಗ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ನಿಮಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅಂತ ಕೇಳಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ?
0: ಅಯ್ಯೋ, ಖಂಡಿತವಾಗ್ಲೂ ನನಗೆ ತುಂಬಾ ಸಂತೃಪ್ತಿ ಇದೆ, ಸಂತೋಷ ಇದೆ. ಅಮ್ಮ ಅಂತ ಕರೀತಾರೆ ಕೆಲವರು, ಅಕ್ಕ ಅಂತಾರೆ ಬಂದವರು, ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಅಜ್ಜಿ ಅಂತ ಹೇಳಿಸ್ತಾರೆ. ಎಲ್ಲ ಥರದಲ್ಲೂ ನಾನು ಸಂತೋಷ ಪಟ್ಟಿದ್ದೀನಿ, ಎಲ್ಲ ರೀತಿಯಲ್ಲೂ ನಾನು ಸಂತೋಷ ಪಟ್ಟಿದ್ದೀನಿ. ನಾನು ನನ್ನ ವೃತ್ತಿನ ತುಂಬ ಪ್ರೀತಿಸ್ತೀನಿ, ಗೌರವಿಸ್ತೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ.
1: ಓಕೆ, ಕೊನೆಯದಾಗಿ ನೀವು ವೈದ್ಯ ಆಗಿ ಮಾಡಬೇಕಾಗಿರೋ ಕೆಲಸ ಇನ್ನೂ ಏನಾದರೂ ಇದೆಯಾ ಅಂದರೆ ಏನು ಹೇಳ್ಬೋದು?
0: ಖಂಡಿತವಾಗ್ಲೂ ಇದೆ. ನಂಗೆ ಇನ್ನೂ ನಮ್ಮ ಆಸ್ಪತ್ರೆನ ಸ್ವಲ್ಪ ಅಪ್ಗ್ರೇಡ್ ಮಾಡಿ ಒಳ್ಳೆಯ ರಿಯಾಯಿತಿ ದರದಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಕೊಡಬೇಕು ಅಂತ ಆಸೆ ಇದೆ ನನಗೆ. ದುಡ್ಡಿಗಿಂತ, ನಾನು ಹೇಳಿದ್ನಲ್ಲ, ದುಡ್ಡಿಗಿಂತ ಮುಖ್ಯ ಪ್ರೀತಿ. ಆ ಪ್ರೀತಿಯನ್ನು ಬೆಳೆಸ್ಕೋಬೇಕಾದ್ರೆ ಒಂದು ರಿಯಾಯಿತಿ ದರದಲ್ಲಿ, ತುಂಬ ಬಡತನದಲ್ಲಿ ಬರತಕ್ಕಂಥವ್ರಿಗೆ ರಿಯಾಯಿತಿ ದರದಲ್ಲಿ ಕೊಡ್ತೀನಿ. ಎಷ್ಟೋ ಸರ್ತಿ ಇನ್ಸ್ಟಾಲ್ಮೆಂಟಲ್ಲಿ ಅವರು ದುಡ್ಡು ಕಟ್ಟಿದ್ದಾರೆ ನನಗೆ. ರಿಯಾಯಿತಿ ದರದಲ್ಲಿ ಇನ್ನೂ ಕಮ್ಮಿ ಮಾಡಿ ಚಾರ್ಜಸ್ನ ಎಲ್ಲ ರೋಗಿಗಳಿಗೂ ಕೂಡ ಇದರ ಒಂದು ಸೂಕ್ತ ಅವಕಾಶ ಕಲ್ಪಿಸಿಕೊಟ್ಟು ಒಳ್ಳೆಯ ಕೆಲಸವನ್ನು ಮಾಡಿ ಮಾನವೀಯತೆ ಧರ್ಮವನ್ನು ಹೆಚ್ಚಿಸಬೇಕೆಂದು ಇಷ್ಟಪಡ.
1: ಖಂಡಿತ, ಈ ಎಲ್ಲ ಅಂಶಗಳು ನಿಮ್ಮ ಜೀವನದಲ್ಲಿ ಸದಾ ಹೀಗೆ ಇರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಇಷ್ಟು ಹೊತ್ತು ಆಕಾಶವಾಣಿಗೆ ಬಂದು ನಿಮ್ಮ ವೈದ್ಯ ವೃತ್ತಿಯ ಬಗ್ಗೆ, ನೀವು ಒಬ್ಬ ಸಾಧಕಿಯಾಗಿ ನಮ್ಮ ಜೊತೆ ಇದ್ದದಕ್ಕೆ ಆಕಾಶವಾಣಿಯ ಪರವಾಗಿ ಹಾಗೂ ನನ್ನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ಖಂಡಿತ, ನೀವು ನಮಗೆ ತುಂಬ ಸಂತೋಷ. ನೀವು ಇಷ್ಟೊಂದು ಅವಕಾಶ ಕೊಟ್ಟಿದ್ದೀರಾ ನನಗೆ. ನನ್ನ ಮನಸ್ಸಿನಲ್ಲಿರೋದೆಲ್ಲ ಹೇಳಿದ್ದೀನಿ ಇವತ್ತು ನಾನು. ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಈ ವೈದ್ಯರ ದಿನಾಚರಣೆಯ ದಿನ ನನ್ನನ್ನು ಒಂದು ಈ ಕರೆದು ಈ ಒಂದು 4 ಮಾತುಗಳನ್ನ ಆಡೋದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದೀರಾ. ನಿಮಗೂ ಕೂಡ ನಾನು ತುಂಬ ಸಂತೋಷದಿಂದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.

ಇದುವರೆಗೂ ಸಾಧನ ಶಿಖರ ಕಾರ್ಯಕ್ರಮದಲ್ಲಿ ಸುಮಾರು 50 ಹೆಚ್ಚು ವರ್ಷದಿಂದ ವೈದ್ಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯೆ ಹಾಗೂ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಲಕ್ಷ್ಮೀದೇವಿ ಕೆವಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಕೀರ್ತನಾ ವಿ. ಇದು ಇಂದಿನ ಮಹಿಳಾ ರಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 4:30. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಆಂಧಿ ಚಿತ್ರದ ಗೀತೆಯನ್ನು.

0: ಆತ್ಮೀಯ ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಕ್ಯಾನ್ಸರ್ ಬಗ್ಗೆ ಇರುವ ತಪ್ಪು ಕಲ್ಪನೆಗಳು ಹಾಗೂ ವಾಸ್ತವಾಂಶ ಈ ಕುರಿತು ಮಾಹಿತಿ ನೀಡುತ್ತಾರೆ ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಹಾಗೂ ರೋಬೋಟಿಕ್ ಸರ್ಜರಿ ತಜ್ಞರಾದ ಡಾಕ್ಟರ್ ರಕ್ಷಿತ್ ಶೃಂಗೇರಿ. ಕೇಳಿ ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.

ಇದುವರೆಗೂ ಆಸ್ಮಾನ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಇಂದು ಸಂಜೆ 4:45 ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಸರಣಿ ಮೂಡಿಬರಲಿದೆ. ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಆಲಿಸಿ ಅಗ್ನಿ ಚಿತ್ರದ ಗೀತೆಯನ್ನು.

0: ಸಮಯ 4:45.
1: ವಾಣಿ ಮೈಸೂರು. ಭಾಷಾ ಭಾರತಿ ವಿಶೇಷ ಹಿಂದಿ ಬಾನುಲಿ ಪಾಠ ಸರಣಿ. ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು.

0: ಸಂಕಲನ ಜಿಎನ್ ಮಂಜುನಾಥ್, ನಿರ್ಮಾಣ ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ಕೇಳುಗರೆ ಗಮನಿಸಿ, ಇಂದು ರಾತ್ರಿ 10 ಗಂಟೆಗೆ ನಮ್ಮ ನಿಲಯದಿಂದ ನಾಟಕ ನಮ್ಮೂರ ಹಬ್ಬ, ರಚನೆ ಎಂಪಿ ಮಾಲಾ, ನಿರ್ದೇಶನ ಜಿ ಶಾಂತಕುಮಾರ್.
2: ಆತ್ಮೀಯ ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
0: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
2: ಕ್ಯಾನ್ಸರ್ ಬಗ್ಗೆ ಇರುವ ತಪ್ಪು ಕಲ್ಪನೆಗಳು ಹಾಗೂ ವಾಸ್ತವಾಂಶ, ಈ ಕುರಿತು ಮಾಹಿತಿ ನೀಡುತ್ತಾರೆ ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಹಾಗೂ ರೋಬೋಟಿಕ್ ಸರ್ಜರಿ ತಜ್ಞರಾದ ಡಾಕ್ಟರ್ ರಕ್ಷಿತ್ ಶೃಂಗೇರಿ. ಕೇಳಿ, ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
0: ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ,
2: ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
0: ಆತ್ಮೀಯ ರೈತ ಬಾಂಧವರೇ, ಇದೇ ಜುಲೈ 1ನೇ ತಾರೀಖು ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿ ಹಿಪ್ಪು ನೇರಳೆ ತೋಟದ ನಿರ್ವಹಣೆ ಕುರಿತು ನೇರ ಫೋನಿನ ಕಾರ್ಯಕ್ರಮ ಕೇಳಬಹುದು. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಕೆ ಸುರೇಶ್ ಹಾಗೂ ಭವ್ಯ ಎಂಆರ್. ನೀವು ಡಯಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 251252582 ಮತ್ತೊಂದು 251508 ಮೈಸೂರಿನ ಎಸ್ಟಿಡಿ ಕೋಡ್ 0821. ಗಮನಿಸಿ, ಜುಲೈ 1ನೇ ತಾರೀಖು ಬುಧವಾರ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಬಹುದು.
3: ಹಣ್ಣು ಹೊನ್ನು
4: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೆ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು.

0: ಸಮಯ ಸರಿಯಾಗಿ 5 ಗಂಟೆ, ಎಫ್ಎಂ 100.6, ಇದು ಆಕಾಶವಾಣಿ ಮೈಸೂರು. ಇದೀಗ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ. ಇಂದಿನ ವಿಷಯ ಕ್ಯಾನ್ಸರ್ ಕುರಿತ ಮಿಥ್ಯೆಗಳು. ಭಾಗವಹಿಸುತ್ತಾರೆ ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಹಾಗೂ ರೋಬೋಟಿಕ್ ಸರ್ಜನ್ ಡಾಕ್ಟರ್ ರಕ್ಷಿತ್ ಶೃಂಗೇರಿ. ಪ್ರಸ್ತುತಿ ತೇಜಸ್ವಿನಿ ಗಿರೀಶ್ ಹಾಗೂ ಡಾಕ್ಟರ್ ಕುಲದೀಪ್ ಎನ್.
1: ಪ್ರೀತಿಯ ಆಕಾಶವಾಣಿ ಕೇಳುಗರಿಗೆ, ಮೈಸೂರಿನ ವಿಜಯನಗರದಲ್ಲಿರುವ ಕ್ಲಿಯರ್ಮಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕ್ಲಿಯರ್ಮಡಿ ರೇಡಿಯಂಟ್ ಆಸ್ಪತ್ರೆಯಿಂದ ನಾನು ಪ್ರಾದೇಶಿಕ ನಿರ್ದೇಶಕನಾದ ರವಿಕುಮಾರ್ ಎಸ್ ಮಾಡುವ ನಮಸ್ಕಾರಗಳು. ನಮ್ಮ ಎರಡು ಆಸ್ಪತ್ರೆಗಳಲ್ಲಿ ಅತ್ಯಾಧುನಿಕ ಸೇವೆ ವಿಭಾಗಗಳಾದ ರೇಡಿಯೇಷನ್ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ, ನೆಫ್ರಾಲಜಿ, ಯೂರಾಲಜಿ, ಇಂಟರ್ನಲ್ ಮೆಡಿಸಿನ್, ಜನರಲ್ ಸರ್ಜರಿ, ಪಲ್ಮನಾಲಜಿ, ಗ್ಯಾಸ್ಟ್ರೋಎಂಟ್ರಾಲಜಿ, ENT, ಸರ್ಜಿಕಲ್ ಆಂಕಾಲಜಿ, ಕಾರ್ಡಿಯಾಲಜಿ, ನ್ಯೂರೋಸರ್ಜರಿ ಮತ್ತು ನ್ಯೂರಾಲಜಿ, ಆರ್ಥೋಪೆಡಿಕ್ಸ್, ಪ್ರಸೂತಿ, ಸ್ತ್ರೀರೋಗ ಮತ್ತು ಮಕ್ಕಳ ವಿಭಾಗ, 24 ಗಂಟೆಗಳ ಎಮರ್ಜೆನ್ಸಿ ಸೇವೆ, ಇವೆಲ್ಲವೂ ಲಭ್ಯವಿದ್ದು ಇದರ ಸೇವೆಗಳನ್ನು ಉಪಯೋಗಿಸಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದ.
0: ಕೇಳುಗರಿಗೆಲ್ಲ ನಮಸ್ಕಾರ. ಕ್ಲಿಯರ್ ಮೆಡಿ ಆಸ್ಪತ್ರೆ ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆಯೂ ಸಮನಾದ ಆರೈಕೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮಕ್ಕೆ ಕೇಳುಗರೆ, ನಿಮಗೆಲ್ಲರಿಗೂ ಸ್ವಾಗತ. ಕೇಳುಗರೆ, ಇವತ್ತು ನಾವು ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಹಾಗಾಗಿ ನಮ್ಮ ಜೊತೆ ಇರುವಂಥ ಡಾಕ್ಟರ್ ರಕ್ಷಿತ್ ಶೃಂಗೇರಿ ಅವರೇ, ನಿಮಗೆ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಶುಭಾಶಯಗಳು.
2: ಧನ್ಯವಾದಗಳು ಮೇಡಮ್.
0: ಹಾಗೆಯೇ ನಮ್ಮ ಜೊತೆ ನನ್ನ ಕೋಹೋಸ್ಟ್ ಡಾಕ್ಟರ್ ಕುಲದೀಪ್ ಅವರಿದ್ದಾರೆ, ಅವರಿಗೂ ಕೂಡ ವೈದ್ಯರ ದಿನದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಕುಲದೀಪ್ ಅವರೇ.
2: ಧನ್ಯವಾದಗಳು ಮೇಡಮ್.
0: ಕೇಳುಗರೆ, ಇವತ್ತು ನಾವು ಕ್ಯಾನ್ಸರ್ ಬಗ್ಗೆ ಇರೋ ತಪ್ಪು ಕಲ್ಪನೆಗಳ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀವಿ. ಯಾವುದು ತಪ್ಪು ಕಲ್ಪನೆ, ಯಾವುದು ವಾಸ್ತವ, ಇದನ್ನು ತಿಳ್ಕೊಳ್ಳೋಣ. ಅದಕ್ಕಾಗಿ ನಮ್ಮ ಜೊತೆ ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಆ್ಯಂಡ್ ರೋಬೋಟಿಕ್ ಸರ್ಜನ್ ಆಗಿರುವ ಡಾಕ್ಟರ್ ರಕ್ಷಿತ್ ಶೃಂಗೇರಿ ಅವರಿದ್ದಾರೆ. ಡಾಕ್ಟರ್ ರಕ್ಷಿತ್ ಶೃಂಗೇರಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಧನ್ಯವಾದಗಳು ಮೇಡಮ್. ಡಾಕ್ಟರ್ಸ್ ಡೇ ದಿನ ಕ್ಯಾನ್ಸರ್ನ ತಪ್ಪು ಕಲ್ಪನೆಗಳ ನಿವಾರಿಸೋಕ್ಕೆ ಒಂದು ಅವಕಾಶ ಸಿಕ್ಕಿದ್ದು ಆ್ಯಕ್ಚುಲಿ ಬಿಗ್ಗೆಸ್ಟ್ ಥಿಂಗ್. ಯಾಕಂದರೆ ಕ್ಯಾನ್ಸರ್ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಲ್ಲಿ ಬರೋ ಚಾನ್ಸಸ್ ಇರೋದರಿಂದ ಅದ್ರ ಬಗ್ಗೆ ಯಾವುದು ಸುಳ್ಳು ಯಾವುದು ನಿಜ ಅನ್ನೋ ತಿಳ್ಕೊಳ್ಳೋದು ಅತಿ ಉತ್ತಮವಾದ ಕೆಲಸ. ಜನರಿಗೆ ಮತ್ತು ಅವೇರ್ನೆಸ್ ಮೂಡಿಸೋದು ನಮ್ಮ ಕರ್ತವ್ಯ ಕೂಡ ಆಗಿರೋದ್ರಿಂದ ಡಾಕ್ಟರ್ಸ್ ಡೇ ದಿನ ಎಲ್ಲರಿಗೂ ಕೇಳೋದೇನೆಂದರೆ, ತಪ್ಪು ಮಾಹಿತಿಗಳಿಗೆ ಒಗ್ಬೇಡಿ, ನಿಜದನ್ನ ತಿಳ್ಕೊಳ್ಳೋಕ್ಕೆ ಕನ್ಸಲ್ಟ್ ಮಾಡಿ.
0: ಕೇಳುಗರೆ, ನಾವು ಇವತ್ತು ನಮ್ಮ ವಾಟ್ಸಪ್ನಲ್ಲೂ ಕೂಡ ನಿಮ್ಮ ಪ್ರಶ್ನೆಗಳನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ
3: 9480858523, ಮತ್ತೊಮ್ಮೆ 9480858523.
0: ಹಾಗೆ ನಾವು ಕರೆಗಳನ್ನು ತಗೊಳ್ತೀವಿ. ಮೈಸೂರಿನ STD ಕೋಡ್ 0821, ನಮ್ಮ ಫೋನ್ ಸಂಖ್ಯೆ 251-2582, ಮತ್ತೊಂದು 251-5089. ಡಾಕ್ಟರ್ ರಕ್ಷಿತ್ ಅವರೇ, ನಾವು ಈ ಕ್ಯಾನ್ಸರ್ ತಪ್ಪು ಕಲ್ಪನೆ ಅಂತ ಬಂದಾಗ ಮೊದಲಿಗೆ ಕ್ಯಾನ್ಸರು ಸಾಂಕ್ರಾಮಿಕ ರೋಗನ?
2: ನಿಜವಾಗಲೂ ಸಾಂಕ್ರಾಮಿಕ ರೋಗ ಅಲ್ಲ. 15 ವರ್ಷದಿಂದ ನಾವು ಕ್ಯಾನ್ಸರ್ ಪೇಷಂಟಿಂದನೇ ಟ್ರೀಟ್ ಮಾಡ್ತಾ ಇದ್ದೀವಿ. ಹಾಗೆ ನಾನು ಸಾಂಕ್ರಾಮಿಕ ಆಗಿದ್ದರೆ ನಮಗೂ ಕೂಡ ಬರಬೇಕಿತ್ತು. ದಯಮಾಡಿ ಕ್ಯಾನ್ಸರ್ ಯಾರ್ದು ತಪ್ಪುಯಿಂದನೋ ಅಥವಾ ಇದರಿಂದನೋ ಬಂದಿರೋದ್ರಲ್ಲ, ಅವ್ರನ್ನ ನಿರ್ಲಕ್ಷ್ಯ ಮಾಡಬೇಡಿ. ಇದು 100% ಸಾಂಕ್ರಾಮಿಕ ರೋಗ ಅಲ್ಲ.
0: ಒಬ್ಬರಿಂದ ಒಬ್ಬರಿಗೆ
2: ಯಾವುದೇ ಕಾರಣಕ್ಕೂ ಹರಡಲ್ಲ. ಅದಕ್ಕೆ ಬೇರೆಯೇ ಇದೆ, ಜೆನೆಟಿಕ್ ಅಂತ ಅಂತೀವಿ, ದಟ್ ಈಸ್ ವೆರಿ ಡಿಫ್ರೆಂಟ್. ಸೊ ಒಬ್ಬರಿಂದ ಒಬ್ರಿಗೆ ಹರಡಲ್ಲ. ಅವ್ರನ್ನ ಆರೈಕೆ ಮಾಡೋದ್ರಿಂದ ಡೆಫಿನೆಟ್ಲಿ ನಿಮ್ಗೆ ಹರಡೋದಿಲ್ಲ.
0: ಮತ್ತು ಇನ್ನೊಂದು ಮಿಸ್ಕನ್ಸೆಪ್ಷನ್ ಏನು ಅಂದರೆ, ಕೇವಲ ವಯಸ್ಸಾದವ್ರಿಗೆ ಮಾತ್ರ ಅಂತ. ಆದರೆ ಇವಾಗ ಮಕ್ಕಳಲ್ಲೂ ನಾವು ಕ್ಯಾನ್ಸರ್ನ ನೋಡ್ತಾ ಇದ್ದೀವಿ.
2: ನಮಗೆ ಈಗ ನಾನು ಒಂದು ತಿಂಗಳಿಂದ ಈಗ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತಂದರೆ, 40 ವರ್ಷದಿಂದ ಕಮ್ಮಿ ಇರೋರದ್ದು ಕ್ಯಾನ್ಸರ್ ಸಂಖ್ಯೆ ನಾನು ಆಪ್ರೇಟ್ ಮಾಡಿರೋ ಜಾಸ್ತಿಯಾಗಿದೆ. ಸೊ ವಯಸ್ಸಾದವ್ರಿಗೆ ಬರಬೇಕು ಅಂತ ಏನೂ ಇಲ್ಲ. ನಾವು ಹೇಗೆ ನಮ್ಮ ರುಟೀನು, ನಮ್ಮದು ಏನೇನು

0: ಇದನ್ನ ಮಾಡ್ತೀವಿ, ಎಕ್ಸಸೈಸ್ ಆಗಿರ್ಬೋದು, ಡಯಟ್ ಆಗಿರ್ಬೋದು, ಅಥವಾ ನಾವೇನು ಹ್ಯಾಬಿಟ್ಸ್ ಇದ್ದೀವಿ, ಅದೆಲ್ಲದೂ ಕಾರಣ ಆಗುತ್ತೆ. ವಯಸ್ಸಾದವರಿಗೆ ಬರಬೇಕು ಅನ್ನೋದು ತಪ್ಪು ಕಲ್ಪನೆ. ಯಾರಿಗೆ ಬೇಕಾದ್ರೂ ಬರ್ಬೋದು, 1 ವರ್ಷದಿಂದ 100 ವರ್ಷದವರೆಗೆ ಯಾರಿಗೆ ಬೇಕಾದ್ರೂ ಬರ್ಬೋದು.
1: ಮತ್ತೆ ಕ್ಯಾನ್ಸರ್ ಬಂದರೆ ಸಾವು ಖಚಿತ ಅಂತಲೂ ಹೇಳ್ತಾರೆ.
0: ನಮಗೆ ನಾನು ಒಂದು ಎಕ್ಸಾಂಪಲ್ ಯಾವಾಗಲೂ ನಾನು ಹೇಳ್ತೀನಿ ಅಂತಂದರೆ, ನಾನು ಕೋವಿಡ್ ಒಂದು ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಒಂದು 86 ವರ್ಷದ ಅಜ್ಜ ಇದ್ದರು, ಅದೇ ಥರ 28 ವರ್ಷದ ಅವ್ರ ಮೊಮ್ಮಗ ಇದ್ದ. 86 ವರ್ಷದ ಅಜ್ಜದ ಮೊಮ್ಮಗಂಗೆ ನಾನು ಸಾಯ್ತೀನಿ ಅನ್ನೋ ಭಯ ಇರಲಿಲ್ಲ, ಬಟ್ ಮೊಮ್ಮಗಂಗೆ ಯಾವಾಗಲೂ ಭಯ ಭಯ ಭಯ ಏನಾಗತ್ತೋ ಏನಾಗುತ್ತೋ ಅಂತ. ಬಟ್ ನಾನು ಅದನ್ನೇ ಹೇಳಿದ್ದು, ಅಜ್ಜ ಸಾಯಲಿಲ್ಲ, ಅವ್ರಿಗೆ ಸಿವಿಯರ್ ಕೋವಿಡ್ ಇತ್ತು, ಬಟ್ ಮೊಮ್ಮಗ ತೀರ್ಕೊಂಡ. ಸೊ ಕ್ಯಾನ್ಸರ್ ಅಂತ ಬಂದರೆ ಭಯ ಬೇಡ, ಫಸ್ಟು ಧೈರ್ಯನೇ. ಫಸ್ಟು ಟ್ರೀಟ್ಮೆಂಟ್ ಕ್ಯಾನ್ಸರ್ಗೆ ಅಂದರೆ ಧೈರ್ಯ. ನೀವು ಧೈರ್ಯ ಮಾಡಿದ್ರೆ ಏನು ಬೇಕಾದ್ರೂ ಎದುರಿಸ್ಬೋದು. ಕ್ಯಾನ್ಸರ್ ದೊಡ್ಡ ದೊಡ್ಡ ಕಾಯಿಲೆನೂ ಅಲ್ಲ, ಅದಕ್ಕೋಸ್ಕರ ಜೀವನ ಇದು ಮಾಡಬೇಕು ಅಂತಲೇನಿಲ್ಲ. ಸೆಕೆಂಡ್ ಲೈಫು, ಹೊಸ ಪುನರ್ಜನ್ಮ ಅಂದ್ಕೊಂಡು ಎದುರಿಸ್ಬೇಕು ಅನ್ನೋದು ಇದರಿಂದ ನಾನು ಹೇಳಕ್ಕೆ ಇಚ್ಛಪಡಿಸ್ತೀನಿ.
1: ಹಾಗೆ ತಂತ್ರಜ್ಞಾನ ತುಂಬಾ ಮುಂದುವರೆದಿರೋದ್ರಿಂದ
0: ಈಗ
1: ಇದಕ್ಕೆ ಒಳ್ಳೊಳ್ಳೆ
0: ಎಕ್ಸಾಕ್ಟ್ಲಿ ಈಗ
1: ಲಭ್ಯ ಇದೆ.
0: ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಬರೆದಿರೋ ಸ್ಕ್ಯಾನಿಂಗ್ ಆಗಿರ್ಬೋದು, ಪೆಟ್ ಸ್ಕ್ಯಾನ್ ಆಗಿರ್ಬೋದು, ತುಂಬ ಹೈಯರ್ ವರ್ಷನ್ ಆಫ್ ಟೆಕ್ನಾಲಜಿ ಇರೋದ್ರಿಂದ ಕ್ಯಾನ್ಸರ್ ಅರ್ಲಿ ಸ್ಟೇಜಲ್ಲೂ ಪತ್ತೆ ಹಚ್ಬೋದು. ಈವನ್ 4ನೇ ಸ್ಟೇಜಿಗೆ ಹೋಗಿರೋ ಕ್ಯಾನ್ಸರ್ಗಳು ಕೂಡ ತಡೆಗಟ್ಟೋ ಚಾನ್ಸಸ್ ಈಗಿನ ಕಾಲದಲ್ಲಿ ಇದೆ. ಸೊ ಭಯ ಬೇಡ, ಏನು ಬೇಕೋ ಅದಕ್ಕೆ ಫಸ್ಟು ಟ್ರೀಟ್ಮೆಂಟ್ ಇದೆಯೋ ಇಲ್ಲವೋ ಅನ್ನೋದನ್ನು ಚಿಂತೆ ಮಾಡಿ, ಭಯನ ಸೈಡಿಗಿಡಿ.
1: ಮತ್ತೆ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಮಾತ್ರ ಕ್ಯಾನ್ಸರ್ ಬರುತ್ತೆ, ಇಲ್ಲ ಅಂದ್ರೆ ನಮ್ಮ ಪೂರ್ವಜರಲ್ಲಿ ಯಾರಿಗೂ ಕ್ಯಾನ್ಸರ್ ಇಲ್ಲ ಅಂದ್ರೆ ನಮಗೆ ಬರಲ್ಲ ಅನ್ನೋದು
0: ಅದು
1: ಅದು
0: ಈಗ
1: ಒಂದು
0: ಅದು
1: ಮಿತ್ತು
0: ಒಂದು ಮಿತ್ತು
1: ಅಂತ.
0: ಅದು ಹೌದು, ಫ್ಯಾಮಿಲಿಯಲ್ಲಿ ಇಲ್ಲ ಅಂದರೆ ನಂಗೆ ಬರಲ್ಲ ಅಂತ ಒಂದು ಇತ್ತು. ಮೊದಲು ಏನು ಮಾಡ್ತಿದ್ದು, ಸ್ಮೋಕಿಂಗು ಮತ್ತು ಆಲ್ಕೋಹಾಲ್ ಎರಡು ಮೂಲ ಕಾರಣ ಆಗಿತ್ತು ಕ್ಯಾನ್ಸರ್ಗೆ. ಅದು ಬಿಟ್ಟರೆ ಜೆನೆಟಿಕ್ ಕಾರಣ, ಫ್ಯಾಮಿಲಿ ಹಿಸ್ಟ್ರಿಲಿ ಏನಾದ್ರು ಕ್ಯಾನ್ಸರ್ ಇತ್ತು ಅಂತಂದರೆ ನೆಕ್ಸ್ಟ್ ಜನ್ರೇಷನ್ಗೆ ಅದ್ರ ನೆಕ್ಸ್ಟ್ ಜನ್ರೇಷನ್ ಬರುತ್ತಂತ ಚಾನ್ಸಸ್ ಇತ್ತು. ಬಟ್ ಎಲ್ಲರೂ ನಾವು ಮರೀತಾರದ್ದು ಏನಪ್ಪ ಅಂದರೆ, ಸ್ಮೋಕಿಂಗು ಆಲ್ಕೋಹಾಲು ಅಲ್ಲದೇ ಸ್ಟ್ರೆಸ್ ಏನಿದೆ ಈಗಿನ ಕಾಲದಲ್ಲಿ, ಇದು ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಈವನ್ ಆ್ಯಸ್ ಬ್ಯಾಡ್ ಆಸ್ ಸ್ಮೋಕಿಂಗ್. ಸೊ ನಮ್ಮ ಸ್ಟ್ರೆಸ್ ಕೂಡ, ಮೆಂಟಲ್ ಸ್ಟ್ರೆಸ್ ಕೂಡ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ ಫಾರ್ ಕ್ಯಾನ್ಸರ್. ಸೊ ಫ್ಯಾಮಿಲಿ ಹಿಸ್ಟ್ರಿ ಇದ್ದವರೇ ಕ್ಯಾನ್ಸರ್ ಆಗಬೇಕಂತಲೇ ಏನೂ ಇಲ್ಲ. ಸೊ ಸ್ಟ್ರೆಸ್ ಫ್ಯಾಕ್ಟರ್ ಏನಾರಾಗಿರ್ಬೋದು, ಇಂಟರ್ನಲ್ ಸ್ಟ್ರೆಸ್ ಆಗಿರ್ಬೋದು, ಎಕ್ಸ್ಟರ್ನಲ್ ಸ್ಟ್ರೆಸ್ ಆಗಿರ್ಬೋದು. ಇಂಟರ್ನಲ್ ಸ್ಟ್ರೆಸ್ ಏನಂತ ಅಂದರೆ ನಾವು ತಿನ್ನೋ ಡಯೆಟ್ ಆಗಿರ್ಬೋದು, ಫಾಸ್ಟ್ ಫುಡ್ ಆಗಿರ್ಬೋದು. ಎಕ್ಸ್ಟರ್ನಲ್ ಸ್ಟ್ರೆಸ್ ಅಂದರೆ ನಾವು ಸಣ್ಣ ಪುಟ್ಟಕ್ಕೆ ಹೇಳಿ ಹೆದರ್ಕೊಳ್ಳೋದಾಗಿರ್ಬೋದು, ವಾಟ್ ಎವರ್ ಸ್ಟ್ರೆಸ್ಸು, ಫ್ಯಾಮಿಲಿ ಸ್ಟ್ರೆಸ್ಸು, ಎಜುಕೇಷನಲ್ ಸ್ಟ್ರೆಸ್ಸು, ಪ್ರೊಫೆಷನಲ್ ಸ್ಟ್ರೆಸ್ಸು, ಇವೆಲ್ಲದೂ ಲೀಡಿಂಗ್ ಕಾಸ್. ಒಂಥರ ವಿಷಿಯಸ್ ಸೈಕಲ್ ಅಂತಾರೆ, ಸ್ಟ್ರೆಸ್ಸು, ಸ್ಮೋಕಿಂಗು, ಆಲ್ಕೋಹಾಲು, ಬ್ಯಾಡ್ ಹ್ಯಾಬಿಟ್ಟು, ಡಯಟು, ಸ್ಲೀಪು, ದೀಸ್ ಆರ್ ಆಲ್ ವಿಷಿಯಸ್ ಸೈಕಲ್ ವಿಚ್ ಇಸ್ ಕಾಸಿಂಗ್ ದ ಕ್ಯಾನ್ಸರ್. ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಇದೆ, ಅದು ನಾವು WHOಯಿಂದನೂ ಕೂಡ ಬರ್ತಾ ಇದೆ. ಆ್ಯಕ್ಚುಲಿ ನಮಗೇನಪ್ಪ ಅಂತಂದರೆ, ದ ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ಕ್ಯಾನ್ಸರ್ ಈಸ್ ಪ್ರಿವೆನ್ಷನ್ ಅಂತಾರೆ. ಸೊ ನಾವು ಪ್ರಿವೆನ್ಷನ್ ಈಸ್ ಶುಡ್ ಬಿ ಅವರ್ ಸ್ಟ್ರಾಟಜಿ. ಸೊ ಪ್ರಿವೆನ್ಷನ್ ಸ್ಟಾರ್ಟ್ ಆಗಬೇಕು. ಸೊ ಫ್ಯಾಮಿಲಿ ಮಾತ್ರ ಅಲ್ಲ, ನೀವು ಹೇಗೆ ಬದುಕ್ತೀರಾ, ಯಾವ ಥರ ಊಟ ಮಾಡ್ತೀರಾ, ಯಾವ ಥರ ಇರ್ತೀರಾ, ಎಲ್ಲದೂ ಕಾರಣ ಆಗುತ್ತೆ ಕ್ಯಾನ್ಸರ್ ಬರೋಕ್ಕೆ.
1: ಮತ್ತು ಒಂದು 20 ವರ್ಷದಿಂದ ಸ್ಮೋಕ್ ಮಾಡ್ತಿದ್ದೀರಿ, ನನಗೇನು ಕ್ಯಾನ್ಸರ್ ಬಂದಿಲ್ಲ, ಇನ್ನು ಮುಂದೇನು ಬರಲ್ಲ, ಆ ಥರನೂ ಮಾತುಗಳನ್ನು ಕೇಳ್ತೀವಿ.
0: ಅದನ್ನ ಈಗ ನೀವು ಹೇಳಿದ್ದಂಗೆ ಖುಷಿ ಆಯಿತು. ಮಾರ್ನಿಂಗ್ ಒಂದು ಪೇಷಂಟ್ ಬಂದಿದ್ದರು, ಒಂದು ಅಜ್ಜ ಮತ್ತು ಅವ್ರ ಮಗ ಬಂದಿದ್ದರು. ಮಗಂಗೆ ಲಂಗ್ ಕ್ಯಾನ್ಸರ್ ಬಂದಿತ್ತು, ಅಜ್ಜಂಗೆ ಲಂಗ್ ಕ್ಯಾನ್ಸರ್ ಬಂದಿರಲಿಲ್ಲ. ಸೊ ಅಜ್ಜ ಕೇಳಿದ್ರು, ಸರ್ ನಾನು ಸ್ಮೋಕ್ ಮಾಡ್ತಿದ್ದೆ, ನಂಗೆ ಲಂಗ್ ಕ್ಯಾನ್ಸರ್ ಬಂದಿಲ್ಲ, ನನ್ನ ಮಗ ಸ್ಮೋಕ್ ಮಾಡ್ತಿರಲಿಲ್ಲ, ಲಂಗ್ ಕ್ಯಾನ್ಸರ್ ಅವನಿಗೆ ಹೆಂಗೆ ಬಂತು ಅಂತ. ನಾನು ಕೇಳಿದೆ ಅಜ್ಜಂಗೆ, ನೀವು ಎಲ್ಲಿ ಸ್ಮೋಕ್ ಮಾಡ್ತೀವಿ, ಮನೇಲೇ ಸ್ಮೋಕ್ ಮಾಡ್ತಿದ್ದೆ ಅಂತಂದರು. ಸೊ ನೀವು ಸ್ಮೋಕ್ ಮಾಡೋದ್ರಿಂದ ನಿಮಗೂ ಹಾರ್ಮ್ ಮಾಡ್ತಾ ಇಲ್ಲ, ನೀವು ಅಕ್ಕಪಕ್ಕ ಜನಗಳಿಗೂ ಹಾಲ್ ಮಾಡ್ತಾರೆ. ಸೊ ಪಾಯ್ಸನ್ನು ಯಾರ ಬಾಡಿಲಿ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡೋದು ಕಷ್ಟ. ಸೊ ಯಾರ್ಯಾರ ಥರ ಹೆಂಗೆ ಡ್ಯಾಮೇಜ್ ಆಗುತ್ತೆ, ಏನು ಹೆಂಗೆ ಡ್ಯಾಮೇಜ್ ಆಗುತ್ತೆ ಅಂತ. ಸೊ ದೇರ್ ಆರ್ ಸಂಥಿಂಗ್ ಕಾಲ್ಡ್ ಸೆಕೆಂಡ್ ಹ್ಯಾಂಡ್ ಸ್ಮೋಕರ್ಸ್ ಅಂತಾರೆ, ಮನೇಲಿ ಕೂತ್ಕೊಂಡು ಸ್ಮೋಕ್ ಮಾಡಿ ಪ್ಯಾಸಿವ್ ಸ್ಮೋಕರ್ ಅಂತಾರೆ. ಸೊ ಅದನ್ನೇ 15 ವರ್ಷದಿಂದ ಅಜ್ಜ ಮನೇಲೇ ಸ್ಮೋಕ್ ಮಾಡಿ ಮಾಡಿ ಮಗಂಗೆ ಲಂಗ್ ಕ್ಯಾನ್ಸರ್ ಬಂದಿದೆ. ಮಗಂಗೆ ಆಶ್ಚರ್ಯ, ನಮ್ಮ ಅಪ್ಪ ಮಾಡ್ತಾ ಇದ್ದಿದ್ದು ನನಗೆ ಹೆಂಗೆ ಬಂತು ಅಂತ. ಬಟ್ ದಿಸ್ ಈಸ್ ಆಲ್. ಸೊ ಇದೇ ಥರ ಸ್ಮೋಕಿಂಗ್ ಇಷ್ಟೇ ಕಾಸ್ ಮಾಡಿದ್ರೆ ಸ್ಮೋಕಿಂಗ್ ಬರುತ್ತೆ ಅನ್ನೋದು ಇಲ್ಲ. ಸ್ಮೋಕಿಂಗ್ ಈಸ್ ವೆರಿ ಬ್ಯಾಡ್, ಒನ್ಸ್ ಪಫ್ ಈಸ್ ಆಲ್ಸೋ ಬ್ಯಾಡ್, 100 ಪಫ್ ಈಸ್ ಆಲ್ಸೋ ಬ್ಯಾಡ್. ಸೊ ಸ್ಮೋಕಿಂಗ್ ಈಸ್ ಡೆಫಿನೆಟ್ಲಿ ಬ್ಯಾಡ್. ನೀವು ನಿಮ್ಮ ಆರೋಗ್ಯನೂ ಹಾಳು ಮಾಡೋದಲ್ಲದೆ ಅಕ್ಕಪಕ್ಕದವ್ರ ಆರೋಗ್ಯನೂ ಹಾಳು ಮಾಡೋ ಚಾನ್ಸಸ್ ತುಂಬ ಜಾಸ್ತಿ ಇದೆ.
1: ಸರ್, ಮತ್ತೆ ಈ ಮೈಕ್ರೋವೇವ್ ಓವನ್ನಲ್ಲಿ ಕುಕ್ ಮಾಡಿ ಅಡುಗೆ ಮಾಡಿದ್ದನ್ನು ನಾವು ಊಟ ಮಾಡಿದ್ರೆ ಅದು ಕ್ಯಾನ್ಸರ್ಗೆ ಕಾರಣ ಆಗತ್ತೆ ಅನ್ನೋದು ಒಂದು ಮಾತು.
0: ಇತ್ತೀಚಿನ ದಿನಗಳಲ್ಲಿ ವಾಟ್ಸಪ್ ಯೂನಿವರ್ಸಿಟಿ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಈ ಥರ ತಪ್ಪು ಮಾಹಿತಿಗಳು ಜಾಸ್ತಿ ಬರ್ತಾ ಇದೆ. ಬಟ್ ಆ ಥರ ಮೈಕ್ರೋವೇವಿಂದ ಆಗಿದೆ ಅಂತ ಯಾವುದು ಫಸ್ಟ್ ಹ್ಯಾಂಡ್ ಎವಿಡೆನ್ಸ್ ಇಲ್ಲ. ಸೊ ಕರೆಂಟ್ಲಿ ಯಾವ ಎವಿಡೆನ್ಸ್ ಇಲ್ಲ ಅದರಿಂದ ಕ್ಯಾನ್ಸರ್ ಆಗುತ್ತೆ ಅಂತ. ಬಟ್ ಒಂದು ಎವಿಡೆನ್ಸ್ ಏನಂದರೆ, ಬರ್ನ್ಡ್ ಫುಡ್ ಅಂತವೆ, ತುಂಬ ಬರ್ನ್ಡ್ ಆಗಿರೋ ಫುಡ್ಗಳನ್ನ, ಜಾಸ್ತಿ ಸುಟ್ಟಿರೋ ಪದಾರ್ಥಗಳನ್ನ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ.

0: ಅದ್ರ ಮೈಕ್ರೋವೇವಿಂದನೂ ಸುಟ್ಟಿರ್ಬೋದು, ಗ್ಯಾಸ್ ವೇವಿಂದನೂ ಸುಟ್ಟಿರ್ಬೋದು, ಅಥವಾ ಒಲೆಯಲ್ಲೂ ಸುಟ್ಟಿರ್ಬೋದು. ಸುಟ್ಟ ಪದಾರ್ಥಗಳು ಎಕ್ಸೆಸಿವ್ಲಿ ಬರ್ನ್ಡ್ ಫುಡ್ ಅಂತೀವಲ್ಲ, ಅಲ್ಲಿ ಎಕ್ಸೆಸಿವ್ಲಿ ಪ್ರೊಸೆಸ್ಡ್ ಆರ್ ಎಕ್ಸೆಸಿವ್ಲಿ ಕುಕ್ಡ್ ಫುಡ್ಸ್ ಆರ್ ಆಲ್ ಡೇಂಜರಸ್ ಟು ಸ್ಟಮಕ್ ಕ್ಯಾನ್ಸರ್. ಮೈಕ್ರೋವೇವ್ ಅಂತಲೇ ಏನು ಪರ್ಟಿಕ್ಯುಲರ್ ಇಲ್ಲ.
1: ಮತ್ತೆ ಈ ಸ್ಕಿನ್ ಟ್ಯಾಕ್ಸ್ ಇರುತ್ತಲ್ಲ, ಈ ಕಾರ್ ಹಳ್ಳು ಅನ್ನೋದು ಮತ್ತೆ ಎಕ್ಸ್ಟ್ರಾ ಸ್ಕಿನ್
0: ಸೊ ಅದು
1: ಬೆಳ್ಕೊಳ್ತಾ ಇರುತ್ತೆ.
0: ಎಕ್ಸಾಕ್ಟ್ಲಿ ಯಾವಾಗಲೂ ಒಂದು ಪೇಷಂಟ್ಸ್ ಯಾವಾಗಲೂ ಮನೆ ಕೇಳ್ತಾರೆ ಸ್ಕಿನ್ ಟ್ಯಾಕ್ಸ್ ಇದೆ, ಕ್ಯಾನ್ಸರ್ ಇದೆ ಅಂತ. ಅದು ನೋಡಿದ್ದೆ, ಅದು ಗೂಗಲಲ್ಲಿ ನೋಡಿದೆ, ವಾಟ್ಸಪ್ಪಲ್ಲಿ ನೋಡಿದೆ ಅಂತ. ಬಟ್ ಸ್ಕಿನ್ ಟ್ಯಾಕ್ಸ್ ಇರೋರಿಗೆಲ್ಲರಿಗೂ ಕ್ಯಾನ್ಸರ್ ಇದೆ ಅಂತ ಏನು ಇಲ್ಲ. ಸಮ್ ಅಕ್ಯಾಂಥೋಸಿಸ್ ನೈಗ್ರಾನ್ಸ್ ಅಂತ ಒಂದು ಪ್ಯಾರಾನಿಯೋಪ್ಲಾಸ್ಟಿಕ್ ಸಿಂಡ್ರೋಮ್ ಅಂತ ಇರುತ್ತೆ, ಕೆಲವು ಸ್ಟಮಕ್ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಯಾವುದೋ ಕ್ಯಾನ್ಸರ್ ಬರುತ್ತೆ, ಬಟ್ ಬರ ರೇರು. ಸ್ಕಿನ್ ಟ್ಯಾಕ್ಸ್ ಡೆಫಿನೆಟ್ಲಿ ಕ್ಯಾನ್ಸರ್ ಅಲ್ಲ.
1: ಮತ್ತೆ ಈ ಫ್ಯಾಟ್ ಅಕ್ಯುಮುಲೇಷನ್ ಆಗಿರುತ್ತೆ ಸ್ಕಿನ್ ಕೆಳಗೆ, ಆ ಗಂಟುಗಳು ಏನಾದ್ರು ಕ್ಯಾನ್ಸರ್ ಆಗಿ
0: ಈ ಫ್ಯಾಟ್ ಅಕ್ಯುಮುಲೇಷನ್ ಆಗ ಗಂಟುಗಳಿಗೆ ಲೈಪೋಮಾ ಅಂತ ಕರೀತಾರೆ. ಸೊ ಏನೇ ಗಂಟುಗಳಾದ್ರೂ ಅದನ್ನು ತೋರಿಸ್ಕೊಂಡು ಗುಣಪಡಿಸ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನೇ ಗಂಟುಗಳನ್ನ ನೀವು ನಿರ್ಲಕ್ಷಣೆ ಮಾಡಿದ್ರೆ ಅದು ಕ್ಯಾನ್ಸರ್ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಲೈಪೋಮಾ ಅಂತ ಸಿಂಪಲ್ ಗಂಟಿರ್ಬೋದು, ಕೆಲವು ಸೈಜ್ ವೇಟ್ ಕ್ರೈಟೀರಿಯಾ ಇರುತ್ತೆ, ಪೇಯ್ನ್ ಕ್ರೈಟೀರಿಯಾ ಇರುತ್ತೆ. ಸೊ ತಕ್ಕ ಮಟ್ಟಿಗೆ ಅದನ್ನು ಅಬ್ಸರ್ವ್ ಮಾಡಬೇಕು. ತುಂಬ ಸೈಜ್ ಜಾಸ್ತಿ ಆಗ್ತಾ ಇದೆ ಅಥವಾ ಗಂಟು ನೋವು ತುಂಬ ಕಾಣಿಸ್ಕೊತಾ ಇದೆ ಅಂದರೆ ಅವಾಗ ಕ್ಯಾನ್ಸರ್ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಗಂಟುಗಳನ್ನ ನಿರ್ಲಕ್ಷ್ಯ ಮಾಡೋದು ತಪ್ಪು. ಬಟ್ ಹಾಗಂತ ಎಲ್ಲ ಗಂಟುಗಳು ಕೂಡ ಕ್ಯಾನ್ಸರ್ ಆಗಿರೋಕ್ಕೆ ಚಾನ್ಸೇ ಇಲ್ಲ. ಬಂದು ತೋರಿಸ್ಕೊಂಡು ಏನೇನು ಡೌಟ್ಸ್ ಇದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಬಟ್ ಹಾಗೇ ಗಂಟುಗಳನ್ನ ನಿರ್ಲಕ್ಷ್ಯ ಕೂಡ ಮಾಡಬಾರ್ದು.
1: ಈ ಗಂಟನ್ನ ನಿರ್ಲಕ್ಷ್ಯ ಮಾಡಬಾರ್ದು ಅಂದ್ರೆ, ಈ ಕೆಲವೊಂದು ಸರ್ತಿ ಬಯಾಪ್ಸಿಕ್ ಕಳಿಸ್ತೀರಾ, ಯಾವುದೋ ಒಂದು ಗಂಟು ಕಾಣಿಸ್ತು ಅಂತ ಅಂದ್ರೆ ಬಯಾಪ್ಸಿಕ್ ಕಳಿಸ್ತೀರಾ, ಇದರಿಂದ ಅದು ಅದೇನಾದ್ರು ಕ್ಯಾನ್ಸರ್ ಆಗಿದ್ರೆ ಬೇರೆ ಅಂಗಗಳಿಗೂ ಹರಡತ್ತೆ ಬೇಗ ಅಂತ, ಅಥವಾ ಕ್ಯಾನ್ಸರ್ ಸರ್ಜರಿ ಆದಮೇಲೆ ಅದು ಬೇರೆ ಅಂಗಗಳಿಗೂ ಹರಡತ್ತೆ ಅನ್ನೋದು ಒಂದು.
0: ಇದು ಕಾಮನ್ ಆಗಿ ಬರೋ ಅಂತ ಸುಳ್ಳು ಮಾಹಿತಿಗಳು ಅಂದ್ರಲ್ಲಿ ಒಂದು, ಬಯಾಪ್ಸಿ ಜೀವ ಉಳಿಸುತ್ತೆ, ಜೀವ ತೆಗೆಯೋದಿಲ್ಲ. ಬಯಾಪ್ಸಿಯಿಂದ ಕ್ಯಾನ್ಸರ್ ಸ್ಪ್ರೆಡ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಬಯಾಪ್ಸಿಯಲ್ಲಿ ನಮ್ಗೆ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಯಾವ ಟೈಪ್ ಕ್ಯಾನ್ಸರು, ಇದಕ್ಕೆ ಸರ್ಜರಿ ಫಸ್ಟಾ, ಕೀಮೋ ಫಸ್ಟಾ, ರೇಡಿಯೇಷನ್ ಫಸ್ಟಾ ಅಂತ ಪ್ರಿಡಿಕ್ಟ್ ಮಾಡಬೇಕು. ಗ್ರೇಡ್ ಅಂತ ಇರುತ್ತೆ, ಯಾವ ಎಷ್ಟು ಡೋಸ್ ಕೊಡಬೇಕು, ಯಾವ ಥರ ಕೊಡಬೇಕು ಅಂತೆಲ್ಲ ತುಂಬ ಮಾಹಿತಿ ಬಯಾಪ್ಸಿಲೇ ಸಿಗೋದು. ಸೊ ಬಯಾಪ್ಸಿಯಿಂದ ಕ್ಯಾನ್ಸರ್ ಸ್ಪ್ರೆಡ್ ಆಗೋಲ್ಲ. ಕೆಲವು ಕ್ಯಾನ್ಸರ್ಗಳಿಗೆ ಬಯಾಪ್ಸಿ ಅವಶ್ಯಕತೆ ಇಲ್ಲ, ಅದಕ್ಕೆ ಬಯಾಪ್ಸಿ ಮಾಡೋ ಅವಶ್ಯಕತೆ ಇಲ್ಲ. ಸ್ಟ್ರೈಟ್ ಆ್ಯಂಡ್ ಸಿ ಟಿ ಸ್ಕ್ಯಾನ್ ಮಾಡಿಬಿಟ್ಟು ಬ್ಲಡ್ಡಲ್ಲಿ ನೋಡಿಬಿಟ್ಟು ಡೈರೆಕ್ಟಾಗಿ ಸರ್ಜರಿನೋ ಕೀಮೋನೋ ಕೊಡಬೇಕು. ಸೊ ಬಯಾಪ್ಸಿಯಿಂದನೇ ಕ್ಯಾನ್ಸರ್ ಸ್ಪ್ರೆಡ್ ಆಗೋದಿಲ್ಲ. ಇನ್ನೊಂದು, ನೀವು ಹೇಳಿದ ಹಾಗೆ ಶಸ್ತ್ರಚಿಕಿತ್ಸೆ ಮಾಡ್ತಿದ್ದಂಗೆ ಸರ್ ಕ್ಯಾನ್ಸರ್ ಸ್ಪ್ರೆಡ್ ಆಗತ್ತೆ ಅಂತ ಕೇಳೋರು ತುಂಬ ಜನ ಇದ್ದಾರೆ. ಸೊ ಎಲ್ಲ ಈಗ ಮೂರು ಟೈಪ್ ಆಫ್ ಟ್ರೀಟ್ಮೆಂಟ್ ಇರುತ್ತೆ, ಒಂದು ಸರ್ಜರಿ, ಒಂದು ಕೀಮೋಥೆರಪಿ, ಒಂದು ರೇಡಿಯೋಥೆರಪಿ. ಇನ್ನೂ ಅಡ್ವಾನ್ಸ್ ಹೋಗಬೇಕಂದ್ರೆ ಇಮ್ಯುನೋಥೆರಪಿ, ಟಾರ್ಗೆಟ್ ಥೆರಪೀಸ್ ಅಂತ ಇದೆ. ಸೊ ಇದರಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಏನಪ್ಪ ಅಂತಂದರೆ ಸರ್ಜರಿನೇ. ಸೊ ಸರ್ಜರಿಯಿಂದ ಕ್ಯಾನ್ಸರ್ ಸಡ್ಡದಿಲ್ಲ. ಸರ್ಜರಿ ಈಸ್ ಒನ್ ಆಫ್ ದ ಮೇನ್ ಟ್ರೀಟ್ಮೆಂಟ್ ಫಾರ್ ಕ್ಯೂರ್. ಸೊ ಸರ್ಜರಿ, ರ್ಯಾಡಿಕಲ್ ಸರ್ಜರಿ ಆಗಿರ್ಬೋದು, ಕನ್ಸರ್ವೇಟಿವ್ ಸರ್ಜರಿ ಆಗಿರ್ಬೋದು, ಇವೆಲ್ಲ ಟ್ರೀಟ್ಮೆಂಟ್ ಗುಣಪಡಿಸುವಂಥ ಒಂದು ಶಸ್ತ್ರಚಿಕಿತ್ಸೆಗಳು, ಇದರಿಂದ ಕ್ಯಾನ್ಸರ್ ಸ್ಪ್ರೆಡ್ ಆಗೋದಿಲ್ಲ.
1: ಸರ್, ಮತ್ತೆ ಈ ಹೇರ್ ಡೈ ಅಪ್ಲೈ ಮಾಡೋದ್ರಿಂದ ಲಿಪ್ಸ್ಟಿಕ್ ಇಂದ ಕ್ಯಾನ್ಸರ್ ಬರುತ್ತೆ ಅನ್ನೋದು ನಿಜಾನಾ ಸುಳ್ಳ?
0: ಸರ್, ಈಗ ಫಸ್ಟ್ ಹ್ಯಾಂಡ್ ಎವಿಡೆನ್ಸ್ ಅಂದರೆ ಕೆಲವು ಹೇರ್ ಡೈಸಲ್ಲಿ ಕ್ಯಾನ್ಸರ್ ಬರೋ ಚಾನ್ಸಸ್ ಇದೆ. ಬ್ಲ್ಯಾಡರ್ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಗಾಲ್ ಬ್ಲ್ಯಾಡರ್, ಬೇರೆ ಯಾವ್ದಾರು ಹೇರ್ ಡೈಯಲ್ಲಿ ಬರೋ ಚಾನ್ಸಸ್ ಇದೆ. ಯಾವ ಥರ ಅಂತಂದರೆ, ಈಗ ಕಂಟಿನ್ಯೂ ಒಂದೇ ಒಂದು ಸತಿ ಹಚ್ಕೊಂಡ್ರೆ 2 ಸತಿ ಹಚ್ಕೊಂಡೆ ಬರೋಂಥದ್ದಲ್ಲ. ಇದು ನನ್ನ ತಂದೆನೂ ಬೆಳಗ್ಗೆ ಕೇಳ್ತಾ ಇದ್ರು. ಸೊ ನಾನು ವರ್ಷಾನುಗಟ್ಲಿಂದ ಮೆಹಂದಿ ಹಚ್ಕೊಂಡ್ಬಿಡ್ಲಾ ಕೇಳ್ತಾ ಇದ್ರು. ಸೊ ಇದು 1-2 ಸತಿ ಅಲ್ಲ, ಕಂಟಿನ್ಯೂಸ್ ಆಗಿ ಹೇರ್ ಡೈ ಆಗ್ತಿದ್ರೆ ಏನಾಗುತ್ತೆ, ಅದು ಬ್ಲಡ್ಡಲ್ಲಿ ಅಬ್ಸಾರ್ಬ್ಷನ್ ಆಗೋದಾಗ ದಟ್ ಈಸ್ ಅ ಕೆಮಿಕಲ್ ದಟ್ ಕಾಸಸ್ ಕ್ಯಾನ್ಸರ್. ಸೊ ಕಂಟಿನ್ಯೂಸ್ ಹೇರ್ ಡೈ ಮಾಡೋದ್ರಿಂದ ಎನಿ ಕೆಮಿಕಲ್ ಬಾಡಿಗೆ, ನಮಗೆ ಅವಶ್ಯಕತೆ ಇಲ್ದಿರೋ ಬಾಡಿಗೆ ಏನೇ ಕಾಸ್ ಮಾಡೋ, ಅದು DNA ಡ್ಯಾಮೇಜ್ ಮಾಡುತ್ತೆ, ಕ್ಯಾನ್ಸರ್ ಕಾಸ್ ಮಾಡುತ್ತೆ. ಸೊ ಹೇರ್ ಡೈ ಫಾರ್ ಅ ಲಾಂಗ್ ಟರ್ಮ್ ಬ್ಯಾಡ್, ಹೌದು. ಲಿಪ್ಸ್ಟಿಕ್ ಕೂಡ ಅದೇ ಥರನೇ. ಸೊ ಇವೆಲ್ಲ ಕೆಮಿಕಲ್ಸ್ಗಳು ನಮಗೆ ಅವಶ್ಯಕತೆ ಇಲ್ದಿರೋಂಥವು, ನಮ್ಮ ಬಾಡಿಗೆ ನಾಟ್ ರಿಕ್ವೈರ್ಡ್. ಸೊ ಕಂಟಿನ್ಯೂಸ್ ಈಗ 1-2 ಸತಿ ಹಾಕಿದ್ರೆ ಇಲ್ಲ ಅಂತ ಹೇಳ, ರೆಗ್ಯುಲರಾಗಿ ಯಾವಾಗ ಹಾಕ್ತಾಯಿರ್ತಾರೆ, ಲಾಂಗ್ ಟರ್ಮ್ ವರ್ಷಾನುಗಟ್ಟಲೆ ಹಾಕ್ತಿರ್ತಾರಲ್ಲ, ಚಾನ್ಸಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಈಗಲೂ ಕೂಡ ಕೆಲವು ರೆಗ್ಯುಲೇಟರಿ ಫಾರ್ಮುಲಾಸ್ ಇದೆ, ಯಾವ್ದ್ಯಾವ ಕೆಮಿಕಲ್ಸ್ ಯೂಸ್ ಮಾಡಬೇಕು ಯೂಸ್ ಮಾಡಬಾರ್ದು ಅಂತಲೂ ಇದೆ. ಬಟ್ ಎಷ್ಟು ಮಟ್ಟಿಗೆ ಸ್ಟ್ರಿಕ್ಟಾಗಿ ಫಾಲೋ ಆಗ್ತಾಯಿದೆ ಆಗ್ತಾಯಿಲ್ಲ ಅನ್ನೋದು ನಮ್ಗೆ ಗೊತ್ತಿಲ್ಲ. ಬಟ್ ಆ್ಯಸ್ ಎ ನಾನು ಕ್ಯಾನ್ಸರ್ ಸರ್ಜನ್ ಆಗಿ ಒಂದು ಏನು ಅಡ್ವೈಸ್ ಅಂದರೆ, ಡೈ ಲಿಪ್ಸ್ಟಿಕ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ವೊಕೇಶ್ನಲ್ ಇಟ್ ಈಸ್ ಗುಡ್, ಡೈಲಿಗೆ ಬ್ಯಾಡ್.
1: ಅಂದ್ರೆ ಇದು ಆರ್ಗ್ಯಾನಿಕ್ ಅಥವಾ ಕ್ಯಾನ್ಸರ್ ಕಾರಕ ಅಂಶಗಳು ಇಲ್ಲದೆ ಇರುವಂತ ಹೇರ್ ಡೈ ಆತರ ಲಿಪ್ಸ್ಟಿಕ್ ಆತರ ಏನಾದ್ರು ಇದೆಯಾ?
0: ಆತರ ಹೇಳ್ತಾರೆ, ಬಟ್ ಇಲ್ಲಿವರೆಗೂ ನಮ್ಮ ಗಮನಕ್ಕೆ ಬಂದಿಲ್ಲ. ಬಟ್ ನಾವು ಅದನ್ನ ಅಡ್ವರ್ಟೈಸು ಮಾಡೋಕ್ಕಾಗಲ್ಲ, ರೆಕಮೆಂಡು ಮಾಡೋಕ್ಕಾಗಲ್ಲ. ಸೊ ಈಗ ಇಟ್ ಈಸ್ ಅ ಈಗ ಲಿಪ್ಸ್ಟಿಕ್ ಅಂತೀರಿ, ಕಲರಿಂಗ್ ಏಜೆಂಟ್, ಇಟ್ಸ್ ನಾರ್ಮಲ್ ಆಗಿರೋಕ್ಕೆ ಚಾನ್ಸೇ ಇಲ್ಲ. ಅದು ಸಮ್ ಕೈಂಡ್ ಆಫ್ ಎ ಎಲಿಮೆಂಟ್ ಇದ್ದೇ ಇರುತ್ತೆ. ಬಾಡಿಗೆ ಡೆಫಿನೆಟ್ಲಿ ಬೇಡ, ಅವಶ್ಯಕತೆ ಇಲ್ಲ. ಸೊ ಎನಿ ಕಲರಿಂಗ್ ಏಜೆಂಟ್ ಆಗಿರ್ಬೋದು, ಈಗ ನೀವು ಗೋಬಿ ಮಂಚೂರಿ ಒಂದು ರೀಸೆಂಟಾಗಿ ಕೇಳಿದ್ರಿ, ಕಲರಿಂಗ್ ಏಜೆಂಟ್ ಯೂಸ್ ಮಾಡ್ತಾಯಿದ್ರು, ದಟ್ ಇಸ್ ಕ್ರಿಯೇಟೆಡ್ ಲಾಟ್ ಆಫ್ ಕ್ಯಾನ್ಸರ್ಸ್.

0: ತುಂಬ ಅವೇರ್ನೆಸ್ ಆಯಿತು, ವರ್ಷಾನುಗಟ್ಟಲೆಯಿಂದ ಫೈಟ್ ಆಯಿತು. ಅದೇ ಥರನೇ ಇದೆ ಎಲ್ಲದಕ್ಕೂ, ಕಲರಿಂಗ್ ಏಜೆಂಟ್ಸ್ ಅಂತ ಯೂಸ್ ಮಾಡ್ತಾರೆ. ಈ ಕಲರಿಂಗ್ ಏಜೆಂಟ್ಸ್ಗಳು ಆರ್ಗ್ಯಾನಿಕ್ ಇನಾರ್ಗ್ಯಾನಿಕ್ ಅನ್ನು ಪ್ರಿಡಿಕ್ಟ್ ಮಾಡೋದು ತುಂಬಾ ಕಷ್ಟ. ಇದು ಇನಾರ್ಗ್ಯಾನಿಕ್ ಆಗಿ ಗುಡ್ಡು, ಆರ್ಗ್ಯಾನಿಕ್ ಆಗಿ ಬ್ಯಾಡ್ ಅನ್ನೋದು ತುಂಬಾ ಕಷ್ಟ. ಆ್ಯಂಡ್ ಇಟ್ಸ್ ಡೆಫಿನೆಟ್ಲಿ ನಾಟ್ ರೆಕಮೆಂಡೆಡ್. ನ್ಯಾಚುರಲ್ ಬ್ಯೂಟಿ ಇಸ್ ಬೆಟರ್ ದ್ಯಾನ್ ದಿ ಆರ್ಟಿಫಿಷಿಯಲ್ ಬ್ಯೂಟಿ.
1: ಆರ್ಟಿಫಿಷಿಯಲ್. ಮತ್ತೆ ಸರ್, ಶುಗರ್ ಇಂಟೇಕ್ ಇಂದ ಕ್ಯಾನ್ಸರು ತುಂಬಾ ವೇಗವಾಗಿ ಹರಡುತ್ತೆ ಅನ್ನೋದು
0: ಈ
1: ಎಷ್ಟು
0: ಒಂದು
1: ಸರಿಗೆ?
0: ಸ್ಟಾರ್ಟಿಂಗ್ ಬರೋಕ್ಕಿಂತ ಮುಂಚೆನೇ ಒಂದು ಇದು ಹೇಳ್ತಿದ್ರು, ಸರ್ ಶುಗರ್ ಕಾಯಿಲೆ ಇದ್ದೆ ಸೊ ನಂಗೆ ಕ್ಯಾನ್ಸರ್ ಜಾಸ್ತಿ ಸ್ಪ್ರೆಡ್ ಆಗುತ್ತೆ ಅನ್ನೋದು ಒಂದು ಕಾಮನ್ ಕ್ವಶನ್ ನಮಗೆ ಒಪ್ಪಿಡಲು ಕೇಳ್ಬರೋಂಥದ್ದು ಸರ್. ಈ ಅದು ಇತ್ತೀಚೆಗಳಿಗೆ ಅದು ವಾಟ್ಸಪ್ಪು ಅಥವಾ ಗೂಗಲ್ಲು ಅಥವಾ ಚಾಟ್ ಜಿಪಿಟಿಲಿ ಏನಾಗ್ಬಿಟ್ಟಿದೆ, ಈ ಗ್ಲೂಕೋಸ್ ಅಂಶ ಜಾಸ್ತಿ ಮಾಡೋದ್ರಿಂದ ಕ್ಯಾನ್ಸರ್ ಸ್ಪ್ರೆಡ್ ಆಗುತ್ತೆ. 1 ಲಿಟ್ರಿಗೆ ಗ್ಲೂಕೋಸ್ ಅಂಶ ಕ್ಯಾನ್ಸರ್ ಸೆಲ್ಸ್ ತಗೊಳ್ಳುತ್ತೆ. ಬಟ್ ಹಂಗಂತೇಳಿ ಗ್ಲೂಕೋಸು ಅಥವಾ ಶುಗರ್ ತಿನ್ನೋದ್ರಿಂದ ಬರೀ ಕ್ಯಾನ್ಸರ್ ಸೆಲ್ಸೇ ಗ್ರೋ ಆಗುತ್ತೆ ಅಂತೇನಿಲ್ಲ, ಬೇರೆ ಡ್ಯಾಮೇಜು ಕೂಡ ಆಗುತ್ತೆ. ರಿಫೈನ್ಡ್ ಶುಗರ್ಸ್ ಇಟ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್. ಸೊ ನಾವು ರಿಫೈನ್ಡ್ ಶುಗರ್ಸ್ ಅಂತಂದರೆ ಈಗ ಆರ್ಟಿಫಿಷಿಯಲ್ ಆಗಿ ಸಿಗೋ ಶುಗರ್ಸ್ಗಳು ಇನ್ ಜನರಲ್ ನಾಟ್ ಗುಡ್ ಕ್ಯಾನ್ಸರ್ಗೆ ಅಂತಾನಲ್ಲ ಯಾವುದಕ್ಕೂ ಅಲ್ಲ. ಬಟ್ ಬರೀ ಶುಗರ್ ತಿನ್ನೋದ್ರಿಂದನೇ ಕ್ಯಾನ್ಸರ್ ಜಾಸ್ತಿ ಆಗೋದು ತಪ್ಪು ಕಲ್ಪನೆ.
1: ನಮಗೆ ವಾಟ್ಸಪ್ ಸಂದೇಶ ಒಂದು ಬಂದಿದೆ, ಜಂಕ್ ಫುಡ್ಡು ಮತ್ತೆ ಫಿಲ್ಟರ್ ನೀರಿನಿಂದ ಕ್ಯಾನ್ಸರ್ ಬರುತ್ತಾ ಅಂತ ಕೇಳ್ತಾ ಇದ್ದಾರೆ ಹಿರಿಯಣ್ಣ ಅವರು.
0: ಜಂಕ್ ಫುಡ್ಡಿಂದ ಆಬ್ವಿಯಸ್ಲಿ, ಫಾಸ್ಟ್ ಫುಡ್ ಅಂದರೆ ಇದೆ ಫಾಸ್ಟರ್ ವೇ ಟು ಡಿಸಾಸ್ಟರ್ ಅಂತ ಅಂತಾರೆ. ಸೊ ಈಗ ಫಾಸ್ಟ್ ಫುಡ್ ಡೆಫಿನೆಟ್ಲಿ ಎಸ್. ಈಗ ಯು ಎಸ್ ಆಗಿರ್ಬೋದು ಅಥವಾ ಈಗ ಕರೆಂಟ್ಲಿ ಇಂಡಿಯಾದಲ್ಲಿ ಯಂಗ್ ಪಾಪ್ಯುಲೇಷನ್ಗೆ ಕ್ಯಾನ್ಸರ್ ಯಾಕೆ ಬರ್ತಾ ಇದೆ, ಅದು ಸ್ಟಮಕ್ ಕ್ಯಾನ್ಸರು ಕೋಲನ್ ಕ್ಯಾನ್ಸರ್ ಏನಕ್ಕೆ ಬರ್ತಾ ಇದೆ ಅಂದರೆ, ಮೋಸ್ಟ್ ಕಾಮನ್ ಕಾಸಸ್ ಅವರ್ ಫಾಸ್ಟ್ ಫುಡ್, ಜಂಕ್ ಫುಡ್. ಸೊ 100% ಜಂಕ್ ಫುಡ್ ಡೆಫಿನೆಟ್ಲಿ ಕಾಸಸ್ ಕ್ಯಾನ್ಸರ್. ಸೊ ಈಗ ನಾವು ಅದೇ ನೋಡಿ, ನೀವು ರೋಡ್ ಸೈಡ್ ಸ್ಟ್ರೀಟ್ ಸೈಡಲ್ಲಿ ಎಲ್ಲ ನೋಡ್ತಾನೆ ಇರ್ತೀರ. ಸೊ ನಾನು ನಮಗೆ ಹೇಳುವಾಗ ಅಷ್ಟೇ ಹೇಳಿದೆ, ಎಕ್ಸೆಸಿವ್ ಬರ್ನ್ಡ್ ಫುಡ್, ಯೂಸ್ ಮಾಡಿರೋ ಆಯಿಲ್ನ ಪದೇ ಪದೇ ಯೂಸ್ ಮಾಡೋದಾಗಿರ್ಬೋದು, ಅಥವಾ ಜಂಕ್ ಫುಡ್ಡಲ್ಲಿ ಹಾಕೋದ ಕೆಲವು ಕಲರಿಂಗ್ ಏಜೆಂಟ್ಸ್ ಆಗಿರ್ಬೋದು, ಕೆಲವು ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಆಗಿರ್ಬೋದು, ಇದೆಲ್ಲದೂ ಡೆಫಿನೆಟ್ಲಾಗಿ ಕ್ಯಾನ್ಸರ್ ರಿಸ್ಕ್ ಇದೆ. ಲೈಫ್ ಸ್ಟೈಲ್ ಡಿಸೀಸ್, ಕ್ಯಾನ್ಸರ್ನ ಇವಾಗ ಲೈಫ್ ಸ್ಟೈಲ್ ಡಿಸೀಸ್ ಅಂತ 100% ಕರೀತಾರೆ. ಏನಕ್ಕೆ ಅಂತಂದರೆ ಈ ಫಾಸ್ಟ್ ಫುಡ್ ಜಂಕ್ ಫುಡ್ಡಿಂದನೇ. ಈಗ ಸ್ವಿಗ್ಗಿ ಆರ್ಡರ್ ಮಾಡಿ ಊಟ ಮಾಡೋ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಅದೇ ಥರನೇ ಅಪಾಯಿಂಟ್ಮೆಂಟ್ ತೊಗೊಂಡು ಹಾಸ್ಪಿಟ್ಲಿಗೆ ಬರೋ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಸೊ ಕ್ಯಾನ್ಸರ್ ರಿಸ್ಕ್ ಫಾಸ್ಟ್ ಫುಡ್ ಜಂಕ್ ಫುಡ್ಡಿಂದ ಡೆಫಿನೆಟ್ಲಿ ಜಾಸ್ತಿ ಆಗ್ತಾ ಇದೆ.
1: ಓಕೆ ಓಕೆ ಡಾಕ್ಟ್ರೆ, ನಾವೊಂದು ಈಗ ಜಾಹೀರಾತನ್ನು ಕೇಳಿ ಕಾರ್ಯಕ್ರಮವನ್ನು ಮುಂದುವರಿಸೋಣ.
2: ಪ್ರೀತಿಯ ಆಕಾಶವಾಣಿ ಕೇಳುವರಿಗೆ, ಮೈಸೂರಿನ ವಿಜಯನಗರದಲ್ಲಿರುವ ಕ್ಲಿಯರ್ಮಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕ್ಲಿಯರ್ಮಡಿ ರೇಡಿಯಂಟ್ ಆಸ್ಪತ್ರೆಯಿಂದ ನಾನು ಪ್ರಾದೇಶಿಕ ನಿರ್ದೇಶಕನಾದ ರವಿಕುಮಾರ್ ಎಸ್ ಮಾಡುವ ನಮಸ್ಕಾರಗಳು. ಕೇಳುವರೆ, ನಮ್ಮ ಎರಡು ಆಸ್ಪತ್ರೆಗಳಲ್ಲಿ ಖಾಸಗಿ ವಿಮಾ ಯೋಜನೆಗಳ ಜೊತೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅನುಮೋದಿತ ಆರೋಗ್ಯ ಯೋಜನೆಗಳಾದ ಆರೋಗ್ಯ ಭಾಗ್ಯ, KSRTC, CFTRI, ಚೆಸ್ಕಾಂ, ವಾಜಪೇಯಿ ಆರೋಗ್ಯಶ್ರೀ, ಯಶಸ್ವಿನಿ, ESI, ರೈಲ್ವೇಸ್, ಬೆಮಲ್ ಮತ್ತು ರಾಜ್ಯ ಕೇಂದ್ರ ಸರ್ಕಾರದ ಉದ್ಯೋಗಿಗಳಿಗೆ ನಗದು ರಹಿತ ಯೋಜನೆಗಳು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿದೆ. ಇದರ ಉಪಯೋಗ ಪಡೆದುಕೊಳ್ಳಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ನಮಸ್ಕಾರ.
3: ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್ ರಕ್ಷಿತ್ ಅವರೇ, ಕ್ಯಾನ್ಸರ್ ವಿಷಯಕ್ಕೆ ಬಂದಾಗ ಲೇಟ್ ಡಯಾಗ್ನೋಸಿಸ್ ಬಹಳ ಸಾಧಾರಣವಾಗಿ ನೀವು ಕಂಡುಬರುವಂಥ ಒಂದು ವಿಚಾರ. ಈ ಮಿಥ್ಸ್ ಅಥವಾ ಮಿಥ್ಯಗಳು ಅಂತ ನಾವು ಏನು ಹೇಳ್ತೀವಿ, ಇದು ಲೇಟ್ ಡಯಾಗ್ನೋಸಿಸ್ಗೆ ಎಷ್ಟು ಮಟ್ಟಿಗೆ ತಮ್ಮ ಕೊಡುಗೆಯನ್ನು ನೀಡುತ್ತೆ, ಮತ್ತು ನೀವು ಸಾಮಾನ್ಯವಾಗಿ ನಿಮ್ಮ ಪ್ರಾಕ್ಟೀಸ್ನಲ್ಲಿ ಕಂಡುಬರೋ ನೀವು ಕಂಡಿರುವಂಥ ಇಂಟ್ರೆಸ್ಟಿಂಗ್ ಆದಂಥ ಕೆಲವು ಮಿಥ್ಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬೋದಾ?
0: ಈಗ ಕಾಮನ್ ಅಂತಂದರೆ ಬ್ರೆಸ್ಟ್ ಕ್ಯಾನ್ಸರ್ ಲಂಪ್ಗಳು. ಈ ವಯಸ್ಸಾದವ್ರು ಏನು ಮಾಡ್ತಾರೆ, ಒಂದು ಮುಜುಗರ ಲಂಪ್, ಒಂದು ಲಂಪ್ಗಳು ನೋವು ಕಾಣಿಸ್ಕೊಳ್ಳೋದಿಲ್ಲ, ಬರೀ ಗಂಟುಗಳಿರುತ್ತೆ. ಏನು ಮಾಡ್ತಾರೆ, ತೋರಿಸ್ಕೊಳ್ಳೋಕೆ ಮುಜುಗರ, ಸೆಕೆಂಡು ಅದು ಗಂಟು ಏನು ನೋವು ಕಾಣಿಸ್ತಾ ಇಲ್ಲ, ಅದು ಹಾಗೆ ಹೋಗುತ್ತೆ, ವಯಸ್ಸಾಗ್ತಾ ಇದೆ, ಗಂಟು ಬರೋದು ಸಾಮಾನ್ಯ ಅಂದ್ಕೊಂಡು ನಮಗೆ ಬ್ರೆಸ್ಟ್ ಕ್ಯಾನ್ಸರ್ಗಳು ಡಿಲೇ ಆಗಿ ಬರುತ್ತೆ. ಇನ್ನೊಂದು ಏನಪ್ಪ ಅಂದರೆ, ನಾನು ರೀಸೆಂಟಾಗಿ ಈಗ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಅಷ್ಟೊಂದು ವ್ಯಾಕ್ಸಿನೇಷನ್ ಬರ್ತಾ ಇದೆ, ಡ್ರೈವ್ ಬರ್ತಾ ಇದೆ, ಅವೇರ್ನೆಸ್ ಬರ್ತಾ ಇದೆ, ಆದರೂ ಕೂಡ ಕೆಲವರು ಈಗ ಅಜ್ಜಿಗಳು ಏನು ಮಾಡ್ತಾಯಿದ್ರೆ, ಹೀಟಿಗೆ ಸಮ್ಮರಲ್ಲಿ ನನಗೆ ಬ್ಲೀಡಿಂಗ್ ಜಾಸ್ತಿ ಆಗೋದು ಅದು ಕಾಮನ್ನು, ಜೀರಿಗೆ ವಾಟರ್ ಕುಡಿದ್ರೆ ಕಮ್ಮಿ ಆಗುತ್ತೆ ಅಂತಂದ್ರು ಡಿಲೇ ಮಾಡಿಬರೋದು ತುಂಬ ಜಾಸ್ತಿ ಆಗಿದೆ. ಅದೇ ಥರನೇ ಪೋಸ್ಟ್ ಮೆನೋಪಾಸ್ ಅಂದರೆ ಮೆನೋಪಾಸ್ ನಿತ್ ಮೇಲೆ ಆಗೋವಂಥ ಬ್ಲೀಡಿಂಗ್ಗಳು ಏನಿರುತ್ತೆ, ಇದ್ರ ಬಗ್ಗೆ ಒಂದು ಎರಡು ಅಂತ ಹೇಳೋಕ್ಕಲ್ಲ, ಮಿಥ್ಯಗಳು ಬೇಕಾದಷ್ಟಿದೆ, ಬೇಕಾದಷ್ಟಿದೆ. ಯಾರೋ ಒಬ್ಬರು ದೇವಸ್ಥಾನಕ್ಕೆ ಹೋಗಿ ತಾಯತ ಕಟ್ಸ್ಕೊಂಡ್ರೆ ಸರಿಯಾಗುತ್ತೆ ಅಂತ ಹೇಳ್ಕೊಂಡು 4ನೇ ಸ್ಟೇಜಿಗೆ ಬರೋರು ತುಂಬ ಜನ ಇದ್ದಾರೆ. ಸೊ ಏನೀ ದೇಹದಲ್ಲಿ ನಿಮಗೆ ಇನ್ನೊಂದು ಏನಪ್ಪ ಅಂತಂದರೆ, ಒಂದು 50 ವರ್ಷ ತನಕ 60 ವರ್ಷ ತನಕ ಸ್ವಲ್ಪ ದಟ್ಟಪುಷ್ಟವಾಗಿರ್ತಾರೆ, ಆಮೇಲೆ ಸಡನ್ನಾಗಿ ವೆಯ್ಟ್ ಕಮ್ಮಿ ಆಗುತ್ತೆ. ಸೊ ಅವ್ರೇನು ಮಾಡಿಬಿಡ್ತಾರೆ, ಓಕೆ ಇದು ವಯಸ್ಸಾಗ್ತಾ ಇದೆ, ನನಗೆ ವೆಯ್ಟ್ ಕಮ್ಮಿ ಆಗ್ತಾ ಇದೆ ಅಂತ ಒಂದು ಕಡೆ ಖುಷಿನೂ ಇದೆ, ಒಂದು ಕಡೆ ಅದು ನೆಗ್ಲೆಕ್ಟ್ ಕೂಡ ಮಾಡ್ತಾರೆ. ಸೊ ದೇಹದಲ್ಲಿ ತೂಕ ಅತಿ ಹೆಚ್ಚು ಕಡಿಮೆ ಆಗೋದಾಗಿರ್ಬೋದು, ಯಾವುದೇ ಜಾಗದಲ್ಲಿ ಬ್ಲೀಡಿಂಗ್ ಆಗ್ತಾ ಇರ್ಬೋದು,

0: ಲೇಟೆಸ್ಟ್ ಆಗಿ ಇದು ಲೇಟೆಸ್ಟ್ ಟೆಕ್ನಾಲಜಿಗೆ ಹೋಗಬೇಕಾಗತ್ತೆ ಅಂತ ಬರ್ತಾರೆ. ಸೊ ಅರ್ಲಿ ಬಂದರೆ ಅರ್ಲಿ ರಿಕವರಿ, ಲೇಟಾಗಿ ಬಂದರೆ ಲಾಸ್ಟ್ವರೆಗೂ ಟ್ರೀಟ್ಮೆಂಟ್ ತೊಗೋತಾನೆ ಇರ್ತೀರ ಅಂತ.
1: ಈ ಎಲ್ಲ ಮಿತ್ಸ್ಗಳು ಕೂಡ ನಾವು ಹೇಳ್ಬೋದು ಇಟ್ಸ್ ಅನೆಕ್ಡೋಟಲ್ ಅಂತ. ಅಂದರೆ ಒಂದು ಪೇಷೆಂಟು ಅಥವಾ ಸ್ಪೊರಾಡಿಕ್ ಆಗಿ ಅಲ್ಲೊಬ್ರದ್ದು ಇಲ್ಲೊಬ್ರದ್ದು ಅನುಭವ ಅಷ್ಟೇ ಈ ಮಿತ್ಗಳು. ಆದರೆ ಯಾಕೆ ಪೇಷೆಂಟ್ಸ್ಗೆ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರೋ ಫ್ಯಾಕ್ಟ್ಸ್ಗಿಂತ ಈ ಥರ ಒಂದು ಜನರ ಮಾತುಗಳಲ್ಲೇ ಯಾಕೆ ನಿಮ್ಮ ನಂಬಿಕೆ ಜಾಸ್ತಿ, ನಿಮ್ಮ ಅನುಭವ ಇದ್ರ ಈ ವಿಷಯದಲ್ಲಿ?
0: ಈಗ ನಾನು ನನ್ನ ಸ್ವಂತ ಅಜ್ಜಿ ಕೂಡ ನಾನು ಕನ್ವಿನ್ಸ್ ಮಾಡೋಕೆ ಕಷ್ಟ ಆಗ್ಬಿಡ್ತು. ಯಾಕಂತಂದರೆ ಭಟ್ರು ಹೇಳಿದ್ದಾರೆ ಇದು ತಗೊಂಡ್ರೆ ಇದು ಕಮ್ಮಿ ಆಗುತ್ತೆ ಅಂತ. ನಮ್ಮ ಸೈಂಟಿಫಿಕ್ ರೀಸನ್ಕ್ಕಿಂತ ಜಾಸ್ತಿ ಶಂಖದಿಂದಾನೆ ಬಂದರೆ ತೀರ್ಥ ಅಂತ ಒಂದಿದೆ. ಈಗ ಭಟ್ರು ಹೇಳಿದ್ರು, ಭಟ್ರು ಹೇಳ್ತಾ ಇದ್ದಾರೆ ನಾನು ಅಲ್ಲಿ ಅವತ್ತೇ ಹೋಗಿ ಸರ್ಜರಿ ಮಾಡಿಸ್ಕೋತೀನಿ ಅನ್ನೋರು ಇದ್ದಾರೆ. ಸೊ ಈ ಕೆಲವು ಇದು ಲೋಕಾರೂಢಿ ಅನ್ಸುತ್ತೆ, ಬೆಳಕೋ ಬಂದಿರೋ ರೀತಿ ಹಾಗೆ ಸೈನ್ಸ್ ಬಗ್ಗೆ ನಂಬಿಕೆ ಕಮ್ಮಿ.
1: ವಿಷಾದನೀಯ ಅದು.
0: ಅದು ಈಗ ಮೂಢನಂಬಿಕೆಗಳ ಬಗ್ಗೆ ನಂಬಿಕೆ ಜಾಸ್ತಿ.
1: ಓಕೆ.
0: ಆ ಮೂಢನಂಬಿಕೆ ನಮಗೆ ನಾವು ಬೇಯ್ಸೋಕ್ಕೆ ಸಿಕ್ಕಾಪಟ್ಟೆ ಪ್ರಯತ್ನ ಪಡಬೇಕು. ತುಂಬ ಎಕ್ಸಾಜರೇಟೆಡ್ ಬಿಡ್ಸಕ್ಕೆ ಹೋಗ್ಬಿಟ್ರೆ ನಮ್ಮನ್ನೇ ನಾಸ್ತಿಕರು ಆಸ್ತಿಕರು ಏನೇನೋ ಅನ್ನೋ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಸ್ವಂತ ಮನೇಲೇ ಬಿಡ್ಸೋದು ಕಷ್ಟ, ಇನ್ನು ಊರಲ್ಲಿ ಬಿಡಿಸೋದು. ಬಟ್ ಪ್ರಯತ್ನ ಅಂತೂ
1: ಮಾಡಲೇಬೇಕು.
0: ಬೇಕು. ಯಾಕಂದರೆ ಲೈಫ್ ಸ್ಟೈಲ್ ಡಿಸೀಸ್, ನಾನು ಹೇಳ್ದಂಗೆ ಒಂದು ಕಡೆ ಲೈಫ್ ಸ್ಟೈಲ್ ಡಿಸೀಸಿಗೆ ಯಂಗರ್ ಪಾಪ್ಯುಲೇಷನ್ಗೆ ಕ್ಯಾನ್ಸರ್ ಬರೋದು ಜಾಸ್ತಿ ಆಗ್ತಾ ಇದೆ, ಓಲ್ಡರ್ ಪಾಪ್ಯುಲೇಷನ್ ನೆಗ್ಲೆಕ್ಟ್ ಜಾಸ್ತಿ ಆಗ್ತಾ ಇದೆ. ಸೊ ಇವೆರಡರ ಮಧ್ಯದಲ್ಲಿ ಕ್ಯಾನ್ಸರ್ ಬರ್ಡನ್ನು ಇಂಡಿಯಾಗೆ ಅಥವಾ ಭಾರತ ಕಂಟ್ರಿಗೆ ತಡ್ಕೊಳ್ಳೋಕ್ಕೆ ಶಕ್ತಿ ಕಮ್ಮಿ ಇದೆ.
1: ಓಕೆ.
0: ಯಾಕಂದರೆ ಎಕ್ಸ್ಪೆನ್ಸಸ್ ತುಂಬ ಜಾಸ್ತಿ ಇದೆ.
1: ಕೇಳುಗರೆ, ಡಾಕ್ಟರ್ ರಕ್ಷಿತ್ ಅವರೊಟ್ಟಿಗೆ ಮಾತಾಡಲಿಕ್ಕೆ ಫೋನ್ ಮಾಡಬೇಕಾದ್ರೆ ನಿಮ್ಮ ನಂಬರ್ಗಳನ್ನು ಗಮನಿಸಿ, 0821251852 ಹಾಗೂ 2515089 ವಾಟ್ಸಪ್ ಸಂಖ್ಯೆ 9480885523.
2: ಕುಲದೀಪ್ ಅವರೇ, ಒಂದು ವಾಟ್ಸಪ್ ಸಂದೇಶ ಬಂದಿದೆ. ಯೋಗಾನಂದರಾಂಪುರೆ ನಸರ್ಬಾದ್ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬ್ರೈನ್ ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇದೆಯಾ ಅಂತ ಇವ್ರು ಕೇಳ್ತಾ ಇದ್ದಾರೆ ಸರ್.
0: ಸೊ ಯಾವ ಕ್ಯಾನ್ಸರ್ಗೂ ವಯಸ್ಸಿನ ಮಿತಿ ಇಲ್ಲ. ಕೆಲವು ಬ್ರೈನ್ ಕ್ಯಾನ್ಸರ್ಗಳು ಓಲ್ಡರ್ ಏಜಲ್ಲಿ ಬರೋದಕ್ಕೆ ಆಗುತ್ತೆ, ಬಟ್ ಹಾಗಂತ ಹೇಳಿ ಬರೀ ಓಲ್ಡರ್ ಏಜಲ್ಲಿ ಬರುತ್ತೆ ಅಂತಿಲ್ಲ. ಅದರಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಬ್ರೈನ್ ಟ್ಯೂಮರ್ಸ್ ಇದೆ, ಅದ್ರ ಪ್ರಕಾರ ಯಾವ ಯಾವ ಟೈಪು ಯಾವ ಸ್ಟೇಜು ಗ್ರೇಡ್ ಅಂತ ನೋಡ್ಕೊತೀವಿ. ಸೊ ವಯಸ್ಸಾದವ್ರಿಗೆ ಬರುತ್ತೆ ಅಂತಿಲ್ಲ.
2: ಕರೆ ಇದೆ, ತಗೊಳ್ಳೋಣ. ಹಲೋ, ಆಕಾಶವಾಣಿ.
3: ನಮಸ್ಕಾರ ಮೇಡಮ್.
2: ನಮಸ್ತೆ, ಹೇಳಿ, ನಿಮ್ಮ ಹೆಸರು?
3: ತಾಲೂಕು ಮಹದೇವ್ ಶೆಟ್ಟರು ಮಾಡೋ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೇಡಮ್.
2: ನಮಸ್ತೆ ಮಹದೇವ್ ಶೆಟ್ಟರೆ, ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳ್ತೀರಾ?
3: ಈಗ ಶುಗರ್ ಇಂದ ಕ್ಯಾನ್ಸರ್ ಬರ್ತಾ ಅಂದ್ರಲ್ಲ, ಕಾಫಿ ಟೀ ಇನ್ನು ಕುಡಿಯೋದು ಬೇಡ ಅಂತ ಕೇಳ್ತಾ ಇದ್ದೀನಿ.
0: ಯಜಮಾನ್ರೆ, ಮಿತಿಲಿ ಏನೇ ಮಾಡಿದ್ರು ಅದು ಉತ್ತಮ, ಅತಿ ಅತಿ ಮಾಡಿದ್ರೆ ಅದು ಅಂತಿಮ ಅಂತಾರೆ. ಸೊ ಏನೇ ಏನೇ ಮಾಡಿದ್ರು ಜೀವನದಲ್ಲಿ ಮಿತಿಯಾಗಿ ಮಾಡಬೇಕು. ಅತಿ ಮಾಡಿದ್ರೇ ಅಮೃತನೂ ವಿಷ ಆಗತ್ತೆ ಅಂದಮೇಲೆ ಇನ್ನು ಚಾ ಕಾಫಿಗಳು ಕೂಡ ಆಗದೆ ಇರುತ್ತಾ?
3: ಸರಿ, ಗುರು,
2: ಧನ್ಯವಾದಗಳು ಮಹದೇವ್ ಶೆಟ್ರೆ. ಮತ್ತೊಂದು ಕರೆ ಇದೆ ಅಂದ್ಕೊಳ್ತೀನಿ. ಕರೆ ಇಲ್ಲ ಡಾಕ್ಟ್ರೆ. ಡಾಕ್ಟ್ರೆ, ಮತ್ತಿನ್ನೊಂದು ಇದು ಅಂತ ಅಂದರೆ, ಆಲ್ಟರ್ನೇಟಿವ್ ಮೆಡಿಸನ್ನಿಂದ ಮಾತ್ರ ಕ್ಯಾನ್ಸರ್ ಗುಣಪಡಿಸೋದಕ್ಕೆ ಸಾಧ್ಯ ಅನ್ನೋದು.
0: ಅದು ನಮಗೆ ಆ್ಯಕ್ಚುಲಿ ಇದು ಮಿತ್ತನಕ್ಕಿಂತ ಜಾಸ್ತಿ ನಮಗೆ ತುಂಬ ಡ್ರಾಬ್ಯಾಕ್ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ. ಈಗ ಫಾರ್ ಎಕ್ಸಾಂಪಲ್, ಈಗ ಪೈಲ್ಸ್ ಅಂತ ನೀವು ಕೇಳಿರ್ತೀರ, ಪೈಲ್ಸಿಗೆ ಅಂತ ಅಂದ್ಬಿಟ್ಟು ಆಲ್ಟರ್ನೇಟ್ ಮೆಡಿಸನಿಗೆ ಹೋಗಿ ತುಂಬ ಪ್ರೋಗ್ರೆಸ್ ಆಗಿ ಬರೋ ಚಾನ್ಸಸ್ ಇದೆ. ಅದೇ ಥರನೇ ಈಗ ಬ್ರೆಸ್ಟ್ ಕ್ಯಾನ್ಸರ್ನ ಗಂಟುಗಳು ಏನು ಹೇಳಿದೆ ಅದನ್ನು ಕೂಡ ಅಷ್ಟೇ, ಆಲ್ಟರ್ನೇಟಿವ್ ಮೆಡಿಸನಿಗೆ ಹೋಗಿ ಲೇಟಾಗಿ ಬರೋಂಥ ಚಾನ್ಸಸ್ ಜಾಸ್ತಿ ಇದೆ. ಆಲ್ಟರ್ನೇಟ್ ಈಗ ನಮಗೆ ಏನು ಬೇಸಿಕಲಿ ಯಾವ ಮೆಡಿಸನ್ ತೊಗೊಂಡ್ರು ಬೇಸಿಕಲಿ ಮೇನ್ ಟ್ರೀಟ್ಮೆಂಟ್ ಏನಪ್ಪ ಅಂತಂದರೆ ನಮ್ಮದು ಬಾಡಿ ಇಮ್ಯುನಿಟಿನ ಚೆನ್ನಾಗಿ ಮಾಡಬೇಕು. ಆಲ್ಟರ್ನೇಟಿವ್ ಮೆಡಿಸನಿಂದ ಇಮ್ಯುನಿಟಿ ಚೆನ್ನಾಗಾದರೆ ಒಳ್ಳೆಯದು. ಬಾಡಿ ಇಮ್ಯುನಿಟಿ ಚೆನ್ನಾಗಾದಷ್ಟು ಕ್ಯಾನ್ಸರ್ನ ತಡೆಗಟ್ಟೋ ಶಕ್ತಿ ದೇಹಕ್ಕೂ ಕೂಡ ಇರುತ್ತೆ, ಟ್ರೀಟ್ಮೆಂಟ್ ತಡ್ಕೊಳ್ಳೋ ಶಕ್ತಿ ಕೂಡ ಇರುತ್ತೆ. ಸೊ ಆಲ್ಟರ್ನೇಟಿವ್ ಮೆಡಿಸನ್ ಮಾತ್ರ ಟ್ರೀಟ್ಮೆಂಟ್ ಅನ್ನೋದು ತಪ್ಪು. ತುಂಬ ಅಡ್ವಾನ್ಸ್ ಟೆಕ್ನಾಲಜಿ ಆಗೋಗಿದೆ. ಇದೇ ಇಮ್ಯುನೋಥೆರಪಿ ಅಂತ ಏನಿದೆಯಲ್ಲ, ಕಾನ್ಸೆಪ್ಟ್ ಏನಿದೆ ಇಟ್ ಈಸ್ ವೆರಿ ಡಿಫ್ರೆಂಟ್. ನಮ್ಮ ಬಾಡಿ ಇಮ್ಯೂನ್ ಫಂಕ್ಷನ್ನೇ ಎನ್ಹ್ಯಾನ್ಸ್ ಮಾಡಿ ಕ್ಯಾನ್ಸರ್ಗೆ ಫೈಟ್ ಆಗುತ್ತೆ. ಸೊ ಆಲ್ಟರ್ನೇಟಿವ್ ಮೆಡಿಸನ್ ತಪ್ಪು ಅನ್ನೋಕ್ಕಿಂತ ಜಾಸ್ತಿ ಬಂದು ಒಂದು ಸತಿ ಕೇಳಿಕೊಂಡು ಅವೈಲಬಲ್ ಟ್ರೀಟ್ಮೆಂಟ್ ಇದೆಯಾ ಅಂತ ನೋಡಿ, ಇದು ತಪ್ಪು ಅದು ತಪ್ಪು ಅನ್ನೋದಕ್ಕಿಂತ ಜಾಸ್ತಿ ನಿಮ್ಮ ದೇಹಕ್ಕೆ ಏನು ಇಂಪಾರ್ಟೆಂಟು, ಇಮ್ಯುನಿಟಿ ಯಾವುದು ಎನ್ಹ್ಯಾನ್ಸ್ ಮಾಡುತ್ತೆ, ಆಲ್ಟರ್ನೇಟಿವ್ ಮೆಡಿಸನ್ ಎನ್ಹ್ಯಾನ್ಸ್ ಆಗಿರ್ಬೋದು ಅಥವಾ ಇಂಗ್ಲೀಷ್ ಮೆಡಿಸನ್ ಎನ್ಹ್ಯಾನ್ಸ್ ಆಗಿರ್ಬೋದು, ಬಟ್ ಅದೊಂದರಲ್ಲೇ ಗುಣ ಆಗ್ತೀನಿ ಅನ್ನೋದು ತಪ್ಪಾಗುತ್ತೆ.
2: ಓಕೆ, ಮತ್ತೊಂದು ಕರೆ ಇದೆ ಅಂತ ಅನ್ಸುತ್ತೆ ಡಾಕ್ಟ್ರೆ. ಹಲೋ, ಆಕಾಶವಾಣಿ.
4: ಹಲೋ,
2: ನಮಸ್ತೆ, ಯಾರು, ಎಲ್ಲಿಂದ?
4: ಮೂರು ಮಂದಿ ಡಾಕ್ಟರ್ ನಮಸ್ತೆ ಮೇಡಮ್, ನಂಜುಗಡಿಯಿಂದ ಮಹೇಶ್ ಮಾತಾಡ್ತಾ ಇದ್ದೀನಿ.
2: ಹಾಂ ಮಹೇಶ್ ಅವರೇ, ನಮಸ್ತೆ. ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿ.
4: ಹಾಂ ನಮಸ್ತೆ ಸರ್.
0: ನಮಸ್ಕಾರ ಸರ್, ಹೇಳಿ ಸರ್.
4: ಸರ್, ಕ್ಯಾನ್ಸರ್ ರೋಗದ ಗುಣಲಕ್ಷಣಗಳೇನು, ಇರುವ ಚಿಕಿತ್ಸಾ ಕ್ರಮ ಏನು, ರೋಗಿ ನಂತರ

0: ಪಾಲಿಸಬೇಕಾದ ನಿತ್ಯ ಪಥ್ಯ ಏನು ಅಂತ ಸರ್?
1: ಸರ್, ನಾನು ಹೇಳ್ದಂಗೆ ನಾಲ್ಕು ಗುಣಲಕ್ಷಣಗಳು ಏನಪ್ಪ ಅಂತಂದರೆ, ಒಂದು ಒಂದು ಅತಿಯಾದ ತೂಕ ಕಡಿಮೆ ಆಗೋದು, ಈ ದೇಹದಲ್ಲಿ ಯಾವುದೇ ಭಾಗದಲ್ಲಿ ರಕ್ತಸ್ರಾವ ಆಗಿರ್ಬೋದು, ಅಥವಾ ಯಾವುದೇ ಭಾಗದಲ್ಲಿ ಗಂಟು ಕಾಣಿಸ್ಕೊಳ್ಳೋದಾಗಿರ್ಬೋದು, ಅಥವಾ ಏನಾಗುತ್ತೆ ಒಂದು ಒಂದು ತುಂಬ ಹೊತ್ತು ಕೆಮ್ಮು ದಮ್ಮು ಆ ಥರದ್ದು ಏನಿದೆ, ತುಂಬ ದಿನ ವರ್ಷಗಳಿಂದ ಕೆಮ್ಮು ದಮ್ಮಿದೆ, ಅಥವಾ ಮೋಷನ್ ಹೋಗೋದಲ್ಲಿ ಸಮಸ್ಯೆ ಆಗ್ತಿದೆ, ಇವೆಲ್ಲ ಗುಣಲಕ್ಷಣಗಳು. ಇದು ಅದು ಇಂಪಾರ್ಟೆಂಟು. ಟ್ರೀಟ್ಮೆಂಟ್ ಏನಿದೆ ಅಂತಂದರೆ, ಈಗ ಫುಲ್ ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಕಾಮನ್ ಮೂರು ಟ್ರೀಟ್ಮೆಂಟ್ ಯಾವಾಗಲೂ ಇದ್ದೇ ಇರುತ್ತೆ ಕ್ಯಾನ್ಸರ್ಗೆ, ಒಂದು ಸರ್ಜರಿ, ಒಂದು ರೇಡಿಯೇಷನ್ನು, ಇನ್ನೊಂದು ಕೀಮೊಥೆರಪಿ ಅಂತ. ಇದಕ್ಕಿಂತನೂ ಅಡ್ವಾನ್ಸ್ ಆಗಿ ಇಮ್ಯುನೋಥೆರಪಿ, ಟಾರ್ಗೆಟೆಡ್ ಥೆರಪಿ ಇದೆ. ಈ ಒಂದು ಸರ್ಜರಿಲಿ ಕೂಡ ತುಂಬ ಅಡ್ವಾನ್ಸ್ ಆಗಿ, ಮೊದಲು ರ್ಯಾಡಿಕಲ್ ಸರ್ಜರಿ ಅಂತ ಮಾಡಬೇಕಿತ್ತು, ಇವಾಗ ಮಿನಿಮಲ್ ಆಕ್ಸೆಸ್ ಸರ್ಜರಿ ಅಂತ ಬಂದಿದೆ, ರೊಬೋಟಿಕ್ಸ್ ಅಂತ ಬಂದಿದೆ. ಸೊ ಗುಣವಾಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಆಮೇಲೆ ಇನ್ನೊಂದು ನಿಮಗೆ ಒಂದು ನಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ನೀವು ಕೇಳೋ ಕಷ್ಟನೆಗೆ, ಕ್ಯಾನ್ಸರ್ ಗುಣ ಆದಮೇಲೂ ಬರುತ್ತಾ ಬರಲ್ವಾ ಅನ್ನೋದು ಒಂದು ಭಾಳ ದೊಡ್ಡ ಸಮಸ್ಯೆ ಇದೆ. ಸೊ ನಾವು ಯಾವತ್ತೂ ಪೇಷೆಂಟ್ಗೆ ಹೇಳ್ತೀವಿ, ನೀವು ಇವಾಗ ಜೀವನ ಗೆದ್ದಿದ್ದೀರಾ, ಗೆದ್ದಿರೋ ಜೀವನನ ಪಾಲನೆ ಮಾಡಬೇಕು ಅಂತಂದರೆ 3 ತಿಂಗಳಿಗೊಂದ್ಸತಿ, ಅಥವಾ ನಾವು ಯಾವಾಗ ಹೇಳ್ತೀವಿ ಅವಾಗ ಫಾಲೋಅಪ್ ಅಟ್ಲೀಸ್ಟ್ 2-3 ವರ್ಷ ಅಥವಾ 5 ವರ್ಷ ತನಕ ಫಾಲೋಅಪ್ಪಲ್ಲಿ ಇರಬೇಕು. ಫಾಲೋಅಪ್ಪಲ್ಲಿ ಇದ್ದರೆ ಅತಿ ಬೇಗ ವಾಪಸ್ ಬಂದಿದ್ದು ಕಣ್ಣಿಡ್ಕೊಂಡ್ರೆ ಇನ್ನೂ ಕೂಡ ಗುಣಪಡಿಸೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇವೆಲ್ಲ ಆದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಫಾಲೋಅಪ್. ಫಾಲೋಅಪ್ ರೂಲ್ಗಳನ್ನ ಫಾಲೋ ಮಾಡಿದಷ್ಟು ಗೆದ್ದಿರೋ ಜೀವನನ ಇನ್ನೂ ಗೆಲ್ತಾ ಹೋಗ್ಬೋದು.
2: ಧನ್ಯವಾದಗಳು ಮಹೇಶ್ ಅವರೇ.
3: ಇಲ್ಲೊಂದು SMS ಪ್ರಶ್ನೆ ಇದೆ, ಪುಷ್ಪಲತಾ ಪಣಿರಾಜ್ ಅಂತ ಅಗ್ರಹಾರ ಮೈಸೂರಿನಿಂದ ಕೇಳ್ತಾ ಇದ್ದಾರೆ. ಇತ್ತೀಚೆಗೆ ಮಹಿಳೆಯರಲ್ಲಿ ಸ್ತನದ ಕ್ಯಾನ್ಸರ್ ಸರ್ವೆ ಸಾಮಾನ್ಯವಾಗಿದೆ, ಈ ವಿಷಯದಲ್ಲಿ ಮಹಿಳೆಯರು ಅನುಸರಿಸಬೇಕಾದ ಮುಂಜಾಗ್ರತೆ ಕ್ರಮಗಳೇನು ಅಂತ ಕೇಳಿದ್ದಾರೆ.
1: ಸೊ ನಾನು ಆವಾಗಲೇ ಹೇಳಿದ್ದೇನೆ, ಸ್ಮೋಕಿಂಗು ಆಲ್ಕೋಹಾಲ್ ಅಂದ್ಕೊಂಡು ಎಲ್ಲದೂ ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ವಿ. ಸ್ಟ್ರೆಸ್ ಇದೆಯಲ್ಲ ಬಾಡಿ, ಇಂಟರ್ನಲ್ ಸ್ಟ್ರೆಸ್ ಆಗಿರ್ಬೋದು, ಎಕ್ಸ್ಟರ್ನಲ್ ಸ್ಟ್ರೆಸ್ ಆಗಿರ್ಬೋದು. ಸೊ ಎನಿ ಕೈಂಡ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಯಿತು ಅಂತಂದರೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು, ಓವರಿ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ. ಏನು ಮಾಡಬೇಕು ಅಂತಂದರೆ, ಈಗ ಸ್ಕ್ರೀನಿಂಗ್ ಪ್ರೋಗ್ರಾಮ್ಗಳಂತ ನಾವು ಆಲ್ರೆಡಿ ಅಳವಡಿಸಿದ್ದೀವಿ. 30 ವರ್ಷದಿಂದ 40 ವರ್ಷದೊಳಗೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತ ಇರುತ್ತೆ. ವರ್ಷಕ್ಕೊಂದ್ಸತಿ ಬಂದು ಆ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಮಾಡಿಕೊಂಡು ಮ್ಯಾಮೋಗ್ರಾಮ್ ಆಗಿರ್ಬೋದು, ಡಿಜಿಟಲ್ ಟೊಮೋಸಿಂಥಿಸಿಸ್ ಆಗಿರ್ಬೋದು, MRI ಆಗಿರ್ಬೋದು, ಅಥವಾ ಓವರಿ ಕ್ಯಾನ್ಸರ್ಗೆ ಅಲ್ಟ್ರಾಸೌಂಡು C125 ಅಂತಿದೆ, ಈ ಸ್ಕ್ರೀನಿಂಗ್ ಪ್ರೋಗ್ರಾಮಿಗೆ ಅಳವಡಿಸ್ಕೋಬೇಕು. ಇನ್ನೊಂದು ಸಿಂಪಲ್ಲು, ನಾವೆಲ್ಲದೂ ಫಿಸಿಕಲ್ ಹೆಲ್ತ್ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡ್ತೀವಿ, ಮೆಂಟಲ್ ಹೆಲ್ತ್ ಕೂಡ ಈಕ್ವಲಿ ಇಂಪಾರ್ಟೆಂಟ್. ಸೊ ನೀವು ಸ್ಟ್ರೆಸ್ ಲೆವೆಲ್ ಎಷ್ಟು ಕಮ್ಮಿ ಮಾಡ್ತಿರೋ ದೇಹ ತುಂಬ ಚೆನ್ನಾಗೇ ಇರುತ್ತೆ.
3: ಓಕೆ ಸರ್, ಡಾಕ್ಟರ್ ರಕ್ಷಿತ್ ಅವರೀಗ ನೀವು ರೋಬೋಟಿಕ್ ಸರ್ಜರಿಯಲ್ಲಿ ಕೂಡ ಪರಿಣಿತಿ ಹೊಂದಿರೋದ್ರಿಂದ ನಿಮ್ಮನ್ನು ಕೇಳಬೇಕು ಅಂದ್ಕೊಂಡೆ. ಕ್ಯಾನ್ಸರ್ ಸರ್ಜರಿಯಲ್ಲಿ ರೋಬೋಟಿಕ್ಸ್ನ ಪಾತ್ರ ಏನಿದೆ, ಹೇಗೆ ಅದು ಸಾಧಾರಣವಾದ ಸರ್ಜರಿಗಿಂತ ಉತ್ತಮವಾಗುತ್ತೆ, ಮತ್ತು ಏನು ಅದರಿಂದ ಅಡ್ವಾಂಟೇಜಸ್?
1: ಸಿಂಪಲ್ ಆಗಿ ಹೇಳ್ತೀನಿ ಅಂತಂದರೆ, ನಾವು ಹೆಂಗೆ ಎವಾಲ್ವ್ ಆಗಿದ್ದೀವಿ ಅಂತ ಹೇಳ್ತಾ ಇದ್ದೀನಿ. ಒಂದು ಕಾಲದಲ್ಲಿ ವಿ ಕಾಲ್ಡ್ ಆಸ್ ಎ ರ್ಯಾಡಿಕಲ್ ಸರ್ಜರಿ ಅಂತ. ಕ್ಯಾನ್ಸರ್ ಬಂತು ಅಂದರೆ ಅಂಗಗಳನ್ನೆಲ್ಲ ಕತ್ತರಿಸಿ ಅಕ್ಕಪಕ್ಕದಿರೋ ನಾರ್ಮಲ್ ಟಿಶ್ಯೂನು ಬರಲೇಬಾರ್ದು ಅಂತ ಕತ್ತರಿಸ್ಬಿಸಾಕ್ತಿದ್ವಿ. ಇದರಿಂದ ಏನಾಗ್ತಿತ್ತು, ಬಾಡಿಲಿ ಫಂಕ್ಷನಲ್ ಎಬಿಲಿಟಿ ಕಮ್ಮಿ ಆಗ್ತಾ ಇತ್ತು. ಬಟ್ ಈಗ ಕಾನ್ಸೆಪ್ಟ್ ಚೇಂಜ್ ಆಗಿದೆ. ಸೊ ನಾವು ಇವಾಗ ರೋಬೋಟಿಕ್ ಸರ್ಜರಿಯಲ್ಲಿ ಏನು ಮಾಡ್ತೀವಿ ಅಂತಂದರೆ, ಮಿನಿಮಲ್ ಆಕ್ಸೆಸ್ ಸರ್ಜರಿ, ಕೀ ಹೋಲ್ ಸರ್ಜರಿಸ್ ಅಂತೀವಿ. ಸೊ ಟ್ಯೂಮರ್ ಟಿಶ್ಯೂ ಅಲಂಗಿದ್ರೆ ಸ್ವಲ್ಪ ನಾರ್ಮಲ್ ಟಿಶ್ಯೂನ್ ತೆಗೆದು ಇಮಿಡಿಯೇಟ್ ಆಗಿ ಅದನ್ನು ಇದು ಮಾಡ್ತೀವಿ. ಪೇಷಂಟು ಇಮ್ಯಾಜಿನ್, ಈಗ ಲಂಗ್ ಕ್ಯಾನ್ಸರ್ ಒಂದು ಪೇಷಂಟ್ ಆಪರೇಟ್ ಆಗಿದೆ, ನೆಕ್ಸ್ಟ್ ಡೇ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಾರೆ ಅಂದರೆ ದಟ್ ಈಸ್ ಇಟ್ಸ್ ವೆರಿ ಗ್ರೇಟ್ ಥಿಂಗ್. ಈಗ ಗರ್ಭಕೋಶ ಕ್ಯಾನ್ಸರ್ ಇದ್ದವರು ವಾರಾನ್ಗಟ್ಟಲೆ ಆಗಿಬಿಡಬೇಕಾಗಿತ್ತು, ನೆಕ್ಸ್ಟ್ ಡೇ ಮಾರ್ನಿಂಗ್ ಅವ್ರು ಕೆಲಸಕ್ಕೆ ಹೋಗ್ತಾರೆ ಅಂದರೆ ಇಟ್ ಈಸ್ ವೆರಿ ಅಮೇಝಿಂಗ್. ಯಾಕಂದರೆ ಈಗ ನೀವು ಫಾಸ್ಟ್, ಮೇಡಮ್ ಆಲ್ರೆಡಿ ಜಂಕ್ ಫುಡ್ ಫಾಸ್ಟ್ ಬಗ್ಗೆ ಕೇಳಿದ್ರು, ವಿಯರ್ ಇನ್ ದ ಜೆನ್ಜಿ ಎರಾದಲ್ಲಿ ಇದ್ದೀವಿ, ದೇ ವಾಂಟ್ ಎವ್ರಿಥಿಂಗ್ ಇನ್ ಫಾಸ್ಟ್ ಫಾರ್ವರ್ಡ್. ಯಾರಿಗೂ ಫೋಮೋ ಅಂತಾರೆ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅನ್ನೋದು ಇರಬಾರ್ದು ಅಂತಾರೆ. ಸೊ ಬೇಗ ಅವರು ಕೆಲಸಕ್ಕೆ ಹೋಗಬೇಕು ಅನ್ನೋದ್ರಿಂದ ಈ ರೋಬೋಟಿಕ್ ಸರ್ಜರಿ ಅಷ್ಟೇ ಎಫೆಕ್ಟಿವ್ ಆಗಿದೆ, ಅಷ್ಟೇ ಟ್ರೀಟ್ಮೆಂಟ್ ಎಫೆಕ್ಟಿವ್ ಆಗಿರುತ್ತೆ, ಕ್ಯೂರೇಟಿವ್ ಇರುತ್ತೆ. ಅಂಡ್ ಇದು ಫ್ಯೂಚರಲ್ಲಿ ರೋಬೋಟಿಕ್ ಮಿನಿಮಲ್ ಆಕ್ಸೆಸ್ ಸರ್ಜರಿ ಈಸ್ ದಿ ಟ್ರೀಟ್ಮೆಂಟ್ ಆಫ್ ಚಾಯ್ಸ್ ಆಗಿ
3: ಬರಬಹುದು. ಇನ್ನು ಇನ್ನು ಮುಂದಿನ ದಶಕದವರೆಗೆ ಸರ್ಜಿಕಲ್ ಆನ್ಕಾಲಜಿಯಲ್ಲಿ ಏನೆಲ್ಲ ಅಡ್ವಾನ್ಸಸ್ ಕ್ಯಾನ್ಸರ್ ಸರ್ಜರಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಅನುಭವ?
1: ಸರ್, 2 ನಿಮಿಷದಲ್ಲಿ ಹೇಳಂತಂದಲ್ಲ, ಬೇರೆ ವಿಸ್ಮಯನೇ ಕಾಣ್ಬೋದು ನೀವು ಇದರಲ್ಲಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಂತ ಬರ್ತಾ ಇದೆಯಲ್ಲ, ಇಟ್ ಈಸ್ ಗೋಯಿಂಗ್ ಟು ಕ್ರಿಯೇಟ್ ದೇರ್ ಇಸ್ ಅನ್ಇಮ್ಯಾಜಿನಬಲ್ ಇದು. ಫಾರ್ ಎಕ್ಸಾಂಪಲ್, ಈಗ ನಾನು ರೀಸೆಂಟಾಗಿ ಒಂದು ವೇರಬಲ್ಸ್ ಅಂತ ಬರುತ್ತೆ, ಅಂದರೆ ವಾಚ್ ಥರ ಒಂದು ಐಟಮ್ಸ್ ಅಂತ ಹಾಕೊಂಡಿದೆ ಅಂತ ಕೂಡ, ದಟ್ ವಿಲ್ ಡಿಟೆಕ್ಟ್ 24x7 ಬಾಡಿಲಾಗುವಂಥ ಇದನ್ನು ಪ್ರೊಡಕ್ಟ್ ಮಾಡುತ್ತೆ. ಈಗ ಸರ್ಜರಿ ನಾನು ಹೇಳಬೇಕಂದ್ರೆ ರೋಬೋಟಿಕ್ ಸರ್ಜರಿ ಅಂತಿದೆ. ರೋಬೋಟಿಕ್ ಸರ್ಜರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಟಿಗ್ರೇಷನ್ ಆಗೋದ್ರಿಂದ ಈ ನಾವು ಸರ್ಜರಿ ಮಾಡಿ ಅದು ಬಯಾಪ್ಸಿ ರಿಪೋರ್ಟ್ ಬರೋ ತನಕ ವೇಟ್ ಮಾಡಬೇಕಿತ್ತು. ಇಮ್ಯಾಜಿನ್ ನಾನು OT ಥಿಯೇಟ್ರಲ್ಲಿ ಬಯಾಪ್ಸಿ ರಿಪೋರ್ಟ್ ಬರುತ್ತೆ, ಎಷ್ಟು ಪರ್ಸೆಂಟೇಜ್ ಚಾನ್ಸಸ್ ರಿಕರೆನ್ಸ್ ಆಗುತ್ತೆ ಅಂತ ಅದೇ ಪ್ರಿಡಿಕ್ಟ್ ಮಾಡುತ್ತೆ. ನಾವು ಇಮಿಡಿಯೇಟಾಗಿ ಪೇಷೆಂಟಿಗೆ ಹೇಳ್ಬೋದು, ಆ್ಯಂಡ್ ಪೇಷೆಂಟ್ ಕೂಡ ಅಷ್ಟೇ ಎಷ್ಟು ಫಂಕ್ಷನಲ್ ಲಾಸ್ ಆಗುತ್ತೆ ಅನ್ನೋದು. ಸೊ ಫ್ಯೂಚರ್ ತುಂಬಾ ಬ್ರೈಟ್ ಆಗಿದೆ.

0: ಸರ್ಜಿಕಲ್ ಫೀಲ್ಡಲ್ಲಿ. ಸಿ, ಏನೇ ಬರಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರಲಿ, ಏನೇ ಬರಲಿ, ಮೇನ್ ಏನಪ್ಪ ಅಂದರೆ ಎರರ್ನ ಕಮ್ಮಿ ಮಾಡೋದ್ರಿಂದ ಆರೋಗ್ಯ ಸಮಸ್ಯೆನ ನಾವು ಗುಣಪಡಿಸ್ಬೋದು. ಜನರು ಅತಿ ಹೆಚ್ಚು ಬಾಳಿ ಬದುಕಲಿ ಅನ್ನೋದಕ್ಕೋಸ್ಕರ ಔಟ್ಕಮೆಂಟ್ ಇಂಪ್ರೂವ್ ಮಾಡ್ಬೋದು ಅಂತ. ಸೊ ಈ ಟೆಕ್ನಾಲಜಿ ಬರ್ತಾ ಇರೋದ್ರಿಂದ, ಸೊ ಇಟ್ ಈಸ್ ಗುಡ್ ಫಾರ್ ಎವ್ರಿವನ್.
1: ಓಕೆ, ಸೊ ಡಾಕ್ಟರ್ ರಕ್ಷಿತ್ ಅವರೇ, ಇಷ್ಟು ಹೊತ್ತು ಕ್ಯಾನ್ಸರ್ ರೋಗಕ್ಕೆ ಸಂಬಂಧಪಟ್ಟಂಥ ಮಿಥ್ಯ ಹಾಗೂ ವಾಸ್ತವಾಂಶಗಳು, ಅದರೊಟ್ಟಿಗೆ ರೋಬೋಟಿಕ್ ಸರ್ಜರಿ ಹಾಗೂ ರೀಸೆಂಟ್ ಅಡ್ವಾನ್ಸ್ಮೆಂಟ್ ಎಲ್ಲ ಏನಿದೆ ಕ್ಯಾನ್ಸರ್ ಸರ್ಜರಿಗೆ ಸಂಬಂಧಪಟ್ಟ ಹಾಗೆ ಅಂತ, ಬಹಳ ಉತ್ತಮವಾದ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡು ಬಹಳ ನಮ್ಮ ಕೇಳುಗರಿಗೆ ಹಾಗೂ SMS ಪ್ರಶ್ನೆಯನ್ನು ಕಳಿಸಿದಂಥ ನಮ್ಮ ಕೇಳುಗರಿಗೆ ಕೂಡ ಸಮಾಧಾನಕರವಾದಂಥ ಉತ್ತರವನ್ನು ನೀಡಿದ್ದೀವಿ ಅಂತ ಅಂದ್ಕೊಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು.
0: ಧನ್ಯವಾದಗಳು.
2: ಇದುವರೆಗೂ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ. ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ. ಇಂದಿನ ವಿಷಯವಾಗಿತ್ತು ಕ್ಯಾನ್ಸರ್ ಕುರಿತ ಮಿಥ್ಯೆಗಳು. ಭಾಗವಹಿಸಿದವರು ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಹಾಗೂ ರೋಬೋಟಿಕ್ ಸರ್ಜನ್ ಡಾಕ್ಟರ್ ರಕ್ಷಿತ್ ಶೃಂಗೇರಿ, ಪ್ರಸ್ತುತಿ ತೇಜಸ್ವಿನಿ ಗಿರೀಶ್ ಹಾಗೂ ಡಾಕ್ಟರ್ ಕುಲ್ದೀಪ್ ಎನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಲಿಯರ್ ಮೆಡಿ ಆಸ್ಪತ್ರೆ ಮೈಸೂರು.
3: ಮೈಸೂರಿನ ವಿಜಯನಗರದಲ್ಲಿರುವ ಕ್ಲಿಯರ್ ಮಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕ್ಲಿಯರ್ ಮಡಿ ರೇಡಿಯಂಟ್ ಆಸ್ಪತ್ರೆಯಿಂದ ನಾನು ಪ್ರಾದೇಶಿಕ ನಿರ್ದೇಶಕ ರವಿಕುಮಾರ್ ಎಸ್ ಮಾಡುವ ನಮಸ್ಕಾರಗಳು. ನಮ್ಮ ಎರಡು ಆಸ್ಪತ್ರೆಗಳಲ್ಲಿ ಹಿರಿಯ ನುರಿತ ವೈದ್ಯರ ತಂಡ ಲಭ್ಯವಿದ್ದು ಅವರ ಮೇಲ್ವಿಚಾರಣೆಯಲ್ಲಿ ಪೆಟ್ ಸ್ಕ್ಯಾನ್, ಸಿಟಿ ಸ್ಕ್ಯಾನ್, MRI, ರೇಡಿಯೇಷನ್ ಥೆರಪಿ, ಡಯಾಲಿಸಿಸ್, ಕೀಮೋಥೆರಪಿ, ಲ್ಯಾಪ್ರೋಸ್ಕೋಪಿಕ್ ಸೇವೆ, ಅತ್ಯಾಧುನಿಕ ಎಂಡೋಸ್ಕೋಪಿ, 24 ಗಂಟೆಯ ಎಮರ್ಜೆನ್ಸಿ ಸೇವೆ, OT ಚಿಕಿತ್ಸೆ, ಟ್ರಾನ್ಸ್ಪ್ಲಾಂಟ್ ಸೇವೆ, ಕ್ಯಾತ್ಲ್ಯಾಪ್ ಮತ್ತು ವೆರಿಕೋಸ್ ಪೇನ್ ಮತ್ತು ಇನ್ನಿತರ ಸೇವೆಗಳ ಜೊತೆಗೆ ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ಹಾಗೂ ವಿಶೇಷವಾಗಿ ಆಕಾಶವಾಣಿ ಕೇಳುಗರಿಗೆ ರಿಯಾಯಿತಿ ಸೇವೆ ಕೂಡ ಲಭ್ಯವಿದೆ. ಧನ್ಯವಾದಗಳು.
2: FM 100.6, ಇದು ಆಕಾಶವಾಣಿ ಮೈಸೂರು. ಸಮಯ 5:31:55.
4: ಮೈಸೂರು ಸಾಹಿತ್ಯ ಸಂಭ್ರಮ, ಮೈಸೂರು ಲಿಟರೇಚರ್ ಫೆಸ್ಟಿವಲ್ ಈ ಬಾರಿ ದಶಕದ ಸಂಭ್ರಮದೊಂದಿಗೆ July 4 and 5, ಸ್ಥಳ ಹೋಟೆಲ್ ಸದರ್ನ್ ಸ್ಟಾರ್, ಸಮಯ July 9:30. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್, ಭಾರತಿ ವಿಷ್ಣುವರ್ಧನ್ ಸೇರಿದಂತೆ ಹಲವು ಖ್ಯಾತರೊಂದಿಗೆ ಸಂವಾದ. ಬನ್ನಿ, ಸಾಹಿತ್ಯದ ಸವಿಯನ್ನ ಸವಿಯಿರಿ, ಪ್ರವೇಶ ಉಚಿತ.
5: ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫ್ರೆಂಟ್ MBA ಪ್ರೋಗ್ರಾಮ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, HR ಬಿಸ್ನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ಇಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
6: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ? ಕವನ ಕೂಡ ಬರೀತೀರಾ? ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
7: ವಿಳಾಸ: ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 5700020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
8: ಕೀರ್ತನ, ಪ್ರತಿಯೊಬ್ಬರ ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆಯ ಪ್ರೇರಣೆ ಇರುತ್ತೆ ಅಂತ ಅಂತಾರೆ, ಅದ್ರ ಬಗ್ಗೆ ನೀ ಏನ್ ಹೇಳ್ತೀಯ?
9: ಖಂಡಿತ ರಂಜಿತಾ. ಏನಂದ್ರೆ, ಅಮ್ಮ ಆಗಿರ್ಬಹುದು, ಅಕ್ಕ ಆಗಿರ್ಬಹುದು, ಶಿಕ್ಷಕಿ ಆಗಿರ್ಬಹುದು, ಅಥವಾ ಅವರು ಕೆಲಸ ಮಾಡುವಂತಹ ಜಾಗದಲ್ಲಿ ಇವರನ್ನ ನೋಡಿ ನಾನು ಕೂಡ ಇವ್ರ ತರ ಆಗಬೇಕು ಅಂತ ಅನ್ಕೊಳ್ಳೋದಿರಬಹುದು, ಇದು ಪ್ರತಿಯೊಬ್ಬರ ಜೀವನದಲ್ಲೂ ನಡೆದೇ ನಡೆಯುತ್ತೆ ಅಂತ ಹೇಳ್ತೀನಿ.
8: ಹಾಗಿದ್ರೆ ನಮ್ಮ ಕೇಳುಗರಿಗೂ ಕೂಡ ಅವರ ಆದರ್ಶ ಮಹಿಳೆ ಯಾರಾದರೂ ಇದ್ದೇ ಇರ್ತಾರೆ ಅಲ್ವಾ?
9: ಖಂಡಿತವಾಗ್ಲೂ ಇರ್ತಾರೆ. ಅದಕ್ಕೋಸ್ಕರನೇ ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಖಿ ಸಂವಾದ ನೇರ ಫೋನಿನ ಕಾರ್ಯಕ್ರಮದಲ್ಲಿ ನಮ್ಮ ಗೆಳತಿಯರು ಅವರ ಆದರ್ಶ ಮಹಿಳೆ ಯಾರು ಅನ್ನೋದನ್ನ ನಮ್ಮ ಜೊತೆ ಹಂಚಿಕೊಳ್ಬಹುದು.
8: ಹಾಗಿದ್ರೆ ಮರೀದೆ ಕರೆ ಮಾಡ್ತೀರಾ ಅಲ್ವಾ ಗೆಳತಿಯರೇ?
9: ಮರೆಯದಿರಿ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಖಿ ಸಂವಾದ ನೇರ ಫೋನಿನ ಕಾರ್ಯಕ್ರಮ.
10: ಪ್ರೀತಿಯ ಕೇಳುಗರೆ, ಇದೇ ಗುರುವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಮೈಸೂರಿನ ಸಂತ ಫಿಲೋಮಿನಾ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಆಲಿಸಬಹುದು.
11: ತಿಳಿದವರು ಹೇಳ್ತಾರಲ್ಲ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು.

0: ಅಂತ. ಹಾಗೆಯೇ ವಿದ್ಯಾರ್ಥಿಗಳು ನಾಲ್ಕು ಗೋಡೆಗಳಿಗೆ ಮಾತ್ರ ಸೀಮಿತವಾಗದೆ ಹೊರ ಜಗತ್ತಿಗೆ ಹೋಗಿ ಅನುಭವವನ್ನು ಕಲಿಯಬೇಕು. ಸಾಮರ್ಥ್ಯ ಮತ್ತು ನೈಪುಣ್ಯಗಳ ಬೆಳವಣಿಗೆಗೆ ಪ್ರಾಯೋಗಿಕ ಜ್ಞಾನ ಅಗತ್ಯ.
1: ಕೇಳಿ, ಇದೇ ಗುರುವಾರ ರಾತ್ರಿ 8 ಗಂಟೆಗೆ ಯುವವಾಣಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಸಮಯವಾಗಿದೆ 5:35:25. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು FM 100.6, ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ.
3: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ MCA ಪ್ರೋಗ್ರಾಂ ಹುಡುಕ್ತಾ ಇದೀರಾ?
4: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ MCA ಪ್ರೋಗ್ರಾಂ. ಅನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು VTU.
3: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಹಿಂದೆ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ 3rd stage ಮೈಸೂರು, ಆರ್ ವಿಸಿಟ್ vvce.ac.in.
2: ಪ್ರಿಯ ಕೇಳುಗರೆ, ನೀವು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ನಮ್ಮ ಮೈಸೂರು ಆಕಾಶವಾಣಿಯಲ್ಲಿ ಆಲಿಸಲು ನಮಗೆ ವಾಟ್ಸ್ಆ್ಯಪ್ ಮೂಲಕ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480885523. ಮತ್ತೊಮ್ಮೆ 9480858523. ಕಾರ್ಯಕ್ರಮದ ಮೊದಲಿಗೆ ಗೆಳೆಯ ಚಿತ್ರಕ್ಕಾಗಿ ಸೋನು ನಿಗಮ್ ಅವರು ಹಾಡಿರುವ ಗೀತೆಯೊಂದನ್ನು ಆಲಿಸೋಣ. ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ಸಂಯೋಜಕರು ಮನೋಮೂರ್ತಿ.

ಬೆಂಗಳೂರಿನಿಂದ ಬಿಂದು ಪ್ರಕಾಶ್ ಅವರು ಅಣ್ಣಾ ಬಾಂಡ್ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿ ಅಂತ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ. ಗೀತೆಯ ಗಾಯಕರು ಸೋನು ನಿಗಮ್, ಶ್ರೇಯಾ ಘೋಷಾಲ್ ಮತ್ತು ಸಂಗಡಿಗರು. ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ವಿಹರಿಕೃಷ್ಣ.

0: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
1: ವೇದ ದ್ರಷ್ಟೃ ಸಮಾರಂಭ ಪತಂಜಲಿ ಸುಮಧ್ಯಮ.
2: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
0: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
3: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
2: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
0: ಆಲಿಸಿ, ಅನುಸರಿಸಿ.
2: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೆ ಕೇಳಿ
0: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ವಿ ಹರಿಕೃಷ್ಣ ಅವರು ಸಂಗೀತ ನೀಡಿರುವ ಜಯಂತ್ ಕಾಯ್ಕಿಣಿ ಅವರ ಗೀತೆ, ಚಿತ್ರ ಮಳೆಯಲ್ಲಿ ಜೊತೆಯಲ್ಲಿ, ಗಾಯಕರು ಸೋನು ನಿಗಮ್.

0: ತಪ್ಪದೇ ಆಲಿಸಿ ವಚನ ಬಾನುಲಿ. ಆಯ್ದ ವಚನ ವಿಶ್ಲೇಷಣೆಯ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.
1: ಮಾಡಬೇಕು ಮಾಡಬೇಕು ಮಹಾನುಭಾವರ ಸಂಗವ.
2: ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಸತೀಶ್ ವೆಂಕಟೇಶ್ ಅವರಿಗಾಗಿ ಕಾವ್ಯ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಈ ಗೀತೆಯನ್ನ ಬರೆದಿದ್ದಾರೆ ದೊಡ್ಡರಂಗೇಗೌಡ ಅವರು. ಸಂಗೀತ ನೀಡಿದ್ದಾರೆ ಸಾಧು ಕೋಕಿಲಾ.

0: ಇದುವರೆಗೂ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಕಳಿಸಿದವರು ದೇವಹಳ್ಳಿ ಗ್ರಾಮದಿಂದ ತನುಶ್ರೀ, ಸಿದ್ದರಾಮು ಮತ್ತು ಕುಟುಂಬದವರು, ಶ್ರೀನಿವಾಸ ಜಿಪಿ ಗೊಬ್ಬರಗಾಲ ಗ್ರಾಮ ಶ್ರೀರಂಗಪಟ್ಟಣ ತಾಲೂಕಿನಿಂದ ನಮಗೆ ಸಂದೇಶವನ್ನು ಕಳಿಸಿದರು, ಮೈಸೂರಿನ ಗಾಯತ್ರಿಪುರಂನಿಂದ ಟೇಲರ್ ಮೊಹಮ್ಮದ್ ನದೀಮ್ ಅವರು, ಹಾಗೆ ಅಮೃತ, ನಿರ್ಮಲಾ, ಮಹಾದೇವ್, ವಿಸ್ಮಯದೇವ್, ಪವನ್ದೇವ್, ಮಹಾದೇವ್ ಅವರು ರಾಮಕೃಷ್ಣನಗರ ಮೈಸೂರಿನಿಂದ, ಮತ್ತು ಸುಬ್ರಹ್ಮಣ್ಯ ಮತ್ತು ಕುಟುಂಬದವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದರು. ಹಾಗೆ ಸುಹಾಸ್, ಲತಾ ಅವರು ನಮಗೆ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದರು. ಬೆಲ್ವತ್ತ ಗ್ರಾಮದ ಲೋಕೇಶ್ ಆಚಾರ್, ನಂದಿನಿ, ಕಾವ್ಯ, ಅಂಜಲಿ, ಹರ್ಷಿತ್ ಆಚಾರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಗುಂಡ್ಲುಪೇಟೆಯಿಂದ ನಂದೀಶ್, ಸುಪ್ರೀತ್, ಪ್ರಣೀತ್, ಜ್ಯೋತಿ, ರಾಜಮ್ಮ ಅವರು ಕೂಡ ಸಂದೇಶವನ್ನು ಕಳಿಸಿದರು. ಬೆಂಗಳೂರಿನಿಂದ ಬೆಂಗಳೂರಿನ ಚನ್ನಪಟ್ಟಣದಿಂದ ರಮೇಶ್, ಕಾಂತರಾಜಮ್ಮ ಮತ್ತು ಎಆರ್ ಹರ್ಷಿತ್ ಅವರು. ಅನಂತರ ಚಾಮರಾಜನಗರ ತಾಲೂಕು ಕಬ್ಬೇಪುರ ಗ್ರಾಮದಿಂದ ಮಂಜುನಾಥ್, ಸಿದ್ಧಾರ್ಥ್, ನಾಗೇಶ್, ಮಲ್ಲೇಶ್ ಅವರು ಸಂದೇಶವನ್ನು ಕಳಿಸಿದರು. ಮರಿನಂಜ, ನಂಜುಂಡಸ್ವಾಮಿ, ಚಂದನ್ ಅವರು ಗುಂಡ್ಲುಪೇಟೆಯಿಂದ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದರು. ನಾವು ಮೊದಲಿಗೆ ಬಂದಂತಹ ಸಂದೇಶಗಳನ್ನು ಪರಿಗಣಿಸಿ ಗೀತೆಗಳನ್ನು ಪ್ರಸಾರ ಮಾಡಿದ್ದೇವೆ. ನಿಮ್ಮಿಷ್ಟದ ಗೀತೆಗಳನ್ನು ಕೇಳೋದಕ್ಕೆ ನಾಳೆ ಮಧ್ಯಾಹ್ನ 1:30 ಆದಷ್ಟು ಬೇಗ ಸಂದೇಶಗಳನ್ನು ಕಳುಹಿಸಿ ಅಂತ ಹೇಳ್ತಾ, ಸಂದೇಶಗಳನ್ನು ಕಳುಹಿಸಿದ ಹಾಗೂ ಗೀತೆಗಳನ್ನು ಆಲಿಸಿದ ನಮ್ಮೆಲ್ಲ ಪ್ರೀತಿಯ ಶ್ರೋತೃ ಬಾಂಧವರಿಗೆ ಧನ್ಯವಾದಗಳು. ನಮಸ್ಕಾರ.
1: ಆತ್ಮೀಯ ರೈತ ಬಾಂಧವರೇ, ಇದೇ ಜುಲೈ 1 ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿ ಹಿಪ್ಪು ನೇರಳೆ ತೋಟದ ನಿರ್ವಹಣೆ ಕುರಿತು ನೇರ ಫೋನಿನ ಕಾರ್ಯಕ್ರಮ ಕೇಳಬಹುದು. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಕೆ ಸುರೇಶ್ ಹಾಗೂ ಭವ್ಯ ಎಂಆರ್. ನೀವು ಡಯಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 251-2582 ಮತ್ತೊಂದು 251-5089. ಮೈಸೂರಿನ ಎಸ್ಟಿಡಿ ಕೋಡ್ 0821. ಗಮನಿಸಿ, ಜುಲೈ 1 ಬುಧವಾರ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಬಹುದು.

0: ಹೌದ್ರಿ, ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರು ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಣ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸಬಹುದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೀರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, ರಿಪ್ಲೈ AIR mysore@gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯ

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:10. ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ವಚನ ಬಾನುಲಿ, ಆಯ್ದ ವಚನ ವಿಶ್ಲೇಷಣೆ, ಪ್ರಸ್ತುತಿ ಪ್ರೊಫೆಸರ್ ಒಎಲ್ ನಾಗಭೂಷಣ ಸ್ವಾಮಿ. 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ. 6:50 ಕೃಷಿರಂಗದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿಯಲ್ಲಿ ಹಿಪ್ಪು ನೇರಳೆ ತೋಟದ ನಿರ್ವಹಣೆ, ಈ ಕುರಿತು ನೇರ ಫೋನ್ಇನ್ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಕೆ ಸುರೇಶ್ ಮತ್ತು ಡಾಕ್ಟರ್ ಎಂಆರ್ ಭವ್ಯ. ಪ್ರಸ್ತುತಿ ಎನ್ ಕೇಶವಮೂರ್ತಿ. 7:45 ಚಿತ್ರಗೀತೆಗಳನ್ನು ಕೇಳುವಿರಿ. 8:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರವೀಂದ್ರ ಕಾಟೋಟಿ ಅವರ ಹಾರ್ಮೋನಿಯಂ ವಾದನ. 8:30 ಹಿಂದಿ ಚಿತ್ರಗೀತೆಗಳು. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕ್ರೀಡಾಲೋಕ. ಅಂತಾರಾಷ್ಟೀಯ ಸೈಕ್ಲಿಸ್ಟ್ ಮತ್ತು ಏಕಲವ್ಯ ಪ್ರಶಸ್ತಿ ವಿಜೇತೆ ಮೇಘ ಗುಗಡ್ ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ನಾಟಕ ನಮ್ಮ ಊರ ಹಬ್ಬ, ರಚನೆ ಎಂಪಿ ಮಾಲಾ, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. 10:30 ಸವಿನೆನಪು. ನಾಳೆ ಬೆಳಗ್ಗೆ 6:10 ಗೀತಾರಾಧನ. 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ದಿವಾಕರ ಡೋಂಗ್ರೆ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ. ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. ಈ ಕಾರ್ಯಕ್ರಮದ ಮರುಪ್ರಸಾರ ನಾಳೆ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ರೈತರಿಗೆ ಸಲಹೆ 6:50. 7:15 ಭಾವಗೀತೆಗಳನ್ನು ಕೇಳುವಿರಿ. 7:30 ಸೇವಾವಾಹಿನಿ. 7:45, 8:30, 12:45 ಹಾಗೂ ಸಂಜೆ 7:45 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ ಮೋಹನ್ ಅವರ ಕ್ಲಾರಿಯೋನೆಟ್ ವಾದನ. 10:30 ಮಧ್ಯಾಹ್ನ 3:00 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ. ಪ್ರಸ್ತುತಿ ಚಂದನಾ ಸಿ ಹಾಗೂ ಅರ್ಚನಾ ಪಿ ಆರ್ಯ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 12:35 ಸ್ನೇಹ ಟಿಎಸ್ ಅವರು ಹಾಡಿರುವ ಭಕ್ತಿಗೀತೆಗಳನ್ನು ಕೇಳುವಿರಿ. 11:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 11:20 ಭಾವಗೀತೆಗಳು ವಿನುತ ಬಿಜಿ ಅವರಿಂದ. 1:30 ಹಾಗೂ ಸಂಜೆ 5:05 ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಬೆಂಗಳೂರು ಕೇಂದ್ರದಿಂದ ಉರ್ದು ಕಾರ್ಯಕ್ರಮ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಾಂಗ್, ಪ್ರಾಯೋಜಕರು ಸಿಐಇಟಿ ಎನ್ಸಿಇಆರ್ಟಿ ನವದೆಹಲಿ. 4:00 ಜನಪದ ಸಂಗೀತ ಬಸವಯ್ಯ ಮತ್ತು ಸಂಗಡಿಗರಿಂದ. 4:30 ಸಂಧ್ಯಾರಾಗ, ಕರ್ನಾಟಕ ಹಾಲು ಮಹಾಮಂಡಳದ ನಿವೃತ್ತ ಸಂಸ್ಥಾಪಕ ಅಧಿಕಾರಿ ಕೆಕೆ ಸತ್ಯನಾಥ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಿಎನ್ ಮಂಜುನಾಥ್. ನಾಳೆ ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:50 ಕೃಷಿರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿಯಲ್ಲಿ ಹಣ್ಣು ಹೊನ್ನು, ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತ ಬಾನುಲಿ ಸರಣಿಯಲ್ಲಿ ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಸಂಬಾರ ಬೆಳೆಗಳ ಬೇಸಾಯ, ಈ ಕುರಿತು ಚಾಮರಾಜನಗರ ತಾಲೂಕು ನಂಜೇದೇವನಾಪುರದ ಎನ್ಜಿ ಸಂತೋಷ್ ನಾಗ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 8:00 ಯುವವಾಣಿಯಲ್ಲಿ ಮೈಸೂರಿನ ಸಂತ ಫಿಲೋಮಿನಾ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯದ 3ನೇ ಭಾಗ. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕನ್ನಡ ಭಾರತಿ, ಅಂಗನವಾಡಿ ಕಾರ್ಯಚಟುವಟಿಕೆಗಳು ಮತ್ತು ಸಮಾಜಕ್ಕೆ ಪೂರಕವಾದ ಸೇವೆಗಳ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರದ ಶ್ರೀಮತಿ ಕೆಸಿ ವಿಜಯಕುಮಾರಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:05 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: And Herzegovina in round of 32 matches tonight. And with that, we end this news bulletin.
1: ಸಮಯ ಸರಿಯಾಗಿ 6:10:05 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮೈಸೂರು ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆ ವಚನ

0: ಪ್ರಸ್ತುತಿ ಓಎಲ್ ನಾಗಭೂಷಣ ಸ್ವಾಮಿ.
1: ನಮಸ್ಕಾರ. ಈ ದಿನ ಲದ್ದೆಯ ಸೋಮಣ್ಣನವರ ವಚನವನ್ನು ನೋಡೋಣ. ಲದ್ದೆಯ ಸೋಮಣ್ಣ ಎಂಬ ಹೆಸರಿನಲ್ಲಿ ಇರುವ ಲದ್ದೆ ಎಂಬ ಮಾತು ಹೊರೆ, ಹೊರಬಹುದಾದಷ್ಟು ದೊಡ್ಡ ಕಟ್ಟು ಎಂಬ ಅರ್ಥಗಳಿರುವ ಪದ. ಲದ್ದೆ ಎಂಬುದು ಬೀದರ್ ಜಿಲ್ಲೆಯ ಒಂದು ಹಳ್ಳಿ ಎಂಬ ವಿವರವೂ ಇದೆ. ಬನವಾಸಿಯಲ್ಲಿರುವ ಒಂದು ಶಾಸನದಲ್ಲಿ ಈ ವಚನವೂ ಸೋಮಣ್ಣನವರ ಚಿತ್ರವೂ ಇದೆ ಎಂದು ವಿದ್ವಾಂಸರು ಹೇಳುತ್ತಾರೆ. ಲದ್ದೆಯ ಸೋಮಣ್ಣನವರ ವಚನ ಸಿಕ್ಕಿರುವುದು ಮಾತ್ರ ಇದೊಂದೇ. ವಚನವನ್ನು ಕೇಳಿ. ಆವ ಕಾಯಕವಾದಡೂ ಸ್ವಕಾಯಕವ ಮಾಡಿ ಗುರುಲಿಂಗ ಜಂಗಮದ ಮುಂದಿಟ್ಟು ಒಕ್ಕುದ ಹಾರೈಸಿ ಮಿಕ್ಕುದ ಕೈಕೊಂಡು ವ್ಯಾಧಿ ಬಂದಡೆ ನರಳು ಬೇನೆ ಬಂದಡೆ ಒರಲು ಜೀವ ಹೋದಡೆ ಸಾಯಿ ಇದಕ್ಕ ದೇವರ ಹಂಗೇಕೆ ಬಾಪು ಲದ್ದೆಯ ಸೋಮ. ಯಾವ ಕಾಯಕವಾದರೂ ಸರಿ ನಮ್ಮ ಪಾಲಿಗೆ ಬಂದಿರುವ ನಾವೇ ಮಾಡಬೇಕಾದ ನಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡಬೇಕು. ನಮ್ಮ ಕಾಯಕದಿಂದ ಬಂದ ಫಲವನ್ನು ನಮಗಿಂತ ಹಿರಿಯರಾದವರಿಗೆ ಅಂದರೆ ಗುರುಗಳಿಗೆ, ದೊಡ್ಡವರಿಗೆ, ಲೋಕಕ್ಕೆ ಅಂದರೆ ಲಿಂಗಕ್ಕೆ, ಪ್ರಜ್ಞಾವಂತರಿಗೆ ಅಂದರೆ ಜಂಗಮಕ್ಕೆ ಅರ್ಪಿಸಬೇಕು. ಆವ ಕಾಯಕವಾದರೂ ಸ್ವಕಾಯಕವ ಮಾಡಿ ಗುರುಲಿಂಗ ಜಂಗಮದ ಮುಂದಿಟ್ಟು ಮುಂದೆ ಏನು ಮಾಡಬೇಕು ಅಂದರೆ ಆಮೇಲೆ ಒಕ್ಕುದ ಹಾರೈಸಿ ಅಂದರೆ ಒಳ್ಳೆಯದನ್ನು ಹಾರೈಸಬೇಕು. ಮಿಕ್ಕುದ ಅಂದರೆ ಅರ್ಪಿಸಿ ಉಳಿದದ್ದನ್ನು ನಮ್ಮದೆಂದು ಕೈಗೊಳ್ಳಬೇಕು. ಒಕ್ಕುದ ಹಾರೈಸಿ ಮಿಕ್ಕುದ ಕೈಕೊಂಡು ಅಷ್ಟೇ ನಾವು ಮಾಡಬೇಕಾದ್ದು. ಇದರ ಆಚೆಗೆ ವ್ಯಾಧಿ ಬಂದಡೆ ನರಳು ಬೇನೆ ಬಂದಡೆ ಒರಲು ಜೀವ ಹೋದರೆ ಸಾಯಿ. ನಾವು ಮಾಡಬಹುದಾದದ್ದು ಮಾಡಬೇಕಾದದ್ದು ಇಷ್ಟೇ. ಇದರಲ್ಲಿ ದೇವರ ಹಂಗು ಯಾಕೆ ಅನ್ನುವ ಪ್ರಶ್ನೆಯನ್ನು ಲದ್ದೆಯ ಸೋಮಣ್ಣನವರು ಕೇಳುತ್ತಾರೆ. ಒಕ್ಕು ಎಂಬ ಮಾತಿಗೆ ಪ್ರಸಾದ ಮತ್ತು ಶುಭದ ಹಾರೈಕೆ ಎಂಬ ಎರಡು ಅರ್ಥಗಳಿವೆ. ನಮ್ಮ ದುಡಿಮೆಯಿಂದ ದಕ್ಕಿದ್ದೇ ಪ್ರಸಾದ, ನಮ್ಮ ದುಡಿಮೆಯಿಂದ ಹಾರೈಸಬೇಕಾದದ್ದು ಒಳಿತನ್ನು ಮಾತ್ರ. ಈ ದುಡಿಮೆಯ ಗುರಿಯಾದರೂ ಸ್ವಾರ್ಥವಲ್ಲ, ಬದುಕಿಗೆ ದಾರಿ ತೋರುವ ಗುರು, ವಿಶ್ವದ ಚೈತನ್ಯ, ಪ್ರಜ್ಞಾವಂತ ಜೀವಿಗಳು ಇವರೆಲ್ಲರಿಗೆ ನಮ್ಮ ದುಡಿಮೆಯ ಫಲವನ್ನು ಅರ್ಪಿಸಿ ಉಳಿದದ್ದನ್ನು ನಮ್ಮದು ಎಂದುಕೊಳ್ಳಬೇಕು. ಬದುಕು ಎಂದರೆ ಪಡೆಯುವುದಲ್ಲ, ಕೊಡುವುದು. ಬದುಕು ಎಂದರೆ ನಿಶ್ಚಯ ದುಡಿಮೆ, ನಾನತ್ವವನ್ನು ಬಿಡುವುದು ಅಷ್ಟೇ. ಇದರ ಆಚೆಗೆ ಏನೂ ಇಲ್ಲ. ದೇವರ ಹಂಗು ಯಾಕೆ? ಕಾಯಿಲೆ ಬಂದರೆ, ನೋವಾದರೆ ನರಳಬೇಕು, ಚೀರಬೇಕು, ಬೇರೆ ವಿಧಿ ಇಲ್ಲ. ಇದು ಬದುಕನ್ನು ಬಹಳ ಸರಳಗೊಳಿಸುವ, ಅನಗತ್ಯ ಚಿಂತೆ ತತ್ವಗಳ ಗೋಜಿಲ್ಲದೆ ಬದುಕುವ, ದಾರಿಯೊಂದನ್ನು ಸೂಚಿಸುವ, ನಿಷ್ಠುರವಾಗಿ ಹೇಳುವ ವಚನವಾಗಿ ಕೇಳುತ್ತದೆ. ಕಷ್ಟ, ನಷ್ಟ, ರೋಗ, ನೋವು, ಸಾವು ಇದ್ದೇ ಇರುತ್ತವೆ. ಅವನ್ನು ಪರಿಹರಿಸಲು ದೇವರ ಹಂಗು ಯಾಕೆ? ಮಾಡಬೇಕಾದದ್ದು ಮಾಡಿ ಬಂದದ್ದನ್ನು ಅನುಭವಿಸುವುದು ಅಷ್ಟೇ ಎಂಬ ಲದ್ದೆಯ ಸೋಮಣ್ಣನವರ ಮಾತು ಬಹಳ ಧೈರ್ಯದ ಮಾತಾಗಿಯೂ ಕೇಳುತ್ತದೆ.
0: ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆ ಕೇಳಿದಿರಿ.

ಪ್ರಸ್ತುತಪಡಿಸಿದವರು ಓಎಲ್ ನಾಗಭೂಷಣ ಸ್ವಾಮಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

ಕೇಳುಗರೆ ಗಮನಿಸಿ, ಇಂದು ಸಂಜೆ 6:50 ಕೃಷಿರಂಗ, ರೇಷ್ಮೆರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿಯಲ್ಲಿ ಹಿಪ್ಪುನೇರಳೆ ತೋಟದ ನಿರ್ವಹಣೆ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮವಿರುತ್ತದೆ.

0: ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಕೆ ಸುರೇಶ್ ಮತ್ತು ಡಾಕ್ಟರ್ ಎಂಆರ್ ಭವ್ಯ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:15:10.
1: ಮೈಸೂರು ಸಾಹಿತ್ಯ ಸಂಭ್ರಮ ಮೈಸೂರು ಲಿಟರೇಚರ್ ಫೆಸ್ಟಿವಲ್ ಈ ಬಾರಿ ದಶಕದ ಸಂಭ್ರಮದೊಂದಿಗೆ July 4 and 5, ಸ್ಥಳ ಹೋಟೆಲ್ ಸದರ್ನ್ ಸ್ಟಾರ್, ಸಮಯ July 9:30. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್, ಭಾರತಿ ವಿಷ್ಣುವರ್ಧನ್ ಸೇರಿದಂತೆ ಹಲವು ಖ್ಯಾತರೊಂದಿಗೆ ಸಂವಾದ. ಬನ್ನಿ, ಸಾಹಿತ್ಯದ ಸವಿಯನ್ನ ಸವಿಯಿರಿ. ಪ್ರವೇಶ ಉಚಿತ.
2: ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫ್ರೆಂಟ್ MBA ಪ್ರೋಗ್ರಾಮ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, HR ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ಇಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
3: ಹಣ್ಣು ಹೊನ್ನು
4: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಕೀರ್ತನ, ಪ್ರತಿಯೊಬ್ಬರ ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆಯ ಪ್ರೇರಣೆ ಇರುತ್ತೆ ಅಂತ ಅಂತಾರೆ, ಅದ್ರ ಬಗ್ಗೆ ನೀ ಏನ್ ಹೇಳ್ತೀಯ?
4: ಖಂಡಿತ ರಂಜಿತಾ. ಏನಂದ್ರೆ, ಅಮ್ಮ ಆಗಿರಬಹುದು, ಅಕ್ಕ ಆಗಿರಬಹುದು, ಶಿಕ್ಷಕಿ ಆಗಿರಬಹುದು, ಅಥವಾ ಅವರು ಕೆಲಸ ಮಾಡುವಂತಹ ಜಾಗದಲ್ಲಿ ಇವರನ್ನ ನೋಡಿ ನಾನು ಕೂಡ ಇವ್ರ ತರ ಆಗಬೇಕು ಅಂತ ಅನ್ಕೊಳ್ಳೋದಿರಬಹುದು, ಇದು ಪ್ರತಿಯೊಬ್ಬರ ಜೀವನದಲ್ಲೂ ನಡೆದೇ ನಡೆಯುತ್ತೆ ಅಂತ ಹೇಳ್ತೀನಿ.
3: ಹಾಗಿದ್ರೆ ನಮ್ಮ ಕೇಳುಗರಿಗೂ ಕೂಡ ಅವರ ಆದರ್ಶ ಮಹಿಳೆ ಯಾರಾದರೂ ಇದ್ದೇ ಇರ್ತಾರೆ ಅಲ್ವಾ?
4: ಖಂಡಿತವಾಗ್ಲೂ ಇರ್ತಾರೆ. ಅದಕ್ಕೋಸ್ಕರನೇ ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಖಿ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಮ್ಮ ಗೆಳತಿಯರು ಅವರ ಆದರ್ಶ ಮಹಿಳೆ ಯಾರು ಅನ್ನೋದನ್ನ ನಮ್ಮ ಜೊತೆ ಹಂಚಿಕೊಳ್ಬಹುದು.
3: ಹಾಗಿದ್ರೆ ಮರೀದೇ ಕರೆ ಮಾಡ್ತೀರಾ ಅಲ್ವಾ ಗೆಳತಿಯರೇ?
4: ಮರೆಯದಿರಿ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಖಿ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ.

ಕೇಳುಗರೇ ಗಮನಿಸಿ, ಕಾಣೆಯಾದವರ ಬಗ್ಗೆ ಒಂದು ಪ್ರಕಟಣೆ. 14 ವರ್ಷದ ಶ್ರೇಯಾ ಎಂಬ ಹುಡುಗಿ ಜೂನ್ 23ನೇ ತಾರೀಕಿನಿಂದ ಯಾದವಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಇವರ ಚಹರೆ ಈ ರೀತಿ ಇದೆ: ಎಣ್ಣೆಗೆಂಪು ಮೈಬಣ್ಣ, 5 ಅಡಿ ಎತ್ತರ, ಕೋಲು ಮುಖ, ಸಾಧಾರಣ ಮೈಕಟ್ಟು, ಉದ್ದನೆಯ ಕಪ್ಪು ತಲೆ ಕೂದಲು, ಮುಖದಲ್ಲಿ ಚಿಕ್ಕ ಚಿಕ್ಕ ಗುಳ್ಳೆಗಳಿರುತ್ತದೆ. ಇವರು ಕಾಣೆಯಾದಾಗ ಕಪ್ಪು ಬಣ್ಣದ ಚೂಡಿದಾರ್, ಪಿಂಕ್ ಕಲರ್ ಜರ್ಕಿನ್ ಧರಿಸಿರುತ್ತಾರೆ. ಇವರು ಕನ್ನಡ ಭಾಷೆ ಮಾತನಾಡುತ್ತಾರೆ. ಈಗ ಹೇಳಿದ ವ್ಯಕ್ತಿಯ ಗುರುತು ಸಿಕ್ಕಲ್ಲಿ ಯಾವುದಾದರೂ ಹತ್ತಿರ ಪೊಲೀಸ್ ಠಾಣೆಗಾಗಲಿ ಯಾದವಗಿರಿ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:20. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು, ನಂತರ 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ ಕೇಳುವಿರಿ.

ಸುಮ್ಮನೆ ಬರಲಿಲ್ಲ. ಅಲ್ಲಿರೋ ವಿಶ್ವದ ಅತ್ಯಂತ ಹಿರಿಯ ಜೋನಾಥನ್ ಆಮೆಯನ್ನೂ ಭೇಟಿಯಾಗಿ ಅದಕ್ಕೆ ಊಟೋಪಚಾರ ಮಾಡಿ ಬಂದರು. ಈ ಆಮೆ ವಯಸ್ಸು ನಮ್ಮ ನಿಮ್ಮ ವಯಸ್ಸನ್ನು 4 ಸಲ ಗುಣಿಸಿದ್ರೂ ಸಾಲೋಲ್ಲ, ಅಂದರೆ 194 ವರ್ಷ. ಇದಕ್ಕೆ ಮುದಿ ಆಮೆ ನೆಲದಿಂದ 1 ಅಡಿ ಎತ್ತರ, ಇದರ ಚಿಪ್ಪೆ 4 ಅಡಿ ಅಂತೆ. ಸಾಮಾನ್ಯವಾಗಿ ಆಮೆಗಳ ಆಯಸ್ಸು 100 ರಿಂದ 150 ವರ್ಷ ಅಂತಾರೆ. ಈ ಆಮೆ ನೋಡಿದ್ರೆ ನಮ್ಮ ಪ್ರಧಾನಿಗಳ ವಯಸ್ಸಿನ 3 ಪಟ್ಟು ಹಿರಿದು. ಅಂದ ಹಾಗೆ ಈ ಜೋನಾಥನ್ ಈಗ ವಿಶ್ವದ ದೊಡ್ಡ ಆಮೆಯಾಗಿರಬಹುದು. ಆದರೆ ನಮ್ಮ ಕೋಲ್ಕತ್ತಾದ ಅಲಿಪುರ್ ಮೃಗಾಲಯದಲ್ಲಿ ಇದ್ದ ಅದ್ವೈತ್ ಸುಮಾರು 250 ವರ್ಷಗಳ ಕಾಲ ಬದುಕಿ ವಿಶ್ವದ ಹಿರಿಯ ಆಮೆ ಆಗಿತ್ತು. ನಮ್ಮ ಅದ್ವೈತ್ ಇಂಡಿಯಾಕ್ಕೆ ಬಂದ ರೋಚಕ ಕಥೆ ನಿಮಗೆ ಹೇಳ್ತೀನಿ. ಇದು ಅಲ್ಡರ್ಬಾ ಅಟಾಲ್ ಅನ್ನೋ ದ್ವೀಪದಲ್ಲಿತ್ತು. 18ನೇ ಶತಮಾನದಲ್ಲಿ ಬ್ರಿಟಿಷ್ ನಾವಿಕರು ಇದನ್ನು ತಂದು ಈಸ್ಟ್ ಇಂಡಿಯಾ ಕಂಪನಿಯ ರಾಬರ್ಟ್ ಕ್ಲೈವ್ಗೆ ಕೊಟ್ಟಂತೆ. ಆತ ಇದೇ ಕೋಲ್ಕತ್ತಾ ಹೊರವಲಯದ ಬ್ಯಾರಕ್ಪುರದಲ್ಲಿದ್ದ ತನ್ನ ಎಸ್ಟೇಟ್ನಲ್ಲಿ ಪ್ರೀತಿಯಿಂದ ಹಲವು ದಶಕಗಳ ಕಾಲ ಸಾಕ್ತಾ ಇದ್ದ. ಕೊನೆಗೆ ಕಾರ್ಲ್ ಲೂಯಿಸ್ 1876 ಸುಮಾರಿಗೆ ರಾಬರ್ಟ್ ಕ್ಲೈವ್ನಿಂದ ಈ ಅದ್ವೈತಾಮಿನ ತಗೊಂಡು ಬಂದು ನಮ್ಮ ಈ ಅಲಿಪುರ್ ಮೃಗಾಲಯದಲ್ಲಿ ಇಟ್ಕೊಂಡ್ರು. ಮುಂದೆ 133 ವರ್ಷ ಅದು ಭಾರತದಲ್ಲೇ ಬದುಕಿ ವಿಶ್ವದಲ್ಲೇ ಹೆಸರು ಮಾಡ್ತಂತೆ. ಈ ಆಮೆ ಕಥೆ ಇದಾದ್ರೆ ನಮ್ಮ ನಾಯಿ ಕಥೆ ಇನ್ನೊಂದು. ಮೊನ್ನೆ ಮುಗೀತಲ್ಲ ವಿಶ್ವ ಯೋಗ ದಿನ, ಅವತ್ತು ಸಿಯಾಚಿನ್ ಅಂತ -ಡಿಗ್ರಿಯ ಕೊರೆಯೋ ಚಳಿಲಿ ಯೋಗ ಮಾಡೋದೇನೋ ಸುಮ್ಮನೆ ಅಲ್ಲ. ಮನುಷ್ಯರೇ ಇಲ್ಲಿ ವಿಲವಿಲಾ ಅಂತ ಒದ್ದಾಡ್ತಾ ಇರುವಾಗ ನಮ್ಮ ಸೇನೆಯ ನಾಯಿಗಳು ಅದೇ ಸ್ನಿಫರ್ ಡಾಗ್ಗಳು ಸುಮ್ಮನೆ ಇರಲಿಲ್ಲ. ತಾವೂ ಯೋಧರ ಪಕ್ಕದಲ್ಲಿ ನಿಂತು ಯೋಗ ಮಾಡಿ ಎಲ್ಲರೂ ಬೆರಗುಗೊಳಿಸಿಬಿಟ್ಟಿವೆ. ಭೂಮಿಯಿಂದ 18,000 ಅಡಿ ಮೇಲೆ ಉಸಿರಾಡೋದೇ ಕಷ್ಟ. ಅಂಥದ್ರಲ್ಲಿ ಲಡಾಖ್ನ ಪ್ಯಾಂಗೋಂಗ್ ತ್ಸೋ ಗಾಲ್ವಾನ್ ಕಣಿವೆ, ಅರುಣಾಚಲ ಪ್ರದೇಶದ ಲೋಹಿತ್ ಕಣಿವೆಯಲ್ಲಿಯೋ ಯೋಧರು ಅವರ ಶ್ವಾನದಳಗಳು ಇಂಥ ಕಡೆ ಹೇಗೆ ಉಸಿರಾಡಬೇಕು ಅನ್ನೋದನ್ನು ತೋರಿಸಿವೆ. ಪ್ರಣಾಮಾಸನ, ಶಶಂಕಾಸನ, ಶವಾಸನಗಳನ್ನು ಮಾಡಿ ಚಪ್ಪಾಳೆಗಿಡಿಸಿವೆ. ನಾಯಿಯ ಉಸಿರಾಟಕ್ಕೂ ನಮ್ಮ ಪ್ರಾಣಾಯಾಮಕ್ಕೂ ನಂಟಿದೆ. ಯೋಗದಲ್ಲಿ ಶ್ವಾನ ಪ್ರಾಣಾಯಾಮ ಅಂತಲೂ ಇದೆ. ನಾಯಿ ಥರ ನಾಲ್ಗೆನ ಹೊರಚಾಚಿ ವೇಗವಾಗಿ ಉಸಿರೆಳ್ಕೊಳ್ಳೋದ್ರಿಂದ ಹೊಟ್ಟೆಯ ಸ್ನಾಯುಗಳಿಗೆ ಬಲ ಬರುತ್ತೆ. ಇದು ನಮ್ಮ ಭಸ್ತ್ರಿಕಾ ಕಪಾಲಭಾತಿ ಪ್ರಾಣಾಯಾಮದಷ್ಟೇ ಪರಿಣಾಮಕಾರಿ. ಶ್ವಾಸಕೋಶ ಸಾಮರ್ಥ್ಯ ಹೆಚ್ಚಾಗುತ್ತೆ, ಬೇಗ ದೇಹಕ್ಕೆ ಚೈತನ್ಯ ಸಿಗುತ್ತೆ. ನಾಯಿಗಳೇನು ಸುಮ್ಮನೆ ಉಸಿರಾಡ್ತಾವ? ನಿಮಿಷಕ್ಕೆ 20-30 ಬಾರಿ ಗಾಳಿ ಎಳ್ಕೊಂತಾವೆ. ಹೀಗೆ ಉಸಿರಾಡೋದ್ರಿಂದ ಅವಕ್ಕೆ ಘ್ರಾಣ ಶಕ್ತಿ ಹೆಚ್ಚು. ಬೆಟ್ಟದ 40-50 ಅಡಿ ಕೆಳಗೆ ಹಿಮದಲ್ಲಿ ಮುಚ್ಚೋಗಿರೋ ಶವಗಳನ್ನ ವಾಸನೆಯಿಂದಲೇ ಪತ್ತೆ ಹಚ್ಚೋದು ಯೋಗದಿಂದಲೇ. ಇಷ್ಟೇ ಅಲ್ಲ, ಶತ್ರುಗಳ ನೆಲೆಯಲ್ಲೂ ಹೀಗೆ ಕಂಡುಹಿಡಿಯುವ ಶಕ್ತಿ ಶ್ವಾನದ ಮೂಗಿಗಿದೆ. ಅದಕ್ಕೆ ಶ್ವಾನಗಳು ಸೇನೆಯಲ್ಲಿರೋದು ನಮಗೆಲ್ಲ ಕ್ಷೇಮ, ಮತ್ತು ಅದುವೇ ಯೋಗ. ಪ್ರಿಯ ಶ್ರೋತೃಗಳೇ, ಜೈಪುರದ ಸಿಟಿ ಪ್ಯಾಲೇಸ್ ಅಲ್ಲಿ ದೊಡ್ಡ ದೊಡ್ಡ 2 ಪ್ಯೂರ್ ಬೆಳ್ಳಿಯಿಂದ ಮಾಡಿರೋ ವಾಡೆಗಾತ್ರದ ಕಲಶಗಳಿವೆ. ಇದರಲ್ಲಿ 4+4 8,000 ಲೀಟರ್ ನೀರನ್ನ ಭರ್ತಿ ಮಾಡಬಹುದು. ಆದರೆ ಎತ್ತೋದು ಮಾತ್ರ ಕಡು ಕಷ್ಟ. ಇದರ ಹಿಂದೆ ಒಂದು ರೋಚಕ ಕಥೆನೇ ಇದೆ. 1902 ರಾಜಸ್ಥಾನನ ಜೈಪುರದ ಮಹಾರಾಜ 2ನೇ ಸವಾಯಿ ಮಾಧೋ ಸಿಂಗ್ ಆಳ್ತಾ ಇದ್ರು. ಅವರಿಗೆ ಬ್ರಿಟನ್ ರಾಜ ಎಡ್ವರ್ಡ್ ನನ್ನ ಪಟ್ಟಾಭಿಷೇಕಕ್ಕೆ ಬನ್ನಿ ಮಹಾರಾಜ್ರಿ ಅಂತ ಆಮಂತ್ರಣ ಕೊಟ್ರು. ನಮ್ಮ ರಾಜರಿಗೆ ವಿದೇಶದ ನೀರು ಗೀರು ಸರಿ ಹೋಗ್ತಿರ್ಲಿಲ್ಲ, ಅದಕ್ಕೆ ಅಂತಲೇ ಈ ಬೃಹತ್ ಗಾತ್ರದ ಬೆಳ್ಳಿ ಕಳಶಗಳನ್ನ ತಯಾರಿಸಿಟ್ಕೊಂಡ್ರು. ಇದೇನು ಸುಮ್ಮನೆ ಅಲ್ಲ, 14,000 ಬೆಳ್ಳಿ ನಾಣ್ಯಗಳನ್ನ ಕರಗಿಸಿ ತಯಾರಿಸಿರೋ ಕಳಶಗಳು. ಪ್ರತಿ ಕಳಶದ ತೂಕ 760 ಪೌಂಡ್, ಎತ್ತರ 5.3 ಅಡಿ, ಅಂದರೆ ಒಬ್ಬ ಮನುಷ್ಯನ ಎತ್ತರ. ಇಡೀ ಕಳಶಕ್ಕೆ ಎಲ್ಲೂ ಕೂಡ ಬೆಸುಗೆ ಹಾಕಿಲ್ಲ. ಇದನ್ನು ತಗೊಂಡು ಹೋಗೋಕೆ ಅಂತಲೇ ಮಹಾರಾಜರು SS ಒಲಿಂಪಿಯಾ ಅನ್ನೋ ಬೃಹತ್ ಹಡಗನ್ನ ಬುಕ್ ಮಾಡಿದ್ರಂತೆ. ಇವತ್ತು ಈ ಬೃಹದಾಕಾರದ ಕಳಶಗಳು ಪ್ಯೂರ್ ಬೆಳ್ಳಿಯಿಂದ ನಿರ್ಮಿತವಾಗಿವೆ ಅಂತಲೇ ವಿಶ್ವದಾಖಲೆ ಸೇರಿದೆ. ಜೈಪುರಕ್ಕೆ ಕಳಶಗಳೇ ಕಳಶಪ್ರಾಯವಾಗಿವೆ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೆ ರಸವಾರ್ತೆ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಮತ್ತು ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:35:35.
1: ನೀವು ಸಿಲೆಬಸ್ಗೂ ಮೀರಿದಂತಹ ಡಿಫ್ರೆಂಟ್ ಎಂಬಿಎ ಪ್ರೋಗ್ರಾಮ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, ಹೆಚ್ಆರ್ ಬಿಸ್ನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸ್ಗಳು ಲಭ್ಯ. ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆ ನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ.

0: इससे बेहतर कुछ नहीं।
1: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ। अपने नजदीकी डाकघर से आज ही संपर्क करें या indiapost.gov.in पर लॉग ऑन करें।
2: ಕೆಳವರೆ ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ HP ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4 7 7 2 2 3 7 4 8 8 ಎಸ್ಟಿಡಿ ಕೋಡ್ 0 8 0. ಕೇಳಿ ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
3: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
4: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
3: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ. 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಮೋಡ ಬಿತ್ತನೆಗೆ ಚಿಂತನೆ ಇಲ್ಲ, ಬರ ನಿರ್ವಹಣೆಗೆ ಹೆಚ್ಚಿನ ಆದ್ಯತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್.

0: ಪತ್ರಕರ್ತರು ವೃತ್ತಿಪರತೆಯಿಂದ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಲಹೆ. ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರದಂದು ಭಕ್ತರಿಗೆ ಸುಲಲಿತ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಅರ್ಹ ಫಲಾನುಭವಿಗಳಿಗೆ ಗೃಹಜ್ಯೋತಿ ಯೋಜನೆ ಮುಂದುವರಿಯಲಿದೆ, ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ನಲ್ಲಿ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಕಂದಾಯ ಇಲಾಖೆಯಲ್ಲಿ ಪೌತಿ ಖಾತೆ, ಹಕ್ಕುಪತ್ರ ವಿತರಣೆ, ಆಕಾರ್ ಬಂದ್, ಕಂದಾಯ ಗ್ರಾಮಗಳ ಘೋಷಣೆ 3 ವರ್ಷಗಳಿಂದ ಯಶಸ್ವಿಯಾಗಿ ನಡೆಯುತ್ತಿದ್ದು ಕಾಲಮಿತಿಯೊಳಗೆ ಪೂರ್ಣಗೊಳಿಸುವುದಾಗಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಳಗಾವಿ ಜಿಲ್ಲೆಯಲ್ಲಿ ಬರದ ಛಾಯೆ ಕಾಣಿಸುತ್ತಿದ್ದು ಕುಡಿಯುವ ನೀರಿನ ಸಮರ್ಪಕ ಪೂರೈಕೆಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಬರ ಘೋಷಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಉಪಮುಖ್ಯಮಂತ್ರಿ, ಬರ ತಾಲೂಕು ಅಥವಾ ಜಿಲ್ಲೆ ಎಂದು ಘೋಷಣೆ ಮಾಡಲು ಮಾನದಂಡಗಳಿದ್ದು ಈ ಬಗ್ಗೆ ಚರ್ಚೆ ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಸರ್ಕಾರ ರಾಜ್ಯದಲ್ಲಿ ಬರ ನಿರ್ವಹಣೆ ಬಗ್ಗೆ ಆದ್ಯತೆ ನೀಡಿದ್ದು ಮೋಡ ಬಿತ್ತನೆ ಬಗ್ಗೆ ಚಿಂತಿಸಿಲ್ಲ ಎಂದು ತಿಳಿಸಿದ್ದಾರೆ. ನಿರ್ಭೀತಿಯ ಪತ್ರಿಕಾ ವೃತ್ತಿ ಅತ್ಯಂತ ಸವಾಲಿನ ಕೆಲಸವಾಗಿದ್ದು ವೃತ್ತಿಪರತೆ ಇಂದಿನ ಅಗತ್ಯವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಸುಳ್ಳು ಸುದ್ದಿಗಳನ್ನು ಪ್ರಕಟಿಸದಂತೆ ಹಾಗೂ ಪ್ರಸಾರ ಮಾಡದಂತೆ ಮನವಿ ಮಾಡಿದ್ದಾರೆ. ಪ್ರತಿಯೊಂದು ಸುದ್ದಿಯಲ್ಲೂ ಸತ್ಯ ಮತ್ತು ಪ್ರಾಮಾಣಿಕತೆ ಇರಬೇಕು ಎಂದು ಸಲಹೆ ನೀಡಿದ್ದಾರೆ. ಆಷಾಢ ಮಾಸದಲ್ಲಿ ಶುಕ್ರವಾರದಂದು ಚಾಮುಂಡಿ ಬೆಟ್ಟದಲ್ಲಿ ಭಕ್ತರಿಗೆ ಯಾವುದೇ ಅನಾನುಕೂಲವಾಗದಂತೆ ಚಾಮುಂಡಿ ದೇವಿಯ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಾಮುಂಡಿ ಬೆಟ್ಟದ ದಾಸೋಹ ಭವನದಲ್ಲಿಂದು ಆಷಾಢ ಶುಕ್ರವಾರ ಸಂಬಂಧ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದರ್ಶನಕ್ಕೆ ಬರುವ ಭಕ್ತರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು, ಯಾವುದೇ ಕಾಲ್ತುಳಿತ ಆಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಪ್ಲಾಸ್ಟಿಕ್ ನಿಷೇಧಿಸುವಂತೆ ಹಾಗೂ ದೇವಸ್ಥಾನದ ಬಳಿ 3 ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲೊಂದಾದ ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳ ಮನೆ ಮನೆ ಪರಿಶೀಲನೆ ಕಾರ್ಯವನ್ನು ಇಂದಿನಿಂದ ಎಸ್ಕಾಂಗಳ ಸಿಬ್ಬಂದಿ ಕೈಗೊಂಡಿದ್ದಾರೆ. ಎಸ್ಕಾಂಗಳ ಮೀಟರ್ ರೀಡರ್ಗಳು ಹಾಗೂ ಎಸ್ಕಾಂ ಸಿಬ್ಬಂದಿ ಗ್ರಾಹಕರ ಮನೆಗಳಿಗೆ ಭೇಟಿ ನೀಡಿ ಫಲಾನುಭವಿಗಳ ದಾಖಲೆ ಪರಿಶೀಲನೆ ನಡೆಸಿ ಅವರ ಮಾಹಿತಿ ಸಂಗ್ರಹಿಸಲಿದ್ದಾರೆ. ಮೊಬೈಲ್ ಆಪ್ ಹಾಗೂ ಘೋಷಣಾ ಪತ್ರ ಮೂಲಕ ಅರ್ಜಿ ಭರ್ತಿ ಪ್ರಕ್ರಿಯೆ ಪೂರ್ಣಗೊಳಿಸಲಿದ್ದಾರೆ. ಎಸ್ಕಾಂ ಸಿಬ್ಬಂದಿ ಮನೆ ಮನೆ ಭೇಟಿ ಸಂದರ್ಭದಲ್ಲಿ ಆಧಾರ್ ಕಾರ್ಡ್, ಫಲಾನುಭವಿಯ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ಮತದಾರರ ಗುರುತಿನ ಚೀಟಿ, ಪ್ಯಾನ್ ಕಾರ್ಡ್, ಬಾಡಿಗೆ ಒಪ್ಪಂದದ ಪತ್ರಗಳು, ರೇಷನ್ ಕಾರ್ಡ್ ಹಾಗೂ ಜಾತಿ ಪ್ರಮಾಣ ಪತ್ರವನ್ನು ತೋರಿಸಲು ಕೋರಲಾಗಿದೆ. ಗ್ರಾಹಕರು ಮತ್ತು ಫಲಾನುಭವಿಗಳು ಮೀಟರ್ ರೀಡರ್ಗಳಿಗೆ ಸಂಪೂರ್ಣ ಸಹಕಾರ ನೀಡಿ ಪರಿಶೀಲನೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಇಂಧನ ಇಲಾಖೆ ಮನವಿ ಮಾಡಿದೆ. ರಾಜ್ಯ ಸರ್ಕಾರ ಗೃಹಜ್ಯೋತಿ ಉಚಿತ ವಿದ್ಯುತ್ ಬಳಕೆದಾರರ ಮಾಹಿತಿಗಳನ್ನು ಪಡೆಯಲು ಮುಂದಾಗಿದ್ದು ಈ ವಿಷಯದಲ್ಲಿ ಜನರು ಗೊಂದಲಕ್ಕೀಡಾಗುವುದು ಬೇಡ ಎಂದು ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅರ್ಹ ಫಲಾನುಭವಿಗಳಿಗೆ ಗೃಹಜ್ಯೋತಿ ಯೋಜನೆ ಮುಂದುವರಿಯಲಿದೆ, ಅನರ್ಹರು ಇದ್ದರೆ ಯೋಜನೆಯಿಂದ ಕೈಬಿಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಯೋಜನೆಯ ಪರಿಶೀಲನೆಗೆ ನೀಡುವ ಅರ್ಜಿಗಳನ್ನು ಜನರು ಭರ್ತಿ ಮಾಡಿ ಎಸ್ಕಾಂ ಅಧಿಕಾರಿಗಳಿಗೆ ನೀಡುವಂತೆ ಮನವಿ ಮಾಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಂಗಳೂರಿನ ನಾಗೂರಿಯಲ್ಲಿ ತಡೆಗೋಡೆ ಕುಸಿದು ಮೃತಪಟ್ಟ ಕುಟುಂಬಗಳಿಗೆ 5 ಲಕ್ಷ ರೂಪಾಯಿ ಪರಿಹಾರ ವಿತರಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಗಾಯಾಳುಗಳಿಗೆ ಸರ್ಕಾರದ ವತಿಯಿಂದ ಉಚಿತವಾಗಿ ಚಿಕಿತ್ಸೆ ನೀಡಲಾಗುವುದು ಎಂದು ಹೇಳಿದ್ದಾರೆ. ನಿಯಮಾನುಸಾರ 1,20,000 ರೂಪಾಯಿ ಮನೆಯ ಪರಿಹಾರ ಮೊತ್ತವನ್ನು ಶೀಘ್ರವೇ ವಿತರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸಬೇಕು.

ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಎಲ್ಒಗಳು ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯಬಾರದು ಎಂದು ಒತ್ತಾಯಿಸಿದ್ದಾರೆ. ಯಾವುದೇ ಅರ್ಹ ಮತದಾರರನ್ನು ಹೊರಗಿಡದಂತೆ ಖಚಿತಪಡಿಸಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಅಕ್ಟೋಬರ್ ವೇಳೆಗೆ ತುಮಕೂರು ಜಿಲ್ಲೆಯವರೆಗೆ ಎತ್ತಿನಹೊಳೆ ನೀರು ಹರಿಯಲಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಎತ್ತಿನಹೊಳೆ ಯೋಜನೆ ಕಾಮಗಾರಿ ಪರಿಶೀಲನೆ ಸಂಬಂಧ ಜಿಲ್ಲೆಯ ಗುಬ್ಬಿ ತಾಲೂಕಿನ ಕಂಚಿಗಾನಹಳ್ಳಿ, ಮಾರಶೆಟ್ಟಿಹಳ್ಳಿ ಅರಣ್ಯ ಪ್ರದೇಶಕ್ಕೆ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಹತ್ವದ ಎತ್ತಿನಹೊಳೆ ಯೋಜನೆ ಕಾಮಗಾರಿ ಒಟ್ಟು 252 ಕಿಲೋಮೀಟರ್ ಇದ್ದು, ಈಗಾಗಲೇ 220 ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಂಡಿದೆ, 23 ಕಿಲೋಮೀಟರ್ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬಾಕಿ 9 ಕಿಲೋಮೀಟರ್ ಕಾಮಗಾರಿ ವ್ಯಾಪ್ತಿಯಲ್ಲಿ 6 ಕಿಲೋಮೀಟರ್ ಅರಣ್ಯ ಪ್ರದೇಶ ಇದ್ದುದರಿಂದ ಕಾಮಗಾರಿ ವಿಳಂಬಕ್ಕೆ ಕಾರಣವಾಗಿದೆ. ಇದೀಗ ಕೇಂದ್ರ ಸರ್ಕಾರ ಪ್ರಕರಣವನ್ನು ಇತ್ಯರ್ಥಗೊಳಿಸಿದ್ದು, ಕಾಮಗಾರಿ ಪೂರ್ಣಗೊಂಡು ಅಕ್ಟೋಬರ್ ವೇಳೆಗೆ ತುಮಕೂರಿನವರೆಗೆ ಎತ್ತಿನಹೊಳೆ ನೀರು ಹರಿಸುವ ಎಲ್ಲಾ ಸಾಧ್ಯತೆಗಳಿವೆ ಎಂದು ತಿಳಿಸಿದ್ದಾರೆ. ಮುಂದಿನ 100 ದಿನಗಳಲ್ಲಿ ಒಟ್ಟಾರೆ 174 ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಳಿಸಲು ಗುತ್ತಿಗೆದಾರರಿಗೆ ಸೂಚಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿ ಸುರಕ್ಷಿತ ಪಾದಚಾರಿ ಮಾರ್ಗ ಅಭಿಯಾನದ ಅಂಗವಾಗಿ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭಗೊಂಡಿದೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವರಾದ ಕೃಷ್ಣ ಬೈರೇಗೌಡ ಹಾಗೂ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ನಿರ್ದೇಶನದಂತೆ ಪಾದಚಾರಿ ಮಾರ್ಗಗಳಲ್ಲಿದ್ದ ಅಡೆತಡೆಗಳನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಸರ್ಕಾರದ ಈ ಅಭಿಯಾನಕ್ಕೆ ವ್ಯಾಪಾರಿಗಳು, ಸಾರ್ವಜನಿಕರು ಹಾಗೂ ಎಲ್ಲಾ ವಾಣಿಜ್ಯ ಸಂಸ್ಥೆಗಳು ಕೈಜೋಡಿಸಬೇಕು ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಮನವಿ ಮಾಡಿದ್ದಾರೆ. ಸರ್ಕಾರದ ಅಭಿಯಾನ ನಾಗರಿಕರ ಸಹಭಾಗಿತ್ವದ ಜನಾಂದೋಲನವಾಗಬೇಕು ಎಂದು ಕರೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ವೈಪರೀತ್ಯದಿಂದ ರೈತರಿಗೆ ನಷ್ಟ ತಡೆಗಟ್ಟಲು ಪರ್ಯಾಯ ಬೆಳೆಗಳನ್ನು ಬೆಳೆಯುವ ಬಗ್ಗೆ ಅರಿವು ಮೂಡಿಸುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದ್ದಾರೆ. ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಬಿತ್ತನೆ ಬೀಜ ವಿತರಣೆ ಹಾಗೂ ಪರ್ಯಾಯ ಬೆಳೆ ಬೆಳೆಯುವ ಸಂಬಂಧ ಸಭೆ ನಡೆಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಒಟ್ಟು ಬಿತ್ತನೆ ಗುರಿಯ ಪೈಕಿ 5% ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದ್ದು, ಮಳೆಯ ಕೊರತೆಯಿಂದಾಗಿ ಬಿತ್ತನೆ ಕಾರ್ಯವು ನಿಧಾನಗತಿಯಲ್ಲಿದೆ ಎಂದು ತಿಳಿಸಿದ್ದಾರೆ. ಭತ್ತಕ್ಕೆ ಪರ್ಯಾಯವಾಗಿ ರಾಗಿ, ನವಣೆ, ಮುಸುಕಿನ ಜೋಳ, ಅರ್ಕ, ಹುರುಳಿ, ಅಲಸಂದೆ, ಸೂರ್ಯಕಾಂತಿ ಬೆಳೆಯಲು ಕೃಷಿ ಇಲಾಖೆಯಿಂದ ರೈತರಿಗೆ ಅರಿವು ಮೂಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಧಾರವಾಡದ ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯು 55 ವರ್ಷದ ಮಹಿಳೆಯ ಎಡಗಾಲಿನ ಮೊಣಕಾಳು ಕೀಲು ಬದಲು ರೋಬೋಟಿಕ್ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನಡೆಸಿದೆ. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಗೊಳಿಸಲಾಗಿದೆ ಎಂದು ಸಂಸ್ಥೆಯ ನಿರ್ದೇಶಕ ಡಾ ಕೆಎಫ್ ಕುಮಾರ ತಿಳಿಸಿದ್ದಾರೆ. ಪುನರ್ರಚಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯಡಿಯಲ್ಲಿ 2026-27 ಸಾಲಿನ ಮುಂಗಾರು ಹಂಗಾಮಿನ ರೈತರ ನೋಂದಣಿ ಅವಧಿಯನ್ನು ಇದೇ 15ರವರೆಗೆ ವಿಸ್ತರಿಸುವಂತೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಈ ಕುರಿತು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪತ್ರ ಬರೆದಿರುವ ಪ್ರಭಾ ಮಲ್ಲಿಕಾರ್ಜುನ್, ರಾಜ್ಯದ ತೋಟಗಾರಿಕಾ ಇಲಾಖೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ತುರ್ತಾಗಿ ಅನುಮೋದಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಆನ್ಲೈನ್ ನೋಂದಣಿಯಲ್ಲಿ ತಾಂತ್ರಿಕ ದೋಷಗಳು ಉಂಟಾಗಿದ್ದರಿಂದ ಹಾಗೂ ಸರ್ಕಾರಿ ರಜೆಗಳು ಬಂದಿದ್ದರಿಂದ ಅನೇಕ ಅರ್ಹ ರೈತರಿಗೆ ನಿಗದಿತ ಅವಧಿಯೊಳಗೆ ನೋಂದಣಿ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಜೂನ್ 30 ಗಡುವನ್ನು ಇದೇ 15ರವರೆಗೆ ವಿಸ್ತರಿಸುವುದು ಅಗತ್ಯವಾಗಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮೋಡ ಬಿತ್ತನೆಗೆ ಚಿಂತನೆ ಇಲ್ಲ, ಬರ ನಿರ್ವಹಣೆಗೆ ಹೆಚ್ಚಿನ ಆದ್ಯತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪತ್ರಕರ್ತರು ವೃತ್ತಿಪರತೆಯಿಂದ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಲಹೆ. ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರದಂದು ಭಕ್ತರಿಗೆ ಸುಲಲಿತ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಅರ್ಹ ಫಲಾನುಭವಿಗಳಿಗೆ ಗೃಹಜ್ಯೋತಿ ಯೋಜನೆ ಮುಂದುವರಿಯಲಿದೆ, ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ನಲ್ಲಿ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಇಂದಿನ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿಯಲ್ಲಿ ಹಿಪ್ಪು ನೇರಳೆ ತೋಟದ ನಿರ್ವಹಣೆ, ಈ ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ. ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾ ಕೆ ಸುರೇಶ್ ಮತ್ತು ಡಾ ಎಂಆರ್ ಭವ್ಯ. ಪ್ರಸ್ತುತಿ ಎನ್ ಕೇಶವಮೂರ್ತಿ.
4: ಕೇಳುಗರೆಲ್ಲರಿಗೂ ನಮಸ್ಕಾರ. ರೇಷ್ಮೆ ಕೃಷಿ ತಂತ್ರಜ್ಞಾನ ಕುರಿತ ಬಾನುಲಿ ಸರಣಿ ರೇಷ್ಮೆ ರಂಗ ಸರಣಿಗೆ ಪ್ರೀತಿಪೂರ್ವಕವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಪ್ಪುನೇರಳೆ ತಳಿಗಳು, ಬೇಸಾಯ ವಿಧಾನ, ಹಿಪ್ಪುನೇರಳೆ ತೋಟದ ನಿರ್ವಹಣೆಗೆ ಸಂಬಂಧಪಟ್ಟಂತೆ ತಾವು ನೇರವಾಗಿ ಪ್ರಶ್ನೆ ಕೇಳ್ಬೋದು, ಸೂಕ್ತವಾದ ಉತ್ತರಗಳನ್ನು ಪಡೆದುಕೋಬೋದು. ನನ್ನೊಂದಿಗೆ ಇದ್ದಾರೆ ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಕೆ ಸುರೇಶ್ ಅವರು. ನಮಸ್ಕಾರ ಡಾಕ್ಟರ್
5: ಸರ್. ನಮಸ್ಕಾರ.
4: ಹಾಗೆ ಮತ್ತೋರ್ವ ವಿಜ್ಞಾನಿ ಡಾಕ್ಟರ್ ಎಂ ಆರ್ ಭವ್ಯ ಅವರು ಕೂಡ ನನ್ನೊಂದಿಗೆ ಇದ್ದಾರೆ. ನಮಸ್ಕಾರ ಡಾಕ್ಟ್ರೆ.
6: ಎಲ್ಲರಿಗೂ ನಮಸ್ಕಾರ.
4: ಕೇಳಿದ್ರೆ ನೀವೀಗ ಹಿಪ್ಪುನೇರಳೆ ತೋಟಕ್ಕೆ ಸಂಬಂಧಪಟ್ಟಂತೆ, ತಳಿಗಳಿಗೆ ಸಂಬಂಧಪಟ್ಟಂತೆ, ಹಿಪ್ಪುನೇರಳೆ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಗಮನಿಸಿ, ಇದು ಕೇವಲ ಹಿಪ್ಪುನೇರಳೆ ತೋಟದ ನಿರ್ವಹಣೆ, ಹಿಪ್ಪುನೇರಳೆ ಬೇಸಾಯಕ್ಕೆ ಸಂಬಂಧಪಟ್ಟಂತಹ ನೇರ ಫೋನಿನ ಕಾರ್ಯಕ್ರಮ. ರೇಷ್ಮೆ ಹುಳು ಸಾಕಾಣಿಕೆಗೆ ಸಂಬಂಧಪಟ್ಟಂತೆ ಮತ್ತೊಂದು ಮಾಡ್ತೀವಿ, ಆಗ್ಬೋದಾ? ಈಗ ನೀವು ನಮ್ಮ ಜೊತೆ ಮಾತನಾಡೋದಕ್ಕೆ, ಕರೆ ಮಾಡೋದಕ್ಕೆ ಇರುವಂತಹ ದೂರವಾಣಿ ಸಂಖ್ಯೆಗಳನ್ನು ಹೇಳ್ತಾ ಇದ್ದೀವಿ, ದಯಮಾಡಿ ಬರ್ಕೊಳ್ಳಿ. 251258 251508 ಮತ್ತೊಮ್ಮೆ ಗಮನಿಸಿ, 251258 251508 STD ಕ್ರಮ ಸಂಖ್ಯೆ 0821. ಇದು ಮೈಸೂರಿನ ಹೊರಗಿನಿಂದ ಯಾರಾದರೂ ಕರೆ ಮಾಡ್ತಾ ಇದ್ದರೆ ಅವರು STD ಹಾಕಿ ಆಮೇಲೆ ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬೇಕು. ಡಾಕ್ಟರ್ ಸುರೇಶ್ ಅವರೇ, ಈಗ ತಾವು ಹೇಳಿ ಸರ್, ಈಗ ಬಿತ್ತನೆ ಮಾಡ್ತೀನಿ ಹಿಪ್ಪುನೇರಳೆ ಅಂದರೆ ಯಾವ ತಳಿ ಬಳಸಬೇಕು?
5: ಸರ್, ಈಗ ಬಿತ್ತನೆ ಮಾಡುವಾಗ ಈಗ V1 ತಳಿನೇ ಇನ್ನೂ ಫೇಮಸ್ ಆಗಿರೋದು ರೈತರ ಹತ್ರ. ಸೊ V1 ತಳಿ ಸಿಗುತ್ತದೆ ಎಲ್ಲ, ಒಂದು ರೈತರು ಇವನು ರೈತರ ನರ್ಸರಿ ಹತ್ರನೂ ಈ V1 ತಳಿ ಸಿಗುತ್ತೆ. ಇಲ್ಲ ನಮಗೆ ಹೊಸ ತಳಿ ಬೇಕು, V1 ತಳಿ ನಮ್ಮ ಹತ್ರ ಇದೆ ಅಂತ ಆದರೆ, ಸೊ AG-weight ತಳಿ ಒಂದು ಸಿಗುತ್ತೆ. ಇದರದು ಈಗ ಬಿಡುಗಡೆ ಆಗುವಂಥ ಒಂದು ಹಂತದಲ್ಲಿರುವಂಥ ಒಂದು ತಳಿ. ಸೊ ಇದಕ್ಕೆ ನಾವು ಕಡ್ಡಿಗಳನ್ನು ಕೊಡಲಿಕ್ಕೆ ಅವಕಾಶ ಇದೆ. ಆ ಕಡ್ಡಿಗಳು ನೆಟ್ಟುಬಿಟ್ಟು ಆಮೇಲೆ 3-4 ತಿಂಗಳ ಆದಮೇಲೆ ನಿಮ್ಮ ಸಸಿಯನ್ನು ನಡತ್ತೆ ಒಂದು ಅವಕಾಶ ಇರುತ್ತೆ.
4: ಮತ್ತೆ ಬೇರೆ ಇನ್ಯಾವ ತಳಿನೂ ಇಲ್ವಾ ಸರ್? ಬೇರೆ ಇದಕ್ಕೆ ನಿಮ್ಮಲ್ಲಿ ಯಾವ್ಯಾವ ಕಡ್ಡಿಗಳ ಬಿತ್ತನೆ ಸಿಗ್ತಾ ಇದೆ ದಯಮಾಡಿ ಹೇಳಿ ಸರ್.
5: ಸೊ ನಮ್ಮಲ್ಲಿ ಇದು ನೀರಾವರಿ ತೋಟ ಇದ್ದು ಮಣ್ಣು ಫಲವತ್ತಾಗಿದ್ದಲ್ಲಿ ನಾವು V1 ಅಥವಾ AG-weight ಹೇಳ್ತೀವಿ. ಇಲ್ಲ ನಮ್ಮಲ್ಲಿ ತೆಂಗಿನ ತೋಟ ಇದೆ, ತೆಂಗಿನ ತೋಟ ಮಧ್ಯದಲ್ಲಿ ನಾವು ಒಂದು ತಳಿ ಬೇಕು ಅಂದರೆ ಅದಕ್ಕೆ ಸಾನಾ ಅಂತ ಒಂದು ವೆರೈಟಿ ಇದೆ. ಇಲ್ಲ ನಾವು ಚಾಕಿ ಗ್ರೇನಿಂಗ್ ಸೆಂಟರ್ ಅಂತ ಇರುತ್ತೆ, ಚಾಕಿ ವೆರೈಟಿ ಬೇಕು, ಚಾಕಿ ಒಂದು ಉಳಿಕೆ ಸಾಗಾಣಿಕೆಗೆ ಬೇಕಂದರೆ ಅಲ್ಲಿ G2 ಅಂತ ವೆರೈಟಿ ಇದೆ ಸರ್. ಸೊ ಈ ಎಲ್ಲ ವೆರೈಟಿದಲ್ಲಿ ನಮ್ಮ V1 ಸ್ಯಾಪ್ಲಿಂಗು ಒಂದು ನಮ್ಮ ಸಂಸ್ಥೆಯಲ್ಲಿ ಸಿಗುತ್ತೆ ಅಥವಾ ರೈತರಲ್ಲೂ ಸಿಗುತ್ತೆ, ಭಾಳ ತುಂಬ ರೈತರು ಸಿಗುತ್ತೆ. ಇಲಾಖೆಯಿಂದನೂ ಈ ಒಂದು ತಳಿಯ ಸಸಿಗಳು ಸಿಗುತ್ತವೆ.
4: ಓಕೆ, ಈಗ ನಿಮ್ಮಲ್ಲಿ ಸಿಗುವಂತಹ ಬಿತ್ತನೆ ಕಡ್ಡಿಗಳಿಗೆ ಧಾರಣೆ ಏನು ನಿಗದಿ ಮಾಡಿದ್ದೀರಿ?
5: ಸೊ ನಮ್ಮಲ್ಲಿ ಸಂಸ್ಥೆಯಲ್ಲಿ ಬಂದುಬಿಟ್ಟು ನಾವು ಕಡ್ಡಿಗಳನ್ನು ಕೊಡ್ತೀವಿ. 1 kg ಕಡ್ಡಿಗೆ 4 rupees. ಸೊ ಒಂದು ರೈತರು ಒಂದು 30 kg, 40 kg ಇಲ್ಲ 50 kg ವರೆಗೂ ನಮ್ಮ ಸಂಸ್ಥೆಯಿಂದ ಸಿಗುತ್ತೆ. ಸೊ 50 kg ಅಂದರೆ 200 rupees ಆಗುತ್ತೆ 50 kg.
4: ಅಷ್ಟು ಕಡಿಮೆ?
5: ಹಾಂ ಸರ್. ಬಟ್ ಅವರು ಅದು ಇದರಲ್ಲಿ ಏನಂದರೆ ರೈತರೇ ಬಂದುಬಿಟ್ಟು ಸಂಸ್ಥೆಯಲ್ಲಿ ಅವರೇ ಕಟ್ ಮಾಡ್ಕೊಂಡ್ಬಿಟ್ಟು ತೊಗೊಂಡೋಗ್ಬೇಕು.
4: ಓ, ಅಂದರೆ ಅವರೇ ಕತ್ತರಿಸೋರ್ನು ಕರ್ಕೊಂಬರ್ಬೇಕು?
5: ಹಾಂ, ಕತ್ತರಿಸಿ ಕರ್ಕೊಂಡ್ಬಂದು ತೊಗೊಂಡೋಗ್ಬೇಕು.
4: ಓಕೆ, ಚೀಲ ಗೀಲ ಎಲ್ಲ ಹಿಡ್ಕೊಂಡು ಬಂದ್ಬಿಡ್ಬೇಕು.
5: ಎಲ್ಲ
4: ತೊಗೊಂಡು ಅಲ್ಲೇ ತೂಕ ಹಾಕ್ತೀರಿ. KG 4 rupees
5: ಅಷ್ಟೇ
4: ಸರ್. 1 kg ಅಂದರೆ ಎಷ್ಟು ಕಡ್ಡಿ ಬರ್ಬೋದು?
5: 35-40 kg ಬರುತ್ತೆ ಸರ್.
4: ಹೌದಾ? 1 ಎಕರೆಗೆ ಎಷ್ಟು KG ಬೇಕಾಗ್ಬೋದು?

0: ಎಕರೆಗೆ ಒಂದು ಈಗ ನಿಮ್ಮ ಅಂತರ ಮೇಲೆ ಬೇಕಾಗ ಸರ್, ಈಗ ಅಂತರ ಅಂದರೆ ಈಗ ಅಂತರ ಜಾಸ್ತಿ ಇದ್ದರೆ ಜಾಸ್ತಿ ಬೇಕಾಗಲ್ಲ, ಒಂದು 2 ಸಾವಿರ ಕಡ್ಡಿ ಸಾಕು, ಒಂದು 50 ಕೆಜಿ ಸಾಕಾಗುತ್ತೆ.
1: ಓಕೆ ಓಕೆ ಓಕೆ. ಒಂದು ದೂರವಾಣಿ ಕರೆ ಇದೆ ಸರ್, ಮಾತಾಡೋಣ.
0: ಆಯ್ತು.
1: ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ ಸರ್?
2: ನಮಸ್ಕಾರ ಸರ್.
1: ಹೇಳಿ ಸರ್, ಯಾರು ಸರ್? ಕೇಳಿ ಮಾದೇವ್ ಶೆಟ್ರೆ,
2: ಕುರ್ಚಿಗಿರೋ ವ್ಯವಸಾಯದ ಸ್ವಲ್ಪ ಜಾಸ್ತಿ ಬರುತ್ತಾ, ಮರಗ ಮರಗಿರೋದ್ರಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೋ ಅಂತ ಒಂದ್ ಪ್ರಶ್ನೆ. ಬಿತ್ತ ಕಡ್ಡಿಗೆ ಮರಗ ಕಡ್ಡಿ ಎಷ್ಟು ವರ್ಷ ಆಗಿರ್ಬೇಕು ಬಿತ್ತ ಕಡ್ಡಿ ತಗೋಬೇಕಾದ್ರೆ ಅಂತ ಏನು ಪ್ರಶ್ನೆ.
1: ಅಂದ್ರೆ ನೀವು ಇದನ್ನ ಹೇಳ್ತೀರಲ್ಲ ಸರ್, ಏನು ಮಾಮೂಲಿ ಪೊದೆ ಮಾದರಿನಲ್ಲಿ ಬೆಳೆಸಿದಾಗ ಸೊಪ್ಪು ಜಾಸ್ತಿ ಬರುತ್ತೋ, ಇಲ್ಲ ಮರಗಡ್ಡಿನಲ್ಲಿ ಬೆಳೆದ್ರೆ ಸೊಪ್ಪು ಜಾಸ್ತಿನೋ ಅಂತ ಕೇಳ್ತಾರೆ
0: ಸರ್. ಇದು ಜೋಡಿಸಲ ಪದ್ಧತಿಯಲ್ಲಿ ಜಾಸ್ತಿ ಬರುತ್ತೆ ಸರ್. ಎಕ್ಸಾಂಪಲ್ ವಿ ಒನ್ನು ಜೋಡಿಸಲ ಪದ್ಧತಿಯಲ್ಲಿ ಒಂದು ಹೆಕ್ಟರ್ಗೆ ಬೆಳೆದ್ರೆ 50, 55, 60 ಬರುತ್ತೆ. ಅದೇ ಮರಗಡ್ಡೆ ಪದ್ಧತಿಯಲ್ಲಿ ಬೆಳೆದ್ರೆ 50 ಬರುತ್ತೆ.
3: ಬಿತ್ತನೆ ಕಡ್ಡಿ ಮಾರಾಟ ಮಾಡಕ್ಕ
1: ಅಲ್ಲ, ಬಿತ್ತನೆಗೆ ಸಂಗ್ರಹಿಸಬೇಕಾದ್ರೆ ಕಡ್ಡಿನ ಮರಗಡ್ಡಿನ ತಗೋಬಹುದು ಅಥವಾ ಈ ಪೊದೆ ಮಾದರಿನಲ್ಲಿ ಬೆಳೆದಿರೋದ್ರಲ್ಲಿ ತಗೋಬಹುದು ಅಂತ ಕೇಳ್ತಾರೆ.
3: ಯಾವ್ದ್ರಿಂದ ಆದ್ರೂ ತಗೋಬಹುದು, 6 ತಿಂಗಳು ಆಗಿರ್ಬೇಕು ಅದಕ್ಕೆ ಕಟಾವ್ ಮಾಡಿ ಬಂದಿರುತ್ತಲ್ಲ ರೆಂಬೆಗೆ, ಅದಕ್ಕೆ 6 ತಿಂಗಳು ಆಗಿರ್ಬೇಕು. ಆ ತರದನ್ನ ತಗೊಂಡು ನೆಕ್ಸ್ಟ್ ಕಟಿಂಗ್ಸ್ ಮಾಡ್ಕೊಂಡು ಅದರಿಂದ ನರ್ಸರಿ ಮಾಡ್ಕೋಬೇಕು.
1: ತಾವೇನಾದ್ರು ಹೇಳ್ತೀರಿ?
0: ಇಲ್ಲ ಸರ್, ಎರಡೂ ಅವ್ರಿಗೆ ಅನುಕೂಲತೆ ಯಾವುದಿದೆ ಅದು ಬಿಟ್ಟು ಆ ಕಡ್ಡಿಯಲ್ಲಿ ಹೆಲ್ತಿಯಾಗಿರ್ಬೇಕು, ಅದ್ರ ಯಾವ ತುಕ್ರಾನು ಯಾವುದೊಂದು ರೋಗ ಕೀಟಾಣು ಬಾಧೆ ಇರಬಾರ್ದು.
1: ಓಕೆ ಓಕೆ, ಆಯ್ತ ಮಾದೇವ್ ಶೆಟ್ರೆ,
2: ಸಂತೋಷ ದುರ್ಗಣ,
1: ವಂದನೆಗಳು, ನಮಸ್ಕಾರ,
2: ಅಭಿನಂದನೆ ಅಭಿನಂದನೆ.
1: ನಮಸ್ಕಾರ ನಮಸ್ಕಾರ ಮೇಡಮ್. ತಾವು ಹೇಳಿ, ಈಗ ಈಗ ಬಿತ್ತನೆ ನಾವು ಕಡ್ಡಿ ತಗೋತೀವಿ, ಈಗ ಕಡ್ಡಿನ ತಗೊಂಡೋಗಿ ನರ್ಸರಿ ತಾನೇ ಮಾಡ್ಕೋಬೇಕು ನಾವು?
3: ಹೌದು ಸರ್.
1: ಹಾಂ, ಮತ್ತೊಂದು ದೂರವಾಣಿ ಕರೆ ಇದೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಕರೆ ಮಾಡ್ತೀರಿ? ನಮಸ್ಕಾರ ಸರ್, ಹೇಳಿ. ಅದೇನೋ ಶಬ್ದ ಆಗ್ತಾ ಇದೆ, ದಯಮಾಡಿ. ಆಯ್ತು ಆಯ್ತು, ಆಗ್ಲಿ, ಸಂತೋಷ, ಮಾತಾಡಿ. ತಾವ್ ಯಾರು ಮಾತಾಡ್ತಿರೋದು?
2: ಯಾರಿಲ್ಲ, ನಮಾಜ್ ಆಗ್ತಾ ಇದೆ.
1: ಅಲ್ಲ ಸರ್, ನಿಮ್ ಹೆಸರೇನ್ ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
2: ಬಿಳಿಕೆರೆ ಚಿನ್ನಣ್ಣ ಸರ್.
1: ಚಿನ್ನಣ್ಣ ಬಿಳಿಕೆರೆ, ನಿಮ್ ಸಂದೇಹ ಏನು?
2: ಎಷ್ಟಡಿ ಎಷ್ಟು ಎಷ್ಟೂರಕ್ಕೆ ಹಾಕ್ಬೇಕು ಮರಗಡ್ಡಿ ಸರ್, ಅದಕ್ಕೆ ಕೇಳಿದೆ ಸರ್.
0: ಮರಗಡ್ಡಿ 2 ಪದ್ಧತಿ ಇದೆ ಸರ್, ಒಂದು 6 ಅಡಿ ಹಾಕಿದ್ರೆ ಪರವಾಗಿಲ್ಲ, ಇಲ್ಲ 8 ಅಡಿ ಹಾಕಿ. ನಿಮ್ಮ ಹತ್ರ ಟ್ರ್ಯಾಕ್ಟರ್ ಇದೆ, ಟ್ರ್ಯಾಕ್ಟರ್ನ ಉಳಿ ಮಾಡ್ಬೇಕಂತ ನಿಮಗೆ ಇದ್ರೆ, ಸೊ 8 ಅಡಿ ಹಾಕಿ, 5 ಅಡಿ ಹತ್ರ ಇರುತ್ತೆ ಮರಗಡ್ಡಿ ಭೂಮಿಯಿಂದ.
1: ಆಗಲಿ ಚಿನ್ನಣ್ಣವ್ರೆ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಈಗ ಅದನ್ನು ಹೇಗೆ ಹಾಕ್ಕೋಬೇಕು ಅಂತೀರಿ ಮೇಡಮ್, ನರ್ಸರಿ ಮಾಡೋದು ಹೇಗೆ?
3: ಸರ್, ಫಸ್ಟ್ ನರ್ಸರಿಗೆ ನಾವು 6 ತಿಂಗಳ ವಯಸ್ಸಾಗಿರೋ ಕಡ್ಡಿನ ರೆಂಬೆನ ತಗೋಬೇಕು. ಅದು ತಗೊಂಡು 3 ಕಣ್ಣಿರೋ ಥರ ಕಡ್ಡಿನ ಕಟ್ ಮಾಡ್ಕೋಬೇಕು. ಅದು ಕಟ್ ಮಾಡಾದಮೇಲೆ ಫಸ್ಟ್ ನಾವು ಬೆಡ್ಸ್ ರೆಡಿ ಮಾಡ್ಕೋಬೇಕು. ಬೆಡ್ಸ್ 3 ಮೀಟರ್ 1 ಮೀಟರ್ ಆ ಥರ ಬೆಡ್ಸ್ ರೆಡಿ ಮಾಡ್ಕೋಬೋದು. ಇಲ್ಲಾದರೆ ನಾವು ಬೆಡ್ಸ್ ಬೇಡ ಅಂದರೆ ಜಸ್ಟ್ ಉದ್ದಕ್ಕೂ ಆ ಥರನೇ ಆಗ್ಬೋದು. ಆದರೆ ಕಡ್ಡಿಯಿಂದ ಕಡ್ಡಿಗೆ ನಮಗೆ 10 ಸೆಂಟಿಮೀಟರ್, ಸಾಲಿಂದ ಸಾಲಿಗೆ 20-30 ಸೆಂಟಿಮೀಟರ್ ಇಡ್ಬೋದು. ಆ ಥರ ಇಟ್ಟು ನಾವು ಕಡ್ಡಿನ ನಾಟಿ ಮಾಡಬೇಕು. ಕಡ್ಡಿನ ನಾಟಿ ಮಾಡುವಾಗ 1 ಕಣ್ಣಷ್ಟೇ ಮೇಲೆಗೆ ಇರಬೇಕು, ಇನ್ನೆರಡು ಕಣ್ಣು ಭೂಮಿ ಒಳಗಡೆಗೆ ಹೋಗಬೇಕು. ನಾಟಿ ಮಾಡಾದಮೇಲೆ ಅದ್ರ ಸುತ್ತಲಿನ ಮಣ್ಣನ್ನು ಚೆನ್ನಾಗಿ ಅದುಮುಕ್ಬೇಕು. ಅದಾದ್ಮೇಲೆ ನೆಕ್ಸ್ಟು ಅದು ನಾಟಿ ಮಾಡಾದ ತಕ್ಷಣ ಅದಕ್ಕೆ ನೀರು ಹಾಯಿಸ್ಬೇಕು. ನೀರು ಹಾಯಿಸಿ ನೆಕ್ಸ್ಟು ನಮಗೆ ಅದು 3-4 ತಿಂಗಳಿಗೆ, ಸಾಲು ಪದ್ಧತಿಗಾದರೆ 3-4 ತಿಂಗಳಿಗೆ ರೆಡಿ ಆಗುತ್ತೆ. ಅದು ನೆಕ್ಸ್ಟ್ ನಮಗೆ ಮರಗಡ್ಡಿಗಂದರೆ 8 ತಿಂಗಳು.
1: ಓಕೆ, ಒಂದು ದೂರವಾಣಿ ಕರೆ ಇದೆ, ಮಾತಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಕರೆ ಮಾಡ್ತೀರಿ? ಮಾ ವಿಚಾರ ಹೇಳಿ ಮೇಡಮ್.
3: 8 ತಿಂಗಳಾಗುತ್ತೆ. ನಾವು ಫಸ್ಟ್ ಈಗ ಕಡ್ಡಿ ರೆಡಿ ಮಾಡ್ಕೊಂಡ್ಮೇಲೆ ಅದಕ್ಕೆ ಏನು ರೋಗ ಬರಬಾರ್ದು ಅನ್ನೋದ್ರಿಂದ ನಾವು ಬ್ಯಾವೆಸ್ಟಿನ್ ಅಂತ ಇಲ್ಲರೆ ಸ್ಯಾಫ್ ಅನ್ನೋ ಕೆಮಿಕಲ್ಲಿ ಸ್ವಲ್ಪ 15 ನಿಮಿಷ ನೆನೆಸಿಟ್ಟು ಆಮೇಲೆ ನಾಟಿ ಮಾಡ್ತೀವಿ ಸರ್.
1: ಓಕೆ, ಒಂದು ದೂರವಾಣಿ ಕರೆ ಇದೆ, ಮಾತಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ?
4: ಸರ್, ನಾವು

0: ಚಂದ್ರ ಅಂತ ಸರ್, ಹುಲಿಕೆರೆ ಕೊಪ್ಪದಿಂದ.
1: ಹೇಳಿ ಚಂದ್ರ.
0: ಸರ್, ಈ ಸೊಪ್ಪು ಮಳೆಗಾಲ ಜಾಸ್ತಿ ಆದಾಗ ಈ ಕೆಂಚು ಕಾಯ್ತದಲ್ಲ, ಅದ ಹಾಕಿದ್ರೆ ಹುಳ ಎಫೆಕ್ಟ್ ಏನು ಅಂತ ಕೇಳ್ಬೋದು.
1: ಸರ್, ಮಳೆಗಾಲದಲ್ಲಿ ನಿಮಗೆ ಸೊಪ್ಪು ತೇವಾಂಶ ಇರಬಾರ್ದು ಸರ್. ಅದು ತೇವಾಂಶ ಇದ್ರೆ ಇನ್ನು ನೀವು ಸ್ವಲ್ಪ ಫ್ಯಾನಲ್ಲಿ ಡ್ರೈ ಮಾಡಬೇಕು. ಫ್ಯಾನಲ್ಲಿ
0: ಅದಲ್ಲ ಸರ್, ಭೂಮಿಲಿ ತನು ಆಗಿ ಸೊಪ್ಪು ಬೆಳಿಗ್ಗೆ ಹಾಕತ್ತದಲ್ಲ ಸರ್.
1: ಓ ಪೌಡ್ರಿ ಮುಳ್ಳಿ ಬರ್ತದೆ ಸರ್ ನಿಮಗೆ, ಅಂದರೆ ಕೆಳಗಡೆ ಎಲೆಗಡೆ ಕೆಳಗಡೆ ವೈಟ್ ವೈಟ್ ಕಲರ್ ಇರುತ್ತೆ ಸರ್ ನಿಮಗೆ, ಅದು
0: ಬೂದಿ ರೋಗ. ಹೌದು
1: ಆ
0: ಸರ್.
1: ಬೂದಿ ರೋಗ ಅಂತಾರೆ ಅದಕ್ಕೆ. ಸೊ ಅದು ನಿಮಗೇನಾದರೂ ಇದ್ದರೆ ಜಾಸ್ತಿ ಇದ್ದರೆ ನೀವು ಬ್ಯಾವೆಸ್ಟಿನ 2 ಗ್ರಾಮ್ ಪರ್ ಲೀಟರಲ್ಲಿ ಸ್ಪ್ರೇ ಮಾಡಿ, ಸೊ ಅದು ಸ್ಪ್ರೇ ಮಾಡಿ ಒಂದು 2 ವಾರದ ನಂತರ ಅದನ್ನು ಸ್ವಲ್ಪ ನೀವು ರೇಷ್ಮೆ ಸಾಕಾಣಿಕೆ ಉಪಯೋಗಿಸ್ಬೋದು.
0: ಸರ್, ಪಕ್ಕದಲ್ಲಿ ಒಂದಷ್ಟು ಒಂದ 100 ಮೀಟರ್, ಒಂದ 50 ಮೀಟರ್ ಅಲ್ಲಿ ಇದು ತರಕಾರಿ ಮಾಡ್ತಾರಲ್ಲ, ರೇಷ್ಮೆಗೆ ಎಫೆಕ್ಟ್ ಆಯ್ತದೆ ಸರ್.
1: ನೋಡಿ, ಅದೇ ತರಕಾರಿ ಮಾಡೋರು ಪದೇ ಪದೇ ಅವರು ಕೀಟಾಣುಗಳನ್ನು ಸಿಂಪಡಿಸ್ತಾ ಇದ್ದರೆ ಅಲ್ಲಿಂದ ಗಾಳಿಗೆ ತೂರು ನಿಮಗೆ ರೇಷ್ಮೆಗೆ ಬೀಳುತ್ತ ಸಂಭವ ಇರುತ್ತೆ. ಸೊ ಆ ಒಂದು ರೇಷ್ಮೆ ಸೊಪ್ಪನ್ನು ತಿನ್ನಿಸಿದರೆ ನಿಮ್ಮ ಉಳಿಗೆ ತೊಂದರೆ ಆಗ ಇದೇ ಇರುತ್ತೆ. ಸೊ ನೀವು ಅವರಿಗೆ ಹೇಳಿ, ನೀವು ಸೊಪ್ಪು ತರೋ ಟೈಮಲ್ಲಿ ನಿಮಗೆ ಒಂದು ಮಾಹಿತಿ ಇರಲಿ, ಅವರು ನಾವು ಇವತ್ತು ಸ್ಪ್ರೇ ಮಾಡ್ತಿದ್ದೀವಿ. ಸೊ ಅಲ್ಲಿ ಆ ಕಡೆ ಇರೋ ಒಂದು ಜಾಗದಲ್ಲಿ ಸೊಪ್ಪು ತಗೋಬೇಡಿ ನೀವು ಒಂದು ವಾರ.
2: ಇಲ್ಲಾದ್ರೆ ನೀರನ್ನ ಒಂದ್ಸಲಿ ಸ್ಪ್ರೇ ಮಾಡ್ಕೋಬೇಕು ಸರ್.
1: ಆಗಲಿ ಚಂದ್ರ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು,
0: ಧನ್ಯವಾದ.
1: ನಮಸ್ಕಾರ. ಸರ್, ಈಗ ಮೇಡಮ್ ಹೇಳಿದ್ರು ಭೂಮಿನಲ್ಲೇ ಕಡ್ಡಿ ನಾಟಿ ಮಾಡಿ ನರ್ಸರಿ ಮಾಡುವಂಥ ವಿಧಾನ, ಪಾಕೆಟ್ಗಳನ್ನು ಮಾಡಿ ನರ್ಸರಿ ಮಾಡ್ಬೋದಾ, ಮಾಡೋದೇ ಆದರೆ ಹೇಗೆ ಮಾಡ್ಕೋಬೋದು ಅಂತೀರಿ?
3: ಸರ್, ಈಗ ಮರಗಡ್ಡಿ ಪದ್ಧತಿ 8 ಅಡಿ 8 ಅಡಿ ಅಂದಾಗ ಬರೀ 680 ಸಸಿಗಳು ಬೇಕಾಗತ್ತೆ.
1: ಹಾಂ, ಒಂದು ಕರೆ ಇದೆ ಸರ್, ಮಾತಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಕರೆ ಮಾಡ್ತೀರಿ?
4: ಸರ್, ನನ್ನ ಹೆಸರು ML ಶಿವಸ್ವಾಮಿ, ಮಿಕ್ಕೇರಿ ಅಂತ ಸರ್.
1: NL ಶಿವಸ್ವಾಮಿನಾ?
4: ಮಿಕ್ಕೇರಿ ಅಂತ ಸರ್.
1: ಆಯ್ತು ಶಿವಸ್ವಾಮಿ.
4: ಸರ್, ಈಗ ನಮ್ಮ ಸಮಸ್ಯೆ ಏನು ಅಂತಂದ್ರೆ, ಈಗ ತೋಟಗಳಲ್ಲಿ ಈಗ ಮೊಗ್ಗು ಮೇಕೆಲ್ಲ ಸರ್, ಮೊಗ್ಗಿನ ಔಷಧಿ ಮತ್ತು ಆಮೇಲೆ ಈಗ ನಮ್ಮಲ್ಲಿ ಇನ್ನೊಂದು ಬತ್ತಿ ರೋಗ ಅಂತೀನಿ, ಅದು ಸ್ವಲ್ಪ ಬಂದ್ಮೇಲೆ ಒಂಥರ ಮೇಘ ಕಲರ್, ಮೇಘ ತುದಿಲಿ ಸೊಪ್ಪೆ ಬರುದಿಲ್ಲ. ಅದಕ್ಕೆ ಎರಡಕ್ಕೂ ಯಾವ ಔಷಧಿ ಪಕ್ಕ ಸ್ವಲ್ಪ ಇವಾಗ ಕೊಡ್ಬೇಕು ಸರ್? ಇಲ್ಲಿ ನಾವು ಯಾವ್ಯಾವ್ದನ್ನ ಹೊಡೆದ್ಬಿಡ್ತು, ಅದು ನಮ್ಗೆ ಭಾರಿ ತೊಂದರೆ ಆಯ್ತದ.
1: ನೀವು ರೇಷ್ಮೆ ಬೆಳೆಗಾರರ?
4: ಹೌದು ಸರ್, ರೇಷ್ಮೆ ಬೆಳೆಗಾರ. ಈಗ ಆಲಿ ಈಗ ಇವತ್ತು ಸಾಯಂಕಾಲ ಗಂಟೆ, ನಾಳೆ ಹಣ್ಣು ಆಯ್ತದೆ.
1: ಒಳ್ಳೇದು ಒಳ್ಳೇದು. ಹಾಂ ಸರಿ, ಸೊಪ್ಪಿಗೆ ನೀವು ಹೇಳ್ತಕ್ಕಂಥದ್ದು ತುದಿಯಲ್ಲಿ
4: ಅದು ಮುಗ್ಮೇಕತ್ತಲ್ಲ ಸರ್, ಅದಕ್ಕೆ ಅದಕ್ಕೆ ಯಾವ ಔಷಧಿ ಪುನಃ ಆಮೇಲೆ ಇನ್ನೊಂದು ಒಂಥರ ಬತ್ತಿ ರೋಗ ಅಂತ ಒಂದ್ ಸ್ವಲ್ಪ ಬಂದ್ಮೇಲೆ ಮುಂದಕ್ಕೆ ಸೊಪ್ಪು ಬರುದಿಲ್ಲ, ಎಲ್ಲ ಒಂಥರ ಹಳದಿ ಕಲರ್ ಆಗೋಯ್ತು ಮೇಗುಳು ತುದಿ.
1: ಹಾಂ ಸರ್, ಆ್ಯಕ್ಚುಲಿ ಈಗ ಅದು ಬ್ರಾಡ್ ಮೈಟ್ ಅಂತ ಇನ್ಫೆಸ್ಟೇಷನ್ ಆಗುತ್ತೆ ಈಗ ಈ ಮಳೆ ಬರೋ ಮುಂಚೆ ಸಮ್ಮರ್ಲಿ ಇದು ಪ್ರಾಬ್ಲಮ್ ಆಗುತ್ತೆ.
4: ಹೌದು ಸರ್, ಪ್ರತಿಯೊಂದು ತೋಟದಲ್ಲಿ
1: ತುಂಬ ಆಗುತ್ತೆ. ಅದು ನೀವು ಯಾವಾಗ ಶುರುವಾಗುತ್ತೆ, ಶುರುವಾದ ಒಂದೆರಡು ದಿನದಲ್ಲೇ ನೀವು ಅದಕ್ಕೆ ಸಿಂಪರಣೆ ಮಾಡಬೇಕು.
4: ಸ್ವಲ್ಪ ಸ್ವಲ್ಪ
1: ಕುನೋಚಿ ಅಂತ ಇದೆ, ಕುನೋಚಿ ಅಂತ.
4: ನಮ್ಮ ಮಗಳು ಬರ್ಕತ್ತಾಳೆ, ನಾನು ಫೋನ್ ಮಾಡ್ತಾವಣಿ, ನಮ್ಮ ಮಗಳು ಬರ್ಕತ್ತಾಳೆ.
1: ನಿಧಾನಕ್ಕೆ ನಿಧಾನಕ್ಕೆ. ಸೊ ನಿಮಗೆ ಅದು ಬ್ರಾಡ್ ಮೈಟ್ ಪ್ರಾಬ್ಲಮ್ ಇದ್ದರೆ ನೀವು ಕುನೋಚಿ ಅಂತ ಸಿಗುತ್ತೆ, ಇಲ್ಲ ಮ್ಯಾಜಿಸ್ಟರ್ ಅಂತ ಸಿಗುತ್ತೆ.
4: ನಿಧಾನದಲ್ಲಿ
1: ಹಾಂ, ನಿಧಾನ ಕುನೋಚಿ ಅಂತ ಬರ್ಕೊಳ್ಳಿ. ಕುನೋಚಿ
5: ಸ್ಪೆಲ್ಲಿಂಗ್ ಹೇಳ್ಬಿಡಿ ಸರ್.
1: KUNO KUNO ICHI.
4: ಅದು ಪೌಡರ್ ಸರ್? ಅದು
1: ಅದು ಇಲ್ಲಿ ಸೊಲ್ಯೂಷನ್, ಅದು ಲಿಕ್ವಿಡ್.
4: ಲಿಕ್ವಿಡ್
1: ಅದು 0.5 ml ಪರ್ ಲೀಟರ್.
4: ಪರ್ ಲೀಟರ್ ಸರಿ ಸರ್. ಆಮೇಲೆ ಈಗ ಪುಡಿ ಮೇಯ್ತಿಲ್ಲ, ಅದಕ್ಕೆ ಔಷಧಿ ಸರ್?
1: ಅಲ್ಲ, ಇದು ಇನ್ನೊಂದು ಮಾಹಿತಿ ಇದೆ ಇದರಲ್ಲಿ. ಅದನ್ನ ನೀವು ಸ್ಪ್ರೇ ಮಾಡಿ 15 ದಿನದ ತನಕ ಸೊಪ್ಪನ್ನು ನೀವು ರೇಷ್ಮೆ ಹುಳು ಸಾಗಣೆಗೆ ಉಪಯೋಗಿಸ್ಬಾರ್ದು
4: ಸರ್. ಆಮೇಲೆ ಇನ್ನೊಂದು ಸರ್, ನಂದೊಂದು ಇನ್ನೊಂದು ಸಮಸ್ಯೆ, ಈಗ ಔಷಧಿ ಅಂಗಡಿಗೆ ಹೋದ್ರೆ ಟಾನಿಕ್ ಕೊಡಿ ಅಂತಂದ್ರೆ ಕೊಡ್ತಾರೆ ಸರ್, ಅದು ನಿಜವಾಗ್ಲೂ ಅದು ಟಾನಿಕ್ಕೆ ಸರ್?
1: ಔಷಧಿ ಅಂಗಡಿಗೆ ಹೋದಾಗ ನೀವು ಕೇಳತಕ್ಕಂಥದ್ದನ್ನೇ ಕೊಡಬೇಕು ಅವರು, ಆಮೇಲೆ ತಗೊಂಡ ಮೇಲೆ ಚೆಕ್ ಮಾಡಿ. ಹಾಂ,
4: ನಮಗೆ ಯಾವ್ಯಾವ್ದನ್ನ ಕೊಟ್ಬಿಡ್ತಾರೆ ಈಗ, ಆಮೇಲೆ ಏನು ಮಾಡ್ತಾರೆ, ಮೂರನ್ನ ಹೊಡಿರಪ್ಪ ಬೆರೆಸ್ಕೊಂಡು ಅಂತಾರೆ, ಹಿಂಗೆ ಮೂರು ಬೆರೆಸುವ ಹೊಡಿಬೋದೇ?
1: ಇಲ್ಲ ಇಲ್ಲ, ಹಂಗೆ ಯಾವುದು ನಾವು ಬೆರೆಸಿ ಬರ್ತಕ್ಕಂಥ ಯಾವುದು ಒಂದು ರೆಕಮೆಂಡ್ ಮಾಡಲ್ಲ ಯಾರೂ. ಸೊ ನೀವು ಅವ್ರಿಗೆ ಹೇಳಿ, ನೀವು ಅವ್ರು ಹೇಳ್ದು ಮಾಡಬೇಡಿ. ನಿಮ್ಗೇನು ಬೇಕಾದ್ರೆ ಕೇಳಿ ಪಡೆಯಿರಿ, ನಾವು ಹೇಳಿದ ಪ್ರಕಾರ ನೀವು ಅದನ್ನು ಸಿಂಪಡಣೆ ಮಾಡಿಸಿ ನಿಮಗೆ ಖಂಡಿತವಾಗಿ ನಿಮ್ಮ ಒಂದು ರೋಗಬಾಧೆ ಕೀಟಬಾಧೆಯನ್ನು ನೀವು ಸರಿಪಡಿಸ್ಬೋದು.
4: ಕಿಟಕಿ ಯಾವ್ದು ಔಷಧಿ ಸರ್? ಕಿಟಕಿ ಒಳ್ಳೆ ಇಲ್ಲ. ಕಿಟಕಿ
1: ಯಾವ ಕೀಟ ಹೇಳಿದೆ ಹೇಳಿಗ?
4: ಅದೇ ಅದೇ ಈಗ ಮೊಗ್ಗು ಮೇಯ್ಕತ್ತದಲ್ಲ.
1: ಅದ ಅಲ್ಲ, ಅದ ಓಕೆ ಓಕೆ. ಅದು ಮೊಗ್ಗು ಮೇಯ್ತಕ್ಕಂಥದ್ದು ಲೀಫ್ ರೋಲರ್ ಅಂತಾರೆ. ಸೊ ಅದು ಮತ್ತು ನಿಮ್ಮ ಮೈಟ್ಸ್ ಎರಡು ತಂದ್ರಗಿನ ನೀವು ಇಂಟ್ರಿಪಿಡ್ ಅಂತ ಬರುತ್ತೆ, INT RE PID, ಇಂಟ್ರಿಪಿಡ್. ಅದು ನೀವು 1.5 ml ಪರ್ ಲೀಟ್ರ್
4: ಸರಿ ಸರಿ.
1: 20 ದಿನ ಆದಮೇಲೆ ಸೊಪ್ಪು ತಿನ್ನಿಸ್ಬೇಕು ನೀವು ರೇಷ್ಮೆ ಹುಳಕ್ಕೆ
4: ಸರ್. ಆಮೇಲೆ ಈ ಟಾನಿಕ್ ಅಂತ ಬರ್ತದಲ್ಲ, ಅದು ಅದು ಯಾವುದು ಸಿಂಪಡಿಸಬಾರ್ದ ಸರ್? ಅದು ಅವ್ರು
1: ಕೊಡ್ಲಿಲ್ಲ, ಅವ್ರು ಕೊಟ್ಟಿರತಕ್ಕ ನಾವು ಈಗ ಏನು ಹೇಳ್ತೀವಿ ಅದು ನಾವು ಖಚಿತಪಡಿಸಿರ್ತಕ್ಕಂಥ ಒಂದು ರಾಸಾಯನಿಕ ಇದು. ಸೊ ಇದನ್ನೇ ಸಿಂಪಡಿಸಿ ನೀವು, ಬೇರೆ ಯಾವುದೇ

0: ಉಪಯೋಗಿಸ್ಬೇಡಿ.
1: ನಿಮ್ಮಲ್ಲೇ
0: ಸರ್, ಅದು
1: ಒಂದು ಎಲೆ
0: ಎಲ್ಲ
1: ಉತ್ಪಾದನೆ
0: ಔಷಧಿಯಲ್ಲೂ
1: ಮಾಡೋ ಅಂತ
0: ಸಿಗ್ತದ
1: ಒಂದು ಟಾನಿಕ್
0: ಸರ್?
1: ಇರಬೇಕಲ್ಲ ಸರ್, ನೀವೇ ಒಂದು ಅಭಿವೃದ್ಧಿ
0: ಎಂತ
1: ಮಾಡಿದಿರಲ್ವ?
0: ಸೊ ಟಾನಿಕ್ ಅಂದ್ರೆ ಸರ್, ನಾವು ಹೇಳ್ತಿರೋದು ಈಗ ಎಲೆನ ಚೆನ್ನಾಗಿ ಇನ್ನೂ ಚೆನ್ನಾಗಿ ಕ್ವಾಲಿಟಿ ಇಂಪ್ರೂವ್ ಮಾಡೋಕ್ಕೆ ಒಂದು ಔಷಧ ಟಾನಿಕ್ ಅಂತಾರಲ್ಲ, ಅದ್ರ ಹೆಸರು ಪೋಷಣ್ ಅದ
1: ಅಂತಾರೆ. ಪೋಷಣ್,
0: ಪೋಷಣ್ ಸರಿ ಸರಿ, ಅದು ರೇಷ್ಮೆ ಕೇಂದ್ರದಲ್ಲೇ ಸಿಗುತ್ತೆ,
1: ಹಾಂ
0: ಅದು
1: ಕರೆಕ್ಟ್
0: ಸರಿ ಸರ್.
1: ಕರೆಕ್ಟ್.
0: ಅದು
1: ಹಾಂ, ಅದು ಬೆಳೆನ ಇನ್ನೂ ಉತ್ಕೃಷ್ಟ ಮಾಡಲಿಕ್ಕೆ ಅದು 3 ವಾರ 4 ವಾರ ಮಧ್ಯದಲ್ಲಿ 7 ml ಪರ್ ಲೀಟ್ರು ಸ್ಪ್ರೇ ಮಾಡ್ತೀವಿ. ಅದು ಒಂದು ಎಕರೆಗೆ 140 ಲೀಟ್ರ್ ವಾಟರ್ ಬೇಕಾಗುತ್ತೆ.
0: ಅಲ್ಲ ಸರಿ, ಅದು ಅದು ಅದೆಲ್ಲ ಸರಿ ಸರ್.
1: ಹಾಂ, ಮತ್ತೆ ಹೇಳಿ.
0: ಆಯಿತು ಸರ್,
1: ಥ್ಯಾಂಕ್ ಯು. ಓಕೆ,
0: ಆಯಿತು ಸರ್, ಥ್ಯಾಂಕ್ ಯು,
1: ಒಳ್ಳೆಯದು
0: ಥ್ಯಾಂಕ್ ಯು.
1: ಶಿವಸ್ವಾಮಿಗಳೇ,
0: ಆಯಿತು ಸರ್,
1: ಏನು
0: ನಮಸ್ಕಾರ.
1: ಶಿಫಾರಸ್ಸಿದೆ ಅದನ್ನು ಮಾತ್ರ ಬಳಕೆ ಮಾಡಿ,
0: ಹೌದು ಸರ್,
1: ಯಾಕೆಂದರೆ
0: ಅದನ್ನೇ
1: ಸೊಪ್ಪನ್ನು
0: ಮಾಡುವಾಗ
1: ಹುಳುಕ್ ತಿನ್ನಿಸ್ತೀರಿ ಆ ದೃಷ್ಟಿಯಿಂದ.
0: ಕೆಲವೊಂದು ಸಮಸ್ಯೆ, ಕೆಲವೊಂದು ಪರಿಸ್ಥಿತಿಲಿ ಇಲ್ದನ್ನ ಇಟ್ಕೊಬಿಡ್ತಾರೆ ಸರ್, ಬೇರೆ ನಾನೇ ಅದರಲ್ಲಿ ಭಾರಿ ನಷ್ಟ ಅನುಭವಿಸ್ತೀನಿ.
1: ಬೇಡ ಬೇಡ, ಈಗ ಈ ಕಾರ್ಯಕ್ರಮದ ಕೊನೆಯಲ್ಲಿ ಈ ಇಬ್ಬರು ವಿಜ್ಞಾನಿಗಳದ್ದು ನಂಬರ್ ಕೊಡಿಸ್ತೀವಿ.
0: ಆಯ್ತು ಸರ್, ಆಯ್ತು ಆಯ್ತು
1: ನೀವು ಅಲ್ಲಿ
0: ಆಯ್ತು,
1: ಅಂಗಡಿ
0: ಆಯ್ತು ಸರ್.
1: ಹತ್ರಕ್ಕೆ ಹೋದಾಗ ಇವ್ರಿಗೆ ಫೋನ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ನೀವು ಫೋಟೋ ಹೊಡೆದು ಅವ್ರಿಗೆ ಕಳಿಸ್ಕೊಡಿ, ಅವರು
0: ಆಯ್ತು ಸರ್,
1: ನಿಮಗೆ ತಕ್ಷಣ ಪರಿಹಾರವನ್ನು ಕೊಡ್ತಾರೆ. ಆಗ್ಬೋದೇ?
0: ಸರ್ ಈ ಇದಾದ್ಮೇಲೆ ಸರ್ ಇನ್ನೊಂದು ಸರ್ತಿ ನೀವು ಎಕ್ಸ್ಟ್ರಾ ಈ ತೋಟಗಾರಿಕೆ ಇದೆ, ಈ ಕಡ್ಡಿ ತೋಟದ ಬಗ್ಗೆನೇ ಒಂದು ದಿನ ಬುಧವಾರ ದಿನ ಇದು ಮಾಡ್ಬೇಕು ಸರ್.
1: ಅಲ್ಲಪ್ಪ, ಇವತ್ತು ಮಾಡ್ತಾ ಇದೀವಲ್ಲ, ಇನ್ನೇನಾದ್ರು
0: ಏ
1: ಸಮಸ್ಯೆ ಇದ್ರೆ
0: ಇದು
1: ಕೇಳಿ.
0: ಇದು ರೇಡಿಯೋ ಇದು ಅದಕ್ಕಿಂತ ಸರ್ ಇದು ನಿಮ್ಮ ಇವರ ಅವ್ರ ಮುಖಾಂತರ ಸಂದರ್ಶನ ಮಾಡಿಸಿ ಸರ್, ನಾನು ನಿಜವಾಗ್ಲು ಪ್ರತಿ ಸಾರಿನು ನಾನು ರೇಡಿಯೋನೇ ಕೇಳೋದು ಸರ್.
1: ಯಾರ ಮೂಲಕ ಮಾಡಬೇಕು ಅಂತೀರಿ?
0: ಅವ್ರನ್ನ ಸಹ ಈಗ ಹೆಂಗೆ ಗೊತ್ತೆ, ಈಗ ಇದು ಇದು ಇದು ಫೋನಿನ ಕಾರ್ಯಕ್ರಮ ಆಯಿತು, ಆ ಫೋನಿನ ಕಾರ್ಯಕ್ರಮ ಅಲ್ದಾನೆ ಅವ್ರ ಈಗ ಈಗ ಸಾಹೇಬ್ರ ಅವರೆಲ್ಲ ಅವ್ರನ್ನೇ 50 ನಿಮಿಷ ಕಾರ್ಯಕ್ರಮದಲ್ಲಿ ತೋಟಕ್ಕೆ ಯಾವ ರೀತಿ ವ್ಯವಸಾಯ ಔಷಧಿ ಹೆಂಗೆ
1: ಮಾಡಿದೀವಲ್ಲ,
0: ಅದ ಸರ್.
1: ಪ್ರಸಾರ ಮಾಡಿದೀವಲ್ಲಪ್ಪ, ಇವರಿಬ್ಬರು ಸಂದರ್ಶನನು ಪ್ರಸಾರ ಆಗಿದೆ. ನೀವು ಪ್ರತಿ ವಾರ ಕೇಳಬೇಕು ರೇಷ್ಮೆ ರಂಗ ಕಾರ್ಯಕ್ರಮನ.
0: ಸಾ ನಾನು ಪ್ರತಿ ವಾರ ಎಂತ ಇದ್ದಿದ್ರು ಇದು ನಾನು ಯಾಕೆಂತಂದ್ರೆ ಈಗ ನಾನು ಆಲಿ ಆಕ್ಚುಲಿ ಈಗ ನಾನು ಹುಳ ಮೇಯಿಸ್ತಾ ಇರೋದೆ ಸರ್ ಅದರಿಂದ.
1: ಇವರಿಬ್ಬರು
0: ಸರಿ ಸರ್, ಆಯ್ತು ಸರ್,
1: ಸಂದರ್ಶನನು
0: ಥ್ಯಾಂಕ್
1: ಪ್ರಸಾರ
0: ಸರ್, ಥ್ಯಾಂಕ್
1: ಆಗಿದೆ.
0: ಆಯ್ತು ಸರ್,
1: ಪ್ರತಿವಾರ
0: ಥ್ಯಾಂಕ್ ಯು.
1: ಕೇಳಿ, ಹಾಂ, ಒಳ್ಳೇದಾಗಲಿ.
0: ಪ್ರತಿ ವಾರನೇ ಸರ್ ಗ್ಯಾರಂಟಿ ಕೇಳ್ತಾ ಇರ್ತೀನಿ ಬೆಳಿಗ್ಗೆ ಹೊತ್ತು
1: ಆಯ್ತು ಆಯ್ತು
0: 6:50ಕ್ಕೆ ರೈತರಿಗೆ ಸರಿ ಅದನ್ನೂ ಸರ್.
1: ಆಯಿತು ಆಯಿತು, ಒಳ್ಳೇದಾಗಲಿ ಶಿವಸ್ವಾಮಿಗಳೇ.
0: ಸರಿ ಸರ್, ಆಯ್ತು ಆಯ್ತು.
1: ನಮಸ್ಕಾರ. ಹಾಂ ಸರ್, ನಾವು ಪಾಕೆಟಲ್ಲಿ
0: ಹಾಂ
1: ಸಸಿ
0: ಪಾಕೆಟ್
1: ಮಾಡೋದು ಹೇಳ್ತಾ ಇದ್ವಿ.
0: ಈಗ ಅವರು ಮರಗಡ್ಡೆ ಪದ್ಧತಿಯಲ್ಲಿ ತುಂಬ ಕಮ್ಮಿ ಬೇಕಾಗುತ್ತೆ ಸಸಿಗಳು, 680 ಸಸಿಗಳು ಬೇಕು 1 ಎಕರೆಗೆ. ಸೊ ಅದಕ್ಕೆ ಅವ್ರ ಪಾಕೆಟಲ್ಲಿ ಮನೆ ಹತ್ರ ಜಾಗ ಇದ್ದರೆ ಬಿಸಿಲಿರಬೇಕು ಸ್ವಲ್ಪ. ಅದು ಪಾಕೆಟು ನಿಮಗೆ 1.5 ಅಡಿ ಪಾಕೆಟ್ ಬರುತ್ತೆ, ಗ್ರೀನ್ ಕಲರ್ ಸಾರಿ ಬ್ಲ್ಯಾಕ್ ಕಲರ್ ಪಾಕೆಟ್ ಬರುತ್ತೆ. ಅದರಲ್ಲಿ ಮಣ್ಣು ಸ್ವಲ್ಪ ಕೊಟ್ಟಿಗೆ ಗೊಬ್ಬರ, ಇನ್ನು ಮಣ್ಣು ತುಂಬ ಸವಳು ಮಣ್ಣಿದ್ದರೆ ಅದರಲ್ಲಿ ಸ್ವಲ್ಪ ಸ್ಯಾಂಡ್ ಮಿಕ್ಸ್ ಮಾಡಿಬಿಟ್ಟು ಅದು ನಾಟಿ ಮಾಡಿ ಅಲ್ಲಿ ಕಡ್ಡಿಗಳು ಒಂದೊಂದು ಪಾಕೆಟ್ ಒಂದು ಕಡ್ಡಿ ನಾಟಿದರೆ ಅದು 4 ತಿಂಗಳಿಗೆ ತುಂಬ ಸುಂದರವಾದಂಥ ಸಸಿ ಸಿಗುತ್ತೆ.
1: ಒಂದು ದೂರವಾಣಿ ಕರೆ ಇದೆ ಸರ್, ಮಾತಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಕರೆ ಮಾಡ್ತೀರಿ?
2: ಹಲೋ,
1: ನಮಸ್ಕಾರ ಸರ್, ಹೇಳಿ, ಯಾರು ಎಲ್ಲಿಂದ?
2: ಯೋಗೇಂದ್ರ ಪ್ರಸಾದ್, ಎಲ್ಸಿಎಲ್ ಗ್ರಾಮ ನಂಜನಗೂಡು ತಾಲೂಕಿನಿಂದ ಸರ್.
1: ಹೇಳಿ ಯೋಗೇಂದ್ರ ಪ್ರಸಾದ್.
2: ಸರ್, ಇವಾಗ ಮಾವಿನ ತೋಟದಲ್ಲಿ ರೇಷ್ಮೆ ಹಾಕ್ಬೋದಾ ಸರ್, ರೇಷ್ಮೆ ಕಡ್ಡಿ?
0: ಸರ್, ಮಾವಿನ ತೋಟ ಅಂತರ ಎಷ್ಟಿದೆ, ಅದು ಎಷ್ಟು ಅಲ್ಲಿ ಶೇಡ್ ಇದೆ ಹೇಳಿ, ಅಂದರೆ ತುಂಬಾ ಬಿಸಿಲು ಬೀಳುತ್ತಾ ಒಳಗಡೆ ಮಣ್ಣಿನ ಮೇಲೆ?
2: 15 ಅಡಿ ಅಂತರ ಇದೆ.
0: ಹಾಂ, ಈಗ ಸಾಲಗಳ ಮಧ್ಯೆ ಬಿಸಿಲು ಬೀಳುತ್ತಾ?
2: ಹಾಂ, ಬೀಳ್ತಾ ಇದೆ
0: ಸರ್. ಅಂದರೆ ಎಷ್ಟು ಬೀಳುತ್ತೆ, ಎಷ್ಟು ಬೀಳುತ್ತೆ 15 ಅಡಿ ಮಧ್ಯದಲ್ಲಿ? ಅದು ಎಲ್ಲಿ ಬಿಸಿಲು ಬೀಳುತ್ತೆ ಅಲ್ಲಿ ನಾಟಿ ಮಾಡ್ಬೋದು ನೀವು. ಅದಕ್ಕೆ ನೀವು ಸಾನ ಅಂತ ಒಂದು ವೆರೈಟಿ ಇದೆ, ಅದು ಸ್ವಲ್ಪ ಸೇಡ್ ಆದ್ರೂ ಆ ವೆರೈಟಿ ತುಂಬ ಉತ್ತಮವಾದಂಥ ಗುಣಗುಂಟ ಒಂದು ಸೊಪ್ಪನ್ನು ತಯಾರು ಮಾಡೋಂಥ ಶಕ್ತಿ ಇದೆ.
2: ಓಕೆ ಸರ್,
3: ನಿಮ್ಗೆ ಇನ್ನೊಂದು ಮಾಹಿತಿ
1: ಹೇಳಿ ಹೇಳಿ ಹೇಳಿ.
3: ಯಾಕಂದ್ರೆ ನಾವು ಮಾವಿನ ತೋಟದಲ್ಲಿ ತುಂಬಾ ಔಷಧಿಗಳು ಹೊಡಿತೀವಿ, ಆದ್ರಿಂದ ನಾವು ಅಲ್ಲಿ ಹಿಪ್ಪು ನೇರಳೆ ಬೆಳೆಯೋದ್ರಿಂದ ನೆಕ್ಸ್ಟ್ ಅದನ್ನ ಹುಳ ಕೊಡೋದಕ್ರಿಂದ ಅದು ತೊಂದರೆ ಆಗ್ಬೋದು. ಆದ್ರಿಂದ ಮಾವಿನ ತೋಟ ಆ ಥರ ಎಲ್ಲಿ ತುಂಬ ಔಷಧಿ ಹೊಡಿತೀವೋ ಆ ಥರ ಕಡೆ ಹಿಪ್ಪು ನೇರಳೆ ಇಂಟರ್ ಕ್ರಾಪ್ ಆಗಿ ಬೆಳೀದೇ ಇರದೇ ಒಳ್ಳೇದು.
1: ಅಕಸ್ಮಾತ್ ಬೆಳೆದ್ರು ಮಾವಿಗೆ ಔಷಧಿ ಹೊಡಿಬಾರ್ದು ಅಷ್ಟೇ ಅಲ್ವೇ?
3: ಹೌದು.
1: ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಕರೆ ಮಾಡ್ತಿರಪ್ಪ?
4: ಸರ್ ನಮಸ್ಕಾರ, ನಮ್ಮ ಹೆಸರು ಲಿಂಗರಾಜರ್ಸ್ ಅಂತೇಳಿ, ಮಳವಳ್ಳಿ ತಾಲೂಕಿಂದ ಸರ್.
1: ಹೇಳಿ ಲಿಂಗರಾಜರಸ್ ಅವ್ರ.
4: ಸರ್, ನಾವು ಕಾವೇರಿ ಗೋಲ್ಡ್ 2 ಬ್ಯಾಚ್ ಮಡಗಿದ್ವಿ ಸರ್, 2 ಬ್ಯಾಚು ಹೋಗ್ಬಿಡ್ತಲ್ಲ ಸರ್ ಅದು.
0: ಸೊ ಕಾವೇರಿ ಗೋಲ್ಡ್ ಮೊಟ್ಟೆ ಎಲ್ಲಿಂದ ನೀವು ಸಂಗ್ರಹ ಮಾಡಿದ್ರಿ?
4: ಮಳವಳ್ಳಿಯಿಂದ ಸರ್.
0: ಮಳವಳ್ಳಿ ಯಾವುದು ನಮ್ಮ ಕೇಂದ್ರ ಅದು?
4: ಅದೇ ಮಾಮೂಲಿ ಸೆಂಟರ್ ಮಳವಳ್ಳಿ ಇದೆಯಲ್ಲ ಅಲ್ಲಿಂದ ಮಾಮೂಲಿ.
0: ಸೊ ನೀವು ಒಂದು ಕೆಲಸ ಮಾಡಿ, ಆ ಮೊಟ್ಟೆ ಯಾವ ಸ್ಟೇಜಲ್ಲಿ ಇದು ಆಯಿತು ಅಂದರೆ?
4: ಅದು 4 ರಿಂದ 3 ಸೊಪ್ಪ ಆದಮೇಲೆ ಸರ್, ಅದನ್ನ ನಾವು ಕಳಿಸಿದ ಫೋಟೋ ಎಲ್ಲ ಇವ್ರಿಗೆ, ಕುಸುಮಾ ಅವ್ರಿಗೆ.
0: ಹಾಂ,
4: ಅವರು ಚಾಕಿ ಮಾಡೋರ್ನ ಕಳಿಸ್ತೀವಿ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಲೊಕೇಶನ್ ಎಲ್ಲ ತಗೊಂಡು ತಿರ್ಗಾ ಕಳಿಸ್ಲೇ ಇಲ್ಲ ಸರ್ ಅವ್ರ.
1: ಏನಾಯ್ತಂದ್ರೆ ಯಾವ ತರದ ಹಾನಿ ಆಯ್ತು ಹೇಳಿ ಉಳಕ್ಕೆ?
4: ಅದು ಒಂದೂವರೆ ಸಾವಿರ ಮೊಟ್ಟೆ ಸರ್ ಅವ್ರು ಚಾಕಿ ಸೆಂಟರ್ ಅವ್ರು ಕೊಟ್ಟಿದ್ದು, ಒಬ್ರಿಗೂ ಹಣ್ಣಾಗ್ಲಿಲ್ಲ, ಎಲ್ಲ ಎಸ್ಬಿಟ್ರು.
1: ಅಲ್ಲ ಅದೇ ಏನಾಗಿದೆ ಅಂದ್ರೆ ನಿಮ್ಮ ಎಲ್ಲರಿಗೂ ಯಾರಿಗೂ ಆಗಿಲ್ವಾ?
4: ಹಾ ಯಾರಿಗೂ ಆಗಲಿಲ್ಲ, ಎಲ್ಲ ಫುಲ್ಲು ಮರಿ ಚೆನ್ನಾಗಿತ್ತು, ಎಲ್ಲ ನಜೀಬ್ಲು ಬಂದ್ಬಿಟ್ಟವು ಸರ್, ಎಲ್ಲ ಸಣ್ಣ ಆಗ್ಬಿಟ್ಟು.
1: ಅದೇ ಅವ್ರನ್ನೇ ಕೇಳಿಪ್ಪ, ಇದು ಮೋಸ್ಟ್ಲಿ ಫೆಬ್ರಿನ್ ಅಂತ ಒಂದು ರೋಗದಿಂದ ಆಗಿರ್ಬೇಕು. ಸೊ ನೀವು ಅದೇ ಎಲ್ಲಿ ಸಪ್ಲೈ ಮಾಡಿದ್ರೆ ಅವ್ರನ್ನೇ ಹೋಗಿ ನೀವು ಮಾತಾಡಿ ಅವ್ರ ಅವ್ರ ಕಡೆಯಿಂದ ಪರಿಹಾರ ಸಿಗೋ ಅವಕಾಶ ಇದೆ ನಿಮಗೆ.
4: ಓಕೆ ಸರ್. ಈಗ ಬತ್ತಿರೋ ಕೇಳಿದ್ರಲ್ಲ ಅವರು, ನಾವು ಸಲ್ಫರ್ ಹೊಡಿತಾ ಇದ್ದೀವಿ ಸರ್, ಅದು ಚೆನ್ನಾಗಿ ಇದಾಗ್ತಾ ಇದೆ ನಮಗೆ.
1: ಹಾಂ
4: ಪೌಡ್ರ್ ಅದು.
1: ಹಾಂ ಅದು ಇದು ಇದು ಬತ್ತಿ ರೋಗ ಅಂತಾರಲ್ವಾ, ಹಾಂ ಸಲ್ಫೆಕ್ಸ್ ಅಂತ ಸಿಗುತ್ತೆ, ಅದನ್ನು ರೆಕಮೆಂಡ್ ಇದೆ. ಅದು 3 ಗ್ರಾಮ್ ಪರ್ ಲೀಟ್ರಿಗೆ ಹೊಡೆದ್ರೆ ನೀವು ಅದನ್ನು ಅಂದರೆ ಬಂದ ಒಂದು
4: ಒಂದು ಕ್ಯಾನ್ಗೆ ನಾವು 16 ಲೀಟ್ರ್ ಕ್ಯಾನ್ಗೆ ಒಂದು ಟೀ ಲೋಟ ಹಾಕತ್ತೀವಿ ಸರ್ ಅದನ್ನ ಪೌಡ್ರನ್ನ.
1: ಅದೇ ನೀವು ಟೀ ಲೋಟ 18 ಗ್ರಾಮ್ ಇರ್ಬೇಕಂಗ್ರೆ
4: 18 ಗ್ರಾಮ್ 20 ಗ್ರಾಮ್ ಬರುತ್ತೆ, ಒಂದು ಟೀ ಲೋಟ ಹಾಕಿ ಹೊಡಿತೀವಿ, 10 ದಿವಸ ಬಿಟ್ಟು ಸೊಪ್ಪು ಹಾಕ್ಬೋದು ಸರ್, ಚೆನ್ನಾಗಿ ಬರುತ್ತೆ.
1: ಹಾಂ ಅದು ಸೊಪ್ಪು 5 ದಿನದಲ್ಲಿ ಹಾಕ್ಬೋದು ನೀವು, 5-6 ದಿನದಲ್ಲಿ ಹಾಕ್ಬೋದು, ಪ್ರಾಬ್ಲಮ್ ಇಲ್ಲ. ಬಟ್ ಅದು 3 ಗ್ರಾಮ್ ಪರ್ ಲೀಟ್ರಲ್ಲಿ ನೀವು ಮಿಕ್ಸ್ ಮಾಡಿ ಚೆನ್ನಾಗಿ ಸ್ಪಿಂಪಡ ಮಾಡಿದರೆ ಅದು ಕಮ್ಮಿ ಆಗುತ್ತೆ.
4: ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡಿ ಸರ್, ಅದು ನೆಕ್ಸ್ಟ್ ಕೊಟ್ಟರೆ ಚೆನ್ನಾಗಿರೋದು ಕೊಡಕ್ಕೆ ಹೇಳಿ ರೈತರಿಗೆ, ಇಲ್ಲ ಅಂದರೆ ನಿಲ್ಸೇ ಬಿಡಕ್ಕೆ ಹೇಳಿ ಸರ್ ಅದು.
5: ಆಯಿತು ಬಿಡಿ, ಅವ್ರು ಹೇಳಿದಾರಲ್ಲ ಆ ಥರ ಅವ್ರನ್ನ ಸಂಪರ್ಕ ಮಾಡಿ ನಿಮಗೆ ಅನುಕೂಲ ಆಗುತ್ತೆ. ಕರೆ ಮಾಡಿದ್ದಕ್ಕಾಗಿ ವಂದನೆಗಳು, ನಮಸ್ಕಾರ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ.
6: ನಮಸ್ಕಾರ ಬದೇ, ಲಕ್ಷ್ಮೀ ಚಂದ್ರರಾಜು
5: ಹೇಳಿ. ಚಂದ್ರರಾಜ್ ಅವ್ರ
6: ಬದೇ, ಈಗ ಕನ್ನಮಡಿ ಕಟ್ಟಲ್ಲಿ ಏರಿಲ್ಲ ಬದೇ, ಭತ್ತ ಬೆಳೆಯಕ್ಕೆ ಹಾಕಿಲ್ಲ, ರಾಗಿ ಬೆಳೆಯುವಂತ ಮಾಡಿನಿ, ಯಾವ ರಾಗಿ ಹಾಕಿದ್ರು ಉತ್ತಮ ಬದೇ?
5: ನಾವು ಹೇಳೋದು 24 ಬೆಳೀರಿ ಅಂತ ಈ ಕಾರ್ಯಕ್ರಮದ. ಅದೇ ರಾಗಿ ಬೇಸಾಯದ ಬಗ್ಗೆ ಮೊನ್ನೆ ಇನ್ನೂ ಪ್ರಸಾರ ಮಾಡಿದೀವಲ್ಲ, ವಿಜ್ಞಾನಿಗಳನ್ನು ಮಾತಾಡಿಸಿ. ಪಿಸಿ ಫಾರಮಲ್ಲಿ ವಿಜ್ಞಾನಿಗಳಿದ್ದಾರೆ, ರಾಗಿ ಬೀಜನೂ ಕೊಡ್ತಾ ಇದ್ದಾರೆ. ಆದರೂ ನಿರಾಶರಾಗಬೇಡಿ, ಜುಲೈ ಅಂತ್ಯದವರೆಗೂ ಕಾಯಿರಿ, ಏನು ತೊಂದರೆ ಇಲ್ಲ. ಹಸಿರೆಳೆ ಗೊಬ್ಬರದ ಬೀಜ ಎಲ್ಲ ಬೆಳ್ಕೊಂಡು ಭತ್ತ ಬೆಳೆಯೋ ಜಮೀನಿನ ಮಣ್ಣಿಗೆ ಸೇರಿಸ್ತಾ ಇರಿ. ಹೇಳಕ್ಕಾಗಲ್ಲ, ಈ ಜುಲೈಯಲ್ಲಿ ಚೆನ್ನಾಗಿ ಮಳೆ ಆಗಿ ತುಂಬ ಯೋಚನೆ ಮಾಡಬೇಡಿ. ಚೆನ್ನಾಗಿ ಮಳೆ ಆಗಿ ಕಟ್ಟೆ ತುಂಬ ನೀರು ಕೊಟ್ಬಿಟ್ರೆ ಅವಾಗ ಬೇಜಾರು ಮಾಡ್ಕೊಳ್ಬೇಕಲ್ವ ನೀವು ಭತ್ತ ಬೆಳೆಯೋಕ್ಕಾಗಲಿಲ್ಲ ಅಂತ? ವೆಯ್ಟ್ ಮಾಡಿ, ಈಗ ಹಸಿರೆಳೆ ಗೊಬ್ಬರದ ಬೆಳೆ ಬೆಳೀರಿ, ಏನು ತೊಂದರೆ ಇಲ್ಲ, ಆಗ್ಬೋದೆ. ನೀವು ರಾಗಿನ ಆಗಸ್ಟಲ್ಲೂ ಹಾಕ್ಕೋಬೋದು. ವಿ ಸಿ ಫಾರಮಲ್ಲಿ ಬೀಜ ಸಿಗುತ್ತೆ ನೋಡಿ. ಆಗಲಿ ಆಗಲಿ ಚಂದ್ರರಾಜ್ ಅವರು, ನಾಶಾದಾಯಕವಾಗಿರೋಣ, ಮುಂಗಾರು ಚೆನ್ನಾಗಿ ಆಗಲಿ ಅಲ್ವೇ? ಆಯ್ತು ಆಯ್ತು ಆಯ್ತು ಆಯ್ತು, ನಮಸ್ತೆ. ಎಸ್ ಸರ್, ಈಗ ಪಾಕೆಟ್ದು ಹೇಳ್ತಾ ಇದ್ವಿ ಅಲ್ವಾ ಇನ್ನು ಹೇಳಿ
1: ಸರ್. ಪಾಕೆಟ್ಟು ಸ್ವಲ್ಪ ಎತ್ತರಕ್ಕೆ ಇರೋವಂಥದ್ದು, ಒಂದುವರೆ ಅಡಿ ಮೇಲೆ ಎತ್ತರ ಇರೋಂಥ ಒಂದು ಪಾಕೆಟಲ್ಲಿ ನಾವು ಬ್ಲಾಕ್ ಕಲರ್ ಬಾಟಲಿ. ಸೊ ಅದನ್ನು ನಾವು ಚೆನ್ನಾಗಿ ಮಣ್ಣು, ಅದು ಮಣ್ಣು ಪ್ಲಸ್ ಕೊಟ್ಟಿಗೆ ಗೊಬ್ಬರ, ಮಣ್ಣು ತುಂಬ ಕ್ಲೇ ಆಗಿದ್ದರೆ ನಾವು ಸ್ವಲ್ಪ ಅದರಲ್ಲಿ ಸ್ಯಾಂಡ್ ಮಿಕ್ಸ್ ಮಾಡಿಬಿಟ್ಟು ಪಾಕೆಟ್ನ ತುಂಬಿಬಿಟ್ಟು ಅದರಲ್ಲಿ 3 ಕಣ್ಣಿನ ಕಡ್ಡಿನ ಸೇಮ್ ಅದೇ ಹೆಂಗೆ ಮಾಡ್ತೀವಿ ಮಣ್ಣಲ್ಲಿ, ಅದರ 2 ಕಣ್ಣು ಒಳಗಡೆ 1 ಕಣ್ಣು ಮಾರಿಟ್ಟು ಅದು ಮ್ಯಾನೇಜ್ ಮಾಡಿದರೆ ಒಂದು 3-4 ತಿಂಗಳಲ್ಲಿ ಸಸಿ ಒಂದು 2-3 ಅಡಿ ಸಸಿ ಬರುತ್ತೆ. ಅದನ್ನು ಡೈರೆಕ್ಟಾಗಿ ಫಾರ್ಮರ್ಸು ನಾಟಿ ಮಾಡ್ಬೋದು.
5: ಓಕೆ, ನಾಟಿ ಮಾಡೋ ವಿಧಾನ ಮೇಡಮ್, ಜಮೀನಲ್ಲಿ ಯಾವ ಥರ ನಾಟಿ ಮಾಡ್ಕೋಬೇಕು, ನೀವು ಅಡ್ವೈಸ್ ಮಾಡೋ ವಿಧಾನ ಯಾವುದು?
3: ಸರ್, ನಾವು ಜೋಡು ಸಾಲು ಪದ್ಧತಿ ಅಂತ ಹೇಳ್ತೀವಿ, ಅದು ಸಾಲು ಪದ್ಧತಿ. ನಮಗೆ ಚೆನ್ನಾಗಿ ನೀರಾವರಿ ಇದೆ, ಚೆನ್ನಾಗಿ ಮಾಡ್ತೀವಿ ಅಂದರೆ ಜೋಡು ಸಾಲು ಪದ್ಧತಿಗೆ ಹೋಗ್ಬೋದು. ಅಲ್ಲಿ 2 ಜೋಡು ಸಾಲು ಮಧ್ಯೆ 3 ಅಡಿ ಅಂತರ ಇರುತ್ತೆ, ಜೋಡು ಸಾಲು ಮತ್ತು ಇನ್ನೊಂದು ಜೋಡು ಸಾಲಿನ ಮಧ್ಯೆ 5 ಅಡಿ ಅಂತರ ಇರುತ್ತೆ, ಮತ್ತು ಗಿಡದಿಂದ ಗಿಡಕ್ಕೆ 2 ಅಡಿ ಅಂತರದಲ್ಲಿ ನಾವು ಬೆಳ್ಕೋಬೋದು. ಅಲ್ಲಿ 1 ಎಕರೆಗೆ 5,500 ಗಿಡ ಬರ್ತವೆ. ಅಲ್ಲಿ ನಾವು ಮೆಕನೈಸೇಷನ್ ಯಾಂತ್ರೀಕರಣ ಎಲ್ಲ ಸಾಧ್ಯ ಇದೆ, ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಆಡುತ್ತೆ. ಅದು ಬಿಟ್ಟರೆ ನೆಕ್ಸ್ಟು ಮರಗಡ್ಡಿ ಪದ್ಧತಿ. ಮರಗಡ್ಡಿ ಪದ್ಧತಿಯಲ್ಲಿ ನಾವು 6-6 ಅಡಿ ಅಂತರದಲ್ಲಿ ಬೆಳಿಬೋದು. ನಮ್ಮ ಹತ್ರ ಪವರ್ ಟಿಲ್ಲರ್ ಇದೆ ಉಳುಮೆ ಮಾಡೋಕ್ಕೆ, ಅಂದರೆ 6 ಅಡಿ 6x6, ಇಲ್ಲಾದರೆ ಟ್ರ್ಯಾಕ್ಟರ್ನಿಂದ ಉಳುಮೆ ಮಾಡ್ತೀವಿ ಅಂದರೆ 8x8 ಅಡಿ, ಇಲ್ಲಾದರೆ ರೈತರು ಇನ್ನೂ ಡಿಫ್ರೆಂಟಾಗಿ ಬೆಳೀತಾರೆ, 6x6, 8x3, 9x9 ಎಲ್ಲ ಅದನ್ನು ಬೆಳ್ಕೋಬೋದು.
5: ಒಂದು ದೂರವಾಣಿ ಕರೆ ಇದೆ ಮೇಡಮ್, ಮಾತಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಕರೆ ಮಾಡ್ತೀರಿ?
7: ಸರ್ ನಮಸ್ತೆ ಸರ್, ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಮೇಲ್ಕೋಟೆಯಿಂದ ಸರ್ ಮಾತಾಡೋದು.
5: ಹೆಸರು ಸರ್?
7: ಸರ್ ರಾಮ್ಕುಮಾರ್ ಅಂತ ಹೇಳ್ಬಿಟ್ಟು.
5: ಹೇಳಿ ರಾಮ್ಕುಮಾರ್.
7: ಸರ್ ನಮ್ದು 8x8 ಮರಗಡ್ಡಿ ಮಾಡಿದೀವಿ. ಈಗ ಟೋಟಲ್ ಸರ್ ಒಂದು 10 ಬ್ಯಾಚ್ ಮೇಯಿಸಿದೀವಿ. 10 ಬ್ಯಾಚ್ ಅಲ್ಲಿ ಸರ್ ಕಂಪಲ್ಸರಿ ಪ್ರತಿ ಬ್ಯಾಚ್ ಅಲ್ಲೂ ಒಂದು 20%

0: ಹಾಲು ಬರ್ತಾ ಐತೆ ಮರಿ.
1: ನೀವು ಫಸ್ಟು ಬೆಳೆದಾಗ ಭೂಮಿದಲ್ಲಿ ಮಣ್ಣಿನ ಪರೀಕ್ಷೆ ಮಾಡಿಸಿದ್ರ?
0: ಇಲ್ಲ ಮೇಡಮ್, ಮಣ್ಣಿನ ಪರೀಕ್ಷೆ ಮಾಡ್ತಿರ್ಲಿಲ್ಲ.
1: ಮತ್ತೆ ನೀವು ಅಂದರೆ ನೀವು ಎಲ್ಲಿ ಏನಾದರೂ ಅಲ್ಲಿ ಯಾವ ಮೀನ್ಸ್ ಏನಾದರೂ ಪಾಯ್ಸನ್ ಮುಂಚೆ ಯಾವ್ದು ಬೆಳೆ ಬೆಳೀತಿದ್ರಿ ಅದ್ರ
0: ಇಲ್ಲ
1: ಮೇಲೆ
0: ಮೇಡಮ್,
1: ಎಲ್ಲ
0: ಅಂದ್ರೆ
1: ಡಿಪೆಂಡ್.
0: ಅದು ನಮ್ದು ಅದು ಮಾಮೂಲಿ ಖಾಲಿ ಜಮೀನೇ ಇತ್ತು. ನಾವು ಸ್ಟಾರ್ಟಿಂಗು ರೇಷ್ಮೆಯಿಂದನೇ ಬಂದಿದ್ದು, ಅದನ್ನ
1: ಓಕೆ.
0: 8 ಅಡಿ 8 ಅಡಿ ಟ್ರೆಂಚ್ ಕೊಟ್ಬಿಟ್ಟು ಸಸಿ ನೆಟ್ಟಿದ್ದು ಮೇಡಮ್ ಅದನ್ನ.
1: ನೀವು ಒಂದ್ಸಲಿ ಮಣ್ಣಿನ ಪರೀಕ್ಷೆ ಮಾಡಿಸಿ, ಆ ಮಣ್ಣಿನ
0: ಮೇಡಮ್
1: ಪರೀಕ್ಷೆ ಮೇಲೆ ಹೇಳಿ.
0: ಮಣ್ಣಿನ ಪರೀಕ್ಷೆ ಮೇಡಮ್ ಇದು ಮೈಸೂರಲ್ಲಿ ಮಾಡ್ಕೊಡ್ತಾರಲ್ಲ
1: ಹಾಂ
0: ಮೇಡಮ್?
1: ಹೌದು, ನಮ್ಮ CSRT ಮೈಸೂರಲ್ಲಿ ಮಾಡಿಕೊಡ್ತಾರೆ. ಹಾಂ, ನೀವು
0: ಓಕೆ ಮೇಡಮ್.
1: ಮಣ್ಣಿನ ಪರೀಕ್ಷೆ ನಿಮಗೆ ಮಣ್ಣು ತೆಗೆಯೋದು ಗೊತ್ತಿದೆಯಾ?
0: ಇಲ್ಲ ಮೇಡಮ್, ಗೊತ್ತಿಲ್ಲ ಮೇಡಮ್.
1: ಅಂದರೆ ಅಲ್ಲಿ ಒಂದು ಸರ್ಫೇಸ್ ಸಾಯಿಲ್ ಅಂದರೆ ಮೇಲ್ಮಣ್ಣು, ಒಂದು ನಿಮ್ಮದು 1 ಎಕರೆ ತೋಟ ಇದೆ ಅಂದರೆ ಮೇಲ್ಮಣ್ಣು ಒಂದು 20 ಕಡೆ ತಗೋಬೇಕು. ಅದಾದಮೇಲೆ ಒಂದು ಮೇಲರಿಂದ 30 ಸೆಂಟಿಮೀಟರ್ ಅಂದರೆ 1 ಅಡಿ, 1 ಅಡಿಗೆ ಮಣ್ಣು ತೆಗ್ದಾಕ್ಬಿಟ್ಟು ಸುತ್ತಲೂ ಮಣ್ಣಿರುತ್ತಲ್ಲ ಅದು ಗೀಚ್ಕೋಬೇಕು, ಗೀಚ್ಕೊಂಡು ತಗೋಬೇಕು. ಅದಾದಮೇಲೆ 2 ಅಡಿಗೆ ಅಂದರೆ
0: ಹಾಂ ಮೇಡಮ್.
1: 1 ರಿಂದ 2 ಅಡಿಗೆ ಇನ್ನೊಂದ್ಸಲ ಹಂಗೆ ಸರ್ಫೇಸ್ ಗೀಚ್ಕೊಂಡು ತಗೋಬೇಕು. ಇದು 1 ಅಡಿಗೆ ತಗೊಂಡಿರ್ತೀರಲ್ಲ ಅದು ಒಂದು 6 ಹತ್ರ ತಗೋಬೇಕು, ಮತ್ತೆ 1 ಅಡಿಗೆ ತಗೊಂಡಿರ್ತೀರಲ್ಲ ಅಲ್ಲೇ 2 ಅಡಿವರೆಗೂ ತೆಗೆದು ಅದು ಒಂದು 6 ಹತ್ರ ತಗೋಬೇಕು. ಈಗ ಆ ಥರ 3 ಪ್ಯಾಕೆಟ್ಸು ಮೇಲ್ ಪದರದ್ದು ಮಣ್ಣು, 1 ಅಡಿ ಮಣ್ಣು, 2 ಅಡಿ ಮಣ್ಣು, 3 ಪ್ಯಾಕೆಟ್ಸ್ ಮಾಡಿ ನಾವು ಅದರಿಂದ ಎಲ್ಲಾದರೂ ನೆರಳಲ್ಲಿ ಹಾಕಿ ಅದನ್ನು ಒಣಗಿಸ್ಬೇಕು. ಒಣಗಾದ್ಮೇಲೆ ಒಂದು ಮೇಲ್ ಪದರದ ಮಣ್ಣನ್ನು ಒಂದು ನಮಗೆ 300 ಗ್ರಾಮ್ ಸಾಕಿರುತ್ತೆ, ನೀವು
0: ಒಂದು
1: ಒಂದು
0: ಪ್ಯಾಕೆಟ್ ಮೇಡಮ್.
1: ರೌಂಡಾಗಿ ಅದನ್ನು ಮಾಡಿ ಅದನ್ನು ಡಿವೈಡ್ ಮಾಡಬೇಕು.
0: ಅಂದ್ರೆ
1: ಡಿವೈಡ್
0: ಮೇಡಮ್ ಎಲ್ಲಾನು ಮಣ್ಣನ್ನ ಮಿಕ್ಸ್ ಮಾಡಿ ಅದನ್ನ ನಿಮಗೆ 300 ಗ್ರಾಮ್ ಬೇಕಾದು.
1: ಹಾಂ, ಮೇಲ್ ಪದರದ 300 ಗ್ರಾಮ್, 1 ಅಡಿ ಇದ್ದದ್ದು 300 ಗ್ರಾಮ್, ಅದ್ರ ಕೆಳಗಡೆದು 300 ಗ್ರಾಮ್. ನಿಮ್ಮದು ರೈತರದ್ದು ನಿಮ್ಮ ಹೆಸರು ಅಡ್ರೆಸ್ಸು ಸರ್ವೆ ನಂಬರ್ ತೋಟದ್ದು ಕೊಟ್ಟು ಕಳಿಸಿದ್ರೆ ನಮ್ಮ ಸಂಸ್ಥೆಯಲ್ಲಿ ಮಾಡಿಕೊಡ್ತಾರೆ ಮಣ್ಣಿನ ಪರೀಕ್ಷೆ, ಅದ್ರ ಮೇಲೆ ನಿಮ್ಗೆ ಹೇಳ್ತಾರೆ.
2: ದರ ಏನಾಗುತ್ತೆ ಹೇಳ್ಬಿಡಿ ಮೇಡಮ್.
1: ದರ 90 ರೂಪಾಯಿ ಎಷ್ಟೋ ಇದೆ.
0: ಹಾಂ ಮೇಡಮ್. ಅಂದರೆ
1: ಮಾಡಿಕೊಡ್ತೀವಿ.
0: ಮೈಸೂರಲ್ಲಿ ಎಲ್ಲಿ ತಂದು ಕೊಡ್ಬೇಕು ಮೇಡಮ್ ನಮ್ಮದು?
1: CSRT ಮೈಸೂರು, ನಮ್ಮದು
2: ಶ್ರೀರಾಮ್ಪುರ,
1: ರೇಷ್ಮೆ ಶ್ರೀರಾಮ್ಪುರ.
2: ಮಾನಂದವಾಡಿ ರೋಡ್, HD ಕೋಟೆ ರೋಡ್ ಇದೆಲ್ಲ, ಶ್ರೀರಾಮ್ಪುರ ಮುಂದೆ ಒಂದು ಶಿವಪುರ ಅಂತ ಬರುತ್ತೆ ಬಸ್ ಸ್ಟಾಪು, ಅಲ್ಲಿ ಇಳ್ಕೊಂಡ್ರೆ ಮುಂದೆನೇ ಇದೆ ನಿಮಗೆ, ಅಲ್ಲೇನೇ ಇಲ್ಲ ಅಲ್ಲೇನೇ ಗೇಟ್ ಕಾಣುತ್ತೆ ನಿಮಗೆ.
3: ತಾವೇನಾದ್ರು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀರಾ ಇವರ ಸಮಸ್ಯೆಗೆ?
2: ನಾನು ಇದು ನೀವು ಹೇಳಿದ್ರಲ್ಲ ಅದು ಹಾಲು ರೋಗ ಬರುತ್ತೆ ಅಂತ, ಅದು ಮಣ್ಣಿನ ಪರೀಕ್ಷೆ ಮಾಡಿ, ಯಾಕಂದರೆ 4 ವರ್ಷಕ್ಕೊಂದ್ಸಲ ಮಣ್ಣಿನ ಪರೀಕ್ಷೆ ಮಾಡಿದ್ರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಈಗ ಹಣ್ಣಿನ ಹಣ್ಣಿಗೆ ಇದು ರೋಗ ಹೇಳಿದ್ರಲ್ಲ ಯಾವುದು ಇದು ಅಂತ, ಹಾಲು ರೋಗ ಬರುತ್ತೆ ಅಂತಲ್ವಾ
0: ಸರ್? ಹಾಲು ಬರುತ್ತೆ ಸರ್, ಪ್ರತಿ
2: ಎಷ್ಟು?
0: ಬೆಚ್ಚಲೂ ಒಂದು 20% ಹಾಲು ಬರುತ್ತೆ.
2: ಹಾಂ, ಸೊ ಅದು ನೀವು ಸೊಪ್ಪು ನೀವು ಕಟ್ ಮಾಡ್ತಿರಲ್ವ, ಮೇಲೆ ತುದಿನ ಚೂಟಿ ಹಾಕ್ತಿರೋ ಹಂಗೆ ಹಾಕ್ಬಿಡ್ತೀರಾ ನೀವು
0: ಸರ್? 3ನೇ ಜ್ವರದಲ್ಲಿ ಸುಳಿನ ಸ್ವಲ್ಪ ಚಿಗುತ್ತೀವಿ ಸರ್, ಒಂದು 3 ಮೇವಾಗಷ್ಟು.
2: ಹಾಂ, ಚೂಟಿದ್ರೆ ಯೂಸಲಿ ಒಂದು ಸೈಡಲ್ಲಿ ಇರ್ತಕ್ಕಂಥ ಚಿನ್ನ ಚಿಕ್ಕ ಚಿಕ್ಕ ಕೊಂಬೆ ಇರುತ್ತಲ್ಲ ರೆಂಬೆ, ಅದು ಏನಂತ ಜಲಗಡ್ಡಿ ಅಂತಾರಲ್ಲ, ಅದನ್ನು ನೀವು ಫೀಟ್ ಮಾಡ್ತಾ ಇದ್ದೀರಾ?
0: ಸರ್
2: ಸೊ ಅದನ್ನು ಅವಾಯ್ಡ್ ಮಾಡಿ ಸ್ವಲ್ಪ, ಆ ಜಲಗಡ್ಡೆ ತೆಗೆದ್ಬಿಡಿ ಮೇಲೆ ಚೂಟಿಗಳು, ಅವಾಗ ನಿಮ್ಗೆ ಒಂದೇ ಥರ ಮೆಚೂರ್ ಆಗಿರೋಂಥ ಸೊಪ್ಪು ಸಿಕ್ಕರೆ ಈ ಥರ ಒಂದು ರೋಗ ಬರೋಲ್ಲ.
0: ಓಕೆ ಸರ್, ಓಕೆ ಸರ್.
3: ಯಾವುದಕ್ಕೂ ರಾಮ್ಕುಮಾರ್ ಅವರೇ, ಈ ಕಾರ್ಯಕ್ರಮದ ಕೊನೆಯಲ್ಲಿ ಅವರ ಫೋನ್ ನಂಬರ್ ಕೊಡಿಸ್ತೀನಿ,
0: ಓಕೆ ಸರ್?
3: ತಾವು ಫೋಟೋ ಏನಾದ್ರು ತೆಗೆದಿದ್ರೆ ಫೋಟೋಗಳು ಕಳಿಸಿ,
0: ಓಕೆ ಸರ್?
3: ಮೈಸೂರಿನ CSRTI ಸಂಸ್ಥೆಗೆ ಒಂದ್ಸರಿ ಭೇಟಿ ಕೊಡಿ, ಅಲ್ಲಿ ಎಲ್ಲ ವಿಭಾಗಗಳು ಇದ್ದಾವೆ, ತಮ್ಮ ಸಮಸ್ಯೆಗೆ ಸೂಕ್ತವಾದ ಪರಿಹಾರವನ್ನು ಅಲ್ಲೇ ಕೊಡ್ತಾರೆ ಇನ್ಸ್ಟಿಟ್ಯೂಟಲ್ಲೇ.
0: ಧನ್ಯವಾದಗಳು.
3: ಆಯಿತು ರಾಮ್ಕುಮಾರ್ ಅವರೇ, ಚೆನ್ನಾಗಿ ರೇಷ್ಮೆ ಬೆಳೀರಿ, ಒಳ್ಳೇದಾಗಲಿ.
0: ಓಕೆ,
3: ಆಯಿತು ಆಯಿತು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಹಾಂ ನಮಸ್ಕಾರ ಸರ್, ಯಾರು ಎಲ್ಲಿಂದ?
4: ಸರ್ ನಾವು ಚಿನ್ನಮ್ಮ ಅಂತ.
3: ಚಿನ್ನಮ್ಮನಾ? ಚಿನ್ನಮ್ಮನವರ ಕರೆ ಸ್ಥಗಿತ ಆಗಿದೆ ಮೇಡಮ್, ತಾವು ಪದ್ಧತಿಗಳ ಬಗ್ಗೆ ಹೇಳ್ತಾ ಇದ್ರಿ, ಮುಂದಿನ ಕರೆಗೆ ಹೋಗ್ತಾ ಇದ್ದೀವಿ. ನಮಸ್ತೆ ಹೇಳಿ, ಯಾರು?
5: ನಮಸ್ತೆ ಸರ್.
3: ಯಾರು ಸರ್, ಹೆಸರು ವಿಳಾಸ?
5: ಗುಂಡ್ಲುಪೇಟೆ ತಾಲೂಕು ಚನ್ನಡ್ರಳ್ಳಿಯಿಂದ ಮಹೇಶ್ ಅಂತ.
3: ಹೇಳಿ ಮಹೇಶ್ ಅವರೇ.
5: ಸರ್ ಏನಿಲ್ಲ, ಈಗ ಹೊಸದಾಗಿ ರೇಷ್ಮೆ ಹುಳು ಸಾಕಾಣಿಕೆ ಮಾಡಬೇಕು ಅಂತಂದ್ರೆ ಮೇಳಕ್ಕಿಂತ ಏನೆಲ್ಲ ಸೌಲಭ್ಯಗಳು ಇದೆ ಮತ್ತೆ ಯಾವ ರೀತಿ ಅನುಕೂಲ ಆಗುತ್ತೆ?
3: ನಿಮ್ಮ CSRTI ಸ್ಕೀಮ್ಸ್ ಬಗ್ಗೆ ಹೇಳ್ಬಿಡಿ ಸರ್.
2: ಅದೇ ಸರ್, ಆ್ಯಕ್ಚುಲಿ ನಿಮ್ಗೆ ಗೊತ್ತಿರೋ ಹಾಗೆ ಈಗ ನಮ್ಮ ಸಂಸ್ಥೆಯಲ್ಲಿ ಓನ್ಲಿ ಟೆಕ್ನಾಲಜಿ, ನಿಮ್ಗೆ ಏನು ಬೇಕು ಅದು ಅದ್ರ ಮಾಹಿತಿ ಸಿಗುತ್ತೆ ನಿಮಗೆ. ರಾಜ್ಯ ಇಲಾಖೆಯಿಂದ ಈಗ 1 ಎಕರೆ ತೋಟಗೆ 45,000 ರೂಪಾಯಿ ಅನುದಾನ, ಇದು ಬೆನಿಫಿಷರಿಗೆ. ಮತ್ತು ರೇಷ್ಮೆ ಶೆಡ್ ಕಟ್ಟಲಿಕ್ಕೆ 1.5 ಲಕ್ಷ. ಸಾಮಗ್ರಿಗಳು

0: ಸಿಕ್ಕಿದ್ರೆ ಶ್ರೀರಾಮ್ಪುರ ಸಿ ಎಸ್ ಆರ್ ಟಿ ಐ ಸಂಸ್ಥೆಗೆ ಬನ್ನಿ.
1: ಓಕೆ ಸರ್, ಓಕೆ.
0: ಆಗಲಪ್ಪ, ಒಳ್ಳೆಯದಾಗಲಿ. ಮೇಡಮ್, ಬೇಸಾಯ ವಿಧಾನ
2: ನಾವು ಅದೇ ಸರ್ ಹೇಳ್ದಂಗೆ 6 ರಿಂದ 6 ಅಡಿ 8 ರಿಂದ 8 ಅಡಿ ಮಾಡ್ಕೋಬೇಕು. ಅದಾದಮೇಲೆ ನಾವು ಫಸ್ಟ್ ಕಟಾವು ನೆಟ್ಟಾದಮೇಲೆ ಗಿಡನ ಒಂದು 3 ಅಡಿಗೆ ಫಸ್ಟ್ ಕಟಾವು ಮಾಡಬೇಕು. ಅದು ಅದಾದಮೇಲೆ
0: ಒಂದು ದೂರವಾಣಿ ಕರೆ ಇದೆ, ಮಾತಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಕರೆ ಮಾಡ್ತೀರಿ?
3: ನಾವು ಚಿನ್ನಮ್ಮ ಅಂತ ಸರ್, ಹೊಸನಳ್ಳಿಯಿಂದ.
0: ಆಗಲೇ ಮಾಡಿದ್ರಿ, ಕಟ್ಟಾಗ್ಬಿಡ್ತು. ಕೇಳಿ ಚಿನ್ನಮ್ಮನವ್ರೆ. ಹ್ಞೂ
3: ಸರ್, ಇದು 4 ರಿಂದ ಉಳ ಇರೋದು ಹೇಳುತ್ತಲ್ಲ,
0: ಹ್ಞೂ,
3: ಆವಾಗ ಮುಂದೆ ಕುಡಿ ಬರುತ್ತೆ ನೋಡಿ ಸೊಪ್ಪಂದು.
0: ಹ್ಞೂ,
3: ಆ ಕುಡಿ ಜಿಗಿದ್ಬಿಟ್ಟು ಅದ್ರ ಹಿಂದ್ಗಡೆ 4-5 ಎಲೆಗಳಿರ್ತಾವಲ್ಲ, ಆ ಸೊಪ್ಪು ಹಾಕ್ಬೋದಾ ಸರ್?
4: ನೀವು ಕುಡಿ ಚೂಟಿದ ಸೊಪ್ಪು ಭಾಳ ಕಮ್ಮಿ ಇರುತ್ತೆ, ಅದು ನೀವು ಜಾಸ್ತಿ ಮಾಯಿಶ್ಚರ್ ಇರುತ್ತೆ, ಅದನ್ನ ಹಾಕ್ಬೇಡಿ ನೀವು ಆ ಸ್ಟೇಜಲ್ಲಿ. ಅದನ್ನ ಬೇಕಾದ್ರೆ ನೀವು ಹಸುಗಳಿಗೆ ಯಾವುದಾದ್ರು ಇದು ಹಾಕ್ಕೊಳ್ಬೋದು ನೀವು.
3: ಅದನ್ನು ಹಾಕಬಾರ್ದು?
4: ಹಾಂ, ಹಾಕ್ಬೇಡಿ. ಚೂಟ್ರದ್ದು ಅಂತಕ್ಕಂಥದ್ದು 2-3 ಇಲ್ಲೇ ಟೆಂಡ್ರಲ್ಲಿ ಇರುತ್ತೆ, ಅದನ್ನು ನೀವು ರೇಷ್ಮೆಗೆ ಆಗುಳೇ ಹಾಕ್ಬೇಡಿ. ಅದನ್ನು
0: 1-2 ಕುರಿನ ಆಡನ್ನ ಸಾಕ್ಬಿಟ್ಟು ಅದಕ್ಕೆ ತಿನ್ನಿಸ್ಬಿಡಿ ಚಿನ್ನಮ್ಮನವ್ರೆ.
3: ಆಮೇಲೆ ಈ ಕಡ್ಡಿಗಳು, ಕಡ್ಡಿಗಳಲ್ಲಿ ನಾನಾ ಥರ ಕಡ್ಡಿಗಳು ಎಳಿದಿರಿ, ಅದರಲ್ಲಿ ಹಣ್ಣುಗಳು ಬಿಡುತ್ತಾ?
0: ಅದೇ ಅದೇ, ಹಣ್ಣು ಬಿಡೋದು ಬೇಕಂತ ಇವ್ರಿಗೆ.
4: ಹಾಂ, ಹಣ್ಣು ಬಿಡೋದು ಇದೆ ನಮ್ಮ ಸಂಸ್ಥೆಯಲ್ಲಿ, ನೀವು ಬಂದಾಗ ನಾವು ಕೊಡ್ತೀವಿ ನಿಮಗೆ ಕಡ್ಡಿಗಳು.
3: ಆಯಿತು ಸರ್.
4: ಇಲ್ಲಾಂದ್ರೆ G2 ಅಂತ ಇದೆ, ಅದರಲ್ಲೂ ಹಣ್ಣು ಬರುತ್ತೆ. ಅದಕ್ಕಿಂತ ಚೆನ್ನಾಗಿರೋದು ಬೇಕಂದ್ರೆ ನಿಮಗೆ ಸಂಸ್ಥೆಯಲ್ಲಿ ಇದ್ದಾವೆ, ಇನ್ನೂ ದೊಡ್ಡದಾಗಿ ಹಣ್ಣು ಇರುತ್ತೆ, ಅದು ಸಿಗುತ್ತೆ ನಿಮಗೆ. ಯಾರ್ಯಾದ್ರು ಈ ಕಡೆ ಮೈಸೂರು ಕಡೆ ಬಂದಾಗ ಬನ್ನಿ ಶ್ರೀರಾಮ್ಪುರ ಕಡೆ, ಅಲ್ಲಿ ನಿಮಗೆ ಕಡ್ಡಿ ಕೊಡಿಸ್ಕೊಡಿ.
0: ಉದ್ದುದ್ದ ಹಣ್ಣು ಬಿಡೋದು ತಳಿ ಇದೆ, ಅದನ್ನು ಕೊಡ್ತಾರೆ, ಹಾಕ್ಕೊಂಡು ನೀವು ತಿನ್ನಿ, ಮಕ್ಳಿಗೂ ಕೊಡಿ, ಹೆಚ್ಚಾದ್ರೆ ನಮಗೂ ತಂದು ಕೊಡಿ ಚಿನ್ನಮ್ಮನವ್ರೆ. ಆಯಿತು ಆಯಿತು ಚಿನ್ನಮ್ಮನವ್ರೆ, ಒಳ್ಳೆಯದು. ಹಾಂ, ನಮಸ್ಕಾರ ಸರ್. ಈಗ ಮರಗಡ್ಡಿ ಬಗ್ಗೆ ಒಂಚೂರು ಹೇಳಿ ಸರ್.
4: ಹ್ಞೂ ಸರ್, ಮರಗಡ್ಡಿಯಲ್ಲಿ ನಾರ್ಮಲ್ಲಾಗಿ ಸರ್ ಈಗ ರೈತರು ಜಾಸ್ತಿ ಮೊಟ್ಟೆ ಬೆಳೆಸ್ಬೇಕಂದ್ರೆ ಅವ್ರು ಹೇಳ್ದಂಗೆ 6x6 ಬೆಳೀತಾರೆ, ಅದು ಮಿನಿ ಟ್ರ್ಯಾಕ್ಟರ್ ಹೋಗುತ್ತೆ. ಇತ್ತೀಚೆಗೆ 9x3 ನಾರ್ಮಲ್ಲಾಗಿ ಜಾಸ್ತಿ ಜನ ರೈತರು ಪ್ರಿಫರ್ ಮಾಡ್ತಾರೆ. ಸೊಪ್ಪುಗಳಿವರು ಜಾಸ್ತಿ ಬೇಕು ನಮಗೆ, ಆಮೇಲೆ ಒಂದು ಕಡೆ ಟ್ರ್ಯಾಕ್ಟರ್ ಉಳುಮೆ ಆಗಬೇಕಂತ ಮಾಡ್ತಾರೆ, ಇಂಟರ್ ಕ್ರಾಪಿಂಗ್ ಮಾಡ್ತಾರೆ ಕೆಲವೊಂದು ಕಡೆ ಸ್ಟಾರ್ಟಿಂಗಲ್ಲಿ. ಸೊ ಇದು ತುಂಬ ಅನುಕೂಲ ಇದೆ ಸರ್. ಈಗೆಲ್ಲ ನಮ್ಗೆ ಗೊತ್ತಿದ್ದಂಗೆ ಕಟಾವು ಮಾಡಲಿಕ್ಕೆ ರೈ ಜಾಸ್ತಿ ಸಿಗಲ್ಲ, ವಿಂಟರ್ ಕಲ್ಟಿವೇಷನ್ ಮಾಡಲಿಕ್ಕೆ ಈಗೆಲ್ಲ ಟ್ರ್ಯಾಕ್ಟರ್ನೇ ಉಪಯೋಗಿಸ್ತಾರೆ. ಸೊ ಇದೊಂದು 8x3 ಇಲ್ಲಿ 8x3 ಚೆನ್ನಾಗಿ ಮಾಡ್ತಾರೆ, ಇದೊಂದು ಉತ್ತಮವಾದಂಥ ಪದ್ಧತಿ.
0: ಓಕೆ, ಬರ ನಿರ್ವಹಣಾ ಕ್ರಮಗಳನ್ನು ಏನಾದರೂ ಅಳವಡಿಸ್ಕೋಬಹುದು ಅಂದರೆ ತಾವು ದಯವಿಟ್ಟು ತಿಳಿಸ್ಬೋದೆ. ಸೊ ರೈತರಲ್ಲಿ
4: ಸೊ ರೈತರಲ್ಲಿ ನಾವು ಹೇಳೋದೆ ಅಂದರೆ, ಈಗ ಮಳೆ ಕಮ್ಮಿ ಆದರೆ ನಾರ್ಮಲಾಗಿ ನಾವು ರೇಷ್ಮೆಗೆ ಡ್ರಿಪ್ ಇರಿಗೇಷನ್ ಹೇಳ್ತೀವಿ ಸರ್. ಈಗ ಇನ್ ಕೇಸ್ ಅವ್ರು ಡ್ರಿಪ್ ಹಾಕಿಲ್ಲ, ಈಗ ಕುಣಿಯಲ್ಲಿ ನೀರಿದೆ ಅಂತಂದರೆ ಅದೇ ನಮ್ಮ ಡ್ರಮ್ ಕಿಟ್ ಪದ್ಧತಿ. ಸೊ ಆ ಡ್ರಮ್ ನೀರನ್ನು ಒಂದು ಡ್ರಮ್ಮಲ್ಲಿ 1000 ಲೀಟ್ರ್ ಡ್ರಮ್ಮಲ್ಲಿ ಹಾಕಿದರೆ ಅದರಿಂದ ಗಿಡ ಗಿಡಕ್ಕೆ ಒಂದು ದಿನ ಆಲ್ಟರ್ನೇಟ್ ಡೇ 2 ಲೀಟ್ರ್ ಕೊಟ್ಟರೆ ಸಾಕು. ಸೊ ಇದರಿಂದ ತುಂಬ ಸೂಪರ್ ಬೀಳುತ್ತೆ, ಪ್ಲಸ್ ಇರೋ ಚಿಕ್ಕ ಅಲ್ಪ ನೀರಲ್ಲಿ ನಾವು ಮಾಡ್ಬೋದು. ಇಲ್ಲ ಇದು ಇನ್ನು ನೀರೇ ಇಲ್ಲ, ನಮ್ಮ ಹತ್ರ ಕಷ್ಟ ಅಂದರೆ ಟ್ರೆಂಚಸ್ ಮಾಡ್ಕೊಂಬಿಟ್ರೆ ಅಲ್ಲಿ ಬಂದಿರೋ ನೀರು ಬಂದಿರೋ ಕಡ್ಡಿ ಎಲ್ಲ ಹಾಕಿ ಅದು ನೀರು ಕನ್ಸರ್ವೇಷನ್ ಮಾಡಿಕೊಡುತ್ತೆ.
0: ನಿಮ್ಮಲ್ಲೇ ಡ್ರಮ್ ಕಿಟ್ ಅಭಿವೃದ್ಧಿ ಮಾಡಿದ್ದೀರಲ್ಲ ಸರ್, ಸ್ವಲ್ಪ ಅದ್ರ ಬಗ್ಗೆ ಹೇಳ್ಬೋದಾ ಮೇಡಮ್ ಭವ್ಯ ಅವರೇ?
2: ಸರ್, ಡ್ರಮ್ ಕಿಟ್ ಅಂದರೆ ಒಂದು ಎತ್ತರ, ಒಂದು 5-6 ಅಡಿ ಎತ್ತರಕ್ಕೆ ಇದು
0: ಒಂದು ಟ್ಯಾಂಕ್
2: ಕಟ್ಟೆ ತರ ಕಟ್ಟಿ ಅದರ ಮೇಲೆ ಟ್ಯಾಂಕ್ ಇಡಬೇಕು. ಅದೇ ನಮ್ಗೇನು ಎಷ್ಟು ಬೇಕು ನಮ್ಮ ತೋಟದ ಮೇಲೆ ಡಿಪೆಂಡಿಂಗ್ ಆ ಥರ ಒಂದು ಟ್ಯಾಂಕ್ ಇಟ್ಟು.
0: ಒಂದು ಗಿಡಕ್ಕೆ ಒಂದು ದಿನಕ್ಕೆ ನಿಮ್ಮ ಪ್ರಕಾರ ಎಷ್ಟು ನೀರು ಬೇಕಾಗುತ್ತೆ ಅನ್ನೋ ಅಂದಾಜು?
4: 2 ಲೀಟ್ರ್ ಸಾಕು ಸರ್.
0: 2 ಲೀಟ್ರ್ ಸಾಕು ಒಂದು ಗಿಡಕ್ಕೆ. ಮರಗಡ್ಡಿ ಆದರೂ ಅಷ್ಟೇ, ಮಾಮೂಲಿ ಕಡ್ಡಿ ಆದರೆ
4: ಮರಗಡ್ಡಿ 3 ಲೀಟ್ರ್ ಹೇಳ್ತಾರೆ, ತುಂಬ ಬೆಳ್ಕೊಂಡಿದ್ರೆ 3 ಲೀಟ್ರ್ ಇನ್ನು ಈಗ ಶುರುವಾದ 2 ಲೀಟ್ರ್ ಸಾಕು.
0: ಓಕೆ, ಹ್ಞೂ ಹೇಳಿ ಮೇಡಮ್. ಆಯಿತು.
2: ಹಾಂ ಸರ್, ಆದರೆ ನಮ್ಗೆ ಅವಾಗ ಪವರ್ ಇಲ್ಲ ಅಂದರೂ ಅಲ್ಲಿಂದ ನೀರು ಬರೋದ್ರಿಂದ ಅದು ಸೇಮ್ ಡ್ರಿಪ್ ಇರಿಗೇಷನ್ ಥರನೇ, ಜಸ್ಟ್ ಅಲ್ಲಿ ಪವರ್ ಇಲ್ಲ ಅಂದಾಗಲೂ ಅಲ್ಲಿಂದ ನೀರು ಬರುತ್ತೆ. ಅದು ಒಂದು. ಅದಾದಮೇಲೆ ಸರ್ ಹೇಳ್ದಂಗೆ ಟ್ರೆಂಚಿಂಗ್ ಮಲ್ಚಿಂಗ್ ಮಾಡೋದ್ರಿಂದ ನಮ್ಮ ನೀರು ಎಲ್ಲ ಬೇರ್ ಚೆನ್ನಾಗಿ ಹೋಗಿರುತ್ತೆ, ಅದರಿಂದ ನಮಗೆ ಅಷ್ಟು ನೀರು ಬೇಕಾಗಲ್ಲ ಗಿಡ ಬೆಳೆಯೋಕ್ಕೆ.
0: ಅಷ್ಟೇ, ಆ ನೀರನ್ನ
2: ಮರಗಡ್ಡಿ ಬೆಳ್ಕೋಬಹುದು.
0: ಓಕೆ, ಈಗ ಬಹಳ ಪ್ರಧಾನವಾಗಿ ಸುರೇಶ್ ಅವರೇ, ಮಣ್ಣಿನಲ್ಲಿ ಇರುವಂತಹ ರಾಸಾಯನಿಕ ಅಂಶಗಳಿಂದ ಎಷ್ಟೋ ಬಾರಿ ರೇಷ್ಮೆ ಹುಳುಗಳು ಗೂಡು ಕಟ್ಟಲ್ಲ ಅಂತ ಹೇಳಲಾಗ್ತಾ ಇದೆ. ಇದು ಒಂದು ಬಹಳ ಗಂಭೀರವಾದ ಸಮಸ್ಯೆ ಇವತ್ತು ರೈತರು ಎದುರಿಸ್ತಾ ಇರುವಂಥದ್ದು. ಸೊಪ್ಪು ಚೆನ್ನಾಗಿರುತ್ತೆ ನೋಡೋಕ್ಕೆ, ಹುಳುಗಳು ಆರೋಗ್ಯವಾಗಿರ್ತವೆ, ಚೆನ್ನಾಗಿ ಓಡಾಡ್ಕೊಂಡಿರ್ತವೆ, ಗೂಡು ಮಾತ್ರ ಕಟ್ಟಲ್ಲ, ರೈತನಿಗೆ ಆದಾಯ ಸಿಗೋಲ್ಲ. ಇದಕ್ಕೆ ಪರಿಹಾರ ಆಗಿ ತಾವೇನಾದರೂ ಹೇಳೋದಾದರೆ ಏನು ಹೇಳ್ತೀರಿ ಪರಿಹಾರ?

0: ಈಗ ರಾಸಾಯನಿಕ ಗೊಬ್ಬರ ಬಂದ್ಬಿಟ್ಟು ನಾವು ಎಷ್ಟು ಪ್ರಮಾಣ ಹಾಕ್ಬೇಕು ಅಷ್ಟು ಪ್ರಮಾಣ ಹಾಕ್ಬೇಕು, ಜಾಸ್ತಿ ಹಾಕ್ಬಾರ್ದು. ಯಾವ ಟೈಮಲ್ಲಿ ಹಾಕ್ಬೇಕು ಆ ಟೈಮಲ್ಲಿ ಹಾಕ್ಬೇಕು. ಅದನ್ನು ನಾವು ಹೇಳಿದ್ ಮೂರು ವಾರದ ಕಟಾವು ಮಾಡಿ 3 ವಾರ ನಂತರ ಗಿಡದಿಂದ ಒಂದು 6 ಇಂಚು ದೂರದಲ್ಲಿ ಸಣ್ಣ ಗುಂಡಿ ತೊಳ್ಬಿಟ್ಟು ಅದರಲ್ಲಿ ಮಿಶ್ರಣ ಅಮೋನಿಯಂ ಸಲ್ಫೇಟು, ಪೊಟ್ಯಾಷು, ಫಾಸ್ಫರಸ್ಸು, ಇದನ್ನು ಅದೇನು ಪ್ರಮಾಣ ಇದೆ ಅದಕ್ಕೆ ಪ್ರಮಾಣ ಹಾಕ್ಬೇಕು ಅಂತ ಹೇಳ್ತೀವಿ. ಇದರಿಂದ ಏನಾಗುತ್ತೆ, ಪೂರ್ತಿ ರಾಸಾಯನಿಕ ಗೊಬ್ಬರ ಕರೆಕ್ಟ್ ಪ್ರಮಾಣಕ್ಕೆ ಬೇರೆ ಇಟ್ಕೊಂಡ್ಬಿಟ್ಟು, ಸೊ ಅದು ಯಾವುದು ಎಷ್ಟು ಆಗಿರಲ್ಲ, ಜಾಸ್ತಿ ಹಾಕಿದರೆ ಪ್ರಮಾಣ ಪ್ರಾಬ್ಲಮ್ ಆಗ್ತಿದೆ ಈ ರೋಗದಲ್ಲಿ. ಅದರ ಜೊತೆಗೇ ನಾವು ಕೊಟ್ಟಿಗೆ ಗೊಬ್ಬರ ಹಾಕಬೇಕು. ಭಾಳ ರೈತರು ಏನು ಮಾಡ್ತಾರೆ, ಕೊಟ್ಟಿಗೆ ಗೊಬ್ಬರ ಹಾಕೋದೇ ಇಲ್ಲ. ಸೊ ಅದರಿಂದನೇ ಈ ಥರ ಈ ಎಲೆಯಲ್ಲಿ ಜಾಸ್ತಿ ಶಕ್ತಿ ಇಲ್ದಂಗೆ ಈ ಥರ ಒಂದು ಪ್ರಾಬ್ಲಮ್ ಶುರು ಆಗ್ತೈತೆ.
1: ಮತ್ತೆ ಹೇಳಿ ಮೇಡಮ್.
2: ನಾವು ಕಟಾವು ಮಾಡ್ತೀವಲ್ವಾ ಸರ್, ಅದಾದ್ಮೇಲೆ 5 ದಿನ ಒಳಗಡೆ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು.
1: ಒಂದು ದೂರವಾಣಿ ಕರೆ ಇದೆ, ಮಾತಾಡೋಣ ಆಮೇಲೆ ವಿಚಾರ ಮುಂದುವರಿಸಿ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಕರೆ ಮಾಡ್ತೀರಿ?
3: ಹಲೋ,
1: ನಮಸ್ಕಾರ ಸರ್, ಹೇಳಿ. ಮಹಾದೇವ ಸ್ವಾಮಿ
3: ನಂದಿಗುರು ತಾಲೂಕು ಅಹಲ್ಯದಿಂದ. ಅಹಲ್ಯ
1: ಅಹಲ್ಯ, ಹಾ ಹೇಳಿ ಮಹಾದೇವ ಸ್ವಾಮಿಗಳೇ.
3: ಇದು ಉದ್ದು ಮಳೆ ಮಳೆ ಬಿಟ್ಟಿದ್ದ ಉದ್ದು ಹಸಿರು ಇದಾಯ್ತಲ್ವಲ್ಲ ಸರ್, ಈಗ
1: ಏನಪ್ಪ
3: ಉದ್ದು ಹಸಿರು ಮಳೆ ಉದ್ದೆಲ್ಲ ಜಾಸ್ತಿ ಏನ ಉದ್ದು ಹಸಿರು ಬೆಳಿತೇನೆ ಸರ್.
1: ಬೆಳೀತಾ ಇಲ್ಲ ಅಂದ್ರೆ ಏನಪ್ಪ, ನೀವು ಬಿತ್ತನೆ ಮಾಡಿದಿರಿ ಮೊಳಕೆ ಬತ್ತಿಲ್ಲ ಅಂತಲೇ. ತೇವಾಂಶದ ಕೊರತೆಯಿಂದ ಮೊಳಕೆ ಬರದಲ್ಲೇ ಇರ್ಬೋದು. ಈಗ ಬರೋ 3 ದಿವಸ ಒಳ್ಳೆ ಮಳೆ ನಿರೀಕ್ಷೆ ಇದೆ, ಹಗುರದಿಂದ ಸಾಧಾರಣ ಮಳೆ ಬೀಳಬಹುದು ಅಂತ ಹೇಳಿ 3ನೇ ತಾರೀಕುವರೆಗೂ ಹವಾಮಾನ ಇಲಾಖೆ ಪ್ರೆಡಿಕ್ಟ್ ಮಾಡಿದ್ದಾರೆ. ಕಾದ್ ನೋಡಿ, ಮಳೆ ಆಗ್ಬಹುದು, ಏನು ತೊಂದರೆ ಇಲ್ಲ. ಒಳ್ಳೇದು,
3: ಎಲ್ಲ ಕಾರ್ಯಕ್ರಮಕ್ಕೂ ಆಕಾಶವಾಣಿಯಲ್ಲ ಫೋನ್ ಮಾಡ್ತಾ ಇರ್ತೀನಿ ನಾನು.
1: ಆಯ್ತು ಆಯ್ತು ಆಯ್ತು, ಒಳ್ಳೇದು, ಒಳ್ಳೇದಾಗ್ಲಿ ಮಹಾದೇವ ಸ್ವಾಮಿಗಳೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮೇಡಮ್ ಮಾತಾಡಿ
2: ಸರ್. 5 ದಿನದೊಳಗಡೆ ಕೊಟ್ಟಿಗೆ ಗೊಬ್ಬರ ಹಾಕಬೇಕು. 1 ಎಕರೆಗೆ 5 ಮೆಟ್ರಿಕ್ ಟನ್ ಕೊಟ್ಟಿಗೆ ಗೊಬ್ಬರ. ಮೊದಲನೇ ಒಂದು ವರ್ಷದಲ್ಲಿ ನಾವು 5 ಕ್ರಾಪ್ ಬೆಳಿತೀವಿ ಅಂದರೆ ಮೊದಲನೇ ಕ್ರಾಪ್ಗೆ ಮತ್ತು 3ನೇ ಕ್ರಾಪ್ಗೆ 5 ಮೆಟ್ರಿಕ್ ಟನ್ ಹಾಕಿದ್ರೆ ಸಾಕು. ಅದಾದಮೇಲೆ 21 ದಿನಕ್ಕೆ 22 ದಿನಕ್ಕೆ ನಾವು ರಾಸಾಯನಿಕ ಗೊಬ್ಬರ ಹೇಳ್ತೀವಿ. ರಾಸಾಯನಿಕ ಗೊಬ್ಬರ ನಾವು ಏನು ಹೇಳ್ತೀವಿ, ಎಷ್ಟು ರೆಕಮೆಂಡೆಡ್ ಇದೆ ಅಷ್ಟನ್ನಷ್ಟೇ ಹಾಕಬೇಕು, ಜಾಸ್ತಿ ಎಲ್ಲ ಹಾಕಬಾರ್ದು. ಮತ್ತು ರೈತರು ತುಂಬ ಯೂರಿಯಾನೇ ಉಪಯೋಗಿಸ್ತಾರೆ, ಆ ಥರ ಮಾಡಬಾರ್ದು. ಅಮೋನಿಯಂ ಸಲ್ಫೇಟ್ ಹೇಳ್ತೀವಿ ನಾವು, ಅಮೋನಿಯಂ ಸಲ್ಫೇಟ್ ಹಾಕಬೇಕು. ಮತ್ತು ಫಾಸ್ಫರಸ್ಗಂತ ಸಿಂಗಲ್ ಸೂಪರ್ ಫಾಸ್ಫೇಟ್ ಹೇಳ್ತೀವಿ, ಅದನ್ನೇ ಹಾಕಬೇಕು. ಮತ್ತು ಮ್ಯೂರೇಟ್ ಆಫ್ ಪೊಟ್ಯಾಷು ಅದನ್ನು ಹಾಕಬೇಕು ಪೊಟ್ಯಾಷಿಯಮ್ಗೆ. ಅದಾದಮೇಲೆ 25ರಿಂದ 26 ದಿನದಲ್ಲಿ ಪೋಷಣ್ ಅಂತ ಬರುತ್ತೆ. ಅದು ಏನಾದರೂ ಕೊರತೆ ಇದ್ದರೆ ಬೆಳೆಯೋ ಕ್ರಾಪಲ್ಲಿ ಪೋಷಕಾಂಶಗಳ ಕೊರತೆ, ಅದು ನಿವಾರಣೆ ಮಾಡುತ್ತೆ. ಪೋಷಣ್ನ 7 ml 1 ಲೀಟ್ರ್ ನೀರಿಗೆ, ಅಂದರೆ ನಮ್ಗೆ 1 ಎಕರೆಗೆ 1 ಲೀಟರ್ ಪೋಷಣ್ 140 ಲೀಟರ್ ನೀರಿನಲ್ಲಿ ಕಲಸಿ ಸಿಂಪಡಣೆ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ನಮಗೆ 32 ದಿನಕ್ಕೆ ನಮ್ಮ ಹತ್ರ ಸರಿ ಪೋಷಣ್ ಸರಿ ಬೂಸ್ ಅಂತ ಇದೆ, ಅದನ್ನು ನೋಡ್ಕೋಬೋದು. ಅದು 2 ml 1 ಲೀಟ್ರ್ ನೀರಿಗೆ ಹಾಕಿ ಹೊಡ್ಕೋಬೋದು. ಅದಾದಮೇಲೆ ಅಷ್ಟು ನಾವು ಇದು ಪೋಷಕಾಂಶಗಳದ್ದು
1: ಲಿಸ್ಟ್ ಹೇಳಿದ್ದೀರಿ. ಅಂತಿಮವಾಗಿ ತಾವೇನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್ ಸುರೇಶ್ ಅವರೇ?
0: ಸರ್, ರೈತರಿಗೆ ನನ್ನ ವಿನಂತಿ ಅಂದರೆ, ಈ ಸಲ ಮಳೆ ಆಗೋದ್ರಿಂದ ಸೊ ನೀರನ್ನು ನೋಡಿಬಿಟ್ಟು ಕುಡಿ, ನೀರನ್ನು ಅತಿ ವ್ಯರ್ಥ ಮಾಡಬೇಡಿ ಅಂತ ನನ್ನ ಒಂದು ಮನವಿ.
1: ಹೌದಾ, ಅಂದರೆ ಬರ ನಿರ್ವಹಣಾ ತಾಂತ್ರಿಕತೆಗಳು ಅಂದರೆ ಇನ್ನೇನಾದರೂ ಹೇಳ್ಬೋದೇ ತಾವು?
0: ಇಲ್ಲ, ಅದೇ ಯಾರು ಡ್ರಿಪ್ ಅಳವಡಿಸಿಲ್ಲ ಅವ್ರು ಡ್ರಿಪ್ ಅಳವಡಿಸ್ಕೊಳ್ಳಿ.
1: ಹಾಂ, ಹನಿ ನೀರಾವರಿ ವ್ಯವಸ್ಥೆ ಅಳವಡಿಸ್ಕೊಳ್ಳಿ, ಇಲ್ಲ ಅಂದರೆ ಡ್ರಮ್ ಕಿಟ್ಟು, ಮಳೆ ಆಶ್ರಯದಲ್ಲಿ ಬೆಳೆಯೋರು ಡ್ರಮ್ ಕಿಟ್ ತಾಂತ್ರಿಕತೆ. ಓಕೆ, ಆಮೇಲೆ ಬೇರೆ ಏನಾದರೂ ಪೋಷಕಾಂಶಗಳನ್ನು ಸಿಂಪರಣೆ ಮಾಡೋದಕ್ಕೆ ಹೇಳ್ತೀರಾ?
0: ಪೋಷಣಾಂಶಗಳು ಸರಿ ಇದೆ, ಪೋಷಣಲ್ಲಿ ನಮ್ಮೆಲ್ಲ ಒಂದು ಕೊರತೆ ನಿವಾರಣೆ ಆಗುತ್ತೆ.
1: ಲಘು ಪೋಷಕಾಂಶಗಳು ಏನಾದರೂ ಇದ್ದರೆ ಅದನ್ನು ಕೂಡ
0: ಏನಾದರೂ ಇನ್ನೂ ಬರಗಾಲ ನಿವಾರಣೆ ಅಂದರೆ ಮಲ್ಚಿಂಗ್, ಈಗ ಬಂದಿರತ್ತೆ ಗ್ರಾಸು ಏನಾದರೂ ಇದ್ರೆ ಅದೆಲ್ಲ ಗಿಡದ ಸುತ್ತನೂ ಮರಗಡ್ಡೆ ಬಂದರೆ ಸುತ್ತನೂ ಅದು ಮಲ್ಚಿಂಗ್ ಥರ
1: ಮಾಡೋದು ಒಳ್ಳೆಯದು. ಓಕೆ, ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಡಾಕ್ಟರ್ ಸುರೇಶ್ ಅವರೇ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಒಮ್ಮೆ ಹೇಳಿಬಿಡಿ ದಯಮಾಡಿ.
0: ಸರ್, ನನ್ನ ಮೊಬೈಲ್ ಸಂಖ್ಯೆ 9840000 ಸೊನ್ನೆ ಸೊನ್ನೆ ಸೊನ್ನೆ ಸೊನ್ನೆ 8095.
1: ಇನ್ನೊಮ್ಮೆ ಹೇಳಿ.
0: 9800000 ಮತ್ತು 0085.
1: ಇನ್ನೂ ಒಂದ್ಸರಿ ಹೇಳ್ಬಿಡಿ.
0: 9800000 ಮತ್ತು 0085. 9-5.
1: ತಮ್ಮದು ಡಾಕ್ಟರ್ ಎಮ್ ಆರ್ ಭವ್ಯ ಮೇಡಮ್ ಅವರೇ.
2: ನಾನು ರೈತರಿಗೆ ಏನು ಹೇಳೋದು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವರು ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಕೋಬೇಕು, ಜಾಸ್ತಿ ಸಾವಯವ ಗೊಬ್ಬರಗಳನ್ನ ಉಪಯೋಗಿಸ್ಬೇಕು, ಹಸಿರೆಲೆ ಗೊಬ್ಬರ ಅದನ್ನೆಲ್ಲ ಉಪಯೋಗಿಸ್ತಾ ಕೊಟ್ಟಿಗೆ ಗೊಬ್ಬರ ಉಪಯೋಗಿಸ್ಬೇಕು, ತುಂಬ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸ್ಬಾರ್ದು. ಮತ್ತು ನಮ್ಮ ಸಂಸ್ಥೆಯಲ್ಲಿ ಅವ್ರಿಗೆ ಬಯೋ ಕಂಟ್ರೋಲ್ ಏಜೆಂಟ್ಸ್ ಅಂತ ಸಿಗುತ್ತೆ. ಇದು ಔಷಧಿಗಳು ಹೊಡೆಯೋ ಬದಲು ಕೀಟನಾಶಕಗಳು ಕೀಟನ ಬಾಧೆ ಕಡಿಮೆ ಮಾಡಲು ಬಯೋ ಕಂಟ್ರೋಲ್ ಏಜೆಂಟ್ಸ್ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ.
1: ಮೊಬೈಲ್ ನಂಬರ್ ಹೇಳ್ಬಿಡಿ ಮೇಡಮ್ ಕನ್ನಡದಲ್ಲಿ.
2: 9-7-3-1-1-1-9-8-1
1: ಇನ್ನೊಮ್ಮೆ ಹೇಳಿ.
2: 9-7-3-1-1-1-9-8-1
1: ಇನ್ನೊಂದ್ಸರಿ ಹೇಳ್ಬಿಡಿ ಮೇಡಮ್.
2: 9-7-3-1-1-1-9-8-1
1: ಒಳ್ಳೆಯದು. ಡಾಕ್ಟರ್ ಕೆ ಸುರೇಶ್ ಅವರೇ ಹಾಗೂ ಡಾಕ್ಟರ್ ಎಮ್ ಆರ್ ಭವ್ಯ ಅವರೇ ಇದುವರೆಗೂ ಹಿಪ್ಪನೇಳೆ ತೋಟದ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ, ಕೇಳುಗರ ಕರೆಗಳಿಗೆ ಉತ್ತರಿಸಿದ್ರಿ. ಕರೆ ಮಾಡಿದಂತಹ ನಮ್ಮ ಆತ್ಮೀಯ ಅಭಿಮಾನಿ ಕೇಳುಗರಿಗೆ ಡಾಕ್ಟರ್ ಕೆ ಸುರೇಶ್ ಹಾಗೂ ಡಾಕ್ಟರ್ ಎಮ್ ಆರ್ ಭವ್ಯ ಅವರಿಗೆ ವಂದಿಸ್ತಾ ಇವತ್ತಿನ ರೇಷ್ಮೆ ರಂಗವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.
0: ಧನ್ಯವಾದಗಳು ರೈತರಿಗೂ.
2: ಧನ್ಯವಾದ.
4: ಇದುವರೆಗೂ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿಯಲ್ಲಿ ಹಿಪ್ಪು ನೇರಳೆ ತೋಟದ ನಿರ್ವಹಣೆ ಈ ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾ ಕೆ ಸುರೇಶ್ ಮತ್ತು ಡಾ ಎಂ ಆರ್ ಭವ್ಯ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ರೈತ ಬಾಂಧವರೇ, ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ನಾಳಿನ ಕಾರ್ಯಕ್ರಮದಲ್ಲಿ. ಎಲ್ಲರಿಗೂ ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು.

FM 100.6, ಇದು ಆಕಾಶವಾಣಿ ಮೈಸೂರು. ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.

0: ಸಮಯ 7:34 ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಕೇಳುವರೆ, ಇದೇ ಶುಕ್ರವಾರ ಜುಲೈ 3 ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ ಎಚ್ ಪಿ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-4477, 2237-4888, STD ಕೋಡ್ 0-0. ಕೇಳಿ, ಇದೇ ಶುಕ್ರವಾರ ಜುಲೈ 3 ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು: ಸರ್ವತೋಮುಖ ಅಭಿವೃದ್ಧಿಗೆ ವೇಗ ನೀಡಿದ ಡಿಜಿಟಲ್ ಇಂಡಿಯಾ ಉಪಕ್ರಮ, ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ದೆಹಲಿಯ ದ್ವಾರಕಾ ಎಕ್ಸ್ಪ್ರೆಸ್ ವೇ ಷಟ್ಪಥ ರಸ್ತೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರುಪಯೋಗ ಪ್ರಕರಣ, ಎಸ್ಐಟಿ ವರದಿ ಸಲ್ಲಿಕೆ ಅವಧಿ ವಿಸ್ತರಿಸಿದ ಉತ್ತರ ಪ್ರದೇಶ ಸರ್ಕಾರ. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ತಂಡಗಳ ನಡುವೆ ಸೆಣಸಾಟ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನ ಪಂದ್ಯದಲ್ಲಿಂದು ಇಂಗ್ಲೆಂಡ್ ಕಾಂಗೋ ಮುಖಾಮುಖಿ. ವಾರ್ತೆಗಳ ವಿವರ: ಡಿಜಿಟಲ್ ಇಂಡಿಯಾ ಉಪಕ್ರಮ ಆಡಳಿತವನ್ನು ಮರು ವ್ಯಾಖ್ಯಾನಿಸಿದೆ, ನಾಗರಿಕರನ್ನು ಸಬಲೀಕರಣಗೊಳಿಸಿದೆ ಮತ್ತು ಸರ್ವತೋಮುಖ ಅಭಿವೃದ್ಧಿಯನ್ನು ವೇಗಗೊಳಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ.

0: ಡಿಜಿಟಲ್ ಇಂಡಿಯಾ ಉಪಕ್ರಮಕ್ಕೆ 11 ವರ್ಷಗಳು ಸಂದ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಿರುವ ಅವರು, ಬಡವರು ಮತ್ತು ಹಿಂದುಳಿದವರನ್ನು ಸಬಲೀಕರಣಗೊಳಿಸುವಲ್ಲಿ ಮತ್ತು ನಾಗರಿಕರಿಗೆ ಜೀವನವನ್ನು ಸುಲಭಗೊಳಿಸುವಲ್ಲಿ ಈ ಉಪಕ್ರಮ ಪ್ರಮುಖ ಪಾತ್ರ ವಹಿಸಿದೆ ಎಂದಿದ್ದಾರೆ. ಆಪ್ಟಿಕಲ್ ಫೈಬರ್ ಜಾಲ ವಿಸ್ತರಣೆಯಿಂದ ಡಿಜಿಟಲ್ ವಹಿವಾಟುಗಳ ಏರಿಕೆಯವರೆಗೆ ಈ ಉಪಕ್ರಮದ ಅಭೂತಪೂರ್ವ ಯಶಸ್ಸು ಭಾರತದತ್ತ ಜಾಗತಿಕ ಗಮನವನ್ನು ಸೆಳೆದಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ತಡೆರಹಿತ ಡಿಜಿಟಲ್ ಪಾವತಿಗಳು ಮತ್ತು ನೇರ ಹಣಕಾಸು ವರ್ಗಾವಣೆಗಳು ಪಾರದರ್ಶಕತೆಯೊಂದಿಗೆ ಫಲಾನುಭವಿಗಳನ್ನು ತಲುಪುತ್ತಿವೆ. ಡಿಜಿಟಲ್ ಇಂಡಿಯಾ ಭಾರತದ ಎಲ್ಲಾ ಪ್ರದೇಶಗಳಿಗೆ, ವಿಶೇಷವಾಗಿ ಹಳ್ಳಿಗಳಿಗೆ ನಾವೀನ್ಯತೆಯನ್ನು ಕೊಂಡೊಯ್ದಿದೆ. ಈ ಉಪಕ್ರಮವು ಶಿಕ್ಷಣ, ಆರೋಗ್ಯ, ರಕ್ಷಣೆ, ಕೃಷಿ, ವಾಣಿಜ್ಯ ಮತ್ತು ಸಾರ್ವಜನಿಕ ಸೇವಾ ವಿತರಣೆಯನ್ನು ಬಲಪಡಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ದ್ವಾರಕಾ ಎಕ್ಸ್ಪ್ರೆಸ್ ವೇಯನ್ನು ದೆಹಲಿಯ ನೆಲ್ಸನ್ ಮಂಡೇಲಾ ಮಾರ್ಗ ವಸಂತ್ ಕುಂಜ್ನೊಂದಿಗೆ ಸಂಪರ್ಕಿಸುವ ರಾಷ್ಟೀಯ ಹೆದ್ದಾರಿ 148ರಲ್ಲಿ ಷಟ್ಪಥ ರಸ್ತೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ಈ ಕುರಿತು ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, 8.1 ಕಿಲೋಮೀಟರ್ ವಿಸ್ತೀರ್ಣದ ಯೋಜನೆಯನ್ನು ಒಟ್ಟು 67,969 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಎಂದು ತಿಳಿಸಿದರು. ಉತ್ತರ ಪ್ರದೇಶದ ರಾಷ್ಟೀಯ ಹೆದ್ದಾರಿ 34ರ ಕಾನ್ಪುರ್ ಕಬ್ರಿ ವಿಭಾಗದ ನಿರ್ಮಾಣಕ್ಕೂ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಈ ಯೋಜನೆಯ ಅಂದಾಜು ವೆಚ್ಚ 7,145 ಕೋಟಿ ರೂಪಾಯಿ ಆಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಈ ಯೋಜನೆಯು ಕಾನ್ಪುರ್ ಮತ್ತು ಕಬ್ರೈ ನಡುವೆ ತಡೆರಹಿತ ಹೆಚ್ಚಿನ ವೇಗದ ಸಂಪರ್ಕವನ್ನು ಒದಗಿಸುತ್ತದೆ. ಅಲ್ಲದೆ ಸಾಗರ್, ಭೋಪಾಲ್ ಮತ್ತು ಮಧ್ಯಪ್ರದೇಶದ ಇತರ ಭಾಗಗಳಿಗೆ ಮುಂದಿನ ಸಂಪರ್ಕವನ್ನು ಬಲಪಡಿಸುತ್ತದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ವಿವರಿಸಿದ್ದಾರೆ. ಅಯೋಧ್ಯೆಯ ರಾಮಮಂದಿರ ದೇಣಿಗೆ ದುರುಪಯೋಗದ ಆರೋಪಗಳನ್ನು ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡ ಎಸ್ಐಟಿಗೆ ತನ್ನ ವರದಿ ಸಲ್ಲಿಸುವ ಕಾಲಾವಧಿಯನ್ನು ಉತ್ತರ ಪ್ರದೇಶ ಸರ್ಕಾರ 15 ದಿನಗಳವರೆಗೆ ವಿಸ್ತರಿಸಿದೆ. ಎಸ್ಐಟಿ ತನ್ನ ತನಿಖೆಯ ವ್ಯಾಪ್ತಿಯನ್ನು ವಿಸ್ತರಿಸಲು ಮತ್ತು ಪ್ರಕರಣದ ಎಲ್ಲಾ ಅಂಶಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಲು ಅನುವು ಮಾಡಿಕೊಡಲು ಈ ವಿಸ್ತರಣೆಯನ್ನು ನೀಡಲಾಗಿದೆ. ಉತ್ತರ ಪ್ರದೇಶ ಸರ್ಕಾರ ಜೂನ್ 15ರಂದು ಲಖನೌ ಜಿಲ್ಲಾಧಿಕಾರಿ ವಿಜಯ್ ವಿಶ್ವಾಸ್ ಪಂತ್ ಅವರ ನೇತೃತ್ವದಲ್ಲಿ ತನಿಖೆಗಾಗಿ 3 ಸದಸ್ಯರ ತಂಡವನ್ನು ರಚಿಸಿದೆ. 7 ದಿನಗಳಲ್ಲಿ ಪ್ರಾಥಮಿಕ ವರದಿಯನ್ನು ಮತ್ತು 15 ದಿನಗಳಲ್ಲಿ ಅಂತಿಮ ವರದಿಯನ್ನು ಸಲ್ಲಿಸುವಂತೆ ಈ ತಂಡಕ್ಕೆ ಸೂಚಿಸಲಾಗಿತ್ತು. ಈ ಅವಧಿ ನಿನ್ನೆಗೆ ಕೊನೆಗೊಂಡಿದೆ. ಇದರ ಹಿನ್ನೆಲೆಯಲ್ಲಿ ಅವಧಿಯನ್ನು ವಿಸ್ತರಿಸಲಾಗಿದೆ. ಪ್ರಾಥಮಿಕ ಸಲ್ಲಿಸಿದ ನಂತರ 8 ಮಂದಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಜನಸಂಖ್ಯಾ ಬದಲಾವಣೆಗಳ ಕುರಿತು ಅಧ್ಯಯನ ನಡೆಸುತ್ತಿರುವ ಉನ್ನತ ಮಟ್ಟದ ಸಮಿತಿಯು ತನ್ನ ಶಿಫಾರಸುಗಳನ್ನು ಆದಷ್ಟು ಶೀಘ್ರದಲ್ಲಿ ಸಲ್ಲಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಈ ನಿರ್ದೇಶನ ನೀಡಿದ್ದಾರೆ. ನಿವೃತ್ತ ನ್ಯಾಯಮೂರ್ತಿ ಪ್ರಕಾಶ್ ಪ್ರಭಾಕರ್ ನಾವಲೇಕರ್ ನೇತೃತ್ವದ ಸಮಿತಿಯು ದೇಶದ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಭೇಟಿ ನೀಡಿ ಸ್ಥಳೀಯ ಆಡಳಿತಗಳೊಂದಿಗೆ ಪ್ರತ್ಯಕ್ಷ ಮಾಹಿತಿ ಸಂಗ್ರಹಿಸಲಿದೆ. ಭೇಟಿಯನ್ನು ಹೆಚ್ಚು ಅರ್ಥಪೂರ್ಣವಾಗಿಸಲು ಈಗಾಗಲೇ ವಿವರವಾದ ಪ್ರಶ್ನಾವಳಿಗಳನ್ನು ಸಿದ್ಧಪಡಿಸಲಾಗಿದ್ದು ವಿವಿಧ ಕೇಂದ್ರ ಸಚಿವಾಲಯಗಳೊಂದಿಗೂ ಸಮಾಲೋಚನೆ ನಡೆಸಲಾಗುವುದು ಎಂದು ಸಮಿತಿ ವಿವರಿಸಿದೆ. ಸಮಿತಿಯ ಈ ಕಾರ್ಯತಂತ್ರವನ್ನು ಶ್ಲಾಘಿಸಿದ ಸಚಿವ ಅಮಿತ್ ಶಾ, ಸಮಿತಿಯ ದೈನಂದಿನ ಕಾರ್ಯಚಟುವಟಿಕೆಗಳಿಗೆ ಹಾಗೂ ರಾಜ್ಯಗಳ ಭೇಟಿಯ ಸಂದರ್ಭದಲ್ಲಿ ಅಗತ್ಯವಿರುವ ಎಲ್ಲಾ ರೀತಿಯ ನೆರವು ನೀಡುವಂತೆ ಕೇಂದ್ರ ಗೃಹ ಕಾರ್ಯದರ್ಶಿಯವರಿಗೆ ಸೂಚಿಸಿದರು. ಕಳೆದ ವರ್ಷ ಆಗಸ್ಟ್ 15ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಿಸಿದ್ದ ಮಹತ್ವಾಕಾಂಕ್ಷೆಯ ಹೈ ಪವರ್ ಡೆಮೋಗ್ರಫಿ ಮಿಷನ್ ಅಡಿಯಲ್ಲಿ ಈ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಾಗಿದೆ. ಅಕ್ರಮ ವಲಸೆಯಿಂದ ದೇಶದ ಜನಸಂಖ್ಯಾ ಚಿತ್ರಣದಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ಸಮಗ್ರವಾಗಿ ವಿಶ್ಲೇಷಿಸಿ ಅದನ್ನು ತಡೆಗಟ್ಟಲು ಅಗತ್ಯವಿರುವ ಸೂಕ್ತ ನೀತಿಗಳು, ಶಾಸಕಾಂಗ ಹಾಗೂ ಆಡಳಿತಾತ್ಮಕ ಕ್ರಮಗಳನ್ನು ಶಿಫಾರಸು ಮಾಡುವುದು ಈ ಸಮಿತಿಯ ಮುಖ್ಯ ಜವಾಬ್ದಾರಿಯಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ವ್ಯವಸ್ಥೆಯು ದೇಶದ ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸಿದೆ ಮತ್ತು ತೆರಿಗೆ ಆಡಳಿತದಲ್ಲಿ ಪಾರದರ್ಶಕತೆ ತಂದಿದೆ ಎಂದು ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಖ್ರು ಹೇಳಿದ್ದಾರೆ. ಬೆಂಗಳೂರಿನ ಕಾವೇರಿ

0: ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಜಿಎಸ್ಟಿ ದಿನಾಚರಣೆಯ ವಿಶೇಷ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, 2017 ಜುಲೈ 1ರಂದು ಜಾರಿಗೆ ಜಿಎಸ್ಟಿ ಕಾಯ್ದೆಯು 9 ವರ್ಷಗಳ ಯಶಸ್ವಿ ಆರ್ಥಿಕ ಮತ್ತು ಸಾಂಸ್ಥಿಕ ಪ್ರಯಾಣವನ್ನು ಪೂರ್ಣಗೊಳಿಸಿದೆ. ಹಳೆಯ ಸಂಕೀರ್ಣ ತೆರಿಗೆಗಳ ಬದಲಾಗಿ ಜಾರಿಗೆ ಬಂದ ಒಂದು ರಾಷ್ಟ ಒಂದು ತೆರಿಗೆ ಪರಿಕಲ್ಪನೆಯು ದೇಶಾದ್ಯಂತ ಏಕರೂಪದ ಮುಕ್ತ ಮಾರುಕಟ್ಟೆಯನ್ನು ಸೃಷ್ಟಿಸಿದೆ ಎಂದರು. ಈ ಸುಧಾರಣೆಯು ರಾಜ್ಯ ಗಡಿಗಳಲ್ಲಿ ತಪಾಸಣಾ ವಿಳಂಬವನ್ನು ನಿವಾರಿಸಿ ಸಾರಿಗೆ ವ್ಯವಸ್ಥೆಯನ್ನು ಸುಗಮಗೊಳಿಸಿದೆ. ತಂತ್ರಜ್ಞಾನ ಚಾಲಿತ ಜಿಎಸ್ಟಿ ಜಾಲ ಭೌತಿಕ ಸಂವಹನವನ್ನು ಕಡಿಮೆ ಮಾಡಿದ್ದು ಭ್ರಷ್ಟಾಚಾರ ಮುಕ್ತ ಆಡಳಿತ ನಿರ್ಮಾಣವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಇದೇ ವೇಳೆ ಗರಿಷ್ಠ ತೆರಿಗೆ ಮಿತಿ ಸಲ್ಲಿಸಿದ ತೆರಿಗೆ ಪಾವತಿದಾರರಿಗೆ ಗೌರವಿಸಲಾಯಿತು. ಪಿಎಂ ಇ ಡ್ರೈವ್ ಯೋಜನೆಯಡಿ ಕೇಂದ್ರ ಸರ್ಕಾರ ಬೆಂಗಳೂರಿಗೆ 4,500 ಎಲೆಕ್ಟ್ರಿಕ್ ಬಸ್ಗಳನ್ನು ಮಂಜೂರು ಮಾಡಿದೆ. ಆದರೆ ಈ ಯೋಜನೆಯನ್ನು ಕರ್ನಾಟಕದ ಸಾರಿಗೆ ಸಚಿವರು ಹೊರೆ ಎಂದಿದ್ದಾರೆ. ಮಂಜೂರಾದ ಬಸ್ಗಳನ್ನು ನಿಯೋಜಿಸಲು ರಾಜ್ಯ ಸರ್ಕಾರ ಹಿಂಜರಿಯುತ್ತಿದೆ ಎಂದು ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ದೂರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಹೆಚ್ಚುತ್ತಿರುವ ಸಾರ್ವಜನಿಕ ಸಾರಿಗೆ ಬೇಡಿಕೆಯನ್ನು ಪೂರೈಸಲು ಬೆಂಗಳೂರಿಗೆ ತುರ್ತಾಗಿ ಹೆಚ್ಚಿನ ಬಸ್ಗಳು ಅಗತ್ಯವಿದೆ. ಖಾಸಗಿ ನಿರ್ವಾಹಕರು ಬಸ್ಗಳನ್ನು ಖರೀದಿಸುತ್ತಾರೆ, ಅವುಗಳ ನಿರ್ವಹಣೆಯನ್ನು ಕೈಗೊಳ್ಳುತ್ತಾರೆ ಮತ್ತು ಬ್ಯಾಟರಿಗಳನ್ನು ಬದಲಾಯಿಸುತ್ತಾರೆ. ಆದರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯು ಪ್ರತಿ ಕಿಲೋಮೀಟರ್ ಆಧಾರದ ಮೇಲೆ ಮಾತ್ರ ಪಾವತಿಸುತ್ತದೆ ಎಂದು ವಿವರಿಸಿದರು. ಏರ್ ಮಾರ್ಷಲ್ ತೇಜಿಂದರ್ ಸಿಂಗ್ ಅವರು ಇಂದು ಚೀಫ್ ಆಫ್ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಟು ಚೇರ್ಮನ್ ಚೀಫ್ ಆಫ್ ಸ್ಟಾಫ್ ಕಮಿಟಿ ಸಿಐಎಸ್ಎಫ್ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡರು. ನಂತರ ಅವರು ನವದೆಹಲಿಯ ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೆ ತೆರಳಿ ಹುತಾತ್ಮ ಯೋಧರಿಗೆ ಗೌರವ ನಮನ ಸಲ್ಲಿಸಿದರು. ಭಾರತೀಯ ವಾಯುಪಡೆಯ ಉಪಮುಖ್ಯಸ್ಥರಾಗಿ ಏರ್ ಮಾರ್ಷಲ್ ಅಶುತೋಷ್ ದೀಕ್ಷಿತ್ ಇಂದು ಅಧಿಕಾರ ವಹಿಸಿಕೊಂಡರು. 4 ದಶಕಗಳ ಸೇವೆಯ ನಂತರ ನಿನ್ನೆ ನಿವೃತ್ತರಾದ ಏರ್ ಮಾರ್ಷಲ್ ನಾಗೇಶ್ ಕಪೂರ್ ಅವರ ಉತ್ತರಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಲೆಫ್ಟಿನೆಂಟ್ ಜನರಲ್ ಸಂದೀಪ್ ಜೈನ್ ಅವರು ಇಂದು ಭಾರತೀಯ ಸೇನಾ ಸಿಬ್ಬಂದಿಯ ಉಪಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡರು. ಇವರು ರಾಷ್ಟೀಯ ರಕ್ಷಣಾ ಅಕಾಡೆಮಿಯ ಹಳೆಯ ವಿದ್ಯಾರ್ಥಿಯಾಗಿದ್ದು 1988ರ ಜೂನ್ನಲ್ಲಿ ಮಹಾರ್ ರೆಜಿಮೆಂಟ್ಗೆ ಸೇರ್ಪಡೆಯಾದರು. ಪಾಕಿಸ್ತಾನದಲ್ಲಿರುವ ಐಸಿಸ್ಗೆ ಸೇರಿದ ಪ್ರದೇಶಗಳ ಮೇಲೆ ಅಫ್ಘಾನಿಸ್ತಾನ ಪಡೆಗಳು ವಾಯುದಾಳಿ ನಡೆಸಿವೆ. ಪಾಕಿಸ್ತಾನದ ಬಲೂಚಿಸ್ತಾನ ಮತ್ತು ಖೈಬರ್ ಪಂಖ್ತುಂಕ್ವಾ ಪ್ರಾಂತ್ಯಗಳಲ್ಲಿನ ಐಸಿಸ್ ಕೇಂದ್ರಗಳ ಮೇಲೆ ನಿನ್ನೆ ರಾತ್ರಿ ದಾಳಿ ನಡೆಸಲಾಗಿದೆ. ಇಂಗ್ಲೆಂಡ್ನ ಚೆಸ್ಟರ್ ಲೇ ಸ್ಟ್ರೀಟ್ನ ರಿವರ್ ಸೈಡ್ ಮೈದಾನದಲ್ಲಿಂದು ನಡೆಯಲಿರುವ 5 ಪಂದ್ಯಗಳ ಸರಣಿಯ ಪುರುಷರ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ನ ಮೊದಲ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳು ಸೆಣಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಟಿ20 ಕ್ರಿಕೆಟ್ ಸರಣಿಯ ನಂತರ ಭಾರತ ತಂಡ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯಲ್ಲಿ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಅಮೆರಿಕದ ಅಟ್ಲಾಂಟಾ ಕ್ರೀಡಾಂಗಣದಲ್ಲಿಂದು ನಡೆಯುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಸುತ್ತಿನಲ್ಲಿ ಇಂಗ್ಲೆಂಡ್ ಮತ್ತು ಕಾಂಗೋ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 9:30ಕ್ಕೆ ಆರಂಭವಾಗಲಿದೆ. ಸಿಯಾಟಲ್ನಲ್ಲಿ ನಡೆಯುವ 32ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಸೆನೆಗಲ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 1:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ವತೋಮುಖ ಅಭಿವೃದ್ಧಿಗೆ ವೇಗ ನೀಡಿದ ಡಿಜಿಟಲ್ ಇಂಡಿಯಾ ಉಪಕ್ರಮ, ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ದೆಹಲಿಯ ದ್ವಾರಕಾ ಎಕ್ಸ್ಪ್ರೆಸ್ ವೇ, ಷಟ್ಪಥ ರಸ್ತೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರುಪಯೋಗ ಪ್ರಕರಣ, ಎಸ್ಐಟಿ ವರದಿ ಸಲ್ಲಿಕೆ ಅವಧಿ ವಿಸ್ತರಿಸಿದ ಉತ್ತರ ಪ್ರದೇಶ ಸರ್ಕಾರ. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ತಂಡಗಳ ನಡುವೆ ಸೆಣಸಾಟ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನ ಪಂದ್ಯದಲ್ಲಿಂದು ಇಂಗ್ಲೆಂಡ್ ಕಾಂಗೋ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:45:15. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ರಾಜೇಶ್ ಕೃಷ್ಣನ್ ಮತ್ತು ಸಂಗಡಿಗರು ಹಾಡಿರುವ ಚಂದು ಚಿತ್ರದ ಗೀತೆಯನ್ನ ಆಲಿಸೋಣ. ಗುರುಕಿರಣ್ ಅವರ ಸಂಗೀತಕ್ಕೆ ಸಾಹಿತ್ಯ ಬರೆದಿದ್ದಾರೆ ವೀನಾಗೇಂದ್ರ ಪ್ರಸಾದ್.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಕೆ ಕಲ್ಯಾಣವರು ಬರೆದು ಸಂಗೀತ ನೀಡಿರುವ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಚಿತ್ರ ಮತ್ತು ಸಂಗಡಿಗರು.

0: ಹೌದ್ರಿ, ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರು ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಣ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸ್ಬೋದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೀರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ?

ಕಾರ್ಯಕ್ರಮದ ಕಡೆಯಲ್ಲಿ ವಿ ಹರಿಕೃಷ್ಣ ಅವರು ಸಂಗೀತ ನೀಡಿರುವ ಯೋಗರಾಜ್ ಭಟ್ ಅವರ ಗೀತೆ ಚಿತ್ರ ಡ್ರಾಮಾ, ಗೀತೆಯ ಗಾಯಕರು ಸೋನು ನಿಗಮ್.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 8:50. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ರವೀಂದ್ರ ಕಾಟೋಟಿಯವರ ಹಾರ್ಮೋನಿಯಂ ವಾದನ ಆಲಿಸೋಣ. ಕೇಳಿ ರಾಗ್ ಮಧುವಂತಿ.

ಇದುವರೆಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರವೀಂದ್ರ ಕಾಟೋಟಿ ಅವರ ಹಾರ್ಮೋನಿಯಂ ವಾದನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಕೇಳುಗರೆ ಗಮನಿಸಿ, ನಾಳೆ ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ ಮೋಹನ್ ಅವರ ಕ್ಲಾರಿಯೋನೆಟ್ ವಾದನ ಆಲಿಸುವಿರಿ. ಕೀರ್ತನ, ಪ್ರತಿಯೊಬ್ಬರ ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆಯ ಪ್ರೇರಣೆ ಇರುತ್ತೆ ಅಂತ ಅಂತಾರೆ, ಅದ್ರ ಬಗ್ಗೆ ನೀ ಏನ್ ಹೇಳ್ತೀಯಾ?
1: ಖಂಡಿತ ರಂಜಿತಾ. ಏನಂದ್ರೆ, ಅಮ್ಮ ಆಗಿರಬಹುದು, ಅಕ್ಕ ಆಗಿರಬಹುದು, ಶಿಕ್ಷಕಿ ಆಗಿರಬಹುದು, ಅಥವಾ ಅವರು ಕೆಲಸ ಮಾಡುವಂತಹ ಜಾಗದಲ್ಲಿ ಇವರನ್ನ ನೋಡಿ ನಾನು ಕೂಡ ಇವ್ರ ತರ ಆಗಬೇಕು ಅಂತ ಅನ್ಕೊಳ್ಳೋದಿರಬಹುದು, ಇದು ಪ್ರತಿಯೊಬ್ಬರ ಜೀವನದಲ್ಲೂ ನಡೆದೇ ನಡೆಯುತ್ತೆ ಅಂತ ಹೇಳ್ತೀನಿ.
0: ಹಾಗಿದ್ರೆ ನಮ್ಮ ಕೇಳುಗರಿಗೂ ಕೂಡ ಅವರ ಆದರ್ಶ ಮಹಿಳೆ ಯಾರಾದರೂ ಇದ್ದೇ ಇರ್ತಾರೆ ಅಲ್ವಾ?
1: ಖಂಡಿತವಾಗ್ಲೂ ಇರ್ತಾರೆ. ಅದಕ್ಕೋಸ್ಕರನೇ ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಖಿ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಮ್ಮ ಗೆಳತಿಯರು ಅವರ ಆದರ್ಶ ಮಹಿಳೆ ಯಾರು ಅನ್ನೋದನ್ನ ನಮ್ಮ ಜೊತೆ ಹಂಚಿಕೊಳ್ಬಹುದು.
0: ಹಾಗಿದ್ರೆ ಮರೀದೆ ಕರೆ ಮಾಡ್ತೀರಾ ಅಲ್ವಾ ಗೆಳತಿಯರೇ?
1: ಮರೆಯದಿರಿ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಖಿ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 8:30. ಹಿಂದೆ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ದಿಲ್ಲಿ ಕಾ ಥುಕ್ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಹಾಡಿದ್ದಾರೆ ಕಿಶೋರ್ ಕುಮಾರ್ ಹಾಗೂ ಆಶಾ ಭೋಸ್ಲೆ.

ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಹಿಂದಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಮೇಘಾ ಗುಗಾಡ್ ಜೊತೆಗೆ ಸಂವಾದ. ಸೈಕ್ಲಿಂಗ್ ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಮೇಘಾ ಗುಗಾಡ್ ಅವರು ನಮ್ಮ ಜೊತೆಗಿದ್ದಾರೆ. ಇವರ ಕ್ರೀಡಾ ಸಾಧನೆಗೆ ಕೆಡಿಎ ಬೆಸ್ಟ್ ಫಿಮೇಲ್ ಸೈಕ್ಲಿಸ್ಟ್ ಹಾಗೂ ಏಕಲವ್ಯ ಪ್ರಶಸ್ತಿ ದೊರೆತಿದೆ. ಅವರ ಸೈಕಲ್ ಪಯಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧಕರಾಗಲು ಹೇಗೆ ಸಹಾಯಕಾರಿಯಾಯಿತು ಎಂಬುದರ ಕುರಿತಾಗಿ ಅವರೊಂದಿಗೆ ಮಾತನಾಡೋಣ. ಮೇಘಾ ಅವರೇ, ಕ್ರೀಡಾ ಲೋಕ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ.
2: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.
1: ಮೇಘಾ, ಹೇಳಿ, ಕುಲಹಳ್ಳಿ ಎಂಬ ಪುಟ್ಟ ಗ್ರಾಮದಿಂದ ಇಂಟರ್ನ್ಯಾಷನಲ್ ಲೆವೆಲ್ ಸೈಕ್ಲಿಸ್ಟ್ ಹೇಗಾದ್ರಿ? ಎರಡು ಗಾಲಿಯ ಬ್ಯಾಲೆನ್ಸಿಂಗ್ ಕ್ರೀಡೆಯತ್ತ ಒಲವು ಮೂಡಿದ್ದು ಹೇಗೆ?
2: ನಮ್ ಮನೆಯೊಳಗ ನಮ್ ಪಪ್ಪಾನು ಸ್ಪೋರ್ಟ್ಸ್ ಮ್ಯಾನ್ ರೀ, ಅವರು ಕಬಡ್ಡಿ ಪ್ಲೇಯರ್ ರೀ. ಆಮೇಲೆ ನಮ್ ದೊಡ್ಡಪ್ಪ
1: ಹೆಸರು
2: ಶಿವಲಿಂಗ್ ಗುಗಾಡ್. ನಮ್ ದೊಡ್ಡಪ್ಪ ಈ ಹಳ್ಳಿ ಒಳಗ ಕಲ್ಲೆತ್ತು ಸ್ಪರ್ಧೆ ಆಡ್ತಿದ್ರಲ್ರಿ, ಅದು ಮಾಡ್ತಿದ್ರಿ. ಹಂಗಾಗಿ ಮನೆಯೊಳಗ ಎಲ್ರಿಗೂ ಸ್ಪೋರ್ಟ್ಸ್ ಬಗ್ಗೆ ಇಂಟ್ರೆಸ್ಟ್ ಐತ್ರಿ. ನಮ್ ಊರೊಳಗ ಹಂಗೆ ಒಂದ್ಸಲ ನಾನ ಫೋರ್ತ್ ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಗಂತಿತ್ತು, ನ್ಯೂಸ್ ಪೇಪರ್ ಒಳಗ್ ಕೊಡ್ತಾರ್ರಿ, ಫಿಫ್ತ್ ಸಿಕ್ಸ್ತ್ ಸೆವೆಂತ್ ಬಾಗಲಕೋಟ್ ಹಾಸ್ಟೆಲ್ಗೆ ಟ್ರಯಲ್ ಇದೆ ಅಂತ ಹೇಳಿ ನಮಗ ಇನ್ಫಾರ್ಮೇಶನ್ ಬಂತ್ರಿ. ಬಂದ ತಕ್ಷಣ ನನಗಿನ್ನು ಸೈಕಲ್ ಹೊಡಿಲಿಕ್ಕೂ ಬರ್ತಿರ್ಲಿಲ್ಲ ರೀ. ಇವಾಗ ಊರೊಳಗ ಹಳ್ಳಿ ಒಳಗ ಗೌರ್ಮೆಂಟ್ ಸೈಕಲ್ ಬರ್ತಿದ್ದಲ್ಲ, ಅದು ಸೈಕಲ್ ತಗೊಂಡು ನಾನು ಅಲ್ಲೇ ಸೈಕಲ್ ಕಲ್ತೀನಿ. 4 ದಿವಸ ಒಳಗ ನಮ್ದು ಟ್ರಯಲ್ ಇತ್ತು, ಅಷ್ಟಲ್ಲಿ ನಾನು ಸೈಕಲ್ ಕಲತೇರಿ. ಕಲ್ತು ಟ್ರಯಲ್ ಕೊಡಕ್ ಹೋದ್ವಿ ಬಾಗಲಕೋಟೆಗೆ. ಟ್ರಯಲ್ ಅಲ್ಲಿ ನಾ ಸೆಲೆಕ್ಟ್ ಆದೇರಿ. ಅಲ್ಲಿ 3 ವರ್ಷ ಇದ್ದೆ ರೀ ಬಾಗಲಕೋಟ ಒಳಗ, ಫಿಫ್ತ್ ಸಿಕ್ಸ್ತ್ ಸೆವೆಂತ್ 3 ವರ್ಷ ಇದ್ದೆ ರೀ. ಅಲ್ಲಿ ನಮಗ ಅಂತ ನಿಂಬರ್ಗಿ ಮತ್ತೆ ದುಂಡಪಾತನಿ ಅಂತ ಕೋಚ್ ಆಗಿ ಕೋಚ್ ಕೊಟ್ರಿ ನಮಗಲ್ಲಿ.
1: ಈಗ ಮೇಘಾ ಅವರೇ, ನೀವು ಹೇಳ್ತಾ ಇದ್ರಿ ಮನೆಯಲ್ಲಿ ಸ್ವಲ್ಪ ಕ್ರೀಡಾ ವಾತಾವರಣ ಇತ್ತು, ತಂದೆ ಕಬಡ್ಡಿ ಆಟ ಆಡ್ತಿದ್ರು, ಹಾಗೆ ದೊಡ್ಡಪ್ಪ ಕಲ್ಲು ಎತ್ತೋ ಕ್ರೀಡೆ ಅಂತ ಆಸಕ್ತಿ ಇತ್ತು. ನಿಮಗೆ ಸೈಕ್ಲಿಂಗ್ ಕ್ರೀಡೆ ಹೇಗೆ ಆಸಕ್ತಿ ಬಂತು ಅಂತ
2: ಅಂದ್ರ, ನನಗೆ ಅವ್ರು ಸೇರಿಸಬೇಕಂತ ಸೇರಿಸಿದ್ರೆ ಅಷ್ಟೇ ರೀ. ಬಟ್ ಅವಾಗ ನನಗೆ ಸ್ಪೋರ್ಟ್ಸ್ ಅಂದ್ರೆ ಏನು ಏನಂತ ಏನು ಗೊತ್ತಿರ್ಲಿಲ್ಲ ರೀ. ಅಂದ್ರೆ ಹಾಸ್ಟೆಲ್ಗೆ ಹೋದ್ಮೇಲೆ ಎಲ್ಲರೂ ಸೈಕಲ್ ಓಡಿಸೋದ್ ನೋಡಿ ನಮ್ದ ಫ್ರೆಂಡ್ಸ್ ನಾವು ಎಲ್ಲರೂ ಸೇರಿ ರೈಡ್ ಮಾಡಕ್ ಹೋದಾಗ, ಆಮೇಲೆ ಅಲ್ಲಿ ಫಿಟ್ನೆಸ್ ಮಾಡಿಸೋದು, ರನ್ನಿಂಗ್ ಮಾಡೋದು, ಆಕ್ಟಿವಿಟೀಸ್ ಮಾಡೋದೆಲ್ಲ ನೋಡಿ ಅದ್ರೊಳಗೆ ಇಂಟ್ರೆಸ್ಟ್ ಬಂತ್ರಿ.
1: ಅಂದ್ರೆ ನೀವು ಸರ್ಕಾರಿ ಶಾಲೆಯಲ್ಲೇ ಓದಿ?
2: ಹೌದ್ರಿ.
1: ಅಲ್ಲಿ ಆದ್ರೆ ಕಬಡ್ಡಿ, ಖೋಖೋ ಬಹಳಷ್ಟು ಆಟಗಳನ್ನ ಆಡ್ತಾ ಇರ್ತಾರೆ ಸ್ಕೂಲ್ ಲೆವೆಲ್. ಸೊ ಅವೆಲ್ಲ ಕ್ರೀಡೆ ಅಂತ ಆಸಕ್ತಿ ಇರ್ಲಿಲ್ಲವಾ ನಿಮ್ಗೆ?
2: ಅಂದ್ರೆ ನಮ್ದು ಹಾಸ್ಟೆಲೇ ಬೇರೆ ಮ್ಯಾಮ್, ಸ್ಕೂಲೇ ಬೇರೆ ರೀ. ಅಂದ್ರೆ ಹಾಸ್ಟೆಲ್ ವತಿಯಿಂದ ಅದು ಸ್ಕೂಲ್ ಇರ್ಲಿಲ್ಲ ರೀ. ಅಂದ್ರೆ ಹಾಸ್ಟೆಲ್ ಒಳಗಂದ್ರೆ ನಮ್ ಸೈಕ್ಲಿಂಗ್ ಹಾಸ್ಟೆಲ್, ಆಮೇಲೆ ಇಲ್ಲಿ ಇನ್ನೊಂದ್ ಗೇಮ್ ಇತ್ತು ಕುಸ್ತಿ, ಎರಡೇ ಗೇಮ್ ರೀ. ನಾ ಸೈಕ್ಲಿಂಗ್ ಟ್ರಯಲ್ ಕೊಟ್ಟು ಸೈಕ್ಲಿಂಗ್ ಹಾಸ್ಟೆಲ್ ಸೇರಿದ್ದೆ ರೀ 12ನೇ ವಯಸ್ಸಿಗೆ ರೀ.
1: ಸ್ಪೋರ್ಟ್ಸ್ ಹಾಸ್ಟೆಲ್?
2: ಸ್ಪೋರ್ಟ್ಸ್ ಹಾಸ್ಟೆಲ್. ಹಾ, ಸ್ಪೋರ್ಟ್ಸ್ ಹಾಸ್ಟೆಲ್ ಮ್ಯಾಮ್ ಅದು. ಅದು ನಾವ್ ಸ್ಕೂಲ್ ಏನೈತಿ ಸಪರೇಟ್ ಹೋಗ್ತಿದ್ವಿ ರೀ, ಅದು ನಮ್ ಇಷ್ಟ, ಯಾವ ಸ್ಕೂಲ್ ಬೇಕಾದ್ರೂ ನಾವು ಕಲಿಬಹುದು. ಬಟ್ ನಾ ಹಾಸ್ಟೆಲ್ ಗಿಂತ ಸೇರಿದ್ರೆ ಸೈಕ್ಲಿಂಗ್ ಮಾಡಕ್ಕಂತ ಸೇರಿದ್ರಿ. ಹಾ ರೀ. ಹಂಗ
1: ಆಯ್ಕೆ ಹೇಗಾದ್ರಿ ಅದಕ್ಕೆ?
2: ಅದು ಟ್ರಯಲ್ ಇರುತ್ತರಿ, 2 ಮಂತ್ಸ್ ಬೇಸಿಗೆ ರಜೆ ಇರುತ್ತಲ್ರಿ, ಅದ್ರಲ್ಲಿ ನಮ್ ಟ್ರಯಲ್ ಇರುತ್ತರಿ. ಈ ಪ್ರತಿ ವರ್ಷ ನಡೀತೈತ್ರಿ ಅದು. ನಮ್ಗೆ ಇಂಟ್ರೆಸ್ಟ್ ಇದ್ರೆ ನಾವು ಆ ಟ್ರಯಲ್ ಇರೋದು 1 ವೀಕ್ ಬಿಫೋರ್ ನ್ಯೂಸ್ ಪೇಪರ್ ಅಲ್ಲಿ ಬರತ್ರಿ, ಅದನ್ನ ನಾವು ನೋಡ್ಕೊಂಡು ನಾವು ಟ್ರಯಲ್ ಕೊಡಕ್ ಅದ ಡೇಟ್ ಮೆನ್ಷನ್ ಮಾಡಿರ್ತಾರ, ಆ ಡೇಟಿಗೆ ನಾವು ಹೋಗ್ಬೋದ್ರಿ ಬಾಗಲಕೋಟ್ ಕ್ರೀಡಾ ಹಾಸ್ಟೆಲ್ ಕ್ರೀಡಾಂಗನದೊಳಗ್ರಿ. ಹಂಗ ಅದನ್ನ ನೋಡ್ಕೊಂಡು ನಾವು ಹೋದ್ವಿ ರೀ. ಹೋಗಿ ನಂದು ಆಕ್ಚುಲಿ ಟ್ರಯಲ್ ಅಷ್ಟು ಕರೆಕ್ಟ್ ಆಗಿ ಓಡಿಸಿಲ್ಲ, ನಾ ಸೈಕಲ್ ಓಡಿಸ್ಬೇಕಾದ್ರನ್ನ ಬಿದ್ಬಿಟ್ಟೆ ರೀ. ಅದು 2 ಕಿಲೋಮೀಟರ್ ಸರ್ಕ್ಯೂಟ್ ಇತ್ರಿ, ನಾ 1 ಕಿಲೋಮೀಟರ್ ಒಳಗ ಅರ್ಧ ರೌಂಡ್ ಹೋಗಿನ ಬಿದ್ಬಿಟ್ಟೆ ರೀ. ಆದ್ರೆ ನನ್ನ ಹೈಟ್, ಆಮೇಲೆ ನಾ ಜಾಸ್ತಿ ಫ್ಯಾಟ್ ಇದ್ದೆ ರೀ, ಅದೆಲ್ಲ ನೋಡಿ ಇವಳು ಮಾಡ್ತಾಳ ಅಂತ ಹೇಳಿ ಅಂತ ಮೇಡಮ್ ನನ್ನ ನಾ ಮನೆಗೆ ಹೋದ್ಮೇಲೆ ಟ್ರಯಲ್ ಮುಗಿದ್ಮೇಲೆ ನಾ ಬರಲ್ಲ ಮೇಡಮ್ ಅಂತ ಹೇಳಿ, ಯಾಕಂದ್ರೆ ಅಪ್ಪ ಅಮ್ಮನ್ ಬಿಟ್ಟು ನಾನು ಯಾವಾಗೂ ಇಲ್ಲೇ ಇಲ್ಲ ರೀ. ಹಂಗಾಗಿ ಬರಲ್ಲ ಅಂತ ಹೇಳಿದ್ದೆ ರೀ. ಅವ್ರು ನನ್ ಬಿಡ್ಲೇ ಇಲ್ಲ ರೀ, ಇಲ್ಲ ನೀ ಅವ್ರನ್ನ ಕಳಿಸ್ಲೇಬೇಕು, ಅವ್ರನ್ನ ಕಳಿಸ್ಲೇಬೇಕಂತ ನಮ್ ಡ್ಯಾಡಿಗೆ ಫುಲ್ ಫೋರ್ಸ್ ಮಾಡಿ ಮನೆಯೊಳಗ ಪಪ್ಪ ಮಮ್ಮಿ ಇಬ್ರು ಎಲ್ಲರೂ ಇಲ್ಲ ಹೋಗ್ಲಿ ಅವಳು ಸ್ಪೋರ್ಟ್ಸ್ ಮಾಡ್ಲಿ ಅಂತ ಹೇಳಿ ಹಾಸ್ಟೆಲ್ ಬಿಟ್ರಿ.
1: ಫಸ್ಟ್ ಸೈಕಲ್ ಹತ್ಸಿದ್ದೆ ಯಾರು? ಅಪ್ಪನ?
2: ಹಾ, ಅಪ್ಪನೇ ರೀ. ಸೈಕಲ್ ಕಲ್ಸಿದ್ದೆ ಅವ್ರೇ ನನಗೆ. ಹಿಂದ್ ಕೈ ಹಿಡ್ಕೊಂಡು ಮುಂದ್ ನಾನು ಸೈಕಲ್ ಮಾಡಬೇಕಾದ್ರ ಸೆಲೆಕ್ಷನ್ ಐತಿ ಅಂತ ಹೇಳಿ ನ್ಯೂಸ್ ಪೇಪರ್ ಒಳಗ್ ಬಂದಿದ್ ನೋಡಿ 4 ದಿವಸ ಒಳಗೆ ನಾನು ಸೈಕಲ್ ಕಲ್ತಿದ್ದೆ.
1: ಅದಕ್ಕಿಂತ ಮುಂಚೆ
2: ಬರ್ತಾ ಇರ್ಲಿಲ್ಲ ರೀ. ಇಲ್ಲ ರೀ, ನನಗೆ ಸೈಕಲೇ ಬರ್ತಿರ್ಲಿಲ್ಲ. ನಾವು ತೋಟದಲ್ಲಿ ಇದ್ವಿ, ಊರೊಳಗ್ ಸ್ಕೂಲಿಗೆ ಹೋಗೋದು ಬರೋದು ಬೈ ವಾಕ್ ಮಾಡ್ಕೊಂಡು ಹೋಗ್ತಿದ್ವಿ, ಬರ್ತಿದ್ವಿ ಇಷ್ಟೇ ರೀ.
1: ಸೊ ಈಗ ನೀವು ಹೇಗೋ ಕ್ರೀಡಾ ಒಂದು ಹಾಸ್ಟೆಲ್ಗೆ ಸೇರಿದ್ರಿ, ಅಲ್ಲಿಂದ ನಿಮ್ಮ ಕ್ರೀಡಾ ಪ್ರಯಾಣ ಆರಂಭವಾಯಿತು ಅಂತ ಹೇಳಿ. ಅವಾಗ ನೀವು ಅಪ್ಪ ಅಮ್ಮನ ಬಿಟ್ಟಿರ್ಲಿಲ್ಲ, ಒಂದ್ 5ನೇ ಕ್ಲಾಸ್ ಅಂದ್ರೆ ಬಹಳ ಚಿಕ್ಕವರಿದ್ರಿ ಅವಾಗ, ಹೇಗಿತ್ತು ಆ ಜೀವನ?
2: 4th standard ವರೆಗೂ ಅಪ್ಪ ಅಮ್ಮನ ಬಿಟ್ಟು ನಾವು ಒಂದಿನೂ ಎಲ್ಲೂ ನಮ್ ರಿಲೇಟಿವ್ ಮನೆಗೆ ಸಹಿತ ನಾವು ಹೋಗ್ತಿರ್ಲಿಲ್ಲ ರೀ. ಅಲ್ಲಿ ಹಾಸ್ಟೆಲ್ಗೆ ಹೋದ ತಕ್ಷಣ ಫ್ರೆಂಡ್ಸ್ ನೆಲ್ಲ ನೋಡಿ ಏನೋ ಒಂದ್ ಹೊಸ ರೀತಿ ಅಂತ ಅನಿಸ್ತ್ರಿ. ಅಲ್ಲಿ ಹಂಗೇನ್ ನನಗ ಮನೆ ಕಡೆ ಜಾಸ್ತಿ ಇದನ್ನಾಗ್ಲಿಲ್ಲ ರೀ. ನನಗೂ ಸ್ಪೋರ್ಟ್ಸ್ ಮಾಡ್ಬೇಕು, ಅಲ್ಲೆಲ್ಲ ಆಕ್ಟಿವಿಟೀಸ್ ಮಾಡೋದಾಗ್ಲಿ, ಸ್ಕೂಲಿಗೆ ಹೋಗೋದಾಗ್ಲಿ, ಅಲ್ಲಿರೋದಾಗ್ಲಿ, ಎಲ್ಲರೂ ನಾವು ಎಂಜಾಯ್ ಆಗತ್ತಿತ್ರಿ. ಹಂಗಾಗಿ ನಾ ಅಲ್ಲೇ ಉಳ್ಕೊಂಡೆ ರೀ. ನಾ ಇಷ್ಟ ದೊಡ್ಡ ಮುಂದುವರಿತೀನಿ, ಇಷ್ಟ ದೊಡ್ಡ ರೈಡರ್ ಆಗ್ತೀನಿ, ಇಷ್ಟ ನಾನು ಅಚೀವ್ಮೆಂಟ್ ಮಾಡ್ತೀನಿ ಅಂತ ನಾನು ಯಾವಾಗೂ ಅನ್ಕೊಂಡಿರ್ಲಿಲ್ಲ. ನಾ ಸೇರೋವಾಗ ನಾ ಅದನ್ನ ತಲೆಯೊಳಗೂ ಇಟ್ಕೊಂಡಿರ್ಲಿಲ್ಲ, ನಾನು ದೊಡ್ಡ ಸೈಕ್ಲಿಸ್ಟ್ ಆಗ್ಬೇಕಂತ ನಾ ಯಾವಾಗೂ ಅನ್ಕೊಂಡೇ ಇರ್ಲಿಲ್ಲ ರೀ. ಆಮೇಲೆ ಅದು ನಾವು ಡೈಲಿ ಅಲ್ಲಿ ಪ್ರಾಕ್ಟೀಸ್ ಮಾಡೋದಾಗ್ಲಿ, ಅದ್ರೊಳಗೆ ಇಂಟ್ರೆಸ್ಟ್ ಬಂದು ಆಮೇಲೆ 7th ಅದ್ ಮುಗಿದ ತಕ್ಷಣ 8th, 9th, 10th ಬಿಜಾಪುರ್ ಸೀನಿಯರ್ ಹಾಸ್ಟೆಲ್ ಐತ್ರಿ.
1: ಅಲ್ಲಿ ನೀವ ಎಲ್ಲ ಮಾಡ್ಕೋಬೇಕಿತ್ತು ಹಾಸ್ಟೆಲ್ ಜೀವನ ಅಂತಂದ್ರೆ. ಹೇಗಿತ್ತು ಅಲ್ಲಿ ನಿಮ್ಮ ದಿನಚರಣೆ?
2: ಮಾರ್ನಿಂಗ್ ನಮ್ನ 5:30 ಅದು ಎಬ್ಬಿಸಿದ್ರಿ ಅಲ್ಲಿ ವಾಚ್ಮ್ಯಾನ್ ಅಂಕಲ್ ಅವ್ರು ಎಬ್ಬಿಸಿ ನಮ್ನ 6:00 ಅಂದ್ರೆ ನಾವು ರೆಡಿ ಆಗಿ ಪ್ರಾಕ್ಟೀಸ್ ಹೋಗ್ಬೇಕಾಗಿತ್ರಿ. 6 to 8, 8:30, 9 o'clock ವರೆಗೂ ನಮ್ದು ಕಾಂಪಿಟೇಷನ್ ನಿಯರ್ ಬಂದ್ರೆ ಜಾಸ್ತಿ ಪ್ರಾಕ್ಟೀಸ್ ಮಾಡಿಸ್ತಿದ್ರಿ. ಬಾಕಿ ಟೈಮ್ ಒಳಗ ನಾರ್ಮಲ್ ಪ್ರಾಕ್ಟೀಸ್ ಮಾಡಿಸಿ 9 o'clock ತನ ಅದು ಬಂದು 9:30 ತನ ಅದು ಫ್ರೆಶ್ಅಪ್ ಆಗಿ 9:30 ಅಪ್ ಟು 5 o'clock ವರೆಗೂ ಸ್ಕೂಲ್ ರೀ. ವಾಪಸ್ ಮತ್ತೆ 5 o'clock ಬಂದು 5:30 ತನ ಅಂದ್ರೆ ರೆಡಿ ಆಗಿ ವಾಪಸ್ ಮತ್ತೆ ಪ್ರಾಕ್ಟೀಸ್ ರೀ. 5:30 to 7 o'clock ತನ ಅದು ಪ್ರಾಕ್ಟೀಸ್ ಆಗ್ತಿದ್ರಿ. ಅಲ್ಲೇ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿಸ್ತಿದ್ರಿ, ರನ್ನಿಂಗ್ ಗೇಮ್ಸ್ ಇದು ಮಾಡಿಸ್ತಿದ್ರಿ ಗ್ರೌಂಡ್ ಒಳಗ್ರಿ. ಮಾಡಿಸಿ ಆಮೇಲೆ 7 to 8:30 ವರೆಗೂ ಟ್ಯೂಷನ್ ಇರ್ತಿದ್ರಿ ಹಾಸ್ಟೆಲ್ ಅಲ್ಲಿ. ಟ್ಯೂಷನ್ ಮಾಡ್ಕೊಂಡು 8:30 ಊಟ, 9:30 ಅಂದ್ರೆ ವಾಪಸ್ ಮತ್ ಮಲಗಿ ಬಿಡೋದ್ರಿ.
1: ರೊಟ್ಟೆಲ್ಲ ಸ್ಪೆಷಲ್ ಆಗಿ ಕೊಡ್ತೀರಾ? ಪೌಷ್ಟಿಕ ಆಹಾರ
2: ಎಲ್ಲ ಚೆನ್ನಾಗಿತ್ರಿ. ಡೈಲಿ ಬ್ರೇಕ್ಫಾಸ್ಟ್ ಒಳಗ ಬಾಯಿಲ್ಡ್ ಎಗ್, ಹಾಲು, ಹಣ್ಣು, ಆಮೇಲೆ ಮಧ್ಯಾಹ್ನ ಕಾಳು ಪಲ್ಲೆ, ಚಪಾತಿ, ರಾತ್ರಿ ನಾನ್ ವೆಜ್. ಎಗ್ ಮಾತ್ರ ಕಂಪಲ್ಸರಿ ತಿನ್ಲೇಬೇಕು,
1: ಪ್ರೋಟೀನ್ ಬೇಕೇ.
2: ಹೌದ್ರಿ, ಹಂಗಾಗಿ ಎಲ್ಲೆಲ್ಲ ಊಟ ಎಲ್ಲ ಬಹಳ ಚಲೋ ಐತ್ರಿ. ಊಟದ ಬಗ್ಗೆ ಏನ್ ಸ್ಪೋರ್ಟ್ಸ್ ಹಾಸ್ಟೆಲ್ ಒಳಗೆ ಎಲ್ಲೂ ಕಂಪ್ಲೇಂಟ್ಸ್ ಇಲ್ಲ ರೀ.
1: ಸೊ ಆ ಒಂದು ಹಾಸ್ಟೆಲ್ ಅಲ್ಲಿ ಇದ್ದಾಗ ಜೂನಿಯರ್ ಲೆವೆಲ್ ಅಲ್ಲಿ ರಾಜ್ಯ ಮಟ್ಟದ ಯಾವ್ದಾದ್ರು ಸೈಕ್ಲಿಂಗ್ ಸ್ಪರ್ಧೆಯಲ್ಲಿ
2: ರಾಷ್ಟ್ರ ಮಟ್ಟದಲ್ಲೇ ಪ್ಲೇಸ್ ಮಾಡಿದಿರಿ? 5th ಸೇರಿ ನನ್ನ 6th June, July ಒಳಗನೆ ಒಂದು ನ್ಯಾಷನಲ್ ಲೆವೆಲ್ ಟ್ರಯಲ್ಸ್ ಮಾಡಿದಿರಿ.

0: ಅದು ಪಟಿಯಾಲ ಬಳಿ ನಡೀತ್ರಿ 2011 ರೀ. ಅದು ಟ್ರ್ಯಾಕ್ ಇವೆಂಟ್ ರೀ. ಟ್ರ್ಯಾಕ್ ಇವೆಂಟ್ ಅಂದ್ರೆ ಅದಕ್ಕೆ ಬ್ರೇಕ್ ಇರಲ್ಲ ರೀ ಟ್ರ್ಯಾಕ್ ಸೈಕಲ್ ರೀ. ನಾನು ಅದನ್ನ ಫಸ್ಟ್ ಹತ್ತಿದ್ದೇನೆ ಅಲ್ಲೇ ರೀ. ನನಗೆ ಯಾವ್ದೋ ಒಂದ್ ಸೈಕಲ್ ಇಸ್ಕೊಂಡ್ ಬಂದ್ ನಮ್ ಸರ್ ದುಂಡಪ್ಪ ಅತ್ನಿ ಅಂತಿದ್ರಿ ಅವರು. ಅವ್ರಿಗೆ ಸ್ಪೋರ್ಟ್ಸ್ ಅಂದ್ರೆ ಬಹಳ ಅಂದ್ರೆ ಬಹಳ ಹುಚ್ಚು ಸ್ಪೋರ್ಟ್ಸ್ ಒಳಗೆ ಇದ್ರಿ ಅವ್ರಿ. ಅಷ್ಟ ಅವ್ರಿಗೆ ಇಂಟ್ರೆಸ್ಟ್ ರೀ. ಅವ್ರದ್ದು ಸರ್ವಿಸ್ ಮುಗಿದ್ರು ಸಹಿತ ಬಾಗಲಕೋಟ್ ಒಳಗೆ ಅವ್ರು ಕೋಚಿಂಗ್ ಮಾಡ್ಸಕ್ ಬೇಕು ಸರ್ ಅಂತ ಹೇಳಿ ಅವ್ರನ್ನ ಅಲ್ಲೇ ಕರ್ಸ್ಕೊಂಡು ಅಲ್ಲೇ ಹಾಸ್ಟೆಲ್ ಅಲ್ಲಿ ಇಟ್ಕೊಂಡಿದ್ರಿ. ಹಂಗಿದ್ದಾಗ ಅವ್ರು ಯಾರ್ದೋ ಒಂದ್ ಸೈಕಲ್ ಇಸ್ಕೊಂಡ್ ಬಂದ್ ನಮಗ್ ಕೊಟ್ರಿ. ನಾನು ಹಂಗೆ ಓಡಿಸ್ತೀರಿ ಸೆಲೆಕ್ಷನ್ ಆಗಿಬಿಟ್ಟಿರಿ. ಅದ್ ನನಗೆ ಗೊತ್ತಿಲ್ಲ, ನಾ ಇದು ನ್ಯಾಷನಲ್ ಲೆವೆಲ್ ಫಸ್ಟ್ ಸ್ಟೇಟ್ ಲೆವೆಲ್ ಈ ಸ್ಟೇಟ್ ಲೆವೆಲ್ ಒಳಗೆ ನಾನು ಮೆಡಲ್ ಮಾಡಿನಿ ಅದಕ್ಕೆ ನ್ಯಾಷನಲ್ ಲೆವೆಲ್ ಸೆಲೆಕ್ಟ್ ಆಗಿನಿ ಅದೇನು ಗೊತ್ತಿಲ್ಲ ರೀ. ಫಸ್ಟ್ ನಂದು ನ್ಯಾಷನಲ್ ಆಡಿದ್ದೆ ನಾನು ಪಂಜಾಬ್ ರೀ. ಪಂಜಾಬ್ ಹೋಗೋದೈತಿ ಅಂದ ತಕ್ಷಣ ನಾನು
1: ನಿಮಗೆ ಗೊತ್ತಿಲ್ಲ ಕರ್ನಾಟಕ ಬಾಗಲಕೋಟೆ ಬಿಟ್ಟು ಬೇರೆ ಕಡೆ ಹೋಗಿರಲಿಲ್ಲ.
0: ಮನೆಯಿಂದ ಹೊರಗ್ ಬಿದ್ದಿದ್ದೆ ಬಂದಿದ್ದೆ ಬಾಗಲಕೋಟೆ ರೀ. ಅದು ಬಿಟ್ಟರೆ ನಾನು ಎಲ್ಲೂ ಅಲ್ಲೇ ನಮ್ಮ ಮೂರ್ ನಿಯರ್ ಜಮಖಂಡಿ ಅಂತ ಹೇಳಿ ನಮ್ ತಾಲೂಕ್ ರೀ. ಅದು ನನಗ್ ಗೊತ್ತಿರ್ಲಿಲ್ಲ ರೀ. ಆಮ್ ಪಂಜಾಬ್ ಹೋಗೋದಂದ್ರು ಹಾ ಪಂಜಾಬ್ ಹೋಗೋದ ಮುಗೀತು. ಆಮೇಲೆ ಸೆಲೆಕ್ಷನ್ ಆದ್ಮೇಲೆ ಅಪ್ಪಾಜಿ ಕಾಲ್ ಮಾಡಿ ಏನಾಯ್ತು ಅಂತ ಕೇಳಿದಾಗ ಹಾ ಪಾಪ ಸೆಲೆಕ್ಟ್ ಆಗಿನಿ ಪಂಜಾಬ್ ಹೋಗೋದೈತಿ ಅಂತ ನಾ ಅಪ್ಪಾಜಿ ಹತ್ರ ಪಂಜಾಬ್
1: ಇರ್ಬೋದು.
0: ಹಾ ನಾ ಹಿಂಗೆ ಅನ್ಕೊಂಡಿಲ್ಲ ನಮ್ ಕರ್ನಾಟಕ ಒಳಗೆ ಇರ್ಬೋದು ಅಂತ ಹೇಳಿ. ಪಂಜಾಬ್ ಹೋಗ್ತೀಯಾ, ಪಂಜಾಬ್ ಅಂದ್ರೆ ನಮ್ದು ಔಟ್ ಆಫ್ ಸ್ಟೇಟ್ ಅಂತ ಹೇಳಿ ಹಿಂಗೆಲ್ಲ ಅಪ್ಪಾಜಿ ಹೇಳಿದ ತಕ್ಷಣ ಹೌದು ಅಂತ ಹೇಳಿ ನಾನು ಅದ ಅರ್ಥ ಮಾಡ್ಕೊಂಡೇರಿ. ಕರ್ಕೊಂಡು ಹೋದ್ರಿ ನಮ್ಮನ್ನ. ಒನ್ ಮಂತ್ ಅದು ಗ್ಯಾಪ್ ಇತ್ತು. ಆಕ್ಚುಲಿ ಟ್ರ್ಯಾಕ್ ಇವೆಂಟ್ ಬಂದು ನಮ್ದು ಇನ್ನು ಟ್ರ್ಯಾಕ್ ಇರ್ಲಿಲ್ಲ ರೀ. ಈಗ ಚಂದ್ರಿಗೆ ಒಳಗೆ ಟ್ರ್ಯಾಕ್ ಮಾಡಿದ್ದಾರೆ 2011 ರೊಳಗೆ ಅದು ಇರ್ಲಿಲ್ಲ ಟ್ರ್ಯಾಕ್ ರೀ. ಹಂಗಾಗಿ ಮೇಡಮ್ ಸರು ಅಲ್ಲೇ ಮಣ್ಣಿನ ಟ್ರ್ಯಾಕ್ ಒಳಗನ ಓಡಿಸಿದ್ರಿ. ಬಟ್ ಸೈಕ್ಲಿಂಗ್ ಟ್ರ್ಯಾಕ್ ಬೇರೆ ಇರುತ್ತೆ ಕರ್ನಾಟಕದ. ಈಗಾದ್ರೂ ಪ್ರೆಸೆಂಟ್ ಮೆಡಲ್ ಆಗೋದು ಬಹಳ ಅಪರೂಪ ರೀ. ಯಾಕಂದ್ರೆ ನಮ್ಮಲ್ಲಿ ಕರ್ನಾಟಕ ಒಳಗೆ ಟ್ರ್ಯಾಕ್ ಇಲ್ಲ ರೀ. ಇವಾಗ ಬಿಜಾಪುರ ಒಳಗೆ ಮಾಡಿದಾರ್ರಿ, ಆಮೇಲೆ ಈ ಚಂದ್ರಿಗೆ ಒಳಗೆ ಈಗೀಗ ಆಗಿತ್ರಿ. ಹಿಂಗಿರ್ಬೇಕಾದ್ರೆ ಆಗಿನ ಟೈಮ್ ಒಳಗೆ
1: ರೋಡ್ ಒಳಗೆ
0: ಓಡಿಸ್ತಿದ್ರಿ ಪ್ರಾಕ್ಟೀಸ್ ರೀ. ಟ್ರ್ಯಾಕ್ ಇವೆಂಟ್ ಬಂತಂದ್ರೆ ಮಣ್ಣಿನ ಟ್ರ್ಯಾಕ್ ಒಳಗೆ ಅಲ್ಲೇ ಓಡಿಸೋದ್ರಿ. ಅಂದ್ರೆ ಬ್ರೇಕ್ ಇರಲ್ಲ, ಹಂಗಾಗಿ ನಮಗೆ ಮುಂದದು ಏನಾದ್ರು ಬರುತ್ತಂತ ಹೇಳಿ ನಮಗಲ್ಲೇ ಮಣ್ಣಿನ ಟ್ರ್ಯಾಕ್ ಒಳಗೆ ಓಡಿಸಿದ್ರಿ. 15 ಡೇಸ್ ಅಲ್ಲೇ ಪ್ರಾಕ್ಟೀಸ್ ಮಾಡಿ ನಾವು ಪಟಿಯಾಲಕ್ಕೆ ಹೋದ್ವಿ ರೀ. ಪಟಿಯಾಲ ಒಳಗೆ ಇವೆಂಟ್ಸ್ ಇತ್ತು. ನನ್ನ ಇವೆಂಟ್ಸ್ ಬಂತು, ಕಾಮನ್ ಆಗಿ ರೆಡಿ ಆದ್ವಿ, ವಾರ್ಮ್ ಅಪ್ ಮಾಡಿದ್ವಿ. ನನ್ನ ಸ್ಟಾರ್ಟ್ ಆಗಿ ಬಿಟ್ರಿ 500 ಮೀಟರ್ ಇತ್ರಿ. 500 ಮೀಟರ್ ನನಗೆ ಇಷ್ಟ ಲ್ಯಾಪ್ ಹಾಕ್ಬೇಕಂತ ಹೇಳಿದ್ರಿ. ಅಷ್ಟ ಲ್ಯಾಪ್ ಹಾಕಿ ಇಳಿದ್ರಿ ನನ್ ಬ್ರಾಂಜ್ ಮೆಡಲ್ ರೀ.
1: ಫಸ್ಟ್ ನ್ಯಾಷನಲ್ ಜೂನಿಯರ್ ಇತ್ತೇನೆ.
0: ಹಾ ಜೂನಿಯರ್ U13 ಇದ್ದೀರಿ ಅವ್ರಿ. ನನಗೂ ಖುಷಿ ಆಯ್ತ್ರಿ ಮೆಡಲ್ ಆಗಿದ್ಕ. ಆಮೇಲೆ ಹಾಸ್ಟೆಲ್ಗೆ ಬಂದ್ಮೇಲೆ ಸರ್ ಮೇಡಮ್ ಎಲ್ರು ನನ್ನ ನ್ಯಾಷನಲ್ ಲೆವೆಲ್ ಅಂದ್ರೆ ಅದು ಬಿಗ್ ಅಚೀವ್ಮೆಂಟ್ ರೀ.
1: ಕರ್ನಾಟಕಕ್ಕೆ ನೀವು ಪದಕವನ್ನ ತಂದಿದ್ರಿ ಅವಾಗ.
0: ಅದ್ರೊಳಗೆ ಇರೋದಂದ್ರೆ ಇಬ್ಬರದೇ ಮೆಡಲ್ ಆಗಿತ್ರಿ. ನಂದು ಶ್ರೀಧರ್ ಸೌನೂರ್ ಅಂತ ಹೇಳಿ ಒಬ್ರು ಸೀನಿಯರ್ ಸೈಕ್ಲಿಸ್ಟ್ ರೀ. ಇಬ್ಬರದೇ ಟ್ರ್ಯಾಕ್ ಒಳಗೆ ಮೆಡಲ್ ರೀ, ಬಿಟ್ರೆ ಯಾರೂ ಮೆಡಲ್ ಇಲ್ಲ ರೀ ಕರ್ನಾಟಕದಿಂದ ರೀ.
1: ಅದೇ ಒಂಥರ ನಿಮ್ಗೆ ಸ್ಫೂರ್ತಿ ಅಂತ ಹೇಳ್ಬೋದು. ಮುಂದೆ ಸೈಕ್ಲಿಂಗ್ ಅಲ್ಲಿ ಆಸಕ್ತಿ ಬೆಳೆಯಲಿಕ್ಕೆ
0: ನನ್ 5th ಹಾಸ್ಟೆಲ್ಗೆ ಹೋಗಿಂದ 6th ಮೆಡಲ್ ಆಗೈತ್ರಿ. ಆಮೇಲೆ 6th ಮತ್ತೊಂದು ಕಾಂಪಿಟೇಷನ್ ನಡೀತ್ರಿ 2012 ಪುಣೆ ಒಳಗೆ ರೋಡ್ ಇವೆಂಟ್ ನಡೀತ್ರಿ. ಆ ರೋಡ್ ಇವೆಂಟ್ ಒಳಗೂ ಮುಂಚೆ ಸ್ಟೇಟ್ ಲೆವೆಲ್ ನಡೀತ್ರಿ. ಸ್ಟೇಟ್ ಲೆವೆಲ್ ಒಳಗೂ ನಂದು ಫಸ್ಟ್ ರೀ. ಆಮೇಲೆ ನ್ಯಾಷನಲ್ ಲೆವೆಲ್ ಹೋದ್ವಿ ರೀ ಪುಣೆಗ್ ರೀ. ಪುಣೆಗ್ ಹೋದ್ಮೇಲೆ ಅಲ್ಲಿ ನನ್ನ ಹತ್ರ ಸೈಕಲ್ ಇರ್ಲಿಲ್ಲ ರೀ. ಸೈಕಲ್ ಇರ್ಲಾರ್ದಕ್ ನಮ್ ಕೋಚ್ ಏನ್ ಮಾಡಿದ್ರು, ಪುಣೆ ಒಳಗೆ ಒಬ್ಬ ರಂದನ್ ಸೈಕಲ್ ಈಗ ಎಷ್ಟ್ ಗಿಡ್ಡದ್ಮೇಲೆ ಇದಕ್ಕೆ ಇನ್ನು ಸಣ್ಣವಳು ಇದ್ದೆ ರೀ. ಅಷ್ಟ ಇರ್ಬೇಕಾದ್ರು ಫುಲ್ ಸೀನಿಯರ್ ಹುಡುಗನ್ ಸೈಕಲ್ ತಗೊಂಬಂದು
1: ಕಾಲಿಗೆ
0: ನನ್ ಕೊಟ್ರಿ. ಕೊಟ್ಟ ತಕ್ಷಣ ಅದು ಗೇರು ಬಾಳ ಹೆವಿ ಇತ್ರಿ, ನನಗೆ ಜಗ್ಗಕ್ಕೂ ಆಗ್ತಿರ್ಲಿಲ್ಲರಿ. ಹೆಂಗಪ್ಪ ಓಡಿಸೋದಂತ ಹೇಳಿ ಹಂಗೆ ಓಡಿಸಿ ಫಿನಿಶ್ ಮಾಡಿದ್ರಿ. ಎಷ್ಟು ಎಫರ್ಟ್ ಐತಿ ಎಲ್ಲ ಹಚ್ಚಿದೇರಿ. ಅಲ್ಲಿ ನನ್ ಗೋಲ್ಡ್ ಮೆಡಲ್ ರೀ. ಇನ್ನು ಅದ್ರೂ ಯಾವ ಹಿಂಗ ಮಿಸ್ ಆಗ್ಯಾವಂತ ಇಲ್ಲ ರೀ ನ್ಯಾಷನಲ್ ಎಲ್ಲದ್ರೊಳಗೆ.
1: ನಿಮ್ಗೆ ಸೈಕಲ್ ಇಲ್ಲ ಅಂತ ಹೇಳಿದ್ರಲ್ಲ, ಮನೆಯ ಪರಿಸ್ಥಿತಿ ಹೇಗಿತ್ತ ಅವಾಗ?
0: ಬಾಳ ಅಂದ್ರೆ ಅದನ್ನ ಇನ್ನು ನಾವು ನೆನೆಸ್ಕೊಳಕ್ಕೂ ನನಗೆ ಆಗಲ್ಲ ರೀ. ಅಷ್ಟ ಕಷ್ಟ ಐತ್ರಿ ಅಲ್ಲಿ. ಸೈಕ್ಲಿಂಗ್ ಅಂದ್ರೆ ನಮಗೆಲ್ಲ ಏನ್ ಅನಿಸ್ತೈತಿ, ಅಯ್ಯೋ ಸೈಕಲ್ ಹೊಡ್ಯಾಕ್ ಬಂದ್ರೆ ಸಾಕು ಬಿಡು, ಹಾಸ್ಟೆಲ್ ಒಳಗೆ ಸೈಕಲ್ ಕೊಡ್ತಾರ, ಏನು ಮಾಡಬಹುದು. ಬಟ್ ಹಾಸ್ಟೆಲ್ ಒಳಗೂ ನಮಗೆ ಅಷ್ಟು ಸಪೋರ್ಟ್ ಮಾಡಿದ್ರಿ. ಅಡಿಗಿನ ಟೈಮ್ ಒಳಗಾದ್ರು
1: ಮಾಡ್ತಿದ್ರ ಅಪ್ಪ ಅವಾಗ?
0: ಮುಂಚೆ ಹೊಲದೊಳಗನೆ ಕೆಲಸ ಮಾಡ್ತಾರೆ. ನಮ್ದು 1 ಎಕರೆ ಹೊಲ ಐತ್ರಿ, ಅದ್ರೊಳಗೇನೆ ಕೆಲಸ ಮಾಡ್ತಾರೆ, ಅದೇ ಡ್ಯೂಟಿ ಅವ್ರ.
1: ಅವ್ರಿಗೆ ಕಬಡ್ಡಿ ಆಸಕ್ತಿ ಹೆಂಗಿತ್ತು ಅವಾಗ? ಅಂದ್ರೆ ಆಡಿದ್ರ ಅವರು ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್?
0: ಸ್ಟೇಟ್ ಲೆವೆಲ್ ಆಡಿದಾರ್ರಿ. ಅಂದ್ರ ಅವ್ರ ಹಿಂಗ ಹಳ್ಳಿ ಒಳಗೆ ಜಾತ್ರಿ ಒಳಗೆಲ್ಲ ಕಬಡ್ಡಿ ಸ್ಪರ್ಧೆ ಇಡ್ತಿರಲ್ರಿ, ಅದ ಆಡೋದಕ್ ಹೋಗ್ತಿದ್ರಿ. ಅಂದ್ರ ಅವ್ರಿಗೆ ಒಟ್ಟು ಸ್ಪೋರ್ಟ್ಸ್ ಅಂದ್ರೆ ಇಂಟ್ರೆಸ್ಟ್ ರೀ. ನಮ್ ತಂಗಿ ಇದ್ರಿ ಒಬ್ಳು, ನನಗ ಅನ್ನ, ನಾನು ತಂಗಿ. ನಮ್ ತಂಗಿ ಹುಟ್ಟಿದ್ಮೇಲೂ 2 ವರ್ಷ ಅಪ್ಪಾಜಿ ಕಬಡ್ಡಿ ಆಡಿದಾರ್ರಿ. ಅವ್ರು ಕಬಡ್ಡಿ ಆಡ್ಬೇಕಾದ್ರೆ ತಂಗಿ ಹುಟ್ಟಿದ್ಮೇಲೆ ಅವ್ರದ್ ಕಾಲ್ ಇಂಜುರಿ ಐತ್ರಿ, ಹಂಗಾಗಿ ಅವ್ರು ಕಬಡ್ಡಿ ಆಡೋದ್ ಬಿಟ್ರಿ. ಅಲ್ಲಿ ತನೂ ಕಬಡ್ಡಿ ಆಡಿದಾರ್ರಿ.
1: ಸೊ ಮನೆಯಲ್ಲಿ ಪರಿಸ್ಥಿತಿ ಅಷ್ಟು ಚೆನ್ನಾಗಿರ್ಲಿಲ್ಲ, ಹಾಗಾದ್ರೆ ನಿಮಗೆ ಸೈಕಲ್ ಕೊಡಿಸಿ ನಿಮ್ಮನ್ನ ಪ್ರೋತ್ಸಾಹ ಮಾಡುವಷ್ಟು ಪರಿಸ್ಥಿತಿ ಇರ್ಲಿಲ್ಲ?
0: ಇರ್ಲಿಲ್ಲ ಮ್ಯಾಮ್, ಇರ್ಲಿಲ್ಲ. ನಾನು ಚಲೋ ಅಚೀವ್ಮೆಂಟ್ ಮಾಡೋದಕ್ಕೂ ಎಲ್ಲ ಅದನ್ನ ನೋಡಿ ಅಪ್ಪಾಜಿ ಹೊರಗಡೆ ಸಾಲ ಮಾಡಿ ನನಗೊಂದು ಸೈಕಲ್ ಕೊಡ್ಸಿದ್ರಿ. ಅದು 2014 ಒಳಗ್ರಿ. ಅದೇ ಟೈಮ್ ನನಗೆ ಫಸ್ಟ್ ಸೈಕಲ್ ತಗೊಂಡಿದ್ರಿ.
1: ಎಷ್ಟು ಇತ್ತು ಅವಾಗ ಸೈಕಲ್?
0: ನಾನ್ ಕೊಟ್ಟು ತಗೊಂಡಿದ್ದು 100,000 ರೀ. ಅದು ನಮ್ ಸರ್ ಒಂದು ಸೈಕಲ್ ಕೊಡಿಸಿದ್ರಿ, ಅದು ಸೆಕೆಂಡ್ ಹ್ಯಾಂಡ್ ರೀ, ಅದು ಹೊಸದ್ ಸಹಿತ ಅಲ್ಲ ರೀ. 10th ವರೆಗೂ ನನಗೆ ಹಾಸ್ಟೆಲ್ ಇಂದ ಸಪೋರ್ಟ್ ಕೊಟ್ಟಾರಿ, ನನ್ನ ಅಚೀವ್ಮೆಂಟ್ ಮಾಡೋದಕ್ಕೂ ಎಲ್ಲದಕ್ಕೂ ನನ್ನ ಸಪೋರ್ಟ್ ಮಾಡ್ಯಾರಿ.
1: ಬಾಗಲಕೋಟೆ ಅಲ್ಲೇ ಇದ್ರ?
0: ಬಾಗಲಕೋಟೆ ಒಳಗ್ ಇದ್ದೀರಿ. 8th, 9th, 10th ಬಿಜಾಪುರ್ ರೀ,
1: ಅದು ಸ್ಪೋರ್ಟ್ಸ್ ಹಾಸ್ಟೆಲ್.
0: ಸ್ಪೋರ್ಟ್ಸ್ ಹಾಸ್ಟೆಲ್ ರೀ. ಆಮೇಲೆ 10th ಮುಗಿದ ಮೇಲೆ ನನಗೆ ಒಂದ್ ನನಗೆ ಸ್ವಂತ ಸೈಕಲ್ ಬೇಕಂತ ಹೇಳಿ ಸ್ವಂತ ಸೈಕಲ್ ತಗೊಂಡೇರಿ ಬಂದ್ರಿ. ತಗೊಂಡ್ ಸ್ವಲ್ಪ ದಿವಸಕ್ಕೆ 10th ಇದ್ದಾಗ ಜಮಖಂಡಿ ನ್ಯಾಷನಲ್ ನಡೀತ್ರಿ 2014 ಒಳಗ್ ರೀ. ಒಂದ್ ಗೋಲ್ಡ್, 2 ಸಿಲ್ವರ್ ಮೆಡಲ್ ರೀ ಜಮಖಂಡಿ ನ್ಯಾಷನಲ್ ಒಳಗ್ರಿ. Under-16 ಇದ್ದೆ ರೀ. ನಮ್ದು ಪರ್ಫಾರ್ಮೆನ್ಸ್ ನೋಡಿ ನಮ್ನ ಸಾಯಿ ಹಾಸ್ಟೆಲ್ ಸೆಲೆಕ್ಟ್ ಮಾಡಿದ್ರಿ ಡೆಲ್ಲಿ. ಆಮೇಲೆ ಅಲ್ಲಿ ಹೋದೇರಿ ಎಲ್ಲ ನಮಗೆ ಸೈಕಲ್ ಅದು ಕೊಟ್ರಿ.
1: ಈಗ ನೀವು ರೋಡ್ ಮತ್ತೆ ಟ್ರ್ಯಾಕ್ ಅಂತ ಹೇಳಿದ್ರಲ್ಲ, ಸೈಕ್ಲಿಂಗ್ ಸ್ಪರ್ಧೆಯಲ್ಲಿ ಎರಡು ಇವೆಂಟ್ ಇರ್ತದೆ ಅಂತ ಹೇಳಿದ್ರಿ. ಕಿಲೋಮೀಟರ್ ಮೇಲೆ ವ್ಯತ್ಯಾಸ ಇರ್ತದೋ ಹೇಗೆ ಅದು?
0: ಹಾ ಮ್ಯಾಮ್, ನಮ್ದು ಏಜ್ ಗ್ರೂಪ್ ಮೇಲೆ ಡಿಪೆಂಡ್ ಇರತ್ರಿ. ಇವಾಗ Under-14, 16, 18 ಸೀನಿಯರ್ ಇಷ್ಟ ನಾಲ್ಕು ಕ್ಯಾಟಗರಿ ಇರ್ತಾವ್ರಿ. ಅದ್ರೊಳಗ Under-16 ಅವ್ರಿಗೆ ಡಿಸ್ಟೆನ್ಸ್ ಕಮ್ಮಿ ಇರತ್ತೆ, 10 ಕಿಲೋಮೀಟರ್, 20 ಕಿಲೋಮೀಟರ್ ಈ ರೀತಿ ಇರ್ತೈತ್ರಿ. ಬಟ್ ನಂದು ಇವಾಗ ಸೀನಿಯರ್ ರೀ. ನನ್ ಸೀನಿಯರ್ ಅಂದ್ಮೇಲೆ ನಂದು ರೋಡ್ ಒಳಗೆ 30 ಕಿಲೋಮೀಟರ್ ಬಂದಿದ್ದೀರಿ, 60 ಕಿಲೋಮೀಟರ್ ಬಂದಿರತ್ರಿ, ಆಮೇಲೆ 120 ಕಿಲೋಮೀಟರ್ ಬಂದಿರತ್ರಿ. ಮೂರ್ ಇವೆಂಟ್ಸ್ ರೀ ಕಂಟಿನ್ಯೂಸ್. ಫಸ್ಟ್ ಡೇ 30 ಕಿಲೋಮೀಟರ್, ಸೆಕೆಂಡ್ ಡೇ 60 ಕಿಲೋಮೀಟರ್ ಅಲ್ಲಿ ರಿಲೇ ಇರತ್ರಿ. ಅದ್ರಲ್ಲಿ ನಾವು 30 ಕಿಲೋಮೀಟರ್ ಓಡಿಸೋದು, ಮೆನ್ಸ್ 30 ಕಿಲೋಮೀಟರ್ ಓಡಿಸೋದು. ಇಬ್ಬರದು ಸೇರಿ ಟೈಮಿಂಗ್ ಹಿಡಿದು ಅದು ಫೈನಲ್ ಮೆಡಲ್ಸ್ ಇದನ್ನ ವಿನ್ನರ್ಸ್ ಇದನ್ನ ಅನೌನ್ಸ್ ಮಾಡ್ತಾರ್ರಿ. ಆಮೇಲೆ 120 ಕಿಲೋಮೀಟರ್ ಏನಿತ್ತು ಮಾಸ್ಟರ್ಟ್ ರೀ, ರೋಡ್ ರೇಸ್ ರೀ. ಅದಕ್ಕೆ
1: ಟೈಮಿಂಗ್ ಇರುತ್ತೆ? ಅದಕ್ಕೆ
0: ರೋಡ್ ರೇಸ್ ಅಲ್ಲಿ ಏನ್ ಟೈಮಿಂಗ್ಸ್ ಇರಲ್ಲ ರೀ.
1: ಟ್ರ್ಯಾಕ್
0: ಅಂದ್ರೆ ಟ್ರ್ಯಾಕ್ ಅಲ್ಲಿ ಟೈಮಿಂಗ್ಸ್ ಇವೆಂಟ್ಸ್ ಬೇರೆ ಇದೆ ರೀ, ಗ್ರೂಪ್ಸ್ ಇವೆಂಟ್ಸ್ ಬೇರೆ ಇದೆ. ಗ್ರೂಪ್ಸ್ ಇವೆಂಟ್ಸ್ ಗೆ ಟೈಮಿಂಗ್ಸ್ ಇರಲ್ಲ ರೀ. ಅಂದ್ರೆ ನಾವು 20 ಲ್ಯಾಪ್ಸ್ ಇದ್ರೆ 20 ಲ್ಯಾಪ್ಸ್ ಯಾರು ಫಸ್ಟ್ ಫಿನಿಶ್ ಮಾಡ್ತಾರೆ ಅವರೇ ಫಸ್ಟ್ ರೀ. ಅವ್ರು ಎಷ್ಟು ಬೇಕಾದ್ರೆ ಟೈಮ್ ತಗೊಳ್ಳಿ, ಅದ್ರೊಳಗೆ ಏನಿಲ್ಲ ರೀ. ಬಟ್ ಫಸ್ಟ್ ಫಿನಿಶ್ ಮಾಡೋರು ಫಸ್ಟ್ ರೀ. ಬಟ್ ಇವಾಗ ಟೈಮಿಂಗ್ಸ್ ಮೇಲೆ ಅಂತ ಇವೆಂಟ್ಸ್ ಇರ್ತಾವ್ರಿ. ಈ 4 ಕಿಲೋಮೀಟರ್ ನಮ್ದು ಇಂಡಿವಿಜುವಲ್ ಪರ್ಶೂಟ್ ಅಂತ ಇವೆಂಟ್ಸ್ ಐತ್ರಿ. ಅದ್ರೊಳಗೆ ಫಸ್ಟ್ ಕ್ವಾಲಿಫಿಕೇಶನ್ ರೌಂಡ್ ಇರುತ್ತೆ, ಆಮೇಲೆ ಫೈನಲ್ ಇರತ್ರಿ. ಕ್ವಾಲಿಫಿಕೇಶನ್ ಒಳಗ ನಾವು ಯಾರು ಕಡಿಮೆ ಟೈಮಿಂಗ್ ಒಳಗ್ ನಾವು 4 ಕಿಲೋಮೀಟರ್ ಫಿನಿಶ್ ಮಾಡಿರ್ತೀವಿ, ಅವರು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಈ ರೀತಿ ಕ್ವಾಲಿಫೈ ಹಾಕೋದ್ ಬರ್ತೀವ್ರಿ. ಆಮೇಲೆ ಫೈನಲ್ ಗೆ ಫಸ್ಟ್, ಸೆಕೆಂಡ್ ಆದವ್ರನ್ನ ಅಪೋಸಿಟ್ ಅಪೋಸಿಟ್ ಆಗಿ ಬಿಡ್ತಾರ್ರಿ. ನಾವ್ ಯಾರು ಫಸ್ಟ್ 4 ಕಿಲೋಮೀಟರ್ ಫಸ್ಟ್ ಫಿನಿಶ್ ಮಾಡ್ತೀವಿ ಅವ್ರು ಫಸ್ಟ್.
1: ಈಗ ನೀವು ಹಲವು ನ್ಯಾಷನಲ್ NTB ಸೈಕ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದ್ರಿ, ಪದಕಗಳನ್ನ ಪಡೆದಿದ್ರಿ, ಎಲ್ಲೆಲ್ಲಿ ನಡೆದಿದ್ವು, ಹೇಗಿತ್ತು ಆ ಅನುಭವ?
0: ನಾನು MTB ಓಡಿಸಿದ್ದು 2015 ಲಾಸ್ಟ್ ರೀ. ಅಂದ್ರೆ 2015 ವರೆಗೂ ನಾನು ಕರ್ನಾಟಕ ಒಳಗೆ ಇದ್ದೀರಿ. ಡೆಲ್ಲಿ ಹೋದ್ಮೇಲೆ ನಮ್ದು MTB ನಮಗ್ ಅಲೌಡ್ ಮಾಡ್ಲಿಲ್ಲ ರೀ. ಅಲ್ಲಿ ರೋಡ್ ಟ್ರ್ಯಾಕ್ ಎರಡೇ ಮಾಡ್ತಿದ್ವಿ ರೀ. ಕರ್ನಾಟಕ ಒಳಗಿದ್ದಾಗ ರೋಡ್, ಟ್ರ್ಯಾಕ್, MTB ಎಲ್ಲ ಆಡ್ತಿದ್ವಿ ರೀ. MTB ಇವೆಂಟ್ಸ್ ಒಂಥರ ಡಿಫ್ರೆಂಟ್ ರೀ. ಅಂದ್ರೆ ಗುಡ್ಡಗಳಿಗೆಲ್ಲ ಓಡಿಸೋದಿರತೈತ್ರಿ.
1: ಅದೇನು MTB ಅಂದ್ರೆ?
0: ಮೌಂಟೇನ್ ಬೈಕ್.
1: ಸೊ ಅದು ಬೈಕ್ ಮತ್ತೆ ಇದು ಸೈಕಲ್ ಏನಾದ್ರೂ ವ್ಯತ್ಯಾಸ
0: ಇದೆ ಮ್ಯಾಮ್? ಅದು ಸೈಕಲ್ ಮ್ಯಾಮ್, ಅದು ಅದು ಸಹಿತ MTB ಅಂದ್ರೆ ದಪ್ಪ ದಪ್ಪ ಗಾಲಿ ಇರತ್ರಿ ಅದಕ್ರಿ. ಇದು ನಮ್ದು ರೌಂಡ್ ಹ್ಯಾಂಡಲ್ ಇರತ್ತಲ್ರಿ, ಅದು ಹ್ಯಾಂಡಲ್ ಸೀದಾ ಇರತೈತ್ರಿ. ಅದಕ್ಕೆ ಗಾಲಿ ದಪ್ಪ ಇರ್ತಾವ್ರಿ. ಅಂದ್ರೆ ಗುಡ್ಡಗಳಿಗೆಲ್ಲ ಓಡಿಸ್ಬೇಕ್ರಿ, ಹಂಗಾಗಿ ಅದು ನಮಗ್ ಬ್ಯಾಲೆನ್ಸಿಂಗ್ ಇರ್ಲಿ ಅಂತೇಳಿ ದಪ್ಪ ಗಾಲಿ ಇರತ್ರಿ. ಅದಕ್ಕೂ ಗೇರ್ಸ್ ಇರತ್ರಿ, ಅದು ಕಾರ್ಬನ್ ಫ್ರೇಮ್ ಇರತ್ರಿ, ಅದು ಲೈಟ್ ವೈಟ್ ಇರತ್ರಿ. ಅದೊಂಥರ ಎಕ್ಸ್ಪೀರಿಯನ್ಸ್ ಬೇರೆ ರೀ. ಅದ್ರ ಫುಲ್ ಗುಡ್ಡಗಳಿಗೆ ಓಡಿಸೋದ್ರಿ, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅದ್ರಿ.
1: ನಿಮ್ಗೇನೋ ಇಲ್ಲಿ ಟ್ರ್ಯಾಕ್ ಮತ್ತೆ ರೋಡ್ ಅಲ್ಲಿ ಓಡಿಸಿ ಗೊತ್ತಿತ್ತು, ಗುಡ್ಡಗಾಡಿನಲ್ಲಿ ಸೈಕಲ್ ರೈಡ್ ಮಾಡೋದ್ ನಿಮ್ಗೆ ಗೊತ್ತಿರಲ್ಲ.
0: ಭೂತ್ನಾಳ್ ಅಂತ ಹೇಳಿ ಊರೈತ್ರಿ ಬಿಜಾಪುರ ಹತ್ರ ರೀ. ಅಲ್ಲಿ ಕರ್ಕೊಂಡು ಹೋಗಿ ನಮ್ಮನ್ನ ಟ್ರೈನಿಂಗ್ ಮಾಡಿಸಿದ್ರಿ ಸರ್, ಮೇಡಮ್ ಇಬ್ರು ಅಲ್ಕ ಪಡ್ತಾರೆ, ಚಂದ್ರಪ್ಪ ಗುರ್ನಿ ಅಂತ ಇದ್ರಿ. 8th, 9th, 10th ಅಲ್ಲಿ ಅವ್ರ ಕೈ ಒಳಗ್ ನಾನು ಟ್ರೈನಿಂಗ್ ತಗೊಂಡಿನ್ರಿ. ಅವರು ಅಲ್ಲಿ ಭೂತ್ನಾಳ್ ಐತ್ರಿ, ಅಲ್ಲಿ ಗುಡ್ಡ ಐತ್ರಿ ಪೂರಾ ರೀ. ಅಲ್ಲಿ ನಾವು ಸೈಕಲ್ ತಗೊಂಡ್ ಓಡಿಸಬಹುದ್ರಿ, MTB ಸೈಕಲ್ ತಗೊಂಡ್ರಿ. ಅಲ್ಲಿ ಹೋಗಿ ಕಂಟಿನ್ಯೂಸ್ಲಿ ಪ್ರಾಕ್ಟೀಸ್ ಮಾಡಿಸಿದ್ರಿ ಸರ್, ಮೇಡಮ್ ಇಬ್ರು ರೀ. ಅದು ಒಂಥರ ಫುಲ್ ನಮಗೆ ಕಾಂಪಿಟೇಷನ್ ಲೆವೆಲ್ ರೋಡೇ ಐತ್ರಿ ಅಲ್ರಿ, ಭೂತ್ನಾಳ್ ಕಡೆ ರೀ. ಹಂಗಾಗಿ ಅಲ್ಲಿ ಪ್ರಾಕ್ಟೀಸ್ ಮಾಡಿ ನಾವು ಈಸಿಲಿ MTB ನ್ಯಾಷನಲ್ಸ್ ಒಳಗೆಲ್ಲ ವಿನ್ ಆಗ್ತಿದ್ದೀವಿ.
1: ಇಲ್ಲಿವರೆಗೆ ಎಷ್ಟು ಪದಕ ಆಗಿರ್ಬೋದು ನಿಮ್ಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೇಳೋದಾದ್ರೆ?
0: ನನಗೆ ರಾಜ್ಯದಷ್ಟು ಗೊತ್ತಿಲ್ಲ, ಯಾಕಂದ್ರೆ ಬಹಳ ವರ್ಷ ಐತ್ರಿ ಗ್ಯಾಪ್ ಆಗಿ ರಾಜ್ಯದ ಓಡಿಸಲಾರ್ದ ರೀ. ರಾಷ್ಟ್ರ ಮಟ್ಟದೊಂದು 55-56 ಮೆಡಲ್ಸ್ ಇದೆ ರೀ.
1: ಇಷ್ಟು ಚಾಂಪಿಯನ್ಶಿಪ್ ಗಳಲ್ಲಿ ಭಾಗವಹಿಸಿದ್ರಲ್ಲ, ಅದ್ರಲ್ಲಿ ನಿಮ್ಗೆ ನೆನಪುಳಿಯುವಂತದ್ದು ಯಾವ್ದಾದ್ರು ಇದೇನಾ?
0: ಹಂಗಂತಂದ್ರೆ ಎಲ್ಲಾನೂ ನೆನಪಿರೋದೇ ಐತ್ರಿ. ಬಟ್ ನನ್ಗೆ 2018 ಏಷ್ಯನ್ ಗೇಮ್ಸ್ ಉಡ್ಸಿದ್ದ ಬಹಳ ನಂದು. ಇನ್ನೂ ಅದ್ರೂ ಕರ್ನಾಟಕದಿಂದ ಫಸ್ಟ್ ವುಮೆನ್ಸ್ ಅಂದ್ರೆ ನಾನೇ ರೀ. ಬಟ್ ಇನ್ನೂ ಆಮೇಲೆ ಇನ್ನೂ ಯಾರು ಆಡಿಲ್ಲ ರೀ ಏಷ್ಯನ್ ಗೇಮ್ಸ್, ಇನ್ನೂವರೆಗೂ ಯಾರು ಹೋಗಿಲ್ಲ ರೀ.
1: 2016 ಅಲ್ಲಿ ಟ್ರ್ಯಾಕ್ ಏಷ್ಯನ್ ಕಪ್ ನಲ್ಲಿ ಭಾಗವಹಿಸಿದ್ರೆ, ಸೊ ಅದು ನಿಮ್ ಮೊದಲ ಅಂತಾರಾಷ್ಟ್ರೀಯ ಮಟ್ಟದ
0: ಮೆಡಲ್
1: ಚಾಂಪಿಯನ್ಶಿಪ್. ಅದು ಅನುಭವ ಹಂಚಿಕೊಳ್ರಿ, ಎಲ್ಲಿ ನಡೆದಿತ್ತು?
0: ಅದು ಎಲ್ಲೆಲ್ಲೇ ನಡೆದಿತ್ರಿ. ಆಮೇಲೆ ನಂದು 2 ಕಿಲೋಮೀಟರ್ ಇಂಡಿವಿಜುವಲ್ ಪರ್ಶೂಟ್ ಒಳಗೆ ಸಿಲ್ವರ್ ಮೆಡಲ್ ರೀ ನಂದಲ್ಲಿ. ನನ್ಗ ಆಮೇಲೆ ಫಸ್ಟ್ ಆದವರು ಜಸ್ಟ್ 2 ಸೆಕೆಂಡ್ಸ್ ಅಷ್ಟೇ ಗ್ಯಾಪ್ ರೀ. ಅವ್ರು ಫಸ್ಟ್, ನನ್ ಸೆಕೆಂಡ್ ರೀ. ಫಸ್ಟ್ ಇಂಡೋನೇಷ್ಯಾ ಹುಡುಗಿ ಆಗಿದ್ರಿ, ಸೆಕೆಂಡ್ ನಾನಾಗಿದ್ದೆ. ಏಷ್ಯಾ ಕಪ್ ಒಳಗೆ ಕಮ್ಮಿ ಇರ್ತಾರೆ, ಕಮ್ಮಿ ಅಂದ್ರೂ ಒಂದು 8-9 ಕಂಟ್ರೀಸ್ ಇರತ್ರಿ.
1: ಯಾರು ನಿಮ್ಗೆ ಬಹಳಷ್ಟು ಪ್ರತಿಸ್ಪರ್ಧಿ ಆಗಿದ್ರು? ಬಹಳ ಟಫ್ ಕಾಂಪಿಟೇಷನ್
0: ಕೊರಿಯಾದವ್ರು ಇರ್ತಾರ್ರಿ. ಇವಾಗ ಪ್ರೆಸೆಂಟ್ ಇವಾಗಾದ್ರೂ ಕೊರಿಯಾದವ್ರು ಜಾಸ್ತಿ ಮೆಡಲ್ ತಗೊಂಡ್ ಹೋಗ್ತಾರ್ರಿ.
1: ಇಲ್ಲಾದ್ರೂ ನ್ಯಾಷನಲ್ ಅಲ್ಲಿ ನೀವು ಮೆಡಲ್ ತರ್ತಾ ಬರ್ತಾ ಇದ್ರಿ, ಬಟ್ ಒಂದೇ ಸಲ ನೀವು ಏಷ್ಯಾ ಕಪ್ ಗೆ ಹೋದ್ರಲ್ಲ, ಸೊ ಅಲ್ಲಿ ಒಂದು ಕಾಂಪಿಟೇಷನ್ ಲೆವೆಲ್ಲೇ ಬೇರೆ ಇರ್ತದೆ. ಏನ್ ಅನಿಸ್ತು ನಿಮ್ಗೆ?
0: ಡೆಲ್ಲಿ ಹೋದ ತಕ್ಷಣ ನನಗೆ ಗೊತ್ತಾಗಿದ್ದು ಇಲ್ಲಿ ಇದ್ರ ಏಷ್ಯಾ ಕಪ್ ಎಲ್ಲ ನಡೀತಾವು, ಇಂಟರ್ನ್ಯಾಷನಲ್ ಇವೆಂಟ್ ನಡೀತಾವು ಅಂತ ಹೇಳಿ ಅಂತ ಅನಿಸಿದಾಗ ಮಧ್ಯಾಹ್ನ ಎಲ್ರದು 4:00 ಇಂದ ಟ್ರೈನಿಂಗ್ ಇರ್ತಿತ್ರಿ. ನಾನು 3:00 ಗೆ ಟ್ರ್ಯಾಕಿಗೆ ಹೋಗಿದ್ದೆ ರೀ. 3:00 ಗೆ ಟ್ರ್ಯಾಕಿಗೆ ಹೋಗಿ 1 ಅವರ್ ನನ್ನ ರೂರಲ್ ಒಳಗೆ

0: ಪ್ರಾಕ್ಟೀಸ್ ಮಾಡ್ತಿದ್ದೀರಿ ಅಂದ್ರೆ ನಾನು ಜಾಸ್ತಿ ಪ್ರಾಕ್ಟೀಸ್ ಮಾಡ್ಬೇಕು, ಜಾಸ್ತಿ ಜಾಸ್ತಿ ಹೊಡಿಬೇಕಂತ ಹೇಳಿ ನಾನು 1 ಗಂಟೆ ಅಡ್ವಾನ್ಸ್ ಹೋಗಿ ಪ್ರಾಕ್ಟೀಸ್ ಮಾಡಿ ಮತ್ತೆ 4 o'clock ಇಂದ ಎಲ್ಲರೂ ಬಂದ ತಕ್ಷಣ ಅವ್ರ ಜೊತೆ ಮತ್ತೆ ಟ್ರೈನಿಂಗ್ ಮಾಡ್ತಿದ್ದೀರಿ. ನನಗೊಂದೇ ಇತ್ತು ನಾನು ಮೆಡಲ್ ಮಾಡ್ಬೇಕು, ಅದು ಇಂಟರ್ನ್ಯಾಷನಲ್ ಒಂದು ಮೆಡಲ್ ಮಾಡೋದು ಒಂದು ಡ್ರೀಮ್ ಇತ್ರಿ, ಹಂಗಾಗಿ ಅದು ಚಲೋ ಪ್ರಾಕ್ಟೀಸ್ ಮಾಡಿ ಚಲೋ ವಿನ್ ಆಯ್ತು.
1: ಸೊ ಈಗ ನೀವೇನ್ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಿರಲ್ಲ ಆ ಸೈಕಲ್ ಇರ್ತದ ಅಥವಾ ಬೇರೆ ಅಲ್ಲಿ ಅವರೇ ಕೊಡ್ತಾರ?
0: ಇಲ್ಲ ಮ್ಯಾಮ್, ನಾವು ಯಾವ ಸೈಕಲ್ ಪ್ರಾಕ್ಟೀಸ್ ಮಾಡ್ತಿರ್ತೀವಲ್ರಿ ಅದೇ ಸೈಕಲ್ ಇರತ್ರಿ, ಬಟ್ ವೀಲ್ಸ್ ಬೇರೆ ಹಾಕ್ತಾರೆ. ಟ್ರೈನಿಂಗ್ ವೀಲ್ಸ್ ಕಾಂಪಿಟೇಷನ್ ವೀಲ್ಸ್ ಬೇರೆ ಬೇರೆ ಇರತ್ರಿ, ಬಟ್ ನಮ್ಮ ಸೈಕಲ್ ಚೇಂಜ್ ಆಗಲ್ಲರಿ. ಯಾಕಂದ್ರೆ ಇವಾಗ ಸೈಕಲ್ ಚೇಂಜ್ ಮಾಡಿದ್ವಿ ಅಂದ್ರೆ ಕೈ ಒಳಗ ಅದು ಬೇರೆ ಡಿಫ್ರೆಂಟ್
1: ಸಿಗಲ್ಲ.
0: ನಮಗೆ ಎಷ್ಟೇ ಕಾಸ್ಟ್ಲಿ ಸೈಕಲ್ ಕೊಟ್ರು ನಾವು ಓಡಿಸೋ ಸೈಕಲ್ ನಮಗೆ ಚೆನ್ನಾಗಿ ಅನ್ಸತ್ರಿ. ಹಂಗಾಗಿ ನಾವು ಯಾವ ಪ್ರಾಕ್ಟೀಸ್ ಮಾಡ್ತಿರ್ತೀವಲ್ಲ ಅದೇ ಸೈಕಲ್ ನಮ್ಮ ಹತ್ರ ಇರತ್ರಿ, ವೀಲ್ಸ್ ಬೇರೆ ಹಾಕ್ತಾರ್ರಿ. ಅದು ಫಾಸ್ಟೆಸ್ಟ್ ವೀಲ್ಸ್ ಬರ್ತಾವ್ರಿ, ಅವನು ಹಿಂದೆ ಮುಂದೆ ಎಲ್ಲ ಬೇರೆ ವೀಲ್ ಹಾಕ್ತಾರೆ.
1: ಈಗ ಗೆಲುವನ್ನ ಹೇಗೆ ನಿರ್ಧಾರ ಮಾಡ್ತಾರೆ, ಟೈಮಿಂಗ್ ಅಥವಾ ನೀವೇನಾದ್ರೂ ಓಡಿಸೋದು ಸ್ಕಿಲ್ ನೋಡ್ತಾರ?
0: ಇಲ್ಲ ಮ್ಯಾಮ್, ಟೈಮಿಂಗ್ಸ್ ಟೈಮಿಂಗ್ಸ್ ಮ್ಯಾಮ್, ಎಲ್ಲ ನ್ಯಾಷನಲ್ ಲೆವೆಲ್ ಒಳಗೂ ಟೈಮಿಂಗ್ಸ್ ಮ್ಯಾಮ್. ಅದೇ ಬೇರೆ ಬೇರೆ ಇವೆಂಟ್ಸ್ ಒಳಗೆ ಬೇರೆ ಬೇರೆ ಈಗ ಟೈಮಿಂಗ್ ಮೇಲೆ ಒಂದ್ ಇವೆಂಟ್ ಇರುತ್ತೆ, ಆಮೇಲೆ ಗ್ರೂಪ್ ಇವೆಂಟ್ ಒಳಗ ಯಾರು ಫಸ್ಟ್ ಫಿನಿಶ್ ಮಾಡ್ತಾರಲ್ಲ ಅವರೇ ಫಸ್ಟ್.
1: ಸೈಕ್ಲಿಂಗ್ ಅಲ್ಲಿ ಗ್ರೂಪ್ ಇವೆಂಟ್ ಇದೆ,
0: ಗ್ರೂಪ್ ಇವೆಂಟ್ ಇದೆ. ಇವಾಗ ಮಾಸ್ಟರ್ಟ್ ಅಂತ ಹೇಳಿದ್ರೆ ಅದು ಗ್ರೂಪ್ ಇವೆಂಟ್ ನಡೆದೈತ್ರಿ, ಮೆನ್ಸ್ ಆಯ್ತು ವುಮೆನ್ಸ್ ಆಯ್ತು. ಗ್ರೂಪ್ ಇವೆಂಟ್ ನಡಬೇಕಾದ್ರೆ ಅದ್ರೊಳಗೆ ನಾವು ಯಾರು ಫಸ್ಟ್ ಫಿನಿಶ್ ಮಾಡ್ತಿವಲ್ಲ, ಇವಾಗ 120 kilometers ನಾವು ಯಾರು ಫಸ್ಟ್ ಫಿನಿಶ್ ಮಾಡ್ತಿವಲ್ಲ ಫಸ್ಟ್ ರೈಡರ್, ಅವರಿಗೆ ಫಸ್ಟ್.
1: ಗ್ರೂಪ್ ಅಂದ್ರೆ ಎಷ್ಟು ಜನ ಇರ್ತಾರೆ?
0: ನಾವು 6 members ಇರ್ತೀವ್ರಿ.
1: ಸೊ ಒಂದ್
0: ಪ್ರತಿ ಗ್ರೂಪ್ ಇಂದ 6 ಪಾರ್ಟಿಸಿಪೇಷನ್ ಮಾಡಬಹುದ್ರಿ. ಇವಾಗ ರೈಲ್ವೆ ಗ್ರೂಪ್ ಇಂದ 6, ಕರ್ನಾಟಕದಿಂದ 6, ತಮಿಳುನಾಡಿಂದ 6, ಹರಿಯಾಣದಿಂದ 6 ಗ್ರೂಪ್ಸ್ ಇವೆಂಟ್ ಅಲ್ಲಿ 6 ಟೈಮ್ ಟ್ರಯಲ್ ಅಲ್ಲಿ ಒಂದ್ ಸ್ಟೇಟ್ ಇಂದ ಇಬ್ಬಿಬ್ರು, ರೈಲ್ವೆ ಇಂದ ಇಬ್ರು, ಹರಿಯಾಣದಿಂದ ಇಬ್ರು, ಕರ್ನಾಟಕದಿಂದ ಇಬ್ರು, ಈ ರೀತಿ.
1: ನೀವು 2017 ಜೂನಿಯರ್ ಕಾಮನ್ವೆಲ್ತ್ ಗೇಮ್ಸ್ ನಲ್ಲೂ ಕೂಡ ಭಾಗವಹಿಸಿದ್ರಿ, ಯಾವ ಇವೆಂಟ್ ಅದು, ಎಲ್ಲಿ ನಡೆದಿತ್ತು?
0: ಅದು ಬಹಾಮಾಸ್ ಅಲ್ಲಿ ನಡೆದಿತ್ರಿ. ಅದು ಏಷ್ಯಾ ಕಂಡ್ ಬಿಟ್ ಬೇರೆ ಕಂಟ್ರಿ, ಯುರೋಪ್ ಕಂಡ್ ಒಳಗ ಬಹಾಮಾಸ್ ಅಂತ ಒಂದ್ ಕಂಟ್ರಿಯಲ್ಲಿ ನಡೆದಿತ್ರಿ. 60 kilometers ಇವೆಂಟ್ ಇತ್ರಿ ನಂದ್ರಿ. ಆಕ್ಚುಲಿ ಟೈಮ್ ಟ್ರಯಲ್ ಮಾಸ್ಟರ್ ಎರಡು ರೋಡ್ ಇತ್ರಿ, ಟೈಮ್ ಟ್ರಯಲ್ ಅಲ್ಲಿ ನನ್ನ ಸೈಕಲ್ ಪ್ರಾಬ್ಲಮ್ ಆಗಿ ನನಗೆ ಓಡಿಸಕ್ ಅಲೌಡ್ ಮಾಡ್ಲಿಲ್ಲ ರೀ.
1: ಅದು ಜೂನಿಯರ್ ಅಂದ್ರೆ
0: ಜೂನಿಯರ್? ಇಲ್ಲ ಮ್ಯಾಮ್, 16. ನನ್ನ ಇನ್ನೂ ಅದ್ರೂ ನನ್ನ ಲಾಂಗ್ ಫ್ಲೈಟ್ ಅಲ್ಲಿ ಓಡಾಡಿದ್ದಂದ್ರೆ ಅದೇ ಮ್ಯಾಮ್, ಜರ್ನಿ ಮಾಡಿರೋದಂದ್ರೆ ಅದೇ, ಡೆಲ್ಲಿ ಟು ಲಂಡನ್, ಲಂಡನ್ ಟು ಬಹಾಮಾಸ್. ಅಷ್ಟು ಫ್ಲೈಟ್ ಅಲ್ಲೇ 6 to 8 hours ಜರ್ನಿ ಇತ್ತು ಮ್ಯಾಮ್.
1: ಮೊದಲಿಗೆ ಫ್ಲೈಟ್ ಹತ್ತಿದ್ದು
0: ಫ್ಲೈಟ್ ಹತ್ತಿದ್ದೆ ಅವಾಗ. ಇಂಡಿಯಾದಲ್ಲೂ ಯಾವಾಗ್ಲೂ ನಾನು ಓಡಾಡಿರ್ಲಿಲ್ಲ ರೀ ಫ್ಲೈಟ್ ಒಳಗ್ರಿ,
1: ಟ್ರೈನ್ ಅಲ್ಲೇ
0: ಹೋಗ್ಬಸ್ ಹಾರಿ. ಟ್ರೈನ್ ಹತ್ತಿದ್ದು ನ್ಯಾಷನಲ್ ಲೆವೆಲ್ ಆಡುವಾಗ ಫಸ್ಟ್ ಟೈಮ್ ನಾ ಟ್ರೈನ್ ಹತ್ತಿದ್ರಿ, ಫ್ಲೈಟ್ ಹತ್ತಿದ್ದು ಅವಾಗ ಫಸ್ಟ್ ಟೈಮ್ ರೀ. ಅದನ್ನ ಹೆಂಗ್ ಹೇಳ್ಬೇಕಂದ್ರೆ ಖುಷಿ ಆಯ್ತು ಮ್ಯಾಮ್, ಅಲ್ಲಿವರೆಗೂ ಹೋಗಿದ್ದು ಅವ್ರು ನನಗೆ ಜಾಸ್ತಿ ಅವರೇ ಖುಷಿ ಪಟ್ಟಿದ್ರು. ನನ್ನ ಮಗಳು ವಿಮಾನದೊಳಗ ತಿರುಗಾಡ್ತಾಳ ಅಂತ ಹೇಳಿ ಎಲ್ಲ ಖುಷಿ ಪಟ್ರು ಮ್ಯಾಮ್ ಎಲ್ರು. ಅಲ್ಲಿ ಹೋದ ತಕ್ಷಣ ಕಾಂಪಿಟೇಷನ್ ಎಲ್ಲ ಚೆನ್ನಾಗಾಯ್ತು ಮ್ಯಾಮ್, ಜರ್ನಿನೂ ಎಲ್ಲ ಫುಲ್ ಇಂಡಿಯಾ, ನಮ್ ಜೊತೆ ಕೋಚ್ ಬಂದಿರ್ತಾರೆ ಮ್ಯಾಮ್, ಅವರೆಲ್ಲ ನಮ್ಮನ್ನ ಫುಡ್ ಆಗ್ಲಿ ಆಮೇಲೆ ಅಲ್ಲಿರೋದು ಅಕಾಮಿಡೇಷನ್ ಆಗ್ಲಿ ಎಲ್ಲಾನು
1: ಚೆನ್ನಾಗಿ. ಫಸ್ಟ್ ಫ್ಲೈಟ್ ಹತ್ತಿದ್ರಿ, ಆಮೇಲೆ ಅಲ್ಲಿಂದ ಬಂದ್ಮೇಲೆ ನಿಮ್ ಹಳ್ಳಿ ಪುಟ್ಟ ಗ್ರಾಮದಿಂದ ಹೋದವ್ರಿ ನೀವು, ಸೊ ಆ ಗ್ರಾಮದ ವಾತಾವರಣ ಹೇಗಿತ್ತವ?
0: ಹಳ್ಳಿ ಒಳಗೆಲ್ಲ ಹೆಂಗಂತಾರಂದ್ರ, ಬೇರೆ ದೇಶಕ್ಕೆ ಹೋಗಿ ಬಂದಾರ, ಹಾ ಹೋಗಿ ಬಂದಾರ, ಸೈಕಲ್ ಹೊಡೆದ್ ಬಂದ್ಲ, ಹ್ಮ್ ಹೊಡೆದ್ ಬಂದ್ಲ, ಅಷ್ಟೇ ಮುಗಿದ್ವಿ. ಬಟ್ ಅದೇ ನಮ್ದು ಜಮಖಂಡಿ ಒಳಗೆ ನ್ಯಾಷನಲ್ಸ್ ಇತ್ರಿ. ನಂದು ಇಂಟರ್ನ್ಯಾಷನಲ್ ಹೋದಾಗ ಅಷ್ಟೇ ಇನ್ನೂ ಊರೊಳಗೆ ಪಬ್ಲಿಕ್ ಆಗಿರ್ಲಿಲ್ಲ ರೀ. ನಮ್ಮ ಊರಿಂದ ಜಮಖಂಡಿ 15 kilometers ಅಷ್ಟೇ ರೀ. 2014 ಒಳಗೆ ನಾನು ಜಮಖಂಡಿ ನ್ಯಾಷನಲ್ ಇತ್ತಲ್ಲ, ಜಮಖಂಡಿ ನ್ಯಾಷನಲ್ ಒಳಗೆ ನಂದು 1 gold 2 silver ರೀ. ನನ್ನ ಊರೊಳಗ ಅನ್ಕ ಫುಲ್ ಊರ್ ತುಂಬ ಮೆರವಣಿಗೆ ಮಾಡಿಬಿಟ್ಟಿದ್ರಿ, ಫುಲ್ ಇಡೀ ಊರನೇ ನಮ್ದು. ನಮ್ ರೋಡಿಗೆನ ಇವೆಂಟ್ಸ್ ಸ್ಟಾರ್ಟ್ ಇತ್ರಿ, ಗ್ರೂಪ್ ಇವೆಂಟ್ ರೀ. ನಂದು ಅದೇ ಇವೆಂಟ್ ಒಳಗೆ ನಂದು ಗೋಲ್ಡ್ ಮೆಡಲ್ ರೀ. ನಂದು ಎಷ್ಟು 20-30 kilometers ಇವೆಂಟ್ಸ್ ಇತ್ರಿ, ಫುಲ್ ಫಸ್ಟ್ 3 kilometers ಹಿಡಿದು ಎಂಡ್ ವರೆಗೂ ನಮ್ಮ 3 ನಿಂತಿದ್ರಿ. ಮೇಘ ಮೇಘ ಹೊಡಿ ಹೊಡಿ ಜೋರ್ ಹೊಡಿ ಜೋರ್ ಹೊಡಿ. ಇನ್ನು ನನಗೆ ಸ್ಟ್ರಾಂಗ್ ಪ್ಲೇಯರ್ಸ್ ಗಳು ಬಂಚ್ ಒಳಗೆ ಇದ್ದಿರ್ರಿ, ಬಟ್ ನನಗೆ ಅವ್ರನ್ನೆಲ್ಲ ನೋಡಿ ನಾನು ಫಸ್ಟ್ ಮಾಡಿನಿ ಅನ್ನೋ ಫೀಲ್ ಇನ್ನೂವರೆಗೂ ಐತ್ರಿ.
1: ನಮ್ಮೂರು
0: ಹುಡುಗಿ, ನಮ್ಮೂರು ಹುಡುಗಿ. ಆಮೇಲೆ ನಾನ್ ಫಸ್ಟ್ ಮಾಡಿದ ತಕ್ಷಣ ಸಿದ್ದು ನ್ಯಾಮಗೌಡ ಸರ್ ಇದ್ರಿ, ನನ್ ಫುಲ್ ಹೊತ್ಕೊಂಡು ಅವ್ರ
1: ಚೇರ್
0: ರೀ. ಅಲ್ಲಿ ಅದೊಂಥರ ಸೆಲೆಬ್ರೇಟ್ ಬೇರೆ ಲೆವೆಲ್ ಇತ್ರಿ,
1: ಬಹಳ ಒಂಥರ ಕ್ಷಣ.
0: ಅದು ನ್ಯೂಸ್ ಪೇಪರ್ ಎಲ್ಲ ಹಾಕಿಸಿ ನನ್ನ ಅದೇ ಒಂದ್ ನ್ಯಾಷನಲ್ ಮಗುದು ಒಂದ್ ಸ್ವಲ್ಪ ದಿವಸಕ್ಕೆ ಊರಿಗೆ ಹೋದಾಗ ಬಹಳ ನನ್ನೆಲ್ಲ ಗುರುತಿಸಿದ್ರಿ,
1: ಸಭೆ ಸಮಾರಂಭ
0: ಸನ್ಮಾನ ಮಾಡಿದ್ರಿ. ಅದನ್ನೆಲ್ಲ ಒಂಥರ ಫುಲ್ ಸ್ಟ್ರಾಂಗ್ ಮೆಮೊರಿ ಅಂತ ಹೇಳ್ಬಹುದ್ರಿ ಅದೆಲ್ಲಾರಿ.
1: 2017 ಟ್ರ್ಯಾಕ್ ಏಷ್ಯಾ ಕಪ್ ನಲ್ಲಿ ಸಿಲ್ವರ್ ಮೆಡಲ್ ತಗೊಂಡ್ಬಂದಿದ್ರಲ್ಲ, ಅದರ ಅನುಭವವನ್ನ ಹಂಚಿಕೊಳ್ಳಿ.
0: 2017 ಏಷ್ಯನ್ ಚಾಂಪಿಯನ್ಶಿಪ್ ಬೇರೆ ನಡೆದಿತ್ತು, ಅಲ್ಲಿ ಪಾರ್ಟಿಸಿಪೇಷನ್ ಆಗೈತ್ರಿ. ಏಷ್ಯಾ ಕಪ್ ಅಲ್ಲಿ ಸಿಲ್ವರ್ ಮೆಡಲ್ ಆಯ್ತ್ರಿ ಅಲ್ಲಿ, ಅದು ಒಂಥರ ಖುಷಿ ಅನುಭವ ನನಗೆ.
1: ಸೊ ಈಗ ಇಲ್ಲಿವರೆಗೂ ಬಹಳಷ್ಟು ಚಾಂಪಿಯನ್ಶಿಪ್ ಚಾಂಪಿಯನ್ಶಿಪ್ ಗಳಲ್ಲಿ ಭಾಗವಹಿಸಿದ್ರಿ, ಮೇಲೆ ಮೇಲೆ ಚಾಂಪಿಯನ್ಶಿಪ್ ಗಳಲ್ಲಿ ಭಾಗವಹಿಸಿದ್ರಿ, ಯಾವ ರೀತಿ ಉತ್ಸಾಹ ಇರ್ತಿತ್ತು? ಯಾಕಂದ್ರೆ ಸಾಕಪ್ಪ ಈ ಸೈಕಲ್ ಲೈಫ್ ಅನ್ಸ್ಲಿಲ್ವಾ?
0: ನನಗೆ ಪ್ರೆಸೆಂಟ್ ಒಂದ್ ಬೇಬಿ ಇದಾವ ಮ್ಯಾಮ್, ನನ್ನ ಮಗಳು 1.5 ವರ್ಷ ರೀ, ನನಗೆ ಇನ್ನೋದ್ರನ್ನ ಸೈಕ್ಲಿಂಗ್ ಸಾಕ್ ಅನ್ಸಿಲ್ಲ ರೀ, ನಾನು ಇನ್ನೋದ್ರನ್ನ ಮಾಡಂತೀನಿ. ನನ್ನ ಹಸ್ಬೆಂಡು ಅಷ್ಟೇ ಸಪೋರ್ಟ್ ಮಾಡಂತಾರ್ರಿ, ಆಮೇಲೆ ರೈಲ್ವೆಯಿಂದನೂ ಅಷ್ಟೇ ಸಪೋರ್ಟ್ ಐತ್ರಿ. ಸೈಕ್ಲಿಂಗ್ ಸಾಕ್ ಅಂತ ಹೇಳಿ ನಡ್ಬರ್ಕ್ ನಡ್ಬರ್ಕ್ ಬಿಡ್ತೀನಿ ಅಂದ್ರೂ ಅದೊಂಥರ ಈಗ
1: ಸೆಳೆತ
0: ಹಾರಿ ಅದೊಂಥರ ಹ್ಯಾಬಿಟ್ ಅಂತ ಹೇಳಿ ಅದೊಂದು ಅಂಡ್ಕೊಂಡ್ಬಿಟ್ಟಾರತ್ತೆ ಆಗ್ಬಿಟ್ಟಿದ್ರಿ ಅದ್ರಿ. ಅಂದ್ರೆ ಅದನ್ನ ಬಿಡಕ್ಕೆ ಆಗ್ತಿಲ್ಲ ರೀ, ಸಾಕಂತ ಇನ್ನವರೆಗೂ ಯಾವಾಗೂ ಅನಿಸೂ ಇಲ್ಲ ರೀ.
1: ಇಲ್ಲಿವರೆಗೆ ಎಷ್ಟು ಅಂತಾರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ರಿ, ಹಾಗೆ ನಿಮಗೆ ಅಂತಾರಾಷ್ಟ್ರೀಯ ಪಂದ್ಯಾವಳಿ ನೆನಪುಳಿಯುವಂತದ್ದು ಯಾವ್ದು?
0: ನಾನ್ ಇಲ್ಲಿವರೆಗೇನು 6 ಇಂಟರ್ನ್ಯಾಷನಲ್ಸ್ ಆಡಿದೀನ್ರಿ. ಆಮೇಲೆ ನೆನಪುಳಿಯೋದಂದ್ರ ನಾನ್ ಜೂನಿಯರ್ ಇದ್ದಾಗ ಬಾಮಾಸ್ಕ್ ಹೋಗಿರೋದು, ಅದೇ ಒಂದ್ ನಂದ ಜೂನಿಯರ್ ಕಾಮನ್ವೆಲ್ತ್ ಆಡಿರೋದು, ಅದೊಂದ್ ಸ್ಟ್ರಾಂಗ್ ಮೆಮೊರಿ ಅಂತ ಹೇಳ್ಬೋದ್ರಿ. ಆಮೇಲೆ ಏಷ್ಯನ್ ಗೇಮ್ಸ್ 2018 ಒಳಗ್ ಹೋಗಿರೋದ್ರಿ. ಇನ್ನೂವರೆಗೂ ಹುಡುಗಿಯರೊಳಗ್ ಯಾರು ಹೋಗಿಲ್ಲ ರೀ ಕರ್ನಾಟಕದಿಂದ ರೀ. ಅದು ನನ್ ಕುರ್ನಿ ಸರ್ ಹೇಳಿದಾಗ ಇನ್ನೂ ಫಸ್ಟ್ ಹೋಗಿರೋದ್ ನಾನೇ ಅಂತ ಹೇಳಿ ಅದೊಂದ್ ಖುಷಿ ಆಯ್ತ್ರಿ. ಫಸ್ಟ್ ಟೈಮ್ ನಂದ ಇಂಟರ್ನ್ಯಾಷನಲ್ ಮೆಡಲ್ ಆಗಿರೋದ್ರಿ, ಚೆನ್ನಾಗಿತ್ರಿ.
1: ಬಹಳಷ್ಟು ಪ್ರಶಸ್ತಿಗಳು ನಿಮ್ಗೆ ಬಂದಿದೆ, ಏಕಲವ್ಯ ಪ್ರಶಸ್ತಿ ಕುರಿತಾಗಿ ಹೇಳಿ, ಯಾವ ರೀತಿ ನಿಮ್ಗೆ ಒಲಿಯಿತ ಆ ಪ್ರಶಸ್ತಿ?
0: ಏಕಲವ್ಯ ಪ್ರಶಸ್ತಿ ಅಂದ್ರೆ ನಾನು ಕಂಟಿನ್ಯೂಸ್ಲಿ ಮೆಡಲ್ಸ್ ಮಾಡಿದ್ದೀರಿ, ಅದೊಂದು ಡ್ರೀಮ್ ಇತ್ತು ನನಗೆ ಅವಾರ್ಡ್ ತಗೋಬೇಕು ಅಂದ್ರೆ. ಕರ್ನಾಟಕ ಒಳಗ ಜಾಸ್ತಿ ಅಚೀವ್ಮೆಂಟ್ ಮಾಡಿದವರಿಗೆ ಹೈಯೆಸ್ಟ್ ಅವಾರ್ಡ್ ಅಂದ್ರೆ ಇದು ಏಕಲವ್ಯ ಅವಾರ್ಡ್ ರೀ.
1: ಕ್ರೀಡಾ ಪ್ರತಿಭೆಗೆ
0: ನಾನೆಲ್ಲ ನಮ್ ಸೀನಿಯರ್ಸ್ ಮನೆಗೆ ಹೋದಾಗ ಈ ಅವಾರ್ಡ್ ಇಟ್ಟಿರೋದು ಅವ್ರ ಮನೆ ಒಳಗ್ ನೋಡ್ತಿದ್ದೀರಿ, ನೋಡ್ ನಾನು ಇದನ್ನ ಅವಾರ್ಡ್ ತಗೋಬೇಕಲ್ಲ, ನೀವು ನಿಲ್ಲಮ್ಮ ಮಲ್ಲಿಗೆ ಅವಾರ್ಡ್ ಅಂತ ಹೇಳಿದ್ರಲ್ಲ ಅವ್ರ ಮನೆ ಹೋಗಿದ್ದೀರಿ. ನಾನು ಒಂದ್ಸಲ ಅಕ್ಕರ ಮನೆಗೆ ಹೋದಾಗ ಅವ್ರ ಮನೆ ಒಳಗ ಅವಾರ್ಡ್ ನೋಡಿದ್ದೀರಿ ನಾನ್ರಿ. ಅವಳು ಸ್ವಲ್ಪ ಜಾಸ್ತಿ ಹುಡುಗರಿಗೆ ಮೋಟಿವೇಶನ್ ಕೊಡ್ತಾರ್ರಿ, ಅಂದ್ರ ನಾವೆಲ್ಲ ಹಿಂಗ್ ಸೈಕ್ಲಿಂಗ್ ಮಾಡಿದ್ವಿ, ಈ ರೀತಿ ಮಾಡಿದ್ವಿ. ನನ್ಗೆ ಯಾರಾದ್ರೂ ನಮ್ ಸೀನಿಯರ್ಸ್ ಕಂಡ್ರೆ ಸಾಕು, ನನ್ ಜೂನಿಯರ್ ಇದ್ದಾಗ ಇವಾಗ ಅಷ್ಟು ನಾನು ಸ್ವಲ್ಪ ಚೇಂಜ್ ಆಗೈತ್ರಿ ಮೆಂಟಾಲಿಟಿ. ಬಟ್ ನಾ ಸಣ್ಣವಳಿದ್ದಾಗ ಯಾರಾದ್ರೂ ನಮ್ ಸೀನಿಯರ್ ಕಂಡ್ರ ಅವ್ರು ಹೆಂಗ್ ಸೈಕ್ಲಿಂಗ್ ಮಾಡ್ಯಾರ, ನಾವ್ ಇನ್ನು ಹೆಂಗ್ ಇಂಪ್ರೂವ್ ಮಾಡ್ಕೋಬೇಕು, ಇನ್ನು ಹೆಂಗ್ ನಾವ್ ಸೈಕಲ್ ಹೊಡೆದ್ರ ನಮಗೆ ಎಲ್ಲ ಮೆಡಲ್ಸ್ ಎಲ್ಲ ಬರ್ತಾವ. ನಾನು ಅವ್ರನ್ನ ಕೆನಕಿ ಕೆನಕಿ ಕೇಳ್ತಿದ್ದೀರಿ, ಹೆಂಗ್ ಸೈಕಲ್ ಹೆಂಗ್ ಹೊಡೆದು. ಇಲ್ಲಿ ಕರ್ನಾಟಕ ಒಳಗೂ ಆಯ್ತು, ನಾನ್ ಡೆಲ್ಲಿ ಹೋದ ತಕ್ಷಣ ಅಲ್ಲೂ ಬೇರೆ ಬೇರೆ ಸ್ಟೇಟ್ ಇಂದ ಸೀನಿಯರ್ಸ್ ರೈಡರ್ಸ್ ಇದ್ರು ನಮ್ ಜೊತೆ, ಅವ್ರನ್ನೆಲ್ಲರನ್ನು ಕೇಳಿ ಕೇಳಿ ತಿಳ್ಕೊಳ್ಳೋದು. ಒಂದಿಬ್ರು 3 ಮಂದಿ ನಮ್ ಸೀನಿಯರ್ಸ್ ಮನೆಗೆ ಹೋದಾಗ ನಾನು ಏಕಲವ್ಯ ಅವಾರ್ಡ್ ನೋಡಿದ್ದೀರಿ, ನನಗೊಂದಿತ್ರಿ ಅದ್ ನಾನ್ ತಗೋಬೇಕ.
1: ಅದು ಅವಾರ್ಡ್ ಬಹಳ ಒಂಥರ ಆಕರ್ಷಣೀಯ
0: ಅಷ್ಟ ಇದೆ ಐತ್ರಿ, ಅದ್ರ ಫುಲ್ ಅಟ್ರಾಕ್ಟ್ ಆಗುತ್ತೆ ಅದನ್ನ ನೋಡಿದ ತಕ್ಷಣ ರೀ. ತಗೊಳ್ಬೇಕಂದ್ರ ನಾವ್ ಏನ್ ಮಾಡ್ಬೇಕು, ಕಂಟಿನ್ಯೂಸ್ಲಿ 5 ಇಯರ್ಸ್ ಪರ್ಫಾರ್ಮೆನ್ಸ್ ಇರ್ಬೇಕ್ರಿ. ಹೈಯೆಸ್ಟ್ ಪರ್ಫಾರ್ಮೆನ್ಸ್ ಕರ್ನಾಟಕ ಒಳಗೆ ಯಾರ್ದಿರತ್ತಲ್ಲ ಆ ಇಯರ್ದು ನಮ್ಗ್ ಅವಾರ್ಡ್ ಬರುತ್ತೆ. ಹಂಗಾಗಿ ನಾನ್ ಕಂಟಿನ್ಯೂಸ್ಲಿ ಮೆಡಲ್ ಮಾಡಕ್ ಟ್ರೈ ಮಾಡಿದೆ ರೀ, ಮೆಡಲ್ ಆದ್ರಿ, ಆಮೇಲೆ ಅವಾರ್ಡು ಬಂತ್ರಿ.
1: ಈಗ ಕೊನೆಯದಾಗಿ ಒಂದು ಪ್ರಶ್ನೆ ಮೇಘ, ಸೈಕ್ಲಿಂಗ್ ಕ್ರೀಡೆಯಲ್ಲಿ ಬಹಳಷ್ಟು ಕ್ರೀಡಾಪಟುಗಳು ಆರ್ಥಿಕವಾಗಿ ಹಿಂದುಳಿದಿರುತ್ತಾರೆ, ಅವರ ಕ್ರೀಡಾ ಸಾಧನೆಯನ್ನ ಸರ್ಕಾರ ಯಾವ ರೀತಿ ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡಬೇಕು, ನಿಮ್ಮ ಅಭಿಪ್ರಾಯ ಏನು?
0: ಇವಾಗ ಎಷ್ಟೋ ಜನ ನನಗ ಗೊತ್ತಿದ್ದಂಗನ ಎಷ್ಟೋ ಮಂದಿ ನ್ಯಾಷನಲ್ ಲೆವೆಲ್ ಮೆಡಲ್ಸ್ ಮಾಡಿದವರು ಸಹಿತ ಮನೆಯೊಳಗ್ ಇವಾಗ ಗಂಡ್ ಮಕ್ಳದ್ರ ಮನೆಯೊಳಗ್ ಬಿಟ್ಟು ಕೆಲಸ ಮಾಡಕ್ ಹೊಂಟಾರ್ರಿ. ಹೆಣ್ಮಕ್ಳದ್ರ ಮನೆಯೊಳಗ್ ಬಿಟ್ಟು ಮದ್ವಿ ಮಾಡ್ಕೊಡ್ತಾರ, ಅವ್ರ ಮದ್ವಿ ಮಾಡ್ಕೊಂಡ್ ಮನೆ ಹೋಗ್ತಾರ್ರಿ. ಎದಕ್ ಸಲುವಾಗಿ ಅಂದ್ರೆ ಅವ್ರ ಮನೆಯೊಳಗ್ ಅವ್ರ ಸೈಕಲ್ ಕೊಡ್ಸಕ್ ಆಗ್ಲಾರ್ದಕ್ ಅವ್ರ ಸೈಕ್ಲಿಂಗ್ ಬಿಡಿಸ್ತಾರ್ರಿ. ಇವಾಗ ನಮ್ ಸೈಕಲ್ 1 ಲಕ್ಷ ಕೊಟ್ರ ಬರ್ತೈತಿ, 50,000 ಕೊಟ್ರ ಬರ್ತೈತಿ ಅಂತಿಲ್ಲ. ಒಂದ್ ಸೈಕಲ್ ತಗೊಳ್ಬೇಕಾದ್ರೆ ಮಿನಿಮಮ್ 4-5 ಲಕ್ಷ ಬೇಕ್ರಿ ಇವಾಗ್ರಿ. ಹಂಗಿದ್ದಾಗ ಅದ್ರ ಸರ್ಕಾರ ಅವ್ರ ಅಚೀವ್ಮೆಂಟ್ ಅವ್ರ ಮಾಡೋರ್ ಇಂಟ್ರೆಸ್ಟ್ ಇದ್ರ ಅವ್ರದ್ ಅಚೀವ್ಮೆಂಟ್ ನೋಡ್ರ ಅದನ್ನೆಲ್ಲ ತಿಳ್ಕೊಂಡು ಅವ್ರಿಗೊಂದು ಹಣ ಸಹಾಯ ಅವ್ರ ಕೈಲಿ ಆದಷ್ಟು ಕೊಡ್ಲಿರಿ ಅಂದ್ರೆ ನಾನು ಅದ್ ಸೈಕಲ್ ಕೊಡ್ಸಿ ತೀರ್ರೆ ಅಂತ ಹಿಂಗ್ ಹೇಳಲ್ಲ ರೀ. ಅವ್ರ ಕಡೆ ಎಷ್ಟಾಗ್ತೈತಿ ಅಷ್ಟು, ಅವ್ರ ಊರೊಳಗೆ ಇದ್ದವ್ರು ಯಾರೇ ಹೆಲ್ಪ್ ಮಾಡೋರು ಇದ್ರಂದ್ರ ಅವ್ ಎಷ್ಟೋ ಬಿಸ್ನೆಸ್ ಮ್ಯಾನ್ ಗಳು ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡ್ತಾರೆ ಮ್ಯಾಮ್, ಇವಾಗ ಎಲ್ಲೆಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲೆಲ್ಲೋ ರೊಕ್ಕ ಕಳ್ಕೊತಾರಿ. ಅದ್ರ ಬದ್ಲಿ ಹಿಂಗ್ ಸ್ಪೋರ್ಟ್ಸ್ ಮಾಡೋರು ಬಡ ಹುಡುಗರಿ ಅವ್ರಿಗೆ ಹೆಲ್ಪ್ ಮಾಡಿದ್ರ ಅದ್ರದ ಒಂದ್ ಎಷ್ಟೋ ಅವ್ರಿಗೆ ಹೆಲ್ಪ್ ಆಗ್ತೈತ್ರಿ. ಈಗ ನಾವ್ ಮಾಡೋ ಟೈಮ್ ಒಳಗಲ್ಲಿ ನಮಗಾದ್ರೂ ಯಾರು ಹೆಲ್ಪ್ ಮಾಡಿಲ್ಲ ಮ್ಯಾಮ್. ಎಂ ಬಿ ಪಾಟೀಲ್ ಸರ್ ನನಗೆ ಒಂದ್ 3 ಲಕ್ಷ ಸೈಕಲ್ ಕೊಟ್ಟಿದ್ದಾರ್ರಿ. ಆ ಸೈಕಲ್ ಮೇಲೆ ನಾನ್ ಎಷ್ಟೋ ವರ್ಷ ನಮ್ ಸೈಕಲ್ ತುಳಿದ್ ಮೆಡಲ್ ಮಾಡಿನ್ರಿ. ಅದ್ರಿಂದ ನಾನು ಒಂದ್ 3-4 ವರ್ಷ ಮತ್ತೆ ಕಂಟಿನ್ಯೂ ಸೈಕ್ಲಿಂಗ್ ಮಾಡಕ್ ಹೆಲ್ಪ್ ಆಯ್ತ್ರಿ. ಹಂಗೆ ಆ ಟೈಮ್ದಾಗ ಯಾರಾದ್ರೂ ನಾವ್ ಹೆಲ್ಪ್ ಮಾಡಿದ್ರ ಪಾಪ ಅವ್ರ ಲೈಫ್ ಏನೇ ಅವ್ರಿಗೆ ಫುಲ್ ಮುಂದ ಅವರು ಒಂದ್ ಏನೋ ಒಂದ್ ಜಾಬ್ ಮಾಡಬಹುದು, ಇನ್ನೊಬ್ರಿಗೆ ಅವರು ಗುರುತು
1: ಸ್ಫೂರ್ತಿ
0: ಆಗ್ಬಹುದ್ರಿ ಇದು ಸೈಕ್ಲಿಂಗ್ ಮಾಡೋದಕ್ರಿ.
1: ಅಂದ್ರೆ ಈಗ ಆರ್ಥಿಕವಾಗಿ ಹಿಂದುಳಿದವರು ಕ್ರೀಡಾ ಪ್ರತಿಭೆಗಳು ಬಹಳಷ್ಟು ಜನ ಇದ್ದಾರೆ, ಅವ್ರಿಗೆ ಆರ್ಥಿಕವಾಗಿ ಸಹಾಯ ಮಾಡಿದ್ರೆ ನಮ್ಮ ದೇಶಕ್ಕೂ ಅಷ್ಟೇ ಅಲ್ಲ ನಮ್ಮ ಕರ್ನಾಟಕ.
0: ನನಗ ಅನ್ಸೋ ಪ್ರಕಾರ ನಮ್ ಕರ್ನಾಟಕದಲ್ಲಿ ಇನ್ನೂ ಅಷ್ಟು ವ್ಯಾಲ್ಯೂ ಕೊಡತಿಲ್ಲ ರೀ ಸ್ಪೋರ್ಟ್ಸ್ ಈಗ್ರಿ, ಬಟ್ ಕೊಡ್ಬೇಕ್ರಿ. ಇವಾಗ ನಮ್ ಸೈಕ್ಲಿಂಗ್ ಒಳಗ ನನಗ್ ಬೇರೆ ಗೇಮ್ ಗೊತ್ತಿಲ್ಲ ರೀ, ಯಾಕಂದ್ರೆ ನಾವ್ ಸೈಕ್ಲಿಂಗ್ ಮಾಡ್ಕೊತ ಬಂದಿವಿ, ನಮ್ ಸೈಕ್ಲಿಂಗ್ ಗೊತ್ತೈತ್ರಿ. ಬೇರೆ ಸ್ಟೇಟ್ ಒಳಗ ಇವಾಗ ಹರಿಯಾಣ ಒಳಗ ಒಲಿಂಪಿಯನ್ ಒಳಗ ಜಾಸ್ತಿ ಪ್ಲೇಯರ್ಸ್ ಇರ್ತಾರೋ ಒಲಿಂಪಿಕ್ ಟೀಮ್ ಒಳಗ ಹರಿಯಾಣ ಟೀಮ್ ಇರತ್ರಿ. ನ್ಯಾಷನಲ್ ಗೇಮ್ಸ್ ನಡೀತಿತ್ರಿ. ನ್ಯಾಷನಲ್ ಗೇಮ್ಸ್ ಒಳಗ ಹೈಯೆಸ್ಟ್ ಟ್ಯಾಲಿ ಒಳಗ ಹರಿಯಾಣ ಮತ್ತ ಮಹಾರಾಷ್ಟ್ರ ಅದಾರ್ರಿ. ಅವ್ರಿಗೆ ಇಷ್ಟ ಸಪೋರ್ಟ್ ಐತ್ರಿ. ಒಂದ್ ಮೆಡಲ್ ಮಾಡಿದ್ರ 10 lakh rupees ಮಹಾರಾಷ್ಟ್ರ ಟೀಮ್ ದವ್ರು ಕೊಡ್ತಾರ್ರಿ. ಅವ್ರು ಎಷ್ಟ್ ಮೆಡಲ್ ಮಾಡ್ತಾರ ಅಷ್ಟು ಮೆಡಲ್ಕ್ರಿ. ಬಟ್ ನಮ್ಮ ಸ್ಟೇಟ್ ಒಳಗ ಒಂದ್ ಮೆಡಲ್ ಮಾಡಿದ್ರೆ ಬರೀ 5 lakh ರೀ. ಅವ್ರ 10 medal ಮಾಡಿದ್ರು 5 lakh ಏನೇ ಕೊಡಂತಾರ್ರಿ.

0: ಗೋಲ್ಡ್ ಮಾಡಿದ್ರು 5 ಲ್ಯಾಕ್ಸ್ ಏನ ಕೂಡ ಅಂತಾರ್ರಿ. ನಮ್ಗೂ ಈಗ ಸದ ಇಷ್ಟು ನಮ್ದು ಖರ್ಚ್ ಐತಿ ಅಂದ್ಮೇಲೆ ಗೌರ್ಮೆಂಟ್ ಇಂದ ನಮಗೆ ಹೆಲ್ಪ್ ಐತಂದ್ರ ನಮ್ಗೆ ಇಂಟ್ರೆಸ್ಟ್ ಬರುತ್ತೆ ಮಾಡೋದಕ್ರಿ. ಇವಾಗ ನಮ್ ಕಡೆಯಿಂದ ಇನ್ವೆಸ್ಟ್ ಮಾಡಿ ಮಾಡಿ ಮಾಡಿ ಮಾಡಿದ್ರೆ ನಮ್ ಪೇರೆಂಟ್ಸ್ ಸಪೋರ್ಟ್ ಮಾಡಲ್ಲ ರೀ.
1: ಅಂದ್ರೆ ಸೈಕ್ಲಿಂಗ್ ಕ್ರೀಡೆಗೆ ದುಬಾರಿ ಅಂತ ಹೇಳ್ಬೋದು. ಸೈಕಲ್ ಗೆ ಈಗ 10 ಲಕ್ಷ ಹಿಂಗೆಲ್ಲ ಇರುವಾಗ ಆಮೇಲೆ ಅವರಿಗೆ ಪೌಷ್ಟಿಕ ಆಹಾರ ಬೇಕಾಗಿರುತ್ತದೆ, ಅದಕ್ಕೂ ಅವರು ಖರ್ಚು ಮಾಡಬೇಕು. ಪ್ರಾಕ್ಟೀಸ್ ಆಮೇಲೆ ಕೋಚ್ ಇವೆಲ್ಲ ಹಿಡಿದ್ರೆ ಬಹಳಷ್ಟು ವೆಚ್ಚ ಆಗ್ತದೆ. ಸರ್ಕಾರ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು
0: ಮ್ಯಾಮ್, ಯೋಚನೆ ಮಾಡ್ಬೇಕಾಗತ್ತೈತ್ರಿ. ಯಾಕಂದ್ರೆ ಈಗ ಸೈಕಲ್ ತಗೊಳಕ್ ಆಗ್ಲಿಲ್ಲ ಅಂದ್ರೆ ನಾವು ಸೈಕ್ಲಿಂಗ್ ಬಿಟ್ಬಿಟ್ವಿ ಅಂದ್ರೆ ನಮ್ ಲೈಫ್ ಇಲ್ಲಿಗೆ ಮುಗಿದ್ ಬಿಡ್ತೀವಿ.
1: ನಿಮ್ಗಷ್ಟೇ ಲಾಸ್ ಅಲ್ಲ, ರಾಜ್ಯಕ್ಕೂ ನಮ್ಮ ದೇಶಕ್ಕೂ ಲಾಸ್. ಈಗ ನೀವೆಲ್ಲ ಮೆಡಲ್ ತಂದ್ರೆ ನಮ್ ದೇಶಕ್ಕೆ ಕೀರ್ತಿ ಇರ್ತದೆ. ಒಳ್ಳೇದು ಮೇಘ ಅವರೇ, ಇಲ್ಲಿವರೆಗೆ ನಿಮ್ಮ ಕ್ರೀಡಾ ಸಾಧನೆಯ ಕುರಿತಾಗಿ ನಮ್ಮ ಯುವ ಜನಾಂಗಕ್ಕೆ ಸ್ಫೂರ್ತಿದಾಯಕ ಮಾತುಗಳನ್ನ ಹೇಳಿದ್ರಿ, ತಮ್ಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಮ್ಯಾಮ್, ಥ್ಯಾಂಕ್ ಯು.
2: ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಮೇಘಾ ಗುಗಾಡ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತೀ ನಾಗರಮಠ್, ನಿರ್ವಹಣೆ ಜ್ಯೋತಿದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು.
1: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ? ಕವನ ಕೂಡ ಬರೀತೀರಾ? ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
2: ವಿಳಾಸ, ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 5700020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
0: ಸಮಯ ಸರಿಯಾಗಿ 10:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
3: ಆಕಾಶವಾಣಿ ಮೈಸೂರು. ನಾಟಕ ನಮ್ಮ ಊರ ಹಬ್ಬ. ರಚನೆ ಎಂಪಿ ಮಾಲಾ. ನಿರ್ದೇಶನ ಜಿಶಾಂತಕುಮಾರ್. ಕೇಳಿ ನಾಟಕ ನಮ್ಮ ಊರ ಹಬ್ಬ.

0: शारदा शारदा,
1: ओ ऑफिस इंद बंद्रु अनिसुत्ते।
2: हाँ ಒಂದ್ ನಿಮಿಷ ಬರ್ತಿದ್ದೀನಿ.
0: ಬಾ, ಬಸ್ ಹಿಡಿದು ಬರೋ ಅಷ್ಟರಲ್ಲಿ ಸುಸ್ತಾಗೋಯ್ತು. ಹೋಗಿ ಕೈಕಾಲು ತೊಳ್ಕೊಂಡು ಬರ್ತೀನಿ, ಕಾಫಿ ರೆಡಿ ಮಾಡಿಡು.
1: ನೋಡಿ ಕಾಫಿ ತಗೊಳ್ಳಿ.
0: ಕಡ,
1: ನಮ್ಮಣ್ಣ ಕಾಗದ ಬರೆದಿದ್ದಾನೆ.
0: ಹೌದಾ? ಏನ್ ವಿಷಯ? ಎಲ್ಲರೂ ಚೆನ್ನಾಗಿದ್ದಾರಾ?
1: ಎಲ್ಲರೂ ಚೆನ್ನಾಗಿದ್ದಾರಂತೆ. ಭಾನುವಾರ ಸೋಮವಾರ ನಮ್ಮೂರಲ್ಲಿ ಹಬ್ಬ ಅಂತೆ. ತುಂಬಾ ದಿನ ಆಯ್ತು ನೀವು ನಮ್ಮೂರಿಗೆ ಬಂದು, ಈ ಸಲ ತಪ್ಪದೆ ಬರಲೇಬೇಕು ಅಂತ ಕಾಗದ ಬರೆದಿದ್ದಾನಣ್ಣ.
0: ಭಾನುವಾರ ತಾನೇ, ಹೋಗೋಣ. ಹೇಗೂ ರಜಾ ಇದೆಯಲ್ಲ.
1: ಇಲ್ಲ ಇಲ್ಲ ಇಲ್ಲ, ನಾವು ಶನಿವಾರನೇ ಹೋಗ್ಬೇಕು.
0: ಹಬ್ಬ ಇರೋದು ಭಾನುವಾರ ತಾನೇ, ಅವತ್ತೇ ಹೋಗಿ ಬಂದ್ರೆ ಆಯ್ತು.
1: ನಮ್ಮ ಅಕ್ಕಂದಿರು ತಂಗಿ ಎಲ್ಲರೂ ಶನಿವಾರನೇ ಬರ್ತಿದ್ದಾರಂತೆ, ಅದಕ್ಕೆ ಶನಿವಾರ ಹೋಗಿ ಮಂಗಳವಾರ ಬೆಳಿಗ್ಗೆ ಬಂದ್ಬಿಡೋಣ.
0: ಏನು, ಮಂಗಳವಾರ ವಾಪಸ್ ಬರೋದಾ? ಅಷ್ಟು ದಿನ ರಜೆ ಹಾಕಕ್ಕಾಗಲ್ಲ, ವಿಪರೀತ ಕೆಲಸ ಇದೆ ಆಫೀಸ್ನಲ್ಲಿ. ಭಾನುವಾರ ಹೋಗೋಣ, ಆವತ್ತೇ ನಿನ್ ಬಿಟ್ಟು ವಾಪಸ್ ಆಗ್ತೀನಿ. ನೀನು ಬೇಕಾದ್ರೆ ಸ್ವಲ್ಪ ದಿನ ಇದ್ದು ಬಾ.
1: ಏನೋ ಈ ಥರ ಹೇಳ್ತಿದ್ದೀರಾ? ನಮ್ಮೂರ್ಗೆ ಹೋಗಿ 2 ವರ್ಷ ಆಯ್ತು ಗೊತ್ತಾ? ಈ ವರ್ಷನಾದರೂ ಹಬ್ಬಕ್ಕೆ ಹೋಗಿ 1-2 ದಿನ ಇದ್ದು ಬರೋಣ ಅಂದರೆ ಈ ಥರ ಹೇಳ್ತಿದ್ದೀರಾ? 2-3 ದಿನ ರಜೆ ಹಾಕಿ ಹೋಗಿ ಎಲ್ಲರನ್ನೂ ನೋಡ್ಕೊಂಡು ಬರೋಣ.
0: ಇಲ್ಲ ಇಲ್ಲ ಇಲ್ಲ, ಆಗೋದಿಲ್ಲ.
1: ಯಾವಾಗಲೂ ಹೀಗೆ, ನೀವು ನಮ್ಮೂರಿಗೆ ಹೋಗೋಣ ಅಂದರೆ ಅದು ಇದು ನಿಪ್ಪ ಹೇಳಿ ಹಿಂದೇಟು ಹಾಕ್ತೀರಿ.
0: ನೋಡು ಶಾರದಾ, ನನಗೂ 1-2 ದಿನ ಇದ್ದು ಬರೋ ಮನಸ್ಸಿದೆ, ಆದರೆ ಏನು ಮಾಡೋದು? ಈಗಾಗಲೇ ಸಾಕಷ್ಟು ರಜಾ ತಗೊಂಡಿದ್ದೀನಿ, ರಜೆ ಸಿಗೋದು ಸ್ವಲ್ಪ ಕಷ್ಟ. ಸರಿ, ನೋಡೋಣ, ಪ್ರಯತ್ನ ಮಾಡ್ತೀನಿ. ರಜಾ ಕೊಟ್ಟರೆ ಶನಿವಾರನೇ ಹೋಗೋಣ, ಸರಿನಾ?
1: ಸರಿ ಸರಿ, ಬನ್ನಿ, ಊಟಕ್ಕೆ ಟೈಮ್ ಆಯಿತು.

0: ಶಾರದಾ, ಏನು ಮಾಡ್ತಿದ್ಯಾ ಇನ್ನು? ಆಫೀಸ್ಗೆ ಹೋಗೋಕೆ ಟೈಮ್ ಆಗ್ತಿದೆ ನನಗೆ. ಬೇಗ ತಿಂಡಿ ಕೊಡು, ನಾನು ಹೊರಡಬೇಕು.
1: ಹಾ, ತಗೊಂಡು ಬರ್ತಾ ಇದ್ದೀನಿ.
2: ತಗೊಳ್ಳಿ, ಮಧ್ಯಾಹ್ನಕ್ಕೆ ಊಟ ಇಲ್ಲಿದೆ ನೋಡಿ. ರಜೆ ಬಗ್ಗೆ ವಿಚಾರಿಸಿ ಮರಿಬೇಡಿ. ಮತ್ತೆ
0: ನನಗೂ ನೆನಪಿದೆ, ಹೊರಡ್ತೀನಿ.
2: ಏನು ಇಷ್ಟೊತ್ತಾದ್ರೂ ಬಂದಿಲ್ಲ? ರಜೆ ಕೇಳ್ತಾರೋ ಇಲ್ಲ ಮರ್ತೋಗ್ತಾರೋ, ಏನ್ ಮಾಡ್ತಾರೋ? ಓ, ಬಂದ್ರು ಅನ್ಸುತ್ತೆ. ರಜೆ ಕೇಳಿದ್ರ?
0: ಅಯ್ಯ, ಸ್ವಲ್ಪ ಸುಧಾರಿಸ್ಕೊಳ್ಳಕ್ಕೆ ಬಿಡು ಮಾರೈತಿ. ಬಿಡು ದಾರಿನ,
2: ಕಾಫಿ ತರ್ತೀನಿ. ತಗೊಳ್ಳಿ ಕಾಫಿ.
0: ಅರ್ಧ ದಿನ ರಜೆ ಹಾಕಿದ್ದೀನಿ, ನಾಳೆ ಮಧ್ಯಾಹ್ನ ಹೊರಡೋಣ.
2: ಮಧ್ಯಾಹ್ನನ?
0: ಹ್ಮ್.
2: ತಡ ಆಗಲ್ವೇ ಊರಿಗೆ ತಲುಪೋದು? ಪರವಾಗಿಲ್ಲ ಬಿಡಿ, ಮಧ್ಯಾಹ್ನನೇ ಹೊರಡೋಣ.

0: भगवंता का पड़पा।
1: ಶಾರದಾ, ಆಫೀಸ್ಗೆ ಹೊರಟೆ.
2: ಏನು, ತಿಂಡಿ ತಿನ್ನಲ್ವಾ?
1: ಇಲ್ಲ, ಸ್ವಲ್ಪ ಬೇಗ ಹೊರಡ್ತೀನಿ. 2 ಗಂಟೆ ಅಷ್ಟೊತ್ತಿಗೆ ಬರ್ತೀನಿ, ರೆಡಿಯಾಗಿರು, ಊರಿಗೆ ಹೊರಡೋಣ.
2: ಸರಿ ಸರಿ, ಬೇಗ ಬಂದ್ಬಿಡಿ.
1: ಹಾಂ ಹಾಂ.
2: ಎರಡು ಗಂಟೆಗೆ ಬರ್ತೀನಿ ಅಂದ್ರು, ಇನ್ನೇನು 3 ಗಂಟೆ ಆಗ್ತಿದೆ, ಇನ್ನೂ ಬಂದಿಲ್ಲ. ಬಾಗ್ಲತ್ರ ನಿಂತು ಕಾದು ಕಾದು ಸಾಕಾಯ್ತು. ಓ, ಬಂದ್ರು.
1: ಶಾರದಾ, ನಡಿ ನಡಿ, ಹೊರಡೋಣ, ತಡ ಆಗಿದೆ.
2: ಊಟ ಮಾಡಲ್ವಾ?
1: ನಂದು ಊಟ ಆಯ್ತು, ನಡಿ ಹೊರಡೋಣ.
2: ಒಂದ್ ನಿಮಿಷ, ಬ್ಯಾಗು ಬೀಗ ಎಲ್ಲ ತಕೊಂಡ್ ಬರ್ತೀನಿ. ಎಷ್ಟು ನಿಧಾನವಾಗಿ ಬಸ್ಸು ಓಡಿಸ್ತಿದ್ದಾನೆ, ತಡ ಆಗಲ್ವಾ? ನಮ್ಮೂರಿಗೆ ಇನ್ನೊಂದು ಬಸ್ ಹಿಡಿದು ಹೋಗ್ಬೇಕು, ಬೇಗ ಬರಬೇಕಿತ್ತು.
1: ನಿಧಾನ ಏನಿಲ್ಲ, ನಿನಗೆ ಹಾಗ ಅನಿಸ್ತಿದೆ ಅಷ್ಟೇ. ಸುರಪುರಕ್ಕೆ 6 ಗಂಟೆಗೆ ತಲುಪಬಹುದು, ಅಲ್ಲಿಂದ ನಿಮ್ಮೂರಿಗೆ ಬಸ್ ಹಿಡಿದು ಹೋಗ್ಬೋದಲ್ಲ.
2: ಆದರೂ ಲೇಟ್ ಆಗುತ್ತೆ ಅನಿಸುತ್ತೆ. ಕತ್ಲಾಗೋ ಮುಂಚೆ ಊರು ಸೇರ್ಕೊಳ್ಳೋಣ ಅಂತ.
1: ಹ್ಞೂ ಹ್ಞೂ.
3: ಸುರ್ಪುರ ಸುರ್ಪುರ, ಯಾರ್ರೀ ಅದು, ಇಳ್ಕೊಳ್ರಿ.
2: ಎಷ್ಟು ಹೊತ್ತಾಗೋಗಿದೆ, ನಮ್ಮೂರ್ಗೆ ಹೋಗೋ ಬಸ್ಸು ಇದೆಯಾ ಇಲ್ಲ ಹೊರಟೋಗಿದೆಯಾ?
1: ತಾಳು ತಾಳು ತಾಳು, ಆ ಅಂಗಡಿಯವ್ರನ್ನ ವಿಚಾರಿಸೋಣ. ಸರ್, ರಾಮ್ಪುರಕ್ಕೆ ಹೋಗೋ ಬಸ್ಸು ಯಾವಾಗ ಬರುತ್ತೆ?
4: ರಾಮ್ಪುರಕ್ಕೆ ಹೋಗೋ ಲಾಸ್ಟ್ ಬಸ್ಸು ಹೊರಟೈತಲ್ಲ ಈಗ ತಾನೆ. 2 ನಿಮಿಷ ಆಯ್ತು.
2: ಅಯ್ಯೋ, ಏನ್ ಮಾಡಿದ್ರಿ?
4: ನಿಮ್ ನೆಂಟರು ಅಥವಾ ಸ್ನೇಹಿತರ ಮನೆ ಇಲ್ಲಿಲ್ವಾ?
1: ಇಲ್ಲ, ಇಲ್ಲಿ ಯಾರು ಪರಿಚಯದವರು ಇಲ್ಲ. ಕತ್ಲೆ ಬೇರೆ ಆಗೋಗಿದೆ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ.
2: ಹ್ಞೂ, ಅದಕ್ಕೆ ಹೇಳಿದೆ, ಬೆಳಿಗ್ಗೆನೆ ಹೊರಡೋಣ ಅಂತ. ರಜೆ ಕೊಡಲ್ಲ ಅಂತ ಅರ್ಧ ದಿನ ರಜೆ ಹಾಕಿ ಮಧ್ಯಾಹ್ನ ಕರ್ಕೊಂಡು ಬಂದ್ರಿ, ಅದು 3 ಗಂಟೆಗೆ ಬಂದಿದ್ದೀರ. ಈಗ ನೋಡಿ ಏನ್ ಮಾಡೋದು.
4: ಪಾಪ, ಹೆಂಗಸರು ಬೇರೆ ಇದ್ದಾರೆ, ಸ್ವಲ್ಪ ಬೇಗ ಬರಬೇಕು ಸರ್, ಇಲ್ಲಿ ಬಸ್ಗಳು ಸರಿಯಾಗಿರಲ್ಲ.
1: ಕಚೇರಿಲಿ ಕೆಲಸ ತುಂಬ ಇತ್ತು, ಹಾಗಾಗಿ ಸ್ವಲ್ಪ ತಡ ಆಗೋಯ್ತು. ಇವಳನ್ನ ತವರಿಗೆ ಬಿಟ್ಟು ನಾಳೆ ವಾಪಸ್ ಬರೋಣ ಅಂತ ಅಂದ್ಕೊಂಡು ಬಂದೆ, ಈಗ ಬಸ್ ಹೊರಟು ಹೋಗಿದೆ, ಏನ್ ಮಾಡೋದು.
4: ಒಳ್ಳೆ ಜನರ ತರ ಕಾಣ್ತೀರಿ ನೀವು. ನಾಳೆನೇ ನನ್ನ ಸೈಕಲ್ ವಾಪಸ್ ತಂದು ಕೊಡ್ತೀನಿ ಅಂದರೆ ನೋಡಿ ಈ ಸೈಕಲ್ ತಗೊಂಡು ಹೋಗಿ, ಆದರೆ ತಂದು ಕೊಡಬೇಕು, ಒಂದು ನಂಬಿಕೆಲಿ ಕೊಡ್ತಿದ್ದೀನಿ.
1: ಅಯ್ಯೋ, ನಮ್ಮ ಮೇಲೆ ನಂಬಿಕೆ ಇಡಿ, ನಿಮ್ಮ ಸೈಕಲನ್ನು ಜೋಪಾನವಾಗಿ ನಾಳೆನೇ ವಾಪಸ್ ತಂದು ಕೊಡ್ತೀನಿ.
4: ಹಾಂ, ತಗೊಳ್ಳಿ ಸೈಕಲ್ ತಗೊಂಡು ಹೋಗಿ. ಹಾಂ, ಜೋಪಾನ, ಕಳ್ಳ್ರ ಕಾಟ ಇದೆ, ಹುಷಾರು. ಇಲ್ಲಿ ಪರಿಚಯಸ್ಥರು ಯಾರೂ ಇಲ್ಲ ಅಂತ ಬೇರೆ ಹೇಳ್ತಿದ್ದೀರಿ, ಪರಿಚಯಸ್ಥರು ಇದ್ದಿದ್ರೆ ಇಲ್ಲೇ ಉಳಿದು ನಾಳೆ ಹೋಗ್ಬೋದಿತ್ತು.
1: ತುಂಬ ಸಹಾಯ ಆಯಿತು ಸರ್ ನಿಮ್ಮಿಂದ, ನಾಳೆ ಬೆಳಗ್ಗೆನೆ ವಾಪಸ್ ತಂದು ಕೊಡ್ತೀನಿ.
4: ಸರಿ, ಹುಷಾರಾಗಿ ಹೋಗಿ ಬನ್ನಿ.
1: ಸರಿ ಸರಿ, ಬರ್ತೀನಿ.

0: ಎಷ್ಟು ಕಗ್ಗತ್ತಲು, ಹೊಲ ಬಿಟ್ಟರೆ ಒಂದು ಮನೆಯೂ ಇಲ್ಲ, ಜನರೇ ಇಲ್ಲ, ಕಳ್ಳರ ಕಾಟ ಅಂತ ಹೇಳ್ತಾರೆ. ನಾವಿಬ್ಬರೇ? ಯಾಕೋ ತುಂಬ ಭಯ ಆಗ್ತಿದೆ. ಈ ಬಸ್ ನಿಧಾನವಾಗಿ ಬಂದಿದ್ದರಿಂದ ಇಷ್ಟು ಹೊತ್ತಾಗೋಯ್ತು. ಹೀಗಾಗುತ್ತೆ ಅಂತ ಗೊತ್ತಿದ್ರೆ ನಾನು ಇವತ್ತು ಬರೋದಕ್ಕೆ ಒಪ್ತಾನೆ ಇರಲಿಲ್ಲ. ಇವರು ಕೆಲಸ ಇದೆ ಬೇಡ ಅಂದರು, ನಾನೇ ಹಠ ಮಾಡಿ ಕರ್ಕೊಂಡು ಬಂದೆ. ಈಗ ಏನಾದರೂ ಹೇಳಿದರೆ ಇವರು ಇನ್ನೂ ರೇಗ್ತಾರೆ. ದೇವರೇ ಕಾಪಾಡಪ್ಪ.
1: ಏನು ಶಾರದ, ಎಷ್ಟು ಕತ್ಲೆ ಇದೆ, ಏನು ಕಾಣ್ತಿಲ್ಲ, ಒಂದು ಬೀದಿ ದೀಪನೂ ಇಲ್ಲ, ಸೈಕಲ್ ಲೈಟ್ ಬಿಟ್ಟರೆ ಸ್ವಲ್ಪನೂ ಬೆಳಕಿಲ್ಲ. ನಮ್ಮೂರಿಗೆ ಹೋಗೋ ರಸ್ತೆನೇ ಪರವಾಗಿಲ್ಲ ನಿಮ್ಮೂರಿಗಿಂತ.
0: ಇನ್ನೇನು, ನಮ್ಮೂರು ಬಂದೇ ಬಿಡುತ್ತೆ, ಸ್ವಲ್ಪ ಸೈಕಲ್ನ ಬೇಗ

0: ಶಾರದಾ, ಬಸ್ಸು ಹೋಗ್ತಿದೆ ಅನಿಸುತ್ತೆ ನೋಡು, ಲೈಟ್ ಬೆಳಕು ಕಾಣ್ತಾ ಇದೆ.
1: ಹಾ ಹೌದು, ಬಸ್ಸೇ. ಸ್ವಲ್ಪ ಬೇಗ ಬಂದಿದ್ರೆ ಬಸ್ ಸಿಕ್ತಿತ್ತು ಅನ್ಸುತ್ತೆ.
0: ಶಾರದಾ, ನಿಮ್ಮೂರಿಗೆ ಹೋಗ್ಬೇಕು ಅಂದ್ರೆ ನೇರವಾಗಿ ಹೋಗ್ಬೇಕಲ್ವಾ? ಇದ್ಯಾಕೆ ಈ ಬಸ್ ಬಳಕ್ ತಿರುಗ್ತು? ಅಲ್ಲಿ ಹೊಲ ಅಲ್ವಾ ಇರೋದು? ಅಲ್ಲಿ ಅಲ್ಲಿ ದಾರಿ ಇದೆಯಾ? ಅಯ್ಯೋ, ಬಸ್ದು ಲೈಟ್ ಕಾಣ್ತಾ ಇಲ್ಲ. ಎಲ್ಲೋಯ್ತು ಬಸ್ಸು?
1: ಹಾ ಹೌದು, ಎಲ್ಲೋಯ್ತು ಈ ಬಸ್ಸು? ಏನಾಶ್ಚರ್ಯ, ಇದು ಬಸ್ಸ ಏನು? ಅಲ್ಲಿರೋದು ಹೊಲ, ಆ ಕಡೆ ಯಾವ ದಾರಿನೂ ಇಲ್ಲ. ದೊಡ್ಡ ಬಾವಿ ಸಿಕ್ಕಿದ್ಮೇಲೆ ನಮ್ಮ ಶಾಲೆ, ಅಲ್ಲಿಂದ ಎಲ್ಲೂ ತಿರುಗುವ ಹಾಗೆ ಇಲ್ಲ. ನಮ್ಮೂರಿಗೆ ನೇರವಾಗಿ ಹೋಗಬೇಕು. ಯಾಕೆ ಹೊಲದ ಕಡೆ ತಿರುಗ್ತು? ಅರೆ, ಗೌರಿ ಶಾಲೆಗೆ ಹೋಗುವಾಗ ಹೇಳಿದ್ದು ನಿಜನಾ?
2: ಗೌರಿ, ನಡೆಯೋಕ್ಕಾಗ್ತಿಲ್ಲ. ಯಾಕೆ ಇಷ್ಟು ಆತುರವಾಗಿ ನಡೀತಿದ್ಯಾ?

0: ಈ ಕತ್ತಲಾಗ್ತಾ ಇದೆ ಕಣೆ, ಹೆಣ್ಮಕ್ಳು ಇಷ್ಟೊತ್ತಲ್ಲಿ ಇಲ್ಲೆಲ್ಲ ಓಡಾಡಬಾರ್ದಂತೆ. ನಿಮ್ಮ ಮನೇಲಿ ಇದನ್ನೆಲ್ಲ ಹೇಳಿಲ್ವಾ?
1: ನಮ್ಮ ಮನೇಲಿ ಏನೂ ಹೇಳಿಲ್ಲ. ಯಾಕೆ ಓಡಾಡಬಾರ್ದು?
0: ಅದು ಈ ಸಮಯದಲ್ಲಿ ದೆವ್ವಗಳು, ಕೊಳ್ಳಿ ದೆವ್ವಗಳು ಇಲ್ಲೆಲ್ಲ ಓಡಾಡ್ತವಂತೆ ಕಣೆ. ನಮ್ಮ ಅಜ್ಜಿ, ತಾತ, ಅಪ್ಪ, ಅಣ್ಣ ಯಾರ್ಯಾರೋ ನೋಡಿದ್ರಂತೆ ಕೂಡ. ಅದಕ್ಕೆ ನಮ್ಮ ಅಜ್ಜಿ ಕತ್ಲಾಗೋ ಮುಂಚೆ ಮನೆಗೆ ಬೇಗ ಸೇರ್ಕೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಡಿ ಬೇಗ ಬೇಗ.
1: ಹೌದಾ? ಗೌರಿ, ಏನೇನು ಹೇಳಬೇಡ, ನನಗೆ ಭಯ ಆಗುತ್ತೆ.
0: ಅದಕ್ಕೆ ಹೇಳ್ತಾ ಇರೋದು, ಬೇಗ ಬೇಗ ಹೆಜ್ಜೆ ಹಾಕು ಅಂತ.
1: ಅಯ್ಯೋ, ಹೌದು, ಗೌರಿ ಹೇಳಿದ್ದು ನಿಜಾನೇ, ಇದು ದೆವ್ವಾನೇ. ಇವರಿಗೆ ಹೇಳಿದರೆ ನಂಬಲ್ಲ, ವಾದ ಮಾಡೋಕ್ಕೆ ಶುರು ಮಾಡ್ತಾರೆ. ಏನು ಹೇಳೋದೇ ಬೇಡ, ಎಲ್ಲೋ ಹೊಸ ದಾರಿ ಮಾಡಿದ್ದಾರೆ ಅನಿಸುತ್ತೆ. ನಾವು ಇಲ್ಲಿಗೆ ಬಂದು ತುಂಬ ದಿನ ಆಯ್ತಲ್ಲ, ಹಾಗಾಗಿ ನಮಗೆ ಗೊತ್ತಿರಲ್ಲ.
2: ಶಾರದಾ, ಇಲ್ಲಿ ಮೈಲಿಗಳು ಕಾಣ್ತಿತ್ತಲ್ವಾ? ಹತ್ತಿರ ಬಂದ ಹಾಗೆ ಇಲ್ಲಿ ಕಾಣ್ತಾನೆ ಇಲ್ಲ.
3: ಇರಬೇಕು. ಅಲ್ಲಿ ಏನು ಇರಲಿಲ್ಲ.
4: ನಿಮಗೆ ಭ್ರಮೆ ಇರಬೇಕು. ಸ್ವಲ್ಪ ಸೈಕಲ್ ನಿಲ್ಲಿಸಿ ನೋಡಿ, ದೇವಸ್ಥಾನದ ಹತ್ತಿರ ಬಂದಿದ್ದೀವಿ ನಾವು, ಕೈ ಮುಗಿದು ಹೋಗೋಣ. ಭಗವಂತ ಕಾಪಾಡಪ್ಪ, ಇಲ್ಲಿ ಯಾರು ಜನರೇ ಇಲ್ಲ, ನಾವಿಬ್ಬರೇ ಇದ್ದೀವಿ, ತುಂಬ ಭಯ ಆಗ್ತಿದೆ. ಕಾಪಾಡಪ್ಪ ದೇವ್ರೆ,
2: ಕಾಪಾಡಪ್ಪ,
4: ಕಾಪಾಡು. ಅಯ್ಯೋ, ಕೈಲಿ ತ ಬ್ಯಾಗ್ ಎಲ್ಲೋಯ್ತು. ಅಯ್ಯೋ, ಬ್ಯಾಗ್ ಬೀಳಿಸ್ಬಿಟ್ಟಿದ್ದೀನಿ. ಹೇಗೆ ಬಿದ್ದೋಯ್ತು? ಬಿದ್ದದು ಗೊತ್ತೇ ಆಗಲಿಲ್ಲ ನನಗೆ.
2: ಅಯ್ಯೋ,
4: ಬ್ಯಾಗ್ ಬಿದ್ದೋಗಿದೆ.
2: ಬ್ಯಾಗ್ ಬಿದ್ದೋಗಿದೆಯಾ?
4: ಹಾ,
2: ಅಷ್ಟು ಗೊತ್ತಾಗಿಲ್ವಾ ನಿನಗೆ? ಈಗ ಪುನಃ ವಾಪಸ್ ಹೋಗ್ಬೇಕು, ಮೊದಲೇ ತಡ ಆಗಿದೆ. ವಾಪಸ್ ಹೋಗಿ ಬ್ಯಾಗ್ ಎತ್ಕೊಂಡು ಬರೋಣ ಬಾ.
4: ವಾಪಸ್ ಹೋಗದ? ಅಯ್ಯೋ ಬೇಡ ಬೇಡ, ಬ್ಯಾಗ್ ಹೋದ್ರೆ ಹೋಗ್ಲಿ, ಮೊದ್ಲು ಮನೆಗೆ ಸೇರ್ಕೊಳ್ಳೋಣ, ನಡೀರಿ ಬೇಗ.
2: ಬಟ್ಟೆ ಬರೇ ಹಣ ಎಲ್ಲ ಅಲ್ಲೇ ಇದೆ, ಹೋದ್ರೆ ಹೋಗ್ಲಿ ಅಂತೀಯಲ್ಲ, ತಡೆ, ಸೈಕಲ್ ತರಿಸ್ತೇನೆ.
4: ಅಯ್ಯೋ ದಯವಿಟ್ಟು ಬೇಡ, ಮೊದ್ಲು ಮನೆಗೆ ಹೋಗೋಣ. ಅಯ್ಯೋ ಏನ್ ನೋಡ್ತಿದ್ದೀರಾ, ನಡೀರಿ ನಡೀರಿ ಬೇಗ.
2: ಯಾಕೆ ಇವಳು ಇಷ್ಟೊಂದು ಹೆದರಿದಾಳೆ? ಮೊದಲು ಇವಳನ್ನ ಮನೆಗೆ ಬಿಟ್ಟು ಆಮೇಲೆ ವಾಪಸ್ ಹೋಗಿ ಬ್ಯಾಗ್ ಎತ್ಕೊಂಡು ಬಂದ್ರಾಯ್ತು. ಏನ್ ನಿಶ್ಶಬ್ದ, ಶಾರದಾ ನೋಡು, ಯಾರೋ ಜನ ಹೋಗ್ತಿದ್ದಾರೆ. ಇನ್ನೇನು ಊರು ಹತ್ರ ಇದ್ದೀವಿ ಅನಿಸುತ್ತೆ ಅಲ್ವಾ?
4: ಹೌದು ಸತ್ಯ ಬದೇವ್ರೆ, ಏನೇನೋ ನೋಡಿ ನನಗೆ ಭಯ ಆಗೋಗಿತ್ತು. ಸತ್ಯ, ಒಂದಷ್ಟು ಜನರನ್ನು ನೋಡಿದ್ವಲ್ಲ, ಸ್ವಲ್ಪ ಧೈರ್ಯ ಬಂತು.
2: ಸತ್ಯ, ನಿಮ್ಮೂರಿಗೆ ಹೋಗೋವರೆಗೂ ಜೊತೆ ಸಿಕ್ಕಿದ್ರಲ್ಲ, ಅವ್ರ ಜೊತೆ ಹೋಗೋಣ.
4: ಸರಿ.
2: ಇದೇನು ನೀವೆಲ್ಲ ನಡೆದು ಹೋಗ್ತಿದ್ದೀರಾ, ಬಸ್ ಸಿಗ್ಲಿಲ್ವಾ?
5: ಇಲ್ಲಪ್ಪ, ಬಸ್ ಸಿಗ್ಲಿಲ್ಲ. ನೀವೇನೋ ಇಷ್ಟೊತ್ತಲ್ಲಿ, ಇಷ್ಟೊತ್ತಲ್ಲಿ ಓಡಾಡೋದು ಒಳ್ಳೇದಲ್ಲ, ಕಳ್ಳರ ಕಾಟ ಜಾಸ್ತಿ ಈ ಕಡೆ. ನಿನ್ನೆ ತಾನೇ ಬೆಳಗಿನ ಜಾವದಲ್ಲೇ ವಯಸ್ಸಾದವ್ರ ಹತ್ರ ದುಡ್ಡು ಒಡವೆ ಎಲ್ಲಾನು ಹೆದರಿಸಿ ಕಿತ್ಕೊಂಡಿದ್ದಾರೆ.
2: ಓ ಹೌದಾ, ಮೈಸೂರಿಂದ ಬರೋ ಬಸ್ಸು ತಡವಾಗಿ ಬಂದದ್ರಿಂದ ನಮ್ಗೆ ನಮ್ಮೂರಿಗೆ ಹೋಗೋ ಬಸ್ ಸಿಗ್ಲಿಲ್ಲ. ಸದ್ಯ ಯಾರೋ ಸೈಕಲ್ ಕೊಟ್ಟರು, ಹೋಗ್ತಾ ಇದ್ದೀವಿ. ನನ್ನ ಹೆಂಡತಿ ಹೆದರಿದ್ಲು, ನಿಮ್ಮನ್ನೆಲ್ಲ ನೋಡಿದ ಮೇಲೆ ಅವಳಿಗೆ ಸ್ವಲ್ಪ ಧೈರ್ಯ ಬಂದಿದೆ.
5: ಹೆದರ್ಬೇಡಮ್ಮ, ನಿಮ್ಮ ಜೊತೆ ನನ್ನ ಹೆಂಡತಿ, ಮಕ್ಕಳು, ಸೊಸೆ ಎಲ್ಲರೂ ಇದ್ದಾರೆ, ನಾವೆಲ್ಲ ಒಟ್ಟಿಗೆ ಹೋಗೋಣ.
2: ನಿಮ್ಮೂರು?
5: ಚಂದ್ರಪುರ.
2: ಓ ಚಂದ್ರಪುರ ಅಂದರೆ ನಮ್ಮೂರು ರಾಮ್ಪುರ ಆದ್ಮೇಲೆ ನಿಮ್ಮೂರು ಅನಿಸುತ್ತೆ ಅಲ್ವಾ?
5: ಹೌದು ಹೌದು ಹೌದು.
4: ಇಷ್ಟೊಂದು ಜನ ಎಲ್ಲಿಂದ ಬರ್ತಿದ್ದೀರಾ? ಒಂದೇ ಕುಟುಂಬದವರ ನೀವೆಲ್ಲ?
5: ಹೌದು, ನಾವೆಲ್ಲ ಒಂದೇ ಕುಟುಂಬದವರು. ನನ್ನ ಹೆಂಡತಿ ತಮ್ಮನ ಮಗಳ ಮದುವೆಗೆ ಪಕ್ಕದ ಊರಿಗೆ ಹೋಗಿದ್ವು. ನಮ್ಮೂರಿಗೆ ಹೋಗೋ ಬಸ್ಸು ನಮಗೂ ಸಿಕ್ಕಲಿಲ್ಲ, ಅದಕ್ಕೆ ನಡೆದು ಹೋಗ್ತಾ ಇದ್ದೆ.

0: ಚಂದ್ರಪುರದಲ್ಲಿ ಎಲ್ಲಿ ನಿಮ್ಮನೆ?
1: ಸರ್ಕಾರಿ ಶಾಲೆ ಹತ್ರ.
0: ಓ, ಸರ್ಕಾರಿ ಶಾಲೆ ಹತ್ರನಾ? ನನ್ನ ಸ್ನೇಹಿತೆ ಗೌರಿ ಅಂತ, ಆ ಊರಿನ ಹುಡುಗನನ್ನೇ ಮದುವೆ ಆಗಿದ್ದಾಳೆ. ಅವಳ ಮನೆ ಕೂಡ ಅಲ್ಲೇ ಇರೋದು.
1: ಹೌದಾ? ನಿಮ್ಮ ಮನೆ ಎಲ್ಲಿ ಬರುತ್ತೆ ರಾಮಪುರದಲ್ಲಿ?
0: ಅದೇ ಆ ಅಂಗನವಾಡಿ ಹಿಂಭಾಗ.
1: ಅಯ್ಯೋ ವೇಣು, ರೂಪ ಏನಾಯ್ತು ನಿಮಗೆ? ನಡೆಯಕ್ಕಾಗ್ತಿಲ್ವಾ? ಏ ಕೃಷ್ಣ, ಮನು, ಮಕ್ಕಳನ್ನ ಎತ್ಕೊಳ್ರ, ಎಷ್ಟು ಸುಸ್ತಾಗಿದ್ದಾರೆ ನೋಡಿ, ಎತ್ಕೊಳ್ಳಿ ಬೇಗ. ಮಕ್ಕಳ ಹಸಿವಾಗ್ತಿದೆಯಾ? ಮನೆಗೆ ಹೋದ್ಮೇಲೆ ಕೂಡಲೇ ಊಟ ಮಾಡೋರಂತೆ. ನನ್ನ ಮಗನ ಮಕ್ಕಳು ತುಂಬ ಹೊತ್ತಾಯ್ತು ನೋಡಿ, ಊಟ ಮಾಡಿ ಹಸಿವಾಗಿದ್ದೆ ಅನ್ಸುತ್ತೆ ಪಾಪ ಅವಕ್ಕೆ. ನಡೆದು ನಡೆದು ಬೇರೆ ಸುಸ್ತಾಗಿದ್ದಾರೆ.
0: ರೀ, ಮಕ್ಕಳಿಗೆ ಹಸಿವಾಗಿದೆ ಅಂತಿದ್ದಾರೆ. ಸೈಕಲ್ನಲ್ಲಿ ಹಣ್ಣುಗಳಿದೆಯಲ್ಲ, ಮಕ್ಕಳಿಗೆ ಕೊಡಿ.
2: ಹಾಂ, ಕೊಡ್ತೀನಿ, ತಗೊಳ್ಳಿ ಹಣ್ಣನ್ನು, ಮಕ್ಕಳಿಗೆ ಕೊಡಿ.
1: ಓ, ಕೊಡಿ ಕೊಡಿ ಕೊಡಿ, ತುಂಬ ಉಪಕಾರ ಆಯಿತು. ಮಕ್ಕಳು ತುಂಬ ಹಸ್ತಿದ್ರು. ಮಕ್ಕಳ ಮಕ್ಕಳ ಮಾಮ ಹಣ್ಣು ಕೊಟ್ಟಿದ್ದಾರೆ, ತಗೊಳ್ಳಿ, ಹಂಚ್ಕೊಳ್ತೀನಿ, ಕಿತ್ತಾಡಬಾರ್ದು. ಅಯ್ಯೋ ಅಪ್ಪ, ಇದ್ಯಾಕೆ ದಾರಿಯಲ್ಲಿ ಕೂತ್ಕೊಂಡೆ, ನಡೆಯೋಕ್ಕಾಗ್ತಿಲ್ವಾ? ಎದ್ದೇಳಪ್ಪ, ಇದು ಸ್ವಲ್ಪ ದೂರ ಇದೆ ನಮ್ಮೂರು.
2: ತಾತನಿಗೆ ಕಾಲು ನೋವಾಗಿದೆ ಅನಿಸುತ್ತೆ, ಎದ್ದೇಳಿ ತಾತ, ನನ್ನ ಸೈಕಲ್ಲಿ ಕೂತ್ಕೊಳ್ಳಿ, ನಾನು ತಳ್ಕೊಂಡು ಹೋಗ್ತೀನಿ.
1: ಏ, ನಿಮಗೆ ಯಾಕೆ ತೊಂದರೆ ಬಿಡಿ.
2: ನನಗೇನು ತೊಂದರೆ ಇಲ್ಲ, ನಮ್ಮ ತಾತನ ಥರ ಅಲ್ವಾ.
1: ಬಾಪ್ಪ ಕೂತ್ಕೋ.
2: ನಾವೇನೋ ನಡೆದು ಹೊರಟು ಹೋಗ್ಬೋದು, ಆದರೆ ಮಕ್ಕಳು ವಯಸ್ಸಾದವರು ಹೆಂಗಸರು ಇದ್ದಾಗ ಹಿಂಸೆ ನೋಡಿ.
1: ಹೌದು ಬಿಡಿ, ಹೌದು ಹೌದು. ಮೈಸೂರಿಗೆ ನಿಮ್ಮ ಸಂಬಂಧಿಕರ ಮನೆಗೆ ಹೋಗಿದ್ರಾ?
2: ಇಲ್ಲ, ಮೈಸೂರಿನಲ್ಲೇ ನಾನು ಕೆಲಸ ಮಾಡ್ತಿದ್ದೀನಿ, ನಾವು ಅಲ್ಲೇ ವಾಸವಾಗಿರೋದು. ರಾಮ್ಪುರ ನನ್ನ ಹೆಂಡತಿ ತವರೂರು, ಹಬ್ಬಕ್ಕೆ ಅಂತ ಹೋಗ್ತಿದ್ದೀವಿ.
1: ಓ,
2: ಇವರೆಲ್ಲ?
1: ಇವಳು ನನ್ನ ಹೆಂಡತಿ.
2: ಹಾಂ.
1: ಇವರು ನಮ್ಮ ಅಪ್ಪ ಅಮ್ಮ.
2: ನಮಸ್ಕಾರ.
1: ಇವರು ನನ್ನ ಮಗ ಸೊಸೆ. ಅವರು ಎರಡು ಮಕ್ಕಳಿವು. ಇವನು ನನ್ನ ಜೊತೆ ಕೃಷಿ ಮಾಡ್ತಾನೆ.
2: ಓ,
1: ಆಯಿತಾ. ಇವರು ನನ್ನ ಮಗಳು ಅಳಿಯ. ಅವ್ರಿಗೆ ಒಂದು ಮಗು ಇದೆ. ಅಳಿಯಂದ್ರು ನಮ್ಮೂರಲ್ಲಿ ಮೇಷ್ಟ್ರು. ಇವನು ನನ್ನ ಎರಡನೇ ಮಗ, ಮೈಸೂರಲ್ಲೇ ಬಿ ಎ ಓದ್ತಿದ್ದಾನೆ.
2: ಬಿ ಎ.
1: ಹಾಂ. ಇವಳು ನನ್ನ ಕೊನೆ ಮಗಳು, PUC ಓದ್ತಿದ್ದಾಳೆ.
0: ಓಹೋ, ಕಾಲೇಜ್ನಲ್ಲಿ ಓದ್ತಿದ್ದಾಳೆ?
1: ಹೌದು, ತುಂಬ ಬುದ್ಧಿವಂತೆ.
0: ರೀ, ಹುಡುಗಿ ತುಂಬ ಚೆನ್ನಾಗಿದ್ದಾಳೆ. ನಮ್ಮ ಅಣ್ಣನಿಗೆ ಹೇಗೋ ಹುಡುಗಿ ಹುಡುಕ್ತಿದ್ದೀವಲ್ಲ, ಇವಳನ್ನೇ ನೋಡ್ಬೋದಲ್ವಾ?
2: ಹೌದೌದು, ವಿಚಾರಿಸುವ.
0: ಅಂದಂಗೆ ನಿಮ್ಮ ಹುಡುಗಿಗೆ ಮದುವೆ ಏನು ಮಾಡಲ್ವಾ? ಹುಡುಗನ ಏನಾದರೂ ಹುಡುಕ್ತಾ ಇದ್ದೀರಾ?
1: ಅಪ್ಪ ಅಮ್ಮ ಅಳಬೇಡಿ, ಸುಮ್ಮನೆ, ಅವಳು ಮದುವೆ ಆಗುತ್ತೆ, ನೀವು ಹೋದ್ರೆ ಅವಳು ಒಳಕ್ಕೆ ಶುರು ಮಾಡ್ತಾಳೆ, ಸುಮ್ಮನೆ.
0: ಯಾಕೆ ಹೇಳ್ತಿದ್ದಾರೆ, ಏನಾಯ್ತು?
2: ನಾವು ಕೇಳಿದ್ದು ನಿಮಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ.
1: ಇಲ್ಲ ಇಲ್ಲ, ಹಾಗೇನಿಲ್ಲ. ಮದುವೆ ವಿಷಯ ಬಂದ ಕೂಡಲೇ ಇವರೆಲ್ಲ ಹೀಗೆ.
0: ಯಾಕೆ, ಏನಾಯ್ತು? ಮದುವೆ ಅಂದ ಕೂಡಲೇ ಯಾಕೆ ಹೇಳ್ತಾರೆ?
1: ಮದುವೆಗೆ ಹೋಗಿದ್ದಾಗ ನನ್ನ ಭಾಮೈದ ಮದುವೆ ಪ್ರಸ್ತಾಪ ಇಟ್ಟ. ಅವನ ಮಗ ಬೆಂಗಳೂರಿನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾನೆ, ಚೆನ್ನಾಗಿದ್ದಾನೆ. ಅವನಿಗೆ ನನ್ನ ಮಗಳಿಂದ ಮದುವೆ ಮಾಡಿಕೊಡಿ ಅಂತ ಕೇಳ್ದ. ನಮಗೆಲ್ಲ ಸಂತೋಷ ಆಗೋಯ್ತು, ನಾವೆಲ್ಲ ಸಂತೋಷದಿಂದ ಒಪ್ಪಿಗೆ ಕೊಟ್ವಿ.
0: ಓ ಸರಿ, ನಾವು ಕೇಳೋಣ ಅಂತ ಅಂದ್ಕೊಂಡ್ವಿ, ನಿಶ್ಚಯ ಆಗೋಗಿದೆ ಅನಿಸುತ್ತೆ.
2: ಹೌದು,
1: ಬರೋ ಶ್ರಾವಣದಲ್ಲಿ ಮದುವೆ ಮಾಡಿಕೊಡಿ ಅಂದರು. ನಾವು ಸಂತೋಷದಿಂದ ಅದ್ದೂರಿಯಾಗಿ ಮದುವೆ ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ.
3: ಅಳಬೇಡ, ಸಮಾಧಾನ ಮಾಡ್ಕೊ.
0: ಏನಾಯ್ತು, ನಿಮ್ಮ ಮಗಳು ಯಾಕೆ ಅಳ್ತಿದ್ದಾಳೆ?
1: ನಾವು ಹೀಗೆ ಸಂತೋಷದಿಂದ ಒಪ್ಪಿಗೆ ಕೊಟ್ಟು ನಮ್ಮೂರಿಗೆ ಬರ್ತಾ ಇದ್ವಿ, ಅಷ್ಟೊತ್ತಿಗೆ
2: ಶಾರದಾ ಎಲ್ಲರೂ ಈ ತರ ಅಳ್ತಿದ್ದಾರೆ.
0: ನನಗೂ ಅರ್ಥ ಆಗ್ತಿಲ್ಲ.

0: ಮಾರ್ಗ ಸೈಕಲ್.
1: ಅಯ್ಯೋ ಸೈಕಲ್ ಹೋದ್ರೆ ಹೋಯ್ತು, ಓಡ್ರಿ ಬೇಗ ಓಡ್ರಿ, ಅಯ್ಯೋ ಬೇಗ ಓಡ್ರಿ, ಬೇಗ ಓಡ್ರಿ. ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ ಕಾಪಾಡಪ್ಪ.
2: ಅಷ್ಟು ತಿಂದ ಕಾಯ್ತಾ ಇದ್ದೀನಿ, ಇನ್ನೂ ಇಷ್ಟೊತ್ತಾದರೂ ಶಾರದ ಶಾರದನ ಗಂಡ ಬರಲೇ ಇಲ್ವಲ್ಲ, ಎಲ್ಲೋದ್ರು ಇವರು?
0: ಅಯ್ಯೋ ಶಾರದ ಶಾರದನ ಗಂಡ ಅಲ್ವಾ, ಇದ್ಯಾಕೆ ಹೀಗೆ ಎದುರು ಓಡ್ತಾ ಇದ್ದಾರೆ? ಏ ಶಾರದ ಅಳಿ ಅಂದ್ರೆ ನಿಂತ್ಕೊಳ್ಳಿ, ಯಾಕೆ ಓಡ್ತಾ ಇದ್ದೀರಿ?
3: ಶಾರದ ನಿಮ್ಮ ಚಿಕ್ಕಪ್ಪನ ಕಡೆ
1: ನೋಡ್ಬಿಡ್ರಿ,
3: ಎದ್ದೇಳು, ಏನ್ ಕನ್ವರ್ತಿದ್ದೀಯ?
1: ಓಡಿ ಓಡಿ ಬೇಗ ಓಡಿ, ಇನ್ನತ್ತಿಗೆ ನೋಡ್ಬೇಡಿ, ಓಡಿ ಓಡಿ ಬೇಗ ಓಡಿ ಓಡಿ ಓಡಿ. ಅಯ್ಯೋಬಾ
3: ಶಾರದ, ಏ ಶಾರದ ಎದ್ದೇಳು, ಏನ್ ಕನ್ವರ್ತಿದ್ದಾಳೆ ಇವಳು?
1: ಮನೆಗೆ ಓಡಿ,
3: ಆಗ್ತಿಲ್ಲ
1: ಬೇಗ ಮನೆಗೆ ಮನೆಗೆ ಓಡಿ ಬೇಗ ಬೇಗ ಮನೆಗೆ ಮನೆಗೆ ಸೇರ್ಕೋಬೇಕು.
3: ಎಲ್ಲಿಗೆ ಓಡೋದು ಮನೆಗೆ? ಈಗ ಎಲ್ಲಿದ್ದೀವಿ? ಮನೆ ಒಳಗೆ ತಾನೇ ಇರೋದು.
1: ನಮ್ಮ ಮನೆ, ನಾವು ನಮ್ಮ ಮನೆ ಒಳಗಿದ್ದೀವಿ, ಮತ್ತೆ ನಮ್ಮೂರು ದೆವ್ವ.
3: ಏ ಏನ್ ಶಾರದ, ಊರು ದೆವ್ವ ಅನ್ಕೊಂಡು ಏನ್ ಕನ್ಸ್ ಕಾಣ್ತಿದ್ಯಾ?
1: ಕನಸ? ಓ ನಾನ್ ಕಂಡದ್ದು ಕನಸ ಅನ್ಸುತ್ತೆ.
3: ಹೌದು, ನೀನ್ ಕಂಡದ್ದು ಕನ್ಸೆ, ನಾನ್ ನಿದ್ದೆನೆಲ್ಲ ಹಾಳು ಮಾಡಿದೆ, ಮತ್ತೆ ಮಲಗ್ಬೇಕು.
1: ಕನಸ ಇದು, ಈ ಕನಸೇನಾದ್ರೂ ನಿಜ ಆದ್ರೆ ಅಪ್ಪ, ಮೊದ್ಲೇ ದೆವ್ವದ ಕಾಟ ಕಳ್ಳರ ಕಾಟ ಅಂತ ನಮ್ಮೂರಲ್ಲಿ ಹೇಳ್ತಿರ್ತಾರೆ. ಏನಾದ್ರೂ ಇವರು 2 ಗಂಟೆಗೆ ಬರೋದ ಲೇಟಾಗಿ ಬಂದರೆ ಶನಿವಾರ ಹೋಗೋದೇ ಬೇಡ, ಭಾನುವಾರನೇ ಹೋದ್ರಾಯ್ತು. ಹೀಗೋ ಹಬ್ಬ ಭಾನುವಾರ ತಾನೇ ಇರೋದು. ನೋಡಿ ಎದ್ದೇಳಿ, ನಾಳೆ 2 ಗಂಟೆಗೆ ಹೊರಡೋಣ, ತಡ ಮಾಡಬೇಡಿ. ತಡ ಆದರೆ ನಮ್ಮೂರಿಗೆ ಬಸ್ಸು ಸಿಗಲ್ಲ ಆಮೇಲೆ.
3: ಅಯ್ಯ ನನಗೂ ಗೊತ್ತಿದೆ, ಈಗ ಮಲಗೋಕೆ ಬಿಡ್ತೀಯಾ? ನಿದ್ದೆ ಮಾಡೋಕ್ಕೂ ಬಿಡಲ್ಲ.
1: ಅಪ್ಪ ಎಂಥ ಭಯಾನಕ ಕನಸುದು, ನೆನೆಸ್ಕೊಂಡ್ರೆ ಭಯ ಆಗುತ್ತೆ.

ನಮ್ಮ ಊರ ಹಬ್ಬ ನಾಟಕ ಕೇಳಿದಿರಿ. ರಚನೆ ಎಂಪಿ ಮಾಲಾ. ಪಾತ್ರವರ್ಗದಲ್ಲಿ ಚಂದ್ರು ಕೃಷ್ಣಕುಮಾರ್ ನಾರ್ಣಕಜೆ, ಶಾರದಾ ಗೀತಾ ಮೊಂಟಾಡ್ಕ, ದಾರಿಹೋಕ ಡಾಕ್ಟರ್ ಗುರುರಾಜ್ ಬೇಡೇಕರ್, ಚಿಕ್ಕಪ್ಪ ಡಾಕ್ಟರ್ ಮೈಸೂರು ಉಮೇಶ್, ಅಜ್ಜ ಜಿಎನ್ ಮಂಜುನಾಥ್, ಅಂಗಡಿಯವ ಎಸ್ ಲಕ್ಷ್ಮೀನಾರಾಯಣ, ಗೌರಿ ಕೀರ್ತನಾ ವಿ. ಧ್ವನಿಮುದ್ರಣ ಸಹಕಾರ ಹಾಗೂ ಕಂಡಕ್ಟರ್ ಪಾತ್ರ ಶ್ರೀಮಾನ್ ಎಸ್. ಸಂಕಲನ ಹಾಗೂ ನಿರ್ಮಾಣ ಸಹಕಾರ ಕಾರ್ತಿಕ್ ಎಂಎಸ್. ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ಈ ನಾಟಕ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಹೌದ್ರಿ, ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರು ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಣ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.

0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸ್ಬೋದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೀರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೆ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 10:30:10. ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಕುಲವಧು ಚಿತ್ರದ ಗೀತೆಯನ್ನ ಆಲಿಸೋಣ. ಪಿಬಿ ಶ್ರೀನಿವಾಸ್ ಅವರು ಹಾಡಿರುವ ಈ ಗೀತೆಯನ್ನ ಬರೆದಿದ್ದಾರೆ ಕಣಗಲ್ ಪ್ರಭಾಕರ್ ಶಾಸ್ತ್ರಿ, ಸಂಗೀತ ನೀಡಿದ್ದಾರೆ ಜಿ.ಕೆ. ವೆಂಕಟೇಶ್.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಜಿಕೆ ವೆಂಕಟೇಶ್ ಅವರು ಸಂಗೀತ ನೀಡಿರುವ ಕೆಎಸ್ ನರಸಿಂಹಸ್ವಾಮಿ ಅವರ ಗೀತೆ ಚಿತ್ರ ಗೌರಿ. ಗೀತೆಯ ಗಾಯಕರು ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ.

ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ದೂರದ ಬೆಟ್ಟ ಚಿತ್ರದ ಗೀತೆಯನ್ನು ಆಲಿಸೋಣ. ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ. ಜಿಕೆ ವೆಂಕಟೇಶ್ ಅವರ ಸಂಗೀತಕ್ಕೆ ಸಾಹಿತ್ಯ ನೀಡಿದ್ದಾರೆ ಚೇವುದಯ ಶಂಕರ್.

ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ ಇದೀಗ ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರು ಹಾಡಿರುವ ಗೀತೆಯೊಂದನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಚಿತ್ರ ಬೇಡಿ ಬಂದವಳು. ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಆರ್ ಸುದರ್ಶನಂ.

ಇನ್ನು ಮುಂದೆ ಕೇಳಿ ಪಾವನಗಂಗಾ ಚಿತ್ರದ ಗೀತೆ. ರಾಜನ್ ನಾಗೇಂದ್ರ ಅವರು ಸಂಗೀತ ನೀಡಿರುವ ಚಿ ಉದಯಶಂಕರ್ ಅವರ ಗೀತೆಯನ್ನ ಹಾಡಿದ್ದಾರೆ ಎಸ್ ಜಾನಕಿ.

ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಹಣ್ಣೆಲೆ ಚಿಗುರಿದಾಗ ಚಿತ್ರದ ಗೀತೆಯನ್ನ ಆಲಿಸೋಣ. ಹಾಡಿದ್ದಾರೆ ಪಿ ಸುಶೀಲಾ, ಸಾಹಿತ್ಯ ಆರ್ ಎನ್ ಜೈಗೋಪಾಲ್, ಸಂಗೀತ ಸಂಯೋಜಕರು ಎಂ ರಂಗರಾವ್.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 11:10. ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ದಿವಾಕರ ಡೋಂಗ್ರೆ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ, ಪ್ರಸ್ತುತಿ ಡಾ ಕುಲದೀಪ್ ಎನ್. ಈ ಕಾರ್ಯಕ್ರಮದ ಮರುಪ್ರಸಾರ ನಾಳೆ ಸಂಜೆ 6:10. 6:40 ಪದಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ರೈತರಿಗೆ ಸಲಹೆ 6:50. 7:15 ಭಾವಗೀತೆಗಳು, ಸೇವಾವಾಹಿನಿ 7:30. ಬೆಳಗ್ಗೆ 7:45, 8:30, ಮಧ್ಯಾಹ್ನ 12:45 ಹಾಗೂ ಸಂಜೆ 7:45 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ ಮೋಹನ್ ಅವರ ಕ್ಲಾರಿಯೋನೆಟ್ ವಾದನ. 10:30, ಮಧ್ಯಾಹ್ನ 3:00 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ, ಪ್ರಸ್ತುತಿ ಚಂದನಾ ಸಿ ಹಾಗೂ ಅರ್ಚನಾ ಪಿ ಆರ್ಯ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 12:35 ಸ್ನೇಹ ಟಿಎಸ್ ಅವರಿಂದ ಭಕ್ತಿಗೀತೆಗಳು. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು, ವಿನುತಾ ಬಿಜಿ ಅವರಿಂದ. 1:30 ಹಾಗೂ ಸಂಜೆ 5:05 ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಮಧ್ಯಾಹ್ನ 2:40 ಬೆಂಗಳೂರು ಕೇಂದ್ರದಿಂದ ಉರ್ದು ಕಾರ್ಯಕ್ರಮ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಾಂಗ್. ಪ್ರಾಯೋಜಕರು ಸಿಐಇಟಿ ಎನ್ಸಿಇಆರ್ಟಿ ನವದೆಹಲಿ. 4:00 ಜನಪದ ಸಂಗೀತ ಬಸವಯ್ಯ ಮತ್ತು ಸಂಗಡಿಗರಿಂದ. 4:30 ಸಂಧ್ಯಾರಾಗ, ಕರ್ನಾಟಕ ಹಾಲು ಮಹಾಮಂಡಳದ ನಿವೃತ್ತ ಸಂಸ್ಥಾಪಕ ಅಧಿಕಾರಿ ಕೆಕೆ ಸತ್ಯನಾಥ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಿಎನ್ ಮಂಜುನಾಥ್.

ನಾಳೆ ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:50 ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿಯಲ್ಲಿ ಹಣ್ಣು ಹೊನ್ನು, ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತ ಬಾನುಲಿ ಸರಣಿಯಲ್ಲಿ ತೆಂಗಿನಲ್ಲಿ ಅಂತರ ಬೆಳೆಗಾಗಿ ಸಂಬಾರ ಬೆಳೆಗಳ ಬೇಸಾಯ, ಈ ಕುರಿತು ಚಾಮರಾಜನಗರ ತಾಲೂಕು

ನಂಜೆ ದೇವನಪುರದ ಎನ್ಜಿ ಸಂತೋಷ್ ನಾಗ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 8 ಗಂಟೆಗೆ ಯುವವಾಣಿ. ಮೈಸೂರಿನ ಸಂತ ಫಿಲೋಮಿನಾ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯದ 3ನೇ ಭಾಗ. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕನ್ನಡ ಭಾರತಿ. ಅಂಗನವಾಡಿ ಕಾರ್ಯಚಟುವಟಿಕೆಗಳು ಮತ್ತು ಸಮಾಜಕ್ಕೆ ಪೂರಕವಾದ ಸೇವೆಗಳ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರದ ಶ್ರೀಮತಿ ಕೆಸಿ ವಿಜಯಕುಮಾರಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಸವಿನೆನಪು ರಾತ್ರಿ 10 ಗಂಟೆಗೆ. ಲಂಡನ್ನ ದಿ ಓವಲ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳ ನಡುವಿನ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನ 2ನೇ ಸೆಮಿಫೈನಲ್ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ ನಾಳೆ ರಾತ್ರಿ 10:30-11:00, ನಂತರ 11:05 ಪಂದ್ಯದ ಅಂತ್ಯದವರೆಗೂ. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 11:05 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: In men's cricket, India were 124 in 13.3 overs against England in the first T20 international of the five-match series at the Riverside Ground in Chester-Lewis Street when reports last came in. Earlier, Indian skipper Shreyas Iyer won the toss and opted to bat first. Spinners Varun Chakravarti and Ravi Bishnoi have returned to the playing 11 for India, while Vaibhav Suryavanshi has been kept on bench. The men in blue will look to bounce back from the shocking 2-0 defeat to Ireland in the last series. And that is the end of this news bulletin.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 11:10:05. ಇಲ್ಲಿಗೆ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಗಲಿದ್ದು, ಎಂದಿನಂತೆ ನಾಳೆ ಬೆಳಗ್ಗೆ 5:53 ಎಫ್ಎಂ 100.6 ನಿಲಯದ ಪ್ರಸಾರ ಕಾರ್ಯ ಪ್ರಾರಂಭವಾಗಲಿದೆ. ಅಲ್ಲಿಯವರೆಗೂ ನಮ್ಮೆಲ್ಲ ಪ್ರಿಯ ಕೇಳುಗರಿಗೆ ನಿಮ್ಮ ರೇಡಿಯೋ ಸಖಿ ಕೀರ್ತನ ಮಾಡುವ ನಮಸ್ಕಾರಗಳು. ಶುಭರಾತ್ರಿ. ಜಯ.